ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಭದ್ರಕರಣ,

ಸೌರಮಿಥುನ. ದಿನಾಂಕ 22/6/2026 ಸೋಮವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು ಶಿವಮೊಗ್ಗದ ವಿಜಯ ಗಣೇಶ್ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ಪೊನ್ನಜ್ಜಿಯ ಕಥೆಗಳು ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ ರಾಜ್ಯ ದೇಶ ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10:00 ನೇರ ಫೋನ್ ಇನ್ ಲೈವ್ ಕಾರ್ಯಕ್ರಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಸೋಷಿಯಲ್ ಮೀಡಿಯಾ ಕಥೆಗಳು, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ದೇಶ ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜೆರವರ ಪಂಪನ ಓದು ಪ್ರಸಾರವಾಗಲಿದೆ. ಶಿವಮೊಗ್ಗದ ವಿಜಯ ಗಣೇಶ್ರವರು ಇಂಗ್ಲಿಷ್ ಲರ್ನಿಂಗ್ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಸಂಜೆ 4:00 ಸರಿಯೋಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿರುವ ಸಮಸ್ಯೆಗಳು ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ, ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರ್ ಅವರು ನಡೆಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಮಗೇನಾದರೂ ಸ್ಪೆಷಲ್ ಅಂತ ಅನಿಸ್ತಾ ಇದೆಯಾ? ಅನಿಸಿರ್ಲಿಕ್ಕಿಲ್ಲ ಅಲ್ವಾ? ಆದರೆ ಒಂದು ಸೂಕ್ಷ್ಮವಾದ ಸತ್ಯ ಹೇಳ, ನಿನ್ನೆ ರಾತ್ರಿ ಕಣ್ಮುಚ್ಚಿ ಮಲಗಿದ ನಾವು ಇವತ್ತು ಬೆಳಗ್ಗೆ ಮತ್ತೆ ಕಣ್ಬಿಟ್ಟಿದ್ದೀವಲ್ಲ, ಇದೇ ಅಲ್ವಾ ನಿಜವಾದ ಮರುಜನ್ಮ? ಅಂದರೆ ಎಸ್, ರಾತ್ರಿ ಇಡೀ ಏನೂ ತಿಳಿಯದ ಶೂನ್ಯದಲ್ಲಿದ್ದ ನಮಗೆ ಈ ಭಗವಂತ ಇವತ್ತು ಮತ್ತೆ ಕಣ್ಣು ಬಿಟ್ಟು ಉಸಿರಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅಂತಂದ್ರೆ ಅದರ ಅರ್ಥ ಇಷ್ಟೆ, ನಮ್ಮ ಕೈಯಲ್ಲಿಂದ ಈ ಜಗತ್ತಿಗೆ, ನಮ್ಮವರಿಗೆ ಏನೋ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿದೆ ಅಂತ. ಪ್ರತಿಯೊಂದು ಮುಂಜಾನೆಯು ದೇವರು ನಮಗೆ ಕೊಡ್ತಾ ಇರೋ ಒಂದು ಬ್ಯೂಟಿಫುಲ್ ಗಿಫ್ಟ್ ಅಂತಾನೆ ಹೇಳಬಹುದು. ಸೊ ಇದಕ್ಕೆ ಇವತ್ತಿನ ಒಂದು ಪುಟ್ಟ ನುಡಿಮುತ್ತು ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಮುಚ್ಚಿದ ಕಣ್ಣುಗಳು ಮತ್ತೆ ತೆರೆಯುವುದು ದೇವರ ಕೃಪೆ. ಸಿಕ್ಕ ಹೊಸ ದಿನವನ್ನು ಪ್ರೀತಿಯಿಂದ ಬದುಕುವುದು ನಮ್ಮ ಕರ್ತವ್ಯ. ಏನಂತೀರಾ? ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಗಾಡ್, ನನಗೆ ಇನ್ನೊಂದು ಅದ್ಭುತವಾದ ದಿನ ತೋರಿಸಿದ್ದಕ್ಕೆ ಅಂತ ಕೃತಜ್ಞತೆಯಿಂದ ಇರೋಣ. ನಿನ್ನೆ ಏನೋ ತಪ್ಪುಗಳಾಗಿರಬಹುದು, ಬೇಸರನೂ ಆಗಿರಬಹುದು, ಅದನ್ನೆಲ್ಲ ನಿನ್ನೆ ರಾತ್ರಿಯೇ ಹೂತಾಕ್ಬಿಡಿ. ಇವತ್ತು ಸಿಕ್ಕಿರೋ ಈ ಹೊಸ ಜನ್ಮದಲ್ಲಿ ಹೊಸದಾಗಿ ನಗ್ನಗ್ತಾ ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಇವತ್ತಿನ ದಿನವನ್ನ ಎಂಜಾಯ್ ಮಾಡೋಣ. ಯಾರಿಗ್ ಗೊತ್ತು, ನಿಮ್ಮ ಒಂದು ಸಣ್ಣ ನಗು ಇವತ್ತು ಇನ್ನೊಬ್ಬರ ದಿನವನ್ನೇ ಬದಲಾಯಿಸಬಹುದು. ಕೀಪ್ ಸ್ಮೈಲಿಂಗ್, ಪ್ರೀತಿ ಹಂಚ್ತಾ ಇರಿ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಈ ಸುಂದರ ಮುಂಜಾನೆಯಲ್ಲಿ ನಿಮ್ಮ ಮುಖದಲ್ಲಿ ಒಂದು ಚಂದದ ನಗು ತರೋದಕ್ಕೆ, ನಿಮ್ಮ ದಿನವನ್ನ ಸೂಪರ್ ಡೂಪರ್ ಮಾಡೋದಕ್ಕೆ ಒಂದು ಮಸ್ತಾಗಿರೋ ಕಥೆಯನ್ನ ಹೇಳ್ತೀನಿ ಕೇಳಿ. ಮನೆಯಲ್ಲಿರೋ ಮುದ್ದು ಮಕ್ಕಳೇ, ಆಫೀಸ್ಗೆ ರೆಡಿ ಆಗ್ತಾ ಇರೋ ಯುವಕರೇ, ಹಾಗೆ ಆರಾಮಾಗಿ ಕಾಫಿ ಕುಡಿತಾ ಇರೋ ಅಜ್ಜ ಅಜ್ಜಿಯರೇ, ಎಲ್ಲರೂ ಒಂದು ನಿಮಿಷ ಇಲ್ಲಿ ಕೇಳಿ. ಇವತ್ತಿನ ಕತೆ ನಿಮಗಾಗಿ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತಂತೆ. ಆ ಕಾಡಿನಲ್ಲಿ ಒಂದು ದೊಡ್ಡ ಕಪ್ಪೆಗಳ ಗುಂಪಿತ್ತು. ಒಂದು ದಿನ ಏನಾಯ್ತು ಅಂದ್ರೆ, ಈ ಕಪ್ಪೆಗಳೆಲ್ಲ ಸೇರಿ ಕಾಡಿನಲ್ಲಿ ಜಂಪ್ ಮಾಡ್ತಾ ಆಟ ಆಡ್ಕೊಂಡು ಹೋಗ್ತಿದ್ವು. ಹಾಗೆ ಹೋಗುವಾಗ ಆ ಗುಂಪಿನಲ್ಲಿದ್ದ ಎರಡು ಕಪ್ಪೆಗಳು ಆಕಸ್ಮಿಕವಾಗಿ ಕಾಡಿನಲ್ಲಿದ್ದ ಒಂದು ಆಳವಾದ ಹಳ್ಳಕ್ಕೆ ಬಿದ್ಬಿಟ್ವು. ಹಳ್ಳ ಎಷ್ಟು ಆಳ ಇತ್ತಪ್ಪ ಅಂತಂದ್ರೆ, ಅದರಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಮೇಲಿದ್ದ ಉಳಿದ ಕಪ್ಪೆಗಳೆಲ್ಲ ಹಳ್ಳದ ಸುತ್ತ ನಿಂತು ಕೆಳಗಡೆ ನೋಡ್ತಾ ಇದ್ವು. ಅಯ್ಯೋ, ಹಳ್ಳ ತುಂಬಾ ಆಳವಿದೆ, ಇನ್ನ ನೀವು ಮೇಲಕ್ಕೆ ಬರೋದು ಚಾನ್ಸೇ ಇಲ್ಲ, ಸುಮ್ನೆ ಅಲ್ಲೇ ಪ್ರಾಣ ಬಿಟ್ಬಿಡಿ ಅಂತ ನೆಗೆಟಿವ್ ಆಗಿ ಕೂಗಾಡೋದಕ್ಕೆ ಶುರು ಮಾಡಿದ್ವು. ಆದ್ರೆ ಹಳ್ಳಕ್ಕೆ ಬಿದ್ದ ಆ ಎರಡು ಕಪ್ಪೆಗಳು ಸುಮ್ನೆ ಕೂರ್ಲಿಲ್ಲ. ಮೇಲಕ್ಕೆ ಬರೋದಕ್ಕೆ ತಮ್ಮ ಇಡೀ ಶಕ್ತಿಯನ್ನು ಹಾಕಿ ಜಂಪ್ ಜಂಪ್ ಜಂಪ್ ಅಂತ ಜಿಗಿಯೋದಕ್ಕೆ ಶುರು ಮಾಡಿದ್ವು. ನಿರಾಶೆಯ ನಡುವೆ ಒಂದು ಪವಾಡ ಆಯ್ತು. ಹೇಗೆ ಗೊತ್ತಾ? ಮೇಲಿದ್ದ ಕಪ್ಪೆಗಳು ಮಾತ್ರ ಬಿಡ್ತಾ ಇರ್ಲಿಲ್ಲ. ಓಯ್, ಸುಮ್ನೆ ಯಾಕೆ ಕಷ್ಟ ಪಡ್ತೀರಾ, ನಿಮ್ ಕೈಯಲ್ಲಿ ಆಗಲ್ಲ, ಸಾಕು ನಿಲ್ಸಿ ಅಂತ ಜೋರಾಗಿ ಕಿರ್ಚಾಡ್ತಾ ಇದ್ವು. ಇದನ್ನ ಕೇಳಿ ಕೇಳಿ ಆ ಎರಡು ಕಪ್ಪೆಗಳಲ್ಲಿ ಒಂದು ಕಪ್ಪೆ ಬೇಸರ ಮಾಡ್ಕೊಳ್ತು. ಹೌದು, ಇಷ್ಟೊಂದು ಜನ ಹೇಳ್ತಿದ್ದಾರೆ ಅಂದ್ಮೇಲೆ ನನ್ ಕೈಲಿ ಆಗಲ್ಲ ಅನ್ಸುತ್ತೆ ಅಂತ ಅಂದ್ಕೊಂಡು ಪ್ರಯತ್ನ ಮಾಡೋದನ್ನೇ ಬಿಟ್ಬಿಡ್ತು. ಕೊನೆಗೆ ಅದು ಪ್ರಾಣನೇ ಕಳ್ಕೊಳ್ತು. ಆದ್ರೆ ಆ ಎರಡನೇ ಕಪ್ಪೆ ಇತ್ತಲ್ಲ, ಅದು ಮಾತ್ರ ಜಿಗಿಯೋದನ್ನ ನಿಲ್ಲಿಸ್ಲೇ ಇಲ್ಲ. ಮೇಲಿದ್ದ ಕಪ್ಪೆಗಳು ಬೇಡ ಬೇಡ ಕೈ ಸನ್ನೆ ಮಾಡ್ತಾ ಕೂಗಾಡಿದ್ರು, ಇದು ಇನ್ನು ಜೋರಾಗಿ ಇನ್ನು ಎತ್ತರಕ್ಕೆ ಜಿಗಿಯೋಕೆ ಶುರು ಮಾಡ್ತು. ಕೊನೆಗೊಂದು ಸಾರಿ ಇಡೀ ಶಕ್ತಿ ಹಾಕಿ ಒಂದು ದೊಡ್ಡ ಜಂಪ್ ಮಾಡೇ ಬಿಡ್ತು. ಅಬ್ಬಾ, ಅದು ಹಳ್ಳದಿಂದ ಹೊರಗಡೆ ಬಂದೇ ಬಿಡ್ತು. ಇದಾದ ನಂತರ ಏನಾಯ್ತು ಗೊತ್ತಾ? ಅದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತೊಂದು ಸ್ಫೂರ್ತಿದಾಯಕವಾದ ಕಥೆಯನ್ನ ತಿಳಿಸ್ತಾ ಇದ್ದೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಅಂದ ಹಾಗೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಹಳ್ಳದಲ್ಲಿ ಬಿದ್ದಿದ್ದ ಕಪ್ಪೆ ಹೊರಗೆ ಬಂದ ತಕ್ಷಣ ಉಳಿದ ಕಪ್ಪೆಗಳೆಲ್ಲ ಆಶ್ಚರ್ಯದಿಂದ ಅದನ್ನ ಸುತ್ತುವರ್ಕೊಂಡ್ವು. ಅಲ್ಲ, ನಾವು ಅಷ್ಟೊಂದು ಬೇಡ ಬೇಡ ಅಂತ ಹೇಳಿದ್ವಿ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ವಿ, ಆದ್ರೂ ನೀನು ಹೇಗೆ ಹೊರಗೆ ಬಂದೆ ಅಂತ ಕೇಳಿದ್ವು. ಆಗ ಆ ಕಪ್ಪೆ ಏನ್ ಮಾಡ್ತು ಗೊತ್ತಾ, ತನ್ನ ಕಿವಿಗೆ ಕೈ ಇಟ್ಟು ನೀವೇನ್ ಹೇಳ್ತಿದ್ದೀರೋ ಅನ್ನೋದು ನನಗೆ ನಿಜವಾಗ್ಲೂ ಕಿವಿ ಕೇಳಿಸಿಲ್ಲ ಅಂತ ಸನ್ನೆ ಮಾಡಿ ಹೇಳ್ತು. ಸೊ ಸ್ನೇಹಿತರೆ, ಆ ಕಪ್ಪೆಗೆ ಹುಟ್ಟಿನಿಂದಲೇ ಕಿವಿ ಕೇಳಿಸ್ತಾ ಇರಲಿಲ್ಲ. ಕೆಳಗಡೆ ಇದ್ದಾಗ ಮೇಲಿದ್ದ ಕಪ್ಪೆಗಳು ಕೈ ಸನ್ನೆ ಮಾಡ್ತಾ ಕೂಗಾಡ್ತಾ ಇರೋದನ್ನ ನೋಡಿ ಆ ಕಿವುಡು ಕಪ್ಪೆ ಏನನ್ಕೊಂಡಿತ್ತು ಗೊತ್ತಾ, ವಾಹ್, ಮೇಲಿರೋ ನನ್ನ ಫ್ರೆಂಡ್ಸು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನು ಜೋರಾಗಿ ಜಿಗಿ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ತಪ್ಪು ತಿಳ್ಕೊಂಡಿತ್ತು. ಆ ಪಾಸಿಟಿವ್ ಥಿಂಕಿಂಗ್ ಇದೆಯಲ್ಲ, ಅದನ್ನ ಪ್ರಾಣಾಪಾಯದಿಂದ ಪಾರು ಮಾಡಿತ್ತು. ಸೊ ಕೇಳಿಸ್ಕೊಂಡ್ರಲ್ವಾ, ಕತೆ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಸ್ನೇಹಿತರೆ. ಆದ್ರೆ ಇದ್ರಲ್ಲಿರೋ ಮೆಸೇಜ್ ತುಂಬಾ ದೊಡ್ಡದು. ಈ ಮೆಸೇಜು ಮೊದಲು ಮಕ್ಕಳಿಗೆ ತಿಳಿಸ್ತೀನಿ. ಏನಪ್ಪಾ ಅಂದ್ರೆ, ಯಾರಾದ್ರೂ ನಿನ್ನ ಕೈಯಲ್ಲಿ ಈ ಸಬ್ಜೆಕ್ಟ್ ಓದೋದಕ್ಕೆ ಆಗಲ್ಲ, ನೀನು ಇದ್ರಲ್ಲಿ ವೀಕ್ ಇದೆಯಾ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ. ಆ ಕಪ್ಪೆಯ ತರಹ ಕಷ್ಟಪಟ್ಟು ಪ್ರಯತ್ನ ಮಾಡಿ, ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನ ಯುವಕರಿಗೆ ಹಾಗೆ ಹಿರಿಯರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಸುತ್ತಮುತ್ತ ನಮ್ಗೆ ಧೃತಿಗೆಡಿಸುವ, ನಿನ್ ಕೈಯಲ್ಲಿ ಇದು ಆಗಲ್ಲ ಅನ್ನೋ ನೆಗೆಟಿವ್ ಮಾತುಗಳನ್ನ ಆಡೋರು ತುಂಬಾ ಜನ ಇರ್ತಾರೆ. ಅಂಥವರ ಮುಂದೆ ನಾವು ಕಿವುಡರಾಗಿರ್ಬೇಕು. ನಮ್ಮ ಗುರಿ ಮತ್ತು ನಮ್ಮ ಪ್ರಯತ್ನದ ಮೇಲೆ ಮಾತ್ರ ನಮ್ಮ ನಂಬಿಕೆ ಇರಬೇಕು. ನಿಮ್ಮ ಮಾತುಗಳು ಇನ್ನೊಬ್ಬರ ಜೀವನವನ್ನು ರೂಪಿಸಬಹುದು ಅಥವಾ ಹಾಳು ಮಾಡಬಹುದು. ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡೋಣ, ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ. ಏನಂತೀರಾ, ಕತೆ ಇಷ್ಟ ಆಯ್ತಾ? ಹಾಗಾದ್ರೆ ಒಂದು ಚಂದದ ಸ್ಮೈಲ್ ಕೊಡಿ, ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ಸಾಗೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುವರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 22. ಇವತ್ತಿನ ದಿನದ ವಿಶೇಷ ಏನು ಗೊತ್ತಾ? ಇವತ್ತು ವರ್ಲ್ಡ್ ರೈನ್ ಫಾರೆಸ್ಟ್ ಡೇ, ಅಂದ್ರೆ ವಿಶ್ವ ಮಳೆಕಾಡುಗಳ ದಿನ. ಏನಿದು ಮಳೆಕಾಡು ಅಂದ್ರೆ ಅಂತ ಯೋಚನೆ ಮಾಡ್ತಾ ಇರ್ತೀರ. ಸ್ನೇಹಿತರೆ, ಹೆಸರೇ ಹೇಳೋ ತರ ವರ್ಷ ಪೂರ್ತಿ ಮಳೆ ಸುರಿಯುವ, ಸದಾ ಹಸಿರಾಗಿರುವ ದಟ್ಟವಾದ ಕಾಡುಗಳು. ಇಡೀ ಭೂಮಿಯ ವಿಸ್ತೀರ್ಣದಲ್ಲಿ ಇವು ಇರೋದು ಕೇವಲ 6% ಮಾತ್ರ. ಆದ್ರೆ ನಿಮಗೆ ಗೊತ್ತಾ, ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಜೀವ ಸಂಕುಲ ಇರೋದೇ ಈ ಮಳೆಕಾಡುಗಳಲ್ಲಿ. ನಮ್ಮ ಇಡೀ ಭೂಮಿಗೆ ಬೇಕಾಗೋ ಆಕ್ಸಿಜನ್ ಕೊಡೋದು, ಹವಾಮಾನವನ್ನು ಬ್ಯಾಲೆನ್ಸ್ ಮಾಡೋದು ಇದೇ ಕಾಡುಗಳು. ಅದಕ್ಕೆ ಇವುಗಳನ್ನ ಭೂಮಿಯ ಶ್ವಾಸಕೋಶ ಅಂತ ಕರೀತಾರೆ. ಆದ್ರೆ ಬೇಸರದ ಸಂಗತಿ ಏನಪ್ಪ ಅಂದ್ರೆ, ನಾವಿಲ್ಲಿ ಸಿಟಿಯಲ್ಲಿ ಕೂತು ಆರಾಮಾಗಿ ಎಸಿ ಆನ್ ಮಾಡಿಕೊಂಡು ಲೈಫ್ನ ಎಂಜಾಯ್ ಮಾಡ್ತಾ ಇದ್ರೆ, ಅಲ್ಲಿ ಪ್ರತಿ ನಿಮಿಷಕ್ಕೂ 100 ಎಕರೆ ಮಳೆ ಕಾಡುಗಳು ನಾಶ ಆಗ್ತಾ ಇದ್ದಾವೆ. ನಾವೆಲ್ಲೋ ದೂರ ಇದ್ದೀವಿ, ನಮಗೇನು ಅಂತ ಅನ್ಕೋಬೇಡಿ. ಅಲ್ಲಿ ಕಾಡು ನಾಶ ಆದ್ರೆ ಇಲ್ಲಿ ನಮಗೆ ಮಳೆ ಬರೋದಿಲ್ಲ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರಬಹುದು ಅಲ್ವಾ? ಅಲ್ಲ, ವರ್ಷದಲ್ಲಿ ಇಷ್ಟೊಂದು ದಿನಗಳಿದ್ರೂ ಕರೆಕ್ಟ್ ಆಗಿ ಈ ಜೂನ್ 22ನ್ನೇ ಯಾಕೆ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಅಂತ ಫಿಕ್ಸ್ ಮಾಡಿದ್ರು ಶ್ವೇತಾ ಅಂತ ನೀವು ಕೇಳ್ಬೋದು. ನಿಮ್ಮ ಮೈಂಡ್ ವಾಯ್ಸ್ ನನಗೆ ಕೇಳಿಸ್ತು ಸ್ನೇಹಿತರೆ. ಎಸ್, ಬನ್ನಿ ಅದರ ರೀಸನ್ ಹೇಳ್ತೀನಿ. ಈಗ ಇದನ್ನ ಶುರು ಮಾಡಿದ್ದು ಅಮೆರಿಕದ ಟೆಕ್ಸಾಸ್ನಲ್ಲಿರೋ ರೈನ್ ಫಾರೆಸ್ಟ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇವರು ಕಾಡುಗಳನ್ನು ಉಳಿಸೋದಕ್ಕೆ ಅಂತಲೇ ಹಗಲು ರಾತ್ರಿ ಶ್ರಮಿಸ್ತಾ ಇರೋರು. ಸೊ ಇವರು ಯೋಚನೆ ಮಾಡ್ತಾರೆ, ಏನಪ್ಪಾ ಅಂದ್ರೆ, ನಾವು ಬರೀ ಮೀಟಿಂಗ್ ಮಾಡಿದ್ರೆ ಸಾಲದು, ಇಡೀ ಜಗತ್ತಿನ ಜನರ ಗಮನ ಸೆಳಿಬೇಕು ಅಂತ ಅನ್ಕೊಳ್ತಾರೆ. ಹಾಗಾಗಿ

2017 ಜೂನ್ 22ರಂದು ಇವರು ಮೊದಲ ಬಾರಿಗೆ ಈ ದಿನಾಚರಣೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅಲ್ಲಿಂದ ಪ್ರತಿ ವರ್ಷ ಜೂನ್ 22ರಂದು ಇಡೀ ವಿಶ್ವವೇ ಒಟ್ಟಾಗಿ ಈ ದಿನವನ್ನ ಆಚರಿಸ್ತಾ ಬಂದಿದೆ. ಸರಿ, ಜೂನ್ ತಿಂಗಳನ್ನೇ ಯಾಕೆ ಆಚರಿಸ್ಕೊಂಡ್ರು ಗೊತ್ತಾ? ಅದಕ್ಕೂ ಒಂದು ಬಲವಾದ ಕಾರಣ ಇದೆ ಸ್ನೇಹಿತರೆ. ಜೂನ್ ತಿಂಗಳು ಬಂತು ಅಂದ್ರೆ ಸಾಕು, ಜಗತ್ತಿನ ಬಹುತೇಕ ಭಾಗಗಳಲ್ಲಿ ಮಳೆಗಾಲದ ಆರಂಭ ಆಗಿರುತ್ತೆ. ನಮ್ಮ ಭಾರತದಲ್ಲಂತೂ ಜೂನ್ ಬಂದ್ರೆ ಮುಂಗಾರು ಮಳೆ ತಂಪಾಗಿ ಲಗ್ಗೆ ಇಡುತ್ತೆ. ಗಿಡ ಮರಗಳು ಚಿಗುರಿ ಪ್ರಕೃತಿ ದೇವತೆ ಹಸಿರು ಸೀರೆ ಉಟ್ಟ ಹಾಗೆ ಕಂಗಳಿಸೋ ಟೈಮ್ ಇದು. ಮಳೆ ಕಾಡುಗಳು ಮತ್ತಷ್ಟು ಜೀವ ಕಳೆ ಪಡೆದುಕೊಳ್ಳೋದು ಇದೇ ತಿಂಗಳಿನಲ್ಲಿ. ಅದಕ್ಕೆ ಕಾಡುಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಈ ರೊಮ್ಯಾಂಟಿಕ್ ರೈನ್ ಸೀಸನ್ಗಿಂತ ಬೆಸ್ಟ್ ಟೈಮ್ ಇನ್ನೊಂದಿಲ್ಲ ಅಂತ ಜೂನ್ 22ನ್ನ ಲಾಕ್ ಮಾಡ್ತಾರೆ. ನಿಮಗೆ ಗೊತ್ತಾ ಸ್ನೇಹಿತರೆ, ಇವತ್ತು ಈ ಸಂಸ್ಥೆ ಮಾತ್ರ ಅಲ್ಲ, ಪ್ರಪಂಚದ 70ಕ್ಕೂ ಹೆಚ್ಚು ದೇಶಗಳ 100+ ಗ್ರೀನ್ ಆರ್ಗನೈಸೇಷನ್ಗಳು ಒಂದಾಗಿ ಈ ದಿನವನ್ನ ಸೆಲೆಬ್ರೇಟ್ ಮಾಡ್ತವೆ. ನಮ್ಮ ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗದಲ್ಲಂತೂ ಮಳೆಗಾಲದ ಸೊಬಗೆ ಬೇರೆ. ನಮ್ಮ ಸುತ್ತಮುತ್ತ ಇರೋ ದಟ್ಟವಾದ ಹಸಿರನ್ನ ಉಳಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ? ಸೊ ಈ ಜೂನ್ ತಿಂಗಳ ಮಳೆಯಲ್ಲಿ ನೀವು ಪ್ರಕೃತಿಯನ್ನ ಪ್ರೀತಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುತ್ತಿರುವವರು ಎಂ ವಿಜಯಕುಮಾರ್. ಗಾಂಧೀಜಿಯ ಉತ್ತರ ಹೇಳುತ್ತಿರುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 18 ಶಿಕ್ಷಣ ಮುಂದುವರೆದ ಭಾಗ. ಸ್ವರಾಜ್ಯ ಪ್ರಾಪ್ತಿಗೆ ಇಂಗ್ಲಿಷ್ ಶಿಕ್ಷಣ ಅತ್ಯಗತ್ಯವಿಲ್ಲ ಎಂದು ನಿಮ್ಮ ಅಭಿಪ್ರಾಯವೇ?
3: ಹೌದು ಅಲ್ಲ, ಎರಡೂ ಉತ್ತರ ನನ್ನದು. ಕೋಟಿ ಕಟ್ಟಲೆ ಜನರಿಗೆ ಇಂಗ್ಲಿಷ್ ಕಲಿಸುವುದು ಅವರನ್ನು ಗುಲಾಮರಾಗಿ ಮಾಡಿದಂತೆ. ಮೆಕಾಲೆ ಹಾಕಿದ ಶಿಕ್ಷಣದ ತಳಹದಿ ನಮ್ಮನ್ನು ಗುಲಾಮಗಿರಿಗೆ ನೂಕಿದೆ. ಆತನಿಗೆ ಆ ಉದ್ದೇಶವಿತ್ತೆಂದು ನನ್ನ ಅಭಿಪ್ರಾಯವಲ್ಲ, ಪರಿಣಾಮವೇನೋ ಅದೇ ಆಗಿದೆ. ಸ್ವರಾಜ್ಯವನ್ನು ಕುರಿತು ನಾವು ಪರಭಾಷೆಯಲ್ಲಿ ಮಾತಾಡಬೇಕಾಗಿದೆ. ಇದೇ ಸಾಲದೆ ನಮ್ಮ ದುರ್ದಶೆಗೆ ಸಾಕ್ಷಿ ಇನ್ನೊಂದು ಗಮನೀಯ ಅಂಶವಿದೆ. ಯುರೋಪಿನಲ್ಲಿ ಕೈಬಿಟ್ಟ ಪದ್ಧತಿಗಳು ನಮಗೆ ಶಿರೋಧಾರಿಯ ಇಂಗ್ಲಿಷ್ ವಿದ್ವಾಂಸರು ಸದಾ ಶಿಕ್ಷಣ ಪದ್ಧತಿಯನ್ನು ಬದಲಿಸುತ್ತಿರುತ್ತಾರೆ. ಅವರು ವರ್ಜಿಸಿದ ಪದ್ಧತಿಯನ್ನೇ ನಾವು ತಬ್ಬಿಕೊಳ್ಳುತ್ತೇವೆ. ಅಲ್ಲಿ ಪ್ರತಿಯೊಂದು ಪ್ರದೇಶವೂ ವೃದ್ಧಿಯಾಗುವಂತೆ ಯತ್ನ ನಡೆದಿದೆ. ವೇಲ್ಸ್ ಇಂಗ್ಲೆಂಡಿನಲ್ಲಿ ಒಂದು ಚಿಕ್ಕ ಪ್ರದೇಶ. ವೇಲ್ಸ್ ಜನರಲ್ಲಿ ಆ ಭಾಷೆ ವೃದ್ಧಿಯಾಗುವಂತೆ ಪ್ರಯತ್ನ ನಡೆದಿದೆ. ವೇಲ್ಸ್ ಮಕ್ಕಳು ತಮ್ಮ ತಾಯಿಯ ನುಡಿಯನ್ನೇ ಬಳಸುವಂತೆ ಚಳವಳಿ ನಡೆದಿದೆ. ಅದಕ್ಕೆ ಇಂಗ್ಲೆಂಡಿನ ಕೋಶಾಧ್ಯಕ್ಷ ಮಿಸ್ಟರ್ ಲಾಯ್ಡ್ ಜಾರ್ಜ್ ಮುಂದಾಳು. ನಮ್ಮ ಸ್ಥಿತಿ ಹೇಗಿದೆ ಇತ್ತ? ಒಬ್ಬರಿಗೊಬ್ಬರು ತಪ್ಪು ತಪ್ಪು ಇಂಗ್ಲೀಷಿನಲ್ಲಿ ಪತ್ರ ಬರೆಯುತ್ತೇವೆ. ಎಂಎ ಮಾಡಿದವರು ಈ ತಪ್ಪು ಮಾಡುತ್ತಾರೆ. ನಮ್ಮ ಉತ್ತಮ ವಿಚಾರಗಳೆಲ್ಲ ಇಂಗ್ಲೀಷಿನಲ್ಲಿ ವ್ಯಕ್ತವಾಗಬೇಕು. ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಇಂಗ್ಲೀಷಿನಲ್ಲಿ ನಡೆಯುತ್ತದೆ. ನಮ್ಮ ಸರ್ವೋತ್ತಮ ಪತ್ರಿಕೆಗಳು ಇಂಗ್ಲೀಷಿನಲ್ಲಿ. ಈ ಪರಿಸ್ಥಿತಿ ಬಹುಕಾಲ ನಡೆದರೆ ಮುಂದಿನ ಪೀಳಿಗೆ ನಮ್ಮನ್ನು ಶಪಿಸಿಯಾರು? ಇದು ನನ್ನ ದೃಢಾಭಿಪ್ರಾಯ. ಈ ಇಂಗ್ಲಿಷ್ ಶಿಕ್ಷಣ ಪಡೆದು ನಾವು ದೇಶವನ್ನು ಗುಲಾಮತನಕ್ಕೆ ಈಡು ಮಾಡಿದ್ದೇವೆಂಬುದು ಗಮನಿಸಬೇಕಾದ ಮಾತು. ರಾಗದ್ವೇಷ, ಅಸತ್ಯ, ದೌರ್ಜನ್ಯಗಳು ಹೆಚ್ಚಿವೆ. ಇಂಗ್ಲಿಷ್ ಕಲಿತ ಭಾರತೀಯರು ಜನರನ್ನು ಮೋಸಗೊಳಿಸಲು, ಬೆದರಿಸಲು ನಿಸ್ಸಂದೇಹವಾಗಿ ಯತ್ನಿಸಿದ್ದಾರೆ. ಈಗ ಸಾಮಾನ್ಯರಿಗಾಗಿ ಏನಾದರೂ ಮಾಡುತ್ತಿದ್ದರೆ ಅವರ ಋಣ ತೀರಿಸುತ್ತಿದ್ದೇವೆ ಅಷ್ಟೆ. ನ್ಯಾಯಾಲಯಕ್ಕೆ ಹೋಗಬೇಕಾದರೆ ಇಂಗ್ಲೀಷು ಗೊತ್ತಿರಲೇಬೇಕು. ಅದಕ್ಕಿಂತ ದುಃಖ ಉಂಟೆ? ಬ್ಯಾರಿಸ್ಟರ್ ಆದರೆ ನಾನು ನನ್ನ ತಾಯಿ ನುಡಿಯಲ್ಲಿ ಮಾತಾಡಲಾಗದು. ತಾಯಿ ನುಡಿಯಲ್ಲಿ ಹೇಳಿದುದನ್ನು ಯಾರೋ ಭಾಷಾಂತರ ಮಾಡಬೇಕು. ಇದಕ್ಕಿಂತ ಮೂರ್ಖತನವೇ? ಇದು ಗುಲಾಮಗಿರಿಯ ಗುರುತಲ್ಲವೇ? ಇದಕ್ಕಾಗಿ ಇಂಗ್ಲಿಷರನ್ನು ಬೈಯಬೇಕೋ ನನ್ನನ್ನು? ನಿಜವಾಗಿ ಇಂಗ್ಲಿಷ್ ಕಲಿತ ನಾವೇ ಹಿಂದೂಸ್ತಾನಕ್ಕೆ ಗುಲಾಮಗಿರಿಯ ಸಂಕೋಲೆ ತೊಡಿಸಿದವರು. ರಾಷ್ಟ್ರದ ಶಾಪ ಇಂಗ್ಲಿಷರಿಗಲ್ಲ, ನಮಗೆ. ನಿಮ್ಮ ಪ್ರಶ್ನೆಗೆ ಹೌದು ಅಲ್ಲ ಎರಡೂ ಉತ್ತರ ಎಂದೆ. ಹೌದು ಎಂಬುದಕ್ಕೆ ಇಷ್ಟು ವಿವರ, ಇನ್ನು ಅಲ್ಲ ಎಂಬುದನ್ನು ವಿವರಿಸುತ್ತೇನೆ. ಆಧುನಿಕತೆ ನಾಗರಿಕತೆಯ ರೋಗಕ್ಕೆ ನಾವು ಪೂರಾ ತುತ್ತಾಗಿದ್ದೇವೆ. ಆದುದರಿಂದ ಇಂಗ್ಲೀಷನ್ನು ಸಂಪೂರ್ಣವಾಗಿ ಬಿಡಲು ಆಗುವುದಿಲ್ಲ. ಈಗಾಗಲೇ ಇಂಗ್ಲೀಷ್ ಕಲಿತವರು ಅಗತ್ಯವಾದಲ್ಲೆಲ್ಲ ಅದನ್ನು ಉಪಯೋಗಿಸಲಿ. ಇಂಗ್ಲೀಷರೊಡನೆ ವ್ಯವಹರಿಸುವಾಗ ನಮ್ಮವರೊಡನೆ ಬೇರೆ ಭಾಷೆಯಲ್ಲಿ ಪತ್ರ ವ್ಯವಹಾರ ಮಾಡಲು ಸಾಧ್ಯ ಇಲ್ಲದಿದ್ದಲ್ಲಿ ಇಂಗ್ಲಿಷರೇ ತಮ್ಮ ನಾಗರಿಕತೆಯ ಬಗ್ಗೆ ಎಷ್ಟು ಅಸಹ್ಯ ಪಟ್ಟುಕೊಂಡಿದ್ದಾರೋ ತಿಳಿಯಲು ನಾವು ಇಂಗ್ಲಿಷನ್ನು ಕಲಿಯಬಹುದು, ಬಳಸಬಹುದು. ಇಂಗ್ಲಿಷ್ ಕಲಿತವರು ತಮ್ಮ ಸಂತಾನಕ್ಕೆ ತಮ್ಮ ತಾಯಿ ನುಡಿಯಲ್ಲಿ ನೀತಿಯನ್ನು ಕಲಿಸಬೇಕು, ಇನ್ನೊಂದು ಭಾರತೀಯ ಭಾಷೆಯನ್ನು ಕಲಿಸಬೇಕು. ಬೆಳೆದ ಮೇಲೆ ಅವರು ಇಂಗ್ಲಿಷ್ ಕಲಿತರೆ ಕಲಿಯಲಿ, ಆದರೆ ಇಂಗ್ಲಿಷ್ ನಮಗೆ ಅಗತ್ಯವಾಗಬಾರದೆಂಬುದು ನಮ್ಮ ಗುರಿ. ಅದನ್ನು ಕಲಿತು ಹಣ ಗಳಿಸುವ ಉದ್ದೇಶವನ್ನು ಬಿಡಬೇಕು. ಇಷ್ಟು ಮಿತವಾಗಿ ಇಂಗ್ಲಿಷನ್ನು ಕಲಿತರೂ ಏನು ಕಲಿಯಬೇಕು, ಇಂಗ್ಲಿಷಿನಲ್ಲಿ ಏನು ಕಲಿಯಬಾರದು ಎಂಬುದನ್ನು ಯೋಚಿಸಬೇಕು. ಯಾವ ವಿಜ್ಞಾನ ಶಾಸ್ತ್ರವನ್ನು ಕಲಿಯಬೇಕೋ ತಿಳಿದುಕೊಳ್ಳುವುದು ಅಗತ್ಯ. ಇಂಗ್ಲಿಷ್ ಪ್ರಶಸ್ತಿಗಳನ್ನು ನಾವು ಸ್ವಲ್ಪ ಅಸಡ್ಡೆ ಮಾಡಲಿ, ಆಗ ಆಡಳಿತಗಾರರ ಕಿವಿ ನೆಟ್ಟಗಾದೀತು.
2: ಹಾಗಾದರೆ ನಾವು ಎಂಥ ಶಿಕ್ಷಣ ಪಡೆಯಬೇಕು?
3: ಮೇಲೆ ಇದನ್ನು ಸೂಕ್ಷ್ಮವಾಗಿ ಚರ್ಚಿಸಿದೆ, ಇನ್ನೂ ವಿವರವಾಗಿ ನೋಡೋಣ. ನಮ್ಮ ಭಾಷೆಗಳನ್ನೆಲ್ಲ ವೃದ್ಧಿಗೊಳಿಸಬೇಕು. ನಮ್ಮ ಭಾಷೆಗಳಲ್ಲಿ ಯಾವ ವಿಷಯಗಳನ್ನು ಕಲಿಯಬೇಕೆಂಬುದನ್ನು ಇಲ್ಲಿ ವಿಸ್ತರಿಸಬೇಕಾಗಿಲ್ಲ. ಇಂಗ್ಲಿಷಿನ ಅಮೂಲ್ಯ ಗ್ರಂಥಗಳು ನಮ್ಮ ಭಾಷೆಗಳಿಗೆ ಭಾಷಾಂತರವಾಗಲಿ, ಅನೇಕ ವಿಜ್ಞಾನ ಶಾಸ್ತ್ರಗಳನ್ನು ಕಲಿಯುವ ಈ ಭ್ರಾಂತಿ ಹೋಗಬೇಕು. ಧಾರ್ಮಿಕ ಎಂದರೆ ನೈತಿಕ ಶಿಕ್ಷಣ ಅಗ್ರಸ್ಥಾನ ಪಡೆಯಬೇಕು. ಸುಸಂಸ್ಕೃತನಾದ ಪ್ರತಿಯೊಬ್ಬ ಭಾರತೀಯನು ತನ್ನ ಪ್ರಾದೇಶಿಕ ಭಾಷೆಯ ಜೊತೆಗೆ ಹಿಂದೂವಾದರೆ ಸಂಸ್ಕೃತ, ಮುಸಲ್ಮಾನನಾದರೆ ಅರಬ್ಬಿ, ಪಾರಸಿಯಾದರೆ ಪರ್ಷಿಯನ್ ಕಲಿತಾನು. ಹಿಂದಿಯನ್ನು ಎಲ್ಲರೂ ಕಲಿಯಬೇಕು. ಕೆಲವರು ಹಿಂದೂಗಳಿಗೆ ಅರಬ್ಬಿ ಪಾರ್ಸಿ ತಿಳಿದಿರಲಿ, ಕೆಲವರು ಮುಸಲ್ಮಾನರು ಪಾರಸಿಗಳು ಸಂಸ್ಕೃತ ಕಲಿಯಲಿ, ಉತ್ತರ ದೇಶದವರು ಪಶ್ಚಿಮ ಸೀಮೆಯವರು ತಮಿಳನ್ನು ಕಲಿಯಲಿ. ಹಿಂದೂಸ್ತಾನಕ್ಕೆ ಹಿಂದಿ ಸಾಮಾನ್ಯ ಸಾರ್ವತ್ರಿಕ ಭಾಷೆಯಾಗಬೇಕು. ಅದರ ಲಿಪಿ ನಾಗರಿ ಅಥವಾ ಪಾರಸಿ, ಅವರವರ ಇಷ್ಟದಂತೆ ಆಗಬಹುದು. ಹಿಂದೂ ಮುಸಲ್ಮಾನ ಸೌಹಾರ್ದಕ್ಕೆ ಎರಡೂ ಲಿಪಿಗಳನ್ನು ತಿಳಿದಿರುವುದು ಅಗತ್ಯ. ಇಷ್ಟು ಮಾಡಿದರೆ ಇಂಗ್ಲಿಷ್ ಭಾಷೆಯನ್ನು ಒಂದು ಗಳಿಗೆಯಲ್ಲಿ ಓಡಿಸಬಹುದು. ನಾವು ಗುಲಾಮರಾಗಿದ್ದೇವೆ, ಅದರಿಂದ ಇಷ್ಟೆಲ್ಲ ಮಾಡಬೇಕು. ನಮ್ಮ ಗುಲಾಮಗಿರಿಯ ದೆಸೆಯಿಂದ ಇಡೀ ರಾಷ್ಟ್ರವೇ ಗುಲಾಮವಾಗಿದೆ. ನಾವು ಮುಕ್ತರಾದರೆ ರಾಷ್ಟ್ರಕ್ಕೂ ಬಿಡುಗಡೆ.
2: ಆದರೆ ಧಾರ್ಮಿಕ ಶಿಕ್ಷಣ ಬಹಳ ತೊಡಕಾದುದಲ್ಲವೇ?
3: ಧಾರ್ಮಿಕ ಶಿಕ್ಷಣವಿಲ್ಲದೆ ಏನೂ ನಡೆಯದು. ಹಿಂದೂಸ್ತಾನ ಎಂದಿಗೂ ನಾಸ್ತಿಕವಾಗದು. ನಾಸ್ತಿಕತೆಯ ಭಾರವನ್ನು ಈ ಭರತಭೂಮಿ ಸೈರಿಸದು. ಈ ಕೆಲಸ ಸುಲಭವಲ್ಲ. ಧಾರ್ಮಿಕ ಶಿಕ್ಷಣದ ವಿಚಾರ ಬಂದಾಗ ನನಗೆ ತಲೆ ತಿರುಗುತ್ತದೆ. ನಮ್ಮ ಧರ್ಮೋಪದೇಶಕರು ಕಪಟಿಗಳು, ಸ್ವಾರ್ಥಿಗಳು, ಮುಲ್ಲಾಗಳು, ದಸ್ತೂರರು, ಬ್ರಾಹ್ಮಣರು, ಇವರ ಕೈಯಲ್ಲಿದೆ ಕೀಲಿ. ಅವರಿಗೆ ಸದ್ಬುದ್ಧಿ ಹುಟ್ಟದಿದ್ದರೆ ನಾವು ಇಂಗ್ಲಿಷ್ ಕಲಿತು ಗಳಿಸಿದ ಉತ್ಸಾಹವನ್ನೆಲ್ಲ ಧಾರ್ಮಿಕ ಶಿಕ್ಷಣಕ್ಕಾಗಿ ಉಪಯೋಗಿಸಬೇಕು. ಇದೇನು ಕಷ್ಟವಲ್ಲ. ಈಗ ಇನ್ನೂ ಸಮುದ್ರದ ದಡ ಮಾತ್ರ ಹೊಲಸಾಗಿದೆ. ದಡದಲ್ಲಿರುವವರು ಶುದ್ಧವಾದರೆ ಅಷ್ಟೇ ಸಾಕು. ನಾವೇ ದಡದಲ್ಲಿರುವವರು. ನಾವು ಆತ್ಮಶುದ್ಧಿ ಮಾಡಿಕೊಂಡರಾಯಿತು. ನಮ್ಮ ಕೋಟ್ಯಾಂತರ ಜನರಿಗೆ ಈ ಮಾತು ಸಂಬಂಧಿಸಿಲ್ಲ. ಹಿಂದೂಸ್ತಾನ ತನ್ನ ಪೂರ್ವಸ್ಥಿತಿಗೆ ಬರಬೇಕು ಎಂದರೆ ನಾವು ಮೊದಲು ಪೂರ್ವಸ್ಥಿತಿಗೆ ಹಿಂದಿರುಗಬೇಕು. ನಮ್ಮ ಸಭ್ಯತೆಯಲ್ಲಿಯೂ ಉನ್ನತಿ ಅವನತಿ ಪ್ರಗತಿ ತಿರೋಗತಿ ಇದ್ದೇ ಇರುತ್ತವೆ. ಆದರೆ ಒಂದು ಮುಖ್ಯ ಪ್ರಯತ್ನ ನಡೆಯಬೇಕು. ಪಶ್ಚಿಮದ ನಾಗರಿಕತೆಯನ್ನು ಓಡಿಸುವ ಪ್ರಯತ್ನ ಉಳಿದುದೆಲ್ಲ ತಾನೇ ಆಗುತ್ತದೆ.
2: ಇಲ್ಲಿಗೆ ಅಧ್ಯಾಯ 18 ಮುಗಿಯುತ್ತದೆ.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
0: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
7: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
8: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
7: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
8: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
9: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
10: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. 12ನೇ ಶತಮಾನದ ವಚನಕಾರರಲ್ಲಿ ಬಸವಣ್ಣನವರ ಸಮಕಾಲೀನರಾದಂಥ ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನ ತಿಳಿಯೋಣ ಸ್ನೇಹಿತರೆ. ವೃತ್ತಿಯಲ್ಲಿ ಅಂಬಿಗ ವೃತ್ತಿಯನ್ನ ಮಾಡ್ತಾ ಇದ್ದಂಥ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಅಂಕಿತ ನಾಮವನ್ನು ಕೂಡ ಅಂಬಿಗರ ಚೌಡಯ್ಯ ಎನ್ನುವಂಥ ಅಂಕಿತ ನಾಮದೊಂದಿಗೆ ಸಾಕಷ್ಟು ವಚನಗಳನ್ನ ರಚಿಸಿದ್ರು. ಜೊತೆಗೆ ಧೈರ್ಯ, ಸಮಾನತೆ ಹಾಗೆ ಅವರ ವಚನಗಳಲ್ಲಿ ಮೇಲು ಕೀಡು, ಜಾತಿ ಹಾಗೂ ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬ ದೃಷ್ಟಿಯಿಂದ ಇವರು ವಚನವನ್ನ ರಚಿಸ್ತಾರೆ. ಹಾಗೆ ತಪ್ಪು ಮಾಡೋರಿಗೆ ತಮ್ಮ ವ್ಯಂಗ್ಯದ ಮೂಲಕವೇ ವಚನದಲ್ಲಿಯೇ ಉತ್ತರವನ್ನ ನೀಡಿದವರು ಅಂಬಿಗರ ಚೌಡಯ್ಯನವರು. ಯಾಕೆಂತ ಹೇಳಿದ್ರೆ, ಅಂಬಿಗರ ಚೌಡಯ್ಯನವರು ದೇವರು ಆಕಾಶದಲ್ಲೂ ಅಥವಾ ಮೇಲೆಲ್ಲೂ ಇಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಳ್ಳೆಯ ಗುಣದಲ್ಲಿ, ಪ್ರೀತಿ, ವಿಶ್ವಾಸ, ಸಹಾಯದಲ್ಲಿ ದೇವರಿದ್ದಾನೆ ಎಂದು ಅರ್ಥೈಸಿದವರು ಅಂಬಿಗರ ಚೌಡಯ್ಯನವರು. ಅಂತಹ ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಕೃಷಿ ನಗರದವರೆಯಾದ ಶ್ರೀಮತಿ ಕುಸುಮ ಅವರು ನಮ್ಮ ಜೊತೆಗಿದ್ದಾರೆ. ಕುಸುಮ ಅವರು ಶಿವಶರಣರಾದ ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
14: ನಮಸ್ತೆ, ಶುಭೋದಯ ಎಲ್ಲರಿಗೂ. ಶರಣು ಶರಣಾರ್ಥಿ. ಇಂದಿನ ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ 12ನೇ ಶತಮಾನದ ಬಸವಣ್ಣನವರೊಂದಿಗೆ ಇದ್ದಂತಹ ಮಹಾನ್ ಶರಣ, ಕವಿ, ಸಮಾಜ ಸುಧಾರಕರು ಹಾಗೂ ವಚನಕಾರರಾದ ಅಂಬಿಗರ ಚೌಡಯ್ಯ ಅವರ ಬಗ್ಗೆ ತಿಳಿಸಲಿಚ್ಛಿಸುತ್ತೇನೆ. ಅಂಬಿಗರ ಚೌಡಯ್ಯ ಅವರು ಕಲ್ಯಾಣ ಕ್ರಾಂತಿಯ ಪ್ರಮುಖ ಶರಣರಲ್ಲಿ ಒಬ್ಬರಾಗಿದ್ದರು. ಅವರು ಅಂಬಿಗ ಅಥವಾ ದೋಣಿ ನಡೆಸುವ ವೃತ್ತಿಯನ್ನು ಮಾಡಿಕೊಂಡಿದ್ದರಿಂದ ಅಂಬಿಗರ ಚೌಡಯ್ಯ ಎಂದು ಪ್ರಸಿದ್ಧರಾಗಿದ್ದರು. ವೃತ್ತಿಯಲ್ಲಿ ಸಾಮಾನ್ಯ ದೋಣಿಗಾರರಾಗಿದ್ದರೂ ಕೂಡ ಚಿಂತನೆಗಳಲ್ಲಿ ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿದ್ದರು ಎಂದು ಅವರ ವಚನಗಳಿಂದ ಅವರ ಮಾತುಗಳಿಂದ ತಿಳಿಯುತ್ತದೆ. ಅವರು ಸಮಾಜದಲ್ಲಿ ಇದ್ದಂತಹ ಭೇದ, ಅಸಮಾನತೆ, ಮೂಢನಂಬಿಕೆ ಮತ್ತು ಅಹಂಕಾರವನ್ನು ತಮ್ಮ ವಚನಗಳ ಮೂಲಕ ತೀವ್ರವಾಗಿ ಖಂಡಿಸಿದ್ದರು. ಬಸವಣ್ಣನವರ ಅನುಭವ ಮಂಟಪದ ಶರಣರ ಬಳಗದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾನತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರಿದ್ದರು. ಚೌಡಯ್ಯನವರ ವಚನಗಳಲ್ಲಿ ಇರುವಂಥ ವಿಶೇಷತೆ ಗಮನಿಸಬೇಕಾಗಿರುವುದು ನೇರತೆ, ಸ್ಪಷ್ಟತೆ ಮತ್ತು ಸಮಾಜದ ಅನ್ಯಾಯದ ವಿರುದ್ಧ ಧ್ವನಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರ ವಚನಗಳು ಜನಸಾಮಾನ್ಯರ ಬದುಕಿನ ಅನುಭವಗಳನ್ನು ಆಧರಿಸಿಕೊಂಡು ಸರಳ ಭಾಷೆಯಲ್ಲಿ ಆಳವಾದ ತತ್ವವನ್ನು ಒಳಗೊಂಡಿದ್ದಂತಹವು ಆಗಿದ್ದವು ಎಂದು ನಾವು ಅವರ ವಚನಗಳಿಂದ ತಿಳಿಯಬಹುದಾಗಿದೆ. ಚೌಡಯ್ಯನವರಿಗೆ ತಮ್ಮ ವೃತ್ತಿಯ ಬಗ್ಗೆ, ತಮ್ಮ ಕಾಯಕದ ಬಗ್ಗೆ ಅಪಾರವಾದ ಗೌರವವಿತ್ತು. ಅವರ ವೃತ್ತಿಯ ಬಗ್ಗೆ ಯಾರಾದರೂ ಮಾತಾಡಿದರೆ ಬಾಯಿಗೆ ಬರೆಕೊಟ್ಟಂತೆ ಹೇಳುತ್ತಿದ್ದರು. ಅಂಬಿಗರ ಅಂಬಿಗ ಎಂದು ಕುಂದು ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ ಎಂದು ಹೇಳ್ತಾ ಇದ್ರು. ಚೌಡಯ್ಯನವರದು ಗಂಗಾಮತ ಅಂತ ಹೇಳಲಾಗುತ್ತೆ. ಅಂಬಿಗರಿಗೆ ಗಂಗಾಮತಸ್ಥರು ಅಂತ ಹೇಳಿ ಕರಿತಾ ಇದ್ರು. ಆ ಹೆಸರು ಬರಲಿಕ್ಕೂ ಕಾರಣ ಶಿವ ಮತ್ತು ಗಂಗೆಯಿಂದ ಹುಟ್ಟಿದ ಮಕ್ಕಳೇ ಅಂಬಿಗರು ಎಂದು ಪುರಾಣ ಒಂದು ಪೌರಾಣಿಕವಾದಂತಹ ಕಥೆಯೂ ಕೂಡ ಇದೆ. ಅವರೆಲ್ಲರೂ ಕೂಡ ಗಂಗಾಮತಸ್ಥರೆಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಎಂದು, ಆ ಒಂದು ಕುಲಕ್ಕೆ ಶಿವನೇ ಕುಲಗುರು ಆಗಿದ್ದು ಅಂಥೇಳಿ ಹೇಳಲಾಗುತ್ತೆ. 13ನೇ ಶತಮಾನದಲ್ಲಿ ಬರೆದಂತಹ ಶ್ರೀ ಶರೀಫರು ರಚಿಸಿದಂತಹ ಶಿವದೇವ ವಿಜಯ ಎನ್ನುವಂತಹ ಗ್ರಂಥದಲ್ಲಿ ಇದರ ಬಗ್ಗೆ ಒಂದು ಐತಿಹ್ಯವಿದೆ. 12ನೇ ಶತಮಾನದಲ್ಲಿ ಅನೇಕ ಶರಣ ಕಾಯಕ ನಿಷ್ಠರಿದ್ದರು. ಅವರೆಲ್ಲರಲ್ಲಿ ನಿಷ್ಠುರತೆಗೆ ಹೆಸರಾದ ಚೌಡಯ್ಯನವರು ನಿಜ ಶರಣರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಶ್ರೇಷ್ಠ ಶರಣರಾಗಿ ಬದುಕಿನಿದ್ದಕ್ಕೂ ಕೂಡ ನಡೆ ನುಡಿ, ನಡೆದಂತೆ ನುಡಿಯುವವರು, ನಡೆ ನುಡಿ ಎರಡನ್ನು ಕೂಡ ಒಂದಾಗಿಸಿ ಕೊಂಡಂಥವರು ಅಂದರೆ ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರು ಆಡಂಬರ ಮಾಡುವ ಶೆಟ್ಟಿಗಳನ್ನು, ಡೋಂಗಿಗಳನ್ನು, ಆಡಂಬರದ ಪೂಜೆಯನ್ನು, ನುಡಿಯುವುದೊಂದು ನಡೆಯುವುದೊಂದು ಮಾಡುವ ಜನರನ್ನು, ಸಮಾಜದಲ್ಲಿರುವ ಅಸಮಾನತೆಯನ್ನು, ಜಾತಿ ಭೇದವೆಂಬ ಈ ಕೆಟ್ಟ ಆಚಾರವನ್ನು, ಮೌಢ್ಯತೆಯನ್ನು, ಲಿಂಗ ಭೇದ ಹೀಗೆ ಸಮಾಜದ ಆರೋಗ್ಯ ಕೆಡಿಸುವ ಎಲ್ಲ ವಿಷಯಗಳಿಗೂ ಚಾಟಿಯೇಟನ್ನು ಕೊಡುವಂತಹ ವಚನಗಳನ್ನು ಬರೆದಿದ್ದಾರೆ. ಅವತ್ತಿನ ಕಾಲಘಟ್ಟದಲ್ಲಿ ಅಷ್ಟೊಂದು ಗಟ್ಟಿಯಾದ ನಿಲುವನ್ನು ಹೊಂದಿರುವ ಚೌಡಯ್ಯನವರ ಎದೆಗಾರಿಕೆಯನ್ನು ಮೆಚ್ಚಲೇಬೇಕಾಗಿದೆ. ಅವತ್ತಿಗೂ ಕೂಡ ಅವರ ಒಂದು ವಚನಗಳು ಆ ರೀತಿ ಇತ್ತು. ಇಂದಿನ ಯುವಶಕ್ತಿಯೂ ಕೂಡ ಚೌಡಯ್ಯನವರ ವಚನಗಳನ್ನು ಕೇಳುವುದು, ಓದುವುದು ತುಂಬ ಅವಶ್ಯಕವಾಗಿದೆ. ಈ ಸಮಾಜದ ಹಿತವನ್ನು ಕಾಪಾಡುವುದಕ್ಕಾಗಿ ಹುಳು ಹತ್ತಿದ ರೋಗಗ್ರಸ್ತ ಮೆದುಳುಗಳಿಗೆ ಔಷಧಿಯಾಗಿ ಚೌಡಯ್ಯನವರ ವಚನಗಳು ಖಂಡಿತ ಕೆಲಸ ಮಾಡುತ್ತದೆ ಎಂದರೆ ಅವರ ವಚನಗಳನ್ನು ಕೇಳಿದಾಗ ಮಾತ್ರ ಅರ್ಥ ಆಗುತ್ತೆ.
13: ಅಂಬಿಗರ ಚೌಡಯ್ಯನವರ ವಿಚಾರಧಾರೆ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಶ್ರೀಮತಿ ಕುಸುಮ ಅವರು ಹೇಳ್ತಾ ಇದ್ರು. ಅಂದ್ರೆ 12ನೇ ಶತಮಾನದಲ್ಲಿ ಇದ್ದಂತಹ ಅಂಬಿಗರ ಚೌಡಯ್ಯನವರು ಆ ಕಾಲದಲ್ಲಿ ಸಾಮಾಜಿಕ ವಿಮರ್ಶಕರಾಗಿ ತಮ್ಮ ವಿಶಿಷ್ಟವಾದಂತಹ ವಚನಗಳ ಮೂಲಕ ಸಮಾಜದ ಓರೆ ಕೋರೆಗಳನ್ನ ತಿದ್ದುವಂತಹ ಕೆಲಸವನ್ನ ಮಾಡಿದವರು ಅಂಬಿಗರ ಚೌಡಯ್ಯನವರು. ಅಂತಹ ಅಂಬಿಗರ ಚೌಡಯ್ಯನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದ ಶ್ರೀಮತಿ ಕುಸುಮ ಅವರು ಅಂಬಿಗರಾವ್ ಚೌಡಯ್ಯನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಅಂಬಿಗರ ಚೌಡಯ್ಯನವರು ತಮ್ಮ ನೇರ ನಿಷ್ಠೂರ ಮಾತುಗಳಿಗೆ ಹೆಸರಾದಂಥ ಅಂಬಿಗರ ಚೌಡಯ್ಯನವರು ಕಂಡದ್ದನ್ನ ಕಂಡ ಹಾಗೆ ಹೇಳುವಂಥ, ಜೊತೆಗೆ ಸಂಪ್ರದಾಯಸ್ಥ ಮಡಿವಂತರಿಗೆ ಕಠೋರವಾದಂಥ ಮಾತುಗಳಾಗಿತ್ತು ಇವರ ಮಾತುಗಳು ಅಂತ ಹೇಳ್ಬೋದು. ಹಾಗೆ ಇವರ ವಚನಗಳು ಕೂಡ ಹಾಗೆ ಇತ್ತು. ಹಾಗಾದ್ರೆ ಸ್ನೇಹಿತರೆ, ಈಗ ಸಹ ಅಂಬಿಗರ ಚೌಡಯ್ಯನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ.
3: ಅಂಬಿಗರ ಚೌಡಯ್ಯ ಅವರು ಭಕ್ತಿ ಎಂದರೆ ಕೇವಲ ಆಚರಣೆ ಅಲ್ಲ, ಸತ್ಯ, ಶ್ರಮ ಮತ್ತು ಮಾನವ ಪ್ರೇಮ ಎಂಬುದನ್ನು ತಮ್ಮ ಬದುಕು ಮತ್ತು ವಚನಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅವರ ಸಾಹಿತ್ಯ ಕನ್ನಡ ವಚನ ಪರಂಪರೆಯಲ್ಲಿ ವಿಶಿಷ್ಟವಾದಂತಹ ಸ್ಥಾನ ಪಡೆದಿದೆ. ಅವರ ಒಂದು ವಚನಗಳ ಭಾಷೆ ಮತ್ತು ಶೈಲಿ ತುಂಬ ವಿಶಿಷ್ಟವಾದುದಾಗಿದೆ ಮತ್ತು ವಿಭಿನ್ನ ಗುಣಗಳನ್ನು ಕೂಡ ಹೊಂದಿದಂತಹದ್ದಾಗಿದೆ. ಚೌಡಯ್ಯನವರು ತಮ್ಮ ವಚನಗಳಲ್ಲಿ ಸುತ್ತಮುತ್ತ ಇರುವ ಜನಸಾಮಾನ್ಯರು ನಿತ್ಯ ಜೀವನದಲ್ಲಿ ಬಳಸುವ ಪದಗಳನ್ನು, ಗಾದೆಗಳನ್ನು, ಬೈಗುಳಗಳನ್ನು ಬಳಸಿ ಅತಿ ಸರಳವಾಗಿ ಎಲ್ಲರಿಗೆ ಅರ್ಥವಾಗುವಂತೆ ವಚನಗಳನ್ನು ರಚಿಸಿದ್ದಾರೆ. ಚೌಡಯ್ಯನವರ ವಚನಗಳು ನೇರ ಮತ್ತು ನಿಷ್ಠುರಕ್ಕೆ ಹೆಸರಾಗಿರುವಂತಹದ್ದು. ಯಾರ ಹಂಗಿಲ್ಲದೆ ರಚನೆಯಾದ ವಚನಗಳು ಆ ಬೆಡಗಿನಿಂದ ಕೂಡಿದ್ದು ಆಳವಾದ ಗೂಢಾರ್ಥವನ್ನು ಹೊಂದಿರುವುದರಿಂದ ಆಯಾ ಸಂದರ್ಭಕ್ಕೆ ತಕ್ಕಂತೆ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಅವುಗಳನ್ನು ಅರ್ಥೈಸಿಕೊಳ್ಳಬಹುದಾಗಿದೆ. ಚೌಡಯ್ಯನವರ ವಚನಗಳಲ್ಲಿ ಬಳಸಿರುವ ಭಾಷೆಯ ಸೊಗಡು ಮತ್ತು ಪದಗಳು ಜನಪದ ಶೈಲಿಯಲ್ಲಿ ಇರುವುದರಿಂದ ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುತ್ತದೆ. ಅಲ್ಲದೆ ಹೃದಯಕ್ಕೆ ತಟ್ಟುವುದರ ಜೊತೆಗೆ ಮನ ಮುಟ್ಟುವಂತೆ ಅವರ ವಚನಗಳು ಇದ್ದಾವೆ. ಅವರು ಅನೇಕ ಗಾದೆಗಳನ್ನು ಮತ್ತು ಪ್ರತಿಯೊಂದು ದಿನನಿತ್ಯದ ಒಂದು ಉಪಕರಣಗಳು, ಅಳತೆ ಮಾಪನಗಳು, ತೊಗಲಿನಿಂದ ತಯಾರಿಸಿದ ವಸ್ತುಗಳ ಹೆಸರುಗಳನ್ನು ತಮ್ಮ ವಚನಗಳಲ್ಲಿ ಬಳಸಿರುವುದನ್ನು ಕಾಣಬಹುದಾಗಿದೆ. ಎತ್ತ ಸುತ್ತಿ ಬಂದಡೇನು ಊರಿಗೆ ಬಪ್ಪದು ತಪ್ಪದು ಎನ್ನುವಂತಹ ಗಾದೆ, ನಾಯಿ ಬಲ್ಲದೆ ದೇವರ ಬೋನವ ಎನ್ನುವಂಥದ್ದು, ಕುರುಡಿಯಾಗಲಿ ಕುಂಟಿಯಾಗಲಿ ಮನೆಯ ಹೆಂಡತಿಯೇ ಲೇಸು, ಹೀಗೆ ಇಂತಹ ಅನೇಕ ಗಾದೆಗಳನ್ನು ಚೌಡಯ್ಯನವರ ವಚನಗಳಲ್ಲಿ ಕಾಣುತ್ತೇವೆ. ಅದೇ ರೀತಿಯಾಗಿ ಇವರ ವಚನಗಳಲ್ಲಿ ಕಾಣಬಹುದಾದ ಇನ್ನೊಂದಷ್ಟು ಉಪಮೆಗಳು ಅಂದರೆ, ಕಾದ ಅಂಚಿನಲ್ಲಿ ನೀರು ಬಿಟ್ಟಂತೆ, ತೊರೆಯ ಲದ್ದಿ ಓ ಹವನ ಈ ತಲರಿಯದವನು ತೆಗೆದಂತೆ ಮುಂತಾದ ಉಪಮೆಗಳನ್ನು ಕೂಡ ಇವರ ವಚನಗಳಲ್ಲಿ ನೋಡುತ್ತೇವೆ. ಇದಲ್ಲದೆ ಜನಸಾಮಾನ್ಯರ ಆಡುನುಡಿಗಳ ಬಳಕೆಯೂ ಕೂಡ ಅತಿ ಹೆಚ್ಚಾಗಿ ಬಳಸಿರುವುದನ್ನು ನಾವು ಇವರ ವಚನಗಳಲ್ಲಿ ಕಾಣುತ್ತೇವೆ. ಚೌಡಯ್ಯನವರಿಗೆ ಸಮಾಜದ ಮೇಲೆ ಅದಮ್ಯವಾದ ಕಾಳಜಿ ಇತ್ತು ಎನ್ನುವುದಕ್ಕೆ ಅವರ ವಚನಗಳೇ ಸಾಕ್ಷಿಯಾಗಿವೆ. ಇವತ್ತಿಗೂ ಕೂಡ ಜೀವಂತವಾಗಿರುವ ಕೆಲವು ಜನಪದ ಕಲೆಗಳು ಶರಣರ ಕಾಲದಲ್ಲಿಯೂ ಇದ್ದವು ಎನ್ನುವುದಕ್ಕೆ ಚೌಡಯ್ಯನವರ ವಚನಗಳಲ್ಲಿ ಬರುವಂತಹ ಡೊಂಬರು, ಪೋತರಾಜ ಎಂಬ ಇತ್ಯಾದಿ ಪದಗಳನ್ನು ನಾವು ಕಾಣಬಹುದಾಗಿದೆ. ಅತೀ ಸೂಕ್ಷ್ಮವಾಗಿ ಸಮಾಜವನ್ನು ನೋಡುವ ಚೌಡಯ್ಯನವರು ಎಲ್ಲವನ್ನು ನೋಡಿ ಲೋಕಾನುಭವದಿಂದ ವಚನಗಳನ್ನು ರಚಿಸಿದ್ದಾರೆ. ಅಂತಹ ಒಂದಷ್ಟು ವಚನಗಳು, ಒಂದೆರಡು ವಚನಗಳನ್ನು ಗಮನಿಸೋಣ. ಸಮಾನತೆ ಮತ್ತು ಸಹಬಾಳ್ವೆಯ ಮೌಲ್ಯವನ್ನು ಎತ್ತಿ ಹಿಡಿಯುವಂತಹ ಅವರ ಒಂದು ಪ್ರಸಿದ್ಧ ವಚನ ಹೀಗಿದೆ: ನಡೆಯುವ ಭೂಮಿ ಒಂದೇ, ಕುಡಿಯುವ ನೀರು ಒಂದೇ, ಸುಡುವ ಅಗ್ನಿ ಒಂದೇ, ಇರಲು ಕುಳಿತುಕೊಳ್ಳಲು ಆಕಾಶ ಒಂದೇ, ಆದರೂ ಮಾನವರು ಜಾತಿ ಮತವೆಂದು ಏಕೆ ವಿಭಜನೆ ಮಾಡಿಕೊಳ್ಳುತ್ತಾರೆ ಅಂತ ಹೇಳಿ ಅವರ ಒಂದು ವಚನ. ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ಇದರ ಮೌಲ್ಯ, ಸಮಾನತೆ, ಇದರಲ್ಲಿರುವಂಥ ಸಮಾನತೆ ಸಹಬಾಳ್ವೆಯ ಮೌಲ್ಯವನ್ನು ಕೂಡ ಇದು ಎತ್ತಿ ತೋರಿಸುತ್ತದೆ. ಎಲ್ಲರೂ ಕೂಡ ಯಾವುದೇ ಒಂದು ಕಾಲ ಆಗಿರಲಿ, ಯಾವುದೇ ಶತಮಾನ ಆಗಿರಲಿ, ಈ ಒಂದು ವಚನದಿಂದ ಸಮಾನತೆ ಸಹಬಾಳ್ವೆಯ ಮೌಲ್ಯವನ್ನು ನೆನಪಿಸಿಕೊಳ್ಳುವಂತಹ ಒಂದು ಸಂದೇಶ ಈ ಒಂದು ವಚನದಲ್ಲಿದೆ. ಎಲ್ಲರಿಗೂ ಕೂಡ ಭೂಮಿ, ನೀರು, ಅಗ್ನಿ, ಆಕಾಶ ಎಲ್ಲ ಒಂದೇ ಆಗಿರುವಾಗ ಜಾತಿ, ಮತ ಭೇದ, ಧನಿಕ, ಕನಿಷ್ಠ ಎಂದು ಏಕೆ ಈ ವಿಭಜನೆ ಮಾಡಿಕೊಳ್ತೀರಾ ಅಂಥೇಳಿ ಈ ಒಂದು ವಚನದಲ್ಲಿ ಚೌಡಯ್ಯನವರು ಹೇಳಿದ್ದಾರೆ.
2: ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯ ಕುರಿತು ಶ್ರೀಮತಿ ಕುಸುಮ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದ ಶ್ರೀಮತಿ ಕುಸುಮ ಅವರು ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
2: ಇನ್ನ ದೇವರು ನನ್ನ ದೇವರು ಬೇರೆ, ನಿನ್ನ ದೇವರು ಬೇರೆ, ಆ ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳಿ ಯಾಕೆ ಈಗ ದೇವರನ್ನು ಹುಡುಕ್ತಾ ಇದ್ದೀರಾ? ಆ ದೇವರು ಬೇರೆಲ್ಲೂ ಇಲ್ಲ, ನಿನ್ನೊಳಗೆ ಏನೋ ಎಂದು ತಿಳಿಸುವ ಅಂತಹ ಸಂದೇಶ ಇರುವಂತಹ ಈ ಒಂದು ವಚನ. ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೊಳಗರಸುವಡೆ ಮತ್ಸ್ಯ ಮಂಡೂಕನಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟತನುವಿನೊಳಗೆ ಹುದಿಗಿರ್ಪಲಿಂಗವ, ಅಷ್ಟತನುವಿನೊಳಗೆ ಹುದಿಗಿರ್ಪಲಿಂಗವ, ನಿಲುಕಿ ನೋಡಿರಿ ನೋಡಿಯೇ ಕಂಡ ನಂಬಿಗರ ಚೌಡಯ್ಯ, ನಿಲುಕಿ ನೋಡಿಯೇ ಕಂಡ ನಂಬಿಗರ ಚೌಡಯ್ಯ ಅಂಥೇಳಿ ಈ ಒಂದು ವಚನ. ದೇವರು ಎಲ್ಲಿರುವನು ಮತ್ತು ಎಲ್ಲಿ ಸಿಗುವನು ಎಂಬ ಪರಿಕಲ್ಪನೆಯನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಲಿಂಗವೆನ್ನುವುದು ಕಣ್ಣಿಗೆ ಕಾಣುವಂಥದ್ದಾಗಲಿ ಕೈಗೆ ಸಿಗುವಂಥದ್ದಾಗಲಿ ಇರುತ್ತೆ ಅಂತ ಏನೋ ತಿಳ್ಕೊಂಡಿದ್ದೀರಾ? ಅಡಗಿವಿ ಅಂದರೆ ಕಾಡಿನೊಳಗೆ ಹೋಗಿ ಹುಡುಕಿದರೆ ಲಿಂಗ ಸಿಗುತ್ತಾ? ಗಿಡಗಂಟಿಯೇ ಅದೇನೋ. ಅದೇ ರೀತಿಯಾಗಿ ಮಡುವಿನಲ್ಲಿ ಅಥವಾ ಹಳ್ಳದಲ್ಲಿ ನಿಂತು ನೀರಲ್ಲಿ ಹೋಗಿ ಹುಡುಕಿದರೆ ಕೂಡಲೇ ಸಿಗುವುದಕ್ಕೆ ಅದೇನು ಮೀನು ಕಪ್ಪೆಯೇ? ಆ ನಂತರ ಪೂಜೆ ಮಾಡಿ ಲಿಂಗಕ್ಕೋಸ್ಕರ ಉಪವಾಸ ಇದ್ದು ಹುಡುಕಿದರ ಲಿಂಗವೇನು ಹುಡುಕುವವರ ಸಾಲಗಾರನೇ? ಹೀಗೆ ಉಪವಾಸವಿದ್ದು ದೇವರನ್ನು ಹುಡುಕುವವರಿಗೆ ಏನೆಂದು ಹೇಳಬೇಕು ತಿಳಿಯುವುದಿಲ್ಲ. ಲಿಂಗವೆನ್ನುವುದು ನಮ್ಮೊಳಗೇ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮ್ಮೊಳಗಿರುವ ಲಿಂಗವನ್ನು ಬಿಟ್ಟು ಎಲ್ಲೋ ಹುಡುಕುವವರ ಕಂಡು ಚೌಡಯ್ಯನವರು ಈ ಒಂದು ವಚನವನ್ನು ಎಷ್ಟು ವಿಡಂಬನಾತ್ಮಕವಾಗಿ ಬರೆದಿದ್ದಾರೆ. ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂದು ಹುಡುಕುವ ದೇವರನ್ನು ಎಲ್ಲೆಂದರಲ್ಲಿ ಹುಡುಕುವುದು ವ್ಯರ್ಥ ಪ್ರಯತ್ನ. ಹಾಗಾಗಿ ದೇವರು ನಮ್ಮ ಬೇರೆಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆಂದು ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಚೌಡಯ್ಯನವರು ಅತ್ಯಂತ ಸರಳವಾಗಿ ಈ ಒಂದು ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು ಗುರು ಮತ್ತು ಶಿಷ್ಯರ ಒಂದು ಸಂಬಂಧದ ಬಗ್ಗೆ ಈ ಒಂದು ವಚನ. ಅರಿಯದ ಗುರು ಅರಿಯದ ಶಿಷ್ಯ ಇವರಿಬ್ಬರಿಗೇನಪ್ಪುದೋ, ಅರಿಯದ ಗುರು ಅರಿಯದ ಶಿಷ್ಯ ಇವರಿಬ್ಬರಿಗೇನಪ್ಪುದೋ, ಕುರುಡ ಕುರುಡನ ಕೈ ಹಿಡಿದು ಪಥವ ನಡೆಸಬಲ್ಲರೆ, ಕುರುಡ ಕುರುಡನ ಕೈ ಹಿಡಿದು ಪಥವ ನಡೆಸಬಲ್ಲರೆ, ತೊರೆಯಲದ್ದಿ ಓಹವನ ಈಸಲರಿಯದವ ತೆಗೆದಂತಾಯಿತೆಂದ ನಮ್ಮ ಅಂಬಿಗರ ಚೌಡಯ್ಯ. ಯಾವ ವಿಷಯದ ಬಗ್ಗೆ ಕೂಡ ಅರಿವು ಇರಲಾರದಂತಹ ಗುರು, ಏನೂ ತಿಳಿಯಲಾರದಂತಹ ಶಿಷ್ಯನಿಗೆ ಏನು ತಾನೇ ಹೇಳಲು ಸಾಧ್ಯ? ತನಗೆ ಏನೂ ಅರಿವು ಇಲ್ಲ, ಜ್ಞಾನ ಇಲ್ಲ ಅಂದರೆ ಶಿಷ್ಯನಿಗೆ ಏನು ಅವರು ತಿಳಿಸ್ಲಿಕ್ಕೆ ಸಾಧ್ಯ? ಇಂಥ ಸಾಮರ್ಥ್ಯವಿಲ್ಲದ ಗುರುವಿದ್ದು ಏನು ಫಲ? ಅಂತಹ ಗುರುವಿನ ಹತ್ತಿರ ಇದ್ಕೊಂಡು ಶಿಷ್ಯನಿಗೆ ಅದೇನು ಕಲಿಯಲಿಕ್ಕೆ ಸಾಧ್ಯ ಅಂಥೇಳಿ ಈ ಒಂದು ವಚನದಲ್ಲಿ ಅವರು ತಿಳಿಸ್ತಿದ್ದಾರೆ. ಈಗ ಅದಕ್ಕೊಂದು ಉದಾಹರಣೆ ಹೇಳ್ತಿದ್ದಾರೆ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಲು ಸಾಧ್ಯವಾಗುತ್ತಾ? ಹಾಗೆ ಈಜಲಿಕ್ಕೆ ಬಾರದಂಥವನು ತೊರೆಯಲ್ಲಿ ಬಿದ್ದವನನ್ನು ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಹೇಗೆ ನದಿಯಲ್ಲಿ ಬಿದ್ದವನನ್ನು ಈಜು ಬಾರದವನು ರಕ್ಷಿಸಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಅರಿಯದ ಗುರು ಅರಿಯದ ಶಿಷ್ಯನಿಗೆ ಏನನ್ನೂ ಕೂಡ ಕಲಿಸಲು ಸಾಧ್ಯವಿಲ್ಲ ಎನ್ನುವಂತಹ ಒಂದು ವಿಚಾರವನ್ನು ಚೌಡಯ್ಯನವರು ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ತನಗೇನು ಗೊತ್ತಿಲ್ಲದವನು ಬೇರೆಯವರಿಗೆ ಏನು ಹೇಳಲು ಸಾಧ್ಯ ಅಂಥೇಳಿ ಈ ಒಂದು ನೀತಿ ಈ ವಚನದಲ್ಲಿ ತಿಳಿಸಿದ್ದಾರೆ. ಇದರ ಜೊತೆಗೆ ಶಿವಭಕ್ತನಾಗುವುದಕ್ಕೆ ಸನ್ಯಾಸಿ ಆಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ತಪಸ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸಂಸಾರದಲ್ಲಿದ್ದುಕೊಂಡೇ ಶಿವಭಕ್ತನಾಗುವುದು ಶ್ರೇಷ್ಠ ಅಂಥೇಳಿ ಅಂಬಿಗರ ಚೌಡಯ್ಯನವರು ಈ ಒಂದು ವಚನದಲ್ಲಿ ತಿಳಿಸಿದ್ದಾರೆ. ನೋಡೋಣ. ಅಡವಿಯ ತಪ್ಪಲು ತರಿದು ತಂದು ತಿಂದುಂಡು ಒಡಲ ದಂಡಿಸಿಕೊಂಡು ಪಡ ಗವಿಯೊಳಗೆ ತಪಗೈದೇವೇನೆಂದು ಕಡು ಹಮ್ಮಿನಲ್ಲಿ ನುಡಿಯುವ ಅಣ್ಣಗಳಿರ ನೀವು ಕೇಳಿರೋ. ಷಡು ರುಚಿಗಳು ಹುಟ್ಟಿದವು ಶಿವನ ಕರುಣರಸದಲ್ಲಿ. ಆ ರುಚಿಯ ಸುಖವಂ ಪಡುವುದಕ್ಕೆ ಹೊನ್ನು ಹೆಣ್ಣು ಮನ್ನು ಈ ತ್ರಿವಿಧ ಪದಾರ್ಥವ ಪಿಡಿದು ಗುರುಲಿಂಗ ಜಂಗಮಕ್ಕೆ ನೀಡಿ ಮಾಡೆನೆಂಬ ಷಡ್ ರುಚಿಗೆ ಷಡ್ವಿಧ ಲಿಂಗಗಳುಂಟು. ಆವಂ ನೋಡಿ ಎಚ್ಚತ್ತು ಸವಿಸವಿದು ಅರ್ಪಿಸವಲ್ಲ ಮಹಾತ್ಮನು ತಾನೇನು ಜಡ ನಲ್ಲೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಈ ಒಂದು ವಚನದಲ್ಲಿ ಅವರ ನೀತಿ ಈ ರೀತಿ ಇದೆ. ಸಂಸಾರದಲ್ಲಿದ್ದುಕೊಂಡು ಶಿವಭಕ್ತನಾಗುವುದೇ ಶ್ರೇಷ್ಠ. ನಾನು ಶಿವಭಕ್ತನಾಗುವುದಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲವನ್ನು ತೊರೆದು ನಾನು ಶಿವಭಕ್ತನಾಗಿ ಇರ್ತೇನೆ ಅಂಥೇಳಿ ಏನನ್ನೋ ಒಂದು ಕಾರ್ಯ ಸಾಧನೆ ಮಾಡದೆ ಈ ರೀತಿ ನಾವು ಜೀವನವನ್ನು ವ್ಯರ್ಥ ಮಾಡಿಕೊಳ್ಳೋದಕ್ಕಿಂತ ಗುರುಲಿಂಗ ಜಂಗಮನಾಗಿ ನಡೆದರೆ ಅವನ ಜನ್ಮ ಸಾರ್ಥಕತೆಯನ್ನು ಕಾಣುತ್ತದೆ. ಹಾಗೆ ಹೊನ್ನು ಹೆಣ್ಣು ಮಣ್ಣು ಈ ಮೂರು ವಿಧಗಳನ್ನು ಹಿಡಿದುಕೊಂಡೇ ನಡೆಯಬೇಕು. ಅರ್ಥ ಅಂದರೆ ಸಂಸಾರವಂತನಾಗಿದ್ದುಕೊಂಡೇ ಶಿವಭಕ್ತನಾಗಿ ಇರುವುದು ಶ್ರೇಷ್ಠ ಅಂಥೇಳಿ ಹೇಳ್ತಾರೆ. ಗುರುಲಿಂಗಮ ಜಂಗಮನಾಗಿ ಬದುಕುವುದೇ ಶ್ರೇಷ್ಠ ಅಂದರೆ ಎಲ್ಲ ಸವಿಗಳನ್ನು ಸವಿದು ಅರ್ಪಿಸುವ ಮಹಾತ್ಮನು ತಾನೇನು ಜಡನಲ್ಲ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಎಲ್ಲವನ್ನು ತೊರೆದು ಗುಹೆಯೊಳಗೆ ಕುಳಿತು ತಪಸ್ಸು ಮಾಡುವವನಿಗಿಂತ ಸಂಸಾರದಲ್ಲಿದ್ದುಕೊಂಡು ಶಿವಭಕ್ತನಾಗುವುದು ಶ್ರೇಷ್ಠ ಎನ್ನುವಂತಹ ಒಂದು ನೀತಿಯನ್ನು ಈ ಒಂದು ವಚನದಲ್ಲಿ ತಿಳಿಸಿದ್ದಾರೆ. ನಾವು ಹೆಚ್ಚಾಗಿ ಈ ಒಂದು ಅಂಬಿಗರ ಚೌಡಯ್ಯನವರ ಒಂದು ವಚನಗಳೆಲ್ಲ ನೀತಿಗಳನ್ನು ಗಮನಿಸೋದಾದರೆ ಸತ್ಯ ಶ್ರಮ ಮತ್ತು ಮಾನವ ಪ್ರೇಮ ಎಂಬುದನ್ನು ಬದುಕು ಮತ್ತು ವಚನಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವರ ಒಂದು ವಚನಗಳು ಸಾಹಿತ್ಯ ಕನ್ನಡ ವಚನ ಪರಂಪರೆಯಲ್ಲಿ ವಿಶಿಷ್ಟವಾದಂತಹ ಸ್ಥಾನನೇ ಪಡೆದಿದ್ದಾವೆ ಅಂತಲೇ ಹೇಳ್ಬೋದು. ಅಂಬಿಗರ ಚೌಡಯ್ಯನವರ ಜೀವನ ಮತ್ತು ವಚನಗಳು ನಮಗೆ ಮಾನವೀಯತೆ ಸಮಾನತೆ ಹಾಗೂ ಸತ್ಯನಿಷ್ಠೆಯ ಪಾಠಗಳನ್ನು ಕಲಿಸುತ್ತವೆ. ಇಂತಹ ಒಂದು ವಚನಗಳಿಂದ ನಾವೆಲ್ಲ ಕೂಡ ಕೇಳಿ ತಿಳಿದು ಓದಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬಹುದಾಗಿದೆ. ಈ ಒಂದು ಮಾಹಿತಿಯನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಪವಿತ್ರ ಅವರಿಗೂ ಮತ್ತು ಬಾನುಲಿ ಕೇಂದ್ರಕ್ಕೂ ಅನಂತ ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅಂಬಿಗರ ಚೌಡಯ್ಯನವರ ವಿಚಾರಧಾರೆ ಕುರಿತು ಸಾಕಷ್ಟು ವಿಚಾರವನ್ನ ತಿಳಿಸಿದ್ದೀರಾ. ಅಂಬಿಗರ ಚೌಡಯ್ಯನವರ ಪ್ರತಿಯೊಂದು ವಚನಗಳು ಕೂಡ ನಮ್ಮ ಇಂದಿನ ಜನತೆಗೆ ದಾರಿದೀಪ ಅಂತಾನೆ ಹೇಳ್ಬೋದು. ಅಲ್ಲಿರುವಂತಹ ಪ್ರತಿಯೊಂದು ವಿಚಾರವೂ ಕೂಡ ಒಂದು ಮಹತ್ವದ ಒಂದು ವಿಚಾರವನ್ನ ಸಾರುತ್ತೆ ಅಂತಾನೆ ಹೇಳ್ಬೋದು. ಅಂತಹ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಂತ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ

0: ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸೃಷ್ಟಿ ಉಪಾಯ. ಕೈಕೇಯಿ ಸತ್ಯ ಭಾಮೆಯರಂಶವಿರದ ಪೆಣ್ ಲೋಕದೊಳಗಿರಳು, ಬೆಳೆವುದು ಲೋಕವರಿಂ ಸಾಕಿ ಸಲಹುವ ಮತ್ಸರವದು ಸೃಷ್ಟಿಯುಪಾಯ. ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ. ಕೈಕೇಯಿ ಸತ್ಯ ಭಾಮೆಯರ ಅಂಶವಿರದ ಪೆಣ್, ಕೈಕೇಯಿ ಸತ್ಯಭಾಮೆಯರ ಅಂಶ ಇಲ್ಲದೇ ಇರುವಂತಹ ಹೆಣ್ಣು ಲೋಕದೊಳಗೆ ಇರಳು, ಲೋಕದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಬೆಳೆವುದು ಲೋಕವರಿಂ, ಲೋಕ ಅವರಿಂದಲೇ ಬೆಳೀತಾ ಇರೋದು. ಸಾಕಿ ಸಲಹುವ ಮತ್ಸರವದು, ಅದು ಸಾಕಿ ಸಲಹೋದಕ್ಕೆ ಇರುವಂತಹ ಒಂದು ಮತ್ಸರ. ಸೃಷ್ಟಿಯುಪಾಯ ಬೇಕದಕ್ಕೆ ನಗು ಸಹನೆ, ನಗು ಸಹನೆ ಅಲ್ಲಿ ಬೇಕು. ಸೃಷ್ಟಿಯುಪಾಯ ಬೇಕದಕ್ಕೆ ನಗು ಸಹನೆ, ನಗು ಸಹನೆ ಅನ್ನೋದೇ ಸೃಷ್ಟಿಯ ಉಪಾಯ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕೈಕೇಯಿ ಸತ್ಯ ಭಾಮೆಯರ ಅಂಶವಿರದ ಪೆಣ್ ಲೋಕದೊಳಗಿರಳು, ಬೆಳೆವುದು ಲೋಕವರಿಂ ಸಾಕಿ ಸಲಹುವ ಮತ್ಸರವದು ಸೃಷ್ಟಿಯುಪಾಯ ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ. ಕೈಕೇಯಿ ಮತ್ತು ಸತ್ಯಭಾಮೆ ಈ ಇಬ್ಬರ ಅಂಶಗಳನ್ನು ಹೊಂದದೇ ಇರುವಂತಹ ಹೆಣ್ಣುಗಳೇ ಲೋಕದಲ್ಲಿಲ್ಲ. ಇಂತಹವರಿಂದ ಲೋಕ ಬೆಳೆಯುತ್ತೆ. ಮಾತ್ಸರ್ಯನ ಸಾಕಿ ಸಲಹೋ ಗುಣ ಸೃಷ್ಟಿಯ ಉಪಾಯ ಆಗಿದೆ. ಹಾಗಾಗಿ ನಮ್ಮಲ್ಲಿ ನಗು ಮತ್ತು ತಾಳ್ಮೆ ಅಗತ್ಯವಾಗಿರಬೇಕು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಪ್ರಪಂಚದಲ್ಲಿ ಇದೊಂದು ಅದ್ಭುತ ನೋಡಿ. ಹುಡುಗಿಯಾಗಿದ್ದವಳು, ತನಗಾಗಿ ಏನೆಲ್ಲ ಕನಸುಗಳನ್ನು ಕಟ್ಟಿಕೊಂಡಿದ್ದವಳು, ಅವುಗಳನ್ನು ಸಾಕಾರಗೊಳಿಸೋದಕ್ಕೆ ಹೋರಾಡಿದವಳು, ಮದುವೆ ಆಗಿ ಒಂದು ಮಗು ಆದ ತಕ್ಷಣ ಬದಲಾಗ್ಬಿಡ್ತಾಳೆ. ಈಗ ಅವಳ ಕನಸುಗಳು ಮಗುವಿನ ಬೆಳವಣಿಗೆ ಜೊತೆಗೆ ಬೆಸ್ತುಕೊಂಡ್ಬಿಟ್ಟಿದೆ. ಅವಳ ಜಗತ್ತು ಈಗ ಅವಳ ಮಗು. ಮಗು ಜೊತೆ ನಗ್ತಾಳೆ, ಅಳ್ತಾಳೆ, ಅದು ಏನನ್ನಾದರೂ ಸಾಧಿಸಿದರೆ ಅದಕ್ಕಿಂತ ಹೆಚ್ಚು ಸಂತೋಷ ಪಡ್ತಾಳೆ. ತನ್ನ ಕುಡಿಗೆ ಸ್ವಲ್ಪ ನೋವಾದರೂ ಅದಕ್ಕಿಂತ 100 ಪಟ್ಟು ನೋವಲ್ಲಿ ತಾನು ಬೇಯ್ತಾಳೆ. ತನ್ನ ಅಪೇಕ್ಷೆಗಳನ್ನು ನಗ್ತಾ ನಗ್ತಾನೆ ದೂರಕ್ಕೆ ತಳ್ಳಿ ಮಗುವಿನ ಅಪೇಕ್ಷೆಗಳನ್ನು ಪೂರೈಸೋದಕ್ಕೆ ಧಾವಿಸ್ತಾಳೆ. ಮಗುವಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧಳಾಗ್ತಾಳೆ. ಹಾಗಂತ ಎಲ್ಲ ತಾಯಂದಿರು ಸ್ವಾರ್ಥಿಗಳ ಅಲ್ಲ. ತನ್ನ ಕುಡಿಯನ್ನು ಸಾಕುವ, ರಕ್ಷಿಸುವ, ಅದರ ಬೆಳವಣಿಗೆಯನ್ನು ಕಾಣೋ ಮಮಕಾರನ ಸ್ವಾರ್ಥ ಅನ್ನೋದಕ್ಕಾಗತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ಡಿವಿಜಿಯವರು ಈ ಕಗ್ಗದಲ್ಲಿ ಇಬ್ಬರು ಮಹಿಳೆಯರ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೆಯವರು ಕೈಕೇಯಿ. ನಾವೇನೋ ಅವರನ್ನು ಖಳನಾಯಕಿಯ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟಿದ್ದೀವಿ. ಅವರ ದೃಷ್ಟಿಯಲ್ಲಿ ಅವಳ ಮನಸ್ಸನ್ನು ಹೊಕ್ಕು ನೋಡಿದರೆ ಅವಳಿಗಾಗಿರೋ ಸಂಕಟ, ತಳಮಳ ಅರ್ಥ ಆಗಬಹುದು. ಯೋಚನೆ ಮಾಡಿ, ನಮ್ಮ ಮಕ್ಕಳೆಲ್ಲ ತರಗತಿಯಲ್ಲಿ ಮೊದಲ ಸ್ಥಾನ ಪಡೀಲಿ ಅಂತನೋ, ಒಳ್ಳೆ ಕೆಲಸ ಸಿಗಲಿ ಅಂತನೋ, ಒಳ್ಳೆ ಸೌಲಭ್ಯ ಖುಷಿಯಾಗಿರಲಿ ಅಂತ ಎಲ್ಲ ತಾಯಂದಿರು ಒದ್ದಾಡೇ ಒದ್ದಾಡ್ತೀವಲ್ವಾ? ಹಾಗಂದ ಮಾತ್ರಕ್ಕೆ ನಮಗೆಲ್ಲ ಉಳಿದ ಮಕ್ಕಳ ಬಗ್ಗೆ ದ್ವೇಷ ಇದೆ ಅನ್ನೋದಲ್ಲ. ಬಹಳ ಒಳ್ಳೆಯದು, ಉತ್ತಮವಾದದ್ದು ನಮ್ಮ ಮಗುವಿಗೆ ಸಿಗಲಿ ಅನ್ನೋ ಆಸೆ. ಈ ಸಣ್ಣ ಪುಟ್ಟ ಅವಕಾಶಗಳಿಗೆ ನಾವು ಇಷ್ಟು ಸ್ವಾರ್ಥ ತುಂಬಿಸ್ಕೊಂಡಿದ್ದೀವಿ ಅನ್ನೋದಾದರೆ, ಕೈಕೇಯ ಮುಂದಿರೋ ಅವಕಾಶ ಯಾವುದು ಹೇಳಿ? ಅದ್ಯಾವುದೋ ಕೆಲಸ ಅಲ್ಲ, ಅಯೋಧ್ಯೆಯ ಚಕ್ರವರ್ತಿ ಪದವಿ. ಪಣ ಬಹಳ ದೊಡ್ಡದು.

0: ಅದು ಜೀವಮಾನದಲ್ಲೇ ಬಹಳ ದೊಡ್ಡ ಅವಕಾಶ. ಆವತ್ತು ತಪ್ಪಿದ್ರೆ ಭರತ ಅಷ್ಟೇ ಅಲ್ಲ, ಅವನ ವಂಶಕ್ಕೆ ರಾಜಪದವಿ ತಪ್ಪಿ ಹೋಗುತ್ತೆ. ಪಣ ದೊಡ್ಡದಾದಷ್ಟು ಆಕರ್ಷಣೆಯ ಒತ್ತಡ ಹೆಚ್ಚು. ಕೈಕೇಯಿಯನ್ನ ಅಸಹಾಯಕಳನ್ನಾಗಿ ಮಾಡಿದ್ದು ಮಗನ ಮೇಲಿನ ಮಮತೆ. ಇನ್ನು ಸತ್ಯಭಾಮೆಗೂ ಸಹ ಕೃಷ್ಣ ಬರೀ ತನ್ನವನಾಗಿರ್ಬೇಕು ಅನ್ನೋ ಅಪೇಕ್ಷೆ. ಸತ್ಯಭಾಮೆಯ ಸವತಿ ಮಾತ್ಸರ್ಯ ಈ ಹಂಬಲಿಕೆಯ ಫಲಶ್ರುತಿ. ಈ ಕಗ್ಗದಲ್ಲಿ ಈ ಮಾತ್ಸರ್ಯ ಅನ್ನೋ ಗುಣನ ಸಹನೆಯಿಂದ ಗಮನಿಸುವುದಕ್ಕೆ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಪ್ರಪಂಚ ನಡೀತಾ ಇರೋದೇ ಈ ಪರಿಯ ಒಲುಮೆಯ ಸ್ವಾರ್ಥದಿಂದಲೇ. ಯಾರು ಯಾರಿಗೂ ಸಂಬಂಧ ಇಲ್ಲದ ಹಾಗೆ ಬದುಕಿದ್ರೆ ಪ್ರಪಂಚ ಬೆಳೆಯೋದಿಕ್ಕಾಗೋದಿಲ್ಲ. ಈ ಮತ್ಸರನ ಸೃಷ್ಟಿ ಮಾಡಿ ಉಪಾಯವಾಗಿ ಮನುಷ್ಯರ ಹೃದಯದಲ್ಲಿ ಈ ದೇವರು ಇಟ್ಬಿಟ್ಟಿದ್ದಾನೆ. ಅದನ್ನು ನಗೆಯೊಟ್ಟಿಗೆ ಸಹಾನುಭೂತಿಯಿಂದಲೇ ಎದುರಿಸಬೇಕಾಗಿರೋದು ನಮ್ಮ ಮುಂದೆ ಇರುವಂತಹ ಸವಾಲು. ಏನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಳಿಸಿಕೊಡಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PMSooryaghar.gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಅಜ್ಜಿ, ಇವತ್ ಕೂಡ ಮಹಾಭಾರತದ ಕತೆ ಹೇಳ್ತೀರಾ?
7: ಆಗ್ಲಿ, ಇವತ್ತು ಕೂಡ ಮಹಾಭಾರತದ ಕತೆನೇ ಹೇಳ್ತೀನಿ. ಭೀಷ್ಮರ 5 ಚಿನ್ನದ ಬಾಣಗಳು ಅಂತ.
6: ಅರೆ, ಯಾವ ಕತೆ ಇದು? ಭೀಷ್ಮರ 5 ಚಿನ್ನದ ಬಾಣಗಳು ಯಾವ್ದಿದು? ಕೇಳೇ ಇಲ್ವಲ್ಲ.
7: ಹೇಳ್ತೀನಿ ಹೇಳ್ತೀನಿ. ಭಾರತದ ಮಹಾಕಾವ್ಯ ಮಹಾಭಾರತ. ಸೋದರ ಸಂಬಂಧಿಗಳ ನಡುವೆ ನಡೆದಂತಹ ಜಗಳ ಕುರುಕ್ಷೇತ್ರದ ಮಹಾಸಂಗ್ರಾಮಕ್ಕೆ ಕಾರಣ ಆಗುತ್ತೆ. ಮೂಲ ಕಥೆಯ ದಾರಿಯಲ್ಲಿ ಸೇರಿಕೊಂಡಂತಹ ಅನೇಕ ಉಪಕಥೆಗಳು ಕೂಡ ಮೂಲ ಕಥೆಯಷ್ಟೇ ರೋಚಕವಾಗಿದೆ ಮಕ್ಕಳೇ. ಉಪಕಥೆಗಳು ಮಹಾಭಾರತದಲ್ಲಿ ಬರುವಂತಹ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಲ್ಲಿ ಸಹಕಾರಿಯಾಗಿವೆ. ಅಂಥದ್ದೇ ಒಂದು ಉಪಕತೆ ಭೀಷ್ಮರ 5 ಚಿನ್ನದ ಬಾಣಗಳು. ಈಗ ಕತೆ ಕೇಳಿ. ಕುರುಕ್ಷೇತ್ರದಂತಹ ಪುಣ್ಯಭೂಮಿಯಲ್ಲಿ ಮಹಾಭಾರತದ ಸಮರವು ಆರಂಭ ಆಗಿತ್ತು. ದುರ್ಯೋಧನನ ಪಕ್ಷ ಅತಿರಥ ಮಹಾರಥರನ್ನು ಕೃಷ್ಣನ ನಾರಾಯಣೀ ಸೈನ್ಯವನ್ನು ಹೊಂದಿತ್ತು. 11 ಅಕ್ಷೋಹಿಣಿ ಸೈನ್ಯವನ್ನು ಒಳಗೊಂಡಂತಹ ಬಲಿಷ್ಠ ಪಕ್ಷವಾಗಿ ಅದು ಎದ್ದು ಕಾಣ್ತಾ ಇತ್ತು. ಸೋಲನ್ನೇ ಕಾಣದಂತಹ ಮಹಾಸೇನಾನಿ ಭೀಷ್ಮರು, ವಿದ್ಯೆ ಕಲಿಸಿದ ಗುರು ದ್ರೋಣಾಚಾರ್ಯರು, ಮಹಾಪರಾಕ್ರಮಿ ಕರ್ಣ, ಶಲ್ಯ, ಅಶ್ವತ್ಥಾಮ, 100 ಜನ ಕೌರವರು, ಇವರನ್ನೆಲ್ಲ ಒಳಗೊಂಡು ಕೌರವರ ಪಕ್ಷವೇ ಸಮರದಲ್ಲಿ ಮೇಲುಗೈ ಸಾಧಿಸುವ ಹಾಗೆ ಕಾಣಿಸ್ತಾ ಇತ್ತು. ಇತ್ತ ಪಾಂಡವರ ಹತ್ರ 7 ಅಕ್ಷೋಹಿಣಿ ಸೈನ್ಯ ಮಾತ್ರ ಇತ್ತು. ಪಾಂಡವರ ಪಕ್ಷದಲ್ಲಿ ಕೃಷ್ಣನನ್ನು ಹೊರತುಪಡಿಸಿ ಬೇರಾರೂ ಇರಲಿಲ್ಲ. ಅದು ಕೃಷ್ಣ ಸಮರದಲ್ಲಿ ಯುದ್ಧ ಮಾಡೋನಲ್ಲ, ಕೇವಲ ಸಾರಥಿ ಅಷ್ಟೇ. ಹೀಗಾಗಿ ಯುದ್ಧದಲ್ಲಿ ಪಾಂಡವರನ್ನು 4-5 ದಿನಗಳಲ್ಲೇ ಸದೆ ಬಡ್ದು ಹಾಕ್ಬಿಡ್ಬೋದು ಅಂತ ದುರ್ಯೋಧನ ಲೆಕ್ಕಾಚಾರ ಹಾಕಿದ್ದ. ಮೊದಲೆರಡು ದಿನ ಅವನ ಲೆಕ್ಕಾಚಾರ ಸರಿಯಾಗೇ ಇತ್ತು. 4-5 ದಿನ ಕಳೆಯುವಾಗ ಪಾಂಡವರು ನಿಧಾನವಾಗಿ ಜಯ ಸಾಧಿಸೋಕೆ ಆರಂಭಿಸ್ತಾರೆ. ಪಂಚಪಾಂಡವರು ಮಹಾಶೂರರು. ಕೃಷ್ಣನ ಮಾರ್ಗದರ್ಶನದಲ್ಲಿ ಅವರು ಕೌರವರ ವಿರುದ್ಧ ತಮ್ಮ ಸಾಹಸವನ್ನು ತೋರ್ತಾರೆ. ಇದರಿಂದ ದುರ್ಯೋಧನ ಬಹಳ ಅಧೀರನಾಗ್ಬಿಡ್ತಾನೆ. ಎಂತಹ ಮಹಾಪರಾಕ್ರಮಿಗಳು, ಸಾಹಸಿಗರು, ಪರಿಣಿತರು ತಮ್ಮ ಪಕ್ಷದಲ್ಲಿ ಇದ್ದು ತಾವು ಸೋಲನ್ನು ಯಾಕೆ ಕಾಣ್ತಾ ಇದ್ದೀವಿ ಅಂತ ಅವನು ಮನದಲ್ಲೇ ಕುದ್ದೋದ. ಆಗ ಅವನ ಕೋಪ ಪಿತಾಮಹ ಭೀಷ್ಮನ ಮೇಲೆ ತಿರುಗುತ್ತೆ. ಅವನು ನೇರವಾಗಿ ಭೀಷ್ಮರ ಹತ್ರ ಹೋಗಿ, ಪಿತಾಮಹ, ರಣರಂಗದಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಸಾಹಸ ಸಿಂಹ ಅನ್ನುವಂತಹ ಬಿರುದಾಂಕಿತರಾದಂತಹ ನೀವು ಮನಪೂರ್ವಕವಾಗಿ ಸಮರದಲ್ಲಿ ಯುದ್ಧ ಮಾಡ್ತಾ ಇಲ್ಲ. ದಿನೇ ದಿನೇ ಪಾಂಡವರು ವಿಜಯ ಸಾಧಿಸ್ತಾ ಇದ್ದಾರೆ, ಕೌರವರು ಸೋತೋಗ್ತಾ ಇದ್ದಾರೆ. ಎಷ್ಟೇ ಆದರೂ ನಿಮಗೆ ಪಾಂಡವರ ಮೇಲೆ ಹೆಚ್ಚು ಪ್ರೀತಿ, ಯುದ್ಧದಲ್ಲಿ ಗೆಲುವು ಪಾಂಡವರದ್ದೇ ಆಗಬೇಕು ಅಂತ ನೀವು ಅಂತರಂಗದಲ್ಲಿ ಬಯಸ್ತಾ ಇದ್ದೀರಾ. ಅದಕ್ಕಾಗಿ ಯುದ್ಧ ಮಾಡಿದ ಹಾಗೆ ನಟನೆ ಮಾಡ್ತಾ ಇದ್ದೀರಾ. ಪಾಂಡವರನ್ನು ಕೊಲ್ಲಬಹುದಾದಂತಹ ಸಂದರ್ಭಗಳಲ್ಲಿ ಕೈ ಚೆಲ್ಲಿ ಸುಮ್ಮನಾಗ್ತಾ ಇದ್ದೀರಾ. ಪಿತಾಮಹ ಅನ್ಸ್ಕೊಂಡಂತಹ ನೀವು ಹೀಗೆ ಪಕ್ಷಪಾತ ಮಾಡಬಹುದೇ ಅಂತ ಹರಿಹಾಯ್ತಾನೆ. ಇದನ್ನು ಕೇಳಿ ಭೀಷ್ಮರಿಗೆ ತುಂಬ ಬೇಜಾರಾಗುತ್ತೆ, ಜೊತೆಗೆ ಅವರಿಗೆ ಕೋಪನೂ ಬರುತ್ತೆ.
8: ಭೀಷ್ಮರು ಯಾಕೆ ಕೌರವರ ಪಕ್ಷ ಸೇರಬೇಕಿತ್ತು?
6: ಅವರು ಪಾಂಡವರ ಪರವಾಗಿ ಯುದ್ಧ ಮಾಡ್ಬೋದಿತ್ತು ಅಲ್ವಾ?
9: ಅವರು ಪ್ರತಿಜ್ಞೆ ಮಾಡಿದ್ರು ತಾನು ಹಸ್ತಿನಾವತಿಯ ಸಿಂಹಾಸನದ ಪರ ಇರ್ತೀನಿ ಅಂತ.
6: ಹಾಗಾಗಿ ಅವರು ದುರ್ಯೋಧನನ ಪರ ಇದ್ರು.
7: ಭೀಷ್ಮರು ಸಿಟ್ಟಿನಿಂದ, ದುರ್ಯೋಧನ, ನನ್ನ ನಿಷ್ಠೆ ಯಾವತ್ತಿದ್ರೂ ಕುರು ಸಿಂಹಾಸನಕ್ಕೆ ಬದ್ಧವಾಗಿದೆ. ನಾನು ಅದಕ್ಕಾಗಿ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀನಿ. ನಾನು ನಿಷ್ಪಕ್ಷಪಾತವಾಗಿ ಕದಾಡ್ತಾ ಇದ್ದೀನಿ. ಇಂತಹ ಆರೋಪಗಳನ್ನು ನಾನು ಎಂದಿಗೂ ಸಹಿಸಲ್ಲ ಅಂತ ಆರ್ಭಟಿಸ್ತಾರೆ. ಅದಕ್ಕೆ ಸುಯೋಧನ, ಪಿತಾಮಹ, ಬರೀ ಬಾಯಲ್ಲೇ ಆಡಿ ತೋರಿಸಿದ್ರೆ ಸಾಲ್ದು, ಮಾಡಿ ತೋರಿಸಿ, ಆಗ ನಿಮ್ಮ ಮಾತನ್ನು ನಂಬ್ತೀನಿ ಅಂತ ಕುಹಕ ಆಡ್ತಾನೆ. ಆಗ ಭೀಷ್ಮರು ತಮ್ಮ ಬತ್ತಳಿಕೆಯಿಂದ 5 ಚಿನ್ನದ ಬಾಣಗಳನ್ನು ಹೊರತೆಗಿತಾರೆ. ಅದನ್ನು ಒಂದೊಂದಾಗಿ ಅಭಿಮಂತ್ರಿಸಿ, ದುರ್ಯೋಧನ, ಈ 5 ಚಿನ್ನದ ಬಾಣಗಳನ್ನು ಪಂಚಪಾಂಡವರ ಹೆಸರಿನಲ್ಲಿ ಮಂತ್ರಿಸಿದ್ದೇನೆ. ನಾಳೆ ಬೆಳಗಿನ ಯುದ್ಧದಲ್ಲಿ ಈ 5 ಚಿನ್ನದ ಬಾಣಗಳು ಪಾಂಡವರ ಪ್ರಾಣ ಹರಣ ಮಾಡದೇ ಇರೋದು ಅಂತ ಕೋಪಾವಿಷ್ಟರಾಗಿ ನುಡಿತಾರೆ. ಆದರೆ ಈ ಕೌರವೇಶ್ನಿಗೆ ಭೀಷ್ಮರ ಮಾತಿನ ಮೇಲೆ ನಂಬಿಕೆನೇ ಬರಲ್ಲ. ಆತ, ಪಿತಾಮಹ, ನಾನು ನಿಮ್ಮನ್ನು ಎಳ್ಳಷ್ಟು ನಂಬಲ್ಲ. ಒಂದೊಮ್ಮೆ ಈ ಸಂಜೆ ವಿಷಯ ಪಾಂಡವರಿಗೆ ತಿಳಿದು ಅವ್ರು ಬಂದು ನಿಮ್ಮ ಪಾದ ಹಿಡಿದು ಗೋಗರೆದ್ರೆ ನೀವು ಈ 5 ಚಿನ್ನದ ಬಾಣಗಳನ್ನು ಪಾಂಡವರಿಗೆ ಕೊಟ್ಬಿಡ್ಬೋದು. ಎಷ್ಟೇ ಆದರೂ ಅವರು ನಿಮ್ಮ ಪ್ರೀತಿ ಪಾತ್ರರಲ್ವೇ ಅಂತ ಅಪನಂಬಿಕೆ ಸ್ವರವನ್ನು ಎತ್ತುತ್ತಾನೆ. ಭೀಷ್ಮರಿಗೆ ಉರಿಯುತ್ತಿರೋ ಬೆಂಕಿಗೆ ಆಜ್ಯ ಅಂದರೆ ತುಪ್ಪ ಸುರಿದ ಹಾಗಾಗತ್ತೆ. ಅವರು, ದುರ್ಯೋಧನ, ನನ್ನ ಪ್ರತಿಜ್ಞೆ ಕಟ್ಟಿಬಿದ್ದು ನಿನ್ನ ಪರವಾಗಿ ಯುದ್ಧ ಮಾಡ್ತಾ ಇದ್ದೀನಿ, ನಿಷ್ಠೆಯಿಂದ ಹೋರಾಡ್ತಾ ಇದ್ದೀನಿ, ಆದರೂ ಕೂಡ ನೀನು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀಯಾ. ಹೋಗಲಿ ಬಿಡು, ನಿನಗೆ ಅಷ್ಟು ಸಂಶಯ ಇದ್ದರೆ ಇದಕ್ಕೆ ಪರಿಹಾರ ಏನು ಅಂತ ನೀನೇ ಹೇಳಿಬಿಡು ಅಂತ ಅಂದರು. ಆಗ ದುರ್ಯೋಧನ, ಪಿತಾಮಹ, ಈ 5 ಬಾಣಗಳನ್ನು ನನ್ನ ಸುಪೂರ್ದಿಗೆ ಕೊಟ್ಬಿಡಿ, ಇದು ನಾಳಿನ ಯುದ್ಧದ ತನಕ ನನ್ನ ಹತ್ರನೇ ಇರಲಿ. ನಾಳೆ ಯುದ್ಧದ ಆರಂಭದ ವೇಳೆಗೆ ಇದನ್ನು ನಾನು ನಿಮಗೆ ಕೊಡ್ತೀನಿ ಅಂತ. ಭೀಷ್ಮರು ಹತಾಶರಾಗಿ ಏನಾದರೂ ಮಾಡಿಕೊಳ್ಳಿ ಅಂತ ಆ 5 ಬಾಣಗಳನ್ನು ಅವನಿಗೆ ಕೊಡ್ತಾರೆ. ಮತ್ತು, ದುರ್ಯೋಧನ, ನೀನು ಹೇಳಿದಾಗೆ ಆಗಲಿ, ಈ 5 ಬಾಣಗಳನ್ನು ಜೋಪಾನವಾಗಿರಿಸ್ಕೋ. ಆದರೆ ಒಂದು ವಿಷಯ ನೆನಪಿರಲಿ, ಈ 5 ಚಿನ್ನದ ಬಾಣಗಳನ್ನು ನಾನು ಪಾಂಡವರಿಗಾಗಿ ಅಭಿಮಂತ್ರಿಸಿದ್ದೇನೆ. ಇದರ ಪ್ರಯೋಗ ಕೂಡ ನಾನೇ ಮಾಡಬೇಕು, ಬೇರೆಯವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಕಳ್ಕೊಳ್ಬೇಡ, ಯಾರಿಗೂ ಕೊಡಲೂ ಬೇಡ, ತುಂಬ ಜೋಪಾನೂ ಆಗಿಟ್ಕೋ ಅಂತ ಹೇಳಿದರು. ದುರ್ಯೋಧನ ಹಾಗೇ ಆಗಲಿ ಅಂತ ಸಂತೋಷದಿಂದ ತನ್ನ ಶಿಬಿರಕ್ಕೆ ಮರಳುತ್ತಾನೆ. ಪಿತಾಮಹರ ಬಾಣಕ್ಕೆ ಸಿಕ್ಕಿ ಪಾಂಡವರ ಅವಸಾನ ನಾಳೆ ಖಂಡಿತ ಅಂತ ಮನಸ್ಸಿನಲ್ಲಿ ಮಂಡಿಗೆ ಮೆಲ್ತಾನೆ. ಈಗ ಈ ಕತೆಗೆ ಪೂರಕವಾಗಿ ಇನ್ನೊಂದು ಕತೆ ಹೆಣ್ಕೊಂಡಿದೆ ಮಕ್ಕಳೇ.
8: ಇನ್ನೊಂದು ಕತೆನಾ? ಏನದು?
7: ಹೇಳ್ತೀನಿ ಕೇಳಿ. ಹಿಂದೆ ಪಾಂಡವರು ಕಾಮ್ಯಕ ವನದಲ್ಲಿ ವನವಾಸವನ್ನು ಕಳೀತಾ ಇದ್ರು. ಅವರು ನೆಲೆಸಿದ ಕುಟೀರದ ಹತ್ತಿರದಲ್ಲೇ ನದಿ ಒಂದು ಹರಿತಾ ಇತ್ತು. ನದಿಯ ಆಚೆ ದಂಡೆಯಲ್ಲಿ ದುರ್ಯೋಧನ ತನ್ನ ಶಿಬಿರ ಹಾಕಿ ಕೆಲ ದಿನಗಳ ಮಟ್ಟಿಗೆ ಅಲ್ಲಿ ವಿಶ್ರಮಿಸೋಕೆ ಅಂತ ಬಂದಿದ್ದ. ಆತನಿಗೆ ಈ ಪಾಂಡವರು ಕಾಡಿನಲ್ಲಿ ಹೇಗೆ ಕಾಲ ಕಳೀತಿರ್ಬೋದು ಅನ್ನೋದನ್ನು ನೋಡೋ ಕುತೂಹಲ ಇದ್ದರೂ ಇರ್ಬೋದು. ಅಂತೂ ಅವ ಮತ್ತೊಂದು ತೀರದಲ್ಲಿ ಶಿಬಿರ ಹಾಕಿ ತಂಗಿದ್ದ. ಒಂದಿನ ಬೆಳಿಗ್ಗೆ ದುರ್ಯೋಧನ ಎದ್ದು ನದಿ ತೀರಕ್ಕೆ ಬಂದು ಸ್ನಾನಕ್ಕೆ ಅಂತ ನೀರಿಗೆ ಇಳಿಯೋಕ್ಕೆ ಹೋಗ್ತಾನೆ. ಆಗ ಆ ನೀರಿನಲ್ಲಿ ಆಗಲೇ ಗಂಧರ್ವರು ಇಳಿದು ನೀರಿನಲ್ಲಿ ಆಟ ಆಡ್ತಾ ಸ್ನಾನ ಮಾಡ್ತಾ ಇದ್ರು. ದುರ್ಯೋಧನ ಮೊದಲೇ ಮುಂಗೊಪ್ಪಿ, ಇದನ್ನು ಅವನಿಗೆ ಸಹಿಸೋಕ್ಕೆ ಆಗೋಲ್ಲ. ತಾನಿರೋ ಜಾಗಕ್ಕೆ ಬಂದು ಇವರು ಗಲಾಟೆ ಎಬ್ಬಿಸಿದ್ದಾರೆ ಅಂತ ಆತ ಕನಲಿ ಹೋಗ್ತಾನೆ. ಕಾಲು ಕೆದರಿ ಜಗಳಕ್ಕೆ ನಿಲ್ತಾನೆ. ಅವರಾದರೂ ಗಂಧರ್ವರು, ಅವ್ರು ಯಾಕೆ ಸುಮ್ಮನಿದ್ದಾರು? ಇಬ್ಬರ ನಡುವೆ ಹಣಾಹಣಿ ಯುದ್ಧ ನಡೆಯುತ್ತೆ. ಕೊನೆಯಲ್ಲಿ ದುರ್ಯೋಧನ ಗಂಧರ್ವರ ಹತ್ರ ಸೋಲೋದರಲ್ಲಿದ್ದ. ಆಗ ಈ ಎಲ್ಲ ವಿದ್ಯಮಾನವನ್ನು ಆಚೆ ದಡದಲ್ಲಿದ್ದಂತಹ ಅರ್ಜುನ ವೀಕ್ಷಿಸ್ತಾನೆ. ದುರ್ಯೋಧನ ಗಂಧರ್ವರಿಂದ ಹೀನಾಮಾನವಾಗಿ ಸೋಲು ಕಾಣೋದನ್ನು ಆತ ನೋಡ್ತಾನೆ. ಆಗ ಅವನು, ದುರ್ಯೋಧನ ತಮಗೆ ಎಷ್ಟು ಕೆಡುಕು ಮಾಡಿದರೂ ಕೂಡ ಆತ ನಮಗೆ ಸಹೋದರ, ಇಂಥ ಸಮಯದಲ್ಲಿ ದ್ವೇಷ ಸಾಧಿಸಬಾರ್ದು, ಅವನನ್ನು ರಕ್ಷಿಸಬೇಕು ಅಂತ ಅಂದ್ಕೊಂಡು ಆತ ಧಾವಿಸಿ ಈ ದಡಕ್ಕೆ ಬಂದು ಗಂಧರ್ವರ ಜೊತೆ ಹೋರಾಡಿ ಅವರನ್ನು ಸೋಲಿಸ್ತಾನೆ. ಆ ಗಂಧರ್ವರು ಹೇಳ ಹೆಸರು ಇಲ್ಲದಿದ್ದ ಹಾಗೆ ಓಡಿ ಹೋಗ್ತಾರೆ. ದುರ್ಯೋಧನಿಗೆ ಭಾಳ ನಾಚಿಕೆ ಆಗುತ್ತೆ, ಜೊತೆಗೆ ಅಪರೂಪಕ್ಕೆ ಅರ್ಜುನನ ಮೇಲೆ ಅಭಿಮಾನ ತುಂಬಿ ಬರುತ್ತೆ. ಆತ, ಅರ್ಜುನ ಒಳ್ಳೆ ಕೆಲಸ ಮಾಡಿದ್ಯಾ, ಆ ಸೊಕ್ಕಿನ ಗಂಧರ್ವರನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಓಡಿಸ್ಬಿಟ್ಟಿದ್ಯಾ, ಇಂದು ನನಗೆ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ನೀನು ನನಗೆ ಮಾಡಿದ ಸಹಾಯಕ್ಕೆ ನಾನು ವರ ಒಂದನ್ನು ನಿನ್ ಕೊಡ್ತೀನಿ, ನಿನಗೇನು ಬೇಕೋ ಕೇಳು, ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ಅರ್ಜುನ, ನಾನು ವರಕ್ಕಾಗಿ ಈ ಕೆಲಸ ಮಾಡಲಿಲ್ಲ, ಅಲ್ಲದೆ ನನಗೀಗ ಯಾವ ವರದ ಅವಶ್ಯಕತೆಯೂ ಇಲ್ಲ, ಈ ವರವನ್ನು ನನಗೆ ಬೇಕಾದಾಗ ಕೇಳಿ ನಿನ್ನಿಂದ ನಾನು ಪಡ್ಕೊಳ್ತೀನಿ ಅಂತ ಹೇಳ್ದ.
8: ಪಾಪ ಅರ್ಜುನ, ಎಷ್ಟು ಒಳ್ಳೆ ಬುದ್ಧಿ ಅಂದ.
9: ಪಾಂಡವರು ಎಷ್ಟು ಒಳ್ಳೆಯವರು, ಅವರನ್ನ ಕಾಡಿಗಟ್ಟಿದ್ರು, ದುರ್ಯೋಧನನಿಗೆ ಸಹಾಯ ಮಾಡಿದ್ರು ಅಲ್ವಾ?
7: ಹೌದು ಮಕ್ಕಳೇ, ಇಷ್ಟು ಸತ್ಯ ಹೇಳಿದ್ರಿ, ಪಾಂಡವರು ಒಳ್ಳೆಯವರು. ಮತ್ತೇನಾಯ್ತು ಗೊತ್ತಾ, ಇತ್ತ ಪಾಂಡವರ ಪಾಲಿಗೆ ಇದ್ದಿದ್ದು ಶ್ರೀಕೃಷ್ಣ ಮಾತ್ರ ಆಗಿದ್ದ. ಆದರೆ ಶ್ರೀಕೃಷ್ಣ ಸರ್ವಾಂತರ್ಯಾಮಿ, ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಆತನ ಜ್ಞಾನಕ್ಕೆ ಬರದೇ ಹೋಗ್ತಿರ್ಲಿಲ್ಲ. ದುರ್ಯೋಧನ ಅರ್ಜುನಿಗೆ ಕೊಟ್ಟಂತಹ ವರದ ಬಗ್ಗೆನೂ ಆತ ತಿಳಿದಿದ್ದ. ಹಾಗೆ ಅವತ್ತಿನ ಸಂಜೆ ಭೀಷ್ಮರು ಪಾಂಡವರ ನಾಶಕ್ಕಾಗಿ ದುರ್ಯೋಧನನಿಗೆ ಕೊಟ್ಟಂತಹ 5 ಚಿನ್ನದ ಬಾಣಗಳ ಬಗ್ಗೆನೂ ತಿಳಿದಿದ್ದ. ಧರ್ಮದ ಪಕ್ಷ ಹಿಡಿದ ಆತ ಧರ್ಮನಿಷ್ಠರಾದ ಪಾಂಡವರನ್ನು ಉಳಿಸುವ ಭಾರವನ್ನು ಹೊತ್ತಿದ್ದ. ಆತ ಕೂಡಲೇ ಅರ್ಜುನನನ್ನು ಕರೆದು, ಅರ್ಜುನ, ದುರ್ಯೋಧನ ನಿನಗೆ ನೀಡಿದ ವರವನ್ನು ಕೇಳುವ ಸಮಯ ಈಗ ಬಂದಿದೆ. ಈಗಲೇ ಹೋಗಿ ದುರ್ಯೋಧನ ನಿನಗೆ ಆಗ ಕೊಟ್ಟ ವರವನ್ನು ಬಳಸಿಕೊಂಡು ಭೀಷ್ಮರು ಅವನಿಗೆ ನೀಡಿದ 5 ಚಿನ್ನದ ಬಾಣವನ್ನು ಕೇಳು ಅಂತ ಹೇಳ್ದ. ಅರ್ಜುನ ಹಾಗೆ ಆಗಲಿ ಅಂತ ದುರ್ಯೋಧನನ ಹತ್ರ ಬರ್ತಾನೆ. ದುರ್ಯೋಧನ, ನಿನಗೆ ನೆನಪಿದೆಯಾ, ಅವತ್ತು ನಾನು ನಿನ್ನನ್ನು ಗಂಧರ್ವರಿಂದ ಕಾಪಾಡಿದ್ದೆ, ಆಗ ನೀನು ನನಗೊಂದು ವರ ಕೊಟ್ಟಿದ್ದೆ, ಆ ವರವನ್ನು ಕೇಳುವ ಸಮಯ ಈಗ ನನಗೆ ಬಂದಿದೆ. ವರವಾಗಿ ಪಿತಾಮಹ ನಿನಗೆ ಕೊಟ್ಟಂತಹ ಆ 5 ಚಿನ್ನದ ಬಾಣಗಳನ್ನು ನನಗೆ ಕೊಟ್ಬಿಡುವು ಅಂತ ಕೇಳ್ದ.
8: ಶ್ರೀಕೃಷ್ಣ ಒಳ್ಳೆ ಉಪಾಯ ಮಾಡ್ದ.
9: ಏನದು, ಶ್ರೀಕೃಷ್ಣನ ಬಗ್ಗೆ ಏನೋ ಹೇಳ್ತಾರಲ್ಲ? ಹಾ, ಅದ ಶ್ರೀಕೃಷ್ಣನ ತಂತ್ರ ಅಂತ.
7: ಹೌದು ಮಕ್ಕಳೇ, ಹೌದು ಹೌದು, ಶ್ರೀಕೃಷ್ಣನ ತಂತ್ರಗಳಿಂದ ಪಾಂಡವರು ಗೆದ್ರು.
0: ಮುಂದೆ ಅರ್ಜುನನ ಮಾತಿನಿಂದ ದುರ್ಯೋಧನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಬಾಣದ ವಿಚಾರ ತನಗೂ ಪಿತಾಮಹ ಭೀಷ್ಮರಿಗೂ ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಹೇಗೆ ಅರ್ಜುನನಿಗೆ ಈ ವಿಷಯ ತಿಳಿದು ಹೋಗಿದೆ?
7: ಇದು ಪಿತಾಮಹರದ್ದೇ ಕೆಲಸ,
0: ತಮ್ಮ ಪ್ರೀತಿ ಪಾತ್ರರಾದಂತಹ ಪಾಂಡವರನ್ನ ರಕ್ಷಿಸೋಕೆ ಅವರನ್ನ ಕರೆಸಿ ವಿಷಯ ತಿಳಿಸಿರ್ಬೇಕು ಅಂದ್ಕೊಂಡು, ಅರ್ಜುನ, ನನ್ನ ಹಾಗೂ ಪಿತಾಮಹರ ಮಧ್ಯೆ ನಡೆದಂತಹ ಈ ವಿಚಾರ ನಿನಗೆ ಹೇಗೆ ತಿಳೀತು? ಪಿತಾಮಹ ನಿನಗೆ ಹೇಳಿ ಕಳಿಸಿದ್ರೆ ಅಂತ ದುಮುಗುಡ್ತಾ ಕೇಳ್ತಾನೆ. ಅದಕ್ಕೆ ಅರ್ಜುನ, ದುರ್ಯೋಧನ, ಇಲ್ಲಸಲ್ಲದನ್ನು ಹೇಳಬೇಡ, ಪಿತಾಮಹರ ಮೇಲೆ ನಂಬಿಕೆ ಇಡು. ನಮ್ಮ ಹತ್ರ ನೀನು ತಿರಸ್ಕರಿಸಿದ ಸರ್ವಾಂತರ್ಯಾಮಿ ಕೃಷ್ಣ ಇದ್ದಾನೆ, ಅವನಿಗೆ ಗೋಚರವಾಗದಂತಹ ವಿಷಯಗಳುಂಟೆ, ಆತನೇ ನನಗೆ ಈ ವಿಷಯ ತಿಳಿಸಿ ವರವಾಗಿ 5 ಚಿನ್ನದ ಬಾಣಗಳನ್ನು ಪಡೆಯೋಕ್ಕೆ ಹೇಳಿದ್ದಾನೆ. ಅದೆಲ್ಲ ಈಗ ಬಿಡು, ನನಗೆ ಈಗ ವರವಾಗಿ ಬಾಣಗಳನ್ನು ಕೊಡ್ತೀಯೋ ಅಥವಾ ಕೊಟ್ಟು ಮಾತನ್ನು ಮುರಿತೀಯೋ ಅಂತ ಹೇಳ್ದ. ದುರ್ಯೋಧನ ದ್ವಂದ್ವಕ್ಕೆ ಬಿದ್ದ. ಕೊಟ್ಟ ಮಾತನ್ನು ಕ್ಷತ್ರಿಯನಾಗಿ ನಾನು ಈಡೇರಿಸದೆ ಹೋದರೆ ಅದು ನನಗೆ ಘೋರ ಅಪಕೀರ್ತಿ ತರುತ್ತೆ, ಕೊಟ್ಟರೆ ನನ್ನ ಸಂಚು ವಿಫಲವಾಗುತ್ತೆ, ಪಾಂಡವರು ಮರಣಿಸದೇ ಉಳಿದು ಬಿಡ್ತಾರೆ. ಯಾಕಾದರೂ ನಾನು ವರ ಕೊಡ್ತೀನಿ ಅಂತ ಅರ್ಜುನನಿಗೆ ಭಾಷೆ ಕೊಟ್ಟನೋ ಅಂತ ಆತ ತಪ್ಪಿಸ್ತಾನೆ. ಕೊನೆಗೆ ವಿಧಿ ಇಲ್ಲದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಅರ್ಜುನನಿಗೆ ಬಾಣಗಳನ್ನು ಕೊಡ್ತಾನೆ. ಬಾಣ ಪಡೆದಂತಹ ಅರ್ಜುನ ನೆಮ್ಮದಿಯಿಂದ ಶಿಬಿರಕ್ಕೆ ಹೊರಟೋಗ್ತಾನೆ.
8: ಶಾಬಾಷ್ ಅರ್ಜುನ, ಒಳ್ಳೆ ಕೆಲಸ ಮಾಡಿದೆ.
0: ಆದರೆ ಇತ್ತ ದುರ್ಯೋಧನಿಗೆ ಈ ಸಂಕ್ತಿಯಿಂದ ಬಹಳ ಸಂಕಟ, ದುಃಖ, ಕ್ರೋಧ ಎಲ್ಲ ಉಂಟಾಗುತ್ತೆ. ಛೇ, ಪಿತಾಮಹನನ್ನು ಕೆರಳಿಸಿ ಅವರಿಂದ ಪಾಂಡವರ ಹತ್ಯೆಗೆ ಎಷ್ಟು ಕಷ್ಟಪಟ್ಟು ಸಂಚು ಹೂಡಿದ್ದೆ, ಎಲ್ಲನೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಾಗಾಯ್ತಲ್ಲ ಅಂತ ಪೇಚಾಡ್ಕೊಳ್ತಾನೆ. ಕೊನೆಗೆ ಸೀದ ಭೀಷ್ಮರ ಶಿಬಿರಕ್ಕೆ ಮತ್ತೊಮ್ಮೆ ಬಂದು ನಡೆದದ್ದನ್ನೆಲ್ಲ ವಿವರಿಸ್ತಾನೆ. ಪಿತಾಮಹ, ನೀವೀಗ ನನಗೆ ಸಹಾಯ ಮಾಡಲೇಬೇಕು. ನೀವು ಮಂತ್ರಿಸಿಕೊಟ್ಟಂತಹ ಬಾಣಗಳನ್ನು ಅನಿವಾರ್ಯವಾಗಿ ವರದ ರೂಪದಲ್ಲಿ ನಾನು ಅರ್ಜುನ್ನಿಗೆ ಕೊಡಬೇಕಾಗಿ ಬಂತು. ಮತ್ತೊಮ್ಮೆ ಪಂಚಪಾಂಡವರ ಹೆಸರಿನಲ್ಲಿ 5 ಬಾಣಗಳನ್ನು ಮಂತ್ರಿಸಿಕೊಡಿ ಅಂತ ಬಲವಂತ ಮಾಡ್ದ. ಆಗ ಭೀಷ್ಮರು, ದುರ್ಯೋಧನ, ಪಾಂಡವರಿಗೆ ಬಾಣವನ್ನು ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದ ನೀನೇ, ಈಗ ನಿನ್ನ ಕೈಯಾರೆ ಅವ್ರಿಗೆ ಕೊಟ್ಬಿಟ್ಟಿದ್ದೀಯಲ್ಲ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು? ನಾನು ಇನ್ನೊಮ್ಮೆ ಬಾಣಗಳನ್ನು ಅಭಿಮಂತ್ರಿಸಿ ಕೊಡೋಕ್ಕಾಗಲ್ಲ, ಯಾಕಂದರೆ ಆ 5 ಮಂತ್ರಗಳನ್ನು ನಾನು ಒಮ್ಮೆ ಮಾತ್ರ ಮಂತ್ರಿಸ್ಬೋದು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ದುರ್ಯೋಧನ ವಿಧಿ ಇಲ್ಲದೆ ಪೆಚ್ಚು ಮೋರೆ ಹಾಕ್ಕೊಂಡು ತನ್ನ ಶಿಬಿರಕ್ಕೆ ಮರಳ್ತಾನೆ.
8: ಅಬ್ಬಾ, ದುರ್ಯೋಧನನ ಮುಖಕ್ಕೆ ಚೆನ್ನಾಗಿ ಮಂಗಳಾರತಿ ಆಯಿತು.
6: ಹಾಗೆ ಆಗಬೇಕು ಅವನಿಗೆ.
0: ಕತೆ ಚೆನ್ನಾಗಿತ್ತು ಅಲ್ವಾ?
6: ಹಾ, ಈ ಕತೆ ಏನ್ ಹೇಳುತ್ತೆ ಅಂದ್ರೆ, ಮನುಷ್ಯ ತಾನೊಂದು ಬಗೆದರೆ
8: ದೈವ ಮತ್ತೊಂದು ಬಗೆಯತ್ತೆ.
9: ದುರ್ಯೋಧನ ಏನೆಲ್ಲ ಆಟ ಹೂಡಿ ಪಾಂಡವರನ್ನು ಕೊಲ್ಲಲು ಬಯಸಿದರೂ
6: ಈ ಕಾರ್ಯ ನೆರವೇರಲಿಲ್ಲ.
0: ಹೌದು ಮಕ್ಕಳೇ, ಸರಿಯಾಗಿ ಹೇಳಿದ್ರಿ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಹಲೋ ಗೆಳೆಯರೇ.
11: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
5: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
11: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
1: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
12: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
13: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
14: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
13: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
14: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
11: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
15: ಏ ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
16: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
15: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
16: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
15: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
16: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
17: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
18: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
19: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
18: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
17: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
18: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
17: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
19: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
20: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
21: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
21: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
23: ಹೂನೆ, ರೆಡಿ ಆಗ್ತಾ ಇದೆ.
22: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
17: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
24: ನಂದಿನಿ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ತೋಟಗಾರಿಕೆ ಇಲಾಖೆ 2026-27 ಸಾಲಿಗೆ ಜಿಲ್ಲೆಯಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್, ಹನಿ ನೀರಾವರಿ, ಕೃಷಿ ಯಾಂತ್ರೀಕರಣ ಉಪಯೋಜನೆ, VBG ರಾಮ್ಜಿ, RKVY, ಜೇನು ಸಾಕಾಣಿಕೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮೊದಲಾದ ಯೋಜನೆಗಳ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡುತ್ತಿದ್ದ ಆಸಕ್ತ ರೈತರಿಂದ ಅರ್ಜಿ ಆಹ್ವಾನಿಸಿದೆ. ರೈತರು ನಿಗದಿತ ಅರ್ಜಿ ನಮೂನೆಯನ್ನು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ನಿಗದಿತ ಸಮಯದಲ್ಲಿ ಸಲ್ಲಿಸುವಂತೆ ತೋಟಗಾರಿಕೆ ಜಂಟಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ 0818227279415 ಅಥವಾ 9980009438 ಭದ್ರಾವತಿ 0828229529 ಶಿಕಾರಿಪುರ 0818722354444 ಸೊರಬ 0818429512112 ಸಾಗರ 0818329524 ಹೊಸನಗರ 0818529356 ತೀರ್ಥಹಳ್ಳಿ 0818122815151 ಸಂಪರ್ಕಿಸಬಹುದು. ಮುಂದಿನ ವಿವರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ ಹಾಗೂ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅರ್ಜಿಯನ್ನು ವೆಬ್ಸೈಟ್ https://ssp.postmatric.karnataka.gov.in ಮೂಲಕ August 31 ಒಳಗೆ ಸಲ್ಲಿಸಬೇಕು. ಕಾರ್ಯಕ್ರಮಗಳ ವಿವರ, ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ಹಾಗೂ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿಗಾಗಿ bcwd.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಸಹಾಯವಾಣಿ 8050770004 ಅಥವಾ ಇಮೇಲ್ ಹಾಗೂ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಸಹಾಯವಾಣಿ ಇಮೇಲ್ postmatrichelp@karnataka.gov.in ಅಥವಾ ದೂರವಾಣಿ ಸಂಖ್ಯೆ 1902 ಸಂಪರ್ಕಿಸಬಹುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ವ್ಯಾಪ್ತಿಯಲ್ಲಿ ಒಟ್ಟು 258 ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಖಾಲಿ ಇರುವ 14 ಅರಿವು ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗಳಿಗೆ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ತೀರ್ಥಹಳ್ಳಿಯ ಬಾಂಡ್ಯ ಕುಕ್ಕೆ, ಹೊಸಹಳ್ಳಿ, ಸಾಗರದ ಕುದರೂರು, ಕಲ್ಮನೆ, ಹೆಗ್ಗೋಡು, ಭದ್ರಾವತಿಯ ವೀರಾಪುರ, ಕೂಡ್ಲಿಗೆರೆ, ಹೊಸನಗರದ ಸುಳ್ಗೋಡು, ತ್ರಿವೇಣಿ, ಸೊರಬದ ಭಾರಂಗಿ, ಹರೀಶಿ, ಶಿಕಾರಿಪುರದ ಮುದ್ದನಹಳ್ಳಿ, ಅಂಬಾರಗೊಪ್ಪ ಹಾಗೂ ಶಿವಮೊಗ್ಗದ ಚೋರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಿವು ಕೇಂದ್ರಗಳಲ್ಲಿ ಹುದ್ದೆಗಳು ಖಾಲಿ ಇವೆ. ನಿಯಮಾನುಸಾರ ರೋಸ್ಟರ್ ಬಿಂದುಗಳ ಆಧಾರದ ಮೇಲೆ ನೇಮಕಾತಿ ನಡೆಯಲಿದೆ. ಅರ್ಹ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಅರ್ಜಿ ಭರ್ತಿ ಮಾಡಿ ದೃಢೀಕರಿಸಿದ ಅಗತ್ಯ ದಾಖಲೆಗಳ ಜೊತೆಗೆ ಸಂಬಂಧಪಟ್ಟ ಗ್ರಾಮದ ಪಿಡಿಒಗಳಿಗೆ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು July 8 ಕೊನೆಯ ದಿನವಾಗಿದೆ. ಅರ್ಜಿ ನಮೂನೆಗಳು ಗ್ರಾಮ ಪಂಚಾಯಿತಿಗಳಲ್ಲಿ ಲಭ್ಯವಿರುತ್ತವೆ. ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ https://shivamogga.nic.in ಮೂಲಕವೂ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಸಂಬಂಧಪಟ್ಟ ಗ್ರಾಮದ ಪಿಡಿಒಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ನೇಮಕಾತಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಗಾಜನೂರು ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದಲ್ಲಿ ಪ್ರಸಕ್ತ ಸಾಲಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ಪ್ರಥಮ ಪಿಯುಸಿಗೆ ಪ್ರವೇಶವನ್ನು ಮೆಟ್ರಿಕ್ ಆಧಾರದ ಮೇಲೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಅರ್ಜಿಗಳನ್ನು June 26 ಒಳಗೆ ನೇರವಾಗಿ ಕಚೇರಿಗೆ ಸಲ್ಲಿಸಬಹುದು. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 8182234250 ಅಥವಾ 9535455844 ಸಂಪರ್ಕಿಸುವಂತೆ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಣಿ ಪೊನ್ನೋಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ರಾಜ್ಯ ರಸ್ತೆ ಸಾರಿಗೆ ನಿಗಮವು 2026-27 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಕಾರ್ಯಕ್ರಮವನ್ನು ಮೇ ತಿಂಗಳಿನಿಂದ ಆರಂಭಿಸಿದ್ದು, ಸರ್ಕಾರದ ಆದೇಶದಂತೆ ನಿಗಮದ ವಾಹನಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಜೂನ್ 12 ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ವಿತರಿಸಿರುವ ವಿದ್ಯಾರ್ಥಿ ಬಸ್ ಪಾಸ್ಗಳು ಯಥಾವತ್ತಾಗಿ ಚಾಲ್ತಿಯಲ್ಲಿರುತ್ತವೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಪಡೆದು ವಿತರಿಸಿದ ಪಾಸ್ಗಳ ಸಂಪೂರ್ಣ ಶುಲ್ಕವನ್ನು 15 ದಿನಗಳ ಒಳಗೆ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಿಳಿಸಿದ್ದಾರೆ. ಪಾಸ್ ವಿತರಣಾ ಕೌಂಟರ್ಗಳ ವಿವರ ವೆಬ್ಸೈಟ್ https://ksrtc.karnataka.gov.in/studentpass ಒದಗಿಸಲಾಗಿದೆ. ಮುಂದಿನ ವಿವರ. ರಾಜ್ಯ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಯಡಿ ಕ್ರಿಶ್ಚಿಯನ್ ಸಮುದಾಯದವರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆಯ್ಕೆಯಾಗುವ ಸಿಇಟಿ ಎನ್ಇಇಟಿ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವವರಿಂದ ಅರಿವು ಸಾಲ ಸೌಲಭ್ಯ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ವಿದ್ಯಾರ್ಥಿಗಳು www.kccdcon/line.karnataka.gov.in ಮೂಲಕ ಭರ್ತಿ ಮಾಡಿ ಪ್ರಿಂಟೌಟ್ ಜೊತೆಗೆ SSLC, PUC ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಭಾವಚಿತ್ರ, ಸಿಇಟಿ ಎನ್ಇಇಟಿ ಪ್ರವೇಶ ಪತ್ರ ಹಾಗೂ ಇನ್ನಿತರ ದಾಖಲೆಗಳನ್ನು ಲಗತ್ತಿಸಿ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಅಚ್ಯುತ್ರಾವ್ ಲೇಔಟ್, 4ನೇ ತಿರುವು, ನಂಜಪ್ಪ ಆಸ್ಪತ್ರೆ ಮುಂಭಾಗ, ಶಿವಮೊಗ್ಗ ಇಲ್ಲಿಗೆ ಸಲ್ಲಿಸುವಂತೆ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08182222 ಅಥವಾ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಆದಾಯ ತೆರಿಗೆ ಇಲಾಖೆ ಆರಂಭಿಸಿರುವ ಪ್ರಾರಂಭ 2026 ಜಾಗೃತಿ ಅಭಿಯಾನವಾಗಿದೆ. ಇದು ನಾಗರಿಕರು, ವ್ಯವಹಾರಗಳು ಮತ್ತು ತೆರಿಗೆ ವೃತ್ತಿಪರರಿಗೆ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಬಗ್ಗೆ ಶಿಕ್ಷಣ ನೀಡುತ್ತದೆ ಎಂದು ಬೆಂಗಳೂರು ವಿಭಾಗದ ಆದಾಯ ತೆರಿಗೆ ಹೆಚ್ಚುವರಿ ಆಯುಕ್ತ ಪಿ ವಿಮಲ್ ರಾಜ್ ಹೇಳಿದರು. ಆದಾಯ ತೆರಿಗೆ ಇಲಾಖೆಯಿಂದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ, ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಸಹಯೋಗದಲ್ಲಿ ಶಾಂತಲಾಸ್ ಪೇರೋಕಾರ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಾರಂಭ 2026-2025 ಬದಲಾವಣೆಯ ಅರಿವು ಕಾರ್ಯಾಗಾರದಲ್ಲಿ ಮಾತನಾಡಿದರು. ಹೊಸ ಕಾಯ್ದೆ ಸರಳವಾಗಿ ಸಾಮಾನ್ಯ ತೆರಿಗೆದಾರನಿಗೂ ಅರ್ಥವಾಗುತ್ತದೆ. ಪ್ರಮುಖ ತಿದ್ದುಪಡಿಗಳನ್ನು ತಂದಿರುವುದು ಕಾಯ್ದೆ ಬಗ್ಗೆ ಸಾಕಷ್ಟು ಗೊಂದಲ ಪರಿಹರಿಸಲು ಸಹಾಯವಾಗುತ್ತದೆ ಎಂದರು. ಆದಾಯ ತೆರಿಗೆ ಅಧಿಕಾರಿ ಕೆ ಶ್ರೀನಿವಾಸ ರಾವ್ ಮಾತನಾಡಿ, ಸರ್ಕಾರ ಆದಾಯ ತೆರಿಗೆ ವೆಬ್ಸೈಟ್ 2.0 ಬಿಡುಗಡೆ ಮಾಡಿದೆ. ಸುಧಾರಿತ ಸಂಚರಣೆ ಮತ್ತು ಸೇವಾ ವಿತರಣೆಗೆ ಹೆಚ್ಚುವರಿಯಾಗಿ ಇಲಾಖೆಯು ತೆರಿಗೆ ಪಾವತಿಗಳು ಮತ್ತು ರಿಟರ್ನ್ ಫೈಲಿಂಗ್ ಸಂಬಂಧಿಸಿದಂತೆ ತೆರಿಗೆದಾರರಿಗೆ ಮಾರ್ಗದರ್ಶನ ಮಾಡುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್, ಜಿಲ್ಲಾ ಚಾರ್ಟೆಡ್ ಅಕೌಂಟೆಂಟ್ ಸಂಘದ ಅಧ್ಯಕ್ಷ ಎನ್ಎಲ್ ಪ್ರಸಾದ್, ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಮಂಜುನಾಥ್, ಪ್ರಮುಖರಾದ ಜೆ ಸುಜನ್, ಮಧುಸೂದನ್ ಐತಾಳ್, ಆರ್ ಮನೋಹರ, ಜಿ ವಿಜಯಕುಮಾರ್, ಕೆವಿ ವಸಂತಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಎಲ್ಲರಿಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗರಾಣಿ ಪೊನ್ನೋಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ರಾಣಿ ಪುನೋಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹೊಳೆಹೊನ್ನೂರು ಸಮೀಪದ ಮಾರಶೆಟ್ಟಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಭದ್ರಾವತಿ 2 ಕಚೇರಿ ವತಿಯಿಂದ ನಡೆಸಲಾಯಿತು. ಈ ಸಂದರ್ಭ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿ ಅಜಯ್ ಕುಮಾರ್ ಮಾತನಾಡಿ, ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸಿ ಸಹಕರಿಸುವುದರಿಂದ ಉತ್ತಮ ಪ್ರತಿಭೆಗಳು ಸಮಾಜಕ್ಕೆ ಕೊಡುಗೆಯಾಗುತ್ತಾರೆ. ಆದ್ದರಿಂದ ಯೋಜನೆ ವತಿಯಿಂದ ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ ಎಂದರು. ನಂತರ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ ಭಾಗವಹಿಸಿ 90% ಸಾಧನೆ ಮಾಡಿದ 3-12 ತರಗತಿಯ ಒಟ್ಟು 385 ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು. ಗ್ರಾಮ ಮುಖಂಡ ಅಶೋಕ್ ರಾವ್, ಸಿಎಸ್ಡಿ ತಾಲೂಕು ನೋಡಲ್ ಅಧಿಕಾರಿ ತಿಪ್ಪೇಸ್ವಾಮಿ, ಕೈಮರ ವಲಯ ಮೇಲ್ವಿಚಾರಕ ದೇವರಾಜ್, ಆರೋಗ್ಯಾಧಿಕಾರಿ ದೇವಾನಂದ್, ಪುಷ್ಪ, ಸುಜಾತ, ರಮ್ಯ, ಅಜಯ್ ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಾಗರ ತಾಲೂಕಿನಲ್ಲಿ ಮಳೆ ಮಾಪನ ಕೇಂದ್ರಗಳ ಅವ್ಯವಸ್ಥೆಯಿಂದ ರೈತರಿಗೆ ಬೆಳೆ ವಿಮೆ ಸೌಲಭ್ಯ ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಈ ವರ್ಷವೂ ರೈತರಿಗೆ ನ್ಯಾಯಯುತವಾಗಿ ಬೆಳೆ ವಿಮೆ ಸಿಗದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಎಚ್ಚರಿಕೆ ನೀಡಿದರು. ಸಾಗರ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 36 ಮಳೆ ಮಾಪನ ಕೇಂದ್ರಗಳಿದ್ದು ಅವುಗಳಲ್ಲಿ 25 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಉಳಿದ ಕೇಂದ್ರಗಳ ಕಾರ್ಯನಿರ್ವಹಣೆಯಲ್ಲಿಯೂ ದೋಷಗಳಿದ್ದು ನಿರ್ವಹಣೆಯ ಕೊರತೆಯಿಂದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಎಂದರು. ರಾಜ್ಯ ಸರ್ಕಾರ ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣಕ್ಕೆ ಮುಂದಾಗಿರುವ ಕ್ರಮವನ್ನು ತೀವ್ರವಾಗಿ ವಿರೋಧಿಸುತ್ತದೆ ಎಂದು ಹೇಳಿದರು. ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ವಿತರಣೆಯ ಜವಾಬ್ದಾರಿ ನೀಡಿದರೆ ಉಚಿತ ವಿದ್ಯುತ್ ಸೇರಿದಂತೆ ಜನಪರ ಯೋಜನೆಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ವಿದ್ಯುತ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಸಾವಿರಾರು ಸಿಬ್ಬಂದಿ ಉದ್ಯೋಗಕ್ಕೂ ಕುತ್ತಾಗಬಹುದು ಎಂದು ಅಭಿಪ್ರಾಯಪಟ್ಟರು. ಮುಂದಿನ ವಿವರ. ಶಿವಮೊಗ್ಗ ನಗರ ಹಳೆ ಜೈಲು ಆವರಣದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವದ ಸಹಕಾರದಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ವಿಶೇಷ ಕಾರ್ಯಪಡೆ ಸಿಮ್ಸ್, ಮೆಗಾನ್ ಬೋಧನಾ ಜಿಲ್ಲಾ ಆಸ್ಪತ್ರೆ, ರಕ್ತನಿಧಿ ಕೇಂದ್ರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಜಿಲ್ಲಾ ಮತ್ತು ವಾಣಿಜ್ಯ ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್, ರಾಜ್ಯ ಪೊಲೀಸ್ ಮೀಸಲು ಪಡೆ, ಪೊಲೀಸ್ ಇನ್ಸ್ಪೆಕ್ಟರ್ ಕೀರ್ತಿಕುಮಾರ್, ಪ್ರಮುಖರಾದ ಬಿಆರ್ ಧನಂಜಯ್, ಡಾಕ್ಟರ್ ಡೋನಾ ರಮ್ಯ, ಗಣೇಶ್, ನವೀನ್, ಡಿಎನ್ ರವೀಂದ್ರ ಮತ್ತಿತರರು ಇದ್ದರು. ಮುಂದಿನ ವಿವರ. ಸಾಗರ ತಾಲೂಕಿನ ಅಮಟೆಕೊಪ್ಪದ ಹೊಂಗಿರಣ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಶಾಲಾ ನಾಯಕರ ಚುನಾವಣೆಯನ್ನು ಸಂಪೂರ್ಣ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಚುನಾವಣಾ ಅಧಿಸೂಚನೆ ಪ್ರಕಟಿಸುವುದರಿಂದ ಹಿಡಿದು ನಾಮಪತ್ರ ಸಲ್ಲಿಕೆ, ಪರಿಶೀಲನೆ, ಸಂದರ್ಶನ, ಪ್ರಚಾರ, ಮತದಾನ, ಮತ ಎಣಿಕೆ ಹಾಗೂ ಫಲಿತಾಂಶ ಪ್ರಕಟಣೆವರೆಗೆ ಎಲ್ಲ ಹಂತಗಳನ್ನು ಚುನಾವಣಾ ಆಯೋಗ ಕ್ರಮಬದ್ಧವಾಗಿ ನಡೆಸಿತು. ಒಟ್ಟು 15 ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಅರ್ಹತಾ ಮಾನದಂಡಗಳನ್ನು ಪೂರೈಸಿದ 6 ಅಭ್ಯರ್ಥಿಗಳ ನಾಮಪತ್ರಗಳನ್ನು ತಿರಸ್ಕರಿಸಲಾಯಿತು. ಉಳಿದ 9 ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿದ ಬಳಿಕ ಎಂಎಂ ಭೂಮಿಕಾ ಮತ್ತು ಡಿಎನ್ ಪೂರ್ವಿ ಅವರನ್ನು ಮುಖ್ಯ ಚುನಾವಣಾ ಕಣಕ್ಕೆ ಆಯ್ಕೆ ಮಾಡಲಾಯಿತು. ಸಂದರ್ಶನದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಎಂಕೆ ಚಿನ್ಮಯಿ ಸಾಂಸ್ಕೃತಿಕ, ಶ್ರಾವ್ಯ ಹೆಗಡೆ ಕ್ರೀಡಾ, ತನ್ಮಯ್ ಶೈಕ್ಷಣಿಕ, ಶ್ರೀವರ್ಷಿಣಿ ಶಿಸ್ತು ಹಾಗೂ ಈಶಾನ್ ಜೋಶಿ ಸ್ವಚ್ಛತೆ ಮತ್ತು ಆರೋಗ್ಯ ಅವರನ್ನು ವಿವಿಧ ವಿಭಾಗಗಳ ನಾಯಕರಾಗಿ ನಾಮನಿರ್ದೇಶನ ಮಾಡಲಾಯಿತು. ಚುನಾವಣೆಯಲ್ಲಿ ಭೂಮಿಕಾ ಅವರು 294 ಮತಗಳನ್ನು ಪಡೆದು ಶಾಲಾ ನಾಯಕಿಯಾಗಿ ಆಯ್ಕೆಯಾಗಿದ್ದು, 114 ಮತಗಳನ್ನು ಪಡೆದ ಡಿಎನ್ ಪೂರ್ವಿ ಶಾಲಾ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ವಿಕೆ ಸುನಿಲ್ ತಿಳಿಸಿದ್ದಾರೆ. ಸೋಫಿ, ಭಾಗ್ಯಶ್ರೀ, ಮಣಿಕಂಠ, ಮೇಘನ, ಶಿಲ್ಪಾ ಹೆಗಡೆ, ಸಾದಿಕ್, ಪ್ರದೀಪ್ ಶಿಕ್ಷಕರು ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
3: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
2: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹೆಲೋ ಕೇಳುಗರೆ, ನಮ್ಮ

ಇವತ್ತು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ಮಾತನಾಡ್ತೀನಿ. ಆದ್ರೆ ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಕೇಳುಗರೆ, ಇವತ್ತು ಒಬ್ರು ಮಹಾರಾಜರ ಬಗ್ಗೆ ಮಾತನಾಡೋಣ ಅಂತ, ಅದರಲ್ಲೂ ಮರುಭೂಮಿಯ ಮಹಾರಾಜ. ಅರೆ ಅರ್ಪಿತಾ, ಮರುಭೂಮಿಯ ಮಹಾರಾಜ ಯಾರಿವ್ರು ಅಂತ ನೀವು ಕೇಳೋದಾದ್ರೆ, ಕೇಳುಗರೆ ಇವತ್ತು ನಮ್ಮ ಶೋನಲ್ಲಿ ಒಬ್ರು ವಿಶೇಷವಾದ ಅತಿಥಿ. ಯೋಚನೆ ಮಾಡಿ, ಬಿಸಿಲು ಕುದಿಯುವ ಮರಳುಗಾಡು, ಸೂರ್ಯ ನೆತ್ತಿ ಮೇಲೆ ಇರ್ತಾನೆ, ಕುಡಿಯೋಕೆ ನೀರೂ ಇರೋದಿಲ್ಲ, ತಿನ್ನೋಕೆ ಹಣ್ಣು ಇರಲ್ಲ, ಇಂಥ ಪರಿಸ್ಥಿತಿಲಿ ಯಾರಾದ್ರೂ ಬದುಕ್ತಾರಾ? ಹೌದು, ಒಬ್ರು ಬದುಕ್ತಾರೆ, ಅವರೇ ನಮ್ಮ ಮರುಭೂಮಿಯ ಮಹಾರಾಜ ಒಂಟೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂಟೆಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋಣ ಅಂತ. ಯಾಕಪ್ಪ ಅಂದ್ರೆ ಇವತ್ತು ಒಂಟೆ ದಿನ. ಹೌದು, ಇಂಟರ್ನ್ಯಾಷನಲ್ ಕ್ಯಾಮಲ್ ಡೇ. ಒಂಟೆ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಅದರ ಬೆನ್ನ ಮೇಲೆ ಇರುವಂತಹ ದೊಡ್ಡ ಡುಬ್, ಅದನ್ನ ಹಂಪ್ ಅಂತ ಕರೀತಾರೆ. ಅಸಲಿಗೆ ಆ ಡುಬ್ಬದಲ್ಲಿ ನೀರಿರುತ್ತೆ ಅಂತ ನಾವು ಚಿಕ್ಕ ವಯಸ್ಸಿಂದ ಕೂಡ ಅಂದ್ಕೊಂಡಿರ್ತೀವಿ. ಆದ್ರೆ ಸತ್ಯ ಏನ್ ಗೊತ್ತಾ, ಅದ್ರಲ್ಲಿ ಇರೋದು ನೀರಲ್ಲ, ಫ್ಯಾಟ್, ಕೊಬ್ಬು. ಆ ಕೊಬ್ಬೆ ಅದಕ್ಕೆ ಕಷ್ಟದ ದಿನಗಳಲ್ಲಿ ಶಕ್ತಿ ನೀಡುವ ಬ್ಯಾಟರಿ ತರ ಕೆಲಸ ಮಾಡತ್ತೆ ಕೇಳಿದ್ರೆ. ಹೌದು, ಇನ್ನೊಂದು ವಿಶೇಷ ಏನ್ ಗೊತ್ತಾ, ಮರುಭೂಮಿಯಲ್ಲಿ ಮರುಳಿನ ಬಿರುಗಾಳಿ ಜೋರಾಗಿ ಬೀಸುತ್ತೆ. ಆ ಸಮಯದಲ್ಲಿ ನಮಗಾದ್ರೆ ಕಣ್ಣು ಓಪನ್ ಮಾಡೋದೇ ಕಷ್ಟ. ಆದ್ರೆ ಒಂಟೆಗೆ ಎರಡು ಪದರದ ಉದ್ದನೆಯ ರೆಪ್ಪೆಗಳಿರುತ್ತೆ, ಅವು ಮರಳು ಕಣ್ಣೊಳಗೆ ಹೋಗದಂತೆ ತಡೆಯೋಕೆ ನ್ಯಾಚುರಲ್ ಸನ್ ಗ್ಲಾಸ್ ತರ ಕೆಲಸ ಮಾಡುತ್ತೆ. ನೋಡಿ ಭಗವಂತ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿದ್ರೆ, ಎಲ್ಲ ಒಂದು ಪ್ರಾಣಿಯನ್ನ ಜೀವಿಯನ್ನ ಸೃಷ್ಟಿ ಮಾಡುವಾಗ ಅದಕ್ಕೆ ತಕ್ಕನಂತೆ ಅವುಗಳ ದೇಹದ ರಚನೆ ಕೂಡ ಇರುತ್ತೆ, ಅದು ತುಂಬಾ ವಿಶೇಷವಾಗಿರುತ್ತೆ. ನಾವೇನಾದ್ರೂ ಮರಳು ಭೂಮಿಯಲ್ಲಿ ನಿಂತ್ಕೊಂಡು ಜೋರ ಗಾಳಿ ಬರ್ತಾ ಇದೆ, ಮರಳು ಬೀಸ್ತಾ ಇದೆ ಅನ್ನುವಾಗ ಮೊದಲು ಕೈಯನ್ನ ಕಣ್ಣಿಂದ ಮುಚ್ಕೊಳ್ತೀವಿ. ಆದ್ರೆ ಈ ಮರಳು ಭೂಮಿಯಲ್ಲೇ ಇರುವಂತಹ ಒಂಟೆಗಳು ಕಣ್ಣನ್ನ ಆ ರೀತಿ ಮುಚ್ಕೊಳ್ಳಲ್ಲ, ಅದಕ್ಕೆ ಅಂತಾನೆ ಉದ್ದವಾದಂತಹ ಕಣ್ಣಿನ ರೆಪ್ಪೆಗಳಿರುತ್ತೆ. ಅಷ್ಟೇ ಅಲ್ಲ, ಒಂದ್ ಸಾರಿ ನೀರು ಸಿಕ್ಕರೆ ಸುಮಾರು 100 ಲೀಟರ್ ನೀರನ್ನ ಕೆಲವೇ ನಿಮಿಷಗಳಲ್ಲಿ ಕುಡಿದು ಮುಗಿಸುವಂತಹ ಅದ್ಭುತ ಸಾಮರ್ಥ್ಯ ಈ ಒಂಟೆಗಿದೆ. ನಿಜಕ್ಕೂ ಒಂಟೆ ಬರೀ ಪ್ರಾಣಿಯಲ್ಲ, ಅದು ಅಪ್ರತಿಮ ತಾಳ್ಮೆಯ ಸಂಕೇತ ಕೂಡ. ಹೌದು ಕೇಳುಗರೆ, ಕೇಳುಗರೆ ನಮ್ಮ ಜೀವನದಲ್ಲಿ ಕೂಡ ಕೆಲವೊಮ್ಮೆ ಕಷ್ಟಗಳು ಎದುರಾಗುತ್ತೆ, ಕೆಲವೊಮ್ಮೆ ಒತ್ತಡಗಳು ಹೆಚ್ಚಾಗುತ್ತೆ. ಆಗೆಲ್ಲ ನಾವು ಈ ಒಂಟೆಯ ಸೀಕ್ರೆಟ್ ಸ್ಟೋರಿಯನ್ನ ಒಂದ್ಸರಿ ನೆನಪು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಪ್ರಾಬ್ಲಮ್ಗೆ ಕೂಡ ಸೊಲ್ಯೂಷನ್ ಸಿಗುತ್ತೆ. ನಮ್ಮ ಪಯಣದಲ್ಲಿ ಕಷ್ಟಗಳು ಎದುರಾದಾಗ ಒಂಟೆಯ ತಾಳ್ಮೆಯನ್ನ ನೆನಪಿಸಿಕೊಳ್ಬೇಕು. ಹಾಗಿದ್ರೆ ಎಲ್ಲರಿಗೂ ಒಂದು ದಿನ ಇದೆ ಅನ್ನೋ ಹಾಗೇನೆ ಒಂಟೆಗೂ ಕೂಡ ಒಂದು ದಿನ ಇದೆ. ಸೊ ಆ ದಿನವನ್ನ ಯಾಕೆ ಆಚರಿಸ್ತಾರೆ, ಇನ್ನು ಒಂಟೆಯ ಬಗ್ಗೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಹಾಗೆ ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡ್ಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂಟೆಯ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಹೌದು, ಪ್ರತಿ ವರ್ಷ ಜೂನ್ 22ರಂದು ವಿಶ್ವ ಒಂಟೆ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಅದೇನೇ ವರ್ಲ್ಡ್ ಕ್ಯಾಮಲ್ ಡೇ. ಮರುಭೂಮಿಯ ಹಡಗು ಅಂತಾನೇ ಕರೆಯಲ್ಪಡುವಂತಹ ಒಂಟೆಗಳು ಹಾಗೆ ಇವುಗಳ ಸಂರಕ್ಷಣೆ ಹಾಗೆ ಜನಜೀವನಕ್ಕೆ ಇವು ನೀಡಿರುವಂತಹ ಕೊಡುಗೆಯನ್ನ ಸ್ಮರಿಸೋಕೆ ಈ ದಿನವನ್ನ ಆಚರಿಸಲಾಗುತ್ತೆ. ಕೇಳುಗರೆ, ಮರುಭೂಮಿ ಅಂತ ನೆನೆಸ್ಕೊಂಡಾಗ ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ. ಸುತ್ತಮುತ್ತಲು ನೀರಿರಲ್ಲ, ಗಿಡಗಳಿರಲ್ಲ, ಮರಗಳಿರಲ್ಲ, ಎಲ್ಲ ನೋಡಿದ್ರು ಕೂಡ ಮರಳಿನ ರಾಶಿನೇ ಇರುತ್ತೆ. ಅದಕ್ಕೆ ಮರುಭೂಮಿ ಅಂತ ನಾವು ಕರಿತೀವಿ. ಇಂತಹ ಮರುಭೂಮಿಯಲ್ಲಿ ಕಠಿಣವಾದ ಹವಾಮಾನ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇರುವಂತದ್ದು. ನಾವು ಸ್ವಲ್ಪ ಬಿಸಿಲು ಬಂದ್ರೆ ಸಾಕು, ಮರದ ಕೆಳಗ್ ಹೋಗೋಣಪ್ಪ, ಸ್ವಲ್ಪ ನೆರಳು ಸಿಗುತ್ತೆ ಅಂತ ಹೇಳ್ತೀವಿ. ಆದ್ರೆ ಈ ಮರಳು ಭೂಮಿಯಲ್ಲಿ ವಾಸಿಸುವಂತಹ ಜನರಿಗೆ ನೆರಳಲ್ಲಿ ಮರನೂ ಇಲ್ಲ, ಏನೂ ಇಲ್ಲ, ಎಲ್ ನೋಡಿದ್ರು ಬರೀ ಮರಳೆ ಇರುತ್ತೆ. ಹೀಗಿರುವಾಗ ಇಂಥ ಮರುಭೂಮಿಯಲ್ಲಿ ಸಾಕಷ್ಟು ಕಠಿಣ ಹವಾಮಾನದಲ್ಲಿ ಬದುಕುವಂತಹ ಒಂಟೆಯ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು, ಜೊತೆಗೆ ಇದರ ವಿಶೇಷತೆ ಬಗ್ಗೆ ಕೂಡ ತಿಳ್ಕೋಬೇಕು. ಒಂಟೆ ಕೇವಲ ಸಾರಿಗೆಗೆ ಮಾತ್ರ ಅಲ್ಲದೆ ಲಕ್ಷಾಂತರ ಕುಟುಂಬಗಳ ಜೀವನೋಪಾಯಕ್ಕೆ ಆಧಾರವಾಗಿದೆ. ಇವುಗಳ ಹಾಲು ಪೌಷ್ಟಿಕಾಂಶದಿಂದ ಕೂಡಿದ್ದು ಡೈರಿ ಹಾಲಿಗೆ ಅತ್ಯುತ್ತಮ ಪರ್ಯಾಯವಾಗಿದೆ. ಹಾಲಿನ ಜೊತೆಗೆ ಒಂಟೆಗಳ ಕೂದಲು ಹಾಗೆ ಚರ್ಮವನ್ನ ಸಾಕಷ್ಟು ಉತ್ಪನ್ನಗಳ ತಯಾರಿಕೆಗೆ ಬಳಸಿಕೊಳ್ಳಲಾಗುತ್ತೆ. ಒಂಟೆಗಳು ತೀವ್ರ ನಿರ್ಜಲೀಕರಣದ ಸಂದರ್ಭದಲ್ಲೂ ಅಂದ್ರೆ ಡಿಹೈಡ್ರೇಷನ್ ಸಂದರ್ಭದಲ್ಲಿ ತಮ್ಮ ದೇಹದಲ್ಲಿ ನೀರನ್ನ ಹಿಡಿದುಕೊಳ್ಳುವ ಅದ್ಭುತ ಜೈವಿಕ ರಚನೆಯನ್ನ ಹೊಂದಿದೆ. ನಾವ್ ಆ ರೀತಿಯಲ್ಲ, ಮನುಷ್ಯರು ನೀರೀಗ್ಲೇ ಕುಡಿತೀವಾ, ಸ್ವಲ್ಪ ಬಿಟ್ಟು ಹಾಗೆ ಆಚೆ ಹೋಗುತ್ತೆ. ಆದ್ರೆ ಒಂಟೆ ಇದೆಯಲ್ಲ, ಆ ರೀತಿಯಲ್ಲ, ನೀರನ್ನ ಸಂಗ್ರಹಿಸಿಕೊಳ್ಳುತ್ತೆ. ಯಾಕಂದ್ರೆ ಮರುಭೂಮಿಯಲ್ಲಿ ಎಲ್ಲಾ ಕಡೆ ನೀರು ಸಿಗೋದಿಲ್ಲ, ಅದಕ್ಕಾಗಿ ನೀರನ್ನ ಸಂಗ್ರಹಿಸಿಕೊಳ್ಳುತ್ತೆ. ಇನ್ನು ಈ ಒಂಟೆ ಮಲೆನಾಡಿನಲ್ಲಿ ಬದುಕೋದಕ್ಕೂ ಕೂಡ ಆಗೋದಿಲ್ಲ. ಕೆಲವೊಂದು ಪ್ರಾಣಿಗಳಿಗೆ ಅದರದ್ದೇ ಆದಂತ ಹವಾಮಾನಗಳು ಇರಬೇಕು, ಆಗ ಮಾತ್ರ ಅವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಂಟೆಗಳಲ್ಲಿ ಸಾಕಷ್ಟು ಪ್ರಭೇದ ಇದೆ ಆಯ್ತಾ. ಅದರಲ್ಲಿ ಬೆಟ್ಟದ ಒಂಟೆ, ಮರುಭೂಮಿ ಒಂಟೆ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ಒಂಟೆಗಳನ್ನ ಆರಾಧಿಸುವಂತ ಸಾಂಸ್ಕೃತಿಕ ಹಿನ್ನೆಲೆ ಕೂಡ ಇದೆ ಕೇಳುಗರೆ. ಹಾಗಿದ್ರೆ ಈ ಒಂಟೆಗಳ ಶಾರೀರಿಕ ರಚನೆ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ, ಒಂಟೆಗಳ ಕಾಲುಗಳು ಉದ್ದವಾಗಿರುತ್ತೆ, ಹಾಗೆ ಇದರ ಪಾದ ಮಾತ್ರ ಅಗಲವಾಗಿರುತ್ತೆ. ಇದು ಮರಳಿನಲ್ಲಿ ಸುಲಭವಾಗಿ ನಡೆಯೋಕೆ ಸಹಾಯ ಮಾಡುತ್ತೆ. ನೋಡಿ, ನಾವ್ ಯಾರನ್ನಾರು ಉದ್ದಕ್ಕೆ ನೋಡಿದ್ರೆ ಒಳ್ಳೆ ಒಂಟೆ ತರ ಇದಾರಲ್ಲ ಇವರು ಅಂತ ಹೇಳ್ತೀವಿ. ಹಾಗೆ ಈ ಒಂಟೆ ವಿಶೇಷವಾಗಿ ಕಾಲ್ ಮಾತ್ರ ಉದ್ದ, ಆದ್ರೆ ಒಂಟೆಯ ಪಾದ ಅಗಲವಾಗಿರುತ್ತೆ. ಯಾಕಪ್ಪ ಅಂದ್ರೆ ಅಷ್ಟು ಭಾರವಾದಂತಹ ದೇಹವನ್ನ ತಡ್ಕೋಬೇಕಲ್ಲ, ಆ ಪಾದಗಳು ಅದಕ್ಕಾಗಿ ಅಗಲವಾಗಿ ರಚನೆಯಾಗಿರುತ್ತೆ. ಇನ್ನು ಇದು ಮರಳಿನಲ್ಲಿ ಸುಲಭವಾಗಿ ನಡೆಯೋಕೆ ಸಹಾಯ ಮಾಡುತ್ತೆ. ಇವುಗಳ ಕಣ್ಣು ಹಾಗೆ ಕಣ್ಣಿನ ರೆಪ್ಪೆ ಉದ್ದ ಆಗಿರುತ್ತೆ. ಮರುಭೂಮಿಯ ಬಿರುಗಾಳಿಯಿಂದ ಮರಳು ಕಣ್ಣಿನೊಳಗೆ ಹೋಗದಂತೆ ರಕ್ಷಿಸುತ್ತೆ ಈ ಒಂದು ಕಣ್ಣಿನ ರೆಪ್ಪೆಗಳು. ಇನ್ನು ಒಂಟೆಯ ಡುಬ್ಬು ಅಂದ್ರೆ ಹಂಪಗೆನೆ ಎಲ್ರಿಗೂ ಕಣ್ಣಿರುತ್ತೆ. ಈ ಒಂಟೆ ಬೆನ್ನಿನ ಮೇಲೆ ಏನಪ್ಪ ಇಷ್ಟೊಂದು ದೊಡ್ಡ ಡುಬ್ ಇದೆಯಲ್ಲ, ಏನಿರುತ್ತೆ ಇದರಲ್ಲಿ ಅಂತ ಚಿಕ್ಕ ಮಕ್ಕಳು ಅನ್ಕೊಳ್ತಾ ಇದ್ರು ಇದರಲ್ಲಿ ನೀರ್ ಇರುತ್ತೇನೋ ಅಂತ, ಕೆಲವರು ಅನ್ಕೊಳ್ತಾರೆ ಇದರಲ್ಲಿ ಆಹಾರ ಇರುತ್ತೇನೋ ಅಂತ. ಆದ್ರೆ ಈ ಒಂಟೆಗಳಿಗೆ ಆಹಾರ ಹಾಗೆ ನೀರು ಏನು ಸಿಗದೇ ಇರುವಂತಹ ಸಿಚುವೇಶನ್ ಅಲ್ಲಿ ಈ ಕೊಬ್ಬನ್ನೇ ಶಕ್ತಿಯಾಗಿ ಬಳಸಿಕೊಂಡು ಒಂಟೆಗಳು ಸಾಕಷ್ಟು ದಿನಗಳ ಕಾಲ ಬದುಕಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿರುವಂತದ್ದು. ಇನ್ನು ಕೇಳುಗರೆ, ಒಂಟೆಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿದೆ. ಅದರಲ್ಲಿ ಒಂದು ಬೆನ್ನಿನ ಮೇಲೆ ಒಂದೇ ಡುಬ್ ಇರುತ್ತೆ, ಇನ್ನೊಂದು ಎರಡು ಡುಬ್ ಇರುತ್ತೆ. ಒಂದೇ ಡುಬ್ಬಿರುವಂತಹ ಒಂಟೆಯನ್ನ ಅರೇಬಿಯನ್ ಒಂಟೆ ಅಂತ ಕರೀತಾರೆ. ಹಾಗೆ ಬೆನ್ನಿನ ಮೇಲೆ ಎರಡು ಡುಬ್ಬುಗಳಿರುವಂತಹ ಒಂಟೆಗಳಿಗೆ ಬ್ಯಾಕ್ಟೀರಿಯನ್ ಒಂಟೆ ಅಂತ ಕರೀತಾರೆ. ಹಾಗಿದ್ರೆ ಒಂಟೆಗಳ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂಟೆಗಳ ಬಗ್ಗೆ ಮಾತನಾಡ್ತಾ ಇದ್ದೆ, ಮರುಭೂಮಿಯ ಮಹಾರಾಜನ ಬಗ್ಗೆ ಮಾತನಾಡ್ತಾ ಇದ್ದೆ. ಈ ಒಂಟೆಗಳಲ್ಲಿ ಎರಡು ಪ್ರಭೇದಗಳಿದೆ, ಒಂದು ಅರೇಬಿಯನ್ ಒಂಟೆ ಆದ್ರೆ ಇನ್ನೊಂದು ಬ್ಯಾಕ್ಟೀರಿಯನ್ ಒಂಟೆ. ಅರೇಬಿಯನ್ ಒಂಟೆಗೆ ಬೆನ್ನಿನ ಮೇಲೆ ಒಂದೇ ಡುಬ್ಬಿದ್ರೆ, ಬ್ಯಾಕ್ಟೀರಿಯನ್ ಒಂಟೆಗೆ ಬೆನ್ನಿನ ಮೇಲೆ ಎರಡು ಡುಬ್ಬಿರುತ್ತೆ. ಇನ್ನು ಈ ಒಂಟೆ ಬಗ್ಗೆ ತಿಳ್ಕೋಬೇಕಾದಂತಹ ಒಂದಿಷ್ಟು ಕ್ಯೂರಿಯಾಸಿಟಿ ಇರುವಂತಹ ವಿಷಯಗಳೇನಪ್ಪ ಅಂದ್ರೆ, ಒಂಟೆಗಳು ಅತಿ ವೇಗವಾಗಿ ಓಡುವ ಸಾಮರ್ಥ್ಯವನ್ನ ಹೊಂದಿದೆ. ಸಾಮಾನ್ಯವಾಗಿ ಒಂದು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು. ಹಾಗೆ ಬಿಸಿಲು ಜೊತೆಗೆ ಬರಗಾಲವನ್ನ ತಡೆದುಕೊಳ್ಳುವಂತಹ ಅದ್ಭುತ ಶಕ್ತಿಯನ್ನ ಕೂಡ ಒಂಟೆಗಳು ಹೊಂದಿದೆ. ಹಿಂದಿನ ಕಾಲದಲ್ಲಿ ಸಾರಿಗೆಗಾಗಿ ಹಾಗೆ ಯುದ್ಧಗಳಲ್ಲಿ ಒಂಟೆ ದಳ, ನೀವು ಕೇಳಿರ್ಬೋದು ಶ್ವಾನ ದಳ, ಗಜಪಡೆ, ಅಶ್ವದಳ ಅಂತೆಲ್ಲ, ಒಂಟೆ ದಳ ಅಂತ ಕೂಡ ಇರ್ತಾ ಇತ್ತು. ಇದನ್ನ ವ್ಯಾಪಕವಾಗಿ ಬಳಸಲಾಗ್ತಿತ್ತು. ಆದ್ರೆ ಈ ಒಂಟೆಗಳು ಎಷ್ಟು ಬಿಸಿಲಿದ್ರು ಕೂಡ ತಡ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತದ್ದು. ಉದಾಹರಣೆಗೆ, ಒಂಟೆಯ ದೇಹದ ಉಷ್ಣತೆಯು ದಿನವಿಡೀ ಬದಲಾಗ್ತಾ ಇರುತ್ತೆ. ಅಂದ್ರೆ ಬೆಳಗ್ಗೆ ಸುಮಾರು 34 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಇನ್ನು ಮಧ್ಯಾಹ್ನ ಬಿಸಿಲು ಹೆಚ್ಚಾದಂತೆ 41 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅಲ್ಲಿವರೆಗೂ ಕೂಡ ತಾಪಮಾನ ವೇರಿಯೇಷನ್ ಆಗ್ತಾ ಇರುತ್ತೆ. ಹೀಗೆ ಮಾಡೋದ್ರಿಂದ ಇವುಗಳು ಬೆವರುವುದನ್ನ ಕಡಿಮೆ ಮಾಡಿ ದೇಹದೊಳಗಿನ ನೀರನ್ನ ಉಳಿಸ್ಕೊಳ್ಳುತ್ತೆ. ಇದು ಒಂದ್ ರೀತಿ ಸೂಪರ್ ಪವರ್ ಅಂತಾನೆ ಹೇಳ್ಬಹುದು. ಹಾಗೆ ಕೇಳುಗರೆ, ಒಂಟೆಯ ಬಾಯಿ ತುಂಬಾ ಗಟ್ಟಿಯಾಗಿರುತ್ತೆ. ಮರುಭೂಮಿಯಲ್ಲಿ ಸಿಗುವಂತಹ ಮುಳ್ಳಿನ ಗಿಡಗಳನ್ನ ತಿನ್ನುವಾಗ ಅದರ ಬಾಯಿಗೆ ಏನು ಕೂಡ ಆಗೋದಿಲ್ಲ. ಅದು ಮುಳ್ಳುಗಳನ್ನ ತುಂಬಾ ಸುಲಭವಾಗಿ ಅಗಿದು ನುಂಗಬಲ್ಲದು. ಅಂತ ಸಾಮರ್ಥ್ಯವನ್ನ ಕೂಡ ಈ ಒಂಟೆಗಳು ಹೊಂದಿದೆ. ಇನ್ನು ಈ ಒಂಟೆಗಳಿಗೆ ಕಿವಿ ಹಾಗೆ ಮೂಗು, ಇದರಲ್ಲಿ ತುಂಬಾ ವಿಶೇಷತೆ ಇದೆ. ಒಂಟೆಯ ಕಿವಿಗಳಲ್ಲಿ ದಟ್ಟವಾದಂತಹ ಕೂದಲು ಇರುತ್ತೆ. ಇದು ಮರಳು ಕಿವಿಯೊಳಗೆ ಹೋಗದಂತೆ ತಡೆಯುತ್ತೆ. ಇನ್ನು ಮರಳು ಬಿರುಗಾಳಿ ಬೀಸಿದಾಗ ಅದು ತನ್ನ ಮೂಗಿನ ಹೊಳ್ಳೆಗಳನ್ನ ಸಂಪೂರ್ಣವಾಗಿ ಮುಚ್ಚಿಕೊಳ್ಳಬಲ್ಲದು. ಅಂತ ಸಾಮರ್ಥ್ಯವನ್ನ ಹೊಂದಿದೆ. ಎಷ್ಟು ವಿಶೇಷವಾಗಿದೆ ಅಲ್ವಾ ಕೇಳಿದರೆ. ಖಂಡಿತ, ಈಗ ಮರಳುಗಾಡಲ್ಲಿ ಈ ಮರಳು, ಅದು ಬಿಸಿಯಾದ ಮರಳು ಬಿರುಗಾಳಿಯಂತೆ ಬಂದಾಗ ಏನ್ ಮಾಡಕ್ಕಾಗತ್ತೆ? ಒಂಟೆಗೆ ಕೈ ಇಲ್ಲ, ಇರೋದು 4 ಕಾಲು, ಹೇಗೆ ತನ್ನ ಪಂಚೇಂದ್ರಿಯಗಳನ್ನ ರಕ್ಷಿಸಿಕೊಳ್ಳುತ್ತೆ? ಅದಕ್ಕಾಗಿ ದೇವ್ರೆ ಈ ಒಂಟೆಗೆ ಸ್ಪೆಷಲ್ ಪವರ್ ನ ಕೊಟ್ಟಿದೆ. ಕಿವಿಗಳಲ್ಲಿ ದಟ್ಟವಾದ ಕೂದಲುಗಳಿದೆ. ಇನ್ನು ಮರಳು ಕಿವಿಯೊಳಗೆ ಹೋಗದಂತೆ ತಡೆಯುತ್ತೆ. ಕಣ್ಣಿನ ರೆಪ್ಪೆ ಉದ್ದವಾಗಿದೆ, ಕಣ್ಣಿಗೆ ಮರಳು ಹೋಗದಂತೆ ಅದು ತಡೆಯುತ್ತೆ. ಇನ್ನು ಹೆಚ್ಚು ಬಿರುಗಾಳಿ ಬಂದಾಗ ಅದು ತನ್ನ ಮೂಗಿನ ಹೊಳ್ಳೆಗಳನ್ನ ಸಂಪೂರ್ಣವಾಗಿ ಮುಚ್ಚಿಕೊಳ್ಳುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಎಷ್ಟು ಸ್ಪೆಷಲ್ ಆಗಿದೆ ಅಲ್ವಾ? ಖಂಡಿತವಾಗ್ಲೂ. ಇನ್ನು ಪ್ರತಿಯೊಂದು ಜೀವಿ ಕೂಡ ಈ ಭೂಮಿ ಮೇಲೆ ಬದುಕಬೇಕಂದ್ರೆ ನೀರಿನ ಅವಶ್ಯಕತೆ ತುಂಬಾನೇ ಇದೆ. ಒಂಟೆಗಳಿಗೆ ಪ್ರತಿದಿನ ನೀರು ಬೇಕಾಗಿಲ್ಲ, ಇದು ಇದರ ವಿಶೇಷತೆ. ಮರುಭೂಮಿಯ ಕಠಿಣ ಪರಿಸ್ಥಿತಿಯಲ್ಲಿ ಒಂಟೆಗಳು ತಿಂಗಳುಗಟ್ಟಲೆ ನೀರಿಲ್ಲದೆ ಬದುಕಬಲ್ಲದು. ಆದ್ರೂ ನೀರು ಸಿಕ್ಕಾಗ ಅವು ಒಂದೇ ಸಾರಿಗೆ 100 ರಿಂದ 150 ಲೀಟರ್ ನೀರನ್ನ ಹೀರ್ಬಿಡುತ್ತೆ. ಇದು ಅಚ್ಚರಿಯ ವಿಷಯನೇ ಸರಿ ಅಲ್ವಾ? ಇನ್ನು ಒಂಟೆಯ ಪಾದಗಳು ಕೆಳಭಾಗದಲ್ಲಿ, ಇದರ ಪಾದ ದಪ್ಪನಾದಂತ ಹಾಗೆ ಮೆತ್ತನೆಯ ದಿಂಬಿನಂತ ಚರ್ಮವಿರುತ್ತೆ. ಇದು ಮರಳು ಬಿಸಿಯಾಗಿದ್ರೂ ಸಹ ನಡೆಯೋಕೆ ಸಹಾಯ ಮಾಡುತ್ತೆ. ನಾವೇನಾದ್ರು ಸ್ವಲ್ಪ ಬರಿಕಾಲಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಹೋಗಿ ಅಂದ್ರೆ ಆಗಲ್ಲಪ್ಪ ಅಂತ ವಾಪಸ್ ಬರ್ತೀವಿ. ಆದ್ರೆ ಈ ಒಂಟೆಗಳಿಗೆ ಸ್ವತಃ ದೇಹ ರಚನೆ ಆ ರೀತಿ ಇದೆ. ಇದರ ಪಾದಗಳು ದಪ್ಪವಾಗಿದೆ, ಮೆತ್ತನೆಯಿಂದ ದಿಂಬಿನಂತ ಚರ್ಮವಿರೋದ್ರಿಂದ ಮರಳು ಬಿಸಿಯಾದ್ರೂ ಸಹ ಇದು ನಡೆಯುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಈ ಒಂಟೆಗಳಿಗೆ ಐತಿಹಾಸಿಕ ಹಾಗೆ ಸಾಂಸ್ಕೃತಿಕ ಮಹತ್ವ ಕೂಡ ಇದೆ. ಅರೇಬಿಯನ್ ರಾಷ್ಟ್ರಗಳಲ್ಲಿ ಒಂಟೆಗಳ ಓಟವು ಒಂದು ದೊಡ್ಡ ಕ್ರೀಡೆ ಆಗಿದೆ. ಇಲ್ಲಿ ಅತ್ಯಂತ ವೇಗದ ಒಂಟೆಗಳಿಗೆ ಲಕ್ಷಾಂತರ ರೂಪಾಯಿಗಳ ಬಹುಮಾನವಿರುತ್ತೆ. ಇನ್ನು ಒಂಟೆಗಳ ಹಾಲು ಕೂಡ ಹಸುವಿನ ಹಾಲಿಗಿಂತ ಹೆಚ್ಚು ವಿಟಮಿನ್ ಸಿ ಹಾಗೆ ಕಬ್ಬಿಣ ಅಂಶ ಇರುತ್ತೆ. ಮರುಭೂಮಿಯ ನಿವಾಸಿಗಳಿಗೆ ಇದು ಅತ್ಯಂತ ಪೌಷ್ಟಿಕ ಆಹಾರ ಕೂಡ ಹೌದು. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಒಂಟೆಯ ಬಗ್ಗೆ ಎಷ್ಟೊಂದೆಲ್ಲ ವಿಶೇಷತೆ ಇದೆ ಅಲ್ವಾ? ಖಂಡಿತವಾಗ್ಲೂ. ಈ ಒಂಟೆಯ ಬಗ್ಗೆ ನೀಡಿದಂತಹ ಸೀಕ್ರೆಟ್ ಸ್ಟೋರಿ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ. ಜೊತೆಗೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಮೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಕಂಡ್ರೆ ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ, ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮ್ಗೆ ಬರುತ್ತೆ ಅಂತಾನೆ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನಿಮ್ಮನ್ನ ರಾಜಸ್ಥಾನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ರಾಜಸ್ಥಾನದಲ್ಲಿ ಇರುವಂತಹ ಒಂದು ಅದ್ಭುತವಾಗಿರುವ ಭವ್ಯ ಕೋಟೆಯ ಬಗ್ಗೆ ಪರಿಚಯಿಸ್ತಾ ಇದ್ದೀನಿ. ಆ ಕೋಟೆಯ ಹೆಸರೇ ಜೈಸಲ್ಮೇರ್ ಕೋಟೆ ಅಂತ ಹೇಳಿ. ಇನ್ನು ಇದೊಂದು ಜೀವಂತ ಕೋಟೆಯಾಗಿದೆ. 1156 ನಿರ್ಮಿತವಾದ ಈ ಕೋಟೆಯು ಹಳದಿ ಮರಳುಗಳಿಂದ ಮಾಡಲ್ಪಟ್ಟಿದೆ. ಇನ್ನು ಸೂರ್ಯನ ಬೆಳಕಿನಲ್ಲಿ ಬಂಗಾರದಂತೆ ಹೊಳೆಯೋದ್ರಿಂದ ಇದನ್ನ ಗೋಲ್ಡನ್ ಫೋರ್ಟ್ ಅಂತಲೂ ಕೂಡ ಕರೀತಾರೆ. ಇನ್ನು ವಿಶ್ವದ ಅತ್ಯಂತ ಹಳೆಯ ಈಗಲೂ ಜನರು ವಾಸಿಸುತ್ತಿರುವಂತಹ ಕೋಟೆಗಳಲ್ಲಿ ಇದು ಕೂಡ ಒಂದಾಗಿದೆ. 250 ಎತ್ತರದಲ್ಲಿ ತ್ರಿಕೂಟ ಬೆಟ್ಟದ ಮೇಲೆ ಈ ಅದ್ಭುತವಾದ ಕೋಟೆ ಇದೆ. ಹಾಗಿದ್ರೆ ಈ ಕೋಟೆಯನ್ನ ನಿರ್ಮಾಣ ಮಾಡಿದವರು ಯಾರು, ಈ ಕೋಟೆಯ ಇತಿಹಾಸ ಏನು, ಹಾಗೇನೆ ಈ ಕೋಟೆಗೆ ಹೋಗಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಒಂದು ಕೋಟೆ, ಅದ್ಭುತವಾಗಿರೋ ಕೋಟೆ ಯಾವುದಪ್ಪ ಅಂತ ಹೇಳಿದ್ರೆ ಜೈಸಲ್ಮೇರ್ ಕೋಟೆ ಅಥವಾ ಗೋಲ್ಡನ್ ಫೋರ್ಟ್ ಅಂತಲೂ ಕೂಡ ಇದನ್ನ ಕರೀತಾರೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಈ ಕೋಟೆಯ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಇದನ್ನ ಯಾರು ನಿರ್ಮಾಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಾನಾಗ್ಲೇ ಹೇಳ್ತಾ ಇದ್ದೆ, ಈ ಕೋಟೆ ಇಂದಿಗೂ ಕೂಡ ಈ ಕೋಟೆಯಲ್ಲಿ ಜನರು ವಾಸಿಸ್ತಾ ಇರುವಂತಹ ಕೋಟೆಯಾಗಿದೆ ಅಂತ ಹೇಳಿ. ಹಾಗೆ ಈ ಕೋಟೆಯ ಒಳಗೆ ಮನೆಗಳು, ಅಂಗಡಿಗಳು, ಹೋಟೆಲ್ಗಳು, ತಿನಿಸುಗಳು ಮತ್ತು ದೇವಾಲಯಗಳು ಇದೆ. ಈ ಕೋಟೆಯು ಥಾರ್ ಮರುಭೂಮಿಯ ಮಧ್ಯೆ ಒಂದು ಸಣ್ಣ ಪಟ್ಟಣದಂತೆ ಇದೆ. ಈಗಲೂ ಸಹ ಇಲ್ಲಿ ಸುಮಾರು 3,000 ಜನರು ವಾಸವನ್ನ ಮಾಡ್ತಾರೆ. ಮತ್ತೆ ರಾಜ್ಯದ ಪ್ರಮುಖ ಆಕರ್ಷಣೀಯ ತಾಣಗಳಲ್ಲಿ ಈ ಒಂದು ಗೋಲ್ಡನ್ ಫೋರ್ಟ್ ಅಥವಾ ಜೈಸಲ್ಮೇರ್ ಕೋಟೆ ಕೂಡ ಒಂದಾಗಿದೆ. ಇನ್ನು ಈ ಪ್ರಸಿದ್ಧವಾದ ಕೋಟೆ ಮೊಘಲರು, ತುಘಲಕ್ಗಳು, ಖಿಲ್ಜಿಗಳು ಮತ್ತು ರಾಥೋಡ್ ರಾಜರೊಂದಿಗೆ ಅನೇಕ ಯುದ್ಧಗಳಿಗೆ ಸಾಕ್ಷಿಯಾಗಿದೆ. ಈ ಕೋಟೆಯನ್ನ ರಾಜ ರಾವಲ್ ಜೈಸಲ್ ಕ್ರಿಸ್ತ ಶಕ 1156 ನಿರ್ಮಾಣವನ್ನ ಮಾಡ್ತಾರೆ. ಈ ಕೋಟೆಯ ನಿರ್ಮಾತೃ ರಾವಲ್ ಜೈಸಲ್ ಅವರು. ಆದಾಗ್ಯೂ ದೆಹಲಿಯ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿಯ 2 ಆಕ್ರಮಗಳ ನಂತರ ರಾವಲ್ ಜೇನ್ಸಿ ಕ್ರಿಸ್ತ ಶಕ 1276 ರಂಗ್ಬುರ್ಜ್ ಎಂಬ ಕೋಟೆಯ ರಕ್ಷಣಾ ರಚನೆಯನ್ನ ಇದಕ್ಕೆ ಸೇರಿಸ್ತಾರೆ. ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯವು ಸುಮಾರು 8-9 ವರ್ಷಗಳ ಕಾಲ ಕೋಟೆಯನ್ನ ಸುತ್ತುವರೆದಿತ್ತು. ಪದೇ ಪದೇ ಪ್ರಯತ್ನಗಳ ನಂತರ ಸುಲ್ತಾನನು 1294 ಭಾಟಿ ರಜಪೂತರಿಂದ ಜೈಸಲ್ಮೇರ್ ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು. ಇದರಿಂದ ಸುಮಾರು 25,000 ಮಹಿಳೆಯರು ತಮ್ಮ ಗೌರವವನ್ನು ಕಾಪಾಡಿಕೊಳ್ಳಲು ಔಹಾರ್ ಅಥವಾ ಸ್ವಯಂ ಆತ್ಮಹತ್ಯೆ ಮಾಡಿಕೊಳ್ಬೇಕಾಯಿತು. ಸುಮಾರು 2 ವರ್ಷಗಳ ಕಾಲ ಕೋಟೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡ ನಂತರ ಖಿಲ್ಜಿಯ ಸೈನ್ಯವು ಕೋಟೆಯನ್ನ ತ್ಯಜಿಸಿತು. ನಂತರ ಬದುಕುಳಿದ ಭಾಟಿಗಳು ಮತ್ತೆ ಅಲ್ಲಿ ವಾಸಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಮತ್ತೆ ಕಾಲಾಂತರದಲ್ಲಿ ರಾಜೀವು ತನ್ನ ಹಿಂದಿನ ವೈಭವವನ್ನ ಮರಳಿ ಪಡೆಯುತ್ತೆ. 14th ಉತ್ತರಾರ್ಧದಲ್ಲಿ ದೆಹಲಿಯ ಸುಲ್ತಾನ್ ಫಿರೋಜ್ ಶಾ ತುಘಲಕ್ ಜೈಸಲ್ಮೇರ್ ಮೇಲೆ ದಾಳಿ ಮಾಡಿದಾಗ ಈ ಕೋಟೆ ಮತ್ತೊಂದು ಜೌಹರ್ಗೆ ಸಾಕ್ಷಿಯಾಗುತ್ತೆ. 1541 ರಾವಲ್ ಲುನಾಕರ್ನ ಆಳ್ವಿಕೆಯಲ್ಲಿ ಜೈಸಲ್ಮೇರ್ ಕೋಟೆಯ ಮೇಲೆ ಹಮಾಯುನ್ ಮತ್ತೊಮ್ಮೆ ದಾಳಿ ಮಾಡ್ತಾನೆ. ರಾವಲ್ನ ಪ್ರತಿಭಟನೆ ಮುರಿದು ಹಮಾಯುನ್ನ ಮಗ ಮತ್ತೆ ಉತ್ತರಾಧಿಕಾರಿ ಅಕ್ಬರ್ಗೆ ತನ್ನ ಮಗಳನ್ನ ಮದುವೆ ಮಾಡಿಕೊಡುವಂತೆ ಒತ್ತಾಯಿಸ್ತಾನೆ. 1762 ಮಹಾರಾವಲ್ ಮುಲ್ರಾಜ್ ಅದನ್ನ ಸ್ವಾಧೀನಪಡಿಸಿಕೊಳ್ಳುವವರೆಗೂ ಈ ಕೋಟೆಯು ಮೊಘಲ್ ಆಡಳಿತಗಾರರ ನಿಯಂತ್ರಣದಲ್ಲಿ ಇರುತ್ತೆ. ಅವರು ಕೊನೆಯದಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ರಾಜಸ್ಥಾನದ ಪ್ರಮುಖ ರಾಜಪ್ರಭುತ್ವದ ರಾಜ್ಯಗಳಲ್ಲಿ ಒಂದನ್ನಾಗಿ ಮಾಡಿತು. ಆದರೆ ದೇಶವು ಸ್ವಾತಂತ್ರ್ಯ ಪಡೆದ ನಂತರ ನಗರವು ಭಾರತದ ಒಕ್ಕೂಟಕ್ಕೆ ಸೇರುತ್ತೆ. ಒಂದು ಹಂತದಲ್ಲಿ ಈ ಬೃಹತ್ ಕೋಟೆಯು ಜೈಸಲ್ಮೇರ್ನ ಇಡೀ ಜನಸಂಖ್ಯೆಗೆ ನಿವಾಸವಾಗಿಯೂ ಕಾರ್ಯನಿರ್ವಹಿಸಿದೆ. ಬ್ರಿಟಿಷ್ ಆಕ್ರಮಣದವರೆಗೂ ಮಧ್ಯಕಾಲೀನ ಕಾಲದಲ್ಲಿ ಇದು ಪ್ರಮುಖ ವ್ಯವಹಾರ ಮತ್ತು ವ್ಯಾಪಾರ ಕೇಂದ್ರವಾಗಿತ್ತು. ಹಾಗಿದ್ರೆ ಇಷ್ಟೆಲ್ಲಾ ಯುದ್ಧಗಳು, ಇಷ್ಟೆಲ್ಲಾ ಆಡಳಿತಗಳನ್ನ ನೋಡಿದಂತಹ ಈ ಕೋಟೆ ಈಗ ಹೇಗಿದೆ ಅಂತ ನೋಡೋದಾದ್ರೆ, ಭಾರತದ ಏಕೈಕ ಜೀವಂತ ಕೋಟೆಯಾದ ಜೈಸಲ್ಮೇರ್ ಕೋಟೆಯಲ್ಲಿ ಇನ್ನೂ ರಜಪೂತ ಮತ್ತೆ ಬ್ರಾಹ್ಮಣ ಕುಟುಂಬಗಳ ಅನೇಕ ವಂಶಸ್ಥರು ವಾಸವನ್ನ ಮಾಡ್ತಾ ಇದ್ದಾರೆ. ಇದು ಜೈಸಲ್ಮೇರ್ನಲ್ಲಿ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಇದನ್ನ 2013 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಗೊತ್ತುಪಡಿಸಲಾಯಿತು. ಪ್ರವಾಸಿಗರು ಪ್ರವೇಶ ಟಿಕೆಟ್ ಅನ್ನ ಖರೀದಿಸಬಹುದು ಮತ್ತೆ ಕೋಟೆಯನ್ನ ಸುತ್ತಾಡಬಹುದು ಅಥವಾ ಸ್ಥಳೀಯ ಮಾರ್ಗದರ್ಶಿಯನ್ನ ನೇಮಿಸಿಕೊಳ್ಳಬಹುದಾಗಿದೆ. ಹಾಗೆ ನಾವು ಅದೆಷ್ಟೋ ಕೋಟೆಗಳನ್ನ ನೋಡ್ತೀವಿ, ಆದ್ರೆ ಕೋಟೆಗಳು ಶಿಥಿಲಗೊಂಡಿರುವಂತಹದ್ದನ್ನ ನೋಡ್ತಾ ಇರ್ತೀವಿ. ಹಾಗೆ ಕೋಟೆ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ಹೋದ ಅದೆಷ್ಟೋ ಕೋಟೆಗಳಿದೆ, ಆದ್ರೆ ಇಂದಿಗೂ ಕೂಡ ಜನರು ಜೀವಿಸ್ತಾ ಇರುವಂತಹ ಒಂದು ಕೋಟೆ ಅಂತ ಹೇಳಿದ್ರೆ ಜೈಸಲ್ಮೇರ್ ಕೋಟೆಯಾಗಿದೆ. ಹಾಗಿದ್ರೆ ಕೋಟೆಯ ಒಂದು ವಾಸ್ತುಶಿಲ್ಪ ಹೇಗಿದೆ, ಇದರ ನಿರ್ಮಾಣ ಯಾವ ರೀತಿಯಾಗಿತ್ತು, ಈ ಕೋಟೆಯ ನಿರ್ಮಾಣದಲ್ಲಿ ಯಾವೆಲ್ಲ ಬದಲಾವಣೆಗಳು ಕಂಡಿದೆ, ವಾಸ್ತುಶಿಲ್ಪದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಆಗಿದೆ ಅನ್ನೋದ್ರ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದುದು ಜೈಸಲ್ಮೇರ್ ಕೋಟೆಯ ಬಗ್ಗೆ. ಹೌದು, ರಾಜಸ್ಥಾನದಲ್ಲಿರುವಂತಹ, ಇಂದಿಗೂ ಜೀವಂತವಾಗಿರುವ, ಇಂದಿಗೂ ಜನರು ವಾಸವನ್ನು ಮಾಡ್ತಾ ಇರುವಂತಹ ಜೈಸಲ್ಮೇರ್ ಕೋಟೆಯ ಬಗ್ಗೆ ತಿಳಿಸ್ತಾ ಇದೆ. ಹಾಗೆ ಆಗಲೇ ಹೇಳ್ತಾ ಇದೆ, ಈ ಜೈಸಲ್ಮೇರ್ ಕೋಟೆಯ ವಾಸ್ತುಶಿಲ್ಪದ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳಿ. ಹಾಗಿದ್ರೆ ಈ ವಾಸ್ತುಶಿಲ್ಪ ಹೇಗಿದೆ, ಮೊದಲು ಈ ಒಂದು ಕೋಟೆಯ ವಾಸ್ತುಶಿಲ್ಪ ಹೇಗಿತ್ತು, ಈಗ ಹೇಗಿದೆ ಅನ್ನೋದ್ರ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮೊಘಲ್ ಮತ್ತು ರಜಪೂತ ನಿರ್ಮಾಣ ಶೈಲಿಗಳ ಸುಂದರ ಸಮ್ಮಿಲನವಾದ ಜೈಸಲ್ಮೇರ್ ಕೋಟೆಯ ವಾಸ್ತುಶಿಲ್ಪ ಅದ್ಭುತವಾಗಿದೆ. 1500 ಅಡಿ ಉದ್ದ ಮತ್ತು 750 ಅಡಿ ಅಗಲವಿರುವ ಈ ಕೋಟೆಯು ಹಳದಿ ಮರಳುಗಳಿಂದ ಮಾಡಲ್ಪಟ್ಟಿದೆ. ಅನೇಕ ಅರಮನೆಗಳು, ಮನೆಗಳು, ದೇವಾಲಯಗಳು, ಬಾವಿಗಳು, ಹಾವೇಲಿಗಳು ಮತ್ತು ಇತರ ರಚನೆಯನ್ನು ಹೊಂದಿದೆ. ದಿನದ ಯಾವುದೇ ಸಮಯದಲ್ಲಿ ನೋಡಲು ಈ ಕೋಟೆಯು ಒಂದು ಅದ್ಭುತ ದೃಶ್ಯವಾಗಿದೆ. ಹಗಲಿನ ವೇಳೆಯಲ್ಲಿ ಇದು ಹೊಳೆಯುವ ಚಿನ್ನದ ಬಣ್ಣದಲ್ಲಿ, ಸೂರ್ಯನ ಬೆಳಕಿನಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಚಿನ್ನದ ನೆರಳಿನ ರೀತಿ ಕಂಗೊಳಿಸುತ್ತೆ. 4 ಬೃಹತ್ ಮತ್ತು ಅದ್ಭುತವಾಗಿ ರಚಿಸಲ್ಪಟ್ಟ ಕೆತ್ತನೆ, ಅದ್ಭುತವಾಗಿ ಕೆತ್ತಿದ ಪ್ರವೇಶ ದ್ವಾರಗಳು, ಗಣೇಶ್ ಪೋಲ್, ಸೂರಜ್ ಪೋಲ್, ಭೂತ್ ಪೋಲ್ ಮತ್ತು ಹವಾ ಪೋಲ್, ಕಿಟಕಿಗಳು, ಬಾಗಿಲುಗಳು, ಬಾಲ್ಕನಿ ಮತ್ತು ಕಮಾನುಗಳ ಮೇಲೆ ಸಂಕೀರ್ಣವಾದ ಕೆತ್ತನೆಗಳು ಕಣ್ಮನ ಸೆಳೆಯುವ ವಿನ್ಯಾಸಗಳಿಂದ ಕೂಡಿದೆ. ಸುಂದರವಾಗಿ ಕೆತ್ತಿದ ಹವೇಲಿಗಳು, ಹಾಗೆ ಜೈನ ಮತ್ತು ಹಿಂದೂ ದೇವಾಲಯಗಳನ್ನು ನೋಡಬಹುದು. ಜೈನ ದೇವಾಲಯಗಳು ಜನಪ್ರಿಯ ದಿಲ್ವಾರ ದೇವಾಲಯದ ವಾಸ್ತುಶಿಲ್ಪ ಶೈಲಿಯನ್ನು ಪ್ರದರ್ಶಿಸುತ್ತದೆ ಮತ್ತು ವರ್ಣಚಿತ್ರಗಳಿಂದ ಕೂಡಿದೆ. ದಾಸರ ಚೌಕ್ ಎಂಬ ದೊಡ್ಡ ಅಂಗಳದ ಅದ್ಭುತ ವಾಸ್ತುಶಿಲ್ಪ ಮತ್ತು ಕರಕುಶಲತೆ, ಹಳೆಯ ಕೋಟೆಯ ಹೊರಗೆ ಇರುವ ಪಟೋಂಕಿ ಹವೇಲಿಯ ಸೊಗಸಾದ ಕಲ್ಲಿನ ಕೆತ್ತನೆಗಳು, ಭಿತ್ತಿಚಿತ್ರ, ವರ್ಣಚಿತ್ರಗಳು ಮತ್ತು ಜಾಲಿಗಳನ್ನು ನೋಡಬಹುದು. ರಾಜ್ಮಹಲ್ ಅಥವಾ ಮಹರ್ವಾಲ್ ಅರಮನೆಯಲ್ಲಿರುವ ಅಮೃತ ಶಿಲೆಯ ಸಿಂಹಾಸನ ಮತ್ತು ಅನೇಕ ಹಳೆಯ ವಸ್ತುಗಳನ್ನು ನೋಡಬಹುದು. ಮಹರ್ವಾಲ್ ಅರಮನೆಯ ಎದುರಿನ 5 ಅಂತಸ್ತಿನ ತಾಜಿಯ ಗೋಪುರ ತುಂಬಾನೇ ಸೊಗಸಾಗಿದೆ. ಹಾಗೆ ಆಗ್ಲೇ ಹೇಳ್ತಾ ಇದ್ದೆ, ಅನೇಕ ದೇವಾಲಯಗಳನ್ನ ನಾವಿಲ್ಲಿ ಕಾಣಬಹುದು ಅಂತ ಹೇಳಿ. ಜೈನ ದೇವಾಲಯಗಳಿರ್ಬೋದು, ಪಾರ್ಶ್ವನಾಥ ದೇವಾಲಯ, ಚಂದ್ರಪ್ರಭಾ ದೇವಾಲಯ, ಸೀತಾನಾಥ ದೇವಾಲಯ, ಸಂಭವಾನಾಥ ದೇವಾಲಯ, ಶಾಂತಿನಾಥ ಮತ್ತು ಕುಂತುನಾಥ ದೇವಾಲಯ ಮತ್ತು ರಿಷಭನಾಥ ದೇವಾಲಯಗಳು ಇಲ್ಲಿ ಇದೆ. ಇನ್ನು ಬೃಹತ್ ಸಂಭವನಾಥ ಜೈನ ದೇವಾಲಯವು 600 ವಿಗ್ರಹಗಳನ್ನು ಹೊಂದಿದೆ. ಇನ್ನು ಇಲ್ಲಿನ ಒಂದು ಪ್ರದೇಶದಲ್ಲಿ ರುಚಿಕರವಾದ ಸ್ಥಳೀಯ ಖಾದ್ಯಗಳನ್ನು ನೀಡಲಾಗುತ್ತೆ. ಹಾಗೆ ಸ್ಥಳೀಯ ಅಂಗಡಿಗಳಲ್ಲಿ ಬೆಳ್ಳಿ ಆಭರಣಗಳು, ರಾಜಸ್ಥಾನಿ ಉಡುಪುಗಳು ಮತ್ತು ಆಭರಣಗಳು, ಆಕರ್ಷಕ ವಿನ್ಯಾಸವನ್ನು ಹೊಂದಿರುವ ಪ್ಯಾಚ್ ವರ್ಕ್ ಬೆಡ್ ಸ್ಪ್ರೆಡ್ಗಳು, ಗೋಡೆಯ ಮೇಲೆ ತೂಗು ಹಾಕುವ ಬಟ್ಟೆಗಳು, ಒಂಟೆ ಚರ್ಮದ ಚೀಲ, ಲಹರಿಯ ಸೀರೆಗಳು ಮತ್ತು ಇನ್ನೂ ಹೆಚ್ಚಿನ ವಿವಿಧ ರೀತಿಯ ಅಲ್ಲಿನ ವಿಶೇಷವಾದ ಉಡುಪುಗಳನ್ನು ನಾವು ನೋಡಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಜೈಸಲ್ಮೇರ್ ಕೋಟೆಯ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಆಗಿತ್ತು. ರಾಜಸ್ಥಾನ್ ಕಡೆ ನೀವೇನಾದರೂ ಹೋಗ್ತಿದ್ದೀರಾ ಆದರೆ ಖಂಡಿತವಾಗ್ಲೂ ಈ ಒಂದು ಗೋಲ್ಡನ್ ಫೋರ್ಟ್ ಅಥವಾ ಜೈಸಲ್ಮೇರ್ ಕೋಟೆಗೆ ತಪ್ಪದೇ ಭೇಟಿಯನ್ನು ನೀಡಿ ಇದರ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9606 9620 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತ

ಇನ್ನೂ ಕೆಲವು ವಿಷಯಗಳನ್ನು ಸಜ್ಜನರ ಸಹವಾಸದಿಂದ ನೋಡ್ಕೊಂಡು ಕಲಿಬೇಕು ಅನ್ನುವಂತಹ ನೀತಿ ಪಾಠವನ್ನು ಹೇಳತ್ತೆ ಈ ಸೋಮೇಶ್ವರ ಶತಕದ ಈ ಪದ್ಯ. ಜ್ಞಾನವನ್ನು ಸಾಕಷ್ಟು ಮೂಲಗಳಿಂದ ನಾವು ಸಂಪಾದನೆ ಮಾಡ್ಬೋದು ಸ್ನೇಹಿತರೆ. ಅಂತಹ ಮೂಲಗಳಲ್ಲಿ ಒಂದು ಪುಸ್ತಕದ ಜ್ಞಾನ. ಪುಸ್ತಕಗಳು ಕೂಡ ಜ್ಞಾನದ ಭಂಡಾರ ಮತ್ತು ಜೀವನದ ದಾರಿದೀಪ ಸ್ನೇಹಿತರೆ. ಈ ಪುಸ್ತಕ ಅನ್ನೋದು ಬರೀ ಬಿಳಿ ಹಾಳೆಯ ಮೇಲೆ ಚೆಲ್ಲಿದ ಶಾಯೆ ಅಲ್ಲ, ಅಂದರೆ ಬಿಳಿ ಹಾಳೆಯ ಮೇಲೆ ಬರೆದಂತಹ ಪದಗಳಲ್ಲ. ಅದು ಅನುಭವಗಳನ್ನು ಅಕ್ಷರವನ್ನಾಗಿಸಿ ಆ ಅಕ್ಷರಗಳಿಗೆ ಜೀವ ತುಂಬಿ ಅನೇಕ ಭಾವನೆಗಳ ಬಡಿದಾಟದ ಮಧ್ಯೆ ಜೀವನದ ಪಾಠ ಹೇಳುವ ಕಾಗದದ ರೂಪದ ಅತ್ಯುತ್ತಮ ಗೆಳೆಯನೇ ಪುಸ್ತಕ. ಪುಸ್ತಕ ನಮಗೆ ತುಂಬಾ ವಿಷಯಗಳನ್ನು ತಿಳಿಸತ್ತೆ ಸ್ನೇಹಿತರೆ. ನೀನು ಒಂಟಿಯಾಗಿ ಕೂತ್ಕೊಂಡು ನನ್ನನ್ನು ಓದು ಅಂತ ಹೇಳತ್ತೆ ಪುಸ್ತಕ. ನೀನು ನನ್ನನ್ನು ಎಷ್ಟು ಹಚ್ಕೊಳ್ತೀಯೋ ಅಷ್ಟು ನಾನು ನಿನಗೆ ಜ್ಞಾನವನ್ನು ಕೊಡ್ತೀನಿ, ನಿನ್ನ ಒಂಟಿತನವನ್ನು ದೂರ ಮಾಡ್ತೀನಿ ಅಂತ ಹೇಳತ್ತೆ ಪುಸ್ತಕ. ಈ ಪುಸ್ತಕವನ್ನು ಓದೋದು ಕೆಲವರಿಗೆ ಹವ್ಯಾಸ ಆದರೆ ಇನ್ನು ಕೆಲವರಿಗೆ ಟೈಮ್ ಪಾಸು, ಇನ್ನು ಕೆಲವರಿಗೆ ಜ್ಞಾನಕ್ಕೆ ದಾರಿ ಆಗತ್ತೆ, ಇನ್ನು ಕೆಲವರಿಗೆ ಪುಸ್ತಕ ಓದಬೇಕು ಓದಬೇಕು ಅನ್ನುವಂತಹ ಹಸಿವಾಗತ್ತೆ, ಇನ್ನು ಕೆಲವರಿಗೆ ಆಪ್ತ ಗೆಳೆಯನಾಗಿರುತ್ತೆ ಈ ಪುಸ್ತಕ, ಇನ್ನು ಕೆಲವರಿಗೆ ತಮ್ಮನ್ನು ತಾವೇ ಕಾಣುವಂತಹ ಕೈಗನ್ನಡಿಯಾಗಿರುತ್ತೆ ಈ ಪುಸ್ತಕ, ಇನ್ನು ಕೆಲವರಿಗೆ ಪುಸ್ತಕ ಅಂದರೆ ಹುಚ್ಚು ಪ್ರೀತಿ, ಇನ್ನು ಕೆಲವರಿಗೆ ಭಾವನೆಗಳ ಸಂಗ್ರಹ ಈ ಪುಸ್ತಕಗಳು, ಇನ್ನು ಕೆಲವರಿಗೆ ಬದುಕಿಗೊಂದು ಭರವಸೆ ಆಗಿರುತ್ತೆ ಈ ಪುಸ್ತಕ. ಹೀಗೆ ಪುಸ್ತಕ ಅನ್ನುವಂಥದ್ದು ಒಬ್ಬೊಬ್ಬರ ಬದುಕಿನಲ್ಲಿ ತನ್ನದೇ ಆದ ಪಾತ್ರವನ್ನು ನಿಭಾಯಿಸುತ್ತೆ ಸ್ನೇಹಿತರೆ. ಸ್ನೇಹಿತರೆ ಮತ್ತೊಂದು ವಿಷಯ ಗೊತ್ತಾ, ಜೀವ ಇಲ್ಲದೇ ಇದ್ದರೂ ಮಾತಾಡುವಂತಹ ಜಗತ್ತಿನ ಏಕೈಕ ಅದ್ಭುತ ಅಂತ ಅನ್ನುವಂಥದ್ದೇನಾದರೂ ಇದ್ದರೆ ಅದು ಪುಸ್ತಕ. ನಿಜ ಅಲ್ವಾ? ಜೀವ ಇಲ್ಲದೇ ಇದ್ದರೂ ಮಾತನಾಡುವ ಜಗತ್ತಿನ ಏಕೈಕ ಅದ್ಭುತವೇ ಪುಸ್ತಕ ಸ್ನೇಹಿತರೆ. ಸೊ ಈ ದಿನ ಪುಸ್ತಕದ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀನಲ್ವಾ, ತುಂಬ ಹೇಳ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಖಂಡಿತ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಈ ದಿನ ಈ ಪುಸ್ತಕದ ಪರಿಚಯವನ್ನು ನಾನು ಮಾಡೋದಿಲ್ಲ ಸ್ನೇಹಿತರೆ. ಈ ಪುಸ್ತಕ ಯಾಕೆ ಓದಬೇಕು, ಪುಸ್ತಕ ಓದೋದ್ರಿಂದ ಏನೆಲ್ಲ ಉಪಯೋಗ ಆಗತ್ತೆ, ನಮಗೆ ಇದರಿಂದ ಏನು ಸಿಗತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಿವೃತ್ತ ಇತಿಹಾಸ ಉಪನ್ಯಾಸಕರು ಆದ ಡಾಕ್ಟರ್ KG ವೆಂಕಟೇಶ್ ಸರ್ ಅವರಿದ್ದಾರೆ. ವೆಂಕಟೇಶ್ ಸರ್ ಅವರಿಂದ ಒಂದಿಷ್ಟು ಪುಸ್ತಕದ ಜ್ಞಾನದ ಬಗ್ಗೆ ತಿಳಿಯೋಣ ಸ್ನೇಹಿತರೆ. KG ವೆಂಕಟೇಶ್ ಸರ್ ಅವರು ಯಾವೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತಾರೆ, ಯಾವ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾರೆ ಈ ದಿನ ನಮ್ಮೆಲ್ಲರಿಗೂ ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪುಸ್ತಕದ ಪರಿಚಯವನ್ನು ಡಾಕ್ಟರ್ ಕೆ ಜಿ ವೆಂಕಟೇಶ್ ಸರ್ ಅವರಿಂದ ತಿಳಿಸ್ತೀನಿ ಅಂತ ಹೇಳಿದೆ. ನಾನಾಗಲೇ ಹೇಳಿದಾಗೆ ಸ್ನೇಹಿತರೆ, ಪುಸ್ತಕಗಳು ಬರೆಯ ಕಾಗದದ ತುಂಡುಗಳಲ್ಲ, ಅವು ನಮ್ಮೆಲ್ಲರ ಅನುಭವಗಳ ಸಾರ. ಅಷ್ಟೇ ಅಲ್ಲ, ಜ್ಞಾನ ಮತ್ತು ಕಲ್ಪನೆಯ ಜೀವಂತ ರೂಪಗಳು ಈ ಪುಸ್ತಕಗಳು. ಜ್ಞಾನದ ಭಂಡಾರ ಅಂದರೆ ತಪ್ಪಾಗಲಾರದು. ಮನಸ್ಸು ಮತ್ತು ಹೃದಯಕ್ಕೆ ಖುಷಿಯನ್ನು ಕೊಡುವಂತಹ ಇಂತಹ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಿವೃತ್ತ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಕೆ ಜಿ ವೆಂಕಟೇಶ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಡಾಕ್ಟರ್ ಕೆ ಜಿ ವೆಂಕಟೇಶ್ ಸರ್ ಅವರಿಂದ ಯಾವ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾರೆ, ಈ ಪುಸ್ತಕ ಓದೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರಿಂದ ತಿಳಿತಾ ಹೋಗೋಣ. ಸರ್ ನಮಸ್ತೆ.
3: ನಮಸ್ಕಾರ
2: ಸರ್. ಈ ದಿನ ನಮ್ಮ ಪ್ರೀತಿಯ ಕೇಳುಗರಿಗೆ ಯಾವ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀರಾ? ಆ ಪುಸ್ತಕದ ಪರಿಚಯವನ್ನು ಮಾಡಿಕೊಡೋದಕ್ಕಿಂತ ಮುಂಚೆ ಪುಸ್ತಕವನ್ನು ಓದೋದ್ರಿಂದ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಸರ್?
3: ಪುಸ್ತಕವನ್ನು ಓದೋದ್ರಿಂದ ಏನು ಉಪಯೋಗ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಜಕ್ಕೂ ಕೂಡ ಇಂದಿನ ದಿನದಲ್ಲಿ ಬಹಳ ಉತ್ತಮವಾದ ಪ್ರಶ್ನೆಯಾಗಿದೆ. ಏಕೆಂದರೆ ಇಂದು ಮಕ್ಕಳಿಗೆ ಜ್ಞಾನಾರ್ಜನೆಗಾಗಿ ಕೈಯಲ್ಲಿಯೇ ಮೊಬೈಲ್ ಇದೆ, ಗೂಗಲ್ ಇದೆ, ಯೂಟ್ಯೂಬ್ ಇದೆ, ನೂರಾರು ಪತ್ರಿಕೆಗಳು ವಿಷಯಗಳು ಅವರ ವಾಟ್ಸಪ್ನಲ್ಲಿ ಬರುತ್ತಾ ಇರುತ್ತೆ. ಆದರೆ ಒಬ್ಬ ಗಂಭೀರ ಓದುಗನಾದರೆ ಆತ ಪುಸ್ತಕದ ಬಗ್ಗೆ ಬಹಳ ಪ್ರೀತಿಯನ್ನು ಬೆಳೆಸ್ಕೊಳ್ತಾನೆ. ಪುಸ್ತಕವನ್ನು ಕೈಯಲ್ಲಿ ಹಿಡಿದ್ರೆ ಆಗ ಉಂಟಾಗುವ ಸ್ಪರ್ಶ ಜ್ಞಾನ ತಾಯಿಯನ್ನು ಹಿಡಿದ ಮಗುವಿನಷ್ಟು ಹೃದಯ ಸ್ಪರ್ಶಿಯಾಗಿ ಇರುತ್ತೆ. ಅದೇ ಮೊಬೈಲ್ ಹಿಡಿದಾಗ ಅಷ್ಟು ಪ್ರೀತಿ ಅನ್ನೋದು ನಮಗೆ ಬರಲ್ಲ. ಇದಲ್ಲದೆ ಪುಸ್ತಕ ಓದುವುದರಿಂದ ನಮ್ಮ ಕಲ್ಪನೆಯಲ್ಲಿ ವಿಷಯಗಳು ಹೊರಹೊಮ್ಮತಾ ಇರುತ್ತೆ. ನಾವು ಟಿ ವಿ ನೋಡೋದ್ರಿಂದ ವಿಷಯ ತಿಳ್ಕೊಂಬೋದು, ಆದರೆ ಅಲ್ಲಿ ಕಲ್ಪನೆಗೆ ಅವಕಾಶ ಇಲ್ಲ. ಈಗ ಉದಾಹರಣೆಗೆ ಒಂದು ದೇವಸ್ಥಾನವನ್ನು ಅಲ್ಲಿ ತೋರಿಸಿದರೆ ನೇರವಾಗಿ ಆ ದೇವಸ್ಥಾನವನ್ನು ನಮ್ಮ ಕಣ್ಣು ಮುಂತಿರ್ತಾರೆ. ಇದು ಗರ್ಭನಡಿ, ಇದು ಸುಖನಾಸಿ, ಈ ರೀತಿಯ ಎಲ್ಲ ಭಾಗಗಳನ್ನು ನೇರವಾಗಿ ತೋರಿಸ್ತಾರೆ. ಆದರೆ ಪುಸ್ತಕ ಓದುವುದರಿಂದ ಇದು ಯಾವ ಯಾವ ಭಾಗ ಅಂತ ಪುಸ್ತಕದ ವಿವರಣೆ ಓದಿದರೆ ನಮ್ಮ ಕಲ್ಪನೆಯಲ್ಲಿ ದೇವತೆಯ ಮೂರ್ತಿಯಾಗಲಿ ದೇವಸ್ಥಾನಗಳು ಅದು ಬೇರೆಯೇ ಆಗಿರುತ್ತೆ, ಅದು ಬೇರೊಂದು ಲೋಕವೇ ಆಗಿರುತ್ತೆ. ಹಾಗಾಗಿ ಪುಸ್ತಕವನ್ನು ಓದಲೇಬೇಕು. ಅದು ಓದಿದಾಗ ಸಿಗುವಷ್ಟು ಜ್ಞಾನ, ತಿಳುವಳಿಕೆ, ನಮ್ಮ ಮನಸ್ಸಿಗೆ ಉಂಟುವಂಥ ಆನಂದ ಈ ಥರ ಯಾವುದೇ ಮಾಧ್ಯಮದಿಂದ ಸಿಗುವುದಿಲ್ಲ ಅಂಥೇಳಿ ನನ್ನ ಅನಿಸಿಕೆ. ನಾನು ಇವತ್ತು ತೆಗೆದುಕೊಂಡು ಪರಿಚಯ ಮಾಡಲಿಕ್ಕೆ ಹೊರಟಿರುವಂಥ ಪುಸ್ತಕ ಅಂತಂದರೆ ಅದು ಸಶೇಷ ಎಂಬ ಒಂದು ಐತಿಹಾಸಿಕ ಕಾದಂಬರಿ. ಈ ಕಾದಂಬರಿ ಮುಖ್ಯವಾಗಿ ನಮಗೆ ಸುರೇಂದ್ರ ಭಂಡಾರ್ಕರ್ ಎಂಬುವರು ಬರೆದಿದ್ದಾರೆ. ಈ ಕಾದಂಬರಿಯ ವಿಶೇಷತೆ ಏನು ಅಂತಂದರೆ ಈಗಾಗಲೇ ನಾವು ನಗರದ ಅಥವಾ ಬಿದನೂರಿನ ಇತಿಹಾಸವನ್ನು ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಆದರೆ ಬಿದನೂರು ನಗರ ಅನ್ನೋದು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿದೆ ಅಂಥೇಳಿ ಈ ಪುಸ್ತಕದಲ್ಲಿ ಅವರು ವಿವರಣೆ ನೀಡಿದ್ದಾರೆ. ಹಾಗೆ ನೋಡ್ತಾ ನೋಡ್ತಾ ಹೋದಂತೆ ಪುಸ್ತಕ ನಮಗೆ ಆಪ್ತವಾಗುತ್ತೆ. ಅವರು ತೋರಿಸುವಂಥ ಹೇಳುವಂಥ ವಿಷಯಗಳು ನಮಗೆ ನಾವೇ ಅಲ್ಲಿ ನಿಂತು ಅದನ್ನು ನೋಡುತ್ತಿದ್ದೇವೇನೋ ಅಂತ ಅನಿಸುತ್ತೆ. ಅವರು ಕೊಟ್ಟಂಥ ಅಭಿಪ್ರಾಯಗಳನ್ನು ಎಲ್ಲೂ ಕೂಡ ನಾವು ಅಲ್ಲಗಳೆಯಲು ಆಗ್ತಾ ಇಲ್ಲ. ಇದೇ ಅಭಿಪ್ರಾಯ ಇರ್ಬೋದು, ಇತಿಹಾಸ ಹೀಗಿದ್ದರೆ ಚೆನ್ನಾಗಿತ್ತು ಅಂಥೇಳಿ ನಮಗೆ ಅನಿಸುತ್ತೆ. ಈ ಪುಸ್ತಕವನ್ನು ಯಾಕೆ ಓದಬೇಕು, ಓದೋದ್ರಿಂದ ಏನು ಉಪಯೋಗ ಇದೆ ಅಂತ ಒಂದು ಮಾತನ್ನು ಇವರು ಕೇಳಿದ್ದಾರೆ. ಆದರೆ ಪುಸ್ತಕವನ್ನು ಯಾಕೆ ಓದಬೇಕು, ಏನು ಉಪಯೋಗ ಇದೆ? ಮೊದಲಿನಿಂದಲೇ ನಾನು ಮಾತನ್ನು ಹೇಳಿದ್ದೇನೆ ಪುಸ್ತಕವನ್ನು ಆಗುವಂಥ ಪ್ರಯೋಜನ ಏನು ಅಂತ. ಆದರೆ ಈ ಪುಸ್ತಕವನ್ನೇ ಯಾಕೆ ಓದಬೇಕು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇತಿಹಾಸವನ್ನು ಯಾರು ಮರೆತಾರೋ ಅವರಿಗೆ ಭವಿಷ್ಯವಿಲ್ಲ ಎಂಬ ಒಂದು ನಾಣ್ಣುಡಿ ಇದೆ. ಅಂದರೆ ನಾವು ಇತಿಹಾಸ ತಿಳ್ಕೊಬೇಕು. ಉದಾಹರಣೆಗೆ ನನ್ನ ಯಾರು ಪ್ರಶ್ನೆ ಮಾಡ್ತಾರೆ, ತಮ್ಮ ಹೆಸರು ಏನು ಅಂತ. ನಾನು ಕೆ ಜಿ ವೆಂಕಟೇಶ ಅಂತಾನೆ. ಏನು ಕೆ ಜಿ ವೆಂಕಟೇಶ ಅಂದರೆ ಅಂತ ಅವರು ಮಸ್ತ್ ಪ್ರಶ್ನೆ ಕೇಳ್ತಾರೆ. ಕಳೂರು ಗೋವಿಂದಪ್ಪ. ಕಳೂರು ಅದೆಲ್ಲಿ ಬರುತ್ತೆ ಅಂತ ಮತ್ತೆ ಅವರು ಪ್ರಶ್ನೆ ಮಾಡ್ತಾರೆ. ಕಳೂರು ಅನ್ನೋದು ಹೊಸನಗರ. ಹೊಸನಗರದ ಹಳೆಯ ಹೆಸರು ಕಳೂರು, ಅದನ್ನು ಕಳೂರು ಕಟ್ಟೆ ಅಂತ ಕರೀತಾ ಇದ್ರು. ಬಿದನೂರು ಸಾಮ್ರಾಜ್ಯದ 5ನೆಯ ಕೋಟೆಯ ದ್ವಾರ ಆ ಕಳೂರು ಕಟ್ಟೆ ಆಗಿತ್ತು. ಯಾರೇ ಅಪರಿಚಿತರು ನಗರ ಸಾಮ್ರಾಜ್ಯವನ್ನು ಪ್ರವೇಶ ಮಾಡ್ತಾರಂದರೆ ಅವರು ಕಳೂರು ಕಟ್ಟೆಯಲ್ಲಿ ತಂಗಬೇಕಿತ್ತು. ಮುಂದೆ ಹೋಗಲಿಕ್ಕೆ ಅವರಿಗೆ ಅನೇಕ ನಿರ್ಬಂಧಗಳು ಇದ್ದವು ಅಂತ ನಾನು ಹೇಳಬೇಕಾಗತ್ತೆ. ಹಾಗಾಗಿ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಂಡಿದ್ರ ಅನುಕೂಲ ಏನು? ಇತಿಹಾಸ ಅನ್ನೋದು ಒಂದು ಕನ್ನಡಿ ಇದ್ದಂತೆ. ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಳ್ತೇವೆ. ನೋಡಿಕೊಂಡಾಗ ನಮ್ಮ ಮುಖದಲ್ಲಾಗಿರುವಂಥ ಲೋಪವೇನು ಎಂದು ನಮ್ಗೆ ಅರ್ಥ ಆಗತ್ತೆ. ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಉದಾಹರಣೆಗೆ ಕೆದರಿದ ಕೂದಲಿದ್ದರೆ ಆ ಕೂದನ್ನು ಬಾಚಿಕೊಳ್ತೇವೆ. ಮುಖದ ಮೇಲೆ ಗಲ್ಲದ ಮೇಲೆ ಯಾವುದೊಂದು ಕಲೆ ಕಪ್ಪು ಮಸಿತಾಗಿದ್ದರೆ ಅದನ್ನು ನೇರವಾಗಿ ಒಸ್ಕೊಳ್ತೇವೆ. ಮುಖವನ್ನು ಪುನಃ ನಾವು ತೊಳ್ಕೊಂಡು ಬರ್ತೇವೆ. ಮುಖದ ಬೆವರಾಗಿದ್ದರೆ ಒಂದು ಬಟ್ಟೆಯಿಂದ ಒರೆಸ್ಕೊಳ್ತೇವೆ. ಇವೆಲ್ಲ ಸಾಧ್ಯವಾದಾವಾಗ ನಾವು ಕನ್ನಡಿಯನ್ನು ನೋಡಿದಾಗ. ಹಾಗೆಯೇ ಇತಿಹಾಸದ ಗ್ರಂಥಗಳನ್ನು ಓದುವುದರಿಂದ ನಮ್ಮ ಹಿಂದಿನವರು ಮಾಡಿದ ತಪ್ಪುಗಳನ್ನೆಲ್ಲ ನಾವು ತಿದ್ಕೊಳ್ತಾ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೋದು ಅನಿಸುತ್ತೆ. ಹಾಗಾಗಿ ಈ ಪುಸ್ತಕವನ್ನು ಓದಬೇಕು ಎನ್ನುವುದು ನನ್ನ ಆಸೆಯಾಗಿದೆ.
2: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಡಾಕ್ಟರ್ ಕೆ ಜಿ ವೆಂಕಟೇಶ್ ಸರ್ ಅವರು ಈ ಪುಸ್ತಕಗಳನ್ನು ಯಾಕೆ ಓದಬೇಕು, ಓದೋದ್ರಿಂದ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅಂದಾಗೆ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಶೇಷ ಅನ್ನುವಂತಹ ಐತಿಹಾಸಿಕ ಕಾದಂಬರಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಕಾದಂಬರಿಯ ಲೇಖಕರು ಸುಧೀಂದ್ರ ಭಂಡಾರ್ಕರ್ ಅವರಾಗಿದ್ದಾರೆ. ಹಾಗಾದರೆ ಈ ಕಾದಂಬರಿಯಲ್ಲಿ ಏನಿದೆ, ಈ ಪುಸ್ತಕವನ್ನು ನಾವು ಯಾಕೆ ಓದಬೇಕು ಅನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಕೆ ಜಿ ವೆಂಕಟೇಶ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಿವೃತ್ತ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಕೆ ಜಿ ವೆಂಕಟೇಶ್ ಸರ್ ಅವರಿದ್ದಾರೆ. ಈ ದಿನ ವೆಂಕಟೇಶ್ ಸರ್ ಅವರು ಸುಧೀಂದ್ರ ಭಂಡಾರ್ಕರ್ ಅವರು ಬರೆದಂತಹ ಐತಿಹಾಸಿಕ ಕಾದಂಬರಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ಸಶೇಷ ಅನ್ನುವಂತಹ ಕಾದಂಬರಿಯಾಗಿದೆ. ಈ ಕಾದಂಬರಿಯನ್ನು ಯಾಕೆ ಓದಬೇಕು, ಇದರಲ್ಲಿ ಏನೆಲ್ಲ ವಿಷಯಗಳಿವೆ ಅನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಕೆ ಜಿ ವೆಂಕಟೇಶ್ ಸರ್ ಅವರಿಂದ ಕೇಳೋಣ.
3: ಈಗಾಗಲೇ ನಾನು ತಿಳಿಸಿದಂತೆ ಈ ಪುಸ್ತಕ ಸುಮಾರು 192 ಪುಟಗಳಿಂದ ಕೂಡಿದಂಥ ಬಹಳ ದೀರ್ಘವಾದ ಬಹಳ ದೊಡ್ಡ ಪುಸ್ತಕ. ಈ ಪುಸ್ತಕವನ್ನು ಪೂರ್ಣವಾಗಿ ಓದಿದಂಥ ನಾನು ಅದರ ಸಾರಾಂಶವನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕದಲ್ಲಿ ನಮ್ಮ ಕೆಳದಿ ರಾಣಿ ಚೆನ್ನಮ್ಮ ಮತ್ತು ಶಿವಪ್ಪ ನಾಯಕನ ಬಗ್ಗೆ ಭಾಳ ವಿಶೇಷವಾದಂಥ ಕೆಲವು ಅಂಶಗಳಿದೆ. ಇಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 2 ವರ್ಷದ ಹಿಂದೆ ಸ್ಥಾಪನೆಯಾದಂಥ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾನಿಲಯ ಎಂದು ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲೇ ಕೆಲಸ ಮಾಡುತ್ತಿರುವಂಥ ಅನೇಕರಿಗೆ ಶಿವಪ್ಪ ನಾಯಕ ಯಾರು ಎಂದು ಗೊತ್ತಿಲ್ಲದೇ ಇರ್ಬೋದು. ಆದರೆ ನನಗನ್ನಿಸುವ ಪ್ರಕಾರ ಭಾರತದಲ್ಲಿರುವಂಥ ಎಲ್ಲ ಕೃಷಿ ಕಾಲೇಜುಗಳನ್ನು ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಶಿವಪ್ಪ ನಾಯಕ ಎಂಬ ಹೆಸರಿಂದಲೇ ಕರಿಬೋದು. ಅಷ್ಟರ ಮಟ್ಟಿಗೆ ಒಬ್ಬ ಕೃಷಿಯ ತಜ್ಞನಾಗಿದ್ದ. ಆತನ 15 ವರ್ಷದ ಆಳ್ವಿಕೆಯಲ್ಲಿ ಹೊಸ ಹೊಸ ಬೆಳೆಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟು ಕೃಷಿಗೆ ಉತ್ತಮವಾದ ಅವಕಾಶವನ್ನು ಆತ ಮಾಡಿಕೊಟ್ಟ. ನಾವಿವತ್ತು ಜಾನಪದ ಸಾಲಿಗೆ ಸೇರಿಸಿರುವಂಥ ಲೆಕ್ಕಾಚಾರವನ್ನು ಈತನ ಕಾಲದಲ್ಲಿ ಆ ಲೆಕ್ಕಾಚಾರಗಳಲ್ಲೂ ಕೂಡ ಬಂದಿತ್ತು. 1 ಗಜ ಅಂದರೆ ಎಷ್ಟು, ಬಸಿ ಕಾಲುವೆ ಅಂದರೆ ಏನು, ಅಡಕೆಗೆ 1 ಮಣ ಅಂದರೆ ಎಷ್ಟು ಅಡಕೆ, ಕಂಡುಗ ಅಂದರೆ ಎಷ್ಟು, ಎಕರೆಗೆ ಎಷ್ಟು ಕಂಡುಗವನ್ನು ಬೆಳೆಯಬೇಕು, ಕಣಜವನ್ನು ಹೇಗೆ ಕಟ್ಟಬೇಕು, ಎತ್ತುಗಳನ್ನು ಹೇಗೆ ಕಟ್ಟಬೇಕು, ಈ ಎಲ್ಲ ವಿಷಯಗಳನ್ನು ಈ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಲೇಖಕರು ನಮ್ಮ ಮನಕ್ಕೆ ತುಂಬುವಂತೆ ಮಾಡಿದ್ದಾರೆ. ಕೆಳದಿಯ ರಾಣಿ ಚೆನ್ನಮ್ಮನ ಬಗ್ಗೆ ಹೇಳ್ತಾ ಅಂತೂ ಇಡೀ ಭಾರತದಲ್ಲಿ ಸಹಗಮನ ಪದ್ಧತಿ ಅತ್ಯಂತ ಹೆಚ್ಚು ನಡೆಯುವಾಗ ಉತ್ತರದಿಂದ ಹಿಡಿದು ದಕ್ಷಿಣದವರೆಗೆ ಈ ಸಹಗಮನ ಪದ್ಧತಿ ನಡೀತಾ ಇಂಥ ಕಾಲದಲ್ಲಿ ಸ್ವತಃ ಶಿವಪ್ಪ ನಾಯಕನ 5 ಜನ ಹೆಂಡತಿಯರು ಶಿವಪ್ಪ ನಾಯಕ ಸತ್ತ ಮೇಲೆ ಸಹಗಮನವನ್ನು ಮಾಡಿಕೊಂಡರು. ಈ ಎಲ್ಲವನ್ನು ಗಮನಿಸಿದಂಥ ಕೆಳದಿ ರಾಣಿ ಚೆನ್ನಮ್ಮಾಜಿ ತನ್ನ ಗಂಡ ಸೋಮಶೇಖರ ನಾಯಕ ತೀರಿಕೊಂಡಾಗ ತಾನು ಚಿತೆಯನ್ನು ಏರಲಿಲ್ಲ. ಅಷ್ಟೇ ಅಲ್ಲದೆ ಮೊದಲ ಬಾರಿಗೆ ಚಿತೆ ಏರುವುದು ತಪ್ಪು ಅಂತ ಹೇಳಿ ಸ್ತ್ರೀ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಂಥ ಮಹದೊಡ್ಡ ಮಹಿಳೆ ಅಂದರೆ ಈ ಕೆಳದಿ ರಾಣಿ ಚೆನ್ನಮ್ಮ. ಅದು ಈ ಪುಸ್ತಕದಲ್ಲಿ ನಮಗೆ ವ್ಯಕ್ತವಾಗುತ್ತೆ. ಒಬ್ಬರು ಸಾಮಾನ್ಯ ರಾಣಿಯಾಗಿದ್ದಂಥ ಕೆಳದಿ ರಾಣಿ ಚೆನ್ನಮ್ಮ ಔರಂಗಜೇಬನಂಥ ವೀರನನ್ನೇ ಸೋಲಿಸಿದ ಬಗ್ಗೆ ನಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಎಷ್ಟು ಅದ್ಭುತವಾಗಿ ಅವಳು ಕಟ್ಟಿಕೊಂಡಿದ್ಲು ಅಂತ ಹೇಳಿ ಈ ಪುಸ್ತಕದಲ್ಲಿ ನಾವು ಹುಡುಕಬಹುದು. ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಸಂಸ್ಥಾನದ ಬಗ್ಗೆ ವಿಶೇಷ ಗೌರವವಿದ್ದಂಥ ಒಂದು ವೀರರ ಪಡೆಯನ್ನು ನಾವು ಈ ಪುಸ್ತಕದಲ್ಲಿ ಹುಡುಕುತ್ತಾ ಹೋಗ್ಬೋದು. ಪುಸ್ತಕದ ಹೆಸರೇ ಹೇಳುವಂತೆ ಸಶೇಷ, ಯಾವುದು ಕೂಡ ಇಲ್ಲಿಗೆ ನಿಂತು ಅಂತ ಇಲ್ಲ. ಬಗೆದಷ್ಟು ನಮಗೆ ಇತಿಹಾಸದ ಅಂಶಗಳು ಈ ಪುಸ್ತಕದಿಂದ ಹೊರಗೆಬಿಡ್ತವೆ. ಇನ್ನೂ ಕೂಡ ನಾವು ಅದನ್ನು ಹುಡುಕಬೇಕು. ಆ ಸುತ್ತಮುತ್ತಲ ಪ್ರದೇಶವನ್ನು ಹುಡುಕಿದರೆ ಇತಿಹಾಸ ಅನೇಕ ಅಂಶಗಳು ನಮಗೆ ಗೋಚರಿಸ್ತವೆ ಎಂಬ ಮಾತನ್ನು ಕೂಡ ಈ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನಾವು ಗಮನಿಸಿದರೆ ಈ ಸಶೇಷ ಪುಸ್ತಕವು ಅತ್ಯಂತ ಉತ್ತಮವಾದ ಮಾಹಿತಿಯನ್ನು ಹೊಂದಿದಂಥ ಒಂದು ವಿಶೇಷವಾದ ಪುಸ್ತಕ ಆಗಿದೆ. ಈ ಪುಸ್ತಕದ ಪ್ರಕಾರ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಬರೀ ಬಿದನೂರು ಸಂಸ್ಥಾನದಲ್ಲೇ 260 ಹೆಚ್ಚು ಮಠಗಳಿದ್ದವು. 17 ಅದರಲ್ಲಿ ಬ್ರಾಹ್ಮಣ ಮಠಗಳು 17 ಇದ್ದವು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಜಾತಿ ವ್ಯವಸ್ಥೆಯಲ್ಲಿ ಇವತ್ತು ಮಾಲೆಯರು ಮತ್ತು ಕಾಡು ಕೊಂಕಣಿಯರು ಹೇಗೆ ಸೃಷ್ಟಿಯಾದರು ಅಂಥೇಳಿ ಈ ಪುಸ್ತಕದಲ್ಲಿ ಆ ಜಾತಿ ಹುಟ್ಟಲಿಕ್ಕೆ ಏನು ಕಾರಣ ಅಂತ ಅವ್ರು ಹೇಳ್ತಾರೆ. ನಗರ ಸಾಮ್ರಾಜ್ಯ ನಾಶವಾದ ಮೇಲೂ ಕೂಡ ಇಲ್ಲಿನ ಜನ ಹೇಗೆ ಬದುಕಿದ್ರು ಅನ್ನೋ ವಿಶೇಷವಾದ ಮಾಹಿತಿ ನೀಡ್ತಾರೆ. ಕೊನೆಗೆ ಈ ಪುಸ್ತಕವನ್ನು ನಾವು ಗಮನಿಸ್ತಾ ಹೋದರೆ ಅವರು ಹೇಳುವಂಥ ಒಂದು ವಿಷಯ ಇವತ್ತು ಕೂಡ ನಮಗೆ ಬೆಚ್ಚಿ ಬೀಳಿಸುತ್ತೆ. ಹೈದರಾಲಿಯ ದಾಳಿಯಿಂದ ನಗರ ನಾಶವಾಯಿತು, ನಗರದ ಅರಮನೆಗೆ ಬೆಂಕಿ ಬಿತ್ತು, ಆದರೂ ಕೂಡ ಜನಕ್ಕೆ ಯಾವ ತಾಪತ್ರಯ ಕೂಡ ಆಗಿರಲಿಲ್ಲ. ಅವರಿಗೆ ಬೇಕಾದ ಸಂಪತ್ತು ಇತ್ತು. ಆದರೆ ಮುಂದೆ ನಮ್ಮದೇ ಸರ್ಕಾರ ಬಂದಾಗ ಎಲ್ಲ ಡ್ಯಾಮ್ಗಳನ್ನು ಕೂಡ ಹೊಸನಗರ ತಾಲೂಕಿನಲ್ಲಿಯೇ ಹಾಕಿ, ಅದು ಸಾವೇ ಹಕ್ಕಲು ಇರ್ಬೋದು, ವರಹ ಇರ್ಬೋದು, ಚಕ್ರ ಡ್ಯಾಮ್ ಇರ್ಬೋದು, ಮಾಣಿ ಡ್ಯಾಮ್ ಇರ್ಬೋದು, ಅಥವಾ ಹಿರೇ ಭಾಸ್ಕರ ಲಿಂಗನಮಕ್ಕಿ ಡ್ಯಾಮ್ ನಿಂದವನಂತ ಆಗ್ಬೋದು, ಅವೆಲ್ಲವೂ ಕೂಡ ಶಿವಪ್ಪ ನಾಯಕ ಬೆಳೆದಂಥ ಭತ್ತದ ಕಣಜವನ್ನು ಸಂಪೂರ್ಣ ನಾಶ ಮಾಡಿ ಹೊಸನಗರವನ್ನು ಒಂದು ದ್ವೀಪವನ್ನಾಗಿ ಮಾಡಿದಂಥ ವ್ಯಥೆ ಈ ಪುಸ್ತಕದಲ್ಲಿ ನಮಗೆ ತಿಳಿದು ಬರುತ್ತೆ. ನಮ್ಮದಲ್ಲದ ತಪ್ಪಿಗೆ ನಾವು ಕಷ್ಟಪಡುವಂಥ ಹೊಸನಗರದ ಜನತೆ ಈ ಬಗ್ಗೆ ಯೋಚನೆಯನ್ನು ಕೂಡ ಮಾಡಬೇಕಾಗುತ್ತೆ. ಅಷ್ಟು ವಿಶೇಷವಾದಂಥ ಪುಸ್ತಕ ಆಗಿದೆ. ಹಾಗಾಗಿ ಈ ಪುಸ್ತಕದ ಮೇಲಿನ ಪರಿಚಯವನ್ನು ಮಾತ್ರ ನಾನು ಮಾಡಿಕೊಡ್ತಾ ಇದ್ದೇನೆ. ಈ ಪುಸ್ತಕವನ್ನು ಆರೆಂಜ್ ಬುಕ್ಸ್ ನಂಬರ್ 176 ಎರಡನೇ ಮಹಡಿ ಎರಡನೇ ಹಂತ ಅಗ್ರಹಾರ ದಾಸರಹಳ್ಳಿ ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು ಇವರು ಬಿಡುಗಡೆ ಮಾಡಿದ್ದಾರೆ. ದಯಮಾಡಿ ಪುಸ್ತಕವನ್ನು ತರಿಸ್ಕೊಂಡು ಅದನ್ನು ಕೊಂಡು ಓದಿ ಅಂತ ಹೇಳ್ತಾ ನಮ್ಮ ಶಿವಮೊಗ್ಗ ರೇಡಿಯೋ ಶಿವಮೊಗ್ಗದವರು ಪುಸ್ತಕದ ಪರಿಚಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಂದು ಕೇಳಿ ಭಾಳ ಸಂತೋಷವಾಗಿದೆ. ಹಾಗಾಗಿ ಈ ಪುಸ್ತಕದ ಪರಿಚಯವನ್ನು ನಿಮಗೆ ನೀಡ್ತಾ ಇದ್ದೇನೆ. ಮುಂದೂ ಕೂಡ ಅನೇಕ ವಿಶೇಷವಾದ ಐತಿಹಾಸಿಕ ಕಾದಂಬರಿಗಳ ಪರಿಚಯವನ್ನು ನಿಮಗೆ ನೀಡ್ತೇನೆ ಅಂತ ಹೇಳ್ತಾ ಈ ಪುಸ್ತಕ ಪರಿಚಯವನ್ನು ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ರೇಡಿಯೋ ಬಳಗದವರಿಗೆ ವಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.
2: ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಡಾಕ್ಟರ್ ಕೆಜಿ ವೆಂಕಟೇಶ್ ಸರ್. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿಕೊಟ್ಟಂತಹ ಈ ಪುಸ್ತಕದ ಪರಿಚಯ ಅದ್ಭುತವಾಗಿತ್ತು. ಅಂದಾಗೆ ಈ ಪುಸ್ತಕವನ್ನು ಯಾಕೆ ಓದಬೇಕು, ಓದೋದ್ರಿಂದ ಏನೆಲ್ಲ ಉಪಯೋಗ ಆಗತ್ತೆ, ಜೊತೆಗೆ ಈ ಪುಸ್ತಕಗಳು ಜೀವನಕ್ಕೆ ಯಾವ ರೀತಿಯೆಲ್ಲ ದಾರಿದೀಪ ಆಗ್ತವೆ ಅನ್ನುವಂತಹ ಮಾಹಿತಿಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಸುಧೀಂದ್ರ ಭಂಡಾರ್ಕರ್ ಅವರು ಬರೆದ ಐತಿಹಾಸಿಕ ಕಾದಂಬರಿಯಾದ ಸಶೇಷ ಪುಸ್ತಕವನ್ನು ಯಾಕೆ ಓದಬೇಕು, ಸಶೇಷ ಪುಸ್ತಕದಲ್ಲಿ ಏನಿದೆ, ಯಾಕೆ ಈ ಪುಸ್ತಕವನ್ನು ಓದಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ನಿಮಗೆ ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್. ಸ್ನೇಹಿತರೆ, ಈ ಪುಸ್ತಕಗಳು ಒಂದು ರೀತಿಯ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಜ್ಞಾನವನ್ನು ಕೊಡೋದಷ್ಟೇ ಅಲ್ಲದೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತವೆ ಈ ಪುಸ್ತಕಗಳು. ಇದೇ ಮಾತಿಗೆ ಹೇಳಿದ್ದು ಸ್ನೇಹಿತರೆ ನಾನಾಗಲೇ, ಜೀವ ಇಲ್ಲದೇ ಇದ್ದರೂ ಮಾತನಾಡುವ ಜಗತ್ತಿನ ಏಕೈಕ ಅದ್ಭುತವೇ ಪುಸ್ತಕ ಅಂತ. ಖಂಡಿತ ಅಲ್ವಾ? ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಚಾರಗಳೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಪ್ರೀತಿಯ ಆರ್ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಟಿಫನ್ ಆಯ್ತಾ? ಅಥವಾ ಇನ್ನು ಟಿಫನ್ ಪ್ರಿಪೇರ್ ಮಾಡ್ತಿದ್ದೀರಾ? ಅಥವಾ ಕಾರ್ಯಕ್ರಮ ಮುಗಿದ್ಮೇಲೆ ಟಿಫನ್ ತಿನ್ನೋಣ ಅಂತ ವೇಟ್ ಮಾಡ್ತಿದ್ದೀರಾ? ಸೊ ಬೇಗ ಬೇಗ ಫಸ್ಟು ಟಿಫನ್ ಮಾಡಿ, ಸರಿನಾ? ಟೈಮ್ ಟೈಮಿಗೆ ಟಿಫನ್ ಊಟ ಮಾಡಬೇಕು, ಹಾಗೆ ಸರಿಯಾಗಿ ನಿದ್ದೆ ಮಾಡಬೇಕು, ಹಾಗೆ ಇದರೊಟ್ಟಿಗೆ ಒಂದಿಷ್ಟು ವ್ಯಾಯಾಮವನ್ನು ಮಾಡಬೇಕು. ಆಗ ಆರೋಗ್ಯಕರ ಜೀವನ ಶೈಲಿಯಿಂದ ನಾವು ಜೀವಿಸ್ಬೋದು, ಏನಂತೀರಾ? ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸೋಮವಾರ, ಜೂನ್ ತಿಂಗಳ 22ನೇ ತಾರೀಕು, 2026ನೇ ಇಸ್ವಿ. ಸಮಯ ಕೂಡ 10 ಗಂಟೆ ಆಗಿದೆ. ಹಾಗೆ ಸಮಯ ತುಂಬ ಸ್ಪೀಡಾಗಿ ಸಾಗ್ತಾ ಇದೆ. ನಿಮಗೆ ಗೊತ್ತಾ ಕೇಳುಗರೆ, ಇದು ಮಳೆಗಾಲ, ಆದರೆ ಮಳೆನೇ ಇಲ್ಲ. ಮಳೆಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ವರುಣ ಯಾವಾಗ ಕೃಪೆ ತೋರಿ ತನ್ನ ಆಶೀರ್ವಾದದಿಂದ ಮಳೆನ ತರಿಸ್ತಾನೋ ಗೊತ್ತಿಲ್ಲ. ಆದಷ್ಟು ಬೇಗ ಮಳೆ ಬರಲಿ. ಎಕ್ಸ್ಪೆಷಲಿ ರೈತರೆಲ್ಲರೂ ಕೂಡ ಒಳ್ಳೆ ಬೆಳೆ ಬೆಳಿಬೇಕು ಅಂದರೆ ಮಳೆ ಬೇಕಾಗತ್ತೆ. ಹಾಗಾಗಿ ಮಳೆಗಾಗಿ ರೈತರು ಕಾಯ್ತಾ ಇದ್ದಾರೆ, ನಾವು ಕಾಯ್ತಾ ಇದ್ದೀವಿ. ನಮ್ಮೆಲ್ಲರ ಕೂಗು ಆ ವರುಣದೇವನಿಗೆ ಕೇಳಿಸ್ಕೊಂಡು ಬೇಗ ಮಳೆಯನ್ನ ತರಿಸ್ಲಿ ಅಂತ ಕೇಳ್ತಾ, ಇನ್ನು ಇವತ್ತು ಯಾರೆಲ್ಲ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು, ನಿಮ್ಮೆಲ್ಲರಿಗೂ ಕೂಡ ಜನ್ಮದಿನದ ಶುಭಾಶಯಗಳು, ಹಾಗೆ ಹ್ಯಾಪಿ ಹ್ಯಾಪಿ ಬರ್ತ್ ಅಂತ ತಿಳಿಸ್ತಾ, ಇನ್ನು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಾ ಇದ್ರು ನಿಮಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇನ್ನು ಯಾರೆಲ್ಲ ಶುಭ ಕಾರ್ಯವನ್ನ ಮಾಡ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಮನಸಾರೆ ಆಶಿಸ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಟಾಪಿಕ್ ನ ನಿಮಗಾಗಿ ತೆಗೆದುಕೊಂಡು ಬರ್ತೀವಿ, ಆಯ್ತಾ? ಸೊ ಇವತ್ತು ಕೂಡ ಒಂದು ಟಾಪಿಕ್ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಏನ್ ಟಾಪಿಕ್ ಅರ್ಪಿತಾ ಇವತ್ತು ಅಂತ ಕೇಳ್ತಿದ್ರ, ಕೆಲವರಿಗೆ ಗೊತ್ತಾಗಿರ್ಬೋದು, ಇನ್ನ ಯಾರಿಗೆ ಗೊತ್ತಾಗಿಲ್ಲ ಅದನ್ನ ಹೇಳೋಕಂತಾನೆ ನಾನು ನಿಮ್ಮೊಟ್ಟಿಗೆ ಬಂದಿರೋದು. ಏನಪ್ಪಾ ಅಂದ್ರೆ, ಇವತ್ತು ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಆಯ್ತಾ? ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಬೇಕು. ಸರಿಯಾದ ಉತ್ತರ ಹೇಗಿರ್ಬೇಕು ಅಂದ್ರೆ, ನಿಮ್ಮ ಉತ್ತರದ ವಾಕ್ಯ ಏನಿರುತ್ತೆ ಅದರ ಕೊನೆಯ ಪದವನ್ನ ಮೂರು ಬಾರಿ ಹೇಳಬೇಕು. ಉದಾಹರಣೆಗೆ, ನಿಮ್ಮ ಊರು ಯಾವುದು ಅಂತ ಕೇಳಿದಾಗ, ನಮ್ಮ ಊರು ಶಿವಮೊಗ್ಗ, ಶಿವಮೊಗ್ಗ, ಶಿವಮೊಗ್ಗ ಅಂತ ಮೂರು ಸಾರಿ ಹೇಳಬೇಕು. ಸೊ ನಿಮ್ಮ ಉತ್ತರಗಳೆಲ್ಲ ಕೂಡ ವಾಕ್ಯದಲ್ಲೇನೆ ಇರಬೇಕು, ಅಂದ್ರೆ ಸೆಂಟೆನ್ಸ್ ಅಲ್ಲೇನೆ ಇರಬೇಕು, ಸರಿನಾ? ಒನ್ ವರ್ಡ್ ಆನ್ಸರ್ಸ್ ಎಲ್ಲ ಇಲ್ಲ, ಇದು ಒಂದು ವಾಕ್ಯಕ್ಕೆ ಒಂದು ವಾಕ್ಯದಲ್ಲೇನೆ ಉತ್ತರಿಸಬೇಕು, ಸರಿನಾ? ಇದು ನಮ್ಮ ಟಾಪಿಕ್. ಸೊ ನಿಮಗೆ ಟಾಪಿಕ್ ಅರ್ಥ ಆಗಿ ನೀವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಿದ್ರೆ, ನಮ್ಮ ಸಂಖ್ಯೆ 9686096729 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಹಾಗೆ ನಮ್ದು ಎರಡೆರಡು ಕಂಡೀಷನ್ ಇದೆ. ಒಂದು, ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡಿಕೊಂಡು ಮಾತಾಡಬೇಕು, ಹಾಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಬೇಕು, ಸರಿನಾ? ಕರೆಗಾಗಿ ಸಾಕಷ್ಟು ಜನ ಕಾಲರ್ಸ್ ವೇಟ್ ಮಾಡ್ತಿರ್ತಾರೆ. ಕಾಲ್ ಸಿಕ್ಕಾಗ ಸರಿಯಾಗಿ ಮಾತಾಡಕ್ಕಾಗಿಲ್ಲ ಅಂದ್ರೆ ನಿಮಗೂ ಬೇಜಾರು, ಹಾಗೆ ನಮಗೂ ಕೂಡ ಬೇಜಾರಾಗುತ್ತಲ್ವಾ? ಅದಕ್ಕಾಗಿ ಹಾಗಿದ್ರೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡ್ತಿದ್ದಾರೆ ಕೇಳೋಣ್ವಾ? ಹಲೋ, ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಸೊ ಹಲೋ,
12: ಹಲೋ,
11: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
12: ತಿಂಡಿ ಆಯ್ತಾ ಮೇಡಮ್?
11: ತಿಂಡಿ ಆಯ್ತು ಮೇಡಮ್. ನಿಮ್ದು?
12: ಇಲ್ಲಪ್ಪ, ಇನ್ನು ಆಗ್ಬೇಕು ಇಡ್ಲಿ.
11: ಇಡ್ಲಿ? ನೋಡಿ, ಇವತ್ತು ನೀವೇ ಲಕ್ಕಿ ಕಾಲರ್ ಆದ್ರಿ. ಫಸ್ಟ್ ಕಾಲರ್ ಕಾಲ್ ಮಾಡಿದ್ರು ಯಾಕೋ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ಸರಿಯಾಗಿ ಕನೆಕ್ಟ್ ಆಗ್ಲಿಲ್ಲ.
12: ಮಳೆ ಬೇರೆ ಮೋಡ ಇದೆ ಅಲ್ಲಮ್ಮ ಹಂಗಾಗಿ.
11: ಹೌದೌದು, ಮೋಡ ಕವಿದ ವಾತಾವರಣ ಇದೆ, ಆ ಮೋಡ ಸರಿಸಿ ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಅಲ್ವಾ.
12: ಹೌದು ಮೇಡಮ್.
11: ಓಕೆ,
12: ಏನ್
11: ಮೇಡಮ್?
12: ಮಳೆ ಬಂದ್ರೆ ಸಾಕಾಗಿದೆ ಅಂದೆ.
11: ನಿಜ ನಿಜ, ಮಳೆ ಬಂದ್ರೆ ಸಾಕಾಗಿದೆ, ಬರತ್ತೆ ಬರತ್ತೆ ನಿರೀಕ್ಷೆಯಲ್ಲಿ ಇರೋಣ. ಮಳೆ ಬಗ್ಗೆ ಅಂತ ಹೇಳಿದ್ರೆ ಆಗಲ್ಲ ಮೇಡಮ್, ಮಳೆ ಜೊತೆ ನಾವು ನಮ್ಮ ಕರ್ತವ್ಯವನ್ನ ಮಾಡ್ಲೇಬೇಕು, ಗಿಡಗಳನ್ನ ಬೆಳೆಸಬೇಕು, ಮರಗಳನ್ನ
12: ಉಳಿಸಬೇಕು,
11: ಪರಿಸರ ನಮಗೆ ಸಹಕಾರಿಯಾಗಿರುತ್ತೆ.
12: ಹೌದು ಮೇಡಮ್, ಅದೇ ಅದನ್ನ ತುಂಬಾ ನಿಜ.
11: ಹೌದು. ಓಕೆ, ಇವತ್ತಿನ ಟಾಪಿಕ್ ಬರೋಣವಾ?
12: ಹೇಳಿ ಹೇಳಿ.
11: ಟಾಪಿಕ್ ಏನಂತ ಗೊತ್ತಾಯ್ತು?
12: ನೋಡುವ, ಗೊತ್ತಾಯ್ತು, ಹೇಳಿದ್ದು ಮೂರ್ ಬಾರಿ ಹೇಳ್ಬೇಕು ಲಾಸ್ಟ್ ಇನ್ನು ವಾಕ್ಯದಲ್ಲಿ ಅಂತ
11: ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು. ಹಾಗೆ ಉತ್ತರದಲ್ಲಿ ಕೊನೆಯ ಪದ ಮೂರು ಬಾರಿ ಇರಬೇಕು. ಮೊದಲನೇದಾಗಿ ನಮ್ಮ ರಾಜ್ಯ ಯಾವುದು?
12: ಕರ್ನಾಟಕ. ಕರ್ನಾಟಕ, ಕರ್ನಾಟಕ.
11: ನೋ ನೋ ನೋ ನೋ, ನಾನು ಹೇಳಿದೆ ಸೆಂಟೆನ್ಸ್ ಪೂರ್ತಿ, ವಾಕ್ಯ ಪೂರ್ತಿ ಉತ್ತರ ಇರಬೇಕು.
12: ನಮ್ಮ ರಾಜ್ಯ ಕರ್ನಾಟಕ. ಕರ್ನಾಟಕ, ಕರ್ನಾಟಕ. ಈಗ
11: ಸೂಪರ್. ಓಕೆ, ನೀವೀಗ ಒಂದರ ಮಗ್ಗಿಯನ್ನ ಐದರ ತನಕ ಹೇಳಬೇಕು.
12: ಒಂದರ ಮಗ್ಗಿ?
11: ಹಾ, ಉತ್ತರ ತಪ್ಪಾಗಿದೆ. ಒಂದೊಂದ್ಲೆ ಒಂದು ಒಂದು ಒಂದು ಒಂದೆರಡ್ಲೆ ಎರಡು ಉತ್ತರ ಹೇಳ್ಬೇಕು. ಕೊನೆ ಉತ್ತರ ಮೂರ್ ಬಾರಿ ಹೇಳ್ಬೇಕು.
12: ಸರಿ, ಒಂದೊಂದ್ಲೆ ಒಂದು ಒಂದು ಒಂದು ಒಂದು ಒಂದೆರಡ್ಲೆ ಎರಡು ಎರಡು ಎರಡು ಎರಡು ಒಂದ್ ಮೂರ್ಲೆ ಮೂರು ಮೂರು ಮೂರು ಒಂದ್ ನಾಲ್ಕಲೆ ನಾಲ್ಕು ನಾಲ್ಕು ನಾಲ್ಕು ಒಂದೈದ್ಲೆ ಐದು ಐದು ಐದು.
11: ಸೂಪರ್ ಸೂಪರ್. ಮತ್ತೊಂದ್ ಪ್ರಶ್ನೆ ಇದೆ ಆಯ್ತಾ? ಏನಪ್ಪ ಅಂದ್ರೆ ನಿಮ್ಮ ಊರು ಯಾವುದು?
12: ನಮ್ಮ ಊರು ಶಿವಮೊಗ್ಗ. ನಮ್ಮ ಊರು ಶಿವಮೊಗ್ಗ. ಶಿವಮೊಗ್ಗ, ಶಿವಮೊಗ್ಗ.
11: ಸೂಪರ್. ನಾನು ಅನ್ಕೊಂಡೆ ನಿಮ್ ಏರಿಯಾ ಹೆಸರು ಹೇಳ್ತೀರಾ ಅಂತ.
12: ನೀವು ಊರು ಕೇಳಿದ್ದು?
11: ಓಕೆ,
12: ಊರಲ್ಲೇ ವಿನಮ್ ನಗರ, ವಿನಮ್ ನಗರ ಅಂತ ಹೇಳ್ತಾ ಇದ್ದೆ.
11: ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಕರೆ ಮಾಡಿದ್ರು. ಸೊ ಕೇಳುಗರೆಲ್ಲರಿಗೂ ಕೂಡ ಟಾಪಿಕ್ ಈಗ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಟಾಪಿಕ್ ಅಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಅಂಡ್ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ
13: ಮೇಡಮ್, ನಮಸ್ತೆ.
11: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
13: ಗುಡ್ ಮಾರ್ನಿಂಗ್. ನನ್ ಪೈಲಾ ಕಾಲ್ ಇತ್ತು ಮೇಡಮ್, ನಿಮ್ ಕನೆಕ್ಟ್ ಆಗ್ಲಿಲ್ಲ. ಅದು
11: ಹೌದಾ?
13: ಹೌದು ಮೇಡಮ್, ಆದ್ರೂ ಒಳ್ಳೇದೇ ಆಯ್ತು, ಯಾಕಂದ್ರೆ ನನಗೆ ಅಂಕಿಗಳು ಹೇಳಕ್ ಬರ್ತಿದ್ದಿಲ್ಲ.
11: ಆದ್ರೂ ಒಳ್ಳೇದೇ ಆಯ್ತು ಅಂತೀರಾ?
13: ಹೌದೌದು ಮೇಡಮ್, ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ.
11: ಹೌದೌದು, ಆಗೋದೆಲ್ಲ ಒಳ್ಳೇದಕ್ಕೆ, ಅದದೆಲ್ಲ ಆಗಲಿ, ಭಗವಂತನ ದಯೆ ಒಂದಿರಲಿ.
13: ದಯ ಒಂದಿರಲಿ. ನನ್ಗೆ ಅಂಕಿ ಹೇಳಕ್ ಬರ್ತಿದ್ದಿಲ್ಲ, ಅಲ್ಲಿ ನಾನು ಫೇಲ್ ಆಗ್ತಿದ್ದೆ.
11: ಇರ್ಲಿ ಇರ್ಲಿ, ಪರವಾಗಿಲ್ಲ. ಒಂದ್ ಪ್ರಶ್ನೆ ಇಲ್ಲ ಅಂದ್ರೆ ಮತ್ತೊಂದ್ ಪ್ರಶ್ನೆಗೆ ಉತ್ತರ ಕೊಟ್ರೆ ಆಯ್ತು.
13: ಹೌದು ಮೇಡಮ್, ಹೇಳರಿ ಈಗ.
11: ಓಕೆ, ತಿಂಡಿ ಆಯ್ತಾ?
13: ತಿಂಡಿ ಆಯ್ತು ಮೇಡಮ್. ನಾವು ಚಿತ್ರಾನ್ನ ಅಂತ ಕರಿತೀವ್ರ, ರಾತ್ರಿ ಅನ್ನ ಹರಗೆದ್ದ ಅದಕ್ಕ ಒಗ್ಗರಣೆ ತಿರ್ಲಕ್ ಚಿತ್ರಾನ್ನ ಅಂತ ಕರಿತೀವಿ.
11: ಅದೇ ಕರಿತೀವ್ರಿ ಮೇಡಮ್.
13: ಆದ್ರೂ ನಾವು ರಾತ್ರಿ ಅನ್ನ ಅಂತ ಹೇಳೋದೇವು.
11: ರಾತ್ರಿ ಅನ್ನ, ಕೆಲವ್ರು ತಂಗ್ಳನ್ನ ಅಂತಾರೆ, ಕೆಲವ್ರು ರಾತ್ರಿ ಅನ್ನ ಅಂತ ಹೇಳ್ತಾರೆ.
13: ಹೌದೌದು,
11: ಒಂದೊಂದು ರೀತಿ ಹೇಳ್ತಾರೆ. ಕೆಲವ್ರು ಬಿಸಿ ಅನ್ನ ಮಾಡ್ಕೊಳ್ಳೋ, ಅದಕ್ಕೆ ಒಗ್ಗರಣೆ ಮಾಡ್ಬಿಟ್ಟು ಚಿತ್ರಾನ್ನ ಮಾಡ್ತಾರೆ.
13: ಹಾ, ಚಿತ್ರಾನ್ನ ಅಂತ ಹೇಳ್ತಿರ್ತಾರಲ್ಲ, ಹಾಗಾಗಿ ಅದು ಹೆಚ್ಚಿಗೆ ಇತ್ತಂದ್ರ ಬೆಳಗಿನ ಟೈಮ್ ನಾಷ್ಟ ಮಾಡ್ಬಿಡೋದು.
11: ಓಕೆ ಓಕೆ, ಈಗ ಟಾಪಿಕ್ ಈಗ ಬರೋಣವಾ?
13: ಹಾ ಓಕೆ ಮೇಡಮ್.
11: ನಿಮಗೆ ಒಂದು ನಾಲಿಗೆ ನುಲಿಯನ್ನ ಕೊಡ್ತಾ ಇದೀನಿ, ಅದನ್ನ ಮೂರು ಬಾರಿ ಹೇಳ್ಬೇಕು. ಸೊ ಉತ್ತರ ಹೇಗೆ ಇರ್ಬೇಕಂತ ಗೊತ್ತು ತಾನೆ. ಕೊನೆಯದಾಗಿ ಕೊನೆಯ ಪದ ಮೂರ್ ಸರಿ ರಿಪೀಟ್ ಮಾಡ್ಬೇಕು. ಟಂಗ್ ಟ್ವಿಸ್ಟರ್ ಅಂತಾರೆ ಗೊತ್ತಾ, ನಾಲಿಗೆ ನುಲಿಗಳು ಅಂತ. ಆ ಒಂದು ನಾಲಿಗೆ ನುಲಿಯನ್ನ ಕೊಡ್ತೀನಿ, ಅದನ್ನ ನೀವು ಮೂರ್ ಬಾರಿ ಹೇಳ್ಬೇಕು, ಅದ್ರಲ್ಲೂ ಕೊನೆ ಕೊಳ್ಳುವಂತಹ ಪದವನ್ನ ಮೂರ್ ಸರಿ ಹೇಳ್ಬೇಕು.
13: ನಾಲಿಗೆ ಹೇಳ್ಬೇಕ್ರಿ?
11: ಅಲ್ರಿ, ಕೇಳಿಸ್ಕೊಳ್ರಿ. ಸಂಪಂಗ್ ಕೇಳಿಸ್ಕೊಳ್ತಾ ಇದೀರಾ? ಸಂಪಂಗ್ ಅಪ್ಪನ ಮಗ ಮರಿ ಸಂಪಂಗ್ ಅಪ್ಪ, ಈ ವಾಕ್ಯವನ್ನ ಮೂರ್ ಬಾರಿ ಹೇಳಿ.
13: ಶಂಕಮ್ಮಪ್ಪನ ಮಗ ಮರಿ ಸಂಕಮ್ಮಪ್ಪ, ಮರಿ ಸಂಕಮ್ಮಪ್ಪ, ಮರಿ ಸಂಕಮ್ಮಪ್ಪ.
11: ಸೂಪರ್.
13: ಇನ್ನೊಂದು ರೀ
11: ಹೇಳಿ, ಅದನ್ನೇ ಮೂರ್ ಸರಿ ಹೇಳ್ಬೇಕು ನೀವು ಅದನ್ನೀಗ.
13: ಶಂಕಮ್ಮಪ್ಪನ
11: ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ,
13: ಸಂಕಮ್ಮಪ್ಪ, ಮರಿ ಸಂಕಮ್ಮಪ್ಪ, ಮರಿ ಸಂಕಮ್ಮಪ್ಪ, ಶಂಕಮ್ಮಪ್ಪನ ಮಗ ಮರಿ ಸಂಕಮ್ಮಪ್ಪ, ಮರಿ ಸಂಕಮ್ಮಪ್ಪ, ಮರಿ ಸಂಕಮ್ಮಪ್ಪ.
11: ಸೂಪರ್ ಸೂಪರ್.
13: ಸೊ
11: ಈಗ ಒಂದು ಕೆಜಿಗೆ ಎಷ್ಟು ಗ್ರಾಮ್ಗಳು? ಒಂದು ಕೆಜಿಗೆ ಎಷ್ಟು ಗ್ರಾಮ್ಗಳು?
13: ಮೂರು ಗ್ರಾಮ್ಗಳು ಅಂತ ಅನ್ಕೋತೀನಿ ಮೇಡಮ್.
11: ಅಲ್ಲ,
13: ತಪ್ಪು
11: ತಪ್ಪು. ಸರಿ, ಒಂದು ಕೆಜಿಗೆ ಸಾವಿರ ಗ್ರಾಮ್ಗಳು ಆಯ್ತಾ? ಇದನ್ನ ಮೂರ್ ಬಾರಿ ಹೇಳ್ಬೇಕು ನೀವೀಗ. ಒಂದು ಕೆಜಿಗೆ ಎಷ್ಟು ಗ್ರಾಮ್ಗಳು?
13: ಒಂದು ಕೆಜಿಗೆ ಸಾವಿರ ಗ್ರಾಮಗಳು, ಸಾವಿರ ಗ್ರಾಮಗಳು, ಸಾವಿರ ಗ್ರಾಮಗಳು ಒಂದು ಕೆಜಿಗೆ.
11: ಸೂಪರ್, ಆಯ್ತಾಯ್ತು. ಮತ್ತೊಂದು ಪ್ರಶ್ನೆ ಇದೆ, ಮೂರ್ ಪ್ರಶ್ನೆ. ಓಕೆನಾ? ಒಂದು ವಾರಕ್ಕೆ ಎಷ್ಟು ದಿನಗಳು?
13: ಒಂದು ವಾರಕ್ಕೆ ಏಳು ದಿನಗಳು, ಏಳು ದಿನಗಳು, ಏಳು ದಿನಗಳು.
11: ಸೂಪರ್ ಸೂಪರ್ ಸೂಪರ್.
13: ಏಳು ದಿನಗಳು
11: ಮೇಡಮ್. ನೀವು ಉತ್ತರನೇ ಮೂರ್ ಸರಿ ಹೇಳ್ತಿದ್ರ, ಕೊನೆ ಪದ ಮಾತ್ರ ಮೂರ್ ಸರಿ ಹೇಳಿದ್ರೆ ಸಾಕು.
13: ಓಕೆ ಮೇಡಮ್, ನಮಸ್ತೆ.
11: ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
13: ಓಕೆ ಮೇಡಮ್.
11: ಯೆಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ ಹಲೋ
14: ಹಲೋ, ನಮಸ್ತೆ ರೀ ಮೇಡಮ್.
11: ನಮಸ್ತೆ ರೀ ಸರ.
14: ಆರಾಮದಿರಿ ಮೇಡಮ್?
11: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
14: ನಾವ್ ಎಲ್ಲ ಆರಾಮದ್ದೇ ನೋಡ್ರಿ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತೀರಿ. ಕಾರ್ಯಕ್ರಮ ಕೇಳ್ಕೋತ ಕರೆ ಮಾಡಿದವ್ರಿ.
11: ಕಾರ್ಯಕ್ರಮ ಕೇಳ್ಕೋತ ಕರೆ ಮಾಡಿದ್ರೇನ್ರಿ?
14: ಹ್ಞೂನ್ರಿ ಮೇಡಮ್.
11: ಓಕೆ, ತಿಂಡಿ ಆಯ್ತೇನ್ರಿ?
14: ಹಾ, ತಿಂಡಿ ಆಯ್ತ್ರಿ ಮೇಡಮ್.
11: ಏನ್ ತಿಂಡಿ ಇವತ್ತು?
14: ಇವತ್ತ ಹೋಳಿಗೆ ರೀ ಮೇಡಮ್. ನಿನ್ನೆ ಹೋಳಿಗೆ ಮಾಡಿದ್ರಿ ನಮ್ಮಲ್ಲಿ, ದೇವ್ರ ಕುಂಡಸಿದ್ರಲ್ರಿ, ಹಲಾಬ್ ಚಾಲು ಅಲ್ರಿ ಮೇಡಮ್.
11: ಓಕೆ,
14: ಅಲಹಾಬಾದಾಗ ನಿನ್ನೆ ಹೋಳಿಗೆ ಬಾನ್ ಇತ್ರಿ, ಅದಕ್ಕೆ ಇವತ್ತು ಬೆಳಿಗ್ಗೆ ಅದೇ ಊಟ ಮಾಡಿದವ್ರಿ.
11: ಸೂಪರ್ ಸೂಪರ್ ಸರ. ಓಕೆ, ನಿಮಗೀಗ ಪ್ರಶ್ನೆನ ಕೇಳ್ತೀನಿ, ಉತ್ತರ ಕೊಡಬೇಕು. ಟಾಪಿಕ್ ಅರ್ಥ ಆಗಿದೆ ಅಲ್ವಾ?
14: ಅರ್ಥ ಆಗ್ಯಾದ್ರಿ ಮೇಡಮ್, ಅರ್ಥ ಆಗ್ಯಾದ್ರಿ.
11: ಓಕೆ, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು?
14: ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೀ ಮೇಡಮ್.
11: ನೀವು ಟಾಪಿಕ್ ಅರ್ಥ ಮಾಡ್ಕೊಳ್ತಿಲ್ಲ, ಉತ್ತರನ ಮೂರ್ ಸರಿ ಹೇಳ್ಬೇಕು.
14: ಮೂರ್ ಸಲ ರೀ?
11: ಕೊನೆ ಉತ್ತರ ಮಾತ್ರ ಮೂರ್ ಸರಿ ಹೇಳ್ಬೇಕು.
14: ಇದು ಇದನ್ನು ಒಂದ್ ಮೂರ್ ಸಲ ಹೇಳ್ಬೇಕ್ರಿ?
11: ಹೌದ್ರಿ ಸರ.
14: ಹಾ ಅನ್ರಿ ಮೇಡಮ್. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ.
11: ನವಾ ಸರ್.
14: ಹ್ಞೂನ್ರಿ ಮೇಡಮ್.
11: ಕೊನೆ ಉತ್ತರ ಏನಿರುತ್ತೆ ಆ ಉತ್ತರ ಮಾತ್ರ ಮೂರ್ ಬಾರಿ ಹೇಳ್ಬೇಕು.
14: ಕೊನೆ ಉತ್ತರ ಒಂದೇ ರೀ ಮೇಡಮ್?
11: ಹೌದ್ರಿ, ಅದನ್ನ ಮಾತ್ರ ಮೂರ್ ಬಾರಿ ಹೇಳ್ರಿ. ಇಡೀ ಉತ್ತರದೆಲ್ಲ ಮೂರ್ ಸರಿ ಅಲ್ರಿ.
14: ಇದು ಒಂದೇ ಸಲ ಅಂದಂಗ ಐತ್ರಿ ಮೇಡಮ್.
11: ಹಾ, ಈಗ ಕರೆಕ್ಟ್ ಆಗಿ ಹೇಳ್ಬೇಕು, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಯಾರು?
14: ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ.
11: ಹ್ಮ್, ಆಮೇಲೆ ನರೇಂದ್ರ ಮೋದಿ ಅನ್ನೋ ಪದವನ್ನೇ ಮೂರ್ ಸರಿ ಹೇಳ್ಬೇಕು.
14: ಹೌದ್ರಿ ಮೇಡಮ್?
11: ಹೌದು.
14: ಅರ್ಥ ಆಗಲ್ದಾಗ ಬರ್ರಿ, ನರೇಂದ್ರ ಮೋದಿ, ನರೇಂದ್ರ ಮೋದಿ, ನರೇಂದ್ರ ಮೋದಿ.
11: ಸೂಪರ್. ಈಗ ಮತ್ತೊಂದ್ ಪ್ರಶ್ನೆ ಆಯ್ತಾ?
14: ಹ್ಞೂನ್ರಿ.
11: ಹಸಿರು ಬಣ್ಣದ ಒಂದು ತರಕಾರಿಯ ಹೆಸರನ್ನ ಹೇಳಿ.
14: ಹಸಿರು ಬಣ್ಣದ ತರಕಾರಿ ಸೌತೆಕಾಯಿ ರೀ ಮೇಡಮ್.
11: ಹ್ಮ್, ಅದನ್ನೇ ಮೂರ್ ಸರಿ ಹೇಳ್ರಿ. ಸೌತೆಕಾಯಿ ಅಂತ.
14: ಸೌತೆಕಾಯಿ, ಸೌತೆಕಾಯಿ, ಸೌತೆಕಾಯಿ.
11: ಹಾ, ಅದೇ ತರ ಸೆಂಟೆನ್ಸ್ ಪೂರ್ತಿ ಹೇಳ್ಬೇಕು. ಉದಾಹರಣೆಗೆ, ಹಸಿರು ಬಣ್ಣದ ತರಕಾರಿ ಯಾವ್ದು ಅನ್ವಾಗ, ಹಸಿರು ಬಣ್ಣದ ತರಕಾರಿ ಸೌತೆಕಾಯಿ, ಸೌತೆಕಾಯಿ, ಸೌತೆಕಾಯಿ, ಈ ತರ ಹೇಳ್ಬೇಕು. ಕರೆಕ್ಟ್ ಅಲ್ವಾ? ಈಗ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ಬೇಕು. ಭಾನುವಾರ ಆದ ಮೇಲೆ ಯಾವ ವಾರ ಬರುತ್ತೆ?
14: ಭಾನುವಾರ ಆದ ಮೇಲೆ ಸೋಮವಾರ ಬರುತ್ತೆ.
11: ಅಂದ್ರೆ ನೀವು ಸೋತ್ರಿ ಮತ್ತೆ.
14: ಭಾನುವಾರ ಆದ್ಮೇಲೆ ಸೋಮವಾರ ಬರುತ್ತೆ, ಬರುತ್ತೆ, ಬರುತ್ತೆ, ಬರುತ್ತೆ.
11: ಈಗ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
14: ಕರೆ ಮಾಡಿ ಧನ್ಯವಾದ. ಧನ್ಯವಾದ. ನಮಸ್ತೆ ಮೇಡಮ್.
11: ಓಕೆ, ಸೊ ನಮ್ಮ ಕಾಲೇಜ್ ಎಲ್ಲರ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರಲ್ವಾ? ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾ ಇದೆ, ಆದರೆ ಕನ್ಫ್ಯೂಷನ್ ಮಾಡ್ಕೋಬಿಡಿ ಆಯ್ತಾ? ನೀವು ಹೇಳುವಂಥ ಪದದ ಉತ್ತರದ ಸೆಂಟೆನ್ಸ್ ಏನಿರುತ್ತೆ ಅದರಲ್ಲಿ ಕೊನೆ ಪದ ಮಾತ್ರ ಮೂರು ಸರಿ ರಿಪೀಟ್ ಮಾಡಿದ್ರೆ ಆಯ್ತು. ಸರಿನಾ? ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ
15: ಹಲೋ, ನಮಸ್ತೆ ಮೇಡಮ್.
11: ನಮಸ್ತೆ.
15: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
11: ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ?
15: ನಾವು ಚೆನ್ನಾಗಿದ್ದೀವಿ ಮೇಡಮ್.
11: ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ?
15: ತಿಂಡಿ ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
11: ನಮ್ದು ತಿಂಡಿ ಆಯ್ತು ಸರ್.
15: ಹಾ ಮೇಡಮ್.
11: ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
15: ಗೊತ್ತಾಯ್ತು ಮೇಡಮ್.
11: ಓಕೆ, ನಿಮಗೀಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು.
15: ಸರಿ ಮೇಡಮ್, ಪ್ರಯತ್ನ ಮಾಡ್ತೀನಿ.
11: ಕರ್ನಾಟಕ ರಾಜ್ಯದ ಒಂದು ಗ್ರಾಮೀಣ ಕ್ರೀಡೆಯನ್ನ ಹೆಸರಿಸಿ.
15: ಕರ್ನಾಟಕ ರಾಜ್ಯದ ಮೇಡಮ್?
11: ಹ್ಮ್.
15: ಕ್ರಿಕೆಟ್.
11: ಕ್ರಿಕೆಟ್ ಗ್ರಾಮೀಣ ಕ್ರೀಡೆನಾ ಸರ್? ಅದು
15: ಗ್ರಾಮೀಣ ಕ್ರೀಡೆ ಆಗಲ್ವಾ ಮೇಡಮ್? ಅದು
11: ಆಗಲ್ಲ. ಓಕೆ, ಭಾರತ ದೇಶದ ಯಾವ್ದಾರು ಒಂದು ಗ್ರಾಮೀಣ ಕ್ರೀಡೆಯನ್ನ ಹೇಳಿ ಸರ್.
15: ಕಬಡ್ಡಿ. ಕಬಡ್ಡಿ.
11: ಹಾ, ಅದನ್ನ ಪೂರ್ತಿ ಸೆಂಟೆನ್ಸ್ ಪೂರ್ತಿ ಹೇಳಿ.
16: ಕಬಡ್ಡಿ, ಕಬಡ್ಡಿ, ಕಬಡ್ಡಿ
15: ಮೇಡಮ್. ಹೇಳ್ನಲ್ ಮೇಡಮ್, ಕಬಡ್ಡಿ ಅಂತ.
11: ನಾನೇನ್ ಹೇಳ್ತಾ ಇರೋದು, ನಮ್ಮ ಭಾರತ ದೇಶದ ಗ್ರಾಮೀಣ ಕ್ರೀಡೆ ಕಬಡ್ಡಿ, ಕಬಡ್ಡಿ, ಕಬಡ್ಡಿ, ಆ ತರ ಹೇಳ್ಬೇಕು.
15: ಮೂರ್ಸದೆ ಕಬಡ್ಡಿ, ಕಬಡ್ಡಿ, ಕಬಡ್ಡಿ.
11: ಸೆಂಟೆನ್ಸ್ ಹೇಳಿ
15: ಅಂದ್ರೆ ಕಬಡ್ಡಿ ಅಲ್ವಾ? ಕಬಡ್ಡಿ, ಕಬಡ್ಡಿ, ಕಬಡ್ಡಿ.
11: ಸರಿ, ಮತ್ತೊಂದ್ ಪ್ರಶ್ನೆ ಏನ್ ಗೊತ್ತಾ?
15: ಹಾ ಹೇಳಿ ಮೇಡಮ್.
11: ನಿಮ್ ಹೆಸರೇನು? ನಿಮ್ಮ ಹೆಸರೇನು?
15: ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ಜಯಂತ್, ಜಯಂತ್, ಜಯಂತ್.
11: ನೀವು ತಪ್ಪಾಗಿ ಉತ್ತರ ಕೊಡ್ತಾ ಇದ್ದೀರಾ. ಸೆಂಟೆನ್ಸ್ ಪೂರ್ತಿ ಹೇಳ್ಬೇಕು ಸರ್, ನನ್ನ ಹೆಸರು ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಅಂತ.
15: ನನ್ನ ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ.
11: ನೀವು ವಾಸಿಸ್ತಾ ಇರುವಂತಹ ನಗರದ ಹೆಸರೇನು?
15: ಬೆಂಗಳೂರು ನಗರ.
11: ಎಲ್ಲರೂ ಕೂಡ ಸಿಂಪಲ್ ಆನ್ಸರ್ ಹೇಳ್ತಾರೆ ಸರ್, ಸೆಂಟೆನ್ಸ್ ಪೂರ್ತಿ ಹೇಳದೇ ಇಲ್ಲ, ಒನ್ ವರ್ಡ್ ಆನ್ಸರ್ ಮಾತ್ರ ಹೇಳ್ತಾರೆ.
15: ನಮ್ಮ ಊರು ಬೆಂಗಳೂರು. ನಮ್ಮ ಊರು ಬೆಂಗಳೂರು. ನಮ್ಮ ಊರು ಬೆಂಗಳೂರು.
11: ಹಿಂದ್ಗಡೆ ಯಾರದ ಹೆಲ್ಪ್ ಮಾಡ್ತಿರೋದು?
15: ನನ್ನ ಮಗ ಅವನೇ ಮೇಡಮ್.
11: ಓಕೆ ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
15: ಓಕೆ ಮೇಡಮ್, ಥ್ಯಾಂಕ್ ಯು.
11: ಓಕೆ, ಕೇಳುಗರೆ ತುಂಬಾ ಕನ್ಫ್ಯೂಷನ್ ಮಾಡ್ಕೋಬಿಡಿ, ತುಂಬಾ ಸುಲಭವಾದ ಟಾಪಿಕ್ ಇದು. ನಾವು ಹೇಳುವಂತಹ ವಾಕ್ಯದಲ್ಲಿರುವಂತಹ ಕೊನೆಯ ಉತ್ತರವನ್ನ ಮಾತ್ರ ಮೂರು ಬಾರಿ ಹೇಳಬೇಕು, ಇದೇ ಇವತ್ತಿನ ಟಾಪಿಕ್ ಇರೋದು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ, ನಮಸ್ತೆ.
16: ಹಲೋ
11: ಹಲೋ, ನಮಸ್ತೆ.
16: ಹಾ ನಮಸ್ತೆ ಮೇಡಮ್,
11: ಹೇಗಿದ್ದೀರಾ ಮೇಡಮ್?
16: ಹಾ ಚೆನ್ನಾಗಿದ್ದೀವಿ ಮೇಡಮ್, ಸ್ವಲ್ಪ ನೆಗಡಿ ಆಗಿದೆ.
11: ಸ್ವಲ್ಪ ನೆಗಡಿ ಆಗಿದೆಯಾ?
16: ಚೇಂಜ್ ಆಯ್ತಲ್ಲ.
11: ಹೌದೌದು, ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿರಿ, ಸರಿ ಹೋಗುತ್ತೆ. ಗಿರಿಜಾ ಮ್ಯಾಮ್, ತಿಂಡಿ ಆಯ್ತಾ?
16: ಹಾ ತಿಂಡಿ, ಅವಲಕ್ಕಿ ಆಯ್ತು ಮೇಡಮ್. ನಿಮ್ದು ಏನಾಯ್ತು ಇವತ್ತು?
11: ನಮ್ದು ಇವತ್ತು ಪೂರಿ ಸಾಗು.
16: ಓ
11: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಮೇಡಮ್?
16: ಅಲ್ಲ, ಗೋಳ ಗುಮ್ಮಟದಲ್ಲಿ ಒಂದ್ ಸಾರಿ ಹೇಳಿದ್ರೆ ಏಳು ಸಾರಿ ಹೇಳತ್ತಲ್ಲ, ಆ ತರ ಆಯ್ತು.
11: ಹೌದೌದು, ಈಗ ಏಳು ಸರಿ ಎಲ್ಲ ಹೇಳ್ಸಲ್ಲ, ಮೂರ್ ಸರಿ ಹೇಳ್ತೀವಿ ಅಷ್ಟೇ.
16: ಹೇಳಿ ಮೇಡಮ್.
11: ನಿಮಗ್ ಟಾಪಿಕ್ ಅರ್ಥ ಆಗಿದೆ ಅಲ್ವಾ? ಆ ವಾಕ್ಯದಲ್ಲಿ ಕೊನೆಯ ಉತ್ತರ ಮಾತ್ರ ಮೂರು ಬಾರಿ ಹೇಳ್ಬೇಕು. ಓಕೆ
16: ಓಕೆ ಮ್ಯಾಮ್.
11: ಓಕೆ, ನಿಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ರಾಜ್ಯದ ಒಂದು ಜಿಲ್ಲೆಯ ಹೆಸರನ್ನ ಹೇಳಿ.
16: ನಮ್ಮ ರಾಜ್ಯದ ಒಂದು ಜಿಲ್ಲೆ ಬೆಳಗಾವಿ. ಬೆಳಗಾವಿ ಬೆಳಗಾವಿ.
11: ಸೂಪರ್, ಈ ರೀತಿ ಆನ್ಸರ್ ಮಾಡ್ಬೇಕು. ಓಕೆನಾ?
16: ಓಕೆ.
11: ಮತ್ತೊಂದು ನಾಲಿಗೆ ನುಲಿಯನ್ನ ಕೊಡ್ತೀನಿ, ಅದನ್ನ ಮೂರು ಬಾರಿ ಹೇಳ್ಬೇಕು, ಸರಿನಾ? ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು.
16: ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು.
11: ಸೂಪರ್.
16: ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು.
11: ಆಮೇಲೆ
16: ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು.
11: ಯಸ್, ಸೂಪರ್ ಮ್ಯಾಮ್, ಸಕ್ಕದಾಗಿ ಆನ್ಸರ್ ಮಾಡಿದ್ರಿ. ಮತ್ತೊಂದು ಪ್ರಶ್ನೆ ಆಯ್ತಾ?
16: ಹೇಳಿ.
11: ಓಕೆನಾ? ಈಗ ತರಕಾರಿಯ ಹೆಸರನ್ನ ಹೇಳ್ಬೇಕು, ಮೂರು ತರಕಾರಿಯ ಹೆಸರನ್ನ ಹೇಳಿ.
16: ಯಾವ್ದು ಅಂದ್ರೆ ಯಾವ್ದು ಬೇಕಾದ್ರೂ?
11: ಯಾವ್ದಾದ್ರೂ ಪರವಾಗಿಲ್ಲ, ಮೂರು ತರಕಾರಿಯ ಹೆಸರು ಹೇಳ್ಬೇಕು.
16: ಒಂದು ತರಕಾರಿಯ ಹೆಸರು ಸೌತೆಕಾಯಿ. ಸೌತೆಕಾಯಿ ಸೌತೆಕಾಯಿ. ಇನ್ನೊಂದು ತರಕಾರಿಯ ಹೆಸರು ಬದನೆಕಾಯಿ. ಬದನೆಕಾಯಿ ಬದನೆಕಾಯಿ. ಇನ್ನೊಂದು ತರಕಾರಿ ಹೆಸರು ಟೊಮ್ಯಾಟೊ. ಟೊಮ್ಯಾಟೊ ಟೊಮ್ಯಾಟೊ.
11: ಸೂಪರ್, ಇವತ್ತಿನ ಕ್ಲಾಸ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದವ್ರು ನೀವೇ ಮೇಡಮ್.
16: ಥ್ಯಾಂಕ್ ಯು ಮೇಡಮ್,
11: ಸಕಲಾಗಿ ಆನ್ಸರ್ ಮಾಡಿದ್ರಿ.
16: ಚೆನ್ನಾಗಿ ಅರ್ಥ ಆಗಿತ್ತಲ್ಲ ಈಗ.
11: ಅದೇ ಟಾಪಿಕ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಆನ್ಸರ್ ಹೇಳ್ಬೋದು. ನನ್ನ ಫೇವ್ರೆಟ್ ಸ್ಟೂಡೆಂಟ್ ಆಗೋದ್ರಿ ನೀವು ಇವತ್ತು.
16: ಓ ಥ್ಯಾಂಕ್ ಯು ಮ್ಯಾಮ್.
11: ಸೊ ನೋಡೋಣ ನೆಕ್ಸ್ಟ್ ಕಾಲೇಜ್ ಅಲ್ಲಿ ಯಾರು ಫೇವ್ರೆಟ್ ಆಗ್ತಾರೆ ಅಂತ.
16: ಥ್ಯಾಂಕ್
11: ಯು, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್ ಗಿರಿಜಾ ಮ್ಯಾಮ್, ಟಾಪಿಕ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆನ್ಸರ್ ಮಾಡಿದ್ರು. ಸೊ ಎಲ್ಲರೂ ಕೂಡ ಅದೇ ರೀತಿ ಆನ್ಸರ್ ಮಾಡಿದ್ರೆ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತೀಯಾರು ಕೇಳುವ? ಹಲೋ
17: ಹಲೋ,
11: ನಮಸ್ತೆ.
17: ನಮಸ್ತೆ ನಮಸ್ತೆ ನಮಸ್ತೆ. ಬೆಳಗಿನ ಶುಭೋದಯ ಶುಭೋದಯ ಶುಭೋದಯ.
11: ಸೂಪರ್ ಸೂಪರ್, ನಮಸ್ತೆ ಶುಭೋದಯ. ಗುಡ್ ಮಾರ್ನಿಂಗ್.
17: ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್.
11: ಓಕೆ, ತಿಂಡಿ ಆಯ್ತಾ?
17: ಆಯ್ತು, ಇಡ್ಲಿ ಚಟ್ನಿ ಚಟ್ನಿ ಚಟ್ನಿ.
11: ಏ ಸಖತ್ ಸಖತ್, ಇನ್ನೊಬ್ರು ಫೇವರೇಟ್ ಸ್ಟೂಡೆಂಟ್ ರೆಡಿ ಆಗ್ತಿದಾರೆ ಹಾಗಿದ್ರೆ. ಇಡ್ಲಿ ಚಟ್ನಿ ತಿಂದ್ರ ಮೀನಮ್ಮ?
17: ಇಡ್ಲಿ ಚಟ್ನಿ ಚಟ್ನಿ ತಿಂದ್ವಿ.
11: ಓಕೆ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ನಾನಂತೂ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು.
17: ಓಕೆ ಓಕೆ
11: ಓಕೆನಾ? ಒಂದು ವರ್ಷದಲ್ಲಿ ಎಷ್ಟು ಕಾಲಗಳಿರುತ್ತೆ, ಅವು ಯಾವುವು? ಒಂದು ವರ್ಷದಲ್ಲಿ ಎಷ್ಟು ಕಾಲಗಳಿರುತ್ತೆ, ಅವು ಯಾವುವು?
17: ಒಂದು ವರ್ಷದಲ್ಲಿ ನಾಲ್ಕು ಕಾಲಗಳು.
11: ನಾಲ್ಕ?
17: ಇಲ್ಲ ಇಲ್ಲ, ಮೂರು.
11: ಓಕೆ, ಅದು ಯಾವುವು ಅಂತ ಹೇಳಿ.
17: ವರ್ಷದಲ್ಲಿ ಮೂರು ಕಾಲಗಳು ಇರುತ್ತೆ ಇರುತ್ತೆ ಇರುತ್ತೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಚಳಿಗಾಲ ಚಳಿಗಾಲ.
11: ಸೂಪರ್. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ. ಮತ್ತೊಂದು ಪ್ರಶ್ನೆ ಕೇಳಲ?
17: ಹಾ ಕೇಳಿ.
11: ಓಕೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಹೆಸರೇನು?
17: ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಹೆಸರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್.
11: ಓಕೆ ಸೂಪರ್, ಮತ್ತೊಂದು ಪ್ರಶ್ನೆ ಈಗ. ಓಕೆನಾ? ನಮ್ಮ ರಾಜ್ಯದಲ್ಲಿ ಬೆಣ್ಣೆ ನಗರಿ ಅಂತ ಯಾವ ಜಿಲ್ಲೆಗೆ ಕರೀತಾರೆ?
17: ಅಯ್ಯೋ, ನಮ್ಮ ಅತ್ತೆ ಮನೆ ಅದೇ ಕೇಳ್ಬಿಟ್ರ.
11: ಸೆಂಟೆನ್ಸ್ ಪೂರ್ತಿ ಹೇಳ್ಬೇಕಾ?
17: ನಮ್ಮ ರಾಜ್ಯದ ಬೆಣ್ಣೆ ನಗರಿಯನ್ನು ದಾವಣಗೆರೆ ಬೆಣ್ಣೆ ನಗರಿ ದಾವಣಗೆರೆ ದಾವಣಗೆರೆ ದಾವಣಗೆರೆ
11: ಸೂಪರ್ ಸೂಪರ್ ಮೀನಮ್ಮ
17: ನಮ್ಮ ಅತ್ತೆ ಮನೆ ಅದು ನಮ್ಮ
11: ಗಂಡನ ಮನೆ ಅದಕ್ಕೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಥ್ಯಾಂಕ್ ಯು ಮೀನಮ್ಮ
17: ಫೇವರೇಟ್ ಕೇಳ್ಬಿಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು
11: ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಎಸ್ ಮೀನಮ್ಮ ಅವರು ಬ್ಯಾಂಕ್ಲೂರಿಂದ ಕರೆ ಮಾಡಿದ್ರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಈಗ ಎಲ್ರಿಗೂ ಟಾಪಿಕ್ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನಾನು ನಿಮ್ಮ ಆರ್ ಜೆ ಅರ್ಪಿತಾ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
18: ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು ದಿನವಿಡೀ ಎಸಿ ಹಾಕ್ತಾರೆ ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ ಎರಡೆರಡು ಫ್ರಿಡ್ಜ್ ಇದೆ ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ ಜೀರೋ ನಾನು ಕೇಳಿದಾಗ ಸೋದರಳಿಯ ಹೇಳಿದ ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ
19: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ
20: ಏನಿಲ್ವೋ ರಾಜು ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ
19: ಅಯ್ಯೋ ದಡ್ಡ ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ
21: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೆಮೋಥೆರಪಿ ಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು BH ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು 20 ವರ್ಷದ ಸೇವಾನುಭವ ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ

0: ಎಸ್ ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೆಳಗಡೆ ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಬಂದ್ರಿ ಅಲ್ವಾ? ಹೌದು, ಅಣ್ಣ ಬಾಂಡ್ ಸಿನಿಮಾದ ಸಾಂಗ್. ಈ ಸಿನಿಮಾದ ನಿರ್ದೇಶಕರು ಸೂರಿ ಅವರು, ಹಾಗೆ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ ಅವರು. ಈ ಸಾಂಗ್ ಅನ್ನ ಸೊಗಸಾಗಿ ಹಾಡಿರೋರು ಸೋನು ನಿಗಮ್ ಅವರು, ಶ್ರೇಯಾ ಘೋಷಲ್ ಅವರು. ಇವರಿಬ್ರು ಬೇರೆ ಒಂದ್ ರೀತಿ ಸಖತ್ ಆಗಿರತ್ತೆ. ಸಾಂಗ್ಸ್ ಕೂಡ ಅಷ್ಟೇ ಮೆಲೋಡಿ ಆಗಿರತ್ತೆ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ, ಇವತ್ತಿನ ಕಾರ್ಯಕ್ರಮದ ವಿಶೇಷ ನಿಮಗೆ ಗೊತ್ತಾಗಿರ್ಬೇಕು ಅನ್ಕೊಳ್ತೀನಿ. ನಾನು ಕೇಳುವಂತ ಸುಲಭ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರಿಸಬೇಕು, ಅದು ವಾಕ್ಯ ಪೂರ್ತಿಯಲ್ಲಿ ಉತ್ತರಿಸಬೇಕು. ನೀವು ವಾಕ್ಯದ ಕೊನೆಯ ಉತ್ತರ ಹೇಳಿದ್ರೆ ಅದು ಮೂರು ಬಾರಿ ಹೇಳಬೇಕು, ಅಂದರೆ ಆ ಪದ ಮೂರು ಬಾರಿ ಹೇಳಬೇಕು. ಇದು ನಮ್ಮ ಟಾಪಿಕ್ ಆಗಿದೆ. ನಿಮಗೆ ಟಾಪಿಕ್ ಅರ್ಥ ಆಗಿದ್ದು ನೀವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂದರೆ ನಮ್ಮ ಸಂಖ್ಯೆ 9686820969 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
1: ಹಲೋ,
0: ನಮಸ್ತೆ.
1: ಗುಡ್ ಮಾರ್ನಿಂಗ್ ಮೇಡಮ್.
0: ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ?
1: ಫೈನ್ ಮೇಡಮ್.
0: ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್.
0: ಏನ್ ತಿಂಡಿ?
1: ನೀರ್ ದೋಸೆ ಚಟ್ನಿ.
0: ಅರೆ, ನೀರ್ ದೋಸೆ ಚಟ್ನಿ. ಬೆಳಗ್ಗೆನೆ ಒಳ್ಳೆ ಟಿಫನ್ ಮಾಡ್ಕೊಂಡು ಬಂದಿದ್ದೀರಾ. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ನೀವು ಕೇಳೋ ಪ್ರಶ್ನೆ ಮೂರು ಸಲ ಉತ್ತರ ಕೊಡ್ಬೇಕು.
0: ಹೌದು, ವಿತ್ ಸೆಂಟೆನ್ಸ್ ವಾಕ್ಯದಲ್ಲಿ ಉತ್ತರ ಕೊಡ್ಬೇಕು, ಬರೀ ಒನ್ ವರ್ಡ್ ಆನ್ಸರ್ಸ್ ಅಲ್ಲ ಸರ್.
1: ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ರಲ್ರು.
0: ಕನ್ಫ್ಯೂಷನ್ ಅಲ್ಲಿ ಇದೀರಾ? ಕನ್ಫ್ಯೂಷನ್ ಎಲ್ಲ ಇಲ್ಲ, ತುಂಬಾ ಈಸಿ ಟಾಪಿಕ್ ಇದೆ. ಓಕೆನಾ?
1: ಮೂರು ಸಲ ಉತ್ತರ ಕೊಡ್ಬೇಕಲ್ಲ.
0: ನಿಮ್ ಪದ ಒಂದೇ ಇರ್ಬೇಕು, ಅಂದ್ರೆ ನೀವ್ ಹೇಳುವಂತ ಉತ್ತರದ ಸೆಂಟೆನ್ಸ್ ಏನಿದೆ, ವಾಕ್ಯ ಏನಿದೆ, ಆ ವಾಕ್ಯ ಒಂದೇ ಇರುತ್ತೆ. ಆದ್ರೆ ಉತ್ತರ ಮಾತ್ರ, ಕೊನೆಯ ಉತ್ತರ ಮೂರು ಬಾರಿ ಹೇಳ್ಬೇಕು. ಓಕೆನಾ? ಇದಕ್ಕೆ ಚಿಕ್ಕ ಉದಾಹರಣೆ ಅಂದ್ರೆ ನಿಮ್ಮೂರು ಯಾವ್ದು ಸರ್?
1: ನಮ್ಮೂರು ತಲ್ಲೂರು.
0: ಅದೇ ಊರ ಹೆಸರು ಏನ್ ಹೇಳಿದ್ರಿ?
1: ತಲ್ಲೂರು.
0: ತಲ್ಲೂರು, ನಮ್ಮೂರು ತಲ್ಲೂರು, ತಲ್ಲೂರು ತಲ್ಲೂರು, ಅಷ್ಟೇ.
1: ನಮ್ಮೂರು ತಲ್ಲೂರು, ತಲ್ಲೂರು ತಲ್ಲೂರು,
0: ಈ ರೀತಿ ಹೇಳ್ಬೇಕು. ಓಕೆನಾ? ಓಕೆ. ಸೊ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಕೇಳಲಾ? ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ?
1: ಭಾರತ ದೇಶದಲ್ಲಿ
0: ಎಷ್ಟು ರಾಜ್ಯಗಳಿವೆ?
1: ಎಷ್ಟು? ಇಪ್ಪತ್ತೆಂಟಲ್ಲ ಮೇಡಮ್?
0: ಇಪ್ಪತ್ತೆಂಟಲ್ಲ, ಒಂದು ಜಾಸ್ತಿ ಆಗೋಯ್ತಲ್ಲ.
1: ಇಪ್ಪತ್ತೇಳು.
0: ಜಾಸ್ತಿ ಸರ್ ಹೇಳಿದ್ ನಾನು, ಕಡಿಮೆ ಅಲ್ಲ.
1: ಇಪ್ಪತ್ತೊಂಬತ್ತು.
0: ಅದು ಪೂರ್ತಿ ಹೇಳಿ ಕರೆಕ್ಟ್ ಆಗಿ.
1: ಇಪ್ಪತ್ತೊಂಬತ್ತು, ಇಪ್ಪತ್ತೊಂಬತ್ತು, ಇಪ್ಪತ್ತೊಂಬತ್ತು.
0: ಹೆಂಗ್ ಹೇಳ್ಬೇಕಾ? ಭಾರತ ದೇಶದಲ್ಲಿ 29 ರಾಜ್ಯಗಳಿವೆ, ರಾಜ್ಯಗಳಿವೆ, ರಾಜ್ಯಗಳಿವೆ, ಆ ತರ ಹೇಳ್ಬೇಕು. ಈಗ ಹೇಳಿ, ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ?
1: 29 ರಾಜ್ಯಗಳಿವೆ, ರಾಜ್ಯಗಳಿವೆ, ರಾಜ್ಯಗಳಿವೆ.
0: ಸೂಪರ್. ಸೊ ನೆಕ್ಸ್ಟ್ ಪ್ರಶ್ನೆ ಕೇಳೋಣವಾ? ಓಕೆ. ನೀರು ಪದದ ಸಮಾನಾರ್ಥಕ ಪದವನ್ನ ಹೇಳಿ, ಎರಡು ಸಮಾನಾರ್ಥಕ ಪದವನ್ನ ಹೇಳಿ.
1: ನೀರು
0: ಪದದ ಎರಡು ಸಮಾನಾರ್ಥಕ ಪದವನ್ನ ಹೇಳಿ ಸರ್.
1: ನೀರು ಪದದ ಎರಡು ಸಮಾನಾರ್ಥಕ ಪದ ಅಂದ್ರೆ ಯಾವ್ದು ಮೇಡಮ್?
0: ನೀರಿಗೆ ಏನೇನಂತ ಕರೀತಾರೆ ಸರ್?
1: ನೀರಿಗೆ
0: ಸಮಾನಾರ್ಥಕ ಪದ ಗೊತ್ತಿಲ್ವಾ?
1: ನೀರು ಸಮಾನಾರ್ಥಕ,
0: ಅಟ್ಲೀಸ್ಟ್ ಒಂದಾದ್ರೂ ಹೇಳಿ. ನೀರಿಗೆ ಸಮಾನಾರ್ಥಕ ಪದ ಏನು?
1: ಜಲ.
0: ಅದನ್ನೇ ಹೇಳಿ.
1: ಜಲ, ಜಲ, ಜಲ.
0: ಸೆಂಟೆನ್ಸ್ ಪೂರ್ತಿ ಹೇಳಬೇಕು.
1: ಜಲ ಎರಡು ಸಲ, ಜಲ ಮೂರು ಸಲ.
0: ಜಲ ಎರಡು ಸಲ ಮೂರು ಸಲ ಅಲ್ಲ, ಸೆಂಟೆನ್ಸ್ ಪೂರ್ತಿ ಹೇಳಿ.
1: ಹೇಗ್ ಮೇಡಮ್?
0: ನೀರಿನ ಸಮಾನಾರ್ಥಕ
1: ಪದ. ಜಲ ಒಂದ್ ಸಲ, ಜಲ ಎರಡ್ ಸಲ, ಜಲ ಮೂರ್ ಸಲ.
0: ಸೂಪರ್, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಓಕೆ, ಎಲ್ಲರನ್ನೂ ಒಮ್ಮೆ ಶಾಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ರೆಡಿ ಇದಾರೆ ಕೇಳುವ. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ ಮೇಡಮ್?
2: ತುಂಬಾ ದಿನಗಳ ನಂತರ ಸಿಕ್ತ ಕಾಲಿ, ತುಂಬಾ ಖುಷಿ ಆಗ್ತಾ ಇದೆ.
0: ನಮಗೂ ಅಷ್ಟೇ ಖುಷಿ ಆಗ್ತಾ ಇದೆ ಮೇಡಮ್. ಹೊಸ ಐಡಿಯಾಗಳು ಹುಡುಕ್ಬೇಕಲ್ಲ ನಿಮ್ಮೆಲ್ರಿಗೂ ಕೂಡ, ಹೊಸ ಹೊಸ ಆಲೋಚನೆಗಳು ತರಬೇಕಲ್ವಾ? ಅದಕ್ಕೆ
2: ಮಕ್ಕಳು ಮಾಡ್ತಾ ಇದ್ದೀರಾ, ಬೈ ಹರ್ಟ್ ಮಾಡ್ಲಿ ತರ.
0: ಹೌದ್ ಹೌದ್, ಒಂದ್ ರೀತಿ ಅದೇ ತರನೇ. ಮತ್ತೆ ಏನ್ ಟಿಫನ್ ಇವತ್ತು?
2: ಇವತ್ತಿನ ತಿಂಡಿ ಏನು ಅಂದ್ರೆ ಚಪಾತಿ, ಚಪಾತಿ, ಚಪಾತಿ.
0: ಸೂಪರ್ ಸೂಪರ್ ಮೇಡಮ್. ಹಂಗಾದ್ರೆ ಮೂರ್ ಚಪಾತಿ ತಿಂದ್ರಾ?
2: ಇಲ್ಲ, ಇನ್ನ ತಿಂಡಿ ತಿಂದಿಲ್ಲ.
0: ಇನ್ನ ತಿಂದಿಲ್ಲ, ತಿನ್ಬೇಕಾಗಿದ್ರೆ.
2: ಹೌದು.
0: ಓಕೆ. ಸೊ ನಿಮ್ಮ ಪ್ರಶ್ನೆಯನ್ನ ಕೇಳ, ಉತ್ತರ ಕೊಡ್ತೀರಾ?
2: ಟ್ರೈ ಮಾಡ್ತೀನಿ.
0: ಪ್ರಯತ್ನ ಮಾಡ್ತೀರಾ? ನಿಮ್ಮ ಪ್ರಯತ್ನಕ್ಕಾಗಿ ನಾವು ಕೂಡ ಕಾಯ್ತಾ ಕೂತಿದೀವಿ ಇಲ್ಲಿ. ಇಲ್ಲ ಇಲ್ಲ. ಸೊ ಈಗ ನಿಮಗೆ ಒಂದು ನಾಲಿಗೆ ನುಲಿಯನ್ನ ಕೊಡ್ತೀನಿ ಮೇಡಮ್, ಅದನ್ನ ಹೇಳ್ಬೇಕು ಮೂರು ಬಾರಿ, ಗೊತ್ತಿದೆಯಲ್ಲ ಹೇಗೆ ಅಂತ.

0: சூப்பர்.
1: மரியாதே இல்ல பிடி மேலே,
0: மரியாதை இல்ல. மத்தொந்து பிரச்சனை கேள்ல ஆகிதிரே. ஓகே, நம்ம பாரத தேசத கேள்ஸ்தா இல்ல மேடம். ಓಕೆ, ನಮ್ಮ ಭಾರತ ದೇಶದ ಒಂದು ರಾಜ್ಯದ ಹೆಸರನ್ನ ಹೇಳಿ.
1: ನಮ್ಮ ಭಾರತ ದೇಶದ ಒಂದು ರಾಜ್ಯದ ಹೆಸರು ಕರ್ನಾಟಕ. ಕರ್ನಾಟಕ, ಕರ್ನಾಟಕ.
0: ಸೂಪರ್. ನೋಡಿ, ಭಾರತದಲ್ಲಿ ಅಷ್ಟೊಂದು ರಾಜ್ಯಗಳಿದ್ರು ಕೂಡ ಒಂದ್ ರಾಜ್ಯದ ಹೆಸರು ಹೇಳಿ ಅಂದಾಗ ಅಲ್ಲಿ ಬರೋದೇ ಕರ್ನಾಟಕ ಅಲ್ವಾ?
1: ನಮ್ದು, ನಮಗೆ ಫೇವರೇಟ್.
0: ಖಂಡಿತ, ಖಂಡಿತ.
1: ಲಾಸ್ಟ್ ಕ್ವಶನ್ ಅಷ್ಟು ಸ್ವಲ್ಪ ತಯಾರಾಗ್ತಾ ಇದೀವಿ ಅನ್ಸುತ್ತೆ.
0: ಓಕೆ, ಲಾಸ್ಟ್ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ.
1: ಚೆನ್ನಾಗಿ ಹೇಳ್ತಾ ಇದಾರೆ ನಮ್ಗೆ.
0: ಇಲ್ಲ, ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಓಕೆ, ಥ್ಯಾಂಕ್ ಯು.
0: ಎಸ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ, ಹಲೋ. ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್,
0: ಹೇಗಿದ್ರ ಮೇಡಮ್? ನಾವು ಕೂಡ ಆರಾಮಿದೀವಿ. ತಿಂಡಿ ಆಯ್ತಾ?
2: ಟಫ್ ಒಂದೊಂದ್ಸಲ ಅನ್ಸತ್ ಟಾಪಿಕ್, ಒಂದೊಂದ್ಸಲ ಈಸಿ ಇದೆ ಅನ್ಸುತ್ತೆ ಕೇಳಿದ್ರು ನೋಡಿದ್ರೆ.
0: ಹೌದಾ?
2: ನಂಗೆ ಏನನ್ಸುತ್ತೆ ನೋಡ್ಬೇಕು, ನಂಗೆ ಆತರ ಬರುತ್ತೆ.
0: ನಿಮ್ಗೆ ಏನನ್ಸುತ್ತೆ ನೋಡೋಣ. ಸುಲಭವಾದ ಪ್ರಶ್ನೆನೆ ಕೇಳ್ತೀನಿ, ನೋಡೋಣ ಆಯ್ತಾ? ಟಾಪಿಕ್ ಅರ್ಥ ಆಗಿದೆ ಅಲ್ವಾ?
2: ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ಸ್ಕೂಲಲ್ಲೆಲ್ಲ ಇಷ್ಟ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲೋ ಇರ್ತಿದ್ವಿ ಮೇಡಮ್. ಇಷ್ಟೊಂದು ಈಗ ರೇಡಿಯೋ ಕಿನ್ನಾಡಿ ರಾತ್ರಿ ಹಾಕಿದ ತಕ್ಷಣ ಹಾಡ್ ಬರ್ಕೊಳ್ಳೋದು, ಹಾಡ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಈ ತರ ಹೋಮ್ ವರ್ಕ್ ಮಾಡಿದ್ರೆ ಸ್ಕೂಲಲ್ಲಿ ನಮ್ಮನೇಲಿ ಅಂತಿರ್ತಾರೆ. ಸ್ಕೂಲಲ್ಲಿ ಓದಿದ್ರೆ ಇದು ಎಲ್ಲೋ ಇರ್ತಿದೆ ಬಿಡಿ, ಅದಕ್ಕೆ ಪಿಸಿ ಮಾಡಿ ಮನೆಗಿರೋದು ನೀನು ಅಂತ ಊನಪ್ಪ ಅಂತಿರ್ತಿದ್ದೆ.
0: ಪರವಾಗಿಲ್ಲ, ಪರವಾಗಿಲ್ಲ. ಈಗ ಇನ್ನೊಮ್ಮೆ ಶಾಲೆ ಹೋದ್ರಾಯ್ತು ಅಲ್ವಾ ಕಾರ್ಯಕ್ರಮದ ಮುಖಾಂತರ?
2: ಎಷ್ಟು ವರ್ಕ್ ಅಂದ್ರೆ ಒಂದೊಂದ್ಸಲ ಮೇಡಮ್ ರಾತ್ರಿ 11 ಆಗಿದ್ರು ಬರೀತೀನಿ ಹಾಡು.
0: ಓ, ಸೂಪರ್ ಮೇಡಮ್.
2: ಅಷ್ಟ ಮೆಸೇಜ್ ಹಾಕಿದ್ರಿ ಅಂದ್ರೆ.
0: ಓಕೆ, ಈಗ ನನ್ನ ಪ್ರಶ್ನೆನ ಕೇಳ, ಉತ್ತರ ನೀಡ್ತೀರಾ?
2: ಹಾ ಮೇಡಮ್.
0: ಮೇಡಮ್, ನೀವೇನ್ ಓದಿರೋದು?
2: ಪಿಯುಸಿ ಮೇಡಮ್. ನಾನು ಓದಿರೋದು ಪಿಯುಸಿ. ಪಿಯುಸಿ, ಪಿಯುಸಿ, ಪಿಯುಸಿ.
0: ಓಕೆ, ಈಗ ನಿಮ್ಗೆ ಎರಡನೇ ಮಗ್ಗಿ ಬರುತ್ತೆ ಅನ್ಕೊಳ್ತೀನಿ ಹಾಗಿದ್ರೆ.
2: ಹಾ ಮೇಡಮ್.
0: ಎರಡನೇ ಮಗ್ಗಿಯನ್ನ ಐದು ತನಕ ಹೇಳಿ ಮೇಡಮ್.
2: ಐದರ ತನಕ? ನಮ್ ಕನ್ನಡ ಮೀಡಿಯಂ, ಕನ್ನಡದಲ್ಲೇ
0: ಹೇಳಿ. ಕನ್ನಡದಲ್ಲೇ ಹೇಳಿ ಮೇಡಮ್. ಸಮಾಧಾನ, ಸಮಾಧಾನ. ಆತರ ಅಲ್ಲ, ಮಗ್ಗಿ ಹೇಳೋಕ್ ಸ್ವಲ್ಪ ಚೇಂಜಸ್ ಇದೆ. ಎರಡೊಂದ್ಲೇ ಎರಡು ಎರಡು ಎರಡು ಆತರ ಹೇಳ್ಬೇಕು.
2: ನಾನ್ ಲಾಸ್ಟಿಗೆ ಮೂರ್ಸಲ ಹೇಳಿದ್ರಾಯ್ತು.
0: ಇಲ್ಲ ಇಲ್ಲ, ಇದು ಅದಕ್ಕೆ ಮಗ್ಗಿ ಕೊಟ್ಟಿದ್ದು.
2: ಎರಡೊಂದೆರಡು, ಅದನ್ನೇ ಮೂರ್ಸಲ ಹೇಳ್ಬೇಕು.
0: ಹೌದು,
2: ಎರಡೊಂದೆರಡು, ಎರಡೊಂದೆರಡು, ಎರಡೊಂದೆರಡು, ಎರಡ್ ಎರಡ್ ಎರಡ್ ಮೂರ್ಲೆ ನಾಲ್ಕು, ಎರಡ್ ಮೂರ್ಲೆ ನಾಲ್ಕು, ಎರಡ್ ಮೂರ್ಲೆ ನಾಲ್ಕು, ಎರಡ್ ಮೂರ್ಲೆ ಆರು, ಎರಡ್ ಮೂರ್ಲೆ ಆರು, ಎರಡ್ ಮೂರ್ಲೆ ಆರು, ಎರಡ್ ನಾಲ್ಕಲೆ ಎಂಟು, ಎರಡ್ ನಾಲ್ಕಲೆ ಎಂಟು, ಎರಡ್ ನಾಲ್ಕಲೆ ಎಂಟು, ಎರಡೈದ್ಲೆ ಹತ್ತು, ಎರಡೈದ್ಲೆ ಹತ್ತು, ಎರಡೈದ್ಲೆ ಹತ್ತು.
0: ಏನ್ ಗೊತ್ತಾ ಮೇಡಮ್, ಅದರಲ್ಲಿ ಒಂದಿಷ್ಟು ಟ್ವಿಸ್ಟ್ ಇದೆ. ಏನಪ್ಪ ಅಂದ್ರೆ, ಎರಡೊಂದ್ಲೆ ಎರಡು ಎರಡು ಎರಡು, ಎರಡೆರಡ್ಲೆ ನಾಲ್ಕು ನಾಲ್ಕು ನಾಲ್ಕು, ಆತರ ಹೇಳ್ಬೇಕು.
2: ಲಾಸ್ಟಿನ ಆನ್ಸರ್ ಮೂರ್ಸಲ ಹೇಳ್ಬೇಕಿತ್ತು.
0: ಹೌದು, ಇನ್ನೊಮ್ಮೆ ಹೇಳ್ತೀರಾ?
2: ಹಾ ಮೇಡಮ್
0: ಹೇಳಿ.
2: ಎರಡ್ ಎರಡೊಂದ್ಲೆ ಎರಡು ಎರಡು ಎರಡು.
0: ಸೂಪರ್.
2: ಎರಡ್ ನಾಲ್ಕಲೆ ಎರಡ್ ನಾಲ್ಕ, ಎರಡ್ ನಾಲ್ಕಲೆ ನಾಲ್ಕು ನಾಲ್ಕು ನಾಲ್ಕು.
0: ಎರಡ್ ನಾಲ್ಕಲೆ ನಾಲ್ಕು ಆಗೋಯ್ತಾ? ಎರಡೆರಡ್ಲೆ ಅಲ್ವಾ?
2: ಎರಡೆರಡ್ಲೆ ನಾಲ್ಕು ಮೇಡಮ್, ಎರಡೆರಡ್ಲೆ ನಾಲ್ಕು.
0: ಓಕೆ,
2: ಎರಡೆರಡ್ಲೆ ನಾಲ್ಕು, ಎರಡೆರಡ್ಲೆ ನಾಲ್ಕು, ಎರಡೆರಡ್ಲೆ ನಾಲ್ಕು.
0: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ.
2: ಥ್ಯಾಂಕ್ ಯು ಮೇಡಮ್.
0: ಓಕೆ, ಸೊ ನೆಕ್ಸ್ಟ್ ಕಾಲರ್ ಎಲ್ಲಿಂದ ಕರೆ ಮಾಡಿದರೆ, ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಕೇಳಿ ತಿಳ್ಕೊಳ್ಳೋಣವಾ? ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ತೆ ಮೇಡಮ್,
0: ಹೇಗಿದ್ರಾ ಸರ್?
3: ಚೆನ್ನಾಗಿದ್ದೀವಿ ಮೇಡಮ್, ನೀವು ಮೇಡಮ್?
0: ನಾನು ಸೂಪರ್ ಆಗಿದ್ದೀನಿ ಸರ್.
3: ಏನ್ ತಿಂಡಿ ಮಾಡಿದ್ರಿ ಮೇಡಮ್?
0: ಇವತ್ತು ಪೂರಿ ಸಾಗು ಸರ್.
3: ಹೌದಾ ಮೇಡಮ್?
0: ನಿಮ್ದೇನ್ ತಿಂಡಿ?
3: ನಮ್ದೇ ತಿಂಡಿ ಇಲ್ಲ ಮೇಡಮ್, ಒಂದೇ ಸರಿ ಊಟ.
0: ಒಂದೇ ಸರಿ ಊಟ ಮಾಡೋಣ ಅಂತ?
3: ಮುದ್ದೆ, ಮುದ್ದೆ ಊಟ ಮಾಡಿದ್ವಿ ಮೇಡಮ್.
0: ಮುದ್ದೆ, ಮುದ್ದೆ ಊಟ ಮಾಡೋದು.
3: ಹೌದು ಮೇಡಮ್.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಅರ್ಥ ಆಯ್ತಾ?
3: ಅರ್ಥ ಆಗಿದೆ ಮೇಡಮ್.
0: ಅರ್ಥ ಆಗಿದೆ ಅನ್ನೋದ್ರಲ್ಲೇ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಅಂತ ಕನ್ಫ್ಯೂಷನ್ಸ್ ಇದೆಯಪ್ಪ.
3: ಹೌದು ಮೇಡಮ್.
0: ಓಕೆ, ಸುಲಭವಾದ ಪ್ರಶ್ನೆನ ಕೇಳ್ತೀನಿ, ಸುಲಭವಾಗಿ ಉತ್ತರವನ್ನ ನೀಡಿ. ಓಕೆನಾ?
3: ಓಕೆ ಮೇಡಮ್.
0: ಓಕೆ, ಹಳದಿ ಬಣ್ಣದ ಒಂದು ಹೂವಿನ ಹೆಸರನ್ನ ಹೇಳಿ.
3: ಹಳದಿ ಬಣ್ಣದ ಒಂದು ಹೂವಿನ ಹೆಸರು? ಇದು ಗಂಟೆ ಹೂವ ಮೇಡಮ್.
0: ಸೆಂಟೆನ್ಸ್ ಪೂರ್ತಿ ಹೇಳಬೇಕು.
3: ಏನ್ ಮೇಡಮ್?
0: ಸೆಂಟೆನ್ಸ್ ಪೂರ್ತಿ, ವಾಕ್ಯ ಪೂರ್ತಿ ಹೇಳಬೇಕು, ಅದರ ಕೊನೆ ಪದನ ಮೂರು ಸರಿ ಹೇಳಬೇಕು.
3: ಹಳದಿ ಬಣ್ಣದ ಒಂದು ಹೂವಿನ ಹೆಸರು ಗಂಟೆ ಹೂವು.
0: ಮೂರು ಸರಿ ಹೇಳಿ ಗಂಟೆ ಹೂವು ಅನ್ನೋದನ್ನ.
3: ಗಂಟೆ ಹೂವು, ಗಂಟೆ ಹೂವು.
0: ಆತರ ಹೇಳ್ಬೇಕು. ಓಕೆನಾ? ಮತ್ತೊಂದು ಪ್ರಶ್ನೆ ಕೇಳಿಸ್ತಾ ಇದೆಯಾ?
3: ಕೇಳ್ತಾ ಇದೆ ಮೇಡಮ್.
0: ಓಕೆ, ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಹಸಿವು ಪದದ

0: ಸಮಾನಾರ್ಥಕ ಪದ ಏನು?
1: ಹಸಿವು, ದಾಹ.
0: ಅದನ್ನ ಸೆಂಟೆನ್ಸ್ ಪೂರ್ತಿ ಹೇಳ್ಬೇಕಪ್ಪ.
1: ಹಸಿವು ಪದದ ಸಮಾನಾರ್ಥಕ ಪದ ದಾಹ ಅಥವಾ ನೀರಡಿ. ನೀರಡಿ
0: ದಾಹ ದಾಹ ದಾಹ ಅದನ್ನ ಮೂರ್ ಸರಿ ಹೇಳಿ. ಓಕೆನಾ, ಮತ್ತೊಂದು ಪ್ರಶ್ನೆ ಕೇಳಲ?
1: ಮೇಡಮ್.
0: ಓಕೆ, ಸುಲಭವಾದ ಪ್ರಶ್ನೆ, ಸುಲಭವಾಗಿ ಉತ್ತರ ನೀಡಬೇಕು. ಓಕೆನಾ
1: ಮೇಡಮ್.
0: ನಿಮ್ಮ ಮಡದಿಯ ಹೆಸರೇನು?
1: ನಮ್ಮ ಮಡದಿಯ ಹೆಸರು ಅನಿತಾ. ಅನಿತಾ ಅನಿತಾ
0: ಇದನ್ ಮಾತ್ರ ಸರಿಯಾಗಿ ಹೇಳಿದ್ರಿ ಅಲ್ಲ, ಪಕ್ಕದಲ್ಲಿ ಮಡದಿ ಇದಾರ ಅಂತ.
1: ಇಲ್ಲ ಮೇಡಮ್, ಇಲ್ಲ.
0: ಆದ್ರೂ ತುಂಬಾ ಭಯ ಇಟ್ಟಿದಾರ ಬಿಡಿ, ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತೀರಾ ಕೇಳುವ? ಹಲೋ ಹಲೋ
2: ಹಲೋ,
0: ನಮಸ್ತೆ
2: ನಮಸ್ತೆ ನಮಸ್ತೆ ನಮಸ್ತೆ
0: ನಮಸ್ತೆ ನಮಸ್ತೆ ನಮಸ್ತೆ. ಹೆಂಗಿದ್ರ ಮೇಡಮ್?
2: ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
0: ತಿಂಡಿ ಆಯ್ತು ಆಯ್ತು ಆಯ್ತು.
2: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ ಮತ್ತು ಬಾನುಲಿಕ್ಕಿನ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಮಾರ್ನಿಂಗ್ ಮಾರ್ನಿಂಗ್.
0: ಎಸ್, ಸೂಪರ್. ನಿಮಗೂ ಕೂಡ ಅದೇ ಮಾರ್ನಿಂಗ್.
2: ಥ್ಯಾಂಕ್ ಯು.
0: ಓಕೆನೆ, ಈಗ ನಾನು ಕೇಳುವಂತ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರವನ್ನ ನೀಡಬೇಕಾಯ್ತಾ?
2: ಶ್ವೇತಾ.
0: ಶ್ವೇತಾ ಅಲ್ಲ, ಇದು ಅರ್ಪಿತಾ.
2: ಅರ್ಪಿತಾ, ಸಾರಿ. ಖುಷಿಯೊಳಗೆ ಯಾವ್ದಾದ ಹೆಸರು ಬರ್ತಾ ಇದೆ?
0: ಖುಷಿಯಲ್ಲಿ ಯಾವ್ದಾದ ಹೆಸರು ಬರ್ತಿದ್ಯಾ? ಪರವಾಗಿಲ್ಲ, ಎಲ್ಲ ನಮ್ಮ ಆಲೋಚನೆ ನಡೆಯುತ್ತೆ. ಓಕೆ ಮೇಡಮ್, ಈಗ ನಾನು ನಿಮಗೆ ಒಂದು ಪದವನ್ನ ಕೊಡ್ತೀನಿ.
2: ಸರಿ, ಓಕೆ.
0: ಆ ಪದವನ್ನ ಬಳಸಿ ಒಂದು ವಾಕ್ಯವನ್ನ ಮಾಡ್ಬೇಕಾಯ್ತಾ?
2: ಆಯ್ತು.
0: ಓಕೆನಾ, ಇಷ್ಟ ಅನ್ನೋ ಒಂದು ಪದವನ್ನ ತಗೊಂಡು ಒಂದು ವಾಕ್ಯವನ್ನ ಮಾಡಿ ಮೇಡಮ್.
2: ನನಗೆ ಮಾವಿನ ಎಣ್ಣೆ ಅಂದ್ರೆ ತುಂಬಾ ಇಷ್ಟ.
0: ಕೊನೆಗೆ ಮೂರನೇ ಪದ ಬರ್ಲಿಲ್ವಲ್ಲ, ಮೂರ್ ಸರಿ
2: ಇಷ್ಟ ಇಷ್ಟ ಇಷ್ಟ.
0: ಅದೇ ಇನ್ನೊಂದ್ಸರಿ ಕರೆಕ್ಟ್ ಆಗಿ ಹೇಳಿ.
2: ನನಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಇಷ್ಟ ಇಷ್ಟ.
0: ಸೂಪರ್. ಸೊ ಮತ್ತೊಂದು ಪ್ರಶ್ನೆ ಕೇಳಲಾ ಈಗ?
2: ಹೇಳಿ.
0: ಓಕೆ, ಈಗ ನನಗೆ ಒಂದು ಜಲಪಾತದ ಹೆಸರನ್ನ ಹೇಳಿ.
2: ಜೋಗ ಜಲಪಾತ.
0: ಸಿಂಪಲ್ ಆನ್ಸರ್. ನಮಗೆ ಸೆಂಟೆನ್ಸ್ ಪೂರ್ತಿ ಹೇಳಬೇಕು, ಟಾಪಿಕ್ ಸರಿಯಾಗಿ ಹೇಳಬೇಕು.
2: ಜಲಪಾತದ ಹೆಸರು ಜೋಗ ಜಲಪಾತ. ಜಲಪಾತ ಜಲಪಾತ.
0: ಸೂಪರ್. ಇದೇ ತರ ಮತ್ತೊಂದು ಪ್ರಶ್ನೆ ಆಯ್ತಾ?
2: ಆಯ್ತು.
0: ರಾಜ್ಕುಮಾರ್ ಅವರು ಅಭಿನಯಿಸಿರುವ ಒಂದು ಸಿನಿಮಾದ ಹೆಸರು ಹೇಳಿ.
2: ರಾಜ್ಕುಮಾರ್ ಅಭಿನಯಿಸಿರುವ ಸಿನಿಮಾದ ಹೆಸರು ನಾನಿನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ.
0: ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಅರ್ಪಿತಾ. ಥ್ಯಾಂಕ್ ಯು.
0: ಓಕೆ, ಎಸ್, ಶಾಂತಾ ಮ್ಯಾಮ್ ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ವಾ? ಹಾಗಿದ್ರೆ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ನಮ್ಮ ಸಂಖ್ಯೆ 9686896927 ಈ ಸಂಖ್ಯೆಗೆ ಕರೆ ಮಾಡಿ. ಸೊ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಟಾಪಿಕ್ ತೆಗೆದುಕೊಂಡು ಬಂದಿದೆ. ಏನಪ್ಪಾ ಅಂದ್ರೆ, ನಾನು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕು, ಅದು ವಾಕ್ಯ ಪೂರ್ತಿ ಉತ್ತರಿಸಬೇಕು, ಅದರಲ್ಲಿ ಕೊನೆಯ ಪದ ಏನ್ ಬರುತ್ತೆ ಅದನ್ನ 3 ಬಾರಿ ಹೇಳಬೇಕು ಅಂತ. ಓಕೆನಾ? ಸೊ ನೀವು ಕರೆ ಮಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686098699 ಈ ಸಂಖ್ಯೆ ಕರೆಯನ್ನ ಮಾಡಬೇಕು. ಅಂಡ್ ನಮ್ಮ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ,
9: ನಮಸ್ತೆ ಅರ್ಪಿತಾ ಟೀಚರ್.
0: ನಮಸ್ತೆ, ನಮಸ್ತೆ.
9: ಬೆಂಗಳೂರಿಂದ.
0: ಎಸ್, ಬೆಂಗಳೂರಿಂದ. ಹೇಗಿದ್ದೀರಾ?
9: ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಿ?
0: ನಾನು ಚೆನ್ನಾಗಿದ್ದೀನಿ. ಮ್ಯಾಮ್, ಮತ್ತೆ ಟಿಫನ್ ಆಯ್ತಾ?
9: ಆಯ್ತಪ್ಪ, ಚಪಾತಿ.
0: ಚಪಾತಿ ಜವಳಿಕಾಯಿ ಪಲ್ಯನಾ? ಅದು ಈಸಿಯಾಗಿ ಹೇಳ್ಬಿಡಿ. ಚಪಾತಿ, ಜವಳಿಕಾಯಿ ಪಲ್ಯ, ಪಲ್ಯ ಅಷ್ಟೇ.
9: ಪಲ್ಯ.
0: ಓಕೆ. ಸೊ ಹಾಗಿದ್ರೆ ಕಾರ್ಯಕ್ರಮ ಸಕ್ಕದಾಗ ಅರ್ಥ ಆಗಿದೆ ಅನ್ಕೊಳ್ತೀನಿ.
9: ಓ, ಬಹಳ ಚೆನ್ನಾಗಿದೆ. ಏನೇನೋ ಒಟ್ನಲ್ಲಿ ದಿನ ಒಂದೊಂದು ಐಡಿಯಾ ಮಾಡ್ತಾ ಇರ್ತಾರೆ ಎಲ್ರು ಸೇರಿ.
0: ಮಾಡ್ಬೇಕಲ್ಲ ಮೇಡಮ್, ಏನ್ ಮಾಡೋದು, ಹೊಟ್ಟೆ ಪಾಡೋ.
9: ನಮ್ಮ ತಲೆಗೆ ಒಳ್ಳೆ ಚೆನ್ನಾಗಿ ಒಂಥರ ಸಾಣಿ ಹಿಡಿತಾ ಇದ್ದೀರಾ.
0: ನಿಜ ನಿಜ. ಆಕ್ಚುಲಿ ಏನ್ ಗೊತ್ತಾ, ಎಲ್ರು ಒಮ್ಮೆ ಶಾಲೆ ಕರ್ಕೊಂಡು ಹೋಗೋಣ. ಶಾಲೆಯಲ್ಲಿ ಈ ತರದೆಲ್ಲ ಮಾಡಿಸ್ತಾ ಇರ್ತಾರೆ. ನಾವು ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ಇದೆಲ್ಲ ಮಾಡ್ತಾ ಇದ್ರು.
9: ಹೌದು,
0: ಆಗ ಒಂದು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನಮ್ಮಲ್ಲಿರುವಂತಹ ಭಾಷೆಯ ಸ್ವಚ್ಛತೆ ಇನ್ನಷ್ಟು ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಅದೆಲ್ಲ ಮಾಡೋದು. ನಮ್ ಕೇಳಿದ್ರು ಕೂಡ ಖುಷಿನೂ ಪಡಬೇಕು, ಅವ್ರಿಗೊಂಚೂರು ತಲೆ ಕೆಲ್ಸನೂ ಕೊಡಬೇಕು ಅಂತ.
9: ಒಳ್ಳೆ ಪ್ರಯತ್ನ ಇವೆಲ್ಲ.
0: ಖಂಡಿತ. ಸೊ ಹಾಗಿದ್ರೆ ನಿಮ್ಮ ಪ್ರಶ್ನೆಯನ್ನ ಕೇಳ ಉತ್ತರ ಕೊಡೋದಕ್ಕೆ ತಯಾರಿದ್ದೀರೇನು?
9: ಆಯ್ತಪ್ಪ, ಪ್ರಯತ್ನ ಮಾಡ್ತೀನಿ.
0: ಓಕೆ, ಹಾಗಿದ್ರೆ ನಿಮ್ಮ ಮೊದಲನೇ ಪ್ರಶ್ನೆ, ನಮ್ಮ ಕನ್ನಡದ ನೆಚ್ಚಿನ ಒಂದು ದಿನಪತ್ರಿಕೆಯ ಹೆಸರು ಹೇಳಿ.
9: ಪ್ರಜಾವಾಣಿ.
0: ನೀವು ಸೋತ್ ಬಿಟ್ರಿ. ವಾಕ್ಯ ಸಮೇತ ಉತ್ತರಿಸಬೇಕು.
9: ಅದೇ ಗೊತ್ತಾಯ್ತು. ನನ್ನ ನೆಚ್ಚಿನ ಕನ್ನಡದ ಒಂದು ನೆಚ್ಚಿನ ವಾರಪತ್ರಿಕೆ ಪ್ರಜಾವಾಣಿ.
0: ದಿನಪತ್ರಿಕೆ ಪ್ರಜಾವಾಣಿ, ಪರವಾಗಿಲ್ಲ. ಮತ್ತೊಂದು ಪ್ರಶ್ನೆ, ನಮ್ಮ ರೇಡಿಯೋ ಶಿವಮೊಗ್ಗದ ನಿಮ್ಮ ಒಂದು ನೆಚ್ಚಿನ ಕಾರ್ಯಕ್ರಮದ ಹೆಸರು ಹೇಳಿ.
9: ಅಂತೆ, ನಮ್ಮ ನೆಚ್ಚಿನ ಶಿವಮೊಗ್ಗ ಆಕಾಶವಾಣಿಯಲ್ಲಿ ನಡೆಯುವ ಒಂದು ಕಾರ್ಯಕ್ರಮದ ಹೆಸರು, ನನ್ನ ನೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ.
0: ಅಂತ್ಯಕ್ಷರಿ ಅಂತ ಯಾವ್ದು ಇಲ್ವೇ ಇಲ್ಲ, ಅದನ್ನ ಹೇಳ್ತೀನಿ. ಯಾವ್ದಪ್ಪ ಹೊಸ ಕಾರ್ಯಕ್ರಮ ನಡೆಸ್ತಾ ಇದೀವಿ, ನಮ್ಗೆ ಗೊತ್ತಿರ್ಲಿಲ್ಲ ಅಂತ.
9: ಒಗಟುಗಳು
0: ಅಂದ್ರೆ ನೀವು ಟಾಪಿಕ್ ಬಗ್ಗೆ ಹೇಳ್ತಿದ್ರ, ಕಾರ್ಯಕ್ರಮದ ಹೆಸರನ್ನ ಕೇಳ್ತಾ ಇದೀನಿ ನಾನು.
9: ಕಾರ್ಯಕ್ರಮದ ಹೆಸರ?
0: ಈ
9: ಕಾರ್ಯಕ್ರಮದ ಹೆಸರು ಏನಪ್ಪ ಇದು? ಮುಂಗೋಳಿ
0: ಕುಗ್ಯೋ. ಮುಗ್ದಿ, ತುಂಬಾ ಸಮಯ ಆಗೋಯ್ತು. ಅರುಣೋದಯ ಅಂತ ಬರ್ತಿದೆ ಈಗ ಮುಂಗೋಳಿ ಕುಗ್ಯೋ ಬದಲು. ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಓಕೆನಾ? ಮತ್ತೊಂದು ಪ್ರಶ್ನೆಯನ್ನ ಕೇಳ. ಬೆಂಗಳೂರಿನಲ್ಲಿ ನಿಮ್ಮ ನೆಚ್ಚಿನ ಸ್ಥಳ ಯಾವುದು?
9: ಬೆಂಗಳೂರಿನಲ್ಲಿರುವ ನನ್ನ ನೆಚ್ಚಿನ ಸ್ಥಳ ಇಸ್ಕಾನ್ ಟೆಂಪಲ್.
0: ಸೂಪರ್, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
9: ಲಾಸ್ಟ್ ಒಂದೇ ಸರಿಯಾಗಿ ಹೇಳಿದ್ದಪ್ಪ, ಅದಕ್ಕೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಕೊಡಿ.
0: ಇರ್ಲಿ ಇರ್ಲಿ, ಪರವಾಗಿಲ್ಲ, ನಾವು ನಮ್ಮ ಸ್ಟೂಡೆಂಟ್ಸ್ ಅಲ್ವಾ, ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ.
9: ಓಕೆ ಥ್ಯಾಂಕ್ ಯು ಟೀಚರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
10: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
0: ನಮಸ್ತೆ ಸತೀಶ್ ಅವರೇ, ಹೇಗಿದ್ದೀರಾ?
10: ಆರಾಮಿದೆ ಮೇಡಮ್.
0: ಆರಾಮಿದ್ದೀರಾ? ತಿಂಡಿ
10: ತಿಂಡಿ ಆಯ್ತಲ್ಲ, ಚಪಾತಿ, ಚವಳಿಕಾಯಿ ಪಲ್ಯ.
0: ಓಹೋ, ವಿಶೇಷ ಏನ್ ಗೊತ್ತಾ, ಲಾಸ್ಟ್ ಕಲರ್ ಒಬ್ರು ಬೀನಾ ಮೇಡಮ್ ಕಾಲ್ ಮಾಡಿದ್ರು, ಅವ್ರದ್ದು ಸೇಮ್ ತಿಂಡಿ ಚಪಾತಿ
10: ಚವಳಿಕಾಯಿ ಪಲ್ಯ.
0: ಅದ್ ಹೆಂಗ್ ಸೇಮ್ ಸೇಮ್?
10: ಹಾ ಮೇಡಮ್,
0: ಅದ್ ಹೆಂಗೆ ಸೇಮ್ ಸೇಮ್ ಅಂತ ಅಂದೆ.
10: ಸೇಮ್ ಅದೇ ಆಶ್ಚರ್ಯ ಆಯ್ತು ನನ್ಗೂ. ನಮ್ದು ಅದೇ ಸೇಮ್ ಚಪಾತಿ ಜವಳಿಕಾಯಿ ಮಸಾಲೆ ಹಾಕಿ ಪಲ್ಯ ಮಾಡಿದ್ರು, ಸೂಪರ್ ಆಗಿ ಬಾರ್ಸ್ ಬಂದೆ ಆ ಕಡೆ.
0: ಓಕೆ, ಹಾಗೆ ಅದೇ ಜೋಶ್ ಅಲ್ಲಿ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಪ್ರಶ್ನೆಯನ್ನ ಕೇಳ್ತೀನಿ, ಅದಕ್ಕೆ ಉತ್ತರವನ್ನ ನೀಡ್ಬೇಕು, ಸರಿನಾ?
10: ನಾವು ಗೋಲ್ಡ್ ಮೆಡಲಿಸ್ಟ್ ಅಷ್ಟೇ ಕೊಡಿ.
0: ಗೋಲ್ಡ್ ಮೆಡಲಿಸ್ಟ್ ಗೆ ಹಾಗಿದ್ರೆ ಸಿಂಪಲ್ ಪ್ರಶ್ನೆನೇ ಕೇಳುವ.
10: ಕೇಳಿ ಮತ್ತೆ,
0: ನಿಮ್ಮ ನೆಚ್ಚಿನ ತಿಂಡಿ ಯಾವುದು?
10: ನನ್ನ ನೆಚ್ಚಿನ ತಿಂಡಿ ಮೇಡಮ್ ಉಪ್ಪಿಟ್ಟು, ಉಪ್ಪಿಟ್ಟು, ಉಪ್ಪಿಟ್ಟು.
0: ಸೂಪರ್ ಸೂಪರ್. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವಂತಹ ನದಿ ಯಾವುದು?
10: ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವಂತ ನದಿ ತುಂಗಭದ್ರಾ, ತುಂಗಭದ್ರಾ, ತುಂಗಭದ್ರಾ.
0: ತುಂಗಭದ್ರಾ ಆಗುತ್ತಾ?
10: ಅದೆರಡು ಬರುತ್ತಲ್ಲ ಮೇಡಮ್.
0: ಬರುತ್ತೆ ಬರುತ್ತೆ,
10: ಯಾಕಂದ್ರೆ ನಮ್ದು ಹುಟ್ಟೂರು ಭದ್ರಾವತಿ, ಹಂಗ ನಾವ್ ಹೇಳಬೇಕಲ್ಲ ಮೇಡಮ್.
0: ಅದಕ್ಕೆ ಅದಕ್ಕೆ ಅನ್ಕೊಂಡೆ
10: ಮತ್ತೆ ಅಲ್ವಾ.
0: ಎಸ್ ಎಸ್, ಖಂಡಿತ ಸರ್. ಮತ್ತೊಂದು ಪ್ರಶ್ನೆ
10: ಮೇಡಮ್.
0: ಓಕೆನಾ, ಸತಿ ಸರ್ ನ ನೆಚ್ಚಿನ ವಸ್ತು ಯಾವುದು?
10: ನನ್ನ ಸತೀಶ್ ಸರ್, ನನ್ನ ನನ್ನ ನೆಚ್ಚಿನ ವಸ್ತು ಬಂದಿ ಮೇಡಮ್.
0: ಬಂದಿ ಮೇಡಮ್ ಹೇಳಿ ಹೇಳಿ.
10: ನನ್ನ ನೆಚ್ಚಿನ ವಸ್ತು ಬಂದಿ ಎಂತದಪ್ಪ ಹೇಳೋದು?
0: ನಿಮ್ ನೆಚ್ಚಿನ ವಸ್ತು
10: ಹಾಡೇಳೋದು, ಹಾಡೇಳೋದು, ಹಾಡೇಳೋದು,
0: ಹಾಡೇಳೋದು. ಅದು ಹವ್ಯಾಸ ಆಗತ್ತೆ. ವಸ್ತು ಹೆಂಗಾಗತ್ತೆ ಸರ್?
10: ವಸ್ತುನ ನನ್ನ ನೆಚ್ಚಿನ ವಸ್ತು ಬಂದಿ
0: ಪೆನ್ ಇರುತ್ತೆ, ಮೊಬೈಲ್ ಇರುತ್ತೆ, ಟಿವಿ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಈ ರೀತಿ ಎಲ್ಲ ಇರುತ್ತಲ್ಲ.
10: ನನ್ನ ನೆಚ್ಚಿನ ವಸ್ತು ಮೊಬೈಲ್, ಮೊಬೈಲ್, ಮೊಬೈಲ್,
0: ಮೊಬೈಲ್, ಮೊಬೈಲ್, ಮೊಬೈಲ್.
10: ಅದೇ ಈಗ ಸದ್ಯಕ್ಕೆ ಇರೋದು, ಈಗ ಟ್ರೆಂಡಲ್ಲಿ, ಟ್ರೆಂಡಿಂಗ್.
0: ಓಕೆ ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
10: ಮೇಡಮ್ ಪಾಸಾ?
0: ಪಾಸೆ ಪಾಸೆ.
10: ಡಿಸ್ಟಿಂಕ್ಷನ್ ಇದೆಯಾ ಇಲ್ಲ? ಏನು ಬರೀ ಬರೀ ಪಾಸಾ?
0: ಲಾಸ್ಟಿಗೆ ಹೇಳ್ತೀನಿ, ಎಲ್ರಿಗೂ ಮಾಸ್ಕ್ ಕಾರ್ಡ್ ಮನೆ ಕಳ್ಸ್ಕೊಡ್ತೀನಿ ಆಯ್ತಾ?
10: ಅದೊಂದು ಮಾಡ್ಬಿಡಿ ಮೇಡಮ್.
0: ಅಕಸ್ಮಾತ್ ಫೇಲ್ ಆದ್ರೆ ನಿಮ್ ಪೇರೆಂಟ್ಸ್ ಕರ್ಕೊಂಡ್ ಬರ್ಬೇಕು.
10: ಆಯ್ತು, ಒಳ್ಳೆ ಚೆನ್ನಾಗಿತ್ತು ಮೇಡಮ್, ಇವತ್ತು ಚೆನ್ನಾಗಿತ್ತು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
10: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಸತೀಶ್ ಸರ್ ಕರೆ ಮಾಡಿದ್ರು ಅಂಡ್ ಚೆನ್ನಾಗಿ ಕೂಡ ಮಾತಾಡಿದ್ರು. ನೆಕ್ಸ್ಟ್ ಕಾಲರ್ ನಡೀದರೆ, ಯಾರು ಎಲ್ಲಿಂದ ಕರೆ ಮಾಡ್ತೀರ ಕೇಳುವ. ಹಲೋ,
11: ಹಲೋ,
0: ನಮಸ್ತೆ.
11: ನಮಸ್ತೆ ಅರ್ಪಿತಾ, ಆರಾಮಿದ್ದೀರಿ?
0: ನಾನು ಆರಾಮಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
11: ನಾವು ಆರಾಮಿದ್ದೀವಿ.
0: ಸುಮಾ ಮೇಡಮ್?
11: ಹೌದು.
0: ನಿಮ್ ವಾಯ್ಸ್ ಚೆನ್ನಾಗಿದೆ ಮೇಡಮ್, ನೆನ್ಪಿಟ್ಕೊಳ್ತೀವಿ. ತಿಂಡಿ ಆಯ್ತಾ ಮೇಡಮ್?
11: ತಿಂಡಿ ಆಯ್ತು, ಪಡ್ಡು
0: ತಿಂಡಿ ಆಯ್ತು. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
11: ಗೊತ್ತಾಯ್ತು, ಕೊನೆ ಪದ ಮೂರ್ ಸಾರಿ ಹೇಳ್ಬೇಕಲ್ಲ.
0: ಎಸ್, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಓಕೆನಾ? ಸೊ ಹಾಗಿದ್ರೆ ಸುಮಾ ಮೇಡಮ್, ನನಗೀಗ ಉತ್ತರವನ್ನ ಕೊಡೋಕೆ ರೆಡಿ ಇದ್ದೀರಾ? ಪ್ರಶ್ನೆಗಳನ್ನು ರೆಡಿ ಇದ್ದೀನಿ. ಓಕೆ, ನಿಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ, ಮನೆಯಲ್ಲಿ ಸಾಕುವಂತಹ ಎರಡು ಸಾಕು ಪ್ರಾಣಿಗಳ ಹೆಸರನ್ನ ಹೇಳಿ.
11: ಮನೆಯಲ್ಲಿ ಎರಡು ಸಾಕು ಪ್ರಾಣಿ, ನಾಯಿ ನಾಯಿ ನಾಯಿ, ಇನ್ನೊಂದು ಬೆಕ್ಕು ಬೆಕ್ಕು ಬೆಕ್ಕು.
0: ಓಕೆ ಸೂಪರ್. ಮತ್ತೊಂದು ಪ್ರಶ್ನೆ. ಓಕೆನಾ, ನಮ್ಮ ಭಾರತ ದೇಶದಲ್ಲಿ ನಿಮ್ಮ ನೆಚ್ಚಿನ ಸ್ಥಳ ಯಾವುದು? ಯಾರದು ಸಹಾಯ ಮಾಡ್ತಿರೋದು?
11: ಮನೆಯವರು.
0: ಓಕೆ ಓಕೆ, ಹೇಳಿ ಹೇಳಿ.
11: ಶೃಂಗೇರಿ ಶೃಂಗೇರಿ
0: ಸೆಂಟೆನ್ಸ್ ಬರ್ಬೇಕು, ವಾಕ್ಯ ಪೂರ್ತಿ ಬರ್ಬೇಕು.
11: ನಮ್ಮ ನೆಚ್ಚಿನ ಪ್ಲೇಸ್ ಶೃಂಗೇರಿ ಶೃಂಗೇರಿ ಶೃಂಗೇರಿ.
0: ಸೂಪರ್. ಮತ್ತೊಂದು ಪ್ರಶ್ನೆಯನ್ನ ಕೇಳ, ಸರಿಯಾಗಿ ಉತ್ತರ ಕೊಡ್ಬೇಕು. ಓಕೆನಾ, ಕರ್ನಾಟಕದಲ್ಲಿ ಇರುವಂತಹ ಒಂದು ಅರಮನೆಯ ಹೆಸರನ್ನ ಹೇಳಿ.
11: ಮೈಸೂರು ಅರಮನೆ, ಮೈಸೂರು ಅರಮನೆ, ಮೈಸೂರು ಅರಮನೆ.
0: ಸೆಂಟೆನ್ಸ್ ಬರ್ಲಿಲ್ಲ. ಕರ್ನಾಟಕದಲ್ಲಿ ಇರುವಂತ ಒಂದು ಅರಮನೆ ಅಂತ ತಗೊಳ್ಳಿ.
11: ಕರ್ನಾಟಕದಲ್ಲಿ ಒಂದು ಅರಮನೆ, ಮೈಸೂರು ಅರಮನೆ, ಮೈಸೂರು ಅರಮನೆ, ಮೈಸೂರು ಅರಮನೆ.
0: ಸೂಪರ್ ಸೂಪರ್, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸುಮಾ ಮೇಡಮ್ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು, ಅವ್ರ ನಗೂ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಆ ಮಕ್ಕಳಲ್ಲಿ ಇರುವಂತ ಎಲ್ಲರಲ್ಲೂ ಒಂದು ಮಕ್ಳು ಇರ್ತಾರಂತೆ, ಮಗು ಇರ್ತಂತೆ, ಆ ಮಕ್ಕಳು ಆಚೆ ಬಂದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿರೋ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ ಕಾಲರ್, ಹಲೋ
12: ಹಲೋ
0: ಹಲೋ, ನಮಸ್ತೆ. ಹೇಗಿದ್ದೀರಾ ಮೇಡಮ್? ಯಾಕೆ ಕನ್ಫ್ಯೂಷನ್ ಆಗಿದ್ರ? ಏನಾಯ್ತು?
12: ಇಲ್ಲ ಕನ್ಫ್ಯೂಷನ್ ಎಂತ ಇಲ್ಲ, ನಾನು ಸಿಕ್ಕಲಿಲ್ಲ, ಹೀಗೆ ಸ್ವಲ್ಪ ನಿರೀಕ್ಷೆ ಇರಲಿಲ್ಲ. ಫ್ಯಾಮಿಲಿ ಕೆಳಗೆ
0: ನಿಮ್ಮ ನಿರೀಕ್ಷೆ ಮೀರಿ ಇವತ್ತು ಕರೆ ಸಿಕ್ಕಿದೆ.
12: ಇವತ್ತಲ್ಲ, ಖುಷಿ ಆಗ್ತಿದೆ. ಮೀರಿ ಬಂದಾಗ ನಮ್ಗೆ ಒಂಥರ
0: ಓಕೆ ಓಕೆ ಸರ್, ಹಾಗಿದ್ರೆ ಕಾರ್ಯಕ್ರಮದ ಟಾಪಿಕ್ ಅರ್ಥ ಆಯ್ತಾ?
12: ಟಾಪಿಕ್ ಗೊತ್ತಾಯ್ತು. ನೀವು ಎಷ್ಟು ಮೂರ್ ಪ್ರಶ್ನೆ ಕೇಳ್ತೀರಾ?
0: ಮೂರ್ ಪ್ರಶ್ನೆ ಕೇಳ್ತೀನಿ, ಆದ್ರೆ ಉತ್ತರ ಕೊಡುವಾಗ ಕೊನೆಯ ಪದ ಮೂರು ಬಾರಿ ಹೇಳಬೇಕು. ಕೊನೆಯ ಪದ ಮಾತ್ರ, ಉತ್ತರವನ್ನ ವಾಕ್ಯದಲ್ಲಿ ಕೊಡಬೇಕು, ಕೊನೆಯ ಪದ ಮಾತ್ರ ಮೂರು ಬಾರಿ ಹೇಳ್ಬೇಕು, ಸರಿನಾ? ಅದು ಟಾಪಿಕ್,
12: ಟಾಪಿಕ್
0: ಅದಕ್ಕೆ ಹೇಳ್ಬೇಕು. ಸರಿ, ಪ್ರಶ್ನೆ ಕೇಳಲ ಈಗ. ಪ್ರಮೋದ ಅನ್ನೋ ಪದದ ಸಮಾನಾರ್ಥಕ ಪದ ಏನು? ಹೌದು, ಅದನ್ನ ಸೆಂಟೆನ್ಸ್ ಅಲ್ಲಿ ಟಾಪಿಕ್ ಸರಿಯಾಗಿ ಹೇಳಿ, ಸೆಂಟೆನ್ಸ್ ಅಲ್ಲಿ ಹೇಳಿ ಮೇಡಮ್, ವಾಕ್ಯದಲ್ಲಿ ಹೇಳಿ.
12: ಅಂದ್ರೆ ಹಿಟ್ರೆ ಹೇಳುದು ಪ್ರಮೋದ
0: ಅಲ್ಲ ಮೇಡಮ್, ಪ್ರಮೋದ ಅನ್ನ ಹೆಸರಿನ ಸಮಾನಾರ್ಥಕ ಪದ ಏನು ಅಂತ ಕೇಳಿದೆ, ಅದಕ್ಕೆ ನೀವು ಉತ್ತರವನ್ನು ನೀಡಬೇಕು. ಅದನ್ನೇ ಹೇಳಿ, ಪ್ರಮೋದ ಅನ್ನೋ ಪದದ ಸಮಾನಾರ್ಥಕ ಪದ ಆನಂದ, ಆನಂದ ಆನಂದ ಅಷ್ಟೇ.
12: ಆನಂದ ಆನಂದ ಆನಂದ, ಹರ್ಷನು ಆಗ್ಬಹುದೇನೋ,
0: ಹರ್ಷನು ಆಗತ್ತೆ, ಆನಂದನು ಆಗತ್ತೆ, ಅದನ್ನ ನೀವು ಟಾಪಿಕ್ ತಕ್ಕ ಹೇಳಿದ್ರು ಆಗತ್ತೆ, ಅದನ್ನ ಟಾಪಿಕ್ ಸರಿಯಾಗಿ ಹೇಳಿದ್ರು ಆಗತ್ತೆ ಅಂದೆ. ಹೌದಲ್ವಾ? ಈಗ ಮತ್ತೊಂದ್ ಪ್ರಶ್ನೆಯನ್ನ ಕೇಳ, ಉತ್ತರ ಕೊಡ್ತೀರಾ? ನಿಮ್ಮ ಊರಿನ ಹೆಸರೇನು? ಒನ್ ವರ್ಡ್ ಆನ್ಸರ್ ಬಿಡ ನಮಗೆ, ವಾಕ್ಯ ಪೂರ್ತಿ ಉತ್ತರ ಬೇಕು. ನಮ್ಮ ಊರಿನ ಹೆಸರು ಅಂತ ಸೇರಿಸ್ಕೋಬೇಕು. ಓಕೆನಾ? ಓಕೆ, ಮತ್ತೊಂದು ಪ್ರಶ್ನೆ. ಈ ಕೊನೆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು, ಸೆಂಟೆನ್ಸ್ ಸಮೇತ ಹೇಳಬೇಕು, ಬರೀ ಒನ್ ವರ್ಡ್ ಆನ್ಸರ್ ಹೇಳೋದಲ್ಲ, ಸರಿನಾ? ವಾಕ್ಯ ಪೂರ್ತಿ ಉತ್ತರವನ್ನ ಕೊಡಬೇಕು. ಓಕೆನಾ? ಒಂದು ವರ್ಷಕ್ಕೆ ಎಷ್ಟು ದಿನಗಳು?
12: ಒಂದು ವರ್ಷಕ್ಕೆ 365, ಅಧಿಕ ವರ್ಷದಲ್ಲಿ 366 ದಿನಗಳು ಇರುತ್ತವೆ ಟೀಚರ್.
0: ಆದ್ರೂ ಸೋತ್ ಬಿಟ್ರಲ್ಲ ಸ್ಟೂಡೆಂಟ್. ಕೊನೆ ಪದ ಮೂರ್ ಬಾರಿ ಹೇಳಿಲ್ವಲ್ಲ?
12: ಹೇಳ್ತೀನಿ. ಒಂದು ವರ್ಷದಲ್ಲಿ 365 ದಿನಗಳು,
0: ದಿನಗಳು ಅನ್ನೋದನ್ನ ಮಾತ್ರ ಮೂರ್ ಸರಿ ಹೇಳಿ.
12: 366 ದಿನಗಳು, 366 ದಿನಗಳು.
0: ಸೂಪರ್ ಸೂಪರ್, ಥ್ಯಾಂಕ್ ಯು. ಓಕೆ, ವೇದಶೆಟ್ಟಿ ಅವ್ರು ಕರೆ ಮಾಡಿದ್ರು ಅಂಡ್ ಸರಿಯಾದ ಉತ್ತರವನ್ನ ಕೂಡ ಕೊಟ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ, ಓಕೆ, ಕರೆ ಕಟ್ ಆಯ್ತು. ಸೊ ಲಾಸ್ಟ್ ಕಾಲರ್ ಯಾರು ಕೇಳೋಣ, ಎಲ್ಲಿಂದ ಕರೆ ಮಾಡ್ತಿದ್ದಾರೆ? ಹಲೋ, ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಿದ್ದೀರಾ? ತಿಂಡಿ ಆಯ್ತಾ? ರಾತ್ರಿ ಅನ್ನ ಸಾಂಬಾರ್ ತಿಂದ್ರಾ? ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಕೇಳ, ಹೇಳ್ತೀರಾ ಹಾಗಿದ್ರೆ? ಓಕೆ, ಸೂಪರ್ ಸರ್. ಹಾಗಿದ್ರೆ ನಮ್ಮ ಕರ್ನಾಟಕದ ಒಂದು ರಾಜವಂಶಸ್ಥರ ಹೆಸರನ್ನ ಹೇಳಿ ಸರ್.
13: ನಮ್ಮ ಕರ್ನಾಟಕದ ರಾಜವಂಶಸ್ಥರ ಅಂದ್ರೆ ಕೆಸ ಚಾಣಕ್ಯರು, ಚಾಣಕ್ಯರು.
0: ಏ ಸೂಪರ್, ಮತ್ತೊಂದು ಪ್ರಶ್ನೆ ಏನ ಕೇಳ? ಓಕೆ, ಮತ್ತೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ಸಮುದ್ರ ಅನ್ನೋ ಪದದ ಸಮಾನಾರ್ಥಕ ಪದ ಏನು?
13: ಪ್ರಮೋದ ಎಂಬುದರ ಸಮಾನಾರ್ಥಕ ಆನಂದ, ಆನಂದ, ಆನಂದ.
0: ನೋ ನೋ, ನಾನು ಕೇಳಿದ್ದು ಸಮುದ್ರ
13: ಮೇಡಮ್. ಸಮವಸ್ತ್ರ
0: ಸಮುದ್ರ.
13: ಸಮುದ್ರದ ಸಮಾನಾರ್ಥಕ ಪದ, ಸಮುದ್ರದ ಸಮಾನಾರ್ಥಕ ಪದ ಇದು ಶರದಿ. ಶರದಿ,
0: ಶರದಿ, ಶರದಿ, ಶರದಿ. ಶರದಿ ಅಂತಾರೆ, ಅಂಬುದಿ ಅಂತಾರೆ, ಜಲದಿ ಅಂತಾರೆ, ಎಲ್ಲವನ್ನು ಕೂಡ ಹೇಳ್ತಾರೆ.
13: ಸಮುದ್ರ
0: ಹೌದಲ್ವಾ?
13: ಸಾಗರ, ಸಾಗರ, ಸಾಗರ,
0: ಸಾಗರ, ಸಾಗರ,
13: ಸಾಗರ, ಸಾಗರ, ಸಾಗರ.
0: ಓಕೆ, ಈಗ ನೀವು ಇರೋದು ಯಾವ ಜಿಲ್ಲೆಯಲ್ಲಿ ಸರ್?
13: ನಾವು ಇರುವುದು ಚಿತ್ರದುರ್ಗ, ಚಿತ್ರದುರ್ಗ, ಚಿತ್ರದುರ್ಗ ಜಿಲ್ಲೆಯಲ್ಲಿ, ಜಿಲ್ಲೆ, ಜಿಲ್ಲೆಯಲ್ಲಿ.
0: ಚಿತ್ರದುರ್ಗ ಅಂತ ಹೇಳಿದ್ರೆ ಸಾಕು, ಅದು ಜಿಲ್ಲೆ ಅಂತ ಗೊತ್ತಾಗುತ್ತೆ.
13: ನಾನು ಇರುವುದು ಚಿತ್ರದುರ್ಗ, ಚಿತ್ರದುರ್ಗ, ಚಿತ್ರದುರ್ಗ.
0: ಓಕೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಮ್ಮ ನೆಚ್ಚಿನ ಸ್ಥಳ ಯಾವುದು?
13: ಚಿತ್ರದುರ್ಗ ಜಿಲ್ಲೆಯಲ್ಲಿ ನನ್ನ ನೆಚ್ಚಿನ ಸ್ಥಳ ಎಂದರೆ ವರಿಗೋಪವನ ಕೋಟೆ, ಕೋಟೆ, ಕೋಟೆ.
0: ಏ ಸೂಪರ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಓಕೆ, ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ಹಾಗೆ ಇವತ್ತು ಎಲ್ಲರ ಕಾಲರ್ಸ್ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಜೊತೆಗೆ ಏನಪ್ಪ ಅಂದ್ರೆ ಕೆಲರಿಗೆ ತಲೆಗೆ ಕೆಲಸ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಈ ಟಾಪಿಕ್ ತೆಗೆದುಕೊಂಡು ಬಂದಾಗ ಇನ್ನೂ ಚೆನ್ನಾಗಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಓಕೆನಾ? ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಹಾಗೆ ಕೆಲವೊಂದು ಫೀಡ್ಬ್ಯಾಕ್ಸ್ ಗಳು ಬಂದಿದೆ. ಸುಧಾ ವೆಂಕಟೇಶ್ ಅವರು ಕಳಿಸಿದರೆ, ಸೂಪರ್, ವೆರಿ ಡಿಫ್ರೆಂಟ್ ಅಂಡ್ ಕ್ರಿಯೇಟಿವ್ ಪ್ರೋಗ್ರಾಮ್, ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಅಂತ ಕಳಿಸಿದರೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಲಕ್ಷ್ಮೀ ಪ್ರಭಾಕರ್ ಅವರು ಕೂಡ ಮೆಸೇಜ್ ಕಳಿಸಿದರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಟಾಪಿಕ್ ಕೂಡ ತುಂಬ ವಿಭಿನ್ನವಾಗಿತ್ತು ಅಂತ, ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು. ಜೊತೆಗೆ ರಾಘವೇಂದ್ರ ಅವರು ಕೂಡ ಸೂಪರ್ ಆಗಿತ್ತು ಅಂತ ಕಳಿಸಿದರೆ. ಸೊ ನಿಮಗೆ ಕೂಡ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಓಕೆ. ನಮ್ಮ ಕೇಳುಗರೊಬ್ಬರು ಮೆಸೇಜ್ ಕಳಿಸಿದರೆ, ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಟಾಸ್ಕ್ನ ಖಂಡಿತವಾಗ್ಲೂ ಈಡೇರಿಸ್ತೀನಿ. ಅವ್ರ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ನೆಚ್ಚಿನ ರೇಡಿಯೋ ಕಾರ್ಯಕ್ರಮ ಯಾವುದು? ಓಕೆ, ನನ್ನ ನೆಚ್ಚಿನ ರೇಡಿಯೋ ಕಾರ್ಯಕ್ರಮ ಬಿಸ್ನೆಸ್ ಬಸ್, ಬಿಸ್ನೆಸ್ ಬಸ್, ಬಿಸ್ನೆಸ್ ಬಸ್. ಓಕೆ, ಎರಡನೇ ಪ್ರಶ್ನೆ ಏನು, ನೀವು ನೋಡಿದ ಪ್ರಕೃತಿ ಸೌಂದರ್ಯ ಪ್ರವಾಸ ತಾಣ ಯಾವುದು? ನಾನು ನೋಡಿದಂಥ ಪ್ರಕೃತಿ ಸೌಂದರ್ಯದ ಪ್ರವಾಸ ತಾಣ ಜೋಗ ಜಲಪಾತ, ಜೋಗ ಜಲಪಾತ, ಜೋಗ ಜಲಪಾತ. ಹಾಗೆ ನಿಮ್ಮ ನೆಚ್ಚಿನ ಸಿಹಿ ತಿನಿಸು ಯಾವುದು? ನನ್ನ ನೆಚ್ಚಿನ ಸಿಹಿ ತಿನಿಸು ಚಂಪಾಕಲಿ, ಚಂಪಾಕಲಿ, ಚಂಪಾಕಲಿ. ಓಕೆ, ಸೊ ನಾನು ಕೂಡ ಟಾಸ್ಕ್ ಅಲ್ಲಿ ಗೆದ್ದಿದ್ದೀನಿ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇದುವರೆಗೂ ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
15: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
14: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
15: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756961.
16: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
16: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೆ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಾವೊಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದ್ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ನನ್ನ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಸೊ ಹಾಗೆ ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ದಣಿಗಳ ಬೆಳ್ಳಿ ಲೋಟ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಆ ಮಾಲಗೇಡಿ ಒಳಗೆ ಒಂದಿಷ್ಟು ಉಗುರಡೆಯಲ್ಲಾದ್ರೂ ನಾಚಿಕೆ ಅನ್ನೋದು ಇದ್ದಿದ್ರೆ ಒಂದೇ ಆ ಪರಿಯ ಬೈಗುಳಗಳಿಗೆ ಅದು ತಟ್ಟನೆ ಇಂಗಿ ಹೋಗುತ್ತಿತ್ತು, ಅಥವಾ ಸರ್ರೆಂದು ನುಗ್ಗಿ ಬಂದು ಆಕೆಯನ್ನ ನುಂಗಿ ಬಿಡುತ್ತಿತ್ತು. ಅದೆಂಥದ್ದು ಇಲ್ಲದೆ ಅದು ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಖ ಎಂಬಂತೆ ಹರಿಯುತ್ತಲೇ ಇತ್ತು ಅತ್ತ ಕಡಲತ್ತ. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರೆಗಳಲ್ಲಿ ಮುಸುರಿ ಪಾತ್ರೆಯನ್ನ ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದೆಯ ಗರಟೆಯನ್ನಿರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ಲು. ಹೊಳೆಯುವ ಹೊಳೆಯ ಮೈಗೆ ಆ ಪರಿಯ ಬೈಗುಳಗಳ ಪೆಟ್ಟು ತಗಲುತ್ತಿದ್ದಂತೆ ಅದರ ದಡದಲ್ಲಿ ನಿಂತು ಮರಿಮೀನುಗಳ ತಪಾಸಣೆಯಲ್ಲಿದ್ದ ಅಸಂಖ್ಯ ಕೊಕ್ಕರೆ, ಕೊಂಗ್ರು, ಮಿಂಚುಳ್ಳಿಗಳೆಲ್ಲ ಆಕೆಯ ಬೈಗುಳಗಳ ಪಾಲು ತಮಗೆಂದು ಬೇಡವೆಂದು ಸರ್ರನೆ ಆಚೆ ದಡಕ್ಕೆ ತಟ್ಟನೆ ಹಾರಿ ಹೋದುವು. ಆ ಹೊಳೆಯೇನೂ ಬೇಕು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅಪವಾದವನ್ನ ಎಳೆದು ತಂದು ಹಾಕಿದೆ. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪವಿಲ್ಲ. ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಳೆಯುವ ಮಳೆಗಾಲದಲ್ಲೂ ದಿನವೂ ಒಂದಿಷ್ಟು ತರುಮೀನುಗಳನ್ನು ಸಿಲುಕಿಸಬೇಕು? ಹಾಗೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಯನ್ನ ತಂದು ಕುದುಪನ ದಿಟ್ಟೆಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೆ? ಆಟಿ ಸೋಣ ಕಾಲದ ಮಳೆಗಾಲದಲ್ಲಂತೂ ಕೇಳೋದೇ ಬೇಡ. ಅಲ್ಲಿ ಇಲ್ಲಿಂದ ಪಾತ್ರೆ, ಪಗಡೆ, ಸೌದೆ, ಕಟ್ಟಿಗೆ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಸುರಿಯುವುದು ಮಾಮೂಲಿ. ಚಿನ್ನಮ್ಮನ ಜೊತೆಗೆ ಆ ಹೊಳೆಗೆ ಇಷ್ಟೊಂದು ಒಡನಾಟವಿದ್ರೂ ಮೊನ್ನೆ ಶ್ರಾವಣ ಮಾಸದ 4ರಂದು ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವೊಂದನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ, ಅಸಹನಿಗೆ ಬಲಿಯಾಗಬೇಕಾಯ್ತು. ಆದದ್ದಿಷ್ಟೇ, ಕಳೆದ ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಆ ಪರಿಯಲ್ಲಿ ತುಂಬಿದ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ದಣಿ ಮನೆಯ ಮುಸುರೆ ಪಾತ್ರೆಯನ್ನ ತಿಕ್ಕುತ್ತಿದ್ದ. ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ಒಡಲೆಂದರೆ ಇಂಥದ್ದು. ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಾಘ್ರ ಪ್ರಕ್ಷುಬ್ಧ. ಹತ್ತಿರ ಬಂದವರನ್ನ ಕುಕ್ಕಿ ಮುಕ್ಕುವ ಸಿಡಿಲು. ಹುಟ್ಟುವ ಘಟ್ಟದಲ್ಲಿ ಆ ಹೊಳೆಯ ದೇಹ, ಒಡಲು, ಮನಸ್ಸು ಪ್ರಫುಲ್ಲ, ಶಾಂತ, ನಿರ್ಮಲವಾಗಿದ್ದರೂ ಅದು ಸಾಗಿ ಬರುವ ದಾರಿಯದ್ದೇನು ಸುಲಭತೆ. ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆದು ಬರುವಾಗ ದಾರಿಯಲ್ಲಿ ತುಂಬಿ ಹರಿವ ಅನೇಕ ಕೆರೆ, ತೋಡು, ಹಳ್ಳ, ಕೊಳ್ಳುಗಳನ್ನ ತನ್ನೊಡಲೊಳಗೆ ಬಾಚಿಕೊಂಡು ಸಾಗಿ ಬರಬೇಕಲ್ಲವೆ? ಇಂತಹ ವಿಕ್ಷಿಪ್ತ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಹೊಳೆ ಇರಬೇಕಾದ್ರೆ ಚಿನ್ನಮ್ಮನ ಮಗ 8 ವರ್ಷದ ಗುಡ್ಡ ದಣಿಗಳ ಮುಸುರೆ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟವನ್ನಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪಾತ್ರೆ ಉಚ್ಚುತ್ತಿದ್ದ. ನಿಜಕ್ಕೂ ದಣಿ ವೆಂಕಟಪ್ಪಯ್ಯನವರ ಮಾತಿನಂತೆ ಹೇಳೋದಾದ್ರೆ ಗುಡ್ಡ ಪಾತ್ರೆ ಉಜ್ಜಿದ್ದು ಹೊಳೆಯ ಸೆರೆಗಲ್ಲಿ ಅಲ್ಲವೇ ಅಲ್ಲ, ಆತ ಉಜ್ಜುತ್ತಿದ್ದು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟ. ಮಳೆಗಾಲ ಬಂದ್ರೆ ಸಾಕು, ಈ ವಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಇಷ್ಟಗಲ ಸೆರಗು ಹಾಸಿಗೆಯಾದ್ರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ದಣಿಗಳು ಯಾವತ್ತೂ ಹೊಳೆಯನ್ನು ಮೊದಲಿಸುವುದು ಇದ್ದೇ ಇದೆ. ಹೊಳೆಗೂ ಬಾಯಿ ಏನಾದ್ರೂ ಬರುತ್ತಿದ್ರೆ ಎಲ್ಲವೋ ಹುಲು ಮಾನವ ವೆಂಕಪ್ಪಯ್ಯ, ಸುತ್ತಲ ನಾಕೂರಿನಲ್ಲಿರುವ ಯಾವುದೇ ಶಾನುಭೋಗ ಉಗ್ರಾಣಿಯನ್ನಾದ್ರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು, ಅವೆಲ್ಲವೂ ನನ್ನದಲ್ಲದಿದ್ರೆ ಕೇಳು ಮತ್ತೆ ಎಂದು ಮರುತ್ತರ ಕೊಡುತ್ತಿದ್ದೇನು. ಬಾಯಿ ಇಲ್ಲದಿದ್ರೆ ಏನಂತೆ? ಮಳೆಗಾಲ ಬಂದುದೆಡೆ ಬರೀ ಕ್ರಿಯೆಯಲ್ಲಿಯೇ ತನ್ನ ವ್ಯಾಪ್ತಿ, ತನ್ನ ಪರಿವಾರ, ತನ್ನ ಬಲ ಎಷ್ಟೆಂಬುದನ್ನ ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸೋದ್ರಲ್ಲಿ ಹೊಳೆಯೇನು ಹಿಂದೆ ಬಿದ್ದಿಲ್ಲ. ಹೊಳೆಯ ಈ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನ ಒಂದಿಷ್ಟು ಅತ್ಲಾಗಿ ದೂಡುವಂತೆ ಪಾದೆಕ್ಕಲು ಮೂರು ಕಲ್ಲಿನ ಗಟ್ಟಿ ಅಡಿ ಪಂಚಾಂಗ ಹಾಕಿಸಿ ನದಿಯ ಸೆರಗೂ ತೋಟಕ್ಕೂ ನಡುವೆ ದರ ಎಬ್ಬಿಸಿ ಎತ್ತರಿಸುವುದಿದೆ. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನ 4 ಅಡಿ ಎತ್ತರಿಸಿದ್ದಾರೆ. ಮುಂದಿನ ವರ್ಷ 5 ಅಡಿ ಎತ್ತರಿಕೆ. ಆದ್ರೆ ಈ ಬಿರಿ ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಂತೂ ತನ್ನ ನಿಶಕ್ತ ಸ್ಥಿತಿಯಲ್ಲಿ ದಣಿಗಳ ಆಕೃತ್ಯವನ್ನ ಕಂಡೂ ಕಾಣದಂತೆ ಗದ್ದೆಯಲ್ಲಿ ಬಿತ್ತೋದನ್ನ ಮರಳ ದಿನ್ನೆ ಮೇಲೆ ಬಿತ್ತಿದ್ದೀಯಲ್ಲ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲಿ ನಗುತ್ತಾ ಆ ದರೆಯನ್ನ ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹೊಳೆಗೇನು ತಿಳಿದಿಲ್ಲವೇ? ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ? ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಳೆದ್ರೆ ಸಾಕು, ದಣಿಗಳು ಕಟ್ಟಿದ ದರೆ ಬುಡದಿಂದಲೇ ಲಯ. ಹೊಳೆ ತಟ್ಟನೆ ದಣಿಯವರ ತೋಟದೊಳಗೆ ನುಗ್ಗಿ ಅದಿನ್ನಿಡೀ ಕಡಲು ಮಾಡಿ ಸೇಡು ತೀರಿಸಿಕೊಳ್ಳುತ್ತದೆ. ಹೀಗೆ ದಣಿ ಹಾಗೂ ಹೊಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ ಆ ಶ್ರಾವಣ ಮಾಸದ ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಿನಲ್ಲಿ ಕೂತು ಬೂದಿಯಿಂದ ತಿಕ್ಕಿದ ಪಾತ್ರೆಯನ್ನ ಹೊಳೆಯ ನೀರಿನಲ್ಲಿ ಜಾಲಾಡಿಸುತ್ತಿದ್ದ. ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದಣಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿದೆ ಎಂಬುದು ಆ ಪುಟ್ಟ ಬಾಲಕನಿಗೆ ಅದೇಗೆ ತಿಳಿದಿತ್ತು. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆದ ಹರಿಕಥಾ ಕಲಾಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಯನ್ನ ನೆನೆಸಿಕೊಂಡು ನಗುತ್ತಾ ಪಾತ್ರೆ ಬೆಳಗುತ್ತಿದ್ದ ಆ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆನ್ನುವ ಅಂದಾಜು ಇಲ್ಲ, ಪರಿಜ್ಞಾನವೂ ಇಲ್ಲ. ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಹೊಳೆಗೆ ಜಾರಿತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆ ಎಲ್ಲವೂ ನೀರು ಪಾಲಾದವು. ಗುಡ್ಡನೇನು ಸಾಮಾನ್ಯ ಪೋರನೆ, ಆತನ ಈಜಿಗೆ ಮೀನುಗಳೇ ನಾಚಬೇಕು. ಈಜಿ ಮೇಲೆ ಬಂದವ ನೀರ ದಾವಿಸಿದ್ದು ಅಪ್ಪ ಕುದುಪನತ್ತ. ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ ಮಗ್ನನಾಗಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆಯ ಬಡಿತ ಸ್ತಬ್ಧಗೊಂಡಂತಾಯಿತು. ಬಂದು ನೋಡುತ್ತಾನೆ, ಮುಸುರೆ ಪಾತ್ರೆಗಳೆಲ್ಲವೂ ಹೊಳೆಯ ಪಾಲಾಗಿವೆ. ದಣಿಗಳಿಗೇನಾದ್ರೂ ಈ ಸುದ್ದಿ ತಲುಪಿದ್ರೆ ಅವರ ಸಿಟ್ಟಿನ ಭರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಆಲೋಚಿಸಿದವನಿಗೆ ತಟ್ಟನೆ ಮೈಯ ಬಟ್ಟೆ ಬರೆಗಳನ್ನೆಲ್ಲ ಜಾರಿಸಿ ಅತ್ತೆಸೆದು ಕೋಮಣಾಲಂಕೃತನಾಗಿ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡತೊಡಗಿದ್ದ. ಕುಸಿದ ಮಣ್ಣಿನಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಕುದುಪನಿಗೆ ಅಂದಾಜಿಲ್ಲ. ಮುಸುರೆ ಪಾತ್ರೆಗಳ ಒಡೆಯ ಮಗನನ್ನ ಕೇಳಿದ್ರೆ ಆತ ತೋರು ಬೆರಳುಗಳನ್ನ ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು? ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂಬ ಯೋಚನೆಯಲ್ಲಿದ್ದ ಗುಡ್ಡನಲ್ಲಿ, ಏ ಮೂರ್ಕಾಸಿನ ಹಡಬೆ, ಇಷ್ಟೇನಾ ಪಾತ್ರೆ, ಇನ್ಯಾವುದಾದ್ರೂ ಮುಳುಗಿದ್ಯನಾ? ಅಪ್ಪನ ಪ್ರಶ್ನೆಗೆ ಮಗ ಯೋಚನೆಯ ಕೋಟೆಯಿಂದ ಹೊರಬಂದ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ? ದಣಿಗಳ ಪಾತ್ರೆ ಎಲ್ಲ ಸಿಗುತ್ತೋ ಅಥವಾ ದಣಿಗಳಿಗೆ ಈ ವಿಷಯ ತಿಳಿದು ದೊಡ್ಡ ಅನಾಹುತವೇ ಆಗುತ್ತೋ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಡು ಎಂಜಾಯ್ ಮಾಡ್ಕೊ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸೋ ಸೋ ಸೋ ಸೋ ಸೋ ಸೋ ಗಾ ಸೋ ಸೋ ಸೋ ಸೋ ಸೋ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ದಣಿಗಳ ಬೆಳ್ಳಿ ಲೋಟ ಅಂತ ಹೇಳಿ ಕಥೆಯನ್ನ ಮುಂದುವರಿಸೋಣ. ಹಾಗೆ ಕಥೆ ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ನೆನಪಿಗೆ ಬರಲಿಲ್ಲ. ಮಾಮೂಲಾಗಿ ದಿನವೂ ಇರುವಂತಹ ಎರಡು ಕಂಚಿನ ಕೊಳಗ, ಎರಡು ಹಿತ್ತಾಳೆ ಗಿಂಡಿ, ಹತ್ತು ಹಿತ್ತಾಳೆ ಲೋಟ, ಎರಡು ಚೊಂಬು, ಆರು ಮರದ ಸೌಟು, ಎರಡು ಹಿತ್ತಾಳೆ ಸೌಟು, ಹತ್ತು ಕಂಚಿನ ಬಟ್ಟಲು, ಎಂಟು ಹಿತ್ತಾಳೆ ತಟ್ಟೆ, ಒಂದು ಬಾಣಲೆ, ಎಲ್ಲವೂ ಇದೆ. ಮತ್ಯಾವುದೂ ಕಾಣಿಸ್ಲಿಲ್ಲ. ಮಗ ಗುಡ್ಡನಿಗೂ ತಿಳಿಯುತ್ತಿಲ್ಲ, ಅಪ್ಪನಿಗೂ ಅಷ್ಟೇ. ಅಪ್ಪ ಮಗನನ್ನ ಅದೆಷ್ಟು ಕಾಡಿದ್ರೂ ಬೇಡಿದ್ರೂ ಬಾಲಕ ಗುಡ್ಡನಿಗೆ ಉತ್ತರಿಸಲು ಕಿವಿ ಬಾಯಿ ಏನೂ ತೋಚಲಿಲ್ಲ. ದಣಿಯವರ ಒಡತಿ ದಿನವೂ ಹೊರಗೆ ಸುರಿಯುವ ಮುಸುರೆ ಪಾತ್ರೆಯನ್ನ ಹೊತ್ತು ತಂದು ಅದನ್ನ ಉಜ್ಜೋದಷ್ಟೇ ಆತನ ಕೆಲಸ. ಎಷ್ಟು ಪಾತ್ರೆ, ಯಾವುದು, ಏನು, ಎತ್ತ, ಯಾಕಿಷ್ಟು ಎಂದು ವಿಚಾರಿಸಿದ್ರೆ ದಣಿ ಪತ್ನಿ ಮಜ್ಜಿಗೆ ಕಡಿಯುವ ಕಡಗೋಲಲ್ಲೇ ತಲೆ ಸೀಳಿಬಿಟ್ಟಾರು. ಅಪ್ಪನ ಕಾಡುವಿಕೆಗೆ ಕೊನೆಗೂ ಯೋಚಿಸಿ ಯೋಚಿಸಿ ಹಣ್ಣಾದ ಗುಡ್ಡನಿಗೆ ತಟ್ಟನೆ ನೆನಪಿಗೆ ಬಂದಿದ್ದು ಆ ಬೆಳ್ಳಿ ಲೋಟ. ಮುಂಜಾನೆ ರೇಜಿಗೆ ಹಿಡಿಸುವಷ್ಟು ಬಾರಿ ದಣಿ ಪತ್ನಿಯವರು, ಈ ಬೆಳ್ಳಿ ಲೋಟ ಜಾಗ್ರತೆ ಮಾರಾಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು, ಅಪ್ಪಯ್ಯ ಕುಡ್ಲಾದ ರಥಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿಸಿದ್ದು, ಅದರ ಮೈಮೇಲಿನ ಹೂಬಳ್ಳಿಯನ್ನ ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನು ಎಂದು ಹೇಳಿಯೇ ಮುಸುರೆ ಪಾತ್ರೆಯ ಜೊತೆಗೆ ಅದನ್ನು ಸೇರಿಸಿ ಇಟ್ಟಿದ್ದನ್ನ ಗುಡ್ಡ ಇದೀಗ ನೆನಪಿಸಿಕೊಂಡ. ಆದ್ರೇನು, ಆತ ನೆನಪಿಸಿಕೊಂಡಿದ್ದೇ ಬಂತು. ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ದರೂ ಬೆಳ್ಳಿ ಲೋಟವನ್ನ ಹೊಳೆ ಬಿಟ್ಟುಕೊಟ್ಟಿಲ್ಲ. ಅಂತೂ ಬೆಳ್ಳಿ ಲೋಟ ಹೊಳೆಯ ಒಡಲಿನಿಂದ ಹೊರಬರಲಿಲ್ಲ. ಅಪ್ಪ ಮಗ ಇಬ್ರು ಆಗ ತಾನೇ ಅಲ್ಲಿಗೆ ಬಂದ ಚಿನ್ನಮ್ಮನ ಜೊತೆ ಸೇರಿ ಸಾಕಷ್ಟು ಕಣ್ಣೀರನ್ನ ಹೊಳೆಯ ನೀರಿಗೆ ಸೇರಿಸಿದ್ರು. ಹೊಳೆಯಿಂದ ಬಂದ ಉತ್ತರ ಒಂದೇ, ಬೆಳ್ಳಿ ಲೋಟ ಇಲ್ಲ ಎಂಬುದೇ. ಭೂಮಿ ಆಕಾಶ ಒಂದಾಗುವಂತೆ ಮತ್ತೆ ಮಳೆ ಜಡಿಯ ತೊಡಗಿದಾಗ ಕುದುಪ ಅಸಹಾಯಕನಾಗಿ ದಣಿಗಳ ಅಂಗಳಕ್ಕೆ ಬಂದು ಬೆಳ್ಳಿ ಲೋಟದ ವಿಷಯ ತಲುಪಿಸಿದ್ದ. ಮಳೆಯ ಆರ್ಭಟದ ಜೊತೆ ದಣಿಯ ಆರ್ಭಟವೂ ಏರಿತು. ಆ ಆರ್ಭಟದ ಜೊತೆಗೆ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನ ಲಪಟಾಯಿಸಿದ್ದು ಎಂಬ ಅಪವಾದವೂ ಬೀಸಿ ಬಂತು. ಕುದುಪ ದಣಿಗಳ ಕಾಲ ಹಿಡಿದು ನಡೆದ ನಿಜ ಸ್ಥಿತಿ ವಿವರಿಸಿದ್ರು. ಅವರು ಒಪ್ಪಲೊಲ್ಲರು. ದಣಿಗಳು ಎಂದಾದ್ರೂ ಒಕ್ಕಲು ಮಕ್ಕಳನ್ನ ನಂಬುವುದುಂಟೆ? ಇದೆಲ್ಲ ಸಾಕು ಮಾರಾಯ, ಯಾವತ್ತೂ ನಮ್ಮ ಮುಸುರೆ ಪಾತ್ರೆಯನ್ನ ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನ ನುಂಗೀತೇನಾ ಎಂದು ಒಳಮನೆಯ ದಾರಂದಕ್ಕೆ ಆತು ನಿಂತ ಧರ್ಮಪತ್ನಿಯವರು ಚೀರಿದಾಗ ಕುದುಪನ ಬಾಯಿ ಕಟ್ಟಿ ಹೋಗಿತ್ತು. ದಣಿಗಳು ಗುಡ್ಡನ ಬಾಯಿ ಬಿಡಿಸಲು ಆತನ ಮೈಮೇಲಿನ ಚರ್ಮ ಸುಲಿಯುವುದೊಂದೇ ಬಾಕಿ. ಅಂಗಳದ ಹೊಂಗಾರೆ ಮರಕ್ಕೆ ಆತನನ್ನ ಬಿಗಿದು ಆ ಮಳೆಯಲ್ಲೇ ತೆಂಗಿನ ಕೊತ್ತಲೆಯಲ್ಲಿ ಬಡಿದೇ ಬಡಿದರು. ಚಿನ್ನಮ್ಮನಿಗೆ ತನ್ನ ಕರುಳ ಕುಡಿಯ ಚೀರಾಟ ನರಳಾಟ ನೋಡಲಾಗಲಿಲ್ಲ. ತಟ್ಟನೆ, ನಮ್ಮೂರ ಕೊಡ್ದಬ್ಬು ದೈವದ ಮೇಲಾಣೆ, ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದ್ದಲ್ಲಿ ಎಂದು ಅಸಹಾಯಕತನದಿಂದ ಕಿರಿಚುತ್ತಾ ದಣಿಗಳ ಕಾಲ್ಗಡ್ಡ ಬಿದ್ದರು. ತಾನು ಆ ಬೆಳ್ಳಿ ಲೋಟದ ಹಣವನ್ನ ವರ್ಷಾನುಗಟ್ಟಲೆ ಪಡಿ ಇಲ್ಲದೆ ನಿಮ್ಮಲ್ಲಿ ದುಡಿದು ತೀರಿಸುವೆನೆಂದು ಅಳುತ್ತಾ ಬೇಡಿಕೊಂಡಳು. ದಣಿಗಳ ಕೈಯಿಂದ ಕೊತ್ತಳಿಕೆ ಕೆಳಗುರುಳಿತು. ಮುಂದಿನ ಮೂರು ಬೇಸಿಗೆ ರಜೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿ ಇಲ್ಲ ಎಂಬ ಕರಾರಿನನ್ವಯ ಗುಡ್ಡ ಮುಕ್ತ ಬಂಧನಾದ. ದಣಿಗಳ ಬೆಳ್ಳಿ ಲೋಟವನ್ನು ಎಂದು ಆ ಹೊಳೆ ನುಂಗಿತ್ತು. ಅಂದಿನಿಂದ ಚಿನ್ನಮ್ಮ ಒಂಥರ ಹುಚ್ಚಿಯಾಗಿದ್ದಾಳೆ. ಆ ಘಟನೆ ನಡೆದು ಇಂದಿಗೆ ನವಮಾಸಗಳು ಉರುಳಿವೆ. ಬೆಂಕಿಯುಗುಳುವ ವೈಶಾಖ ಮಾಸ ಕಾಲಿಟ್ಟಿದೆ. ಇಂದು ವೈಶಾಖ ಮಾಸದ ಮೂರನೇ ದಿನ. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಅಂಚಿನಲ್ಲಿ ಕೂತು ಪಾತ್ರೆ ತಿಕ್ಕುತ್ತಾ ಹೊಳೆಯ ಮನೆ ಹಾಳು ಬುದ್ಧಿಯನ್ನ ನಿಂದಿಸುತ್ತಿದ್ದಾಳೆ. ಅಷ್ಟರಲ್ಲಿ ದಣಿಗಳು ಕುದುಪನ ಜೊತೆಗೂಡಿ ಬಂದು ಆ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಕುದುಪ ಸೊಂಟದಲ್ಲಿನ ಕರಿದಾರಕ್ಕೆ ಕೋಮಾಣದ ತುಂಡನ್ನ ಸಿಲುಕಿಸಿ ತಲೆಗೊಂದು ಎಲೆ ವಸ್ತ್ರ ಬಿಗಿಯುತ್ತಾ ದಣಿಗಳಿಂದ ಉದುರುವ ಮಾತುಗಳನ್ನ ಹೆಕ್ಕಿಕೊಳ್ಳುವ ಭಂಗಿಯಲ್ಲಿ ನಿಂತಿದ್ದಾನೆ. ಕಾದು ಬತ್ತಿರುವ ಹೊಳೆಯಿಂದ ಹೂಳೆತ್ತಿ ತಂದು ತೆಂಗಿನ ಮರ ತೋಟಕ್ಕೆ ಹಾಕಬೇಕೆಂದು ದಣಿಗಳು ಕುದುಪನಿಗೆ ಸೂಚನೆ ನೀಡುತ್ತಿದ್ದರು. ದಣಿಗಳ ಮಾತು ಚಿನ್ನಮ್ಮನ ಕಿವಿಗೂ ತಲುಪುತ್ತಿದೆ. ಆದರೆ ಅದು ತನಗಲ್ಲ, ತನ್ನ ಕಿವಿ ಬೀಳಿನ ಬುಗುಡೆಗೆ ಎಂಬಂತೆ ತಾನು ದಣಿಗಳ ಮನೆಯ ಮುಸುರೆ ಪಾತ್ರೆ ತಿಕ್ಕುತ್ತಾ ಹೊಳೆಯ ಬಗ್ಗೆಯೇ ತಲೆ ಕೆಡಿಸಿಕೊಳ್ಳುತ್ತಿದ್ದಳು. ಚಿನ್ನಮ್ಮ ಕೊನೆಗೂ ಮುಸುರೆ ಕೆಲಸವನ್ನೆಲ್ಲ ಮುಗಿಸಿ ತನ್ನ ಗುಡಿಸಿಲಲ್ಲಿ ಒಣ ಮೀನಿನ ಚಟ್ನಿಯಲ್ಲಿ ತಂಗಳನ್ನ ಉಂಡು ಬಂದು ಹೂಳು ಹೊರುವ ಕೆಲಸಕ್ಕೆ ತೊಡಗಿಕೊಂಡಳು. ಸುಡುವ ಸೂರ್ಯನಡಿ ಹೂಳೆತ್ತುತ್ತಾ ತಾನು ಕರಟುತ್ತಿರುವ ತೋಟದ ನೆರಳಿನಲ್ಲಿ ಕುಳಿತ ದಣಿಯವರು ಕೊಡುವ ಸೂಚನೆಗಳಿಂದ ಚಿನ್ನಮ್ಮ ಸಿಟ್ಟಿನೂರಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿತ್ತು. ಚಿನ್ನಮ್ಮ ಅಸಹಾಯಕತೆಯಿಂದ ಕನಲುತ್ತಾ ನೆತ್ತಿ ಮೇಲೆ ಬೆಂಕಿ ಉಗುಳುತ್ತಿದ್ದ ಸೂರ್ಯನನ್ನು ದಣಿಯನ್ನು ಶಪಿಸುತ್ತಾ ಹೂಳು ಹೊರುತ್ತಿದ್ದಳು. ಕುದುಪ ಹೂಳು ತುಂಬಿ ಕೊಡುತ್ತಿದ್ದ. ಚಿನ್ನಮ್ಮ ಅದನ್ನು ಹೊತ್ತು ತಂದು ತೆಂಗಿನ ಬುಡಕ್ಕೆ ಎಸೆಯುತ್ತಿದ್ದಳು. ಹೂಳೆತ್ತುವ ಕೆಲಸ ಹಾಗೆಯೇ ಮುಂದುವರಿಯುತ್ತಿತ್ತು. ಮೂಳೆ ಮುರಿದು ಹೋಗುವಂತಹ ಕೆಲಸವದು. ಕುದುಪ ಸುಸ್ತಾದ. ಒಂದರೆ ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತ. ನೆರಳಲ್ಲಿದ್ದ ದಣಿಗಳಿಗೆ ಸಿಟ್ಟಿನಿಂದ ಪಿತ್ತವೇರಿದಂತಾಗಿತ್ತು. ಎದ್ದಳು ಮೂರ್ಖಾಸ್ನವ, ಪಡಿ ಅಳಿವಾಗ ಪಾವಕಿ ಕಮ್ಮಿ ಮಾಡಿದ್ರೆ ಸುಮ್ಮನೆ ಇರ್ತೀಯೇನೋ ಎಂದು ಸಿಡುಕಿದ. ಚಿನ್ನಮ್ಮನಿಗಂತೂ ಪಡಿ ಇಲ್ಲದ ಈ ದುಡಿತದ ಬಗ್ಗೆ ಇನ್ನಿಲ್ಲದಂತಹ ಅಸಮಾಧಾನವಿದೆ. ಒಂದೆಡೆ ಕಳ್ಳತನದ ಅಪವಾದ, ಮತ್ತೊಂದೆಡೆ ಕಠಿಣ ಶ್ರಮದ ದುಡಿತಕ್ಕೂ ಬೆವರಿಗೂ ಪ್ರತಿಫಲವಿಲ್ಲ. ಚಿನ್ನಮ್ಮ ತನ್ನ ಭಾರದ ಒಡಲಿನಲ್ಲಿ ಕಣ್ಣೀರು ಜಿನುಗಿಸಿಕೊಂಡು ಮಿದುಗೊಳಿಸಿಕೊಂಡಳು. ಕುದುಪ ದಣಿಯವರ ಸಿಡುಕು ಬೈಗುಳದಿಂದ ಬೆದರಿ ಎದ್ದು ನಿಂತು ಮತ್ತೆ ಕೆಲಸದಲ್ಲಿ ಮಗ್ನನಾದ. ಗಂಡ ಹೆಂಡರಿಬ್ಬರು ಹೊಳೆಗೆ ಬೆವರಿನ ಮಳೆ ಸುರಿಸಿದರು. ಕುದುಪನಂತೂ ಆ ಬಿರುಬಿಸಿಲಿನ ಝಳಕ್ಕೆ ಕುಸಿಯುವಂತಾದ. ಆದರೂ ದಣಿಗಳ ಭಯದಿಂದ ಕುಸಿಯದಾದ. ದೇಹದ ಮೂಲೆ ಮೂಲೆಗಳಿಂದ ಒಂದಷ್ಟು ತಾಕತ್ತನ್ನ ಸೋಸಿ ತಂದು ಮತ್ತೆ ಬುಟ್ಟಿಗೆ ಹೂಳು ತುಂಬತೊಡಗಿದ. ಬುಟ್ಟಿ ತುಂಬತೊಡಗಿತು. ಇನ್ನೇನು, ಹೂಳು ತುಂಬಿದ್ದ ಬುಟ್ಟಿಯನ್ನ ಚಿನ್ನಮ್ಮನ ತಲೆಗೇರಿಸಬೇಕೆನ್ನುವಷ್ಟರಲ್ಲಿ ನೋಡುತ್ತಾನೇನು ಅವ ಮೂರ್ಛೆ ಬೀಳುವಂತಾದ. ನವಮಾಸದ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ದಣಿಗಳ ಬೆಳ್ಳಿ ಲೋಟದ ಮಂಕುಮೂತಿ ಕಾಣಿಸುತ್ತದೆ. ತಾನೇ ದಂಪತಿಯನ್ನ ಅಪವಾದದ ಕುಣಿಕೆಯೊಳಗೆ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡೆನಲ್ಲ ಎಂಬ ಪಶ್ಚಾತ್ತಾಪದಲ್ಲೂ ಮುಖ ಮರೆಸಿಕೊಂಡಿದೆಯೇನೋ ಎಂಬಂತೆ ಕೆಸರೊಳಗೆ ದೇಹ ಹುದುಗಿ ಹೋಗಿದ್ದ ಬೆಳ್ಳಿ ಲೋಟವನ್ನ ಕುದುಪ ನಿಧಾನಕ್ಕೆ ಬುಟ್ಟಿಯಿಂದ ಹೊರಗೆಳೆದ. ಇನ್ನು ಸೂತಕ ಕಳೆಯ ಹಸಿ ಮಗುವನ್ನ ಮೀಸುವಂತೆ ನಿಧಾನಕ್ಕೆ ಹೊಳೆಯ ನೀರಿನಲ್ಲಿ ಆ ಬೆಳ್ಳಿ ಲೋಟವನ್ನು ತಳೆಯತೊಡಗಿದ. ಈ ಲೋಟದಿಂದ ತಾನೆಷ್ಟು ಅಪವಾದ ಮಾತುಗಳನ್ನ ಆ ದಣಿಯ ಪತ್ನಿಯವರ ಕೊಳಕು ಬಾಯಿಯಿಂದ ಕೇಳಿಸಿಬಿಟ್ಟೆ ಎಂದು ಕುದುಪ ಹನಿಗಣ್ಣಾಗಿ ಈ ಲೋಟವನ್ನು ತೊಳೆದ. ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಿದ್ದ ಬೆಳ್ಳಿ ಲೋಟಕ್ಕೆ ಇದೀಗ ಕುದುಪನಿಂದ ಜೀವ ಬಂದಂತಾಯಿತು. ತೋಟದಂಚಿನ ನೆರಳಲ್ಲಿ ಕುಳಿತು ಒಕ್ಕಲು ಮಕ್ಕಳ ಬೆವರಧಾರೆಯನ್ನೇ ದಿಟ್ಟಿಸುತ್ತಿದ್ದ ದಣಿಗಳನ್ನ ಬೆಳ್ಳಿ ಲೋಟವು ಗಮನಿಸಿತು. ದಣಿಗಳು ಮಾತ್ರ ಆ ಲೋಟವನ್ನು ಗಮನಿಸುವಂತಿರಲಿಲ್ಲ. ಅವನು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಬೆವರಿನ ಧಾರೆಯನ್ನೇ ಗಮನಿಸುತ್ತಿದ್ರು. ಕುದುಪ ಹೂಳು ತುಂಬಿದ ಬುಟ್ಟಿಯನ್ನೆತ್ತಿ ಚಿನ್ನಮ್ಮನ ತಲೆಗೇರಿಸದೆ ನೀರಿನೊಳಗೆ ನಿಂತು ಕೂತು ಕಾಲ ಕಳೆಯುವ ಇನ್ನೇನೋ ಮಸಲತ್ತು ನಡೆಸುತ್ತಿರುವುದನ್ನು ಕಂಡು ದಣಿಗಳು ಮತ್ತೆ ಸಿಟ್ಟಿದ್ದರು. ಆದರೂ ಇದೇನು ಹೊಸ ಮಸಲತ್ತು ಇರಬೇಕೆಂದು ಕಣ್ಣು ಕಿರಿಗೊಳಿಸಿ ಅವನತ್ತ ದಿಟ್ಟನಿಟ್ಟರು. ಕುದುಪ ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನ ನೀರಿನೊಳಗೆ ಅದ್ದಿ ತೆಗೆದು ಮಣಗಟ್ಟಲೆ ಕೊಳೆಯುತ್ತಿದ್ದ ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡುವುದನ್ನ ದಣಿಗಳು ಮೌನವಾಗಿಯೇ ದಿಟ್ಟಿಸಿದರು. ಮಾನಗೆಟ್ಟ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದ್ದು ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕೆಂದು ಯೋಚಿಸಿದ ದಣಿಗಳು ಆ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದ ಗಂಡ ಹೆಂಡಿರ ಚಲನಾವಲನವನ್ನ ಕಿರಿದು ಕಣ್ಣಿಂದ ಮತ್ತಷ್ಟು ಗಮನಿಸತೊಡಗಿದರು. ನಿಧಾನಕ್ಕೆ ಕೂತಲ್ಲಿಂದ ಎದ್ದು ಬಂದರು. ಹಾಗೆ ಸದ್ದಿಲ್ಲದೆ ಬಂದ ದಣಿಗಳು ನೆರಳಿನಲ್ಲೇ ನಿಂತು ತನ್ನೆದುರು ನಡೆಯುತ್ತಿದ್ದ ವ್ಯಾಪಾರವನ್ನ ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತದ ಲಯ ತಪ್ಪತೊಡಗಿತು. ಅವರ ಒಡಲ ಸಮಸ್ತ ವ್ಯಾಪಾರಗಳು ಒಂದರೆಗಳಿಗೆ ಸ್ತಬ್ಧಗೊಂಡಂತಾಯಿತು. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದ್ದಂತಾಯಿತು. ಕಂಠದಲ್ಲಿ ಬಳ್ಳಿ ಬೆಟ್ಟ ಬೆಳ್ಳಿ ಲೋಟ ದಣಿಯವರಿಗೆ ನಿಧಾನಕ್ಕೆ ತನ್ನ ಪರಿಚಯ ಮಾಡಿಸತೊಡಗಿತ್ತು. ಹೌದು, ಅದೇ ಬೆಳ್ಳಿ ಲೋಟ. ಅದರ ಕಂಠ ಏಳು ಎಸಳುಗಳ ದೊಡ್ಡ ಹೂವಿನಂತಿದೆ. ದಣಿಗಳಿಗೆ ಲೋಟದ ಪರಿಚಯ ಪೂರ್ಣವಾಯಿತು. ಎಷ್ಟೆಂದರೂ ಕಳೆದ 40 ವಸಂತಗಳಿಂದ ಆ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿರಲಿಲ್ಲವೇ. ದಣಿಗಳ ದಾಂಪತ್ಯ ಜೀವನದಲ್ಲಿ ಎಲ್ಲಾ ಪ್ರಮುಖ ಹಂತದಲ್ಲೂ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವೆ. ದಣಿಗಳು ಆ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು. ಚಿನ್ನಮ್ಮಳು ಲೋಟವನ್ನ ಹಾಗೆಯೇ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡ್ಲು. ಆಕೆಯೂ ಆ ಬೆಳ್ಳಿ ಲೋಟವನ್ನ ಅದೆಷ್ಟೋ ಬಾರಿ ನೊರೆಕಾಯಿಯಿಂದ ಮೀಯಿಸಿಲ್ಲ. ಹಾಗೆ ಮೀಸುವಾಗಲೆಲ್ಲ ಅದರ ಮೈ ಮೇಲೆ ಬಿಟ್ಟಿರುವ ಬಳ್ಳಿಯ ಚಂದವನ್ನ ಅದೆಷ್ಟು ಬಾರಿ ದಣಿ ಪತ್ನಿಯವರಲ್ಲಿ ಹೊಗಳಿಲ್ಲ. ಹೌದು, ಅದೇ ಕಂಠದಲ್ಲಿ ಬಳ್ಳಿ ಬಿಟ್ಟ ಚಂದದ ಲೋಟ. ಚಿನ್ನಮ್ಮನಿಗೆ ಆ ಲೋಟವನ್ನ ಅದೆಷ್ಟು ನೋಡಿದ್ರೂ ಸಾಲದು. ದಣಿಗಳಿಗೆ ಕಾಣುವಂತೆ ಎತ್ತಿ ತೋರಿಸಿ ಹಿಡಿದು ನೋಡಿಯೇ ನೋಡಿದ್ಲು. ಕುದುಪನೂ ಆ ಬೆಳ್ಳಿ ಲೋಟವನ್ನೇ ಗಮನಿಸುತ್ತಿದ್ದ. ಆತನಿಗಂತೂ ಆ ಲೋಟದ ದರ್ಶನವಾದೊಡನೆ ಬಿಸಿಲಿನಿಂದ ಜೀವ ಕಳೆದುಕೊಂಡಂತಾಗಿದ್ದ. ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಗಿತ್ತು. ನೆತ್ತಿ ಮೇಲೆ ಬಿಸಿಲು ಕಾರುತ್ತಿರುವ ಸೂರ್ಯ ಇನ್ನಷ್ಟು ಬೇಕಿದ್ದರೂ ಕಾರಲಿ ಎಂಬ ಉಡಾಫೆಯು ಆತನಲ್ಲಿ ಮೈ ತಣೆದು ಬಂದಿತ್ತು. ಆತ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದಣಿಯವರ ಪರಿಧಿಗೆ ಒಪ್ಪಿಸಲು ಕಾತುರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ. ಹಾಗೆ ಕಾಯುವ ಪ್ರತಿ ಕ್ಷಣವೂ ಆತನಿಗೆ ಅತಿ ದೀರ್ಘವಾಗಿ ಪರಿಣಮಿಸತೊಡಗಿತ್ತು. ಕ್ಷಣ ಕ್ಷಣಕ್ಕೂ ಆತನ ಚಡಪಡಿಕೆ ಏರುತ್ತಿದ್ದರೂ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ. ಲೋಟದ ಚಂದವನ್ನ ಆಕೆ ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಂತಿದೆ. ಆಕೆಯ ಒಡಲಲ್ಲೂ ಅದೆಷ್ಟೋ ಭಾವನೆಗಳು ಗಿರಕಿ ಹೊಡೆಯತೊಡಗಿದ್ದವು. ಇದೇ ಲೋಟವಲ್ಲವೇ ನನ್ನ ಬೆವರಿನ ಸೆಲೆ ಕಳೆದದ್ದು, ಕಳ್ಳತನದ ಕಿರೀಟವನ್ನ ತನ್ನ ಮುರುಕಲ ಗುಡಿಸಲು ಚಾವಣಿಗೆ ಜೋಡಿಸಿದ್ದು. ಥೂ, ಬೆಳ್ಳಿ ಲೋಟವಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು, ಮೂರ್ಖಾಸಿನದ್ದು. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಜಾತಿ ಹಾವಿಗ್ಯಾಕೆ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ? ಈ ಬೆಳ್ಳಿ ಲೋಟದಿಂದಾಗಿ ನನ್ನ ಕುಟುಂಬ ಇದುವರೆಗೆ ಉಂಡ ನೋವು, ಅವಮಾನ, ಪಟ್ಟಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ದಿಗಿಣಿ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾಶಕ್ತಿ, ವಿವೇಚನಾಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡವು. ಒಡಲ ಪಿತ್ತ ಒಂದರೆ ಕ್ಷಣ ಕೆರಳಿದಂತಾಯಿತು. ಆ ಸಂಕಟವು ಜೀವಕ್ಕೆ ಏನೆನ್ನಿಸಿತೋ ಆ ಕ್ಷಣ ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು. ಆ ಹೊಳೆಯಲ್ಲೇ 10 ಹೆಜ್ಜೆ ಹಾಕಿ 11ನೇ ಹೆಜ್ಜೆಯಡಿ ನಿಂತವಳು. ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ಮಾಡುವತ್ತ ಬೆಳ್ಳಿ ಲೋಟವನ್ನ ಎಸೆದು ಬಿಟ್ಟಳು. ಕಂಠದಲ್ಲಿ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ದಿಟ್ಟಿಸುತ್ತಿದ್ದ ದಣಿಯವರ ಮೋರೆಯ ಅಸಂಖ್ಯ ಭಾವನೆಯನ್ನ ಓದುತ್ತಾ ಆಳದ ಮಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು. ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣ ಮುಳುಗಿ ಮತ್ತೆ ಎದ್ದು ನಿಂತಳು. ದಣಿಯವರು ತಾನು ಹೊತ್ತುಕೊಂಡಿದ್ದ ವಲ್ಲಿಯಿಂದ ಮುಖಕ್ಕೆ ಗಾಳಿ ಬೀಸಿಕೊಂಡರು. ಎಂಥ ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ, ದಣಿಗಳ ಬೆಳ್ಳಿ ಲೋಟ. ಈ ಕಥೆ ನನಗಂತೂ ತುಂಬಾನೇ

0: 98.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಓ ಗೆಳೆಯ, ಜೀವದ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

言えないと。言えないとんてヘルバルだ。

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶುಭಾಶ್.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ಜೈ ಬಿ, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. 1956 ಜುಲೈ 31 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಕೊನೆಯ ಸಂದೇಶ ಏನು, ಇದನ್ನ ನಾನಕ್ ಚಂದ್ ರತ್ತು ಅವರ ನೆನಪುಗಳಿಂದ ಆಯ್ದುಕೊಂಡು ಓದ್ತಾ ಇದ್ದೇನೆ. ಅನುವಾದವನ್ನು ಕಲಬುರಗಿಯ ಆರ್ ಕೆ ಹುಡುಗಿಯವರು ಮಾಡಿದ್ದಾರೆ. ಕೃತಿ ಅಂಬೇಡ್ಕರ್ ಸ್ಮೃತಿ ಸಂಸ್ಕೃತಿ. ಮರುದಿನ ಅಂದರೆ 1956 ಜುಲೈ 31 ಮಂಗಳವಾರ ನನ್ನ ಕಚೇರಿಯ ಕೆಲಸ ಮುಗಿಸಿಕೊಂಡು ಯಥಾಪ್ರಕಾರ ಸಾಯಂಕಾಲ 5:50 ಸುಮಾರಿಗೆ 26 ಅಲಿಪುರ್ ರೋಡ್ನಲ್ಲಿದ್ದ ಬಾಬಾ ಸಾಹೇಬರ ಮನೆಗೆ ತಲುಪಿದೆ. ಅಂದು ಬಂದಿದ್ದ ಪತ್ರಗಳ ಗುಚ್ಛ ತೆಗೆದುಕೊಂಡು ಬಾಬಾಜಿಯವರ ಬಳಿಗೆ ಹೋದೆ. ತಮ್ಮ ರೂಮಿನ ಮುಂದಿದ್ದ ವರಾಂಡದಲ್ಲಿ ಕುರ್ಚಿಯ ಮೇಲೆ ಕುಳಿತು ಚಿಕ್ಕದಾದ ಮೆತ್ತೆ ತುಂಬಿದ್ದ ಕಾಲ್ಮಣೆಯ ಮೇಲೆ ಪಾದ ಹುರಿದರು. ನನ್ನನ್ನು ನೋಡಿದೊಡನೆಯೇ ಕೆಲವು ವಿಷಯಗಳ ಕುರಿತು ಉಕ್ತ ಲೇಖನ ಕೊಡಲು ಆರಂಭಿಸಿದರು. ಹಾಗೆ ಕಂಠೋಕ್ತವಾಗಿ ಹೇಳುತ್ತಾ ಹೇಳುತ್ತಲೇ ಕಣ್ಣು ಮುಚ್ಚಿ ನಿದ್ರೆಗೆ ಸರಿದರು. ತಮ್ಮ ತಲೆಯನ್ನು ಕುರ್ಚಿಯ ಮೇಲೆ ಆನಿಸಿ ನಿದ್ರಿಸತೊಡಗಿದರು. ನಾನು

ಅವರಿಗೆ ಅಂಗೈಯಿಂದ ಮೃದುವಾಗಿ ತಿಕ್ಕಿದೆ. ಸ್ವಲ್ಪ ಸಮಯದ ನಂತರ ಅವರಿಗೆ ಸಮಾಧಾನವೆನಿಸಿತು. ಇಂಥ ಮುಕ್ತ ಮೂಡಿನಲ್ಲಿದ್ದ ಅವರ ಮನೋಲಹರಿಯ ಲಾಭ ಪಡೆಯುವ ಉದ್ದೇಶದಿಂದ ತುಸು ಇಂಜರಿಕೆಯಿಂದಲೇ ಅವರನ್ನು ಎದುರಿಸಿ ನಿಲ್ಲಲು ಧೈರ್ಯ ತಂದುಕೊಂಡೆ. ಅವರ ಆಸಿಗೆಯ ಮಗ್ಗುಲಲ್ಲಿ ಪುಟ್ಟ ಸ್ಟೂಲೊಂದರ ಮೇಲೆ ಕುಳಿತು ಪುಟ್ಟನೆ ನನ್ನ ಹಳೆಯ ಪ್ರಶ್ನೆಯನ್ನೆತ್ತಿದೆ. ಈ ಸಲ ದೃಢ ನಿರ್ಧಾರ ಹಾಗೂ ಧೈರ್ಯ ಎರಡೂ ಜೋಡಿಸಿ ಹರಿತಗೊಳಿಸಿಕೊಂಡಿದ್ದೆ. ವಿನಾಕಾರಣ ಸಮಯ ಹಾಳು ಮಾಡದೆ ಲಗಾಯಿತಿನಿಂದ ಕಾಡುತ್ತಿದ್ದ ನನ್ನನ್ನು ಒಂದಿಷ್ಟು ತಲ್ಲಣಕ್ಕೆ ದೂಡಿದ್ದ ಪ್ರಶ್ನೆಯನ್ನು ಕೇಳಿದೆ. ಸರ್, ಇತ್ತೀಚೆಗೆ ತಾವು ಸದಾ ದುಃಖಿತರಾಗಿದ್ದಂತೆ ತೋರುತ್ತಿದ್ದೀರಿ. ಖಿನ್ನತೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿರುವಂತೆ ಕಾಣುತ್ತಿದೆ. ಕೆಲವೊಮ್ಮೆಯಂತೂ ತಾವು ಮೌನವಾಗಿ ಅಳುವುದನ್ನು ಕೂಡ ನಾನು ನೋಡಿದ್ದೇನೆ. ಇಂಥ ಪ್ರಶ್ನೆ ಕೇಳುತ್ತಿರುವುದಕ್ಕಾಗಿ ದಯವಿಟ್ಟು ಕ್ಷಮಿಸಿ ಸರ್. ಆದರೆ ಇದಕ್ಕೆ ಕಾರಣ ತಿಳಿಯುವ ನನ್ನ ಕಾತರವನ್ನು ಹೊಸಕಬಾರದೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದಯವಿಟ್ಟು ಹೇಳಿ ಸರ್. ಪ್ರಾಯಶ ನನ್ನ ಕಾತರ ಕಳವಳಗಳನ್ನು ಅವರು ಅರ್ಥ ಮಾಡಿಕೊಂಡರೆಂದು ತೋರುತ್ತದೆ. ಸ್ವಲ್ಪ ಸಮಯದವರೆಗೆ ನಮ್ಮಿಬ್ಬರ ಮಧ್ಯೆ ಪೂರ್ಣ ಪ್ರಮಾಣದ ಮೌನ. ಆನಂತರ ಅವರ ಆಂತರ್ಯದಲ್ಲಿನ ತವಕ ತಲ್ಲಣಗಳು ಮುಖದಲ್ಲಿ ಎದ್ದು ಕಾಣಲಾರಂಭಿಸಿದವು. ಮನದಾಳದಲ್ಲಿ ತೀವ್ರಗೊಂಡು ಘನೀಭವಿಸಿದ್ದ ಭಾವ ಗೊಂದಲಗಳು ಕ್ರಮೇಣ ಕರಗಿ ಮುಖದಲ್ಲಿ ಒರೆಸತೊಡಗಿದವು. ಒತ್ತರಿಸಿ ಬಂದ ಭಾವದ ಆವೇಶದಿಂದ ಧ್ವನಿ ಕುಗ್ಗಿತು. ಗಂಟಲಿನಿಂದ ಮಾತೇ ಹೊರಡಲಿಲ್ಲ. ಮೆಲ್ಲಗೆ ತಮ್ಮ ಕೈಯನ್ನು ಕೊಂಚ ಮೇಲೆತ್ತಿ ತಮ್ಮ ಹಣೆಯ ಮೇಲಿರಿಸಿ ಸುಧಾರಿಸಿಕೊಂಡು ಮಾತಿಗೆ ಶುರು ಮಾಡಿದರು. ಬಹುದಿನಗಳ ಮೌನ ಮುರಿದು ಬಂದಂತಿತ್ತು ಆ ನುಡಿಗಳು. ನನ್ನನ್ನು ಕಾಡುತ್ತಿರುವ ಸಂಗತಿಗಳಾಗಲಿ ನನ್ನನ್ನು ದುಃಖಕ್ಕೆ ದೂಡಿರುವ ವಿಷಯಗಳಾಗಲಿ ನಿಮಗೆ ಅರ್ಥವಾಗುವುದಿಲ್ಲ. ನನಗೆ ಅಗಲಿರುಳು ಚುಚ್ಚಿ ನೋಯಿಸುತ್ತಿರುವ ನನ್ನ ಚಿಂತೆಗೆ ಕಾರಣವಾಗಿರುವ ಮೊಟ್ಟ ಮೊದಲನೇ ಸಂಗತಿ ಎಂದರೆ ನಾನು ನನ್ನ ಬದುಕಿನ ಧ್ಯೇಯೋದ್ದೇಶಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂಬುದು. ನನ್ನ ಬದುಕಿನ ಕಾರ್ಯಭಾರದ ಮಹಾ ಮಹಿಣ ಒತ್ತು ತನ್ನ ಗೊತ್ತು ಗುರಿಯಿಲ್ಲದೆ ಸೇರಲಿಲ್ಲವಲ್ಲ ಎಂಬುದು. ನನ್ನ ಜನರು ಇತರ ಸಮುದಾಯಗಳೊಂದಿಗೆ ಸರ್ವ ಸಮಾನತೆಯ ಸಾಧಿಸಿಕೊಂಡು ರಾಜಕೀಯ ಅಧಿಕಾರದ ಮೂಲಕ ಆಳುವ ವರ್ಗಗಳಾಗಿ ಮೇಲೇರುವುದನ್ನು ನಾನು ನೋಡಬಯಸಿದ್ದೆ. ಆದರೆ ನಾನೀಗ ಅನಾರೋಗ್ಯದಿಂದ ನಿತ್ರಾಣನಾಗಿದ್ದೆ. ಕೈಕಾಲು ಕಳೆದುಕೊಂಡ ಹೆಳವನಂತೆ ನೆಲಕ್ಕುರುಳಿದ್ದೇನೆ. ನನಗೆ ಸಾಧಿಸಲು ಸಾಧ್ಯವಾಗಿರುವುದೆಲ್ಲವೂ ಕೆಲವೇ ಕೆಲವು ಸುಶಿಕ್ಷಿತರು ಮಾತ್ರ ಬಳಸುತ್ತಿದ್ದಾರೆ. ತಮ್ಮ ಬದುಕನ್ನು ಮಾತ್ರ ಹಸನು ಮಾಡಿಕೊಂಡು ಆನಂದಾತಿರೇಕಗಳಲ್ಲಿ ಓಲಾಡುತ್ತಿದ್ದಾರೆ. ತಮ್ಮ ಮೋಸ ತಟವಟದ ನಡೆ ನುಡಿಗಳ ಮೂಲಕ ನಿರುಪಯುಕ್ತ ಜನರಾಗಿ ಪರಿಣಮಿಸಿದ್ದಾರೆ. ಇವರಿಗೆ ದಮನಕ್ಕೊಳಗಾದ ತಮ್ಮ ಬಂಧು ಬಾಂಧವರ ಬಗ್ಗೆ ಕಿಂಚಿತ್ ಕಾಳಜಿ ಇಲ್ಲ. ಇವರೊಳಗಿನ ಸಹಾನುಭೂತಿಯ ಸೆಲೆ ಶುಷ್ಕವಾಗಿದೆ. ಇವರೆಲ್ಲ ನನ್ನ ಕಲ್ಪನೆಯನ್ನು ಮೀರಿದ್ದಾರೆ. ವೈಯಕ್ತಿಕ ಗಳಿಕೆಗಾಗಿಯೇ ಹವಣಿಸುತ್ತ ತಮಗಾಗಿ ಮಾತ್ರ ಬದುಕುತ್ತಿದ್ದಾರೆ. ಇವರಲ್ಲಿಯ ಒಬ್ಬನೇ ಒಬ್ಬ ಕೂಡ ಸಾಮಾಜಿಕ ಕಾರ್ಯಕ್ಕೆ ತೊಡಗಲು ಸಿದ್ಧನಿಲ್ಲ. ಸರ್ವರು ತಮ್ಮ ಸರ್ವನಾಶದ ದಾರಿಯನ್ನು ತುಳಿದಿದ್ದಾರೆ. ನಾನೀಗ ನನ್ನ ಗಮನವನ್ನು ಗ್ರಾಮಾಂತರದಲ್ಲಿಯೇ ನಿರಕ್ಷರ ಕುಕ್ಷಿಗಳೆಡೆಗೆ ತಿರುಗಬಯಸಿದ್ದೆ. ಅವರೆಲ್ಲ ತಮ್ಮ ಆರ್ಥಿಕ ಸ್ಥಿತಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಇನ್ನೂ ಕಷ್ಟ ಪರಂಪರೆಗೆ ಬಲಿಯಾಗುತ್ತಲೇ ಇದ್ದಾರೆ. ಆದರೆ ನನ್ನ ಜೀವನ ಕೊನೆಗೊಳ್ಳುವ ಕ್ಷಣಗಳು ಕಾಣಿಸುತ್ತಿವೆ. ನನ್ನ ಉಳಿದ ಬದುಕು ತುಂಬಾ ರುಸ್ಯವಾಗಿದೆ ಎಂದು ನನಗೆ ಗೊತ್ತು. ಜೊತೆಗೆ ನನ್ನ ಜೀವಿತ ಅವಧಿಯಲ್ಲಿಯೇ ನನ್ನ ಎಲ್ಲ ಗ್ರಂಥಗಳನ್ನು ವಿಶೇಷವಾಗಿ ಬುದ್ಧ ಅಂಡ್ ಕಾರ್ಲ್ ಮಾರ್ಕ್ಸ್, ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್, ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಮತ್ತು ರಿಡಲ್ಸ್ ಆಫ್ ಹಿಂದೂಯಿಸಂ ಇವುಗಳನ್ನು ನನ್ನ ಬದುಕಿನ ಅವಧಿಯಲ್ಲಿಯೇ ಪ್ರಕಟಿಸುವ ಬಯಕೆ ನನಗಿದೆ. ಆದರೆ ಇವುಗಳನ್ನು ಪೂರ್ತಿಗೊಳಿಸಿ ತೀರುವೆನೆ ಎಂಬ ಭಯಾತಂಕ ನನ್ನನ್ನು ಕಾಡುತ್ತಿದೆ. ಏಕೆಂದರೆ ಈ ಕೃತಿಗಳನ್ನು ನನ್ನ ನಂತರ ಯಾರೂ ಪ್ರಕಟಿಸುವುದಿಲ್ಲ ಎಂಬ ಭಯಂಕರ ಅಳುಕು ನನ್ನೊಳಗೆ ಖಿನ್ನತೆಯನ್ನು ಸೃಷ್ಟಿಸಿದೆ. ಒಮ್ಮೆಲೆ

ಒಳಗಿನ ಭಾವ ಭರತಿ ಹುಮ್ಮೆಳೆಸಿ ಬಂದಿತು. ನಾನು ನಡುವೆ ಬಾಯಿ ಹಾಕಲು ಬಯಸುತ್ತಿದ್ದಂತೆಯೇ ಮತ್ತೆ ಅವರು ತಮ್ಮ ಮನದಾಳದ ಮಾತು ಮುಂದುವರಿಸಿದರು. ನನ್ನ ಜೀವಮಾನದ ಕಾಲದಲ್ಲಿಯೇ ದಮನಿತ ವರ್ಗಗಳೊಳಗಿನ ಯಾರಾದರೊಬ್ಬರು ಮುಂದೆ ಬಂದು ತಮ್ಮ ಆಂದೋಲನವನ್ನು ಮುನ್ನಡೆಸಿಕೊಂಡು ಹೋಗುವ ಭಾರವಾದ ಹೊಣೆಗೆ ಹೆಗಲು ಕೊಡಬಹುದೆಂದು ಆಶಿಸಿದ್ದೆ. ಆದರೆ ನಮ್ಮ ಈ ಸಂದರ್ಭದ ಸಮಸ್ಯೆಗೆ ಎದೆಗೊಟ್ಟು ಎದುರಿಸಬಲ್ಲ ಯಾರೊಬ್ಬರೂ ಮೇಲೆದ್ದು ಬರುವಂತೆ ಕಾಣುತ್ತಿಲ್ಲ. ನನ್ನ ಹಲವಾರು ಬಲಗೈ ಬಂಟರಲ್ಲಿ ನನಗೆ ತುಂಬಾ ವಿಶ್ವಾಸವಿತ್ತು. ಇವರಲ್ಲಿ ಯಾರಾದರೊಬ್ಬರು ನನ್ನ ಅಭಿಪ್ಸೆಯನ್ನು ಅನುಗುಣವಾಗಿ ನಡೆದುಕೊಳ್ಳಬಲ್ಲರೆಂಬ ಭರವಸೆ ಇತ್ತು. ಆದರೆ ತಮ್ಮ ಹೆಗಲೇರಲಿರುವ ಭಾರೀ ಜವಾಬ್ದಾರಿಯ ಭಾರದ ಕಿಂಚಿತ್ ಅರಿವಿಲ್ಲದೆ ಇವರೆಲ್ಲ ನಾಯಕತ್ವಕ್ಕಾಗಿ ಅಧಿಕಾರಕ್ಕಾಗಿ ತಮ್ಮ ತಮ್ಮೊಳಗೆ ಬಡಿದಾಡಿಕೊಳ್ಳುತ್ತಿದ್ದಾರೆ. ಹೊಣೆ ಓರಲು ಆಂದೋಲನವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಯಾರೂ ಅಣಿಯಾಗುತ್ತಿಲ್ಲ. ನಾನಿನ್ನು ನನ್ನ ದೇಶದ ಸೇವೆ ಮುಂದುವರಿಸಬೇಕೆಂಬ ಬಯಕೆ ಭಾರದಡಿಯಲ್ಲಿ ತತ್ತರಿಸುತ್ತಿದ್ದೇನೆ. ಕೊನೆಯ ಉಸಿರಿನವರೆಗೂ ದೇಶಕ್ಕೆ ನನ್ನ ಸೇವೆಯನ್ನು ಅರ್ಪಿಸಲಾಶಿಸುತ್ತಿದ್ದಾರೆ. ಆದರೆ ಜಾತೀಯತೆಯಿಂದ ತುಂಬಿ ತುಳುಕುತ್ತಿರುವ ಪೂರ್ವಗ್ರಹ ಪೀಡಿತ ಈ ದೇಶದಲ್ಲಿ ಹುಟ್ಟುವುದೇ ಒಂದು ಶಾಪ ಅನಿಸುತ್ತಿದೆ. ಸದ್ಯದ ವ್ಯವಸ್ಥೆಯಲ್ಲಿ ಎಲ್ಲರ ಕಿವಿಗಳು ಪ್ರಧಾನಮಂತ್ರಿಗಳು ಮಾತುಗಳಿಗೆ ಮೀಸಲಾಗಿರುವಂತೆ ತೋರುತ್ತಿದೆ. ಸದ್ಯ ಪ್ರಧಾನಮಂತ್ರಿಯ ನೆಲೆ ನಿಲುವು ಮಾತು ಕತೆಗಳನ್ನು ಮನ್ನಣಿಸುವವರ ಮಾತನ್ನು ಮಾತ್ರ ಜನರು ಕಿವಿಗೊಟ್ಟಾಲಿಸುವ ಸ್ಥಿತಿಗೆ ಇಳಿದಿದ್ದಾರೆ. ಅವುಗಳಿಗೆ ಪರ್ಯಾಯವಾದ ಭಿನ್ನವಾದ ಯಾವ ಮಾತುಗಳನ್ನು ಜನರು ಕೇಳದ ವಿಷಾದನೀಯ ಸ್ಥಿತಿ ನಿರ್ಮಾಣವಾಗಿದೆ. ಇಂಥ ವಾಸ್ತವದಲ್ಲಿ ದೇಶದ ವ್ಯವಹಾರದ ಬಗ್ಗೆ ಆಸಕ್ತಿ ಉಳಿಸಿಕೊಳ್ಳುವುದು ಅತ್ಯಂತ ಕಠಿಣ ಕೆಲಸವಾಗಿ ಪರಿಣಮಿಸಿದೆ. ಅಬ್ಬ, ಈ ದೇಶ ಎಂಥ ಅಧಪತನಕ್ಕೆ ಪಾತ್ರವಾಗುತ್ತಿದೆಯಲ್ಲ. ಬಾಬಾ ಸಾಹೇಬರು ತಮ್ಮೊಳಗಿನಿಂದ ಒತ್ತರಿಸಿ ಬಂದ ಉದ್ಗಾರದೊಂದಿಗೆ ಒಂದು ನಿಡಿದಾದ ಉಸಿರು ಬಿಟ್ಟರು. ಅವರ ಕಣ್ಣಿಂದ ಕಂಬನಿ ಒಂದೇ ಸಮನೆ ತೊಟ್ಟಿಕ್ಕುತ್ತಿತ್ತು. ಕೆನ್ನೆಯ ಮೇಲೆ ಉರುಳುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನನ್ನಡೆಗೆ ನೋಡಿದರು. ನನಗೋ ಬೇರೆ ಯಾವುದೇ ಮಾರ್ಗ ತೋರದೆ ನಾನು ಕಣ್ಣೀರು ಸುರಿಸುತ್ತಾ ಅವರೆಡೆಗೆ ನೋಡಿದೆ. ಹಿಂದೆ ಎಷ್ಟೋ ಸಂದರ್ಭಗಳಲ್ಲಿ ಹೀಗೆ ಅವರು ತಮ್ಮ ಮನದ ಸ್ಥಿಮಿತತೆಯಾಗೆ ಎರವಾಗಿ ದುಃಖಿಸಿದ್ದನ್ನು ನಾನು ನೋಡಿದ್ದೆ. ಆದರೆ ಈಗ ಮಾತ್ರ ಅವರೊಳಗೆ ಉಮ್ಮಳಿಸಿ ಹೊರಹೊಮ್ಮುತ್ತಿದ್ದ ವ್ಯಥೆ ವಿಷಾದ ಭರಿತ ದುಃಖದ ಭಾವ ನನ್ನ ಕಲ್ಪನೆಗೂ ನಿಲುಕದಂತಿತ್ತು. ನಾನು ಅವರ ಪಾದಕ್ಕೆ ಮುಟ್ಟಿ ನಮಸ್ಕರಿಸುತ್ತಾ ಗೌರವದಿಂದ ಎರಡೂ ಕೈ ಜೋಡಿಸಿ ಎದ್ದು ಮತ್ತೊಮ್ಮೆ ಬಾಗಿ ನಮಸ್ಕರಿಸುತ್ತಿದ್ದಾಗ ಅವರು ತಮ್ಮ ಎಡ ಬಲ ಮೇಲೆ ಕೆಳಗೆ ದೃಷ್ಟಿಸಿದರು. ಮುಖದಲ್ಲಿ ನೋವು ಮಡುಗಟ್ಟಿತ್ತು. ಎಲ್ಲಿಯೋ ಅತಳ ಆಳದಲ್ಲಿದ್ದ ಸಂಕಟ ಒಮ್ಮೆಲೆ ಹೊಮ್ಮಿದಂತೆ ಅವರ ಗಂಟಲು ಕಟ್ಟಿತು. ಮೆಲ್ಲನೆ ಪಿಸುಕುಟ್ಟಿದರು. ಇದೆಲ್ಲ ಸಹಜ, ಧೈರ್ಯಗೆಡದಿರು, ಬದುಕು ಒಂದಿಲ್ಲೊಂದು ದಿನ ಕೊನೆಗೊಳ್ಳುವಂತದ್ದೆ, ಅದಕ್ಕ್ಯಾಕೆ ಅಷ್ಟು ಚಿಂತಿಸಬೇಕು, ಸುಮ್ಮನೆ ಮನ ಕಲಕಿಕೊಳ್ಳಬೇಡ. ಅವರ ಮಾತಿನ ಅರ್ಥವಾಗದೆ ನನಗೆ ಆಘಾತವಾಯಿತು. ಅವರು ಈಗೇಕೆ ಮಾತನಾಡುತ್ತಿದ್ದಾರೆ? ಅವರ ಇಂಗಿತವಾದರೂ ಏನು? ನನಗೆ ಏನು ಹೊಳೆಯಲಿ. ಶೂನ್ಯ ದೃಷ್ಟಿಯಿಂದ ಅವರನ್ನೇ ನೋಡುತ್ತಾ ನಿಂತೆ. ತುಸು ತಡೆದು ತಮ್ಮ ಕಣ್ಣೀರನ್ನು ಮತ್ತೆ ಒರೆಸಿಕೊಂಡು ಕೊಂಚ ಕೈ ಮೇಲೆತ್ತಿ ಕಣ್ಣಿನೊಳಗೆ ಅಂದು ವಿನೂತನ ಹೊಳಪು ಚಿಮ್ಮಿಸುತ್ತಾ ಹೇಳಿದರು, ನಾನಕ್ ಚೆನ್, ಹೋಗು, ನನ್ನ ಜನರಿಗೆ ಹೇಳು, ನಾನೇನೇನೆಲ್ಲ ಮಾಡಿರುವೆನೋ, ತುಸುಮಟ್ಟಿಗಾದರೂ ಸಾಧಿಸಿರುವೆನೋ, ಅದೆಲ್ಲವನ್ನು ನಾನು ಏಕಾಂಗಿಯಾಗಿಯೇ ಮಾಡಿದ್ದೆ. ನನ್ನನ್ನು ನುಚ್ಚು ನೂರು ಮಾಡುವ ಅನಂತ ತೊಂದರೆ ಸಂಕಟಗಳೊಳಗಿಂದ ಹಾಯ್ದು ಬಂದಿದ್ದೇನೆ. ಉದ್ದಕ್ಕೂ ಜನರು ನನ್ನೆಡೆಗೆ ಎಸೆದ ಬಿರುನುಡಿಗಳು ಎಲ್ಲ ದಿಕ್ಕಿನಿಂದಲೂ ಬಂದ ದೂಷಣಗಳ ಮಾತಿಗೆ ಮೀರಿದವು. ವಿಶೇಷವಾಗಿ ಹಿಂದೂ ಪತ್ರಿಕಾ ಮಾಧ್ಯಮಗಳಿಂದ ಬಂದೆರಗಿದ ನಿಂದನೆಯ ನುಡಿಗಳನ್ನು ನನ್ನನ್ನು ನೋಯಿಸಿವೆ. ಬದುಕಿನ ಉದ್ದಕ್ಕೂ ನಾನು ಇವರೆಲ್ಲರ ವಿರುದ್ಧ ಸೆಣಸಿದ್ದೇನೆ, ನನ್ನ ವಿರೋಧಿಗಳನ್ನು ಎದುರಿಸಿ ನಿಂತಿದ್ದೇನೆ. ಕೆಲವೇ ಕೆಲವು ಸ್ವಾರ್ಥದ ಉದ್ದೇಶಗಳಿಗಾಗಿ ನನಗೆ ಮೋಸ ಮಾಡಿದ ನಮ್ಮದೇ ಹಿಡಿಯಷ್ಟು ಜನರನ್ನು ಎದುರಿಸುತ್ತೇನೆ. ಇದೆಲ್ಲರ ಹೊರತಾಗಿ ನನ್ನ ಜೀವದ ಕೊನೆಯ

ಇರುವವರೆಗೂ ದಲಿತ ದಮನಿತ ಜನರ ಸೇವೆಯನ್ನು ಮುಂದುವರಿಸಲು ನಿರ್ಧರಿಸಿದ್ದೇವೆ. ಯಾವುದೇ ಸಂದರ್ಭದಲ್ಲಿಯೂ ನನ್ನ ದೇಶ ಬಾಂಧವರ ಕೈ ಬಿಡದಿರಲು ತೀರ್ಮಾನಿಸಿದ್ದೇನೆ. ಬಹು ಕಷ್ಟಪಟ್ಟು ನನ್ನ ಹೋರಾಟದ ರಥವನ್ನು ಇಲ್ಲಿಯವರೆಗೂ ಎಳೆದು ತಂದಿದ್ದೇನೆ. ಇದು ಹೀಗೇ ಮುನ್ನಡೆಯಲೇಬೇಕು. ನನ್ನ ಮಾರ್ಗದಲ್ಲಿ ಏನೆಲ್ಲ ಎಡರು ತೊಡರುಗಳು ಎದುರಾಗಬಹುದು, ಅಡ್ಡಿ ಅಡಚಣೆಗಳು ಅಡ್ಡ ಬರಬಹುದು, ಚ್ಯುತಿ ನ್ಯೂನ್ಯತೆಗಳಂತ ಕಷ್ಟಗಳು ಅದರ ಮುನ್ನಡೆಗೆ ತೊಂದರೆಯೊಡ್ಡಬಹುದು, ಇವೆಲ್ಲವನ್ನು ಮೆಟ್ಟಿ ಮೀರಿ ನಿಲ್ಲುತ್ತಾ ಅದು ಮುಂದೆ ಸಾಗಬೇಕು. ನನ್ನ ಜನರು ಈ ಸಂದರ್ಭದ ಸವಾಲನ್ನು ಸ್ವೀಕರಿಸುವ ಧೀಮಂತಿಕೆ ತೋರಬೇಕು. ಒಂದು ಗೌರವಾರ್ಹವಾದ ಮರ್ಯಾದೆಯ ಬದುಕು ಕಟ್ಟಿಕೊಳ್ಳಬೇಕೆಂದರೆ ಅವರೆಲ್ಲ ಅದಕ್ಕೆ ಸಿದ್ಧರಾಗಬೇಕು. ಒಂದು ವೇಳೆ ನನ್ನ ಜನರು ಹಾಗೂ ನನ್ನ ಕಟ್ಟ ಅನುಯಾಯಿಗಳಾದ ಬಲಗೈ ಬಂಟರು ಈ ಆಂದೋಲನದ ರಥವನ್ನು ಮುಂದೆ ನಡೆಸುವಲ್ಲಿ ವಿಫಲರಾದರೂ ಪರವಾಗಿಲ್ಲ. ಅವರು ಮಾಡಬಹುದಾದ ಉತ್ತಮ ಕೆಲಸವೆಂದರೆ ಅದು ಈಗ ಎಲ್ಲಿಗೆ ಬಂದಿದೆಯೋ ಅಲ್ಲಿಯೇ ನಿಲ್ಲುವಂತಾದರೂ ನೋಡಿಕೊಳ್ಳಬೇಕು. ಯಾವುದೇ ಸಂದರ್ಭದಲ್ಲಿಯೂ ಅದು ಹಿಂದಕ್ಕೆ ಹೋಗದಂತೆ ಎಚ್ಚರ ವಹಿಸಬೇಕು. ಇದು ನನ್ನ ಸಂದೇಶ. ಹೌದು, ಪ್ರಾಯಶಃ ನನ್ನೆಲ್ಲ ಗಾಂಭೀರ್ಯದೊಂದಿಗೆ ನೀಡಲಾಗುತ್ತಿರುವ ಕೊನೆಯ ಸಂದೇಶ. ನನ್ನ ಈ ಮಾತಿಗೆ ಎಲ್ಲರೂ ಕಿವಿಗೊಡುವರೆಂಬ ವಿಶ್ವಾಸ ನನಗಿದೆ. ಹೋಗು, ನನ್ನ ಈ ಪರಮ ವಿಶ್ವಾಸದ ಸಂದೇಶವನ್ನು ಅವರಿಗೆ ತಿಳಿಸು. ಹೋಗು, ಈ ಸಂದೇಶವನ್ನು ಅವರಿಗೆ ಮುಟ್ಟಿಸು. ಹೋಗು, ನನ್ನ ಈ ಸಂದೇಶವನ್ನು ಅವರಿಗೆ ತಲುಪಿಸು. ಹೀಗೆ ಅವರು ಇದೇ ಮಾತನ್ನು 3 ಸಲ ಪುನರಪಿಸಿದರು. ಹೀಗೆ ನುಡಿದವರೇ ಬಿಕ್ಕಳಿಸಲಾರಂಭಿಸಿದರು. ಅವರಿಗೆ ಅರಿವಿಲ್ಲದಂತೆ ಕಣ್ಣೀರ ಧಾರೆ ಸುರಿಯತೊಡಗಿತು. ಹತಾಶೆಯ ಭಾವದಲ್ಲಿ ಎಷ್ಟು ಮುಳುಗಿದ್ದರೆಂದರೆ ಸ್ಪಷ್ಟವಾಗಿ ಅವರು ವಿಚಲಿತರವಾದದ್ದು ಎದ್ದು ಕಾಣುತ್ತಿತ್ತು. ಸಹಿಸಲಾಗದ ದುಃಖ ಅವರ ಮೇಲೆ ದಾಳಿಯಿಟ್ಟಿತ್ತು. ಅತ್ಯಂತ ಕಹಿಯಾದ ಕಾತರ ಕಳವಳಗಳು ಮುಖದ ಕಳೆಯನ್ನು ಕಳೆದಿದ್ದವು. ಅವರ ಆಂತರ್ಯದಲ್ಲಿನ ತಳಮಳ ಮುಖಭಾವದಲ್ಲಿ ಚುಂಬುತ್ತಿತ್ತು. ಅಂದಿನ ಅವರ ಸ್ಥಿತಿಯನ್ನು ಶಬ್ದಗಳಲ್ಲಿ ಹಿಡಿದಿಡುವುದು ಬಹು ಕಷ್ಟದ ಕೆಲಸ. ಅತ್ಯಂತ ಹತಾಶೆಯ ಉಸಿರಿನ ಮಧ್ಯೆ ಒತ್ತರಿಸಿ ಬರುತ್ತಿದ್ದ ವ್ಯಥೆ, ವಿಷಾದದ ದುಃಖದ ಬಿಕ್ಕಳಿಕೆಯ ಮಧ್ಯೆ ದುಮ್ಮಾನದ ಕಂಬನಿಯೊಂದಿಗೆ ಹೊರಬಿದ್ದ ಈ ಹೃದಯ ಭೇದಕ ಸಂದೇಶವನ್ನು ದಮನಿತ ಜನತೆಗೆ ತಲುಪಿಸುವ ಮನಸ್ಸು ನನಗಿರಲಿಲ್ಲ. ನಾನು ವಸ್ತುಶಃ ನಿರಾಸಕ್ತನಾಗಿದ್ದೆ. ಆದರೆ ನಿಜವಾಗಿಯೂ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕೊನೆಯ ಸಂದೇಶವಾಗಲಿತ್ತು ಎಂಬ ಅರಿವು ನನಗಿರಲಿಲ್ಲ. ದಿನದಿಂದ ದಿನಕ್ಕೆ ಅವನತಿಸುತ್ತಿದ್ದ ಆರೋಗ್ಯ, ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತಿದ್ದ ಕಣ್ಣಿನ ದೃಷ್ಟಿ, ಇವೆಲ್ಲವುಗಳ ಸಮ್ಮುಖದಲ್ಲಿ ತಮ್ಮ ಅಂತ್ಯಕಾಲ ಬಹು ಭರದಿಂದ ಸಾಗಿ ಬರುತ್ತಿದ್ದುದನ್ನು ಅವರು ಮನಗಂಡಿದ್ದರೆಂದು ತೋರಿತು. ಅವರ ಅಂತ ಸ್ಥಿತಿಯಲ್ಲಿ ಸಮಾಧಾನಪರವಾದ ಧೈರ್ಯದ ಮಾತು ಹೇಳುವ ಎದೆಗಾರಿಕೆ ನನಗಿರಲಿಲ್ಲ. ಯಾವುದೋ ಖಿನ್ನತೆ ಅವಸ್ಥೆಯಲ್ಲಿ ಅವರು ಹಾಗೆಲ್ಲ ಮಾತನಾಡಿರಬೇಕು. ಅದರಿಂದ ಅವರ ದುಃಖಿತ ಮನಸ್ಸಿನ ಮೇಲೆ ಯಾವುದೇ ಪರಿಣಾಮ ಬೀರಲಿಕ್ಕಿಲ್ಲ ಎಂದು ಭಾವಿಸಿದ್ದೆ. ಅಂತೆಯೇ ಮರು ಮಾತನಾಡದೆ ನಾನು ನನ್ನ ಕರಜೋಡಿಸಿ ಬಾಗಿ ನಮಿಸಿ ಅವರ ಪಾದ ಮುಟ್ಟಿದೆ. ಅಷ್ಟು ಮಾತ್ರ ನನ್ನಿಂದ ಸಾಧ್ಯವಾಗುತ್ತದೆ. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ

0: ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
1: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
2: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಊಟ ತಿಂಡಿ ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಊಟವನ್ನು ಇಷ್ಟಪಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯ ಅಡುಗೆಗಳನ್ನು ಇಷ್ಟಪಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಅವರವರ ಒಂದು ದೇಹ ಪ್ರಕೃತಿಗೆ ತಕ್ಕಂತೆ ಅವರವರ ಆಹಾರ ಪದ್ಧತಿ ಕೂಡ ಇರುತ್ತೆ. ಕೆಲವರಿಗೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಇಷ್ಟ ಆದರೆ ಇನ್ನು ಕೆಲವರಿಗೆ ಮತ್ತಷ್ಟು ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳು ಇಷ್ಟ ಆಗುತ್ತೆ. ಈಗ ಮನೆಯಲ್ಲೇ ತಗೊಳ್ಳಿ, ಒಬ್ಬರು ಬೀಟ್ರೋಟ್ ಇಷ್ಟಪಟ್ಟರೆ ಮತ್ತೊಬ್ಬರು ಎಲೆಕೋಸನ್ನು ಇಷ್ಟಪಡ್ತಾರೆ, ಇನ್ನೊಬ್ಬರು ಕ್ಯಾರೆಟ್ ಪಲ್ಯನ ಇಷ್ಟಪಡ್ತಾರೆ, ಮತ್ತೊಬ್ಬರು ಬೀನ್ಸ್ ಪಲ್ಯನ ಇಷ್ಟಪಡ್ತಾರೆ. ಈ ರೀತಿಯಲ್ಲಿ ಬಗೆ ಬಗೆಯ ವಿಭಿನ್ನತೆಯನ್ನು ನಾವು ಮನೆಗಳಲ್ಲೇ ಕಾಣ್ತೀವಿ. ಆದರೆ ಏನೇ ಹೇಳಿ ಸ್ನೇಹಿತರೆ, ಒಂದೊಂದು ತರಕಾರಿ ರುಚಿ ಒಂದೊಂದು ರೀತಿಯಲ್ಲಿ ತುಂಬಾ ವಿಭಿನ್ನ ಆಗಿರುತ್ತೆ, ಖುಷಿ ಕೊಡುತ್ತೆ ಕೂಡ. ಅಂತಹ ತರಕಾರಿಗಳಲ್ಲಿ ಎಲೆಕೋಸು ಕೂಡ ಒಂದು. ಎಲೆಕೋಸಿನ ಪಲ್ಯ ತುಂಬಾ ಚೆನ್ನಾಗಾಗತ್ತೆ. ಆದರೆ ಈ ಎಲೆಕೋಸು ಪಲ್ಯ ಕೆಲವ್ರಿಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಒಂದು ವಿಷಯ ಏನು ಗೊತ್ತಾ ಸ್ನೇಹಿತರೆ, ಇದೇ ಎಲೆಕೋಸಿಂದ ಗೋಬಿ ಮಾಡ್ತಾರೆ. ಗೋಬಿ ಮಂಚೂರಿಯನ್ನು ಚಪ್ಪರ್ಸ್ಕೊಂಡು ತಿಂತೀವಿ, ಆದರೆ ಅದೇ ಎಲೆಕೋಸಿಂದ ಪಲ್ಯ ಮಾಡಿದ್ರೆ ಅಯ್ಯೋ ಈ ಪಲ್ಯ ಯಾರು ತಿಂತಾರೆ ಅಂತ ಅಸಡ್ಡೆ ಮಾಡೋದು ಉಂಟು ಕೆಲವೊಂದು ಸಮಯದಲ್ಲಿ. ಆದರೆ ಸ್ನೇಹಿತರೆ, ವರ್ಷದ ಎಲ್ಲ ಕಾಲದಲ್ಲೂ ಸಿಗುವಂಥದ್ದು ಈ ಎಲೆಕೋಸು. ಆದರೆ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ ಈ ಎಲೆಕೋಸನ್ನು. ಇದು ಅವರವರ ಒಂದು ಇಚ್ಛೆಗೆ ತಕ್ಕಂತೆ ಆಗತ್ತೆ. ಕೆಲವರು ಈ ಎಲೆಕೋಸು ಅಥವಾ ಹೂಕೋಸಿಗೆ ಯಥೇಚ್ಛವಾಗಿ ರಾಸಾಯನಿಕ ಸಿಂಪಡಣೆ ಮಾಡಿರ್ತಾರೆ, ಅದಕ್ಕೋಸ್ಕರ ನಾವು ಬಳಸಲ್ಲ ಅಂತಾರೆ. ಇನ್ನೂ ಕೆಲವರು ಅಯ್ಯೋ ಆ ತರಕಾರಿ ನಮಗೆ ಇಷ್ಟ ಆಗಲ್ಲ, ಅದಕ್ಕೆ ಬಳಸೋದಿಲ್ಲ ಅಂತ ಹೇಳೋದು ಉಂಟು. ಆದರೆ ಸ್ನೇಹಿತರೆ, 2026 ಜಾಗತಿಕ ಪೌಷ್ಟಿಕಾಂಶದ ಲೆಕ್ಕಾಚಾರದಲ್ಲಿ ಈ ಅಡುಗೆ ಜಗತ್ತಿನಲ್ಲೇ ಎಲೆಕೋಸು ಸೂಪರ್ ಫುಡ್ ಅಂತ ಹೆಸರನ್ನು ಮಾಡಿದೆ. ಅಂದರೆ ಈ ವರ್ಷದಲ್ಲಿ 2026 ಎಲೆಕೋಸು ಸೂಪರ್ ಫುಡ್ ಅಂತ ಜಾಗತಿಕ ಮುಂಚೂಣಿಯಲ್ಲೇ ಹೆಸರನ್ನು ಮಾಡಿದೆ. ಈ ಮೂಲಕ ಈಗ ಇದು ಸೈಡ್ ಡಿಶ್ ಆಗಿ ಉಳಿದಿಲ್ಲ, ಬದಲಿಗೆ ನಮ್ಮ ತಟ್ಟೆಯ ಮುಖ್ಯ ಆಕರ್ಷಣೆಯಾಗಿ ಬದಲಾವಣೆ ಆಗ್ತಾ ಇದೆ ಎಲೆಕೋಸು. ಎಲೆಕೋಸು ರುಚಿ ಬಣ್ಣ ಜೊತೆಗೆ 3-4 ದಿನ ಕೂಡ ಇದನ್ನು ಇಡ್ಬೋದು, ಕೆಡುವಂತಹ ತರಕಾರಿ ಅಲ್ಲ. ಈ ಕಾರಣಕ್ಕಾಗಿ ಎಲೆಕೋಸು ಈ ವರ್ಷ 2026 ಜಾಗತಿಕ ಪೌಷ್ಟಿಕಾಂಶದ ಲೆಕ್ಕಾಚಾರದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದೆ. ಇನ್ನು ರಿಸರ್ಚ್ ಪ್ರಕಾರ ಬೇಗ ಕೆಡುವಂತಹ ಆಹಾರ ಪದಾರ್ಥವಲ್ಲ ಅಂತ ಹೆಸರನ್ನು ಮಾಡಿದೆ. ಅಷ್ಟೇ ಅಲ್ಲದೆ ಎಲೆಕೋಸು ಕಡಿಮೆ ಕ್ಯಾಲೋರಿ ಮತ್ತು ಅತಿ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ತರಕಾರಿಯಾಗಿದೆ ಅಂತೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಂಗ್ನೀಸ್ ಮತ್ತು ಮೆಗ್ನೇಷಿಯಂ ಸಮೃದ್ಧವಾಗಿದೆ ಈ ಎಲೆಕೋಸಲ್ಲಿ. ಜೊತೆಗೆ ಇದರಲ್ಲಿರುವಂತಹ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಈ ಎಲೆಕೋಸಿನ ಖಾದ್ಯಗಳು ಕರುಳಿಗೆ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ನೀಡ್ತವಂತೆ. ಇದರಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅಷ್ಟೇ ಅಲ್ಲದೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಮೂಳೆಯ ಆರೋಗ್ಯಕ್ಕೆ ಅಗತ್ಯವಿರುವ ವಿಟಮಿನ್ ಕೆ ಇದರಲ್ಲಿ ಸಮೃದ್ಧವಾಗಿದೆ. ಜೊತೆಗೆ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ದು

ನಾರಿನಾಂಶ ಹೆಚ್ಚಿರೋದ್ರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಸ್ಥಿರವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ ಈ ಕ್ಯಾಬೇಜ್. ವಿಟಮಿನ್ ಸಿ ಮತ್ತು ಸಲ್ಫರ್ ಸಂಯುಕ್ತಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವಂತೆ. ಈ ಎಲ್ಲ ವಿಷಯಗಳನ್ನು ತಿಳಿಸಿದ್ದು ಆರೋಗ್ಯ ತಜ್ಞರು ಸ್ನೇಹಿತರೆ. ಇದರೊಟ್ಟಿಗೆ ಮತ್ತೊಂದು ವಿಷಯವನ್ನು ತಿಳಿಸಿದರೆ ಏನಪ್ಪ ಅಂದರೆ, ಈ ತೂಕ ಕಡಿಮೆ ಮಾಡಿಕೊಳ್ಳುವಂಥವ್ರಿಗೆ ಎಲೆಕೋಸಿನ ಸಲಾಡ್ ಇರ್ಬೋದು, ಜ್ಯೂಸು ಇರ್ಬೋದು, ಇವೆಲ್ಲವೂ ಕೂಡ ತುಂಬಾ ಒಳ್ಳೆಯದಂತ ಹೇಳಿದ್ದಾರೆ. ಎಲೆಕೋಸು ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗತ್ತೆ, ಅಂದರೆ ಎಲ್ಲ ವಯಸ್ಸಿನವ್ರಿಗೂ ಕೂಡ ಇದು ಬೆಸ್ಟ್ ಅಂತಲೇ ತಿಳಿಸಿದ್ದಾರೆ. ಆದರೆ ಈ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥವರು ಒಮ್ಮೆ ವೈದ್ಯರ ಸಲಹೆ ಪಡ್ಕೊಂಡು ಇದರ ಸೇವನೆ ಮಾಡೋದು ಉತ್ತಮ ಅಂತ ಕೂಡ ತಿಳಿಸಿದ್ದಾರೆ. ಸೊ ಇಷ್ಟು ವಿಷಯಗಳನ್ನು ಆರೋಗ್ಯ ತಜ್ಞರು ತಿಳಿಸಿದ್ದಾರೆ. ಜೊತೆಗೆ 2026 ಬೆಸ್ಟ್ ತರಕಾರಿ ಅಂತ ಕೂಡ ಹೆಸರನ್ನು ಕೂಡ ಪಡೆದಿದೆ ಎಲೆಕೋಸು. ಇದರಲ್ಲಿ ಕ್ಯಾಲೋರಿ 22% ಇದ್ದರೆ, ಕೊಬ್ಬು 0.1 ಗ್ರಾಮ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ 5.2 ಗ್ರಾಮ್ ಇರುತ್ತೆ, ನಾರಿನಾಂಶ 2.2 ಗ್ರಾಮ್ ಇದೆ, ಸೋಡಿಯಂ 16 ಮಿಲಿಗ್ರಾಮ್ ಇದೆ, ಪ್ರೋಟೀನ್ 1.1 ಗ್ರಾಮ್ ಇದೆ. ಇಷ್ಟೆಲ್ಲ ಪೌಷ್ಟಿಕಾಂಶವನ್ನು ಒಳಗೊಂಡಿದೆ ಎಲೆಕೋಸು. ಸೊ ಅಂದಾಗೆ ಇದರ ಒಂದು ಬೆಲೆ ಏನೂ ಜಾಸ್ತಿ ಇರೋದಿಲ್ಲ ಸ್ನೇಹಿತರೆ. 10 ರೂಪಾಯಿಗೊಂದು ಪೀಸು, ಅಥವಾ 20 ರೂಪಾಯಿ, ಅಥವಾ 15 ರೂಪಾಯಿ, ಈ ರೀತಿಯಲ್ಲೇ ಒಂದೊಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದರಲ್ಲೂ ಸ್ಪೆಷಲ್ ಆಗಿ ಅದರ ಒಂದು ಗಾತ್ರದ ಮೇಲೆ, ಕೆಲವೊಂದು ಎಲೆಕೋಸುಗಳು ಚಿಕ್ಕ ಚಿಕ್ಕದಿರುತ್ತೆ, ಇನ್ನು ಕೆಲವೊಂದು ಎಲೆಕೋಸುಗಳು ದೊಡ್ಡಕ್ಕಿರುತ್ತೆ. ಅದರ ಒಂದು ಸೈಜಿನ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಒಂದು ದರ. ಸೊ ಇಷ್ಟೆಲ್ಲ ಉಪಯೋಗ ಇರುವಂತಹ ಎಲೆಕೋಸಿನಿಂದ ಮಾಡಬಹುದಾದಂತಹ ಪಲ್ಯದ ಬಗ್ಗೆ ಈ ದಿನ ತಿಳಿಸ್ತೀನಿ. ಎಲೆಕೋಸನ್ನು ಬಳಸ್ಕೊಂಡು ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಸ್ನೇಹಿತರೆ. ಅದರಲ್ಲಿ ನಾನು ಆಗಲೇ ಹೇಳ್ದಾಗೆ ತುಂಬಾ ಫೇಮಸ್ ಆಗಿರುವಂತಹ ರೆಸಿಪಿ ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಯಾರಿಗೂ ಇಷ್ಟ ಆಗಲ್ಲ ಹೇಳಿ, ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ. ಮಕ್ಕಳಿಗಂತೂ ತುಂಬ ಆಕರ್ಷಕವಾದ ತಿನಿಸು ಆಗಿಬಿಟ್ಟಿದೆ ಗೋಬಿ ಮಂಚೂರಿ, ಮಸಾಲ ಪುರಿ, ನೂಡಲ್ಸು, ಜೊತೆಗೆ ದಹಿ ಪುರಿ, ಸೊ ಇನ್ನೂ ಸಾಕಷ್ಟು ಪುರಿಗಳು. ಈ ದಿನ ಎಲೆಕೋಸನ್ನು ಬಳಸಿ ಪಲ್ಯವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿದ್ದಾರೆ. ನಾಗೇಶ್ ಅವರಿಂದ ಎಲೆಕೋಸಿನ ಪಲ್ಯವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಲೆಕೋಸಿನ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸಾಮಾನ್ಯವಾಗಿ ಈ ಎಲೆಕೋಸನ್ನು ಬಳಸಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಅಂತಹ ರೆಸಿಪಿಗಳಲ್ಲಿ ಒಂದು ಫೇಮಸ್ ಆಗಿರುವಂಥ ರೆಸಿಪಿ ಬಗ್ಗೆ ನಾನು ಆಗಲೇ ತಿಳಿಸಿದೆ ಯಾವುದು ಅಂತ. ಅದೇ ಗೋಬಿ ಮಂಚೂರಿ. ಎಲೆಕೋಸನ್ನು ಬಳಸಿ ಮಂಚೂರಿಯನ್ನು ಮಾಡ್ಬೋದು, ಹಾಗೆ ಎಲೆಕೋಸನ್ನು ಬಳಸಿ ಪಕೋಡ ಮಾಡ್ಬೋದು, ಜೊತೆಗೆ ಚಿತ್ರಾನ್ನ ಮಾಡ್ಬೋದು, ಪಲ್ಯ ಮಾಡ್ಬೋದು, ಜೊತೆಗೆ ಜ್ಯೂಸ್ ಕೂಡ ಮಾಡ್ಕೊಳ್ಬೋದು, ಸಲಾಡ್ ಮಾಡ್ಕೊಳ್ಬೋದು. ಇಷ್ಟೆಲ್ಲ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಎಲೆಕೋಸನ್ನು ಬಳಸಿ. ಅದರಲ್ಲೂ 2026 ಜಾಗತಿಕ ಪೌಷ್ಟಿಕಾಂಶದ ಲೆಕ್ಕಾಚಾರದಲ್ಲಿ ಎಲೆಕೋಸು ಸೂಪರ್ ಫುಡ್ ಅಂತಲೇ ಹೆಸರನ್ನು ಮಾಡಿದೆ. ಸೊ ಇಂತಹ ಎಲೆಕೋಸನ್ನು ಬಳಸಿ ಸಿಂಪಲಾಗಿ ಸರಳವಾಗಿ ಪಲ್ಯವನ್ನು ಹೇಗೆ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ಅನ್ನೋದ್ರ ಬಗ್ಗೆ ಅವರಿಂದ ಕೇಳೋಣ.
5: ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ವಿಶೇಷವಾಗಿ ಬಹಳ ಮಸ್ತಾಗಿ ಎಲೆಕೋಸು ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯನ ತೋರಿಸ್ಕೊಡಾಗತ್ತೀವಿ ರೀ. ಅಕಸ್ಮಾತ್ ನಿಮಗೇನ್ರಿ ಕ್ಯಾಬೇಜ್ ಪಲ್ಯ ಇಷ್ಟ ಆಗ್ತಿರ್ಲಿಲ್ಲ ಅಂತಂದ್ರು, ನೀವು ಬಹಳ ಇಷ್ಟಪಟ್ಟು ತಿನ್ನುವಂತಹ ಅತ್ಯಂತ ಆರೋಗ್ಯಕರವಾಗಿರುವಂತಹ ಈ ಒಂದು ಪಲ್ಯ ನಿಮಗೆ 100% ಚಲೋ ಅನಿಸ್ತದ್ರಿ. ಹಂಗಾದ್ರೆ ಇದಕ್ಕೆ ಏನು ಮಾಡಿರಿ, ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಸ್ವಲ್ಪ ನೀರನ್ನು ಕಾಯಕ ಇಡ್ರಿ. ಸ್ವಲ್ಪ ಅಂದ್ರೆ 1 cup ನೀರನ್ನು ಕಾಯಕಟ್ಟು ಅದ್ರಾಗ ಕಟ್ ಮಾಡಿರುವಂತಹ ಕ್ಯಾರೆಟ್, 1 carrot ನಾವಿಲ್ಲಿ ಹಾಕಾಗತ್ತೀವಿ ರೀ. ಹಂಗೆ ಒಂದು ಈ ಒಂದು ಎಲೆಕೋಸನ್ನು ನಾವು ಚಂದಂಗೆ ಎರಚಿ ಇಟ್ಕೊಂಡಿದ್ದೀವಿ ರೀ. ಅದನ್ನು ತಿಂದ್ರಿ ಕ್ಯಾರೆಟ್ ಮತ್ತು ಇಲ್ಲಿ ಏನ್ರಿ ಎಲೆಕೋಸ್ ಅಥವಾ ಕ್ಯಾಬೇಜನ್ನು ನೀವು ಈ ನೀರೊಳಗನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುವಾಡ್ಕೊಂತ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡ್ಬೇಕು ರೀ. ಅದಕ್ಕಿಂತ ಮೊದಲು ನಡಬರ್ಕ ಇದರೊಳಗೆ ಒಂದಿಷ್ಟು ಅರಿಶಿನ ಪುಡಿಯನ್ನು ನೀವು ಸೇರಿಸ್ರಿ. ಅರಿಶಿನ ಪುಡಿ ಸೇರಿಸಿದ ನಂತರ ಅದನ್ನು ಮತ್ತೊಮ್ಮೆ ಚಲೋ ತಂಗೆ ನೀವೇನು ಮಾಡ್ಬೇಕು ರೀ, ಮಿಕ್ಸ್ ಮಾಡಬೇಕು. ಇಷ್ಟಂತೂ ಮಾಡ್ತೀರಿ. ಇಷ್ಟಾದ ನಂತರ ಒಂದು ಲಿಡ್ಡು ಅಥವಾ ಒಂದು ಪ್ಲೇಟು ಏನೋ ಒಂದು ಮ್ಯಾಲೆ ಮುತ್ತರಿ, ಕವರ್ ಮಾಡಿರೋ ಅದನ್ನು ಕವರ್ ಮಾಡಿ ಕುದಿಯಕ್ಕೆ ಬಿಟ್ಬಿಡಿ. ಈ ಕಡೆ ಕೆಂಪು ಬೇಳೆಯನ್ನು ತೊಗೊರಿ, 1/4 cup 1/3 cup ಅಷ್ಟು ಕೆಂಪು ಬೇಳೆಯನ್ನು ತೊಗೊರಿ. ಅಷ್ಟರಾಗ ಅವ್ನ ನೆನೆದು ಬಿಡ್ತಾವೆ. ಆಮೇಲೆ ತ ಈ ಕಡೆ ಚಲೋ ತಂಗಿ ಕ್ಯಾಬೇಜನ್ನು ಕುದ್ದಿರ್ತತಿ, ನೋಡ್ಬೋದು ನಿಮ್ಮ. ಈಗ ಇದರೊಳಗಣ ಬೇಳೆ ಇನ್ನೊಂದು ಸ್ವಲ್ಪ ನೀರು ಉಳಿದವ್ರಿ, ಅಷ್ಟರಾಗಣ ಬೇಳೆಯನ್ನು ನೀವು ಹಾಕ್ರಿ. ನೆನೆಸಿದಂತಹ ಕೆಂಪು ಬೇಳೆ ಅಥವಾ ಚೆನ್ನಂಗ ಬೇಳೆ ಅಥವಾ ಮಸೂರ್ ದಾಲ್ ಅಂತ ಕರಿತೀರಿ ನೋಡ್ರಿ, ಅವನ್ನ ನೀವು ಹಾಕಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಬೇಕು. ಅಷ್ಟರಾಗಣ ಅವು ಚೆನ್ನಂಗ ಬೇಳೆ ಕುದಿತಾವೆ, ಭಾಳ ನೀರು ಬೇಕಾಗಿಲ್ಲರಿ ಅವಕ್ಕೆ. ಈಗ ಮ್ಯಾಲ ಮತ್ತೊಮ್ಮೆ ಲಿಡ್ಡನ್ನು ಕ್ಲೋಸ್ ಮಾಡಿರಿ, ಮತ್ತೊಂದು 2-3 ಬಿಟ್ಟು ತೆಗೀರಿ. ಈ ರೀತಿಯಾಗಿ ಮಾಡಿ ಇದನ್ನೆಲ್ಲನೂ ಒಂದು ಪ್ಲೇಟ್ನಾಗ ನೀವು ತಕ್ಕೊಂದ ಇಟ್ಕೊಂಡ್ಬಿಡ್ರಿ. ಇನ್ನು ಸಿಂಪಲ್, ಇನ್ನು ಅರ್ಧಕ್ಕರ್ಧ ಕೆಲಸ ಮುಗಿದೋಯ್ತುರಿ. ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ, ಅದೇ ಒಂದು ಕಡಾಯಿ ಅಥವಾ ಒಂದು ಬೇರೆ ಕಡಾಯಿ ತೊಗೊತಾರೆ, ತೊಗೊರಿ. ಎಣ್ಣೆಯನ್ನು ಕಾಯಕ್ಕಿಟ್ರಿ. ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸ್ವಿ, ಜೀರಿಗೆ ಹಂಗೆ ಉದ್ದುದಾಗಿ ಹಚ್ಚಿರುವಂತಹ ಹಸಿಮೆಣಸು ನಿಮಗೆ ಹಟ್ಟಬೇಕು ನೋಡ್ಕೊಂಡ್ರಿ. ಹಂಗೆ ಒಂದು 2 ಕೆಂಪು ಮೆಣಸು ಮತ್ತು ಉಳ್ಳಾಗಡ್ಡಿ, ಒಂದೊಂದು ಸ್ವಲ್ಪ ಸಾಂದಿದ್ದಿರುವಂತಹ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ನೀವು ಇದರೊಳಗೆ ಹಾಕಿ ಚಂದಂಗೆ ಅದನ್ನು ಏನು ಮಾಡಿರಿ, ಬರಬ್ಬರಿಯಾಗಿ ತಿರುವಾಡ್ಕೊತ ಹೋಗ್ರಿ. ಉಳ್ಳಾಗಡ್ಡಿ ಸ್ವಲ್ಪ ನೀವು ಫ್ರೈ ಮಾಡಬೇಕು, ಅದರೊಳಗನ ಫ್ರೆಶ್ ಕರಿಬೇವೆಲೆಯನ್ನು ಹಾಕಿರಿ, ಹಾಕಿ ಅದನ್ನು ಸಹ ತಿರುವಾಡ್ರಿ. ಈ ಒಂದು ಪಲ್ಯ ನಿಮ್ಗೆ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಎಲ್ಲದ್ರ ಜೊತೆಯೂ ಭಾಳ ಭಾಳ ಸೊಗಸಾಗಿ ಅನಿಸ್ತೈತೆ ರೀ, ಚಲೋ ಆಗ್ತೈತೆ ರೀ. ಅದಕ್ಕೆ ತಪ್ಪಲಾರ್ದ ಮಾಡಿರಿ. ಮತ್ತು ಹಬ್ಬದ ದಿನದಾಗ ಮಾಡಿರೂ ಏನು ತಪ್ಪಾಗೋದಿಲ್ಲ, ಭಾಳ ಚಲೋ ಆಗ್ತೈತೆ ರೀ. ನೋಡಿ ಈಗ ಈಗ ಇದೇನು ನಾವೇನು ಕುದಿಸಿಟ್ಟಿದ್ದೀವಿ ನೋಡಿರಿ, ಕ್ಯಾಬೇಜ್ ಮತ್ತು ಕ್ಯಾರೆಟ್ ರೀ, ಅದನ್ನೆಲ್ಲನೂ ಇದ್ರಾಗ ಹಾಕಿ ಉಪ್ಪನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಚಲೋ ನಂಗೆ ಮಿಕ್ಸ್ ಕೊಡ್ಬೇಕು ರೀ. ಕಡಿಮೆ ಅದು ಬಿದ್ದರೆ ಮತ್ತೆ ಹೆಚ್ಚ ಕಡಿಮೆ ಮಾಡ್ಕೊಳಕ್ಕೆ ಬರ್ತೈತೆ ರೀ, ಆದರೆ ಒಮ್ಮೆನ ಭಾಳಷ್ಟು ಹಾಕಕ್ಕೆ ಹೋಗಬೇಡ್ರಿ. ಇಷ್ಟಾದ ನಂತರ ಇದನ್ನು ಮತ್ತೊಮ್ಮೆ ನೀವು ಈ ರೀತಿಯಾಗಿ ಬರಬ್ಬರಿಯಾಗಿ ತಿರುವಾಡ್ಕೊತ ಇರಬೇಕು. ಅದಾದ ನಂತರ ಲಿಡ್ ಅನ್ನು ಕ್ಲೋಸ್ ಮಾಡ್ರಿ. ಚಲೋತ್ನಂಗೆ ಅದನ್ನು ಬಿಡ್ರಿ ಅಂದ್ರಣ ಚಂದಂಗೆ ಆಕೈತಿ ರೀ ಒಂದು ಪಲ್ಯ. ಇಷ್ಟಾದ್ಮೇಲೆ ತ ಮತ್ತೊಮ್ಮೆ ಅದನ್ನು ತೆಗಿತಿರ್ಲಿ, ಅವಾಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ರಿ. ಹಂಗೆ ಕೊಬ್ಬರಿ ತುರಿಯನ್ನು ಅಂದ್ರೆ ತೆಂಗಿನಕಾಯಿ ತುರಿಯನ್ನು ನೀವಿಲ್ಲಿ ಹಾಕಿರಿ, ಸ್ವಲ್ಪ ಹಾಕಿರಿ ಅಥವಾ ಭಾಳ ಹಾಕಿರಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕಿ ಚಂದಂಗೆ ಅದನ್ನು ಮಿಕ್ಸ್ ಮಾಡಿಬಿಡ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಗ್ಯಾಸನ್ನು ಆಫ್ ಮಾಡಿರಿ, ಪಲ್ಯ ರೆಡಿ ಆಯಿತು ಅಂಥೇಳಿನ ಅರ್ಥ ರೀ. ಇಷ್ಟು ಸಿಂಪಲ್ ಆಗಿರುವಂತಹ ಈ ಒಂದು ಕ್ಯಾಬೇಜ್ ಪಲ್ಯ ತಯಾರಾಗ್ತೈತಿ. ಇದನ್ನು ಇದೇಗೆ ನಾನು ನಿಮ್ಗೆ ಹೇಳಿದಂಗೆ ಯಾವುದ್ರ ಬೇಕಾ ಜೊತೆ ತಿನ್ಬೋದು. ಭಾಳ ಭಾಳ ಸೊಗಸಾಗಿರುವಂತಹ ಒಂದು ಹೆಲ್ದಿ ಆಗಿರುವಂತಹ ಪಲ್ಯ. ನೀವೇನರ ಡಯಟ್ ಗೀಟ್ ಮಾಡತ್ತಿದ್ರಿ ಅಂತಂದ್ರೂ, ಯಾಕಂದರೆ ಕಡಿಮೆ ಎಣ್ಣೆಯಿಂದ ನೀವು ಇದರೊಳಗೆ ಬೇಕಂದ್ರೆ ತುಪ್ಪ ಹಾಕಿನೂ ಮಾಡ್ಕೊಳ್ಬೋದು ರೀ. ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಡಯಟ್ಗೆ ಸಹ ಆ್ಯಡ್ ಮಾಡ್ಕೊಳ್ಬೋದು ರೀ. ಭಾಳ ಈಸಿ ಐತಿ, ಭಾಳ ಮಸ್ತ್ ಆಗಿರ್ತೈತಿ. ಇದ್ರ ಜೊತೆ ನೀವು ಬಿಸಿ ಬಿಸಿಯಾಗಿರುವಂತಹ ಪದರ ಚಪಾತಿಗಳನ್ನು ಮಾಡ್ಕೊಂಡು ತಿಂದ್ರಿ ಅಂತಂದ್ರೆ ನಿಮಗೆ ಈ ಒಂದು ಪಲ್ಯ ಭಾಳ ಭಾಳ ಇಷ್ಟ ಆಕೈತ್ರಿ. ಹಂಗಾದ್ರೆ
4: ಈ ಕ್ಯಾಬೇಜ್ ಪಲ್ಯವನ್ನು ತುಂಬ ಸರಳವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಕಡಿಮೆ ಸಮಯದಲ್ಲಿ ಬೇಗ ಆಗುವಂತಹ ಪಲ್ಯ ಅಂದರೆ ಅದು ಕ್ಯಾಬೇಜ್ ಪಲ್ಯ. ಸೊ ನಾಗೇಶ್ ಸರ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸಿಂಪಲ್ ಆಗಿ ಕ್ಯಾಬೇಜ್ ಪಲ್ಯವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಇದೇ ರೀತಿಯಲ್ಲಿ ಮತ್ತೊಂದು ರೆಸಿಪಿಯನ್ನು ತಿಳಿಸ್ತೀನಿ ಸ್ನೇಹಿತರೆ. ತುಂಬ ಸರಳ ಅಂದರೆ ಸರಳವಾಗಿ ಒಂದು 20 ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದು ಆ ಪಲ್ಯವನ್ನು. ಯಾವ ರೀತಿ ಅಂತ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸೂಪರ್ ಫುಡ್ ಅಂತ ಹೆಸರನ್ನ ಮಾಡಿರುವಂತಹ ಕ್ಯಾಬೇಜ್ ರೆಸಿಪಿಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಕ್ಯಾಬೇಜಲ್ಲಿ ಎಷ್ಟೆಲ್ಲ ಪೌಷ್ಟಿಕಾಂಶಗಳು ಇದ್ದಾವೆ ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ನಾಗೇಶ್ ಸರ್ ಅವರು ಕ್ಯಾಬೇಜನ್ನು ಬಳಸಿ ಪಲ್ಯವನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದ್ರು. ಇದರೊಟ್ಟಿಗೆ ಸ್ನೇಹಿತರೆ, ಮತ್ತೊಂದು ಸಿಂಪಲ್ ಆಗಿರುವಂತಹ ಕ್ಯಾಬೇಜ್ ಪಲ್ಯವನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತೀನಿ. ರೊಟ್ಟಿ ಚಪಾತಿಗೂ ಚೆನ್ನಾಗಾಗತ್ತೆ, ಜೊತೆಗೆ ತಿಳಿಸಾರು, ರಸಮ್ಮು ಅಥವಾ ಸೊಪ್ಪಿನ ಸಾಂಬಾರು ಮಾಡಿಕೊಂಡಾಗ ಸೈಡ್ ಡಿಶ್ ಆಗಿ ಸಖತ್ತಾಗಿರುತ್ತೆ ಈ ಪಲ್ಯ. ಈ ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ಲಿಕ್ಕೆ ಮುಖ್ಯವಾಗಿ ಕ್ಯಾಬೇಜ್ ಅಥವಾ ಎಲೆಕೋಸ್ ಬೇಕು. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಇಂಗು, ಕಾಯಿ ತುರಿ ಬೇಕಾಗತ್ತೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಎಲೆಕೋಸಿನ ಪಲ್ಯವನ್ನು ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಅಂತ ಬಂದರೆ ತುಂಬಾ ಸಿಂಪಲ್ ಸ್ನೇಹಿತರೆ. ಕ್ಯಾಬೇಜ್ ಅಥವಾ ಎಲೆಕೋಸನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ಹೆಚ್ಕೊಳ್ಳುವಂಥದ್ದು ಇಲ್ಲಿ ಒಂದು ಕಲೆ ಸ್ನೇಹಿತರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಡಿಸೈನ್ ಡಿಸೈನ್ ಆಗಿ ಹೆಚ್ಕೊಳ್ತಾರೆ ಕ್ಯಾಬೇಜನ್ನು. ಕೆಲವರು ಎಳೆ ಎಳೆಯಾಗಿ ಹೆಚ್ಕೊಳ್ತಾರೆ, ಇನ್ನು ಕೆಲವರು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ದಂಗೆ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಬಳ್ಳಿ ಬಳ್ಳಿ ಟೈಪಲ್ಲೇ ಹೆಚ್ಕೊಳ್ತಾರೆ. ಅವ್ರಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ಕ್ಯಾಬೇಜನ್ನು ಹೆಚ್ಕೊಳ್ಬೋದು. ಸಣ್ಣಕ್ಕೆ ಹೆಚ್ಕೊಂಡಂತಹ ಕ್ಯಾಬೇಜನ್ನು ಚೆನ್ನಾಗಿ ತೊಳೆದು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳಿ. ಇನ್ನು ಒಗ್ಗರಣೆಗೆ ಸ್ನೇಹಿತರೆ, ಬಾಣಲೆಗೆ ಎಣ್ಣೆ ಹಾಕಿ ಅದು ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸು, ಇಂಗು, ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡಂತಹ ಈ ಎಲ್ಲ ಸಾಮಗ್ರಿಗಳಿಗೆ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಜೊತೆಗೆ ಹಸಿಮೆಣಸು, ಹಾಗೆ ಒಂದು ಟೊಮೆಟೊ, ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದರ ಒಂದು ಹಸಿವಾಸನೆ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಿ, ಅರಿಶಿಣ ಪುಡಿಯನ್ನು ಹಾಕಿ ಮತ್ತೊಂದು ನಿಮಿಷ ಬಾಡಿಸ್ಕೊಳ್ಳಿ. ನಂತರ ಅದೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ, ಆ ಒಗ್ಗರಣೆಯಲ್ಲಿ ಎಣ್ಣೆ ಬಿಟ್ಕೊಂಡ ನಂತರ ನಿಮಗೊಂದು ಫ್ಲೇವರ್ ಗೊತ್ತಾಗತ್ತೆ, ಓಕೆ ಇದು ಫ್ರೈ ಆಗಿದೆ ಅಂತ. ಫ್ರೈ ಆದ ಮೇಲೆ ಎಲೆಕೋಸನ್ನ ಹೆಚ್ಚಿಟ್ಕೊಂಡಿರ್ತಿರಲ್ವ, ಆ ಎಲೆಕೋಸನ್ನು ಆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕಲಸ್ಬೇಕು. 2-3 ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ತಟ್ಟೆ ಮುಚ್ಚಿ ಐ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಆ ಹುಗಿಯಲ್ಲೇ ಅದು ಬೆಂದ್ಬಿಡತ್ತೆ. ನಂತರ ಲೋ ಫ್ಲೇಮಲ್ಲಿ ಇನ್ನೊಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಗತ್ತೆ. ಇದಕ್ಕೆ ನೀರೇನು ಹಾಕೋದು ಬೇಡ, ಯಾಕಂದರೆ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿರ್ತೀವಲ್ವ, ಅದರಲ್ಲೇ ಒಂದು ನೀರಿನ ಅಂಶ ಇರುತ್ತೆ. ಸೊ ಬೇಗನೆ ಬೆಂದೋಗ್ಬಿಡತ್ತೆ, ಆ ಹಬೆಗೆ ಬೆಂದೋಗ್ಬಿಡತ್ತೆ ಎಲೆಕೋಸು. ತುಂಬಾ ರುಚಿಯಾಗಿರುತ್ತೆ. ಬೇಯಿಸ್ಕೊಂಡಾದ್ಮೇಲೆ ಕೊನೆಯದಾಗಿ ತುರಿದಿಟ್ಕೊಂಡಿರ್ತೀವಲ್ವ, ಆ ಕಾಯಿ ತುರಿನ ಅದ್ರ ಮೇಲೆ ಹಾಕಿದರೆ ಸೂಪರ್ಬಾಗಿರುವಂತಹ ಎಲೆಕೋಸ್ ಪಲ್ಯ ರೆಡಿ ಆಗಿರುತ್ತೆ. ಯಾರೆಲ್ಲ ಮಾಡಿಲ್ವೋ ಈ ಪಲ್ಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ನಿಮಗೆಲ್ಲ ತುಂಬ ಇಷ್ಟ ಆಗತ್ತೆ, ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಜೊತೆಗೆ ನೀವು ತಿಳಿಸಾರು, ಸೊಪ್ಪಿನ ಸಾರು, ರಸಂ ಮಾಡಿಕೊಂಡಾಗ ಅದ್ರ ಕಾಂಬಿನೇಷನ್ ಆಗಿ ಈ ಪಲ್ಯ ಸಖತ್ತಾಗಿರುತ್ತೆ. ಡಯಟ್ ಮಾಡೋರು ಕೂಡ ಈ ರೀತಿಯ ಉದುರ್ ಪಲ್ಯಗಳನ್ನು ಮಾಡಿಕೊಂಡಾಗ, ಯಾಕಂದರೆ ಇದರಲ್ಲಿ ಮಸಾಲೆ ಇರಲ್ಲ, ಏನಿರಲ್ಲ, ಖುಷಿ ಖುಷಿಯಿಂದನೇ ತಿನ್ಬೋದು. ಎಸ್, ಯಾರೆಲ್ಲ ಈ ರೀತಿಯ ಕ್ಯಾಬೇಜ್ ಪಲ್ಯವನ್ನು ಮಾಡ್ಕೊಂಡಿಲ್ವೋ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ತುಂಬಾ ಇಷ್ಟ ಆಗತ್ತೆ, ತುಂಬಾ ಇಷ್ಟಪಟ್ಟು ತಿಂತೀರಾ ಅಂತ ಹೇಳ್ತಾ ಈ ದಿನ ತಿಳಿಸ್ಕೊಟ್ಟಂತಹ ಈ ಸಿಂಪಲ್ ಕ್ಯಾಬೇಜ್ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ನೀವು ಕೂಡ ಈ ರೀತಿಯ ಸರಳವಾಗಿರ್ಬೋದು ಅಥವಾ ಸ್ಪೆಷಲ್ ಆಗಿರ್ಬೋದು ಅಥವಾ ಕೆಲವೊಂದು ಕಷ್ಟದ ರೆಸಿಪಿಗಳು ಕೂಡ ಇರ್ಬೋದು, ಆ ರೀತಿಯ ರೆಸಿಪಿಗಳನ್ನು ನೀವು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ನೀವು ತಿಳಿಸಿದಂತಹ ರೆಸಿಪಿಗಳನ್ನು ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಂದಾಗಿ ಸ್ನೇಹಿತರೆ, ನಮ್ಮ ವಾಟ್ಸಪ್ ಸಂಖ್ಯೆ 9686609279. ಮತ್ತೊಮ್ಮೆ 9686609279 ಇದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಇದಕ್ಕೆ ಮೆಸೇಜ್ ಮಾಡಿ ನಿಮ್ಮ ರೆಸಿಪಿಗಳನ್ನು ತಿಳಿಸಿದರೆ ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
4: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
3: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
4: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
3: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
5: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ

0: ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
1: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 8 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾದ್ಯಂತ ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಭಾನುವಾರ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಮುಂಜಾನೆಯೇ ಬಿಳಿ ವಸ್ತ್ರಧಾರಿಗಳಾಗಿ ಯೋಗ ಕೇಂದ್ರಗಳಲ್ಲಿ 100 ಸಂಖ್ಯೆಯಲ್ಲಿ ಪಾಲ್ಗೊಂಡು ಯೋಗಾಭ್ಯಾಸ ಮಾಡಿದರು. ಶಿವಮೊಗ್ಗ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆಯುಷ್ ಇಲಾಖೆ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ ಯೋಗ ದಿನವನ್ನು ಆಚರಿಸಲಾಯಿತು. ಶಾಸಕ ಎಸ್ಎನ್ ಚನ್ನಬಸಪ್ಪ, ಎಂಎಲ್ಸಿ ಡಿಎಸ್ ಅರುಣ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಲಿಂಗರಾಜ ಎಸ್ ಹಿಂಡಸಗಟ್ಟಿ, ಪ್ರಾಚಾರ್ಯೆ ಡಾ ಎಂಎಸ್ ವೀಣಾ ಮತ್ತಿತರರಿದ್ದರು. ಮುಂದಿನ ವಿವರ. ಸೋಗಾನೆಯ ಕೇಂದ್ರ ಕಾರಾಗೃಹದ ಒಳ ಆವರಣದಲ್ಲಿ ಭಾನುವಾರ ಬೆಳಗ್ಗೆ ಯೋಗ ಮತ್ತು ಧ್ಯಾನ ನಡೆಯಿತು. ಕಾರಾಗೃಹದ ಮುಖ್ಯ ಅಧೀಕ್ಷಕ ಡಾ ಪಿ ರಂಗನಾಥ ಅಧ್ಯಕ್ಷತೆ ವಹಿಸಿದ್ದರು. ಯೋಗ ತರಬೇತಿ ಕುರಿತು ಕಾರಾಗೃಹದ ವೀಕ್ಷಕಿ ರೂಪ ಮತ್ತು ನೌಕರ ಮುತ್ತುಸಾಗರ ಅನಿಸಿಕೆ ಹಂಚಿಕೊಂಡರು. ಕಾರಾಗೃಹದ ಸಜಾಬಂದಿ ಕೃಷ್ಣಪ್ಪ ಅವರು ಯೋಗ ತರಬೇತಿ ನೀಡುತ್ತಿದ್ದು 400 ಅಧಿಕ ಜೈಲುವಾಸಿಗಳು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ವಿವಿಧ ಆಸನ, ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿದರು. ಕೇಂದ್ರ ಕಾರಾಗೃಹದ ಸಹಾಯಕ ಅಧೀಕ್ಷಕರಾದ ಅಶೋಕ್ ಭಜಂತ್ರಿ, ಸುನಿಲ್ ಡಿ, ಗಲ್ಲೆ ಜೈಲರಾದ ಶ್ರೀಶೈಲ ಎಸ್ ಕಟ್ಟಿಮನಿ, ಶರಣಬಸವ ಸಂಸ್ಥೆಯ ಶಿಕ್ಷಕರಾದ ಗೋಪಾಲಕೃಷ್ಣ ಮತ್ತು ಎಸ್ಎನ್ ಲೀಲಾ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ವಿಶ್ವಾಸ ಅಭಿವೃದ್ಧಿ ಹಾಗೂ ಜನಕಲ್ಯಾಣದ ಯಶಸ್ವಿ 12 ವರ್ಷಗಳ ಸಂಭ್ರಮದ ಅಂಗವಾಗಿ ಯೋಗ ದಿನವನ್ನು ಆಚರಿಸಲಾಯಿತು. ಸಮಾಜದಲ್ಲಿ ಯೋಗದ ಅರಿವು ಮೂಡಿಸಿ ಆರೋಗ್ಯವಂತ ಹಾಗೂ ಸದೃಢ ಸಮಾಜ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವ ಯೋಗ ಸಾಧಕರನ್ನು ಗೌರವಿಸಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಕೆ ಜಗದೀಶ್, ಶಾಸಕ ಎಸ್ಎನ್ ಚನ್ನಬಸಪ್ಪ, ಎಂಎಲ್ಸಿ ಡಿಎಸ್ ಅರುಣ್, ರಾಜ್ಯ ಪ್ರಕೋಷ್ಠಗಳ ಸಂಯೋಜಕ ಎಸ್ ದತ್ತಾತ್ರಿ, ನಗರಾಧ್ಯ ಮೋಹನ್ ರೆಡ್ಡಿ, ಮಾಜಿ ಎಂಎಲ್ಸಿ ಆರ್ ಸಿದ್ದರಾಮಣ್ಣ ಇತರರಿದ್ದರು. ಮುಂದಿನ ವಿವರ. ದೈಹಿಕ ಸದೃಢತೆ ಹಾಗೂ ಮಾನಸಿಕ ನೆಮ್ಮದಿಯನ್ನು ಏಕಕಾಲದಲ್ಲಿ ಕರುಣಿಸುವ ಯೋಗ ಕೇವಲ ಒಂದು ದಿನದ ಆಚರಣೆ ಆಗಬಾರದು. ಅದು ನಮ್ಮ ಜೀವನದ ಭಾಗವಾಗಬೇಕು ಎಂದು ಜಡ ಸಂಸ್ಥಾನ ಮಠದ ಶ್ರೀ ಮಹಂತ ಸ್ವಾಮೀಜಿ ಹೇಳಿದರು. ವಿಶ್ವಯೋಗ ದಿನದ ಅಂಗವಾಗಿ ಶಿಕಾರಿಪುರದ ಕುಮದ್ವತಿ ಸಭಾಂಗಣದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯಲ್ಲಿ ಆಶೀರ್ವಚನ ನೀಡಿದ ಅವರು, ಭಾರತೀಯ ಸನಾತನ ಸಂಸ್ಕೃತಿಯು ಜಗತ್ತಿಗೆ ನೀಡಿದ ಅತ್ಯಂತ ಶ್ರೇಷ್ಠ ಕೊಡುಗೆ ಯೋಗ ಎಂದರು. ಋಷಿಮುನಿಗಳು ನಮಗೆ ಧಾರೆ ಎರೆದಿರುವ ಈ ಯೋಗ ಪದ್ಧತಿಯನ್ನು ವಿಶ್ವವೇ ಒಪ್ಪಿಕೊಂಡಿರುವುದು ನಮ್ಮ ದೇಶದ ಖುಷಿಯ ಸಂಗತಿ ಎಂದು ಹೇಳಿದರು. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಎಂಬಿ ಶಿವಕುಮಾರ್, ಪ್ರಾಚಾರ್ಯ ಡಾ ಶಿವಕುಮಾರ್, ಡಾ ವೀರೇಂದ್ರ ಇತರರಿದ್ದರು. ಮುಂದಿನ ವಿವರ. ಹೊಸನಗರದ ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರ 33ನೇ ಚಾತುರ್ಮಾಸ್ಯವು ಗೋಕರ್ಣದ ಅಶೋಕೆಯ ಪುಣ್ಯ ಧರಿತ್ರಿಯಲ್ಲಿ ಜುಲೈ 29ರಿಂದ ಆರಂಭಗೊಂಡು ಸೆಪ್ಟೆಂಬರ್ 26ರವರೆಗೆ ನಡೆಯಲಿದೆ ಎಂದು ಹವ್ಯಕ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಟ್ನಳ್ಳಿ ತಿಳಿಸಿದರು. ರಾಮಚಂದ್ರಾಪುರ ಹವ್ಯಕ ಮಂಡಲದಿಂದ ಏರ್ಪಡಿಸಿದ್ದ ಸಭೆಯಲ್ಲಿ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದ ಅವರು, ಶ್ರೀಗಳು ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ವಿಷಯವೊಂದರ ಪರಿಪೂರ್ಣ ಜ್ಞಾನ

ಗಣಪತಿ ಭಟ್ ಜಟ್ಟಿಮನೆ, ಐಸಿರಿ ಸುಬ್ರಹ್ಮಣ್ಯ ಇತರರಿದ್ದರು. ಮುಂದಿನ ವಿವರ. ವಿಶ್ವ ಯೋಗ ದಿನದ ಅಂಗವಾಗಿ ಕುಂಸಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಯೋಗಾಭ್ಯಾಸ ಮಾಡಿದರು. ಮುಖ್ಯ ಶಿಕ್ಷಕ ನಾಗರಾಜ್ ಮಾತನಾಡಿ, ಜನರು ಪ್ರತಿದಿನ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿ ಇಟ್ಟುಕೊಳ್ಳಬಹುದು. ಆಧುನಿಕ ಯುಗದಲ್ಲಿ ಆರೋಗ್ಯವನ್ನು ಹಣದಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಜೀವನದಲ್ಲಿ ಹಣವೊಂದೇ ಮುಖ್ಯವಲ್ಲ, ಜೊತೆಗೆ ಆರೋಗ್ಯವೂ ಅಷ್ಟೇ ಮುಖ್ಯ. ರೋಗ ಬಂದಾಗ ಆಸ್ಪತ್ರೆಗಳಿಗೆ ಹೋಗುವುದಕ್ಕಿಂತ ರೋಗ ಬಾರದಂತೆ ನೋಡಿಕೊಳ್ಳುವುದು ಮುಖ್ಯ ಎಂದರು. ಶಾಲೆಯ ವಿದ್ಯಾರ್ಥಿಗಳು, ಪಾಲಕರು ಪಾಲ್ಗೊಂಡಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಮಾತೃಗೌರವ ಸಂಸ್ಕೃತಿ ಹೊಂದಿರುವ ಹವ್ಯಕ ಸಮಾಜ ಹಿಂದಿನಿಂದಲೂ ಸಾಮರಸ್ಯದ ಜೀವನಕ್ಕೆ ಮಾದರಿಯಾಗಿದೆ ಎಂದು ಅಖಿಲ ಹವ್ಯಕ ಮಹಾಸಭಾ ಅಧ್ಯಕ್ಷ ಡಾ ಗಿರಿಧರ ಕಾಜೆ ಹೇಳಿದರು. ಶ್ರೀ ರಾಘವೇಂದ್ರ ಸಭಾಭವನದಲ್ಲಿ ಭಾನುವಾರ ಸಾಗರ ಸೊರಬ ಪ್ರಾಂತ್ಯ ಹವ್ಯಕ ಪ್ರತಿಭೆಗಳ ಸಾಂಸ್ಕೃತಿಕ ಸ್ಪರ್ಧೆ ಪ್ರತಿಬಿಂಬ ಹಾಗೂ ಮಹಾಸಭಾದ ಮಹಿಳಾ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಖಿಲ ಹವ್ಯಕ ಮಹಾಸಭಾ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅಧಿಕೃತವಾಗಿ ನೋಂದಾಯಿತವಾಗಿದ್ದ ಸಂಸ್ಥೆ. ಆ ಕಾಲಘಟ್ಟದಲ್ಲಿ ಮಹಿಳೆ ಮನೆಯ ನಾಲ್ಕು ಗೋಡೆಯೊಳಗೆ ಸೀಮಿತ ಅನ್ನುವಂತಿತ್ತು. ಆದರೆ ನಮ್ಮ ಸಂಸ್ಥೆಯು 3ನೇ ಅಧ್ಯಕ್ಷರು ಹಾಗೂ 5ನೇ ಅಧ್ಯಕ್ಷರು ಮಹಿಳೆ. ಇದು ಸಮಾಜವು ಮಹಿಳೆಯರಿಗೂ ಆದ್ಯತೆ ನೀಡುತ್ತದೆ ಎಂಬುದಕ್ಕೆ ಉದಾಹರಣೆ ಎಂದು, ವೃಕ್ಷವೊಂದಕ್ಕೆ ತಾಯಿ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಸಮಾಜಕ್ಕೂ ತಾಯಿ ಬೇರು ಮುಖ್ಯ. ಯಾವುದೇ ಭಾಷೆ, ಸಂಸ್ಕೃತಿ ಮತ್ತು ಸಂಪ್ರದಾಯ ಶಾಶ್ವತವಾಗಿ ಉಳಿಯುವುದಕ್ಕೆ ತಾಯಂದಿರೇ ಕಾರಣ. ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನ ತಲೆಮಾರಿನಿಂದ ತಲೆಮಾರಿಗೆ ತಲುಪಿಸುವಲ್ಲಿ ತಾಯಂದಿರ ಪಾತ್ರ ಪ್ರಮುಖವಾದುದು ಎಂದು ಹೇಳಿದರು. ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ ಮಾತನಾಡಿ, ವೇದ ಉಪನಿಷತ್ ಕೂಡ ಮಹಿಳೆಯನ್ನ ಎಲ್ಲಿಯೂ ನಿರ್ಲಕ್ಷಿಸಿಲ್ಲ. ನಮ್ಮ ಸಂಸ್ಕೃತಿ ಉಳಿಯಬೇಕು ಎಂದರೆ ಮಹಿಳೆ ಸಂಘಟಿತರಾಗಿರಬೇಕು ಎಂದರು. ಹವ್ಯಕ ಮಹಿಳಾ ಕೇಂದ್ರದ ಸಂಚಾಲಕಿ ಮಧುರಾ ಗಾಂವ್ಕರ್, ಸಾಗರ ಹವ್ಯಕ ಮಂಡಲದ ಉಪಾಧ್ಯಕ್ಷ ಸಂಪಾ ಲಕ್ಷ್ಮೀ ನಾರಾಯಣ್, ವಾಗ್ಮಿ ಎಸ್ಆರ್ ಅಚ್ಯುತರಾವ್, ಅಖಿಲ ಹವ್ಯಕದ ಕಾರ್ಯದರ್ಶಿ ಆದಿತ್ಯ ಹೆಗಡೆ, ರಾಜಾರಾಮ್, ಹೂಬಾ ಅಶೋಕ್, ಕೆಎಸ್ ಶ್ರೀಧರ್, ರಮೇಶ್, ಪ್ರಸನ್ನ ಹೆಗಡೆ, ರಾಜಲಕ್ಷ್ಮಿ, ಅರ್ಚನಾ, ಸ್ಮಿತಾ, ಮಮತಾ ಹೆಗಡೆ ಇತರರಿದ್ದರು. ಮುಂದಿನ ವಿವರ. ದೈಹಿಕ ಸದೃಢತೆ ಹಾಗೂ ಮಾನಸಿಕ ನೆಮ್ಮದಿಯನ್ನ ಏಕಕಾಲದಲ್ಲಿ ಕರುಣಿಸುವ ಯೋಗ ಕೇವಲ ಒಂದು ದಿನ ಆಚರಣೆ ಆಗಬಾರದು, ಅದು ನಮ್ಮ ಜೀವನದ ಭಾಗವಾಗಬೇಕೆಂದು ಜಡೆ ಸಂಸ್ಥಾನ ಮಠದ ಶ್ರೀ ಮಹಂತ ಸ್ವಾಮಿ ಹೇಳಿದರು. ವಿಶ್ವ ಯೋಗ ದಿನದ ಅಂಗವಾಗಿ ಶಿಕಾರಿಪುರದ ಕುಮುದ್ವತಿ ಸಭಾಂಗಣದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯಲ್ಲಿ ಆಶೀರ್ವಚನ ನೀಡಿದ ಅವರು, ಭಾರತೀಯ ಸನಾತನ ಸಂಸ್ಕೃತಿಯು ಜಗತ್ತಿಗೆ ನೀಡಿದ ಅತ್ಯಂತ ಶ್ರೇಷ್ಠ ಕೊಡುಗೆ ಯೋಗ ಎಂದರು. ಋಷಿ ಮುನಿಗಳು ನಮಗೆ ಧಾರೆ ಎರೆದಿರುವ ಈ ಯೋಗ ಪದ್ಧತಿಯನ್ನ ವಿಶ್ವವೇ ಒಪ್ಪಿಕೊಂಡಿರುವುದು ನಮ್ಮ ದೇಶದ ಹೆಮ್ಮೆ ಎಂದು ಹೇಳಿದರು. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಎಂಬಿ ಶಿವಕುಮಾರ್, ಪ್ರಾಚಾರ್ಯ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ವೀರೇಂದ್ರ ಇತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಮತೀಯ ಭಾವನೆಗೆ ಧಕ್ಕೆಯಾಗುತ್ತದೆ ಎಂಬ ಕಾರಣ ನೀಡಿ ರಾಷ್ಟ್ರಭಕ್ತಿಗೆ ಪ್ರೇರಕವಾಗಿದ್ದ ವಂದೇ ಮಾತರಂ ಗೀತೆಯನ್ನು ತುಂಡರಿಸಿತ್ತು. ಈ ಗೀತೆಗೆ 150 ವರ್ಷ ತುಂಬಿದ ಸಂದರ್ಭದಲ್ಲಿ ಮತ್ತೆ ಅದನ್ನು ರಾಷ್ಟ್ರದ ಹಾಡು ಎಂದು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಮತ್ತೆ ರಾಷ್ಟ್ರಭಕ್ತರಲ್ಲಿ ಸಂಚಲನ ಮೂಡಿಸಿದೆ ಎಂದು ಆರ್ಎಸ್ಎಸ್ನ ಪ್ರಾಂತ ಪ್ರಚಾರ ಪ್ರಮುಖ ರಾಜೇಶ್ ಪದ್ಮಾರ್ ಹೇಳಿದರು. ಮಂಥನ ವೈಚಾರಿಕ ವೇದಿಕೆಯಿಂದ ಭಾನುವಾರ ತಿಲಕ್ ನಗರ ರಾಘವೇಂದ್ರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ವಂದೇ ಮಾತರಂ 150 ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಿದ ಅವರು, ದೇಶದ ಸ್ವಾತಂತ್ರ್ಯವಾದ ಬಳಿಕ ವಂದೇ ಮಾತರಂ ಗೀತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಬೇಕು ಎಂದು ಅನೇಕರು ಬಯಸಿದ್ದರು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಈಗದು ಸಾಕಾರಗೊಂಡಿದೆ ಎಂದರು. 1889 ವೇಳೆಗೆ ಅಂದಿನ ಬಂಗಾಳದಲ್ಲಿ ರಾಷ್ಟ್ರೀಯತೆಯ ಪ್ರವಾಹ ಆರಂಭವಾಗಿತ್ತು. ಅಮೆರಿಕದಲ್ಲಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನವನ್ನು ಉದ್ದೇಶಿಸಿ ಆಡಿದ ಮಾತುಗಳು ಬಂಗಾಳದಲ್ಲಿ ಹೊಸ ಕಿಚ್ಚು ಮೂಡಿಸಿತ್ತು. ಇದೆಲ್ಲದಕ್ಕೂ ಕಲಶಪ್ರಾಯ ಎಂಬಂತೆ ವಂದೇ ಮಾತರಂ ಗೀತೆ ಎಲ್ಲೆಡೆ ಮೊಳಗಿ ದೇಶಭಕ್ತಿಯನ್ನು ಜಾಗೃತಿಗೊಳಿಸಿತ್ತು ಎಂದು ತಿಳಿಸಿದರು. ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಮೊಳಕೆಯೊಡೆದಿದ್ದ ಅಸಮಾಧಾನಕ್ಕೆ ವಂದೇ ಮಾತರಂ ನೀರೆರೆಯಿತು. ಕ್ರಮೇಣ ಈ ಗೀತೆ ದೇಶವ್ಯಾಪಿ ಆವರಿಸಿಕೊಂಡಿತು. ವಂಗಭಂಗ ಚಳವಳಿ ತೀವ್ರ ಸ್ವರೂಪ ಪಡೆದುಕೊಂಡಿತು. ಈ ಚಳವಳಿಗೆ ವಂದೇ ಮಾತರಂ ಪ್ರೇರಣೆಯಾಯಿತು ಎಂದು ವಿವರಿಸಿದರು. ಕರ್ನಾಟಕ ಸಂಘದ ಅಧ್ಯಕ್ಷ

ಪ್ರೊಫೆಸರ್ ಎಚ್.ಆರ್. ಶಂಕರನಾರಾಯಣ ಶಾಸ್ತ್ರಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ವಂದೇ ಮಾತರಂ ಎಂಬುದು ಅತ್ಯಂತ ಪ್ರೇರಣಾದಾಯಕ ಹಾಡು. ಇದನ್ನು ಗಮನಿಸಿದ ಅನೇಕ ಸಾಹಿತಿಗಳು ಇದೇ ಮಾದರಿಯ ದೇಶಭಕ್ತಿ ಗೀತೆಗಳನ್ನು ರಚಿಸಿದರು. ಕನ್ನಡ, ತಮಿಳು, ಮಲಯಾಳಂನಲ್ಲೂ ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಅನೇಕ ಗೀತೆಗಳು ಬಂದವು. ಮಹರ್ಷಿ ಅರವಿಂದರು ವಂದೇ ಮಾತರಂ ಆಂಗ್ಲ ಭಾಷೆಗೆ ತರ್ಜುಮೆಗೊಳಿಸಿದರು. ಸ್ವಾಮಿ ವಿವೇಕಾನಂದರ ನಿಧನದ ಬಳಿಕ ಭಾರತದ ಮೇಲೆ ಹಿಡಿತ ಸಾಧಿಸುವ ಭಾಗವಾಗಿ ಬ್ರಿಟಿಷರು ಬಂಗಾಳ ವಿಭಜನೆಗೆ ಮುಂದಾಗಿದ್ದರು. ಆದರೆ ವಂದೇ ಮಾತರಂ ದೇಶದಲ್ಲಿ ಮೂಡಿಸಿದ ಜಾಗೃತಿ, ಹಚ್ಚಿದ ಸ್ವಾತಂತ್ರ್ಯ ಕಿಚ್ಚು ಬ್ರಿಟಿಷರ ಪ್ರಯತ್ನವನ್ನು ಮಣ್ಣಾಗಿಸಿತು. ಸ್ವಾತಂತ್ರ್ಯ ಬಳಿಕ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮುಂತಾದವರು ಮೂಲ ಸ್ವರೂಪದಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡುವಂತಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಆದರೆ ಅದು ಆಡಳಿತದಲ್ಲಿರುವವರು ಮತೀಯ ಭಾವನೆಗಳಿಗೆ ನೋವುಂಟಾಗುತ್ತದೆ ಎಂಬ ಕಾರಣಕ್ಕೆ ಅವಕಾಶ ನೀಡಿರಲಿಲ್ಲ. ಈಗ ಈ ಗೀತೆಯನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಡ್ಡಾಯ ಎಂದು ಸರ್ಕಾರ ಸೂಚಿಸಿರುವುದು ಸಮಯೋಚಿತ ಎಂದು ರಾಜೇಶ್ ಪದ್ಮಾರ್ ಹೇಳಿದರು. ಮುಂದಿನ ವಿವರ. ಪ್ರಸ್ತುತ ಕಲುಷಿತ ವಾತಾವರಣದಲ್ಲಿ ಬದುಕುತ್ತಿರುವ ನಾವು ಆರೋಗ್ಯ ರಕ್ಷಣೆಗೆ, ಔಷಧ ರಹಿತ ಮತ್ತು ಮಾನಸಿಕವಾಗಿ ಸಂತಸದ ಜೀವನ ಸಾಗಿಸಲು ಯೋಗ ಅಭ್ಯಾಸ ಮಾಡಬೇಕು ಎಂದು ತುಂಗಾ ಮಹಾವಿದ್ಯಾಲಯ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಕುಮಾರಸ್ವಾಮಿ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ಪಟ್ಟಣದ ತುಂಗಾ ಮಹಾವಿದ್ಯಾಲಯದಲ್ಲಿ ಭಾರತೀಯ ಯೋಗ ಶಿಕ್ಷಣ ಸಮಿತಿ ಸದಸ್ಯರ ಮಾರ್ಗದರ್ಶನದಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನಾಚರಣೆಯಲ್ಲಿ ಮಾತನಾಡಿ, ಭಾರತೀಯ ಮೂಲದ ಯೋಗ ಅಭ್ಯಾಸವನ್ನು ಪ್ರಸ್ತುತ ಜಗತ್ತಿನ ನೂರಾರು ರಾಷ್ಟ್ರಗಳ ಜನರು ಪಾಲಿಸುತ್ತಿರುವುದು ಖುಷಿಯ ಸಂಗತಿ ಎಂದು ತಿಳಿಸಿದರು. ಭಾರತೀಯ ಯೋಗ ಶಿಕ್ಷಣ ಸಮಿತಿಯ ರೂಪ, ಪ್ರವೀಣ್, ಪ್ರಕಾಶ್, ಉಪನ್ಯಾಸಕರಾದ ಡಾಕ್ಟರ್ ನಾಗರಾಜ್, ಡಾಕ್ಟರ್ ರಮೇಶ್, ಡಾಕ್ಟರ್ ಸುಜಾನ್, ಮೋಹನ್ ಕುಮಾರ್, ನವೀನ್ ಕುಮಾರ್ ಇತರರಿದ್ದರು. ಮುಂದಿನ ವಿವರ. ಯೋಗಾಭ್ಯಾಸ ಕೇವಲ ವ್ಯಾಯಾಮವಲ್ಲ, ಅದು ಮನುಷ್ಯನನ್ನು ಮಾನಸಿಕ ಮತ್ತು ದೈಹಿಕವಾಗಿ ಸದೃಢವಾಗಿರಿಸುತ್ತದೆ ಎಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದರು. ಶೃಂಗೇರಿ ಶಂಕರ ಮಠದ ಸಭಾಂಗಣದಲ್ಲಿ ಶ್ರೀ ಶಂಕರ ಮಠ, ಜೋಶಿ ಫೌಂಡೇಶನ್, ಲಯನ್ಸ್ ಕ್ಲಬ್ ಹಾಗೂ ವಿವಿಧ ಯೋಗ ಕೇಂದ್ರಗಳ ಸಹಕಾರದೊಂದಿಗೆ ಏರ್ಪಡಿಸಿದ್ದ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಲುಷಿತ ವಾತಾವರಣ, ಕಲ್ಮಶ ಆಹಾರ ಸೇವನೆಯಿಂದ ಆರೋಗ್ಯದಿಂದ ವಂಚಿತರಾಗುತ್ತಿದ್ದೇವೆ. ಇದಕ್ಕೆ ಯೋಗಾಭ್ಯಾಸ ಪರಿಹಾರ. ಯೋಗಕ್ಕೆ ಜಾಗತಿಕ ಮಟ್ಟದಲ್ಲಿ ಮಹತ್ವ ಸಿಗುತ್ತಿದೆ. ಯೋಗದ ಮೂಲಕ ಭಾರತಕ್ಕೆ ದೊಡ್ಡ ಗೌರವ ಸಿಕ್ಕಿದೆ ಎಂದರು. ಜೋಶಿ ಫೌಂಡೇಶನ್ನ ಅಬಸೆ ದಿನೇಶ್ ಕುಮಾರ್ ಜೋಶಿ, ಶೃಂಗೇರಿ ಶಂಕರ ಮಠದ ಸಾಗರ ಶಾಖೆಯ ಧರ್ಮದರ್ಶಿ ಅಶ್ವಿನ್ ಕುಮಾರ್ ನಂಜುಂಡಸ್ವಾಮಿ, ಯೋಗ ಸಾಧಕರಾದ ಸೀತಾರಾಮ ಪಟಗಾರ, ಎನ್ಎಸ್ ತಿಮ್ಮಪ್ಪ, ಪ್ರವೀಣ್ ಕೆ, ಜಯಶ್ರೀ, ಅಕ್ಷತ ಅವರನ್ನು ಸನ್ಮಾನಿಸಲಾಯಿತು. ಮುಂದಿನ ವಿವರ. ದಿನನಿತ್ಯದ ಬದುಕಿನಲ್ಲಿ ಮನುಷ್ಯ ಒತ್ತಡದಿಂದ ಹೊರಬರಲು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ತುಂಬಾ ಸಹಕಾರಿ ಎಂದು ಸುರಭಿ ಯೋಗ ಕೇಂದ್ರದ ಯೋಗ ಶಿಕ್ಷಕಿ ರೇಖಾ ಶ್ರೀನಿವಾಸ್ ನಾವುಡ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬದ ಕಾನುಕೇರಿ ಮಠದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪ್ರಾಯೋಗಿಕವಾಗಿ ಯೋಗ, ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯದಲ್ಲಿ ಅನೇಕ ಬದಲಾವಣೆ ಉಂಟಾಗುತ್ತದೆ ಎಂದು ತಿಳಿಸಿದರು. ಸಮಾಜ ಸೇವಕ ನಾಗರಾಜ್ ಗುತ್ತಿ ಮಾತನಾಡಿ, ಯೋಗದಿಂದ ರೋಗ ದೂರ ಮಾಡಲು ಸಾಧ್ಯ. ನಿತ್ಯ ಜೀವನದಲ್ಲಿ ಹೊಸತನ, ಲವಲವಿಕೆಯಿಂದ ಇರಲು ಯೋಗಾಭ್ಯಾಸ ಮುಖ್ಯ ಎಂದರು. ಅಕ್ಕನ ಬಳಗದ ಅಧ್ಯಕ್ಷೆ ರೇಖಾ ಜಗದೀಶ್ ಮಾತನಾಡಿ, ಯೋಗ ಅಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಒತ್ತಡ ನಿವಾರಣೆ ಸಾಧ್ಯ, ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಕೃಷ್ಣಮೂರ್ತಿ ಗುಡಿಗಾರ್, ನಿಜಗುಣ ಚಂದ್ರಶೇಖರ್, ನಟರಾಜ ಉಪ್ಪಿನ, ಮಂಜುನಾಥ್, ತಿಮ್ಮಪ್ಪ, ಶ್ರೀಧರ್, ರೇಣುಕಮ್ಮ, ಮಮತಾ, ಅರುಂಧತಿ, ರಾಜೇಶ್ವರಿ, ಸಚಿನ್, ಲಕ್ಷ್ಮಿ, ನಾಗರಾಜ್, ಬಲೀಂದ್ರ ನಾಯ್ಕ್ ಇತರರಿದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದ ಪ್ಯಾನೆಲ್ ಜೊತೆ

0: ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
4: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
5: ಕೇಳು ಜಾಣ ಸುದ್ದಿಯ ಕೇಳು.

0: ಈ ವಾರದಲ್ಲಿ ನೀವು ಕೇಳಲಿದ್ದೀರಿ, ರತ್ತಾಳೆ ಹತ್ತಿ, ಕ್ಯಾನ್ಸರ್ಗೆ ಗಿಡದ ಮದ್ದು, ಕಾಫಿ ಶಾಕ್ ಹಾಗೂ ವಾರದ ವಿಜ್ಞಾನಿ ವಿಲ್ಲಾರ್ಡ್ ಫ್ರಾಂಕ್ ಲಿಬ್ಬಿ.
1: ಕತ್ತಾಳೆಯ ಹತ್ತಿ, ಹಾವು ಹೆಗ್ಗಣಗಳ ನೆಲೆ ಎಂದು ನಾವು ದೂರವಿಟ್ಟಿರುವ ಕತ್ತಾಳೆ ಹತ್ತಿಯನ್ನು ಕೊಡಬಲ್ಲುದಂತೆ. ಕತ್ತಾಳೆಯಿಂದ ಹಿಂಜಿದ ಹತ್ತಿ ಹೊಲದ ಹತ್ತಿಯಷ್ಟೇ ಮೃದುವಾಗಿ, ಹಗುರವಾಗಿ ಹಾಗೂ ತೇವವನ್ನು ಹೀರಿಕೊಳ್ಳುವ ವಸ್ತುವಾಗಬಲ್ಲುದು. ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಕೂಡ ಬಳಸುವಷ್ಟು ಉಪಯುಕ್ತ ವಸ್ತುವಾಗಬಹುದು ಎಂದು ಅಮೆರಿಕದ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾನಿಲಯದ ಇಂಜಿನಿಯರ್ ಮನು ಪ್ರಕಾಶ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಇವರು ಕತ್ತಾಳೆಯಿಂದ ಹತ್ತಿಯಂತೆಯೇ ಬೆಳ್ಳಗೆ, ಅದರಷ್ಟೇ ಹಗುರವಾದ ಹಾಗೂ ಅದರಂತೆಯೇ ಸಾಕಷ್ಟು ನೀರನ್ನು ಹೀರಿಕೊಳ್ಳುವ ವಸ್ತುವನ್ನು ತಯಾರಿಸಿ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಬಳಸಿದ್ದಾರೆ. ಸ್ಯಾನಿಟರಿ ಪ್ಯಾಡ್ಗಳು ಮಹಿಳೆಯರಿಗೆ ತುಂಟ ಪಿಶಾಚಿಗಳಂತೆ, ಅನುಕೂಲಕ್ಕೂ ಒದಗುತ್ತವೆ, ಹಾಗೆಯೇ ಸಾಕಷ್ಟು ತೊಂದರೆಯನ್ನೂ ಕೊಡುತ್ತವೆ. ಮಹಿಳೆಯರಿಗೆ ಅತ್ಯಂತ ಕಸಿಬಿಸಿಯ ತೊಂದರೆ ಎನಿಸಿದ ಮುಟ್ಟಿನ ಸಮಯದಲ್ಲಿ ಅಥವಾ ಹೆರಿಗೆಯ ವೇಳೆಯಲ್ಲಿ ಆಗುವ ರಕ್ತಸ್ರಾವವನ್ನು ಅದು ಆಗಿಯೇ ಇಲ್ಲವೇನೋ ಎನ್ನುವಂತೆ ಹೀರಿಕೊಳ್ಳುತ್ತವೆ. ಸ್ಯಾನಿಟರಿ ಪ್ಯಾಡ್ಗಳು ಬರುವ ಮುನ್ನ ಮಹಿಳೆಯರು ಆ 3 ದಿನಗಳಲ್ಲಿ ಹೊರಬರಲು ನಾಚುವಂತಾಗುತ್ತಿತ್ತು. ಋತುಸ್ರಾವದಿಂದಾಗಿ ಶುಚಿಯಾಗಿರುವುದಕ್ಕೂ ಕಷ್ಟವೆನಿಸುತ್ತಿತ್ತು, ಸೋಂಕುಗಳ ಕಾಟ ಇರುತ್ತಿತ್ತು. ಈಗ ಹಾಗಿಲ್ಲ, ಸ್ಯಾನಿಟರಿ ಪ್ಯಾಡ್ಗಳು ಈ ತೊಂದರೆಗಳನ್ನು ಬಹಳಷ್ಟು ನಿವಾರಿಸಿವೆ. ಹೀಗಾಗಿ ಇವು ಅವಶ್ಯಕ. ಮಹಿಳೆಯರಿಗಷ್ಟೇ ಅಲ್ಲ, ಶೌಚಕ್ಕೆ ಹೋಗಲಾಗದ ಪುಟ್ಟ ಮಕ್ಕಳಿಗೂ, ಓಡಾಟ ಕಷ್ಟವೆನ್ನಿಸಿದ ಹಿರಿಯರಿಗೂ ಸ್ಯಾನಿಟರಿ ಪ್ಯಾಡ್ಗಳು ಶುಚಿತ್ವದ ರಕ್ಷೆ ಒದಗಿಸುತ್ತವೆ. ಆದರೆ ತುಂಟ ಪಿಶಾಚಿಯಂತೆ ಇವು ತೊಂದರೆಯನ್ನು ಕೊಡುತ್ತವೆ. ಉಪಯೋಗಿಸಿದ ಸ್ಯಾನಿಟರಿ ಪ್ಯಾಡ್ಗಳ ವಿಲೇವಾರಿ ಸುಲಭವಲ್ಲ, ಏಕೆಂದರೆ ಅದರಲ್ಲಿರುವ ವಸ್ತುಗಳು ಹಲವು ಸುಲಭವಾಗಿ ಕೊಳೆಯುವುದಿಲ್ಲ. ಉಪಯುಕ್ತವೆನ್ನಿಸಿದ್ದರೂ ಎಲ್ಲರಿಗೂ ದಕ್ಕುವಂಥದ್ದಲ್ಲ, ಸ್ವಲ್ಪ ದುಬಾರಿಯೇ. ಇದೇ ಕಾರಣಕ್ಕೆ ಭಾರತದಲ್ಲಿರುವ ವಯಸ್ಕ ಮಹಿಳೆಯರಲ್ಲಿ ಕೇವಲ 60% ಮಂದಿ ಮಾತ್ರವೇ ಪ್ರತಿ ತಿಂಗಳು ಮುಟ್ಟಾದಾಗ ಇಲ್ಲವೇ ಹೆರಿಗೆಯಾದಾಗ ಸ್ಯಾನಿಟರಿ ಪ್ಯಾಡ್ಗಳನ್ನು ಬಳಸುತ್ತಾರೆ. ಹಾಗಿದ್ದರೂ ಪ್ರಪಂಚದಲ್ಲಿ ಏನಿಲ್ಲವೆಂದರೂ 50 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಈ ಅನುಕೂಲವಿಲ್ಲ. ಇವರು ಇನ್ನೂ ಹತ್ತಿ ಬಟ್ಟೆಗೆ ಜೋತು ಬಿದ್ದಿದ್ದಾರೆ. ತೋಟದ ಈ ಹತ್ತಿಯ ಬದಲಿಗೆ ಕತ್ತಾಳೆಯ ಹತ್ತಿಯನ್ನು ಉಪಯೋಗಿಸಿದರೆ ಪ್ರತಿ ಹಳ್ಳಿಯಲ್ಲಿಯೂ ಪುಟ್ಟದೊಂದು ಸ್ಯಾನಿಟರಿ ಪ್ಯಾಡಿನ ಕಾರ್ಖಾನೆಯನ್ನು ಆರಂಭಿಸಬಹುದು ಎನ್ನುವುದು ಪ್ರಕಾಶ್ ಅವರ ಕನಸು. ಹತ್ತಿಯ ಬದಲಿಗೆ ಕತ್ತಾಳೆ ಹತ್ತಿಯನ್ನು ಉಪಯೋಗಿಸುವುದರಿಂದ ಈ ಬದಲಾವಣೆ ಸಾಧ್ಯವೇ ಎಂದು ನೀವು ಪ್ರಶ್ನಿಸಬಹುದು. ಆಗಬಹುದು, ಏಕೆಂದರೆ ಸ್ಯಾನಿಟರಿ ಪ್ಯಾಡೇ ಆಗಲಿ ಅಥವಾ ಬರಿಯ ಬಟ್ಟೆಯಾಗಲಿ ಮುಟ್ಟಿನ ವೇಳೆಯಾಗುವ ಸ್ರಾವವನ್ನು ಹೀರಲು ಬೇಕಾಗಿದ್ದು ಹತ್ತಿ. ಮುಟ್ಟು ಹೆರಿಗೆಯ ಸಮಯದಲ್ಲಿ ಬಳಸುವ ಸ್ಯಾನಿಟರಿ ಪ್ಯಾಡ್ ಅಲ್ಲದೆ ಮಕ್ಕಳಿಗೆ ಹಾಗೂ ಮುಪ್ಪಾದವರಿಗೆ ತೊಡಿಸುವ ಪ್ಯಾಡುಗಳೆಲ್ಲದರಲ್ಲಿಯೂ ಹತ್ತಿ ಇದ್ದೇ ಇರುತ್ತದೆ. ಮುಟ್ಟಿನ ಸ್ರಾವ ಹಾಗೂ ಮೂತ್ರವನ್ನು ಹೀರಿಕೊಂಡು ಒಳಸಾಗಿಸುವುದು ಇದರ ಕೆಲಸ. ಒಳಗೆ ತನ್ನ ತೂಕದ 10,000 ರಿಂದ 20,000 ಪಟ್ಟು ದ್ರವವನ್ನು ಹೀರಿಕೊಳ್ಳುವ ಹಾಗೂ ಹೀರಿದ ಮೇಲೂ ದಪ್ಪವಾಗದ ಪಾಲಿಮಾರ್ ಇರುತ್ತದೆ. ಇವೆಲ್ಲದಕ್ಕೂ ಹೊದಿಕೆಯಾಗಿ ನೀರು ಹರಿಯಬಿಡದ ಪಾಲಿಥೀನಿನಂತಹ ವಸ್ತು ಆವರಿಸಿರುತ್ತದೆ. ಮಗು ದಿನಪೂರ್ತಿ ಮೂತ್ರ ಮಾಡಿದರೂ ಒದ್ದೆಯೇ ಆಗದಂತೆ ಕಾಪಾಡಬಹುದು. ಹಳ್ಳಿಗಳಲ್ಲಿಯೂ ಪ್ಯಾಡು ತಯಾರಿಸುವಂತಾದರೆ ಎಲ್ಲರಿಗೂ ಈ ಅನುಕೂಲ ಒದಗಿಸಬಹುದು ಎನ್ನುವುದು ಪ್ರಕಾಶ್ ಅವರ ತರ್ಕ. ಇದಕ್ಕಾಗಿ ಪ್ರಕಾಶ್ ತಂಡ ಕಳೆಯಾಗಿ ಬೆಳೆಯುವ ಕತ್ತಾಳೆಯ ನಾರನ್ನೇ ಹಿಂಜಿ ಹತ್ತಿಯಂತೆಯೇ ಮೃದು ಹಗುರವಾದ ಎಳೆಯನ್ನು ತಯಾರಿಸಿದೆ. ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಹತ್ತಿಯ ಬದಲಿಗೆ ಇತರೆ ನಾರುಗಳನ್ನು ಬಳಸುವ ಯೋಜನೆ ಹೊಸತೇನಲ್ಲ. ಈ ಹಿಂದೆಯೂ ಹಲವರು ಬಾಳೆ, ಸೆಣಬು, ಅಗಸೆ ಮೊದಲಾದವುಗಳಿಂದ ನಾರನ್ನು ತೆಗೆದದ್ದುಂಟು. ಆದರೆ ಅವುಗಳು ಗಟ್ಟಿಯಾದ ನಾರುಗಳಾಗಿದ್ದುವು. ಹೆಚ್ಚೆಂದರೆ ದಪ್ಪನೆಯ ಬಟ್ಟೆಗೆ, ಗೋಣಿ ಚೀಲದಂತಹ ವಸ್ತುಗಳಿಗೆ ಉಪಯುಕ್ತವಾಗಿದ್ದುವು. ಸ್ಯಾನಿಟರಿ ಪ್ಯಾಡ್ಗಳಲ್ಲಿರುವಂತಹ ನೀರನ್ನು ಸಾಕಷ್ಟು ಹೀರಿಕೊಳ್ಳುವ ಮೃದುವಾದ ಹಿತವಾದ ಹತ್ತಿಯಂತೆ ಹಿಂಚಲು ಆಗಿರಲಿಲ್ಲ. ಈ ನಾರುಗಳು ಯಾವುವೂ ಹತ್ತಿಯಷ್ಟು ತೇವವನ್ನು ಹೀರಲು ಆಗದೇ ಇರುವುದಕ್ಕೆ ಕಾರಣವಿದೆ. ನಾರುಗಳಲ್ಲಿ ಲಿಗ್ನಿನ್ ಎಂಬ ಅಂಟು ಇರುತ್ತದೆ. ಇದರಿಂದಾಗಿ ನಾರಿನಲ್ಲಿರುವ ಎಳೆಗಳು ಅಂಟಿಕೊಂಡಿರುತ್ತವೆ, ದಪ್ಪವಾಗಿರುತ್ತವೆ. ಹತ್ತಿಯಲ್ಲಿ ಈ ಲಿಗ್ನಿನ್ ಇಲ್ಲದ್ದರಿಂದ ಅದು ಜುಂಕಾಗಿ ಇರುತ್ತದೆ. ಮರವನ್ನು ಅರೆದು ಕಾಗದ ತಯಾರಿಸುವಾಗ ಈ ಲಿಗ್ನಿನ್ ಅನ್ನು ತೆಗೆಯುತ್ತಾರೆ. ಆದರೂ ಅದು ಹತ್ತಿಯಂತೆ ಜುಂಕು ಜುಂಕಾಗುವುದಿಲ್ಲ. ಈ ರೀತಿಯಲ್ಲಿ ಲಿಗ್ನಿನ್ ಅನ್ನು ಕರಗಿಸುವ ತಂತ್ರ ದುಬಾರಿ. ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಮಾಡಿದರೆ ನಷ್ಟವೇ ಜಾಸ್ತಿ. ಹೀಗಾಗಿ ವಾರ್ಷಿಕ ಕನಿಷ್ಠ 400,000 ಟನ್ ಉತ್ಪಾದಿಸಲೇಬೇಕು. ಸಣ್ಣ ಪುಟ್ಟ ಉದ್ಯಮಗಳು ಕೈ ಹಾಕಲು ಆಗುವುದೇ ಇಲ್ಲ. ಹಳ್ಳಿ ಹಳ್ಳಿಯಲ್ಲಿಯೂ ಪ್ಯಾಡುಗಳನ್ನು ತಯಾರಿಸಲು ಕಡಿಮೆ ಬೆಲೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ತಯಾರಿಕೆಗೆ ಒಗ್ಗುವ ಹಿಂಚಿತ ಹತ್ತಿಯಂತಹ ವಸ್ತು ಬೇಕೇ ಬೇಕು. ಅದನ್ನು ಈಗ ಪ್ರಕಾಶ್ ತಂಡ ಕತ್ತಾಳೆಯ ಎಲೆಗಳಿಂದ ತಯಾರಿಸಿ ತೋರಿಸಿದೆ. ಪ್ರಕಾಶ್ ತಂಡ ಇದಕ್ಕಾಗಿ ಅಗೇಲ್ ಸಿಸಲಾನಾ ಎನ್ನುವ ಕತ್ತಾಳೆಯ ಎಲೆಗಳನ್ನು ಬಳಸಿದೆ. ಈ ಕತ್ತಾಳೆ ಜಗತ್ತಿನ ಬಹುತೇಕ ಪ್ರದೇಶಗಳಲ್ಲಿ ಬೇಲಿಯಾಗಿಯೋ ಅಥವಾ ಬೆಂಗಾಡಿನಲ್ಲಿ ಕುರುಚಲಾಗಿಯೋ ಬೆಳೆಯುವ ಗಿಡ. ಈ ಗಿಡದ ದಪ್ಪ ಎಲೆಯನ್ನು ಜಜ್ಜಿ ಬೇಯಿಸಿದರೆ ನಾರನ್ನು ಬೇರ್ಪಡಿಸಬಹುದು. ಸೆಣಬಿನಿಂದ ಗೋಣಿ ನಾರನ್ನು ತಯಾರಿಸುವುದು ಹೀಗೆಯೇ. ಬೇರ್ಪಡಿಸಿದ ನಾರಿನಿಂದ ಲಿಗ್ನಿನ್ ತೆಗೆಯಬೇಕು. ಅದಕ್ಕಾಗಿ ಸಾಮಾನ್ಯವಾಗಿ ಹೈಡ್ರೋಕ್ಲೋರಿಕ್ ಆಮ್ಲದಂತಹ ಪ್ರಬಲ ಆಮ್ಲಗಳನ್ನು ಬಳಸುತ್ತಾರೆ. ಆಮ್ಲ ಬಳಸಿದ ನಂತರ ಅದನ್ನು ಚೆನ್ನಾಗಿ ತೊಳೆಯಬೇಕು. ಅದಕ್ಕಾಗಿ ನೀರು ಬೇಕಷ್ಟೆ. ಇವು ಲಿಗ್ನಿನ್ ತೆಗೆಯಲು ಬೇಕಾದ ಹಂತಗಳಷ್ಟೇ ಅಲ್ಲ, ನಾರಿನ ತಯಾರಿಕೆಯಲ್ಲಿ ಹುಟ್ಟುವ ಕೊಳೆ ನೀರಿನ ಮೂಲ ಕೂಡ. ಈ ಕೊಳೆ ನೀರು ಪರಿಸರಕ್ಕೆ ಹಾನಿಕರವೂ ಹೌದು. ಪ್ರಕಾಶ್ ತಂಡ ಲಿಗ್ನಿನ್ ಅನ್ನು ಕರಗಿಸಲು ಕೊಳೆ ಹುಟ್ಟಿಸುವ ಇಂತಹ ಪ್ರಬಲವಾದ ಆಮ್ಲಗಳನ್ನು ಬಳಸುವ ಬದಲಿಗೆ ಪರಾಕ್ಸಿ ಫಾರ್ಮಿಕ್ ಆಮ್ಲವನ್ನು ಬಳಸಿದೆ. ಪರಾಕ್ಸಿ ಫಾರ್ಮಿಕ್ ಆಮ್ಲ ಲಿಗ್ನಿನ್ ಅನ್ನು ಮಾತ್ರ ಕರಗಿಸಿ ಎಳೆಗಳನ್ನು ಬಿಡಿಸುತ್ತದೆ. ಹೀಗೆ ಬಿಡಿಯಾದ ಎಳೆಗಳನ್ನು ಸೋಡಿಯಂ ಹೈಡ್ರಾಕ್ಸೈಡಿನ ದ್ರಾವಣದಲ್ಲಿ ಕೆಲವು ಗಂಟೆಗಳ ಕಾಲ ಅದ್ದಿ ತೆಗೆದು ನೀರಿನಲ್ಲಿ ಜಾಲಾಡಿಸಿ ಮಿಕ್ಸಿಯಲ್ಲಿ ರುಬ್ಬಬೇಕಂತೆ. ಅಷ್ಟು ಮಾಡಿದರೆ ಲಿಗ್ನಿನ್ ಕಳೆದುಕೊಂಡ ನಾರಿನ ಎಳೆಗಳು ಸೂಕ್ಷ್ಮ ಗಾತ್ರದವುಗಳಾಗುತ್ತವೆ. ಹತ್ತಿಯುಂಡೆಯಂತೆಯೇ ಜುಂಗು ಜುಂಗಾಗುತ್ತವೆ ಎನ್ನುತ್ತಾರೆ ಪ್ರಕಾಶ್. ನೋಡಲು ಹತ್ತಿಯಂತೆ ಇದ್ದರೆ ಸಾಕೆ? ಕೆಲಸವನ್ನು ಹಾಗೆಯೇ ಮಾಡಬೇಕಲ್ಲವೇ? ಅದಕ್ಕಾಗಿ ಪ್ರಕಾಶ್, ಈ ಜುಂಗನ್ನು ಸೆಣಬು ಅಗಸೆಯಿಂದ ಇದೇ ತಂತ್ರವನ್ನು ಬಳಸಿ ಮಾಡಿದ ಜುಂಗು ಹಾಗೂ ಹತ್ತಿಯನ್ನು ಪರೀಕ್ಷಿಸಿದ್ದಾರೆ. ಇವನ್ನು ಪ್ಯಾಡಿನಂತೆ ಮಾಡಿ ದಪ್ಪನೆಯ ದ್ರವವನ್ನು ಹೀರಿಸಿದ್ದಾರೆ. ಅಷ್ಟೇ ದಪ್ಪವಿರುವ ಹತ್ತಿಯ ಪ್ಯಾಡಿಗಿಂತ 30 ಪಟ್ಟು ಹೆಚ್ಚು ದ್ರವವನ್ನು ಕತ್ತಾಳೆಯ ನಾರು ಹೀರಿಕೊಂಡಿತಂತೆ. ಹೀರಿಕೊಂಡರೂ ಇತರ ಗಾತ್ರದಲ್ಲಿಯೇ ಉಳಿಯಿತೆಂದು ಈ ತಂಡ ವರದಿ ಮಾಡಿದೆ. ಆದರೆ ಸೆಣಬು ಹಾಗೂ ಅಗಸೆ ನಾರುಗಳು ಹತ್ತಿಗಿಂತಲೂ ಕಡಿಮೆ ನೀರನ್ನು ಹೀರಿದುವು. ಇದೇಕೆಂದು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಅವುಗಳ ಎಳೆಗಳ ರಚನೆಯನ್ನು ಹೋಲಿಸಿದ್ದಾರೆ. ಅತಿ ಸೂಕ್ಷ್ಮವಾದ ಸಣ್ಣ ಎಳೆಗಳಾಗಿ ಕತ್ತಾಳೆಯ ನಾರು ಇತ್ತು. ಹೀಗೆ ಎಲ್ಲ ಪರೀಕ್ಷೆಗಳಲ್ಲಿಯೂ ಕತ್ತಾಳೆಯ ನಾರು ಮುಂದಿತ್ತು ಎಂದು ಕಮ್ಯುನಿಕೇಶನ್ಸ್ ಎಂಜಿನಿಯರ್ ವರದಿ ಮಾಡಿದೆ. ಇನ್ನೂ ಒಂದು ವಿಷಯದಲ್ಲಿ ಕತ್ತಾಳೆ ಉಳಿದವುಗಳಿಗಿಂತ ಮುಂದು. ಇದು ಪ್ರಪಂಚದ ಬಹುತೇಕ ಸ್ಥಳಗಳಲ್ಲಿ ಬೆಳೆಯುವ ಗಿಡ. ರಸ್ತೆ ಬದಿಯಲ್ಲಿ ಸುಡುಗಾಡಿನಲ್ಲಿಯೂ ಬೆಳೆಯುವ ಕತ್ತಾಳೆಯ ನಾರುಗಳನ್ನು ತಯಾರಿಸಲು ಬೇಕಾಗುವ ನೀರು, ಬೆಳೆಯಲು ಬೇಕಾದ ನೀರಾವರಿ, ಗೊಬ್ಬರದ ಪ್ರಮಾಣವನ್ನು ಗಣಿಸಿ ಹತ್ತಿಯದರ ಜೊತೆಗೆ ಹೋಲಿಸಿದ್ದಾರೆ. ಸುಲಭ ಸರಳ ವಿಧಾನದಿಂದ ತೆಗೆಯಬಹುದಾದ ಕತ್ತಾಳೆಯ ಜುಂಗು ಹಳ್ಳಿಯ ಜನ ಅಲ್ಲಿಯೇ ಪ್ಯಾಡುಗಳನ್ನು ತಯಾರಿಸಿಕೊಳ್ಳಲು ತಕ್ಕುದಾಗಿದೆ ಎನ್ನುತ್ತಾರೆ ಪ್ರಕಾಶ್. ಕೆಲವೇ ಕೆಲವು ಕಿಲೋಗಳಷ್ಟು ಜುಂಗನ್ನು ಕೂಡ ಲಾಭದಾಯಕವಾಗಿ ತಯಾರಿಸಬಹುದು ಎನ್ನುವುದು ಇನ್ನೊಂದು ಅಂಶ. ಇದು ಹಳ್ಳಿಗಳಲ್ಲಿಯೇ ಇದನ್ನು ಸಣ್ಣ ಪ್ರಮಾಣದಲ್ಲಿ ತಯಾರಿಸಿ ಬಳಸಲು ನೆರವಾಗುತ್ತದೆ. ಪ್ರತಿ ಕಿಲೋ ಹಿಂಜಿನ ನಾರನ್ನು ತಯಾರಿಸಲು ಹತ್ತಿ ಅಥವಾ ಸೆಣಬು ತಯಾರಿಸುವುದಕ್ಕೆ ಬೇಕಾಗುವ ನೀರಿನ 1/3 ಪಾಲು ಕತ್ತಾಳೆಯ ಹತ್ತಿ ತಯಾರಿಸಲು ಸಾಕು. ಭಾರತದಲ್ಲಿ ಈಗಾಗಲೇ ಹಳ್ಳಿಗಳಲ್ಲಿಯೇ ಪ್ಯಾಡು ತಯಾರಿಸುವ ಯಂತ್ರಗಳು ತಯಾರಾಗುತ್ತಿವೆ. ಅದರ ಜೊತೆಗೆ ಕತ್ತಾಳೆಯ ಜುಂಕಿನಂತಹ ಅಗ್ಗದ ವಸ್ತುವೂ ಸೇರಿದರೆ ಬಹುಶಃ ಇದೀಗ ಈ ಪ್ಯಾಡುಗಳು ಕೈಗೆಟುಕದ 50 ಕೋಟಿ ಮಹಿಳೆಯರಿಗೂ ಲಾಭವಾಗಬಹುದು. ಅಂದ ಹಾಗೆ ಕತ್ತಾಳೆಯ ಹತ್ತಿಯನ್ನು ದೀಪದ ಬತ್ತಿಯನ್ನಾಗಿ ಬಳಸಬಹುದೋ ಇಲ್ಲವೋ ಪ್ರಕಾಶ್ ತಂಡ ಪರೀಕ್ಷಿಸಿಲ್ಲವೆನ್ನೆ. ಅದು ಸಾಧ್ಯವಿದ್ದರೂ ಕತ್ತಾಳೆಯ ಹತ್ತಿ ತೋಟದ ಹತ್ತಿಯಷ್ಟು ಪವಿತ್ರವೋ ಅಲ್ಲವೋ ಹೇಳುವವರ್ಯಾರು? ಖಂಡಿತ ಅದನ್ನು ವಿಜ್ಞಾನ ತೀರ್ಮಾನಿಸುವುದಿಲ್ಲ.
2: ಕ್ಯಾನ್ಸರಿಗೆ ಗಿಡದ ಮದ್ದು, ಇದರಲ್ಲೇನು ವಿಶೇಷ? ಬಹಳ ಹಿಂದಿನಿಂದಲೂ ಕ್ಯಾನ್ಸರಿಗೆ ಸಸಿ ಮೂಲದಿಂದ ಔಷಧಗಳನ್ನು ಪಡೆಯುತ್ತಿದ್ದೇವೆ. ನಮ್ಮದೇ ಅರಿಶಿನದಂತಹ ಹಲವು ಮೂಲಿಕೆಗಳಿಗೆ ಕ್ಯಾನ್ಸರ್ ಗುಣಪಡಿಸುವ ಸಾಮರ್ಥ್ಯವಿದೆ ಎಂತಲೂ ಓದಿದ್ದೇವೆ. ಮತ್ತೆ ಹೊಸದೇನಿದೆ ಎನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಹೊಸತು ಇದೆ. ಕ್ಯಾನ್ಸರ್ ಉಂಟು ಮಾಡುತ್ತದೆ ಎನ್ನುವ ಕುಖ್ಯಾತಿಯ ತಂಬಾಕಿನ ಗಿಡದಿಂದಲೇ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಔಷಧವನ್ನು ಪಡೆಯಬಹುದು ಎಂದರೆ ಅಚ್ಚರಿಯಾಗುತ್ತದೆಯಲ್ಲವೇ? ಆದರೆ ಇದು ಕೂಡ ಸಾಧ್ಯವಂತೆ. ತಂಬಾಕಿನ ದೇ ಜಾತಿಯ ಮತ್ತೊಂದು ಗಿಡವನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ಆಂಟಿಬಾಡಿ ಪ್ರೋಟೀನುಗಳನ್ನು ತಯಾರಿಸುವಂತೆ ಮಾಡಿದ್ದಾರಂತೆ. ಅಷ್ಟೇ ಅಲ್ಲ, ಈ ಸಸ್ಯ ಮೂಲದ ಆಂಟಿಬಾಡಿ ಇದೀಗ ಮಾರುಕಟ್ಟೆಯಲ್ಲಿ ಇರುವ ಔಷಧದಷ್ಟೇ ಪರಿಣಾಮಕಾರಿ ಎಂದು ಥೈಲ್ಯಾಂಡಿನ ಚೂಲಲಾಕೋನ್ ವಿಶ್ವವಿದ್ಯಾನಿಲಯದ ವಾಯು ಪೂಚಾಯನ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಮನುಷ್ಯರಲ್ಲಿ ಉತ್ಪಾದನೆಯಾಗುವ ಆಂಟಿಬಾಡಿಗಳನ್ನು ಗಿಡಗಳು ತಯಾರಿಸುವಂತೆ ಇವರು ಮಾಡಿದ್ದಾರೆಂದು ಸೈಂಟಿಫಿಕ್ ರಿಪೋರ್ಟ್ ಪತ್ರಿಕೆ ವರದಿ ಮಾಡಿದೆ. ಆಂಟಿಬಾಡಿಗಳ ಹೆಸರು ಕೇಳಿರಬೇಕು. 2 ವರ್ಷಗಳ ಹಿಂದೆ ಕೋವಿಡ್ ಸಾಂಕ್ರಾಮಿಕ ಎಲ್ಲೆಡೆ ಹರಡಿದ್ದಾಗ ಆಂಟಿಬಾಡಿ ಚಿಕಿತ್ಸೆ, ಪ್ಲಾಸ್ಮಾ ಚಿಕಿತ್ಸೆ ಎಲ್ಲ ಕಡೆ ಸುದ್ದಿ ಮಾಡಿದುವು. ದೇಹದ ಮೇಲೆ ದಾಳಿ ಮಾಡಿದ ವೈರಸ್ಸು ಅಥವಾ ಇನ್ಯಾವುದೇ ಅಪರಿಚಿತ ಪ್ರೋಟೀನುಗಳನ್ನು ಪತ್ತೆ ಮಾಡಿ ಅವನ್ನು ಕಟ್ಟಿಹಾಕಿ ದೇಹದಿಂದ ಹೊರಗೆ ಹಾಕುವ ಕೆಲಸವನ್ನು ಈ ಆಂಟಿಬಾಡಿಗಳು ಮಾಡುತ್ತವೆ. ಪ್ರತಿಯೊಂದು ಪ್ರೋಟೀನಿಗೂ ಪ್ರತ್ಯೇಕವಾದ ಆಂಟಿಬಾಡಿ ತಯಾರಾಗುತ್ತದೆ. ಹೀಗಾಗಿ ಇವನ್ನು ಅತ್ಯಂತ ಸಕ್ಷಮವಾದ ನಿಖರವಾದ ಔಷಧಗಳು ಎಂದು ವಿಜ್ಞಾನಿಗಳು ಹೇಳುವುದೂ ಉಂಟು. ಆಂಟಿಬಾಡಿಗಳನ್ನು ದೇಹದಲ್ಲಿರುವ ಬಿಳಿ ರಕ್ತ ಕೋಶಗಳು ತಯಾರಿಸುತ್ತವೆ. ಪ್ರತಿಯೊಂದು ಪ್ರಾಣಿಯಲ್ಲಿ ಹುಟ್ಟುವ ಆಂಟಿಬಾಡಿಯೂ ಭಿನ್ನ. ಒಂದೇ ದೇಹದಲ್ಲಿ ವಿವಿಧ ಪ್ರೋಟೀನುಗಳಿಗೆ ಪ್ರತಿಯಾಗಿ ಜನಿಸುವ ಆಂಟಿಬಾಡಿಗಳು ಕೂಡ ವಿಭಿನ್ನವಾಗಿರುತ್ತವೆ. ಕನ್ನಡದಲ್ಲಿ ನಾವು ಪ್ರತಿಕಾಯ ಎಂದು ಕರೆಯುವ ಈ ವಸ್ತುಗಳು ದೇಹದ ರೋಗ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವನ್ನು ಇಮ್ಯುನೋಗ್ಲೋಬ್ಯುಲಿನ್ ಎಂದು ಗುರುತಿಸುತ್ತಾರೆ. ಇತ್ತೀಚೆಗೆ ವೈರಸ್ಸು ಹಾಗೂ ಕ್ಯಾನ್ಸರ್ ರೋಗ ಚಿಕಿತ್ಸೆಗೆ ಆಂಟಿಬಾಡಿಗಳನ್ನು ಬಳಸುವುದು ವಾಡಿಕೆಯಾಗಿದೆ. ಇಂತಹ ಔಷಧಗಳಲ್ಲಿ ಪ್ರಮುಖವಾದದ್ದು ಅಟೆಜೋಲಿಜುಮ್ಯಾಬ್ ಎನ್ನುವ ಔಷಧ. ನಾಲಿಗೆಯ ಮೇಲೆ ಹೊರಳಲು ಎಷ್ಟು ಕಷ್ಟವೋ ಅಷ್ಟೇ ದುಬಾರಿ ಕೂಡ ಈ ಔಷಧ. ದೇಹದ ಜೀವಕೋಶಗಳಿಗೆ ಕ್ಯಾನ್ಸರ್ ಜೀವಕೋಶಗಳನ್ನು ಕೊಲ್ಲುವಂತೆ ಪ್ರೇರೇಪಿಸಲು ಈ ಔಷಧವನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ದೇಹದಲ್ಲಿ ಉತ್ಪತ್ತಿಯಾಗುವ ಕೆಲವು ಪ್ರೋಟೀನುಗಳು ಕ್ಯಾನ್ಸರ್ ಕೋಶಗಳ ಜೊತೆಗೆ ಬೆಸೆದುಕೊಂಡು ಬಿಡುತ್ತವೆ. ಹೀಗೆ ಬೆಸೆದುಕೊಂಡಾಗ ಅವು ದೇಹದ ಜೀವಕೋಶಗಳ ಕಣ್ತಪ್ಪಿಸಿ ಬದುಕಬಲ್ಲವು. ಏಕೆಂದರೆ ದೇಹದ ಜೀವಕೋಶಗಳು ಈ ಪ್ರೋಟೀನು ಇರುವುದರಿಂದ ಕ್ಯಾನ್ಸರ್ ಕೋಶಗಳು ತಮ್ಮಂತೆಯೇ ಎಂದು ಭಾವಿಸಿ ಸುಮ್ಮನಾಗಿ ಬಿಡುತ್ತವೆ, ಅವನ್ನು ಕೊಲ್ಲುವುದಿಲ್ಲ. ಇಂತಹ ಪ್ರೋಟೀನುಗಳು ಕ್ಯಾನ್ಸರ್ ಕೋಶಗಳ ಜೊತೆಗೆ ಬೆಸೆದುಕೊಳ್ಳದಂತೆ ಅಡ್ಡಗಟ್ಟಿದರೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಬಹುದು. ಪ್ರೋಟೀನುಗಳನ್ನು ಅಡ್ಡಗಟ್ಟಲು ಆಂಟಿಬಾಡಿಗಳಿಗಿಂತ ಬೇರೆ ಉಪಾಯ ಇರಲಿಕ್ಕಿಲ್ಲ. ಏಕೆಂದರೆ ಪ್ರತಿಯೊಂದು ಆಂಟಿಬಾಡಿಯು ಪ್ರೋಟೀನೊಂದರ ವಿರುದ್ಧವೇ ತಯಾರಾಗಿರುತ್ತದೆ. ಹೀಗಾಗಿ ಆ ಪ್ರೋಟೀನನ್ನೇ ಹುಡುಕಿ ಅದಕ್ಕಷ್ಟೇ ತಳುಕಿಕೊಳ್ಳುತ್ತದೆ. ಆದ್ದರಿಂದ ಕ್ಯಾನ್ಸರ್ ಕೋಶಗಳಿಗೆ ಅಂಟಿಕೊಳ್ಳುವ PD-L1, PD-1 ಮೊದಲಾದ ಪ್ರೋಟೀನುಗಳಿಗೆ ವಿರುದ್ಧವಾಗಿ ಪ್ರತಿಕಾಯಗಳನ್ನು ತಯಾರಿಸಿ ದೇಹಕ್ಕೆ ಚುಚ್ಚುತ್ತಾರೆ. ಇವು ಪ್ರೋಟೀನುಗಳು ಕ್ಯಾನ್ಸರ್ ಕೋಶಗಳಿಗೆ ಅಂಟಿಕೊಳ್ಳದಂತೆ ಅಡ್ಡಗಟ್ಟುವುದರಿಂದ ದೇಹದ ಜೀವಕೋಶಗಳಿಗೆ ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಮಾಡುವುದು ಸುಲಭವಾಗುತ್ತದೆ, ಅವನ್ನು ಕೊಲ್ಲುವುದು ಸಾಧ್ಯವಾಗುತ್ತದೆ. ಇಂತಹ ಆಂಟಿಬಾಡಿಗಳನ್ನು ತಯಾರಿಸಲು ಸದ್ಯಕ್ಕೆ ಪ್ರಾಣಿಗಳ ಮೊರೆ ಹೋಗಲೇಬೇಕು. ಒಂದು ಜೀವಂತ ಪ್ರಾಣಿಗಳಿಗೆ ಆ ಪ್ರೋಟೀನುಗಳನ್ನು ಚುಚ್ಚಿ ಪ್ರಾಣಿಗಳ ದೇಹದಲ್ಲಿ ಹುಟ್ಟಿದ ಆಂಟಿಬಾಡಿಗಳನ್ನು ಸೋಸಿ ತೆಗೆದು ಔಷಧವಾಗಿ ಬಳಸಬೇಕು. ಹಾವುಗಳ ವಿಷಗಳಿಗೆ ಬಳಸುವ ಆಂಟಿವೆನಿನ್ ಔಷಧ ಕೂಡ ಇಂಥದ್ದು. ಒಂದಾನೊಂದು ಕಾಲದಲ್ಲಿ ಹುಚ್ಚು ನಾಯಿ ಕಡಿತಕ್ಕೆ ಕೂಡ ಹೀಗೆಯೇ ಪ್ರತಿಕಾಯಗಳನ್ನು ತಯಾರಿಸಿ ಬಳಸುತ್ತಿದ್ದರು. ಆದರೆ ಈಗ ತಂತ್ರಜ್ಞಾನ ಬದಲಾಗಿದೆ. ಪ್ರಯೋಗಾಲಯದಲ್ಲಿ ಜಾಡಿಗಳಲ್ಲಿ ಜೀವಕೋಶಗಳನ್ನು ಕೃಷಿ ಮಾಡಿ ಅವುಗಳಿಂದ ಈ ಪ್ರತಿಕಾಯಗಳನ್ನು ಪಡೆಯಲಾಗುತ್ತಿದೆ. ಹಾಗಿದ್ದು ಇವು ದುಬಾರಿಯೇ. ಜೊತೆಗೆ ಪ್ರಯೋಗಾಲಯದ ನಿರ್ವಹಣೆ, ಸೋಂಕು ಉಂಟಾಗುವ ಭಯವೂ ಇದೆ. ಸಸ್ಯಗಳಲ್ಲಿಯೇ ಇವನ್ನು ಹುಟ್ಟಿಸುವ ಹಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಈ ಪ್ರಯತ್ನಗಳು ನಡೆದಿವೆಯನ್ನಿ. ಈ ಹಿಂದೆ ಎಬೋಲಾ, ಹುಚ್ಚುನಾಯಿ ಕಡಿತ ಮೊದಲಾದವುಗಳಿಗೆ ಬಳಸುವ ಪ್ರತಿಕಾಯಗಳನ್ನು ಗಿಡಗಳಲ್ಲಿ ತಯಾರಿಸಲು ಪ್ರಯತ್ನಿಸಲಾಗುತ್ತಿತ್ತು. ಇದಕ್ಕಾಗಿ ಈ ಪ್ರತಿಕಾಯಗಳನ್ನು ತಯಾರಿಸಲು ಬೇಕಾದ ಜೀನ್ ಅನ್ನು ಸಸ್ಯಗಳೊಳಗೆ ಹುದುಗಿಸಿ ಅಲ್ಲಿ ಅವು ಕೆಲಸ ಮಾಡುವಂತೆ ಮಾಡಬೇಕು. ಇದು ಸುಲಭವಲ್ಲ. ಹಾಗಿದ್ದು ಹಲವು ಆಂಟಿಬಾಡಿಗಳನ್ನು ತಯಾರಿಸಲಾಗಿತ್ತು. ದುರದೃಷ್ಟವೆಂದರೆ ಆ ಆಂಟಿಬಾಡಿಗಳನ್ನು ಗಿಡಗಳು ಸ್ವಲ್ಪ ತಿದ್ದಿ ಬಿಡುತ್ತಿದ್ದವು. ಅದರೊಟ್ಟಿಗೆ ಒಂದು ಸಕ್ಕರೆಯ ಅಣುವನ್ನು ಸೇರಿಸಿ ಬಿಡುತ್ತಿದ್ದವು. ಆದ್ದರಿಂದ ಅವುಗಳ ಕ್ಷಮತೆ ಕಡಿಮೆಯಾಗುತ್ತಿತ್ತು. ಹಾಗೆ ಮಾಡದಂತೆ ಸಸ್ಯಗಳನ್ನು ತಡೆದು ಆಂಟಿಬಾಡಿ ತಯಾರಿಸುವ ಯತ್ನ ಇದೇ ಮೊದಲನೆಯದು ಎನ್ನುತ್ತಾರೆ ಪೂಚಾಯನ್. ಪೂಚಾಯನ್ ತಂಡ ಈ ಹಿಂದೆಯೂ ಹಲವು ಆಂಟಿಬಾಡಿಗಳನ್ನು ಗಿಡಗಳಲ್ಲಿ ತಯಾರಿಸಲು ಪ್ರಯತ್ನಿಸಿತ್ತು. ಆಂಟಿಬಾಡಿಗಳು ತಯಾರಾಗಿದ್ದರೂ ಅವು ಅಷ್ಟೊಂದು ಪರಿಣಾಮಕಾರಿಯಾಗಿರಲಿಲ್ಲ. ಇದೀಗ ಇವರು ಅಟೆಜೋಲಿಜುಮ್ಯಾಬ್ ಆಂಟಿಬಾಡಿಯನ್ನು ತಂಬಾಕಿನ ಜಾತಿಗೆ ಸೇರಿದ ನಿಕೋಟಿಯಾನ ಬೆಂಥಾಮಿಯಾನ ಗಿಡದ ಎಲೆಗಳಲ್ಲಿ ತಯಾರಿಸಿದ್ದಾರೆ. ಇದಕ್ಕಾಗಿ ಇವರು ಈ ಆಂಟಿಬಾಡಿಯನ್ನು ನಿರ್ದೇಶಿಸುವ ಜೀನ್ ಅನ್ನು ಹೆಕ್ಕಿ ವೈರಸ್ಸಿನೊಳಗೆ ಹುದುಗಿಸಿ ಗಿಡಕ್ಕೆ ಚುಚ್ಚಿದ್ದಾರೆ. ಹೀಗೆ ಮಾಡಿದಾಗ ಈ ಜೀನುಗಳು ಗಿಡದ ಜೀವಕೋಶದೊಳಗೆ ಸೇರಿಕೊಂಡು ಅಲ್ಲಿ ಆ ಪ್ರೋಟೀನ್ ಅನ್ನು ಅಂದರೆ ಆಂಟಿಬಾಡಿಯನ್ನು ತಯಾರಿಸಬಲ್ಲವು. ಆದರೆ ಹೀಗೆ ಆಗುವಾಗ ಪ್ರೋಟೀನಿನ ಒಂದು ತುದಿಯಲ್ಲಿ ಸಕ್ಕರೆಯ ಅಣುವನ್ನು ಗಿಡಗಳು ಸೇರಿಸುವುದುಂಟು. ಅದನ್ನು ತಪ್ಪಿಸಲು ಆ ಭಾಗವನ್ನು ನಿರ್ದೇಶಿಸುವ ಜೀನಿನಲ್ಲಿ ವಿಕೃತಿ ಅಂದರೆ ದೋಷಗಳನ್ನು ಇವರು ಉದ್ದೇಶಪೂರ್ವಕವಾಗಿ ಕೂಡಿಸಿದರು. ಈ ಜೀನುಗಳನ್ನು ಸೇರಿಸಿ ಬೆಳೆಸಿದ ಗಿಡಗಳ ಎಲೆಗಳಲ್ಲಿ 5ನೇ ದಿನ ಅತ್ಯಂತ ಹೆಚ್ಚು ಆಂಟಿಬಾಡಿ ಉತ್ಪಾದನೆಯಾಗಿದ್ದು ಕಂಡುಬಂದಿತು. ಈ ಆಂಟಿಬಾಡಿಯನ್ನು ಕ್ರೊಮೆಟೋಗ್ರಫಿ ತಂತ್ರಜ್ಞಾನದಿಂದ ಶುದ್ಧಗೊಳಿಸಿ ಅನಂತರ ಅವು ನಿಜವಾಗಿಯೂ PD-L1 ಪ್ರೋಟೀನ್ ಅನ್ನು ಅಂಟಿಕೊಳ್ಳುತ್ತದೆಯೇ ಎಂದು ಪರೀಕ್ಷಿಸಿದ್ದಾರೆ. ಪ್ರಾಣಾಳುಗಳಲ್ಲಿದ್ದ PD-L1 ಪ್ರೋಟೀನಿನ ಜೊತೆಗೆ ಇವು ಅಂಟಿಕೊಂಡಿದ್ದು ಸಾಬೀತಾದ ಮೇಲೆ ಆಂಟಿಬಾಡಿಯ ಕ್ಷಮತೆಯನ್ನು ಇಲಿಗಳಲ್ಲಿ ಪರೀಕ್ಷಿಸಿದ್ದಾರೆ. ಇಲಿಗಳಿಗೆ ಕ್ಯಾನ್ಸರ್ ಕೋಶಗಳನ್ನು ಚುಚ್ಚಿ ಬೆಳೆಸಿದ್ದಾರೆ. ಕೆಲವು ಇಲಿಗಳಿಗೆ ಕೇವಲ ಸಸ್ಯಜನ್ಯ ಆಂಟಿಬಾಡಿಯನ್ನು, ಇನ್ನು ಕೆಲವಕ್ಕೆ ಸಾಮಾನ್ಯವಾಗಿ ಬಳಸುವ ಟೆಸೆಂಟ್ರಿಕ್ ಎನ್ನುವ ಹೆಸರಿನಲ್ಲಿ ಮಾರಾಟವಾಗುವ ಆಂಟಿಬಾಡಿಯನ್ನು ಚುಚ್ಚಿದ್ದಾರೆ. ಇನ್ನು ಕೆಲವನ್ನು ಕೇವಲ ನೀರು ಚುಚ್ಚಿ ಪರೀಕ್ಷಿಸಿದ್ದಾರೆ. ಈ 3 ಬಗೆಗಳಲ್ಲಿ ಸಸ್ಯಜನ್ಯ ಅಟೆಜೋಲಿಜುಮ್ಯಾಬ್ ಚುಚ್ಚಿದ ಇಲಿಗಳಲ್ಲಿ 3 ವಾರಗಳ ನಂತರವೂ ಕ್ಯಾನ್ಸರ್ ಗಂಟು ಪುಟ್ಟದಾಗಿಯೇ ಇತ್ತು. ಟೆಸೆಂಟ್ರಿಕ್ ಚುಚ್ಚಿದ ಇಲಿಗಳಲ್ಲಿ ಅದರ ದಪ್ಪ ತುಸು ಹೆಚ್ಚಿತ್ತು. ಆದರೆ ಇದ್ಯಾವ ಔಷಧವನ್ನು ನೀಡದ ಇಲಿಗಳಲ್ಲಿ ಇದು ಬಹಳ ದೊಡ್ಡದಾಗಿತ್ತು. ಅಂದರೆ ಗಿಡದಿಂದ ತೆಗೆದ ಈ ಆಂಟಿಬಾಡಿ ಪ್ರಾಣಿಗಳ ಕೋಶಗಳಲ್ಲಿ ಹುಟ್ಟಿಸಿ ಮಾರುತ್ತಿರುವ ಆಂಟಿಬಾಡಿಯಷ್ಟೇ ಪರಿಣಾಮಕಾರಿಯಾಗಿ ಕ್ಯಾನ್ಸರ್ ಅನ್ನು ಗುಣಪಡಿಸಿತ್ತು. ಇನ್ನು ಮುಂದೆ ಹೀಗೆಯೇ ಇತರ ಆಂಟಿಬಾಡಿಗಳನ್ನು ಕೂಡ ಬೆಳೆಸಿ ಬಳಸುವುದು ಸಾಧ್ಯ ಎನ್ನುವ ಆಸೆಯನ್ನು ಈ ಪ್ರಯೋಗಗಳು ಹುಟ್ಟಿಸಿವೆ. ಅದು ನಿಜವಾದಲ್ಲಿ ಔಷಧಗಳ ತೋಟಗಳು ಹೆಚ್ಚಬಹುದು.
3: ಕಾಫಿ ಶಾಕ್. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋರ ಅಂತ ಹಾಡಿದ್ದೆ. ಒಂದಾನೊಂದು ಕಾಲದಲ್ಲಿ ಹೀಗೆ ಇತ್ತೇನೋ, ಆದರೆ ಈಗ ಬೆಳಗಾಗಿ ಯಾರೇ ಆದರೂ ನೆನೆಯುವುದು ಎಳ್ಳು ಜೀರಿಗೆ ಬೆಳೆಯುವವರನ್ನಲ್ಲ, ಕಾಫಿ ಟೀ ಬೆಳೆಯುವವರನ್ನು. ಎಷ್ಟೋ ಮಂದಿಗೆ ಬೆಳಗಾಗುವುದೇ ಕಾಫಿಯಿಂದ. ಟಿವಿಯಲ್ಲಿ ಒಂದು ಜಾಹೀರಾತು ಕೂಡ ಹೀಗೇ ಇದೆ, ಅಲಾರಾಂ ಹೊಡೆದರೂ ಏಳದ ಮಡದಿ ಕಾಫಿಯ ಸುವಾಸನೆಗೆ ಎಚ್ಚರವಾಗುತ್ತಾಳೆ. ಕಾಫಿಯ ಈ ಜನಪ್ರಿಯತೆಗೆ ಹಲವು ಕಾರಣಗಳಿವೆ. ಅದರ ಸ್ವಾದ ಹಾಗೂ ಚುರುಕಾಗಿಸುವ ಗುಣಗಳ ಮುಖ್ಯ ಕಾರಣ ಕಾಫಿಯಲ್ಲಿರುವ ಕೆಫೀನು. ಎಂಥ ನಿದ್ರೆಯಲ್ಲಿರುವವರನ್ನು ಚುರುಕಾಗಿಸುತ್ತದೆ ಅದು. ಇನ್ನು ಕಾಫಿಯಲ್ಲಿರುವ ಪರಿಮಳಗಳು 100 ಏನಿಲ್ಲವೆಂದರೂ 200 ಸ್ವಾದ ರಾಸಾಯನಿಕಗಳು ಕಾಫಿಯಿಂದ ಹೊರಹೊಮ್ಮುತ್ತವೆ ಎಂದು ವಿಜ್ಞಾನಿಗಳು ಲೆಕ್ಕ ಹಾಕಿದ್ದುಂಟು. ಕಾಫಿಯ ಜನಪ್ರಿಯತೆಗೆ ಇನ್ನೊಂದು ಕಾರಣ ಅದನ್ನು ಮಾಡಲು ಬೇಕಾದ ಕೌಶಲ್ಯ, ಅದೇ ಬೀಜ. ಅಷ್ಟೇ ಹುರಿದು ಒಂದೇ ತೆರನಾಗಿ ಪುಡಿ ಮಾಡಿದ್ದರೂ ಕೊನೆಗೆ ಹೊಮ್ಮುವ ಕಾಫಿಯೇ ಬೇರೆ. ಮದರಾಸಿನವರು ಇದನ್ನು ಮಾಮಿಯ ಕೈಗುಣ ಅಂತ ಹೇಳಿಬಿಡುತ್ತಾರೆ. ಚಿಕ್ಕಮಗಳೂರಿನವರು ಮಣ್ಣಿನ ಗುಣ ಅನ್ನುತ್ತಾರೆ. ವಿಜ್ಞಾನಿಗಳಿಗೆ ಮಾತ್ರ ಇದು ಸದಾ ಕೌತುಕಮಯವಾದ ವಿಷಯ. ಅದೇ ಪುಡಿಯಿಂದ ಅದೇ ಮಾಮಿಯೇ ಕಾಫಿ ಮಾಡಿದರೂ ಒಂದೊಂದು ಸಮಯದಲ್ಲಿಯೂ ಅದು ಬೇರೆ ಬೇರೆ ಎನಿಸುತ್ತದೆ. ಹಾಲು, ಸಕ್ಕರೆ, ಕಾಫಿಯ ಡಿಕಾಕ್ಷನ್ ಅಥವಾ ಕಷಾಯ, ಬಿಸಿ, ನೀರು, ಪ್ರತಿಯೊಂದು ಕಾಫಿಯ ಸ್ವಾದವನ್ನು ಬದಲಿಸಬಹುದು. ಒರಟು ಹುಡಿಯಿಂದ ಮಾಡುವ ಫಿಲ್ಟರ್ ಕಾಫಿಗೂ ನಯವಾದ ಹುಡಿಯಿಂದ ಮಾಡುವುದಕ್ಕೂ ವ್ಯತ್ಯಾಸವಿದೆ. ಹಾಗೆಯೇ ಪುಡಿಯನ್ನು ಫಿಲ್ಟರಿನಲ್ಲಿ ಹಾಕಿ ಕಷಾಯ ಇಳಿಸುವುದಕ್ಕೂ ನೀರಿಗೆ ಹಾಕಿ ಕುದಿಸಿ ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸ. ಈ ಎಲ್ಲ ಕಾರಣಗಳಿಂದಾಗಿ ಕಾಫಿ ಮಾಡುವುದು ಕಷ್ಟ, ಅದೊಂದು ಜಟಿಲವಾದ ಕೌಶಲ ಎನ್ನುವ ನಂಬಿಕೆಯೂ ಬಂದುಬಿಟ್ಟಿದೆ. ಮಾಮಿಯ ಕಾಫಿ ಹೀಗಾಗಿಯೇ ಫೇಮಸ್ಸು. ಇದೀಗ ಈ ಜಟಿಲ ಸಮಸ್ಯೆಗೆ ಇನ್ನೂ ಒಂದು ಅಂಶ ಕಾರಣವಿರಬಹುದು ಎಂದು ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಕಾಫಿ ಹುಡಿಯ ಕಣಗಳ ಮೇಲಿರುವ ವಿದ್ಯುತ್ ಕೂಡ ಕಾಫಿಯ ಕಷಾಯದ ಗುಣವನ್ನು ಬಾಧಿಸಬಹುದಂತೆ. ಹೀಗೆಂದು ಅಮೆರಿಕದ ಒರೆಗಾನ್ ವಿಶ್ವವಿದ್ಯಾನಿಲಯದ ಭೂವಿಜ್ಞಾನಿ ಮೆಂಡೆಸ್ ಹಾರ್ಪರ್ ಮತ್ತು ಸಂಗಡಿಗರು ಇತ್ತೀಚೆಗೆ ವರದಿ ಮಾಡಿದ್ದಾರೆ. ಮ್ಯಾಟರ್ ಪತ್ರಿಕೆಯಲ್ಲಿ ಪ್ರಕಟಿಸಿರುವ ಶೋಧ ಪ್ರಬಂಧದಲ್ಲಿ ಹಾರ್ಪರ್ ಮತ್ತು ಸಂಗಡಿಗರು ಕಾಫಿಯನ್ನು ಪುಡಿ ಮಾಡುವಾಗ ಹುಟ್ಟುವ ವಿದ್ಯುತ್, ಅದರಿಂದ ಮಾಡುವ ಕಷಾಯ ಹಾಗೂ ಅನಂತರ ಉಳಿಯುವ ಕಸ ಅಥವಾ ಕಾಫಿ ಗಸಿಯನ್ನು ಪ್ರಭಾವಿಸುತ್ತದೆ ಎಂದು ನಿರೂಪಿಸಿದ್ದಾರೆ. ಕಾಫಿಯಲ್ಲಿ ವಿದ್ಯುತ್ ಎಂದರೆ ಶಾಕ್ ಹೊಡೆದಂತಾಯಿತೆ? ಹಾಗೇನಿಲ್ಲ, ಇದು ಸ್ಥಾಯಿ ವಿದ್ಯುತ್. ಯಾವುದೇ ಎರಡು ವಸ್ತುಗಳು ಉಜ್ಜಿದಾಗಲೂ ಹುಟ್ಟುವ ವಿದ್ಯುತ್. ಉದಾಹರಣೆಗೆ, ಸ್ಕೂಟರಿನಲ್ಲಿ ವೇಗವಾಗಿ ಬಂದು ಬಾಗಿಲಿನ ಕಬ್ಬಿಣದ ಹಿಡಿಯನ್ನು ಮುಟ್ಟಿದಾಗ ಶಾಕ್ ಹೊಡೆದಂತೆ ಅನುಭವ ನಿಮಗೆ ಆಗಿದ್ದಿರಬಹುದು. ಕಳೆದ ವರ್ಷ ಬೆಂಗಳೂರಿನಲ್ಲಿ ಇದು ಸುದ್ದಿಯಾಗಿ ಬಿಟ್ಟಿತ್ತು. ಒಣ ಹವೆ ಇರುವಂತಹ ಪ್ರದೇಶದಲ್ಲಿ ಇದು ಸಾಮಾನ್ಯ. ಎರಡು ವಸ್ತುಗಳು ಅಂದರೆ ಗಾಳಿ ಮತ್ತು ನಿಮ್ಮ ಮೈಮೇಲಿನ ಬಟ್ಟೆ ಒಂದಕ್ಕೊಂದು ಉಜ್ಜಿದಾಗ ಹೀಗೆ ವಿದ್ಯುದಾವೇಶವಾಗುತ್ತದೆ. ಇದನ್ನು ವಿಜ್ಞಾನಿಗಳು ಟ್ರೈಬೋ ಎಲೆಕ್ಟ್ರಿಸಿಟಿ ಅಥವಾ ಘರ್ಷಣ ವಿದ್ಯುತ್ ಎನ್ನುತ್ತಾರೆ. ಇದರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿವೆ. ಮಿಂಚು, ಸಿಡಿಲಿಗೂ ಇಂತಹುದೇ ವಿದ್ಯಮಾನ ಕಾರಣ. ಈ ಸ್ಥಾಯಿ ವಿದ್ಯುತ್ ವಸ್ತುವಿನ ಮೇಲ್ಮೈಯಲ್ಲಿ ಇರುವಂತಹದ್ದು. ಸಾಮಾನ್ಯವಾಗಿ ವಿದ್ಯುತ್ ಹರಿಯುವಂತಹ ವಸ್ತುವಿನ ಮೇಲ್ಮೈಯಲ್ಲಿ ಇವು ಸಂಗ್ರಹವಾಗುತ್ತವೆ. ಇಂತಹ ಎರಡು ವಿದ್ಯುತ್ ಸಂಗ್ರಹವಾದ ವಸ್ತುಗಳು ಒಂದರ ಸಮೀಪಕ್ಕೆ ಇನ್ನೊಂದು ಬಂದಾಗ ಒಂದನ್ನೊಂದು ಆಕರ್ಷಿಸುತ್ತವೆ. ವಿದ್ಯುತ್ ಒಂದರಿಂದ ಇನ್ನೊಂದಕ್ಕೆ ಜಿಗಿದು ಕಿಡಿಯೂ ಉಂಟಾಗುತ್ತದೆ. ಮೇಲ್ಮೈಯಲ್ಲಿ ಹೆಚ್ಚೆಚ್ಚು ವಿದ್ಯುತ್ ಸಂಗ್ರಹವಾಗಿದ್ದಷ್ಟು ಕಿಡಿ ಪ್ರಬಲವಾಗಿರುತ್ತದೆ. ಕಾಫಿಯನ್ನು ಪುಡಿ ಮಾಡುವಾಗ ಬೀಜಗಳು ಒಂದನ್ನೊಂದು ಉಜ್ಜಿಕೊಳ್ಳುವುದು ಸಾಮಾನ್ಯ. ಹಾಗೆಯೇ ಪ್ಯಾಕ್ ಮಾಡಿದಾಗಲೂ ಅವು ಪ್ಯಾಕೆಟ್ಗಳ ಜೊತೆಗೆ ಉಜ್ಜಿಕೊಳ್ಳುತ್ತವಷ್ಟೇ. ಇದು ಕಾಫಿ ಹುಡಿಯ ಮೇಲೂ ವಿದ್ಯುತ್ ಅನ್ನು ಕೂಡಿಸಬಹುದು. ಹಾಗೆ ವಿದ್ಯುತ್ ಕೂಡಿದಾಗ ಕಾಫಿ ಹುಡಿಗೆ ಏನಾಗುತ್ತದೆ ಎನ್ನುವುದು ಹಾರ್ಪರ್ ಮತ್ತು ಸಂಗಡಿಗರ ಪ್ರಶ್ನೆಯಾಗಿತ್ತು. ಇದೆಂತ ಕೌತುಕ ಎನ್ನಬೇಡಿ. ಅಮೆರಿಕನ್ನರು ಕಾಫಿ ಬೆಳೆಯುವುದಿಲ್ಲವಾದರೂ ಕುಡಿಯುವುದರಲ್ಲಿ ಎತ್ತಿದ ಕೈ. ಪ್ರತಿ ವರ್ಷವೂ ಏನಿಲ್ಲವೆಂದರೂ 1.5-2.5 ಕೋಟಿ ಚೀಲಗಳಷ್ಟು ಕಾಫಿ ಬೀಜವನ್ನು ಅಮೆರಿಕ ಬಳಸುತ್ತದೆ. ತಲಾವಾರು ಅಮೆರಿಕ 8-9 ಕಿಲೋ ಕಾಫಿಯನ್ನು ಬಳಸುತ್ತದೆ. ಕಾಫಿ ಬೆಳೆಯುವ ಭಾರತದಲ್ಲಿ ತಲಾವಾರು 90 ಗ್ರಾಂ ಕಾಫಿಯಷ್ಟು ಪ್ರತಿ ವರ್ಷ ಖರ್ಚಾಗುತ್ತದೆಯಂತೆ. ಹಾರ್ಪರ್ ತಂಡಕ್ಕೆ ಕಾಫಿಯ ಬಗ್ಗೆ ಆಸಕ್ತಿ ಇರುವುದಕ್ಕೆ ಇದೂ ಕಾರಣವೆನ್ನಿ. ಇಷ್ಟೊಂದು ಕಾಫಿಯಲ್ಲಿ ಕಷಾಯಕ್ಕಾಗಿ ಬಳಕೆಯಾಗದೆ ಕಸವಾಗಿ ಬಿಡುವ ಕಾಫಿಯನ್ನು ಉಳಿಸುವುದು ಅವರ ಉದ್ದೇಶ. ಹಾರ್ಪರ್ ತಂಡದ ಪ್ರಕಾರ ಕಾಫಿಯನ್ನು ಹುರಿಯುವಾಗ ಹಾಗೂ ಪುಡಿ ಮಾಡುವಾಗ ಬೀಜಗಳು ಒಂದಕ್ಕೊಂದು ಉಜ್ಜಿ ವಿದ್ಯುತ್ ಹುಟ್ಟುತ್ತದಷ್ಟೇ ಅಲ್ಲ, ಕಾಫಿ ಬೀಜ ಒಡೆಯುವಾಗಲೂ ವಿದ್ಯುತ್ ಹುಟ್ಟುತ್ತದೆ. ಅಂದರೆ ಹೆಚ್ಚೆಚ್ಚು ಪುಡಿ ಮಾಡಿದಂತೆಲ್ಲ ಹೆಚ್ಚೆಚ್ಚು ವಿದ್ಯುತ್ ಕೂಡಿಕೊಳ್ಳುತ್ತದೆ. ಇದನ್ನು ಇವರು ವಿವಿಧ ಪ್ರಯೋಗಗಳ ಮೂಲಕ ಪರೀಕ್ಷಿಸಿದ್ದಾರೆ. ಕಾಫಿ ಪುಡಿಯನ್ನು ಪ್ಲಾಸ್ಟಿಕ್ ಜೊತೆಗೆ ಉಜ್ಜಿದಾಗ ಅದು ಹೆಚ್ಚು ವಿದ್ಯುತ್ ಕೂಡಿಕೊಳ್ಳುತ್ತದಂತೆ. ಗಾಜಿನ ಜೊತೆಗೆ ಸ್ವಲ್ಪ ಕಡಿಮೆ. ಲೋಹದ ಜೊತೆಗೆ ಅಂದರೆ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿದ ಕಾಫಿಯಲ್ಲಿ ಇನ್ನೂ ಕಡಿಮೆ. ಹಲವು ಬಗೆಯ ಕಾಫಿ ಬೀಜಗಳನ್ನು ತಂದು ತಾವೇ ಹುರಿದದ್ದಲ್ಲದೆ ಅದಾಗಲೇ ಹುರಿದು ಪುಡಿ ಮಾಡಿದ್ದ ಪುಡಿಯನ್ನು ಇವರು ಪರೀಕ್ಷಿಸಿದ್ದಾರೆ. ಈ ಪುಡಿಗಳನ್ನು ಕೆಳಗೆ ಸುರಿದಿದ್ದಾರೆ. ಅದು ಕೆಳಗೆ ಬೀಳುವಾಗ ಒಂದು ಬದಿಯಲ್ಲಿ ಧನ ಅಥವಾ ಪಾಸಿಟಿವ್ ಹಾಗೂ ಇನ್ನೊಂದು ಬದಿಯಲ್ಲಿ ಋಣ ಅಥವಾ ನೆಗೆಟಿವ್ ವಿದ್ಯುತ್ ಆವೇಶ ಇರುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ವಿಭಿನ್ನ ಬಗೆಯ ನೆಗೆಟಿವ್ ಹಾಗೂ ಪಾಸಿಟಿವ್ ವಿದ್ಯುತ್ ಅಂಶಗಳಿರುವ ಪುಡಿಯನ್ನು ಪ್ರತ್ಯೇಕಿಸಿದ್ದಾರೆ. ಅವೆರಡೂ ಇಲ್ಲದ ಪುಡಿ ನಟ್ಟ ನಡುವೆ ಸಂಗ್ರಹವಾಗುತ್ತದೆ. ಪ್ರತ್ಯೇಕಿಸಿದ ಪುಡಿಯ ಮೇಲೆ ಇರುವ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದಿದ್ದಾರೆ. ಬೀಜಗಳಲ್ಲಿ 2%-ಕ್ಕಿಂತಲೂ ಕಡಿಮೆ ತೇವಾಂಶ ಇದ್ದರೆ ಅಂತಹ ಬೀಜಗಳ ಪುಡಿಯಲ್ಲಿ ನೆಗೆಟಿವ್ ಅಂಶ ಹೆಚ್ಚು ಎಂಬುದನ್ನು ಗಮನಿಸಿದ್ದಾರೆ. ಅಂದರೆ ವಿದ್ಯುದಾವೇಶಕ್ಕೂ ಬೀಜಗಳಲ್ಲಿರುವ ನೀರಿನ ಅಂಶಕ್ಕೂ ಸಂಬಂಧವಿದೆ. ಹುರಿದ ಬೀಜಗಳನ್ನು ಪುಡಿ ಮಾಡುವ ಮುನ್ನ ಒಮ್ಮೆ ಒದ್ದೆ ಮಾಡಿ ಪುನಃ ಮಾಡಿದಾಗ ಪುಡಿಯಲ್ಲಿ ವಿದ್ಯುದಾವೇಶ ಕೂಡಿಕೊಳ್ಳುವುದು ಕಡಿಮೆಯಾಗುತ್ತದೆಯಂತೆ. ಇದು ಅನುಕೂಲಿ ಎನ್ನುತ್ತಾರೆ ಹಾರ್ಪರ್. ಏಕೆಂದರೆ ವಿದ್ಯುದಾವೇಶ ಇರುವವರೆಗೂ ಪುಡಿ ಒಂದಕ್ಕೊಂದು ಅಂಟಿಕೊಳ್ಳುವುದು ಹೆಚ್ಚು. ಹೀಗಾದಾಗ ಕಾಫಿ ಪುಡಿ ಗಂಟು ಗಂಟಾಗುತ್ತದೆ. ತುಂಬಾ ನಯವಾಗಿ ಪುಡಿ ಮಾಡಿದ ಅಪ್ಪಟ ಕಾಫಿ ಕೂಡ ಹೀಗೆ ಗಂಟು ಕಟ್ಟಿಕೊಳ್ಳುವುದನ್ನು ನೋಡಿದ್ದೇವೆ. ತೇವಾಂಶದಿಂದ ಇದಾಗುತ್ತದೆ ಎಂಬ ನಂಬಿಕೆ ಇತ್ತು. ಅದು ಸುಳ್ಳು ಎನ್ನುತ್ತದೆ ಹಾರ್ಪರ್ ಸಂಶೋಧನೆ. ಅಷ್ಟೇ ಅಲ್ಲ, ಬೀಜವನ್ನು ಅತಿಯಾಗಿ ಹುರಿದಷ್ಟು ನಯವಾಗಿ ಪುಡಿ ಮಾಡುವುದು ಸಾಧ್ಯ, ಆದರೆ ಅದರಲ್ಲಿ ವಿದ್ಯುದಾವೇಶವೂ ಹೆಚ್ಚಾಗುತ್ತದೆ. ಹೀಗೆ ನೀರು ಹನಿಸಿ ಮಾಡಿದ ಕಾಫಿ ಪುಡಿ ಹಾಗೂ ಹನಿಸದೆ ಮಾಡಿದ ಕಾಫಿ ಪುಡಿಗಳಿಂದ ಎಸ್ಪ್ರೆಸೋ ಕಾಫಿ ಮಾಡಿಯೂ ಪರೀಕ್ಷಿಸಿದ್ದಾರೆ. ಎಸ್ಪ್ರೆಸೋ ಕಾಫಿ ಎಂದರೆ ಒತ್ತೊತ್ತಿ ತುಂಬಿದ ಕಾಫಿ ಪುಡಿಯ ಮೂಲಕ ಕುದಿಯುವ ಹಬೆಯಾಡುವ ನೀರನ್ನು ಒತ್ತಡದಲ್ಲಿ ಹಾಯಿಸಿ ಕಷಾಯವನ್ನು ತಯಾರಿಸುತ್ತಾರೆ. ಇಲ್ಲಿ ಪ್ರತಿ ಕಪ್ ಕಷಾಯಕ್ಕೆ ಬಳಸುವ ಕಾಫಿ ಪುಡಿಯ ಪ್ರಮಾಣ ಫಿಲ್ಟರ್ ಕಾಫಿಗೆ ಬಳಸುವುದಕ್ಕಿಂತಲೂ ಕಡಿಮೆ. ಹಾಗೆಯೇ ಕಾಫಿ ಪುಡಿಯೂ ಬಹಳ ನಯವಾಗಿರುತ್ತದೆ. ಅಂದರೆ ಪುಡಿಯ ಕಣಗಳು ಬಹಳ ಪುಟ್ಟವು. ಜೊತೆಗೆ ನೀರನ್ನು ಪಂಪ್ ಒಂದರ ಮೂಲಕ ಒತ್ತಿ ಒತ್ತಡದಿಂದ ಕಾಫಿಯೊಳಗೆ ಹಾಯಿಸುತ್ತಾರೆ. ಹೀಗಾಗಿ ಕಷಾಯ ಬಹಳಷ್ಟು ಕಡುವಾಗಿರುತ್ತದೆ. ಸ್ವಲ್ಪ ಕಷಾಯ ಬಳಸಿದರೆ ಸಾಕು. ಎಸ್ಪ್ರೆಸ್ಸೋ ಕಾಫಿ ಬಹಳ ಜನಪ್ರಿಯ. ಕೆಫೆ ಕಾಫಿ ಡೇ, ಸ್ಟಾರ್ಬಕ್ ಮೊದಲಾದ ಕಾಫಿ ಅಂಗಡಿಗಳಲ್ಲಿ ಬಹಳ ಬೇಡಿಕೆ ಇರುವ ಪೇಯ. ಆದರೆ ಪ್ರತಿ ಬಾರಿ ಅದೇ ಪುಡಿಯನ್ನು ಬಳಸಿದರೂ ದೊರೆಯುವ ಕಷಾಯದ ಗುಣಮಟ್ಟ ಬೇರೆ ಬೇರೆ ಇರುತ್ತದೆ. ಇದಕ್ಕೆ ಕಾರಣ ಪುಡಿ ಗಂಟು ಕಟ್ಟುವುದು. ಗಂಟು ಕಟ್ಟಿದ ಕಾಫಿಯ ಮೂಲಕ ಹೆಚ್ಚೆಚ್ಚು ಒತ್ತಡದಿಂದ ನೀರನ್ನು ಹಾಯಿಸಬೇಕಾದ್ದರಿಂದ ಎಸ್ಪ್ರೆಸೋ ಯಂತ್ರದಲ್ಲಿ ಮಾಡಿದ ಕಾಫಿಯ ಗುಣಮಟ್ಟ ಒಂದೇ ತರನಾಗಿ ಇರುವುದಿಲ್ಲ. ಇದನ್ನು ಸರಿಪಡಿಸಲು ಸುಲಭ ಉಪಾಯವಿದೆ ಎನ್ನುತ್ತಾರೆ ಹಾರ್ಪರ್. ಇವರ ಪರೀಕ್ಷೆಗಳ ಪ್ರಕಾರ ಪುಡಿ ಮಾಡುವ ಮುನ್ನ ಒದ್ದೆ ಮಾಡಿದ ಬೀಜಗಳು ಒಂದೇ ಗುಣಮಟ್ಟದ ಕಷಾಯವನ್ನು ನೀಡುತ್ತವೆಯಂತೆ. ಏಕೆಂದರೆ ನೀರು ಪುಡಿಯ ಮೇಲ್ಮೈಯಲ್ಲಿ ವಿದ್ಯುತ್ ಕೂಡಿಕೊಳ್ಳದಂತೆ ಅಡ್ಡಗಟ್ಟುತ್ತದೆ. ಒದ್ದೆ ಮಾಡಿದ ಬೀಜದ ಪುಡಿಯಲ್ಲಿ ವಿದ್ಯುದಂಶ ಬಹಳ ಕಡಿಮೆ ಎಂದು ಹಾರ್ಪರ್ ತಂಡ ವರದಿ ಮಾಡಿದೆ. ಒಳ್ಳೆಯ ಎಸ್ಪ್ರೆಸ್ಸೋ ಕಾಫಿ ಕಷಾಯಕ್ಕೆ ಹಾಗೂ ಪುಡಿಯಲ್ಲಿರುವ ಎಲ್ಲಾ ಕಾಫಿಯನ್ನು ಹೊರತೆಗೆಯುವುದಕ್ಕೆ ಅದನ್ನು ಹಗುರವಾಗಿ ಹುರಿಯಬೇಕು. ಪುಡಿ ಮಾಡುವ ಮುನ್ನ ಸ್ವಲ್ಪ ನೀರು ಹನಿಸಬೇಕು. ನಯವಾಗಿ ಪುಡಿ ಮಾಡಬೇಕು. ಇಷ್ಟಾದರೆ ಒಳ್ಳೆಯ ಎಸ್ಪ್ರೆಸ್ಸೋ ಕಾಫಿ ದೊರಕುತ್ತದೆ. ಕಸದಲ್ಲಿ ಉಳಿಯುವ ಕಾಫಿಯ ಪ್ರಮಾಣವೂ ಕಡಿಮೆಯಾಗುತ್ತದೆ ಎನ್ನುತ್ತಾರೆ ಹಾರ್ಪರ್. ಫಿಲ್ಟರ್ ಕಾಫಿಗೂ ಇದನ್ನು ಅನ್ವಯಿಸಬಹುದೇನೋ ಕೇಳಿ ನೋಡಬೇಕು.
0: ಇದು ನಿಮಗ್ ಗೊತ್ತಾ, ಒಂದೇ ಒಂದು ಆನೆ ಜೋಡಿ ಎರಡೇ ಬಿಡದೆ ಮರಿ ಮಾಡ್ತಾ ಇದ್ರೆ ಎಷ್ಟು ಆನೆಗಳು ಹುಟ್ಟಬಹುದು? ಅಡೆತಡೆ ಇಲ್ಲದೆ ಹುಟ್ಟಿದ ಎಲ್ಲಾ ಮರಿಗಳು ಬದುಕಿದ್ರೆ ಆ ಹೆಣ್ಣಾನೆ ಮತ್ತೆ ಅದರ ಹೆಣ್ಣು ಮರಿಗಳ ಎಲ್ಲಾ ಅಂಡುಗಳು ಮರಿಗಳಾಗ್ತಾ ಹೋದರೆ ಕೇವಲ 750 ವರ್ಷಗಳಲ್ಲಿ 19,00,000 ಆನೆಗಳು ಹುಟ್ಟುತ್ತವಂತೆ. ಆನೆಗಳು ಅತ್ಯಂತ ನಿಧಾನವಾಗಿ ಮರಿ ಹಾಕುವ ಪ್ರಾಣಿಗಳು ಅನ್ನೋದನ್ನ ಮರೆಯಬೇಡಿ. ಹಾಗಂತ ಲೆಕ್ಕ ಹಾಕಿದವರು ಸುಪ್ರಸಿದ್ಧ ವಿಕಾಸ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್. ವಾರದ ವಿಜ್ಞಾನಿ. ಕಲ್ಲುಗಳ ಕಾಲ ನಿರ್ಧರಿಸಿದವ ವಿಲಾರ್ಡ್ ಫ್ರಾಂಕ್ ಲಿಬಿ. ಕಾರ್ಬನ್ ಡೇಟಿಂಗ್ ವಿಧಾನದ ರೂವಾರಿ ಅಮೆರಿಕನ್ ಭೌತರಸಾಯನ ವಿಜ್ಞಾನಿ. ಕಾರ್ಬನ್ ಸಮಸ್ಥಾನಿಗಳು ಅಥವಾ ಐಸೋಟೋಪ್ಗಳ ಬಗ್ಗೆ ಸಂಶೋಧನೆ ನಡೆಸಿದವ. ಕಾರ್ಬನ್ ಐಸೋಟೋಪ್ ಅನ್ನು ಬಳಸಿಕೊಂಡು ಪುರಾತನ ವಸ್ತುಗಳ ಆಯಸ್ಸನ್ನು ನಿರ್ಧರಿಸಬಹುದು ಎಂದು ವಾದಿಸಿ ಅಂತಹದ್ದು ಒಂದು ತಂತ್ರವನ್ನು ರೂಪಿಸಿದ. ಇದೇ ಕಾರ್ಬನ್ ಡೇಟಿಂಗ್ ತಂತ್ರ. ವಿಲ್ಲಾರ್ಡ್ ಫ್ರಾಂಕ್ ಲಿಬ್ಬಿ ಹುಟ್ಟಿದ ದಿನ ಇಂದು. ವಿಲ್ಲಾರ್ಡ್ ಲಿಬ್ಬಿ ಅಮೆರಿಕದ ಕೊಲರೆಡೋ ಪ್ರಾಂತ್ಯದ ಪುಟ್ಟ ಹಳ್ಳಿಯಲ್ಲಿ ಡಿಸೆಂಬರ್ 17ನೇ ತಾರೀಕು 1908 ಇಸವಿಯಂದು ಜನಿಸಿದ. ಈತನ ತಂದೆ ತಾಯಿ ರೈತರಾಗಿದ್ದರು. ವಿಲ್ಲಾರ್ಡಿಗೆ ಇಬ್ಬರು ಸಹೋದರರು ಇಬ್ಬರು ಸಹೋದರಿಯರು ಇದ್ದರು. ಲಿಬ್ಬಿ 5 ವರ್ಷದವನಾಗಿದ್ದಾಗ ಅವನ ಕುಟುಂಬ ಕ್ಯಾಲಿಫೋರ್ನಿಯಾಗೆ ವಲಸೆ ಹೋಯಿತು. ಅಲ್ಲಿಯೇ ವಿಲ್ಲಾರ್ಡನ ಮುಂದಿನ ವಿದ್ಯಾಭ್ಯಾಸವೆಲ್ಲವೂ ಆಯಿತು. ಲಿಬ್ಬಿ 1931 ಇಸವಿಯಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಿಂದಲೇ ರಸಾಯನ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ. ಅದಾದ 2 ವರ್ಷದಲ್ಲಿ ಡಾಕ್ಟರೇಟ್ ಅನ್ನು ಗಳಿಸಿದ. ಡಾಕ್ಟರೇಟ್ ಅಧ್ಯಯನಕ್ಕೆ ಆತ ಆಯ್ದುಕೊಂಡಿದ್ದ ವಿಷಯ ಸಾಧಾರಣ ಮೂಲ ವಸ್ತುಗಳ ವಿಕಿರಣಶಾಲಿ ಐಸೋಟೋಪುಗಳನ್ನು ಪತ್ತೆ ಮಾಡುವುದು. ಐಸೋಟೋಪುಗಳು ಅಂದರೆ ಇನ್ನೇನಲ್ಲ, ಸಾಮಾನ್ಯ ಮೂಲ ವಸ್ತುವಿನದ್ದೇ ಇನ್ನೊಂದು ರೂಪ. ಆದರೆ ಅವುಗಳ ಪರಮಾಣು ತೂಕದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಜೊತೆಗೆ ಅವು ವಿಕಿರಣಗಳನ್ನು ಕೂಡ ಸೂಸಬಲ್ಲವು. ಹೀಗೆ ವಿಕಿರಣದ ಮೂಲಕ ತಮ್ಮಲ್ಲಿರುವ ಶಕ್ತಿಯನ್ನು ಚೆಲ್ಲಿ ಸಾಮಾನ್ಯ ಮೂಲ ವಸ್ತುಗಳಾಗಬಲ್ಲವು. ಲಿಬ್ಬಿ ಡಾಕ್ಟರೇಟ್ ಮಾಡುವಾಗ ಇಂತಹ ಐಸೋಟೋಪುಗಳ ಅಥವಾ ಕನ್ನಡದಲ್ಲಿ ನಾವು ಸಮಸ್ಥಾನಿ ಎನ್ನುವ ವಸ್ತು ರೂಪಗಳ ಬಗ್ಗೆ ಅವನಿಗೆ ಬಹಳವಾದ ಆಸಕ್ತಿ ಇತ್ತು. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿಯೇ ಸಹಾಯಕ ಅಧ್ಯಾಪಕನಾಗಿ ಕೆಲಸ ಮಾಡಿದ ಲಿಬ್ಬಿ ಈ ಶೋಧಗಳಿಗಾಗಿ ಹೆಚ್ಚೆಚ್ಚು ಸೂಕ್ಷ್ಮ ಸಂವೇದಿಯಾದಂತಹ ಗೀಗರ್ ಶೋಧಕಗಳನ್ನು ರೂಪಿಸಲು ಪ್ರಯತ್ನಿಸಿದ. 1938 ಪರಮಾಣು ಸಂಶೋಧನೆಗೆಂದು ಯೋಜಿಸಿದ ಮನ್ಹಟನ್ ಯೋಜನೆಯನ್ನು ಸ್ವಇಚ್ಛೆಯಿಂದ ಈತ ಸೇರಿದ್ದ. ಅಲ್ಲಿ ಪರಮಾಣು ಕ್ರಿಯೆಯಲ್ಲಿ ಬಳಸುವ ಯುರೇನಿಯಂನ ಇಂಧನಗಳ ಕೊಳವೆಗೆ ಸುಲಭವಾಗಿ ಕೊರತಕ್ಕೆ ಬಲಿಯಾಗದಂತಹ ಲೋಹದ ರಕ್ಷಾ ಕವಚಗಳನ್ನು ರೂಪಿಸುವುದರಲ್ಲಿ ಪರಿಣತಿ ಪಡೆದ. ಎರಡನೇ ಮಹಾಯುದ್ಧದ ನಂತರ ಶಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ಯುದ್ಧಕ್ಕೆ ಮೊದಲು ಕೈಗೊಂಡಿದ್ದ ಶೋಧಗಳನ್ನೇ ಮತ್ತೆ ಮುಂದುವರೆಸಿದ. ಕಾರ್ಬನ್ ಅಣುಗಳಲ್ಲಿ ಹಲವು ಸಮಸ್ಥಾನಗಳಿರಬೇಕು, ಅದರಲ್ಲಿ ಕಾರ್ಬನ್ 14 ಎನ್ನುವುದು ಒಂದೂ ಇರಬೇಕು ಎನ್ನುವ ಊಹೆ ಇತ್ತು. ಅದನ್ನು ತಯಾರಿಸುವುದಾಗಲಿ ಪತ್ತೆ ಮಾಡುವುದಾಗಲಿ ಸಾಧ್ಯವಾಗಿರಲಿಲ್ಲ. ತನ್ನ ವಿದ್ಯಾರ್ಥಿಯ ಜೊತೆಗೂಡಿ ನೈಟ್ರೋಜನ್ ಅನಿಲವನ್ನು ನ್ಯೂಟ್ರಾನುಗಳಿಂದ ತಟ್ಟಿದಾಗ ಈ ಕಾರ್ಬನ್ 14 ಎನ್ನುವ ಅಣು ಹುಟ್ಟುತ್ತದೆ ಎಂದು ತೋರಿಸಿದ. ವಾಯುಮಂಡಲದ ಎತ್ತರದ ಸ್ತರದಲ್ಲಿ ನೈಟ್ರೋಜನ್ ಅಣುಗಳನ್ನು ಬಾಹ್ಯಾಕಾಶದಿಂದ ಬರುವ ಕಾಸ್ಮಿಕ್ ವಿಕಿರಣಗಳು ತಾಕುತ್ತವೆಯಾದ್ದರಿಂದ ಅಲ್ಲಿಯೂ ಕಾರ್ಬನ್ 14 ರೂಪುಗೊಳ್ಳುತ್ತಿರಬೇಕು ಎಂಬ ಊಹೆ ಇತ್ತು. ಈ ಕಾರ್ಬನ್ 14 ರೂಪುಗೊಂಡ ತಕ್ಷಣವೇ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗುತ್ತದೆ ಎಂದೂ ತಿಳಿಯಿತು. ಆದರೆ ಈ ಕಾರ್ಬನ್ ಡೈಆಕ್ಸೈಡಿನ ಅಂದರೆ ಕಾರ್ಬನ್ 14 ಇರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಸತತವಾಗಿ ಹೆಚ್ಚಾಗಬೇಕಿದ್ದರೂ ಹಾಗಾಗುತ್ತಿರಲಿಲ್ಲ. ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಯೋ ಮರೆಯಾಗಿ ಬಿಡುತ್ತಿತ್ತು. ಬಹುಶಃ ಅದು ಸಸ್ಯಗಳ ಮೂಲಕ ಜೀವಿಗಳಿಗೆ ದಾಟಿ ಬರುತ್ತಿರಬೇಕು ಎಂದು ಲಿಬ್ಬಿ ತರ್ಕಿಸಿದ. ಅಷ್ಟರಲ್ಲಿ ಈ ಕಾರ್ಬನ್ 14 ಅರ್ಧದಷ್ಟು ಅಣುಗಳು 5658 ವರ್ಷಗಳ ಅವಧಿಯಲ್ಲಿ ಕಾರ್ಬನ್ 12 ಆಗಿಬಿಡುತ್ತವೆ ಎಂದು ತಿಳಿದು ಬಂತು. ಹಾಗಿದರೆ ಜೀವಿಗಳಲ್ಲಿ ಕೂಡಿಕೊಂಡಂತಹ ಕಾರ್ಬನ್ 14 ಪ್ರಮಾಣ ಜೀವಿ ಸತ್ತ ನಂತರ ಹೀಗೆಯೇ ಕಡಿಮೆ ಆಗಬೇಕು. ಆ ಪ್ರಮಾಣವನ್ನು ಅಳೆದರೆ ಕಾರ್ಬನ್ 12 ಮತ್ತು ಕಾರ್ಬನ್ 14 ಪರಿಮಾಣವನ್ನು ಲೆಕ್ಕ ಹಾಕಿ ಆ ಜೀವಿ ಯಾವಾಗ ಸತ್ತಿರಬಹುದು ಎಂದು ತೀರ್ಮಾನಿಸಬಹುದು ಎಂದು ಲಿಬ್ಬಿ ತರ್ಕಿಸಿದ. ಬಲು ಪುರಾತನವಾದೊಂದು ಮರದಲ್ಲಿದ್ದ ಕಾರ್ಬನ್ 14 ಪ್ರಮಾಣವನ್ನು ಪತ್ತೆ ಮಾಡಿ ಲೆಕ್ಕ ಹಾಕಿದ. ತನ್ನ ತರ್ಕ ಸರಿ ಎಂದು ನಿರೂಪಿಸಿದ. ಹೀಗೆ ಕಾರ್ಬನ್ 14 ಹಾಗೂ ಕಾರ್ಬನ್ 12 ಪ್ರಮಾಣವನ್ನು ಅಳೆದು ಅದರಿಂದ ಪುರಾತನ ಜೀವಿಗಳ ಕಾಲವನ್ನು ನಿರ್ಧರಿಸುವುದನ್ನೇ ಕಾರ್ಬನ್ ಡೇಟಿಂಗ್ ಎನ್ನುತ್ತಾರೆ. ಲಿಬ್ಬಿಯ ಈ ಶೋಧ ಜೀವಿ ವಿಜ್ಞಾನವಷ್ಟೇ ಅಲ್ಲ, ಚರಿತ್ರೆ, ಮಾನವ ವಿಜ್ಞಾನ, ಪುರಾತತ್ವ ವಿಜ್ಞಾನ ಮೊದಲಾದ ಹಲವು ಶಾಸ್ತ್ರಗಳಲ್ಲಿದ್ದ ಗೊಂದಲಗಳನ್ನು ಪರಿಹರಿಸಿತು. ಜೀವಿ ವಿಕಾಸವಾದಕ್ಕೆ ಪುರಾವೆಗಳನ್ನು ಒದಗಿಸಿತು. ಪುರಾತನ ಕಟ್ಟಡಗಳ ಕಾಲವನ್ನು ಸ್ಪಷ್ಟಗೊಳಿಸಿತು. ಇಂತಹ ತಂತ್ರಗಳನ್ನು ಒದಗಿಸಿದವ ಲಿಬ್ಬಿ. ಈತನ ಹೆಸರನ್ನ 30 ಹೆಚ್ಚು ಬಾರಿ ನೋಬೆಲ್ ಬಹುಮಾನಕ್ಕೆಂದು ಶಿಫಾರಸು ಮಾಡಲಾಗಿತ್ತಂತೆ. ಕೊನೆಗೂ ರಸಾಯನ ವಿಜ್ಞಾನ ಕ್ಷೇತ್ರದಲ್ಲಿನ ಸಾಧನೆಗಾಗಿ 1960 ಇಸವಿಯಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಗಳಿಸಿದ. ಅಮೆರಿಕೆಯ ಪರಮಾಣು ಶಕ್ತಿ ಕಮಿಷನ್ನಿನ ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದ. ಅದಕ್ಕೆ ರಾಜೀನಾಮೆ ನೀಡಿ ಮರಳಿ ಸಂಶೋಧನೆಯಲ್ಲಿ ತೊಡಗಿ

0: ಸಂದೇಹ ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ ದಯವಿಟ್ಟು 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 433ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟೆರಿಟೊರಿ ಕನ್ನಡದಲ್ಲಿ ಪ್ರಾಂತ್ಯ. ಪ್ರಾಣಿ ವರ್ತನೆಯಲ್ಲಿ ಪ್ರಾಣಿಯೊಂದು ಅಥವಾ ಒಂದೇ ಜಾತಿಗೆ ಸೇರಿದ ಪ್ರಾಣಿಗಳ ಗುಂಪೊಂದು ತನ್ನ ಜಾತಿಯ ಇತರ ಸದಸ್ಯರನ್ನು ಬಿಟ್ಟುಕೊಳ್ಳದ ಒಂದು ಪ್ರದೇಶ. ಪ್ರಾಣಿಗಳು ಅನೇಕ ಕಾರಣಗಳಿಗಾಗಿ ತಾವಿರುವ ಪ್ರಾಂತ್ಯವನ್ನು ರಕ್ಷಿಸಿಕೊಳ್ಳುತ್ತವೆ. ಆಹಾರ ಪೂರೈಕೆ, ಸಂತಾನೋತ್ಪತ್ತಿ, ಆಶ್ರಯ, ಮರಿಗಳ ಪಾಲನೆ ಮುಂತಾದ ಚಟುವಟಿಕೆಗಳಿಗಾಗಿ ಪ್ರಾಣಿಯು ತಾನು ಆಯ್ದ ಪ್ರಾಂತ್ಯದ ಎಲ್ಲೆಯನ್ನು ಗುರುತಿಸಿ ಎಲ್ಲೆಯೊಳಗಿರುವ ಪ್ರದೇಶವನ್ನು ಇತರ ಪ್ರಾಣಿಗಳಿಂದ ರಕ್ಷಿಸುತ್ತದೆ. ಸ್ಪರ್ಧೆ ಮತ್ತು ಭೌತಿಕ ಹೋರಾಟವನ್ನು ತಪ್ಪಿಸಲು ಪ್ರಾಣಿಗಳು ಈ ರೀತಿ ಮಾಡುತ್ತವೆ. ಪ್ರಾಂತ್ಯಗಳಿಗೆ ಆವಾಸ ವ್ಯಾಪ್ತಿ, ಹೋಮ್ ರೇಂಜ್ ಎಂದು ಹೇಳುವುದುಂಟು. ಸಾಮಾನ್ಯವಾಗಿ ಸಸ್ತನಿ ಪ್ರಾಣಿಗಳಲ್ಲಿ ಇಂಥ ನಡವಳಿಕೆ ಕಂಡು ಬಂದರೂ ಇತರ ಕಶೇರುಕ ಪ್ರಾಣಿಗಳಲ್ಲಿಯೂ ಈ ನಡವಳಿಕೆಯನ್ನು ಅಭ್ಯಾಸಿಸಿದ್ದಾರೆ. ಆವಾಸ ವ್ಯಾಪ್ತಿಯಲ್ಲಿರುವ ಗಂಡು ಪ್ರಾಣಿಯು ತನ್ನ ಪ್ರಾಂತ್ಯದ ಕೇಂದ್ರ ಭಾಗದಲ್ಲಿ ಪ್ರಬಲವಾಗಿರುತ್ತದೆ. ಅಂಚಿನಲ್ಲಿ ಅದರ ಚಟುವಟಿಕೆಗಳು ಕಡಿಮೆ. ಕೆಲವೊಮ್ಮೆ ಅಕ್ಕಪಕ್ಕದ ಪ್ರಾಂತ್ಯಗಳಲ್ಲಿರುವ ಪ್ರಾಣಿಗಳು ಪ್ರಾಂತ್ಯದ ಎಲ್ಲೆಯನ್ನು ಸಂಧಿಸುತ್ತವೆ. ಈ ಪ್ರಾಣಿಗಳಲ್ಲಿ ಹಗೆತನವಿದ್ದರೂ ಇದು ಆಕ್ರಮಣಕಾರಿ ಮಟ್ಟವನ್ನು ತಲುಪುವುದಿಲ್ಲ. ಪ್ರಾಣಿಗಳು ತಮ್ಮ ಉಳಿವಿಕೆಗಾಗಿ ಹಾಗೂ ಸಂತಾನ ಅಭಿವೃದ್ಧಿಯ ಸಲುವಾಗಿ ಪ್ರಾಂತೀಯತೆಯನ್ನು ಪ್ರದರ್ಶಿಸುತ್ತವೆ. ಪ್ರಾಣಿಗಳು ತಮ್ಮ ಪ್ರಾಂತ್ಯದ ಮೇರೆಯಲ್ಲಿ ಆಗಾಗ್ಗೆ ಗಸ್ತು ತಿರುಗುತ್ತವೆ. ಕೆಲವು ಹಕ್ಕಿಗಳು ಹಾಡುತ್ತವೆ. ಕೆಲವು ಸಸ್ತನಿ ಪ್ರಾಣಿಗಳು ಆಗಾಗ್ಗೆ ಗರ್ಜಿಸುತ್ತಾ ತಮ್ಮ ಇರುವಿಕೆಯನ್ನು ಸಾರುತ್ತವೆ. ಉದಾಹರಣೆಗೆ ನೀರಾನೆ, ಕೆಂಪು ಸಾರಂಗ ಇತ್ಯಾದಿ. ಕೆಲವು ಮೀನುಗಳು ತಮ್ಮ ಪ್ರಾಂತ್ಯದ ಸೀಮಾರೇಖೆಯಲ್ಲಿ ಈಜು ರೆಕ್ಕೆಗಳನ್ನು ಬಡಿಯುತ್ತಾ ತಮ್ಮ ಪ್ರಾಂತ್ಯವನ್ನು ಕಾಯ್ದುಕೊಳ್ಳುತ್ತವೆ. ಅನೇಕ ಸಸ್ತನಿ ಪ್ರಾಣಿಗಳು ತಮ್ಮ ಪ್ರಾಂತ್ಯದ ಹೆಗ್ಗುರುತುಗಳಲ್ಲಿ ಒಂದು ರೀತಿಯ ವಾಸನೆಯನ್ನು ಬಿಟ್ಟುಕೊಡುತ್ತವೆ. ಕೆಲವು ಪ್ರಾಣಿಗಳು ತಮ್ಮಲ್ಲಿರುವ ವಿಶಿಷ್ಟ ಸುವಾಸನಾ ಗ್ರಂಥಿಗಳನ್ನು ಹೆಗ್ಗುರುತುಗಳಿಗೆ ತೀಡಿ ಸುವಾಸನೆಯನ್ನು ಬಿಟ್ಟುಕೊಡುತ್ತವೆ. ಇನ್ನು ಕೆಲವು ಪ್ರಾಣಿಗಳು ಮಲಮೂತ್ರಗಳನ್ನು ಹೆಗ್ಗುರುತುಗಳಲ್ಲಿ ವಿಸರ್ಜಿಸುತ್ತವೆ. ಈ ವಾಸನೆಯಿಂದ ಅಕ್ಕಪಕ್ಕದ ಪ್ರಾಂತ್ಯದಲ್ಲಿರುವ ಪ್ರಾಣಿಗಳಿಗೆ ಈ ಪ್ರಾಣಿಯ ಚಲನವಲನಗಳು ತಿಳಿಯುತ್ತವೆ. ಪ್ರಾಂತ್ಯಗಳು ಪ್ರದೇಶದಿಂದ ಪ್ರದೇಶಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗಬಹುದು. ಕೆಲವು ಪ್ರಾಣಿಗಳು ಸಂತಾನೋತ್ಪಾದನೆಯ ಸಂದರ್ಭದಲ್ಲಿ ಮಾತ್ರ ಪ್ರಾಂತ್ಯವನ್ನು ಗುರುತಿಸಿಕೊಳ್ಳುತ್ತವೆ. ಬೇರೆ ಸಂದರ್ಭಗಳಲ್ಲಿ ತನ್ನ ಜಾತಿಯ ಇತರ ಪ್ರಾಣಿಗಳೊಂದಿಗೆ ಗುಂಪಿನಲ್ಲಿ ತಿರುಗುತ್ತವೆ. ಇನ್ನು ಕೆಲವು ಪ್ರಾಣಿಗಳು ಸ್ಥಳೀಯ ಆಹಾರ ಪರಿಸ್ಥಿತಿಯು ಸೂಕ್ತವಾಗಿದ್ದಾಗ ಅಥವಾ ಆಹಾರವು ವಿಪುಲವಾಗಿ ದೊರಕುವಾಗ ಮಾತ್ರ ಪ್ರಾಂತ್ಯವನ್ನು ರಚಿಸಿಕೊಳ್ಳುತ್ತವೆ. ಆಹಾರದ ಕೊರತೆ ಇದ್ದಾಗ ಆಹಾರವನ್ನು ಹುಡುಕುತ್ತಾ ಅಲೆಮಾರಿಗಳಾಗುತ್ತವೆ. ಪ್ರಾಂತ್ಯಗಳು ಕೆಲವು ಮೀಟರ್ಗಳಿಂದ ಹಲವು ಕಿಲೋಮೀಟರ್ವರೆಗೆ ವಿಸ್ತರಿಸಬಹುದು. ಒಂದು ಜಾತಿಯ ಚಿಟ್ಟೆಗಳು ತಮ್ಮ ಪ್ರಾಂತ್ಯವನ್ನು ಕೆಲವು ನಿಮಿಷಕ್ಕೊಮ್ಮೆ ಬದಲಿಸುತ್ತವೆ. ಹೆಣ್ಣು ಚಿಟ್ಟೆಗಾಗಿ ಸೂರ್ಯಸ್ಥಾನ ಬಹಳ ಇಷ್ಟ. ಹೀಗಾಗಿ ಸೂರ್ಯರಶ್ಮಿ ಬೀಳುವ ಪ್ರದೇಶಗಳಿಗೆ ತಮ್ಮ ಪ್ರಾಂತ್ಯವನ್ನು ಇವು ಬದಲಾಯಿಸಿಕೊಳ್ಳುತ್ತವೆ. ಗಂಡು ಚಿಟ್ಟೆಗಳು ಸೂರ್ಯರಶ್ಮಿ ಬೀಳುವ ಪ್ರಾಂತ್ಯವನ್ನು ಹೆಣ್ಣು ಚಿಟ್ಟೆಗಳಿಗಾಗಿ ಆಯ್ಕೆ ಮಾಡಿಕೊಡುತ್ತವೆ. ಸೂರ್ಯರಶ್ಮಿಯ ಆಸೆಗಾಗಿ ಈ ಪ್ರಾಂತ್ಯಗಳಿಗೆ ಬರುವ ಹೆಣ್ಣು ಚಿಟ್ಟೆಯೊಂದಿಗೆ ಗಂಡು ಚಿಟ್ಟೆಗಳ ಮಿಲನವಾಗುತ್ತದೆ. ಹೀಗೆ ಸಂತಾನೋತ್ಪತ್ತಿ ಕ್ರಿಯೆಯು ನಡೆಯುತ್ತದೆ. ಪ್ರಾಣಿಗಳು ಪ್ರಾಂತ್ಯಗಳನ್ನು ವಿವಿಧ ಉದ್ದೇಶಗಳಿಗೆ ಬಳಸುತ್ತವೆ. ಭಾರತದಲ್ಲಿ ವಿವಿಧ ಜಾತಿಯ ಮಂಗಗಳು, ಅಳಿಲುಗಳು, ಹಕ್ಕಿಗಳು ಆಹಾರ ಪೂರೈಕೆಗಾಗಿ ಪ್ರಾಂತ್ಯಗಳನ್ನು ರಚಿಸಿಕೊಂಡು

0: ರಕ್ಷಿಸಿಕೊಳ್ಳುತ್ತವೆ. ಹಾವುಗಳು, ಮೊಸಳೆಗಳು, ಇರುವೆಗಳು ಗೂಡು ಕಟ್ಟಿ ತಮ್ಮ ತಮ್ಮ ಹಾಗೂ ಮರಿಗಳನ್ನು ಸಂರಕ್ಷಿಸಿಕೊಳ್ಳಲು ಪ್ರಾಂತ್ಯವನ್ನು ರಕ್ಷಿಸಿಕೊಳ್ಳುತ್ತವೆ. ಹೆಚ್ಚಿನ ಪ್ರಾಣಿಗಳು, ವಿಶೇಷವಾಗಿ ಗಂಡು ಪ್ರಾಣಿಗಳು, ತಮ್ಮ ಲೈಂಗಿಕ ಪ್ರದರ್ಶನಕ್ಕಾಗಿ ಮತ್ತು ಪ್ರಜನನ ಚಟುವಟಿಕೆಗಾಗಿ ಪ್ರಾಂತ್ಯವನ್ನು ಕಾಪಾಡಿಕೊಳ್ಳುತ್ತವೆ. ಇದಕ್ಕಾಗಿ ಗಂಡು ಪ್ರಾಣಿಗಳು ತಮ್ಮ ಪ್ರಾಂತ್ಯಗಳಲ್ಲಿ ತಮ್ಮ ಜಾತಿಯ ಇತರ ಗಂಡು ಪ್ರಾಣಿಗಳನ್ನು ಬಿಟ್ಟುಕೊಡುವುದಿಲ್ಲ. ತಮ್ಮ ಪ್ರಾಂತ್ಯಗಳಲ್ಲಿ ಗಂಡು ಪ್ರಾಣಿಗಳು ಹೆಣ್ಣು ಪ್ರಾಣಿಗಳ ಗಮನವನ್ನು ಸೆಳೆಯಲು ಹಾಡುವುದು, ಗರಿಬಿಚ್ಚಿ ಕುಣಿಯುವುದು, ಸುವಾಸನೆಯನ್ನು ಬೀರುವುದು ಇತ್ಯಾದಿ ವಿವಿಧ ಲೈಂಗಿಕ ಪ್ರದರ್ಶನಗಳನ್ನು ತೋರುತ್ತವೆ. ಕೆಲವು ಒಂಟಿ, ದುಂಬಿಗಳು ಹಾಗೂ ಕಡಜಗಳು ಭೂಮಿಯ ಒಳಗೆ ಮಣ್ಣಿನ ಪದರಗಳಲ್ಲಿ ಮೊಟ್ಟೆ ಇಡುತ್ತವೆ. ಈ ಮೊಟ್ಟೆಗಳು ಒಡೆದು ಮರಿಗಳು ಹೊರಬರುತ್ತವೆ. ಮೊದಲು ಹೊರಬರುವ ಗಂಡು ಕೀಟಗಳು ಪರಸ್ಪರ ಹೊಡೆದಾಡಿಕೊಳ್ಳುತ್ತವೆ. ಈ ಹೊಡೆದಾಟದಲ್ಲಿ ಜಯಗಳಿಸಿದ ಗಂಡು ಕೀಟಗಳು ಅವು ಹೊರಬಂದು ರಂಧ್ರಗಳ ಸುತ್ತ ತಮ್ಮ ಪ್ರಾಂತ್ಯವನ್ನು ಸ್ಥಾಪಿಸಿಕೊಳ್ಳುತ್ತವೆ. ಹೆಣ್ಣು ಕೀಟವು ಮೊಟ್ಟೆಯೊಡೆದು ಹೊರಬಂದೊಡನೆಯೇ ಗಂಡು ಕೀಟಗಳು ಅವುಗಳೊಂದಿಗೆ ಮಿಲನಗೊಳ್ಳುತ್ತವೆ. ಹೀಗೆ ಹಲವು ಕಾರಣಗಳಿಗಾಗಿ ಪ್ರಾಣಿಗಳು ಪ್ರಾಂತ್ಯಗಳನ್ನು ಸ್ಥಾಪಿಸಿಕೊಂಡು ಅವುಗಳನ್ನು ಸಂರಕ್ಷಿಸಿಕೊಳ್ಳುತ್ತವೆ. ಟರ್ಷಿಯರಿ ಕನ್ಸ್ಯೂಮರ್, ತೃತೀಯಕ ಗ್ರಾಹಕ ಕನ್ನಡದಲ್ಲಿ, ಮಾಂಸಾಹಾರಿ ಪ್ರಾಣಿಯನ್ನು ತಿನ್ನುವ ಪ್ರಾಣಿ. ಸಸ್ಯಹಾರಿಗಳು ಕೀಟ ಮೊದಲನೇ ಹಂತದ ಗ್ರಾಹಕಗಳಾಗುತ್ತವೆ. ಇವನ್ನು ತಿನ್ನುವ ಮಾಂಸಾಹಾರಿಗಳು ಕಪ್ಪೆ ಎರಡನೇ ಹಂತದ ಗ್ರಾಹಕಗಳಾಗುತ್ತವೆ. ಈ ಮಾಂಸಾಹಾರಿಗಳನ್ನು ತಿನ್ನುವ ಪ್ರಾಣಿಗಳು ಹಾವು, ಹಕ್ಕಿ ಮೊದಲನೆಯ ಹಂತದ ಅಥವಾ ತೃತೀಯಕ ಗ್ರಾಹಕಗಳಾಗುತ್ತವೆ. ಟರ್ಷಿಯರಿ ಟ್ರೀಟ್ಮೆಂಟ್, ತೃತೀಯಕ ಸಂಸ್ಕರಣೆ. ದ್ವಿತೀಯಕ ಸಂಸ್ಕರಣದ ಅನಂತರ ದ್ರವ ತ್ಯಾಜ್ಯದಲ್ಲಿ ಉಳಿದಿರುವ ಕಲ್ಮೆಷಗಳ ಶೇಕಡ 98% ಭಾಗವನ್ನು ತೆಗೆದುಬಿಡುವ ಸಾಮರ್ಥ್ಯವುಳ್ಳ ದ್ರವ್ಯ ತ್ಯಾಜ್ಯ ಸಂಸ್ಕರಣಾ ಕ್ರಿಯೆಯ ಕೊನೆಯ ಹಂತ. ಇಲ್ಲಿ ಸುಮಾರು 40-70% BOD ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ ಕಡಿಮೆಯಾಗುತ್ತದೆ. ದ್ವಿತೀಯಕ ಸಂಸ್ಕರಣದ ಅನಂತರ ದ್ರವ್ಯ ತ್ಯಾಜ್ಯದಲ್ಲಿ ಉಳಿದಿರುವ ತೇಲು ಘನಕಣಗಳ ಸುಮಾರು 70-90%ನಷ್ಟು ಭಾಗ ಬೇರ್ಪಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಇಂಡಸ್ಟ್ರಿಗಳಿಗೂ ಹಾಗೂ ಅಪಾರ್ಟ್ಮೆಂಟ್ಗಳಿಗೂ ಟರ್ಷಿಯರಿ ಟ್ರೀಟ್ಮೆಂಟ್ ಅಥವಾ ತೃತೀಯಕ ಸಂಸ್ಕರಣವನ್ನು ಮಾಡಿ ನೀರನ್ನು ಪುನರ್ಬಳಕೆ ಮಾಡುವಂತೆ ಸೂಚಿಸುತ್ತದೆ. ಇದರಿಂದ 80%ನಷ್ಟು ಫ್ರೆಶ್ ವಾಟರ್ ಉಳಿತಾಯವಾಗುತ್ತದೆ. ಥ್ಯಾಲೋಫೈಟಾ ಕನ್ನಡದಲ್ಲಿ ಥ್ಯಾಲೋಫೈಟಾ ಹಳೆಯ ಸಸ್ಯ ವರ್ಗೀಕರಣದ ಒಂದು ವಿಭಾಗ. ಈ ವಿಭಾಗಕ್ಕೆ ಸೇರಿದ ಸಸ್ಯಗಳಲ್ಲಿ ಕಾಂಡ, ಎಲೆ, ಬೇರುಗಳು ಪ್ರತ್ಯೇಕವಾಗಿ ಇರುವುದಿಲ್ಲ. ಬದಲಾಗಿ ಥ್ಯಾಲಸ್ ಎಂಬ ರಚನೆ ಇರುತ್ತದೆ. ಅತ್ಯಂತ ಸರಳ ಸಸ್ಯಗಳಾದ ಇವು ವಿಕಾಸದ ಪ್ರಾರಂಭಿಕ ಹಂತಗಳಲ್ಲಿಯೇ ಹುಟ್ಟಿಕೊಂಡಿರಬೇಕು. ಈ ಸಸ್ಯಗಳಲ್ಲಿ ಹೂಗಳು ಇರುವುದಿಲ್ಲ. ಪಾಚಿ, ಶಿಲೇಂದ್ರಗಳು ಈ ಗುಂಪಿಗೆ ಸೇರಿದ ಸಸ್ಯವರ್ಗಗಳು. ಕೆಲವರು ಬ್ಯಾಕ್ಟೀರಿಯಾಗಳನ್ನು ಕೂಡ ಥ್ಯಾಲೋಫೈಟಾಗೆ ಸೇರಿಸುತ್ತಾರೆ. ಆದರೆ ಬ್ಯಾಕ್ಟೀರಿಯಾಗಳ ರಚನೆ ಥ್ಯಾಲೋಫೈಟದ ಸಸ್ಯಗಳಿಗಿಂತ ಬೇರೆಯೇ ಆಗಿದೆ. ಹೊಸ ವರ್ಗೀಕರಣದಲ್ಲಿ ಥ್ಯಾಲೋಫೈಟ ವಿಭಾಗವೇ ಇಲ್ಲ. ಈ ವಿಭಾಗದ ಜೀವಿಗಳು ಮೊನೆರಾ, ಪ್ರೋಟಿಸ್ಟಾ ಮತ್ತು ಫಂಗೈ ವಿಭಾಗಗಳಲ್ಲಿ ಹಂಚಿ ಹೋಗಿವೆ. ಥರ್ಮಲ್ ಎನರ್ಜಿ, ಉಷ್ಣ ಶಕ್ತಿ. ಘನ, ದ್ರವ, ಅನಿಲ ರೂಪದಲ್ಲಿರುವ ಯಾವುದೇ ಪದಾರ್ಥದ ಉಷ್ಣತೆಯನ್ನು ಹೆಚ್ಚಿಸುವ ಶಕ್ತಿ. ಈ ಶಕ್ತಿಯನ್ನು ಕುದಿಸಲು, ಕಾಯಿಸಲು, ಅಡಿಗೆ ಮಾಡಲು, ವಿದ್ಯುತ್ ತಯಾರಿಸಲು ಬಳಸಲಾಗುತ್ತದೆ. ಉಷ್ಣತೆಯ ಪ್ರಮಾಣದಿಂದ ಉಷ್ಣಶಕ್ತಿಯನ್ನು ಗುರುತಿಸಲಾಗುತ್ತದೆ. ಉಷ್ಣತೆಯು ಪದಾರ್ಥವೊಂದರ ಉಷ್ಣಶಕ್ತಿಯ ಪ್ರಮಾಣವನ್ನು ಅವಲಂಬಿಸಿದೆ. ಪದಾರ್ಥವೊಂದು ಉಷ್ಣಶಕ್ತಿಯನ್ನು ಹೀರಿಕೊಂಡು ಇನ್ನೊಂದು ಪದಾರ್ಥಕ್ಕೆ ವರ್ಗಾಯಿಸುತ್ತದೆ ಅಥವಾ ಈ ಶಕ್ತಿಯ ಉಷ್ಣರೂಪದಲ್ಲಿ ವಾತಾವರಣವನ್ನು ಸೇರುತ್ತದೆ. ಹೀಗೆ ವಾತಾವರಣವನ್ನು ಸೇರುವ ಉಷ್ಣಶಕ್ತಿಯು ವ್ಯರ್ಥ ಶಕ್ತಿ. ಇದನ್ನು ಮರಳಿ ಪಡೆಯಲಾಗುವುದಿಲ್ಲ. ಉಷ್ಣಶಕ್ತಿಯನ್ನು ಒಂದು ಪದಾರ್ಥದಿಂದ ಹೀರುವುದು ಅಥವಾ ಒಂದು ಪದಾರ್ಥಕ್ಕೆ ವರ್ಗಾಯಿಸುವುದು ಈ ಹೀರುವ ವರ್ಗಾಯಿಸುವ ಪದಾರ್ಥದ ಸಾಮರ್ಥ್ಯದ ಅಳತೆಯೇ ಉಷ್ಣತೆ. ಒಂದು ಪದಾರ್ಥದ ಉಷ್ಣತೆಯಿಂದ ಈ ಪದಾರ್ಥವು ಉಷ್ಣ ಶಕ್ತಿಯನ್ನು ಹೀರುತ್ತದೆ ಅಥವಾ ಕೊಡುತ್ತದೆ ಎಂಬುದು ತಿಳಿದು ಬರುತ್ತದೆ. ಉಷ್ಣ ಶಕ್ತಿಯ ಆಕಾರಗಳೆಂದರೆ ಸೂರ್ಯ, ಕಲ್ಲಿದ್ದಲು, ಸೌದೆ, ಅನಿಲ, ಘನತ್ಯಾಜ್ಯ ಇತ್ಯಾದಿ. ಥರ್ಮಲ್ ಪ್ರಿಸಿಪಿಟೇಷನ್, ಕನ್ನಡದಲ್ಲಿ ಉಷ್ಣ ಅವಕ್ಷೇಪಣ. ವಾತಾವರಣದಲ್ಲಿ ಕಣರೂಪದಲ್ಲಿರುವ ಮಲಿನಕಾರಕಗಳನ್ನು ಸಂಗ್ರಹಿಸುವ ವಿಧಾನ. ಉಷ್ಣ ಪ್ರವಣತೆಯೇ ಈ ವಿಧಾನಕ್ಕೆ ಆಧಾರ. ಎರಡು ಪದಾರ್ಥಗಳ ಮೇಲ್ಮೈ ಉಷ್ಣತೆಯಲ್ಲಿ ವ್ಯತ್ಯಾಸವಿದ್ದಾಗ ಕಣಗಳು ಕಡಿಮೆ ಉಷ್ಣತೆ ಇರುವ ಮೇಲ್ಮೈಗೆ ಬಂದು ಸೇರುತ್ತವೆ. ಹೀಗೆ ಉಷ್ಣತೆಯ ವ್ಯತ್ಯಾಸದಿಂದ ಉಷ್ಣ ಪ್ರವಣತೆಯನ್ನು ಸೃಷ್ಟಿ ಮಾಡಲಾಗುತ್ತದೆ. ಈ ಪ್ರವಣತೆ 1 ಸೆಂಟಿಮೀಟರ್ಗೆ, ಉಷ್ಣ ವ್ಯತ್ಯಾಸ 1 ಸೆಂಟಿಮೀಟರ್ಗೆ 300 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಇರುತ್ತದೆ. ಥರ್ಮೋಸ್ಪಿಯರ್, ಕನ್ನಡದಲ್ಲಿ ಉಷ್ಣಗೋಳ. ವಾತಾವರಣದ ಮೇಲ್ಸ್ತರ ಸುಮಾರು 80 ಕಿಲೋಮೀಟರ್ಗಳಿಂದ ಪ್ರಾರಂಭವಾಗುವ ಈ ವಲಯವು 400 ಮೀಟರ್ಗಳವರೆಗೆ ವಿಸ್ತರಿಸಿದೆ. ಈ ವಲಯದಲ್ಲಿ ಸೌರ ವಿಕಿರಣದ ಹ್ರಸ್ವ ತರಂಗಗಳು ಹೀರಲ್ಪಡುತ್ತವೆ. ಇಲ್ಲಿನ ಉಷ್ಣತೆ -90 ಡಿಗ್ರಿ ಸೆಂಟಿಗ್ರೇಡ್ನಿಂದ 1650 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಇರುತ್ತದೆ. ಎತ್ತರಕ್ಕೆ ಏರಿದಂತೆ ಉಷ್ಣತೆಯು ಹೆಚ್ಚಾಗುತ್ತದೆಯಾದರೂ ಇಲ್ಲಿ ವಾಯು ಸಾಂದ್ರತೆ ಕಡಿಮೆಯಾಗಿರುವುದರಿಂದ ಉಷ್ಣವಾಹಕತೆ ಕಡಿಮೆ. ಉಲ್ಕೆಗಳು, ವ್ಯರ್ಥವಾಗಿರುವ ಕೃತಕ ಉಪಗ್ರಹಗಳು ಈ ವಲಯವನ್ನು ಪ್ರವೇಶಿಸಿ ಗಾಳಿಯೊಂದಿಗೆ ಘರ್ಷಿಸಿ ಅಧಿಕ ಉಷ್ಣತೆಯನ್ನು ಹೊರಹೊಮ್ಮಿಸುತ್ತವೆ. ಹೀಗೆ ಉಂಟಾದ ಉಷ್ಣತೆಯಲ್ಲಿ ಉಲ್ಕೆ ಹಾಗೂ ಉಪಗ್ರಹಗಳು ಸುಟ್ಟು ಬೂದಿಯಾಗುತ್ತವೆ. ಇದರಿಂದ ಭೂಮೇಲ್ಮೈಗೆ ಇವುಗಳಿಂದ ಸಂಭವಿಸುವ ತೊಂದರೆಗಳು ತಪ್ಪುತ್ತವೆ. ಹೀಗಾಗಿ ಈ ವಲಯವನ್ನು ರಕ್ಷಣಾ ವಲಯವೆನ್ನುತ್ತಾರೆ. ಈ ವಲಯವು ಅಯನಗೋಳದ ಭಾಗ. ಥ್ರೆಶೋಲ್ಡ್ ಲಿಮಿಟ್ ವ್ಯಾಲ್ಯೂ, TLV, ಕನ್ನಡದಲ್ಲಿ ಸೀಮಾ ಮೌಲ್ಯ. ಮಾಲಿನ್ಯ ಅಧ್ಯಯನದಲ್ಲಿ ಒಂದು ಕಾರ್ಖಾನೆಯ ಕೆಲಸಗಾರರು ತಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರದಂತೆ ಪ್ರತಿದಿನವೂ ಒಡ್ಡಿಕೊಳ್ಳಬಹುದಾದ ಯಾವುದೇ ವಾಯುಮಾಲಿನ್ಯಕಾರಕ ಪ್ರಮಾಣ, ಇದನ್ನು TLV, ಥ್ರೆಶೋಲ್ಡ್ ಲಿಮಿಟ್ ವ್ಯಾಲ್ಯೂ ಎಂದು ಹೇಳುತ್ತಾರೆ. ಮಲಿನಕಾರಕವು ಈ ಪ್ರಮಾಣದಲ್ಲಿ ಕೆಲಸಗಾರರ ಆರೋಗ್ಯದ ಮೇಲೆ ಯಾವುದೇ ಅಡ್ಡಪರಿಣಾಮವನ್ನು ಬೀರಬಾರದು. ಆದಾಗ್ಯೂ ಹಲವು ಮಲಿನಕಾರಕಗಳು ಈ ಮಿತ ಪ್ರಮಾಣದ ಸೇವನೆಯಿಂದ ಕೆಲವು ಕೆಲಸಗಾರರಿಗೆ ಅಸ್ತವ್ಯಸ್ತತೆ ಉಂಟಾದ ಪ್ರಕರಣಗಳು ದಾಖಲಾಗಿವೆ. ಥ್ರೆಶೋಲ್ಡ್ ಆಫ್ ಪೇನ್, ವೇದನೆಯ ಮಿತಿ. ವಾಯುಮಾಲಿನ್ಯದಲ್ಲಿ ಯಾವುದೇ ಒಂದು ಆವೃತ್ತಿಯಲ್ಲಿ ವ್ಯಕ್ತಿಯೊಬ್ಬರ ಕಿವಿಗಳ ವೇದನೆಯನ್ನುಂಟು ಮಾಡುವ ಶಬ್ದ ಒತ್ತಡದ ಕನಿಷ್ಠ ಮಟ್ಟ. ಇಲ್ಲಿಗೆ 433ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 19ನೆಯ ಪದ್ಯ. ಆ ಪದ್ಯ ಹೀಗೆ ಇದೆ. ಬಿಗಿದ ಮರ್ದಿರ್ದ ತೋಳೆ ಸಡಿಲೆ ಜೋಲೆ ಮೊಗಂ ಮೊಗದಿಂದ ಮೊಯ್ಯ ಗೊಯ್ಯಗೆ ನಗೆ ಗಣಗಳಾಲಿ ಮಗಳು ದಂತಿರೆ ಮುಚ್ಚಿರೆ ಸುಯ್ಯಡಂಗೆ ಮೆಲ್ಲಗೆ ಮರೆ ಸುಂದಿದಂದ ದೊಳೆ ಜೋಲ್ದ ನಿಜೇಶನಾಲತಾಂಗಿ ತೊಟ್ಟಗೆ ಕೊಳೆ ನೋಡಿ ಕೆಟ್ಟ ನಿನಿಯಂ ಮರೆ ಸುಂದಿದನು ಬಳಲ್ದನು. ಇದರ ಅನ್ವಯವನ್ನು ಹೀಗೆ ಮಾಡಬಹುದು. ಬಿಗಿದು ಅಮರಿದ್ದ ತೋಳು ಸಡಿಲೆ ಜೋಲೆ ಮೊಗಂ ಮೊಗದಿಂದ ಒಯ್ಯ ಗೊಯ್ಯಗೆ ನಗೆಗಣ್ಗಳು ಆಲಿ ಮಗಳದಂತಿರೆ ಮುಚ್ಚಿರೆ ಸುಯ್ಯು ಅಡಂಗೆ ಮೆಲ್ಲಗೆ ಮರೆ ಸೊಂದಿದ ಅಂದದೊಳೆ ಜೋಲ್ದ ನಿಜೇಶನಂ ಆ ಲತಾಂಗಿ ತೊಟ್ಟಗೆಗಳು ನೋಡಿ ಕೆಟ್ಟೆಂ ಇನಿಯಂ ಮರೆ ಸೊಂದಿದನು ಬಳಲ್ದನು. ಇದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ಈಗ ನಾನು ಮಾಡುತ್ತೇನೆ. ಹೀಗೆ ಆಗಲೇ ನಾನು ಹೇಳಿದ ಹಾಗೆ ಮಾದ್ರಿಯ ಚೆಲುವಿಕೆಗೆ ಸೋತಂತಹ ಪಾಂಡುರಾಜ ಕಿನ್ನಮ ಋಷಿಯ ಶಾಪವನ್ನು ಮರೆತು ಆಕೆಯನ್ನು ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡ ತಕ್ಷಣವೇ ಆ ಋಷಿ ಹೇಳಿದ ಶಾಪ ಪರಿಣಾಮವನ್ನು ಬೀರತೊಡಗುತ್ತದೆ. ಹೇಗೆ? ಬಿಗಿದು ಅಮರ್ದಿರ್ದ ತೋಳ್ ಸಡಿಲೆ, ಮಾದ್ರಿಯನ್ನು ಗಟ್ಟಿಯಾಗಿ ಆತ ಅಪ್ಪಿಕೊಂಡಿದ್ದ ಹಾಗೆ ಬಿಗಿದು ಅಮರ್ದಿರ್ದ, ಬಿಗಿದು ಗಟ್ಟಿಯಾಗಿ ಹಿಡಿದಿದ್ದ ತೋಳ್ ತೋಳು ಸಡಿಲೆ ಸಡಿಲ ಆಯ್ತಾ ಆಗುತ್ತಾ ಹೋಯಿತು. ಜೋಲೆ ಮೊಗಂ ಮುಖವು ಜೋತು ಬಿಡುವುದಕ್ಕೆ ತೊಡಗಿತ್ತು. ಮೊಗದಿಂದ ಒಯ್ಯ ಗೊಯ್ಯಗೆ ನಗೆಗಣ್ಗಳ್ ಆಲಿ ಮಗಳುದಂತಿರೆ. ಮುಖದಲ್ಲಿ ಇದ್ದಂತಹ ನಗೆ ಮೊಗದಿಂದ ಮೊಯ್ಯ ಗೊಯ್ಯಗೆ ಒಂದೇ ನಿಧಾನಕ್ಕೆ ನಗೆಗಣ್ಗಳ್ ಆಲಿ ಮಗಳುದಂತಿರೆ. ನಗೆಯನ್ನು ಸೂಸುವಂತಹ ಕಣ್ಣುಗಳು ಹಿಂದಕ್ಕೆ ಸರಿಯುವುದಕ್ಕೆ ತೊಡಗಿದವು ಮತ್ತು ಹಾಗೆ ಆಗಿ ಕಣ್ಣು ಮುಚ್ಚುತ್ತಾ ಬರುವುದಕ್ಕೆ ತೊಡಗಿತ್ತು. ಸುಯ್ಯು ಅಡಂಗೆ ಉಸಿರಾಟ ನಿಂತಿತ್ತು. ಮೆಲ್ಲಗೆ ಮರಸೊಂದಿದಂದದೊಳೆ ನಿಧಾನಕ್ಕೆ ಮೈ ಮರೆತ ಹಾಗೆ ಚಕ್ರವರ್ತಿ ಜೋಲುತ್ತಾ ಹೋದ. ಅಂತಹ ನಿಜೇಶನನ ತನ್ನ ಗಂಡನನ್ನು ಆ ಲತಾಂಗಿ ತೊಟ್ಟಗೆ ಕೊಳೆ ನೋಡಿ ಬೇಗನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕೆಟ್ಟೆ ಅಂತ ಒಂದೇ ಸಲ ಹೇಳಿದ್ಲು. ಇನಿಯಂ ಮರೆಸೊಂದಿದನೋ, ಗಂಡ ಮೂರ್ಛೆ ಹೋದಿದನೋ, ಅಥವಾ ಬಳಲ್ದನೋ, ಅಥವಾ ಬಳಲಿಕೆ ಉಂಟಾಯಿತೋ ಎಂದು ಆಕೆ ಗೊಂದಲಕ್ಕೆ ಒಳಗಾದ್ಲು. ಈ ಪದ್ಯದ ಸೂಕ್ಷ್ಮತೆಯನ್ನು ಮತ್ತು ಪರಿಣಾಮಕಾರಿತನವನ್ನು ಗಮನಿಸ್ಬೋದು. ಪಾಂಡು ಚಕ್ರವರ್ತಿ ಚೆಲುವಿಕೆಯಿಂದ ಕೂಡಿರುವಂತಹ ಮಾದ್ರಿಯನ್ನು ಅಪ್ಪಿಕೊಂಡ. ಅಪ್ಪಿದ ತಕ್ಷಣ ಏನಾಯಿತು ಎನ್ನುವುದನ್ನು ಪಂಪ ಒಂದೊಂದು ವಿವರಗಳನ್ನು ಕೂಡ ಬಿಡದೆ ಹೇಳ್ತಾನೆ. ಅಂದರೆ ಕಣ್ಣಿಗೆ ಕಟ್ಟುವ ಹಾಗೆ ಬಿಗಿದಿದ್ದಂತಹ ತೋಳು ಸಡಿಲಾಯಿತು, ಮುಖ ಜೋಲ ತೊಡಗಿತ್ತು, ನಗುಮುಗದಲ್ಲಿದ್ದಂಥ ನಗೆ ಮೊಗವನ್ನು ಸೂಸುವಂಥ ಕಣ್ಣುಗಳು ಆಲಿ ಮಗುಳುಚಿದವು ಅಂದರೆ ಆಲಿ ಮಗುಳಿದವು ಅಂದರೆ ಕಣ್ಣು ಹಿಂದಕ್ಕೆ ಸರಿಯುವುದಕ್ಕೆ ತೊಡಗಿತ್ತು. ಆಮೇಲೆ ಮುಚ್ಚಿ ಹೋಯಿತು, ಉಸಿರು ನಿಂತಿತ್ತು, ನಿಧಾನಕ್ಕೆ ಮೈ ಮರೆತ ಹಾಗೆ ಆತ ಜೋತು ಬಿದ್ದ. ಇದನ್ನು ಮಾದ್ರಿ ಕಂಡಳು. ಅಂದರೆ ಸಾವಿನ ಪ್ರತಿಯೊಂದು ಹಂತವನ್ನು, ಸಾವು ಬಂದಾಗ ದೇಹದಲ್ಲಿ ಆಗುವ ಚಲನವಲನಗಳನ್ನು, ದೇಹ ಅದಕ್ಕೆ ಉಂಟು ಮಾಡುವ ಪ್ರತಿಕ್ರಿಯೆಯನ್ನು ಪಂಪ ವಿವರಿಸ್ತಾ ಹೋಗ್ತಾನೆ. ಇಲ್ಲಿ ಒಂದು ಅಂಶವನ್ನು ಈಗ ಪ್ರಸ್ತಾಪ ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ. ಮೊದಲನೇದಾಗಿ ನಾವು ಈವರೆಗಿಂದಲೇ ಹೇಳ್ತಾ ಬಂದಂಥ ಕಾವ್ಯ ಭಾಷೆಯ ಒಂದು ಹದವಾದ ಮಿಳಿತ ಇಲ್ಲಿಗೆ ಬಂದಿದೆ. ನಾನಾಗಲೇ ಹೇಳಿದಾಗೆ ಪಂಪ ಆಡು ಭಾಷೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬದಲಾವಣೆ ಮಾಡ್ತಾನೆ. ಆ ಬದಲಾವಣೆ ಮಾಡುವಂಥ ಒಂದು ಕ್ರಮ ಅದರಲ್ಲಿ ಏನಾಗ್ತದೆ ಅಂದರೆ ಅದು ಏನೇ ಇದ್ದರೂ ಕೂಡ ನಾಮಪದ, ಕ್ರಿಯಾಪದ ಮತ್ತು ಕರ್ಮಪದ ಇವುಗಳಲ್ಲಿ ಭಾಷೆಯಲ್ಲಿ ವ್ಯತ್ಯಾಸ ಬರಲೇಬೇಕಾಗ್ತದೆ. ಯಾಕಂದರೆ ಕರ್ತೃ ಕರ್ಮ ಕ್ರಿಯೆ ನಾಮಪದ, ಕರ್ತೃ ಅಂದರೆ ನಾಮಪದ, ಈ ನಾಮಪದ ಕರ್ಮಪದ ಮತ್ತು ಕರ್ತೃತ್ವ ಮಾಡಬೇಕಾದ ಕೆಲಸ ಇವುಗಳನ್ನು ಹೇಳದೆ ಯಾವುದೇ ಭಾಷೆಯನ್ನು ಕೂಡ ನಾವು ಪ್ರಯೋಗ ಮಾಡುವಾಗಿಲ್ಲ. ಏನಿದ್ದರೂ ಕೂಡ ಯಾವ ಭಾಷೆಯನ್ನು ಪ್ರಯೋಗ ಮಾಡುವುದರೂ ಕೂಡ ಕರ್ತೃಕರ್ಮ ಕ್ರಿಯೆ ಇವುಗಳ ಮೂಲಕ ಅದನ್ನು ವ್ಯಕ್ತಪಡಿಸಬೇಕಾಗ್ತದೆ. ಪಂಪನ ಕಾವ್ಯ ಭಾಷೆ ನಿಧಾನಕ್ಕೆ ಏನು ಮಾಡಿತು ಎನ್ನುವುದನ್ನು ನಾನು ಹೇಳ್ತಾ ಬಂದೆ. ಕ್ರಿಯಾಪದವನ್ನು ಪಲ್ಲಟಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಪಂಪ ಬಂದ. ಅಂದರೆ ಅದು ಬರಬೇಕಾದ ಜಾಗದಲ್ಲಿ ಆಡು ಮಾತಲ್ಲಿ ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿ ಬರ್ತದೆ, ಆದರೆ ಪಂಪ ಅದನ್ನು ನಿಧಾನಕ್ಕೆ ಅಲ್ಲಿಂದ ತೆಗೆದು ಕೆಲವು ಸಲ ವಾಕ್ಯದ ಮೊದಲಿಗೋ ಅಥವಾ ವಾಕ್ಯದ ನಡುವೆಯೋ ತರುವ ಪ್ರಯತ್ನ ಮಾಡ್ತಾ ವಾಕ್ಯದ ಮೊದಲಿಗೆ ಬಂದರೆ ಉದ್ದಕ್ಕೆ ನಾಮಪದಗಳು ಅದಕ್ಕೆ ಬರುವ ಹಾಗೆ ಮಾಡ್ದ, ಮತ್ತು ವಾಕ್ಯದ ಮಧ್ಯೆ ಬಂದಾಗ ಏನಾಗ್ತದೆ ಅಂದರೆ ಸಹಜವಾಗಿಯೇ ಕ್ರಿಯಾಪದದ ಮೊದಲಿಗೆ ಮತ್ತು ಕ್ರಿಯಾಪದ ನಂತರ ನಾಮಪದಗಳು ಬಳಕೆ ಆಗ್ತಾ ಹೋಗ್ತವೆ. ಅದರ ಪರಿಣಾಮಕಾರಿಯಾದಂತಹ ಒಂದು ಅಭಿವ್ಯಕ್ತಿ ಇಲ್ಲಿದೆ. ಬಿಗಿದು ಅಮರ್ದಿದ್ದ ತೋಳ್ ಸಡಿಲೆ, ಜೋಲೆ ಮೊಗಂ ಮೊಗದಿಂದ ಒಯ್ಯ ಗೊಯ್ಯಗೆ ನುಣ್ಗಳ ನಗೆಗಣ್ಗಳ ಆಲಿ ಮಗಳುದಂತೀರಿ. ಇಲ್ಲಿ ಒಂದು ವಿಶೇಷ ಗಮನಿಸಬೇಕು. ಕ್ರಿಯಾಪದವನ್ನು ಮತ್ತೆ ಮತ್ತೆ ಪಂಪ ತರುವ ಪ್ರಯತ್ನವನ್ನು ಮಾಡ್ತಾನೆ. ತೋಳ್ ಸಡಿಲೆ, ಜೋಲೆ ಮೊಗಂ, ಒಯ್ಯಗೊಯ್ಯಗೆ ನಗೆ ಗಂಡುಗಳು ಮಗುಳ್ದಂತಿರೆ, ಮುಚ್ಚಿರೆ, ಅಡಂಗೆ, ಮರೆಸೊಂದಿದಂದ ಮರಸೊಂದು, ಜೋಲು, ನೋಡಿ. ಇಲ್ಲಿ ಅಂದರೆ ಕ್ರಿಯಾಪದವನ್ನು ಮತ್ತೆ ಮತ್ತೆ ತರುವುದರ ಮೂಲಕ ಕೂಡ ಪಂಪ ಈ ಪರಿಣಾಮವನ್ನು ಈಗ ಮಾಡ್ತಾ ಇದ್ದಾನೆ. ಅಂದರೆ ಒಂದ ಕ್ರಿಯಾಪದವನ್ನು ಪಲ್ಲಟಿಸುವುದು ಅಥವಾ ಕ್ರಿಯಾಪದದ ಮೇಲೆ ಕ್ರಿಯಾಪದವನ್ನು ತರ್ತಾ ತರ್ತಾ ಕ್ರಿಯಾಪದದಿಂದಲೇ ಆ ಕ್ರಿಯೆ ಅಂದರೆ ಒಂದು ಕ್ರಿಯೆಯನ್ನು ಅದರ ತೀವ್ರತೆಯನ್ನು ತರುವಂಥ ಪ್ರಯತ್ನವನ್ನು ಪಂಪ ಮಾಡ್ತಾನೆ. ಅಂದರೆ ಸಾಮಾನ್ಯವಾಗಿ ಹಾಡು ಮಾತಿನಲ್ಲಿ ಒಂದು ಕ್ರಿಯಾಪದ ಬಳಕೆ ಆಗ್ತದೆ ಒಂದು ವಾಕ್ಯದಲ್ಲಿ, ಆದರೆ ಇಲ್ಲಿ ಹಾಗಲ್ಲ. ಅನೇಕ ವಾಕ್ಯಗಳನ್ನು ಮತ್ತೆ ಮತ್ತೆ ತರುವುದರ ಮೂಲಕ ಪಂಪ ಅಂದರೆ ನಾನು ಹಿಂದೆ ಹೇಳಿದಾಗ ಕಾವ್ಯದಲ್ಲಿ ಕ್ರಿಯಾಪದ ಬಂದಾಗ ಅದೊಂದು ತೊಡಕಾಗ್ತದೆ. ಕಾವ್ಯದಲ್ಲಿ ಕ್ರಿಯಾಪದ ಸಹಜವಾಗಿ ಬಂದಾಗ ಅದೊಂದು ವರದಿಯ ರೂಪದಲ್ಲಿ ಆತು ಅಥವಾ ಆಡು ಮಾತಿನ ರೂಪದಲ್ಲಿ ಅದು ಕಾಣಿಸ್ಕೊಳ್ತದೆ. ಆದರೆ ಕ್ರಿಯಾಪದವನ್ನು ಮತ್ತೆ ಮತ್ತೆ ಪ್ರಯೋಗ ಮಾಡ್ತಾ ಬಂದಾಗ ಮತ್ತು ಅನಂತರ ಕ್ರಿಯಾಪದಗಳನ್ನು ಸತತವಾಗಿ ಬಳಸ್ತಾ ಬಳಸ್ತಾ ಒಂದೆರಡು ನಾಮಪದಗಳನ್ನು ತಂದಾಗ ಕಾವ್ಯಕ್ಕೆ ಒಂದು ನುಣುಪು, ಹೊಸತನ, ಸೊಗಡು ಬರ್ತದೆ. ಅದನ್ನು ಇಲ್ಲಿ ಮಾಡ್ತಾನೆ. ಹಾಗಾದ್ರಿಂದಾಗಿ ನಾವು ಒಂದು ಗಮನಿಸಬೇಕಾದ್ದು, ಪಂಪನಿಗೆ ಕ್ರಿಯಾಪದವನ್ನು ಬಳಸಬೇಕು ಎಲ್ಲಿ ಎನ್ನುವ ಒಂದು ಯೋಚನೆಯು ಬಹಳ ಸರಿಯಾಗಿಯೇ ಇದೆ. ಅದರ ಜೊತೆಗೆ ಈ ಕಾವ್ಯಕ್ಕೆ ತೊಂದರೆ ಕೊಡುವ ಕ್ರಿಯಾಪದವನ್ನು ಏನು ಮಾಡಬೇಕು ಮತ್ತು ಅದಕ್ಕೆ ಸರಿಯಾಗಿ ಅದನ್ನು ಹೇಗೆ ಹದ್ದುಬಸ್ತಲ್ಲಿ ಇಡಬೇಕು ಎನ್ನುವ ಒಂದು ಸರಿಯಾದ ಯೋಚನೆ ಕೂಡ ಇದೆ. ಅದಕ್ಕೆ ಏನು ಮಾಡ್ತಾನೆ, ಕ್ರಿಯಾಪದದ ಮೇಲೆ ಕ್ರಿಯಾಪದಗಳನ್ನು ತಂದರೆ ಏನಾಗುತ್ತೆ ಎನ್ನುವುದನ್ನು ಕೂಡ ಪ್ರಯೋಗ ಮಾಡ್ತಾನೆ. ಮತ್ತು ಆ ಪ್ರಯೋಗದಲ್ಲಿ ಆತ ಯಶಸ್ವಿ ಆಗ್ತಾನೆ. ಒಂದು ಅದರಲ್ಲೂ ಕೂಡ ಸಾವಿನಂಥ ಒಂದು ಕ್ರಿಯೆಯನ್ನು ಹೇಳುವಾಗ, ಯಾಕಂದರೆ ಅಲ್ಲಿ ಸಾವು ಬಂದಾಗ ಸತತವಾಗಿ ಕ್ರಿಯೆಗಳೇ ಆಗೋದು, ಅದನ್ನು ವಾಕ್ಯ ರೂಪದಲ್ಲಿ ಕಾವ್ಯ ಭಾಷೆಯಲ್ಲೂ ಕೂಡ ತರ್ತಾ ಆ ಕ್ರಿಯೆಯನ್ನು ಮತ್ತೆ ಮತ್ತೆ ಪುನರಾವರ್ತಿಸುವ ಮೂಲಕ ಒಂದು ಆ ಕ್ರಿಯಾಪದದ ಸಾರ್ಥಕತೆಯನ್ನು ಕೂಡ ಕಾವ್ಯ ಭಾಷೆಯಲ್ಲಿ ಪಂಪ ಬಳಸ್ತಾನೆ. ಅದು ಒಂದು. ಎರಡನೇದಾಗಿ ಈಗ ಶತಶೃಂಗ ಪರ್ವತದಲ್ಲಿ ಪಾಂಡುಚಕ್ರವರ್ತಿ ಬಂದಿದ್ದಾನೆ. ಶತಶೃಂಗ ಪರ್ವತದಲ್ಲಿ ಪಾಂಡುಚಕ್ರವರ್ತಿ ಬಂದಿರೋದು ಚಕ್ರವರ್ತಿಯಾಗಿ ಅಲ್ಲ, ಬದಲಾಗಿ ಭೀಷ್ಮ ದ್ರೋಣಾದಿಗಳು ಕೂಡ ಶತಶೃಂಗ ಪರ್ವತಕ್ಕೆ ನೀನು ಹೋಗಬೇಡ, ಅದನ್ನು ವೈದಿಕೋಕ್ತಿಯಿಂದ ಯಾಗಗಳೆಲ್ಲ ಮೂಲಕ ಅಂದರೆ ಕಿಂದ ಮಹರ್ಷಿಯ ಶಾಪವನ್ನು, ನಿನ್ನ ಹೆಂಡತಿಯನ್ನು ನೀನು ಕೂಡಿದಾಗ ನಿನಗೆ ಮರಣವಹುದು ಎನ್ನುವಂಥ ಈ ಶಾಪವನ್ನು ವೈದಿಕೋಕ್ತಿಯ ವಿಧಾನದಲ್ಲಿ ಅಥವಾ ಯಾಗ ಯಜ್ಞಗಳ ಮೂಲಕ ನಾವು ಪರಿಹರಿಸಬಹುದು ಅಂತ ಹೇಳಿದಾಗಲೂ ಕೂಡ ಆತ ಇಲ್ಲ, ನನಗೆ ಈ ದೇಹವೇ ಬೇಡ, ಸಾರಂ ಅನಂಗ ಜಂಗಮ ಲತಾ ಲಲಿತಾಂಗಿಯರಿಂದಲ್ತೆ ಸಂಸಾರಂ ಎನ್ನುವಂಥ ಒಂದು ಮಾತು ಏನಿದೆ, ಅಂದರೆ ಸಂಸಾರ ಎನ್ನುವುದು ಮನ್ಮಥನ ಅಲೆದಾಡುವ ಬಳ್ಳಿಗಳ ಆಗಿರುವಂತಹ ಸ್ತ್ರೀಯರಿಂದಲೇ ಸಂಸಾರಕ್ಕೆ ಸಾರ ಬರುವುದು ಎನ್ನುವಂಥ ಲೋಕೋಕ್ತಿ ಏನಿದೆ ಅದು ನನಗಿನ್ನು ಬೇಡ ಅಂತ ಹೇಳಿ ಬಿಟ್ಟು, ಅಂದರೆ ಹೆಣ್ಣು ಮಕ್ಕಳ ಸಹವಾಸವೇ ಬೇಡ ಅಂತ ಹೇಳಿ ಋಷಿ ಮುನಿಗಳಲ್ಲಿಗೆ ಪಾಂಡು ಚಕ್ರವರ್ತಿ ಬಂದ. ಆ ಬಂದು ಸ್ವಲ್ಪ ದಿನ ಆತ ಚೆನ್ನಾಗಿಯೇ ಇದ್ದ, ಋಷಿಯ ಮುನಿಗಳ ಹಾಗೆಯೇ ಇದ್ದ. ಭಾರದ್ವಾಜ, ಅತ್ರಿ ಮೊದಲಾದ ಋಷಿಗಳು ಅವನನ್ನು ತಪಸ್ಸು ಎಂದೇ ಭಾವಿಸ್ತಿದ್ರು. ಆದರೆ ಅದರ ನಡುವೆ ಈ ವಸಂತದ ಆಗಮನ ಆಗ್ತದೆ. ಈ ವಸಂತದ ಆಗಮನ ಆದಾಗ ಇಲ್ಲಿವರೆಗೆ ಸಹಿಸಿ ಯಾವ ತನ್ನ ಮನಸ್ಸನ್ನು ದೃಢವಾಗಿ ನಿಲ್ಲಿಸಿದನೋ ಆ ಮನಸ್ಸನ್ನು ಚಕ್ರವರ್ತಿ ತಡೆಯದೆ ಹಾಗೆ ತಡೆಯದೆ ಮಾದರಿಯ ಕಡೆಗೆ ಮೋಹಗೊಳ್ಳುತ್ತಾನೆ. ಇದು ಇಲ್ಲಿ ನಡೆದಿರುವಂಥ ಒಂದು ಸಂಗತಿ. ಆದರೆ ನಾವು ಗಮನಿಸಬೇಕು, ಇದಕ್ಕೆ ಹಿನ್ನೆಲೆಯಾಗಿ ವಸಂತ ಮಾಸದ ವರ್ಣನೆ ಅಥವಾ ಪ್ರಕೃತಿಯ ವರ್ಣನೆಯನ್ನು ಪಂಪ ಕೊಟ್ಟದ್ದು ಯಾಕೆ? ಅದು ಕೇವಲ ಕಾವ್ಯದ ಔಪಚಾರಿಕ ಲಕ್ಷಣಗಳನ್ನು ಹೇಳುವುದಕ್ಕೆ ಮಾತ್ರವೋ ಅಥವಾ ಪರಂಪರೆಯಿಂದ ಹೀಗೆ ಕವಿಗಳು ವಸಂತ ಮಾಸವನ್ನು ವರ್ಣಿಸ್ತಾ ಬಂದರು ಆ ಕಾರಣಕ್ಕಾಗಿ ನಾನು ವರ್ಣಿಸಬೇಕೆನ್ನುವಂಥ ಉದ್ದೇಶವೋ ಅಥವಾ ಬೇರೆ ಏನಾದರೂ ಇದೆಯೋ ಎನ್ನುವಂಥ ಪ್ರಶ್ನೆ ಎದುರಾಗ್ತದೆ. ಮಾದರಿಯನ್ನು ಪಾಂಡು ಚಕ್ರವರ್ತಿ ನೇರವಾಗಿ ತಬ್ಬಿಕೊಂಡ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ? ಮಹಾಭಾರತದಲ್ಲಿ ಈ ಥರದ ವರ್ಣನೆ ಏನು ಇಲ್ಲ, ಅಂದರೆ ವ್ಯಾಸ ಮಾಡಿರುವಂಥ ವ್ಯಾಸನ ಮಹಾಭಾರತದಲ್ಲಿ ಈ ಥರದ ಒಂದು ವಸಂತದ ಆಗಮನದ ವರ್ಣನೆ ಏನೂ ಇಲ್ಲ. ಆದರೆ ಕವಿಯಾಗಿ, ಮಹಾಕವಿಯಾಗಿ ಪಂಪ ಇದನ್ನು ಯಾಕೆ ಮಾಡ್ತಾನೆ ಅಂದರೆ ಈ ಸಮಾಗಮಕ್ಕೆ, ಪಾಂಡು ಮತ್ತು ಮಾದ್ರಿಯರ ಈ ಸಮಾಗಮಕ್ಕೆ ಹಿನ್ನೆಲೆಯಾಗಿ ವಸಂತ ಮಾಸದ ವರ್ಣನೆ ಯಾಕೆ ಕೊಡಬೇಕು ಎನ್ನುವ ಪ್ರಶ್ನೆ ಉಂಟಾಗ್ತದೆ. ಹಾಗೆ ಉಂಟಾಗ

ಆದಾಗ ನಾವು ಗಮನಿಸಬೇಕಾದೇನು ಅಂತಂದರೆ, ಪಂಪ ಅದನ್ನು ಉದ್ದೇಶಪೂರ್ವಕವಾಗಿಯೇ ಕೊಡ್ತಾನೆ ಅಂತ ನನಗೆ ಅನಿಸ್ತದೆ. ಯಾಕೆಂತಂದರೆ ನಮ್ಮ ಯಾವತ್ತೂ ಚಟುವಟಿಕೆಗಳು ಅಥವಾ ನಮ್ಮ ವರ್ತನೆಗಳು ಅಥವಾ ನಾವು ಮಾಡುವ ಕಾರ್ಯಗಳು ಅದು ಪ್ರಕೃತಿಯ ನಿಯಮಕ್ಕೆ ಬದ್ಧವಾಗಿಯೇ ಇರ್ತವೆ. ಆ ಪ್ರಕೃತಿಯ ನಿಯಮವನ್ನು ಮೀರಿ ನಮಗೆ ವರ್ತನೆ ಮಾಡೋದಕ್ಕೆ ಆಗುವುದಿಲ್ಲ. ಈ ಆಳವಾದ ತಿಳುವಳಿಕೆ ಪಂಪನ ಈ ವರ್ಣನೆ ಹಿಂದೆ ಇದೆ ಅಂತ ನನಗನ್ನಿಸ್ತದೆ. ಯಾಕೆಂತಂದರೆ ಆ ವಸಂತ ಮಾಸ ಬಂದದ ಕಾರಣಕ್ಕಾಗಿ ಮಾದ್ರಿದೇವಿಗೆ ವನಾಸಕ್ತಿ ಉಂಟಾಯಿತು, ಕ್ರೀಡಾಸಕ್ತಿ ಉಂಟಾಯಿತು, ಪಾಂಡು ಚಕ್ರವರ್ತಿಗೆ ಅವಳು ಆಕರ್ಷಣೆಯಾಗಿ ಕಂಡಳು. ನಾವು ಇತ್ತೀಚೆಗೆ ಕೆಲವು ವಿವರಗಳನ್ನು ಅಥವಾ ಕೆಲವು ವಾರ್ತೆಗಳನ್ನು ಗಮನಿಸ್ತೇವೆ. ಸಾಮಾನ್ಯವಾಗಿ ಸನ್ಯಾಸಿ ಅನಿಸಿಕೊಂಡವರು ಏನು ಮಾಡ್ತಿದ್ದಾರೆಂದರೆ, ಈ ಹೆಣ್ಣು ಮಕ್ಕಳ ಕಾರಣದಿಂದಾಗಿ ಬಹಳ ವ್ಯಾಪಕವಾದ ನಿಂದೆಯನ್ನು ಅಥವಾ ಅವಮಾನವನ್ನು ತಾಳುವಂಥ ಒಂದು ಸಂದರ್ಭ ಆಧುನಿಕ ಕಾಲಘಟ್ಟದಲ್ಲಿ ನಾವು ಕಾಣುತ್ತೇವೆ. ಇದಕ್ಕೂ ಪಾಂಡು ಚಕ್ರವರ್ತಿಯ ಈ ವರ್ತನೆಗೂ ನೇರ ಸಂಬಂಧ ಇದೆ ಅಂತ ನನಗನ್ನಿಸ್ತದೆ. ಯಾಕೆಂತಂದರೆ ಪಾಂಡು ಚಕ್ರವರ್ತಿಯು ಕೂಡ ಋಷಿಯಾಗಿ ಮುನಿಯಾಗಿ ಇರುತ್ತೇನೆ ಎಂದು ಎನ್ನುವ ಕಾರಣಕ್ಕಾಗಿ ಶತಶೃಂಗಕ್ಕೆ ಬಂದವನು. ಆ ಬಂದವನು ಹೆಣ್ಣಿನ ಸಹವಾಸಕ್ಕೆ ಒಳಗಾಗ್ತಾನೆ. ಈಗಲೂ ಹಾಗೆ ಆಗೋದು. ಯಾರನ್ನು ನಾವು ಸನ್ಯಾಸಿಗಳು ಅಂತ ಹೇಳ್ತೇವೆಯೋ ಆ ಸನ್ಯಾಸಿಗಳು ಕೆಲವು ಸಲ ಅಂದರೆ ಬಹುತೇಕವಾಗಿ ಈ ಥರದ ಹೆಣ್ಣು ಮಕ್ಕಳ ಆಕರ್ಷಣೆಯಿಂದಲೋ ಅಥವಾ ಯಾವ ಕಾರಣಕ್ಕೂ ಗೊತ್ತಿಲ್ಲ ಅವರು ಕೂಡ ನಿಂದಾಪರರಾಗಿ ಅಥವಾ ನಿಂದೆಗೆ ಒಳಗಾಗ್ತಾ ಇದ್ದಾರೆ. ಇದರ ಅರ್ಥ ಏನು? ಒಂದು, ನಮಗೆ ಈ ಹೆಣ್ಣಿನ ಸಹವಾಸವೇ ಬೇಡ ಅಂತ ಹೇಳುವಾಗ ನಾವು ಪ್ರಕೃತಿಗೆ ವಿರುದ್ಧವಾಗಿರ್ತವೆ ಎನ್ನುವುದನ್ನು ಅವರು ಒಪ್ಪಿಕೊಳ್ತಾರೆ. ಯಾಕಂದರೆ ಪ್ರಕೃತಿಗೂ ಮತ್ತು ಹೆಣ್ಣಿಗೂ ನೇರ ಸಂಬಂಧ ಇದೆ, ಗಂಡಿಗೂ ಮತ್ತು ಪ್ರಕೃತಿಗೂ ಇರುವಂಥ ಸಂಬಂಧ ದೂರ. ಯಾಕಂದರೆ ಹೆಣ್ಣು ಜನ್ಮ ಕೊಡ್ತಾಳೆ, ಪ್ರಕೃತಿಯು ಕೂಡ ಸೃಷ್ಟಿ ಮಾಡ್ತದೆ. ಹಾಗಾದಾಗ ಹೆಣ್ಣಿಗೂ ಮತ್ತು ಗಂಡಿಗೂ, ಹೆಣ್ಣಿಗೂ ಮತ್ತು ಪ್ರಕೃತಿಗೂ ನೇರ ಸಂಬಂಧ. ಯಾರು ನಾನು ಸನ್ಯಾಸತ್ವವನ್ನು ತಾಳ್ತೇನೆ ಎನ್ನುವಂಥ ಮನೋಭಾವ ಉಳ್ಳವರು ಅವರು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾರೆ, ಹಾಗೆಯೇ ಹೆಣ್ಣಿಗೂ ಕೂಡ ವಿರುದ್ಧವಾಗಿ ಹೋಗಬೇಕಾಗ್ತದೆ. ಆದರೆ ಏನಾಗ್ತದೆ, ಬಹು ಸಂದರ್ಭದಲ್ಲಿ ಪ್ರಕೃತಿ ವಿರುದ್ಧವಾಗಿ ಹೋಗಿರುವಂಥ ಈ ಸನ್ಯಾಸಿಗಳು ಏನು ಮಾಡ್ತಾರೆ ಅಂದರೆ ಹೆಣ್ಣನ್ನು ಹತ್ತಿರ ಇಟ್ಕೊಳ್ತಾರೆ. ಇದರ ಪರಿಣಾಮ ಏನಾಗ್ತದೆ ಅಂದರೆ ಹೆಣ್ಣು ಪ್ರಕೃತಿಯ ಇನ್ನೊಂದು ರೂಪವೇ ಅಥವಾ ಪ್ರಕೃತಿಗೂ ಹೆಣ್ಣಿಗೂ ನೇರ ಸಂಬಂಧ ಇದೆ. ಪ್ರಕೃತಿ ವಿರುದ್ಧವಾಗಿ ಹೋಗುವವರು ಹೆಣ್ಣಿಗೂ ಕೂಡ ಪ್ರಕೃತಿಯ ರೀತಿಯಲ್ಲಿ ಪರಿಗಣಿಸದೆ ಅವಳನ್ನು ಹತ್ತಿರಗಿಟ್ಟುಕೊಂಡಾಗ ಹೇಗೆ ಪ್ರಕೃತಿ ನಮ್ಮ ಮೇಲೆ ಆಕ್ರಮಣ ಮಾಡ್ತವೋ ಹಾಗೆಯೇ ಆ ಹೆಣ್ಣಿನಿಂದಾಗಲೂ ಕೂಡ ಏನಾಗ್ತದೆ ಅಂದರೆ ಈ ಪ್ರಕೃತಿಯ ಗುಣಗಳು ಸನ್ಯಾಸಿಗಳಿಗೆ ಬಂದು ಒದಗುತ್ತವೆ. ಇದನ್ನು ಸನ್ಯಾಸಿಗಳಾದವರು ತಿಳ್ಕೊಳ್ಬೇಕಾಗ್ತದೆ. ಪಾಂಡು ಚಕ್ರವರ್ತಿಯ ಕಥೆ ಕೂಡ ಹೀಗೆ ಆಗಿರೋದು. ತಾನು ಪ್ರಕೃತಿಯನ್ನು ಮೀರಿ ಹೋಗ್ತಾನೆ, ನಾನು ಸನ್ಯಾಸಿ ಆಗ್ತಾನೆ ಅಂತ ಹೋದವನು. ನಿಜವಾಗಲೂ ಕೂಡ ಮಾದರಿಯನ್ನು ಅಥವಾ ಆತ ಪರಿಗಣಿಸಬಾರ್ದಿತ್ತು, ಆದರೆ ಅಥವಾ ವಸಂತ ಮಾಸ ಆತನ ಗಮನಕ್ಕೆ ಬರಬಾರ್ದಿತ್ತು. ಆದರೆ ಅದನ್ನು ದಾಟಿ ಅದನ್ನು ಮೀರಿ ಏನು ಮಾಡ್ತಾನೆ ಅಂತಂದರೆ ಆ ಹೆಣ್ಣಿನ ಸೌಂದರ್ಯಕ್ಕೆ ಆಕರ್ಷಿತನಾಗ್ತಾನೆ. ಇಲ್ಲಿ ಬಹಳ ಮುಖ್ಯವಾದ್ದು ಏನು ಅಂತಂದರೆ, ಯಾರು ವೈರಾಗ್ಯವನ್ನು ಸನ್ಯಾಸತ್ವವನ್ನು ತಾಳ್ತಾರೋ ಅವರು ಹೆಣ್ಣಿನ ಸಂಘವನ್ನು ಪರಿಪೂರ್ಣವಾಗಿ ತ್ಯಾಜ್ಯ ಮಾಡಬೇಕು, ದೂರ ಇಡಬೇಕು. ಯಾವ ರೀತಿಯಿಂದಲಾದರೂ ಕೂಡ ಅದನ್ನು ಹತ್ತಿರ ಇಟ್ಟುಕೊಂಡ್ರೆ ಅದು ಪ್ರಕೃತಿ ರೂಪದಲ್ಲಿ ಮತ್ತೆ ಕಾಣಿಸ್ಕೊಂಡು ಪ್ರಕೃತಿ ವಿರುದ್ಧವಾಗಿ ನಡೆಯುವಂತಹ ವ್ಯಕ್ತಿಯ ಪುರುಷನ ಸಂಪೂರ್ಣ ಆಪೋಷಣಗೊಳ್ಳುತ್ತದೆ ಎನ್ನುವ ಹಾಗೆ ಈ ಒಟ್ಟು ಚಿತ್ರಣ ಕಂಡುಬರ್ತದೆ. ಹಾಗಂದಾಗ ಇದೊಂದು ಪರಿಣಾಮಕಾರಿಯಾದಂತಹ ಪದ್ಯ ಅಂತ ಅನ್ನಿಸ್ತದೆ. ಇದರ ಮುಂದುವರಿದ ರೂಪ ಕುಮಾರವ್ಯಾಸನಲ್ಲಿ ಕಾಣಿಸ್ತದೆ. ಆ ಮಾದರಿಯನ್ನು ಕಂಡಾಗ ಪಾಂಡುವಿಗೆ ಹೇಗೆ ಆಯಿತು ಎನ್ನುವುದನ್ನು ಬಹಳ ವಿವರವಾಗಿ ಕುಮಾರವ್ಯಾಸ ಹೇಳ್ತಾನೆ. ತಾಗಿದವು ಶರನಿಕರ ಕಾಮನ ಆಗು ವೇಗವಾದೆಂತುಟೋ ಎಂತುಟೋ ತೆಗೆ ಹೂಗಣಗಳ ಐದಲ್ಲ ರೋಮಗಳೆಂಟು ಕೋಟಿಯಲ್ಲಿ ತಾಗಿ ನೆಟ್ಟವು ಎಂಬ ಓಲ್ ಆಗರುವ ಅಳುಕಿದನು ಪ್ರಜ್ಞಾಸಾಗರಂಗಳು ಜಾನುವಕಟಿ ಮಧ್ಯಂಗ್ರಿಗೆ ಅನುಕೂಲವಾಯಿತು ಎನ್ನುವ ಥರ ಕುಮಾರವ್ಯಾಸ ಹೇಳ್ತಾನೆ. ಅಂದರೆ ತಾಗಿದವು ಶರನಿಕರ ಕಾಮನ ಲಾಗುವೇಗುವುದೆಂತುಟೋತೆಗೆ ಹೂಗಣಗಳ ಐದಲ್ಲ ರೋಮಗಳೆಂಟು ಕೋಟಿಯಲ್ಲಿ ಐದು ಬಾಣಗಳು ಮನ್ಮಥನಿಗಿದೆ ಅಂತ ಹೇಳ್ತಾರೆ. ಅದಲ್ಲ ತೆಗೆ ಹೂಗಣಗಳ ಐದಲ್ಲ ರೋಮಗಳೆಂಟು ಕೋಟಿಯಲ್ಲಿ, ನಮ್ಮ ದೇಹದಲ್ಲಿ 8 ಕೋಟಿ ರೋಮಗಳಿರ್ತವಂತೆ, ಆ 8 ಕೋಟಿ ರೋಮಗಳಿಗೂ ಕೂಡ ಕಾಮನ ಬಾಣಗಳು ತಾಗಿದವು ಅಂತ ಎನ್ನುವ ಹಾಗೆ ಕುಮಾರವ್ಯಾಸ ಹೇಳ್ತಾನೆ. ಇಲ್ಲಿ ಪಂಪನ ಪದ್ಯದ ಪ್ರಭಾವ ಅದರಲ್ಲಿ ಕಾಣಿಸ್ಕೊಳ್ತದೆ. ಹಾಗಾಗಿ ಈ ಅಂದರೆ ಪ್ರಕೃತಿಯ ಈ ವರ್ಣನೆ ಈ ಕಾರಣಕ್ಕಾಗಿ ಅಂದರೆ ನಮ್ಮ ಪ್ರತಿಯೊಂದು ವರ್ಣನೆಯಲ್ಲಿ ನಮ್ಮ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ಪ್ರಕೃತಿಯ ಪಾತ್ರ ಇರ್ತದೆ.

0: ಪ್ರಕೃತಿಯನ್ನು ಮೀರಲಿಕ್ಕೆ ಹೊರಟವರು ಆ ಪ್ರಕೃತಿಯ ಯಾವ ಸಣ್ಣ ಸಣ್ಣ ಪ್ರಭಾವಗಳನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು. ಒಂದು ಸಲ ಪ್ರಕೃತಿಯನ್ನು ದೂರ ಇಟ್ಟ ಮೇಲೆ ಅದನ್ನು ದೂರ ಇಡಲೇಬೇಕು, ಅದು ಹೆಣ್ಣಾಗಲಿ ಅಥವಾ ಯಾವುದೇ ಆಗಲಿ ಅದನ್ನು ದೂರ ಇಡ್ತಲೇ ಹೋಗಬೇಕು, ಅದರ ಸೆಳೆತಕ್ಕೆ ಒಳಗಾಗಬಾರದು ಎನ್ನುವ ಸಂದೇಶ ಇದರಲ್ಲಿದೆ. ಒಂದು ವೇಳೆ ಈ ಸಂದೇಶ ಇರುವುದೇ ಖಚಿತ ಆದರೆ ಪಾಂಡು ಚಕ್ರವರ್ತಿಯ ಆ ನಿಧನ ಈಗಲಿಗೂ ಕೂಡ ಅನ್ವಯ ಆಗ್ತದೆ ಮತ್ತು ಈಗಲೂ ಕೂಡ ಅದುವೇ ನಮ್ಮ ಕಣ್ಣ ಮುಂದೆ ಕುಣಿಯುತ್ತಾ ಇದೆ ಅಂತ ನನಗೆ ಅನ್ನಿಸ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಇಂಗ್ಲಿಷ್ನ ಒಂದಷ್ಟು ಲೆಟರ್ಗಳು ಹೇಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಉಚ್ಚಾರ ಆಗತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ನಾವು ಇಂಗ್ಲಿಷ್ ಭಾಷೆಯಲ್ಲಿ ಒಂದಷ್ಟು ಅಕ್ಷರ ಉಚ್ಚಾರ ಆಗೋದಿಲ್ಲ, ಅವನ್ನ ಸೈಲೆಂಟ್ ಅಂತ ಹೇಳ್ತೀವಿ. ಈ ಇಂಗ್ಲಿಷ್ ಅನ್ನೋದು ವಿದೇಶಿ ಭಾಷೆ ಆಗಿರೋದ್ರಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ಒಂದಷ್ಟು ಪದಗಳ ಉಚ್ಚಾರಣೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಬಹುದು. ಹಾಗಾದರೆ ಈ ಇಂಗ್ಲಿಷ್ನ ಸೈಲೆಂಟ್ ಲೆಟರ್ಸ್ ಇರೋದಕ್ಕೆ ಮುಖ್ಯ ಕಾರಣ ಏನಿದ್ದಿರಬಹುದು? ಕಾರಣ ಏನಪ್ಪ ಅಂದರೆ ಭಾಷೆಯ ಇತಿಹಾಸ ಮತ್ತು ಬೇರೆ ಬೇರೆ ಭಾಷೆಗಳ ಪ್ರಭಾವ. ಇತಿಹಾಸದಲ್ಲಿ ಪದಗಳನ್ನು ಹೇಗೆ ಬರೀತಿದ್ವೋ ಹಾಗೆ ಉಚ್ಚಾರ ಕೂಡ ಮಾಡ್ತಾ ಇದ್ವಿ. ಆದರೆ ಕಾಲಕ್ರಮೇಣ ಉಚ್ಚಾರಣೆ ಬದಲಾಯಿತು, ಆದರೆ ಬರವಣಿಗೆ ಹಾಗೆ ಉಳ್ಕೊಂಡ್ಬಿಡ್ತು. ಹೆಚ್ಚುವರಿಯಾಗಿ ಇಂಗ್ಲಿಷ್, ಲ್ಯಾಟಿನ್, ಗ್ರೀಕ್ ಮತ್ತು ಫ್ರೆಂಚ್ನಂಥ ಭಾಷೆಗಳಿಂದ ಪದಗಳನ್ನು ಎರವಲು ಪಡೆದಾಗ ಅವುಗಳ ಮೂಲ ಅಕ್ಷರ ಹಾಗೆ ಉಳ್ಕೊಳ್ತು. ಪದದ ಮೂಲ ಮತ್ತು ಇತಿಹಾಸನ ಗುರುತಿಸೋದಕ್ಕೆ ಕೆಲವು ಅಕ್ಷರಗಳನ್ನು ಹಾಗೆ ಇಡಲಾಗತ್ತೆ. ಉದಾಹರಣೆಗೆ HOUR ಅವರ್ ಅಂತ ಹೇಳ್ತೀವಿ, ಇಲ್ಲಿ ಎಚ್ ಸೈಲೆಂಟ್ ಆಯಿತು. ಇದು ಲ್ಯಾಟಿನ್ ಭಾಷೆಯ ಹೋರಾ ಹೋರಾದಿಂದ ಬಂದಿರೋದು. ಕಾಲಾನಂತರದಲ್ಲಿ ಜನರ ಉಚ್ಚಾರಣಾ ಶೈಲಿ ಸುಲಭವಾಗಿ ಬದಲಾಯಿತು, ಆದರೆ ಬರವಣಿಗೆಯ ನಿಯಮಗಳು ಹಳೆಯ ಶೈಲಿಯನ್ನೇ ಅನುಸರಿಸ್ತಾ ಇದೆ. ಇನ್ನು ಪದದ ಅರ್ಥ ಅಥವಾ ಧ್ವನಿಯನ್ನು ಬದಲಾಯಿಸೋದಕ್ಕೆ ಕೆಲವು ಅಕ್ಷರಗಳು ನಮಗೆ ಸಹಕರಿಸುತ್ತೆ. ಉದಾಹರಣೆಗೆ ಬೈಟ್ BITE ಅಂದರೆ ಕಚ್ಚು. ಈ ಪದದ ಕೊನೆಯಲ್ಲಿರೋ ಈ ಸೈಲೆಂಟ್ ಆಗಿದ್ರೂ ಅದು ಹಿಂದಿನ ಐನ ಧ್ವನಿನ ದೀರ್ಘಗೊಳಿಸುತ್ತೆ. ಬೈಟ್ ನೋಡಿ, ಕೆಲವು ಅಕ್ಷರಗಳು ಒಟ್ಟಿಗೆ ಸೇರಿದಾಗ ಅವುಗಳ ಉಚ್ಚಾರಣೆ ಕಷ್ಟ ಆಗತ್ತೆ, ಹಾಗಾಗಿ ಒಂದು ಅಕ್ಷರ ಮೌನ ಆಗತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನೈಫ್ KNIFE ಅಂದರೆ ಚಾಕು, ಈ ಪದದಲ್ಲಿ ಕೆ ಅನ್ನೋದು ಸೈಲೆಂಟ್ ಆಯಿತು. ಉಚ್ಚಾರಣೆ ಸುಲಭಕ್ಕಾಗಿ ಮತ್ತೆ ಸೈಲೆಂಟ್ ಲೆಟರ್ನ ಹೇಗೆ ಗುರುತಿಸಬೇಕು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ನೀವೆಲ್ಲ ಗಮನಿಸಿರ್ತೀರ, ಕೆಲವು ಶಬ್ದಗಳಲ್ಲಿ ಮೊದಲ ಅಕ್ಷರನೇ ಸೈಲೆಂಟ್ ಆಗಿರುತ್ತೆ, ಅಂದರೆ ಅದರ ಉಚ್ಚಾರ ಇರೋದಿಲ್ಲ. ಅದಕ್ಕೊಂದಷ್ಟು ಉದಾಹರಣೆ ಹೇಳ್ತೀನಿ ನೋಡಿ. GNAT ಅದನ್ನು ನ್ಯಾಟ್ ಅಂತ ಉಚ್ಚಾರ ಮಾಡ್ತೀವಿ, ಅಂದರೆ ಯುದ್ಧ ವಿಮಾನ ನ್ಯಾಟ್. HONOUR ಇದನ್ನು ಆನರ್ ಅಂತ ಹೇಳ್ತೀವಿ, ಸನ್ಮಾನ. HOUR ಅವರ್ ಗಂಟೆ. PNEUMONIA PNEUMONIA ನ್ಯುಮೋನಿಯಾ, ಇಲ್ಲಿ ಪಿ ಸೈಲೆಂಟ್ ಆಯಿತು. ಸೈಕಾಲಜಿ PSY ಸ್ಟಾರ್ಟ್ ಆಗುತ್ತೆ, ಆದರೆ ನಾವು ಪ್ರೊನೌನ್ಸ್ ಮಾಡೋದು ಸೈ, ಅಲ್ಲಿ ಪಿ ಸೈಲೆಂಟ್ ಆಯಿತು. ರೈಟ್ ಅಂತ ಹೇಳ್ತೀವಿ ಬರೆಯೋದು, ಇಲ್ಲಿ W ಸೈಲೆಂಟ್ ಆಯಿತು, WRITE ರೈಟ್. ನಾಲೆಜ್ ಜ್ಞಾನ, ನಾಲೆಜ್ ಅಂದರೆ ಜ್ಞಾನ, ಇಲ್ಲಿ ನೋ ಅಂತ ಪ್ರೊನೌನ್ಸ್ ಮಾಡ್ತಿದ್ದೀವಿ, ಆದರೆ ಮೊದಲು ಬರೋ ಲೆಟ್ರು KNOLEDGE ಕೆ ಇಲ್ಲಿ ಸೈಲೆಂಟ್ ಆಯಿತು. ನೋಡಿದ್ರಲ್ವಾ, ಈ ಶಬ್ದಗಳಲ್ಲಿ ಮೊದಲ ಅಕ್ಷರದ ಉಚ್ಚಾರಣೆನೇ ಇಲ್ಲ, ಅಂದರೆ ಅದು ಸೈಲೆಂಟ್ ಆಗಿದೆ. ಹಾಗೆ ಇನ್ನಷ್ಟು ಪದಗಳು ಹೇಳ್ತೀನಿ ನೋಡಿ. ರಾಂಗ್, ಇಲ್ಲಿ W ಸೈಲೆಂಟ್ ಆಯಿತು. ನೋ, K ಸೈಲೆಂಟ್ ಆಯಿತು. ನಿಟ್ಟಿಂಗ್, ಇಲ್ಲಿ ಸಹ K ಸೈಲೆಂಟ್ ಆಯಿತು. ಹೋ

0: ಆನೆಸ್ಟ್ ಆನೆಸ್ಟ್ ಅಂತ ಹೇಳ್ತೀವಿ, ಬಟ್ ತಪ್ಪದು ಆನೆಸ್ಟ್. ಇಲ್ಲಿ ಎಚ್ ಸೈಲೆಂಟ್ ಆಯಿತು, ಎಚ್ ಓ ಎನ್ ಇ ಎಸ್ ಟಿ, ಇದನ್ನ ಆನೆಸ್ಟ್ ಅಂತ ಪ್ರೊನೌನ್ಸ್ ಮಾಡಬೇಕು. ಇನ್ನೊಂದು ಪಿ ಎಸ್ ಎ ಎಲ್ ಎಂ, ಇದನ್ನು ಹೇಗೆ ಉಚ್ಚಾರ ಮಾಡ್ತೀರಾ? ಯಾವುದೆಲ್ಲ ಸೈಲೆಂಟ್ ಆಯಿತು ಗಮನಿಸಿ ನೋಡೋಣ. ಪಿ ಎಸ್ ಎ ಎಲ್ ಎಂ, ಸ್ಯಾಮ್ ಅಂತ ಹೇಳ್ತಾರೆ. ಇಲ್ಲಿ ಪಿ ಮತ್ತು ಎಲ್ ಎರಡೆರಡು ಅಕ್ಷರಗಳ ಉಚ್ಚಾರಣೆ ಆಗಿಲ್ಲ. ಪಿ ಎಸ್ ಎ ಎಲ್ ಎಂನ ಸ್ಯಾಮ್ ಅಂತ ಉಚ್ಚಾರ ಮಾಡ್ತಾರೆ. ಪಿ ಮತ್ತು ಎಲ್ ಸೈಲೆಂಟ್ ಆಯಿತು. ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿರೋ ಪದಗಳನ್ನು ಹೇಳ್ತೀನಿ ನೋಡಿ. ಎಸ್ ಐ ಜಿ ಎಚ್, ಸೈ, ಸಮಾಧಾನದ ನಿಟ್ಟುಸಿರು ಬಿಡೋದಕ್ಕೆ ಸೈ ಅಂತಾರೆ. ಇಲ್ಲಿ ಎಸ್ ಐ ಜಿ ಎಚ್ ಇದೆ, ಆದರೆ ಜೀನ ನಾವು ಉಚ್ಚಾರ ಮಾಡ್ತಾ ಇಲ್ಲ. ಹಾಗೆ ಸುಮಾರು ಪದಗಳನ್ನ ಹೇಳ್ತೀನಿ, ಇಲ್ಲಿ ಯಾವ ಪದ ಉಚ್ಚಾರ ಆಗಿಲ್ಲ, ಯಾವ ಲೆಟ್ರ್ ಉಚ್ಚಾರ ಆಗಿಲ್ಲ ಅನ್ನೋದನ್ನು ಗಮನಿಸಿ. ಥೈ, ಟಿ ಎಚ್ ಐ ಜಿ ಎಚ್, ಥೈ, ಮಂಡಿ. ದೋ, ಟಿ ಎಚ್ ಓ ಯು ಜಿ ಎಚ್, ದೋ. ಥ್ರೂ, ಟಿ ಎಚ್ ಆರ್ ಓ ಯು ಜಿ ಎಚ್, ಥ್ರೂ, ಟಿ ಎಚ್ ಆರ್ ಓ ಯು ಜಿ ಎಚ್. ಇಲ್ಲೆಲ್ಲ ಜಿ ಎಚ್ಗಳ ಉಚ್ಚಾರಣೆ ಆಗ್ತಾ ಇಲ್ಲ. ಫೈಟ್, ಎಫ್ ಐ ಜಿ ಎಚ್ ಟಿ, ಜಿ ಸೈಲೆಂಟ್ ಆಯಿತು. ಲೈಟ್, ಜಿ ಸೈಲೆಂಟ್ ಆಯಿತು. ಬ್ರೈಟ್, ಇಲ್ಲೂ ಸಹ ಜಿ ಇದೆ, ಅದು ಸೈಲೆಂಟ್ ಆಗಿದೆ. ಸ್ಲೈಟ್, ಎಸ್ ಎಲ್ ಐ ಜಿ ಎಚ್ ಟಿ, ಸ್ಲೈಟ್, ಜಿ ಸೈಲೆಂಟ್ ಆಯಿತು. ಎಮ್ ಐ ಜಿ ಎಚ್ ಟಿ, ಮೈಟ್, ಶಕ್ತಿ ಅಂತ ಅದರ ಅರ್ಥ. ನೈಟ್, ಎನ್ ಐ ಜಿ ಎಚ್ ಟಿ. ಟೈಟ್, ಟಿ ಐ ಜಿ ಎಚ್ ಟಿ. ಫ್ರೈಟ್, ಎಫ್ ಆರ್ ಐ ಜಿ ಎಚ್ ಟಿ. ಫೈಟ್, ಎಫ್ ಐ ಜಿ ಎಚ್ ಟಿ. ಡಿಲೈಟ್, ಡಿ ಇ ಎಲ್ ಐ ಜಿ ಎಚ್ ಟಿ. ನೈಟ್, ಕೆ ಎನ್ ಐ ಜಿ ಎಚ್ ಟಿ, ಸೈನಿಕಂಗೆ ನೈಟ್ ಅಂತ ಹೇಳ್ತೀವಿ. ಇಲ್ಲಿ ಕೆ ಉಚ್ಚಾರ ಆಗಿಲ್ಲ, ಜೊತೆಯಲ್ಲಿ ಜಿ ಸಹ ಉಚ್ಚಾರ ಆಗಿಲ್ಲ. ಸೈಟ್, ಎಸ್ ಐ ಜಿ ಎಚ್ ಟಿ, ಸೈಟ್, ಇಲ್ಲಿ ಜಿ ಉಚ್ಚಾರ ಆಗಿಲ್ಲ. ದೃಷ್ಟಿ, ಈ ಶಬ್ದಗಳೆಲ್ಲ ನಮಗೆ ಚೆನ್ನಾಗಿ ಪರಿಚಯ ಇದೆ. ಎಲ್ಲ ಶಬ್ದಗಳಲ್ಲಿ ಒಂದೇ ಸಮ ಸೈಲೆಂಟ್ ಆಗಿರೋ ಎರಡು ಅಕ್ಷರ ಯಾವುದು ಅನ್ನೋದನ್ನು ಹೇಳಿ ನೋಡೋಣ. ಈಗಾಗಲೇ ಗೊತ್ತಾಗಿದೆ ಅಲ್ವಾ, ಎಲ್ಲ ಶಬ್ದಗಳಲ್ಲೂ ಸೈಲೆಂಟ್ ಆಗಿರೋ ಎರಡು ಅಕ್ಷರ ಅಂದರೆ ಜಿ ಎಚ್. ಆದರೆ ಕೆ ಎನ್ ಐ ಜಿ ಎಚ್ ಟಿ, ನೈಟ್ ಎಲ್ಲ ಕೆ ಜೊತೆಯಲ್ಲಿ ಜಿ ಎಚ್ ಕೂಡ ಸೈಲೆಂಟ್ ಆಗಿದೆ. ಈಗ ಇನ್ನೊಂದಷ್ಟು ಪದ ಹೇಳ್ತೀನಿ, ಇದನ್ನು ಉಚ್ಚಾರನೆ ನಾವು ತಪ್ಪಾಗಿ ಮಾಡ್ತಾ ಇದ್ದೀವಿ, ಅದನ್ನು ಮೊದಲು ಸರಿಪಡಿಸ್ಕೊಳ್ಳೋಣ, ಆಮೇಲೆ ಸೈಲೆಂಟ್ ಆಗಿರೋ ಪದ ಯಾವುದು ಅಂತ ನೋಡೋಣ. ಸಿ ಒ ಎಂ ಬಿ, ಇದನ್ನು ಹೇಗೆ ಉಚ್ಚಾರ ಮಾಡ್ತೀರಾ? ಎಲ್ ಎ ಎಂ ಬಿ, ಟಿ ಎಚ್ ಯು ಎಂ ಬಿ. ನಾವು ಕನ್ನಡದವರು ಹೆಚ್ಚಾಗಿ ಸಿ ಒ ಎಂ ಬಿನ ಕೋಂಬ್ ಅಂತ, ಎಲ್ ಎ ಎಂ ಬಿನ ಲ್ಯಾಂಬ್ ಅಂತ, ಟಿ ಎಚ್ ಯು ಎಂ ಬಿನ ತಂಬ್ ಅಂತ ಉಚ್ಚಾರ ಮಾಡ್ತೀವಿ. ಆದರೆ ಇಲ್ಲಿ ಎಲ್ಲ ಬಿಗಳು ಸೈಲೆಂಟ್ ಆಗಬೇಕು. ಸಿ ಒ ಎಂ ಬಿಗೆ ಕೋಮ್ ಅಂತ ಹೇಳಬೇಕು, ಎಲ್ ಎ ಎಂ ಬಿಗೆ ಲ್ಯಾಮ್, ಟಿ ಎಚ್ ಯು ಎಂ ಬಿಗೆ ಥಮ್ ಅಂತ ಹೇಳಬೇಕು. ಇಲ್ಲಿ ಬಿ ಸೈಲೆಂಟ್ ಆಯಿತು. ಇನ್ನೊಂದಷ್ಟು ಪದ ಹೇಳ್ತೀನಿ, ಇಲ್ಲಿ ಯಾವ ಪದ ಸೈಲೆಂಟ್ ಆಗ್ತಿದೆ ಅನ್ನೋದು ನೀವು ಗಮನಿಸಬೇಕು. ಎಸ್ ಸಿ ಇ ಎನ್ ಟಿ, ಏನಂತ ಪ್ರನೌನ್ಸ್ ಮಾಡ್ತೀರಾ? ಎಸ್ ಸಿ ಇ ಎನ್ ಟಿ, ಸೆಂಟ್. ಎಸ್ ಸಿ ಐ ಇ ಎನ್ ಸಿ ಇ, ಸೈನ್ಸ್. ಎಸ್ ಸಿ ಐ ಇ ಎನ್ ಸಿ ಇ, ಸೈನ್ಸ್. ಸೀನ್, ಎಸ್ ಸಿ ಇ ಎನ್ ಇ, ಸೀನ್. ಎಸ್ ಸಿ ಇ ಎನ್ ಇ, ಸೀನ್. ಇಲ್ಲಿ ಮೂರು ಪದನ ನಾನು ಉಚ್ಚಾರ ಮಾಡಿದೆ, ಸೆಂಟ್, ಸೈನ್ಸ್, ಸೀನ್. ಇವುಗಳ ಸ್ಪೆಲ್ಲಿಂಗ್ ಸಹ ಹೇಳಿದೆ. ಈಗ ಹೇಳಿ ಯಾವ ಲೆಟರ್ ಇಲ್ಲಿ ಸೈಲೆಂಟ್ ಆಯಿತು ಅಂತ. ಸೆಂಟ್, ಸೈನ್ಸ್, ಸೀನ್, ಈ ಮೂರು ಪದಗಳಲ್ಲಿ ಸಿ ಅನ್ನೋ ಅಕ್ಷರ ಸೈಲೆಂಟ್ ಆಯಿತು. ಇನ್ನು ಮೂರು ಪದ ಹೇಳ್ತೀನಿ, ಇಲ್ಲಿ ಗಮನಿಸಿ ಯಾವ ಪದ ಯಾವ ಲೆಟರ್ ಇಲ್ಲಿ ಸೈಲೆಂಟ್ ಆಯಿತು ಅಂತ. ಎಸ್ ಐ ಜಿ ಎನ್, ಸೈನ್ ಅಂದರೆ ಚಿಹ್ನೆ, ಎಸ್ ಐ ಜಿ ಎನ್, ಸೈನ್. ಡಿ ಇ ಎಸ್ ಐ ಜಿ ಎನ್, ಡಿಸೈನ್. ಡಿ ಇ ಎಸ್ ಐ ಜಿ ಎನ್, ಡಿಸೈನ್. ಆರ್ ಇ ಎಸ್ ಐ ಜಿ ಎನ್, ರಿಸೈನ್. ಆರ್ ಇ ಎಸ್ ಐ ಜಿ ಎನ್, ರಿಸೈನ್. ಈ ಮೂರೂ ಪದಗಳಲ್ಲಿ ಸೈಲೆಂಟ್ ಆಗಿರೋ ಲೆಟರ್ ಯಾವುದು? ಜಿ. ಅದರ ಉಚ್ಚಾರ ಇಲ್ಲಿ ಬರೋದಿಲ್ಲ. ಇನ್ನೊಂದು ಮೂರು ಪದ ಹೇಳ್ತೀನಿ ನೋಡಿ, ಅದನ್ನು ಆಲ್ರೆಡಿ ನಾನು ಹೇಳಿ ಆಗಿದೆ, ಆದರೆ ನಿಮ್ಮ ಗಮನಕ್ಕಿರಲಿ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಎಚ್ ಓ ಎನ್ ಓ ಯು ಆರ್, ಆನರ್. ಎಚ್ ಓ ಯು ಆರ್, ಅವರ್. ಟಿ ಎಚ್ ಓ ಎಂ ಎ ಎಸ್, ಥಾಮಸ್. ಈ ಮೂರು ಪದಗಳಲ್ಲಿ ಎಚ್ ಅನ್ನೋ ಲೆಟರ್ ಸೈಲೆಂಟ್ ಆಯಿತು. ಇನ್ನು ಮೂರು ಪದ ಹೇಳ್ತೀನಿ ನೋಡಿ, ಬೇರೆ ಲೆಟರ್ ಇಲ್ಲಿ ಸೈಲೆಂಟ್ ಆಗಿದೆ. ಕೆ ಎನ್ ಒ ಸಿ ಕೆ, ಹೇಗೆ ಉಚ್ಚಾರ ಮಾಡ್ತೀರಾ? ಕೆ ಎನ್ ಒ ಸಿ ಕೆ, ನಾಕ್. ಕೆ ಎನ್ ಐ ಎಫ್ ಇ, ನೈಫ್. ಕೆ ಎನ್ ಐ ಎಫ್ ಇ, ನೈಫ್. ಕೆ ಎನ್ ಒ ಟಿ, ನಾಟ್. ಕೆ ಎನ್ ಒ ಟಿ, ನಾಟ್. ಇಲ್ಲಿ ಮೂರೂ ಪದಗಳಲ್ಲಿ ಕೆ ಅನ್ನೋ ಲೆಟರ್ ಸೈಲೆಂಟ್ ಆಯಿತು. ಅಲ್ಲಿ ಇನ್ನು ಒಂದಷ್ಟು ಪದ ಹೇಳ್ತೀನಿ, ಅಲ್ಲಿ ಎಲ್ ಅನ್ನೋ ಲೆಟರ್ ಸೈಲೆಂಟ್ ಆಗಿದೆ. ಯಾವುದೆಲ್ಲ ನೋಡೋಣವಾ? ಪಿ ಎ ಎಲ್ ಎಂ ಪಾಮ್, ಸಿ ಎ ಎಲ್ ಎಂ ಕಾಮ್, ಎಚ್ ಎ ಎಲ್ ಎಫ್ ಹಾಫ್, ಡಬ್ಲ್ಯೂ ಎ ಎಲ್ ಕೆ ವಾಕ್, ಎಫ್ ಒ ಎಲ್ ಕೆ ಫೋಕ್, ಟಿ ಎ ಎಲ್ ಕೆ ಟಾಕ್. ಹಾಗೆ ಎನ್ ಲೆಟರ್ ಸೈಲೆಂಟ್ ಆಗಿರೋ ಒಂದಷ್ಟು ಪದ. ಆಟಮ್, ಎ ಯು ಟಿ ಯು ಎಮ್ ಎನ್, ಆಟಮ್. ಸಿ ಒ ಎನ್ ಡಿ ಇ ಎಮ್ ಎನ್, ಕಂಡೆಮ್. ಎಚ್ ವೈ ಎಮ್ ಎನ್, ಹೈಮ್. ಸಿ ಒ ಎಲ್ ಯು ಎಮ್ ಎನ್, ಕಾಲಮ್. ಡಿ ಎ ಎಮ್ ಎನ್, ಡ್ಯಾಮ್. ನೋಡಿ, ಎಲ್ಲ ಕಡೆ ಎನ್ ಲೆಟರ್ ಬಳಸಿದ್ದೀವಿ, ಆದರೆ ಅದರ ಉಚ್ಚಾರ ಸೈಲೆಂಟ್ ಆಗಿದೆ. ಇನ್ನು ಎಚ್ ಎ ಎಸ್ ಟಿ ಇ ಎನ್, ಹ್ಯಾಸನ್. ಎಲ್ ಐ ಎಸ್ ಟಿ ಇ ಎನ್, ಲಿಸನ್. ಒ ಎಫ್ ಟಿ ಇ ಎನ್, ಆಫನ್. ಎಸ್ ಒ ಎಫ್ ಟಿ ಇ ಎನ್, ಸಾಫನ್. ಇಲ್ಲೆಲ್ಲ ಟಿ ಅನ್ನೋ ಲೆಟರ್ ಸೈಲೆಂಟ್ ಆಯಿತು. ಯು ಸೈಲೆಂಟ್ ಆಗಿರೋ ಒಂದಷ್ಟು ಪದ ನೋಡೋಣವಾ? ಜಿ ಯು ಎ ಆರ್ ಡಿ, ಗಾರ್ಡ್. ಜಿ ಯು ಇ ಎಸ್ ಎಸ್, ಗೆಸ್. ಜಿ ಯು ಇ ಎಸ್ ಟಿ, ಗೆಸ್ಟ್. ಇಲ್ಲಿ ಯು ಲೆಟರ್ ಸೈಲೆಂಟ್ ಆಗಿಬಿಟ್ಟಿದೆ. ಡಬ್ಲ್ಯೂ ಸೈಲೆಂಟ್ ಆಗಿರೋ ಒಂದು ಮೂರು ಪದ ಹೇಳ್ತೀನಿ ನೋಡಿ. ಡಬ್ಲ್ಯೂ ಆರ್ ಒ ಎನ್ ಜಿ, ರಾಂಗ್. ಎ ಎನ್ ಎಸ್ ಡಬ್ಲ್ಯೂ ಇ ಆರ್, ಆನ್ಸರ್. ಎಸ್ ಡಬ್ಲ್ಯೂ ಒ ಆರ್ ಡಿ, ಸೋರ್ಡ್. ಇಲ್ಲೆಲ್ಲ ಡಬ್ಲ್ಯೂ ಲೆಟರ್ ಇದೆ, ಆದರೆ ಸೈಲೆಂಟ್ ಆಗಿಬಿಟ್ಟಿದೆ. ಹೀಗೆ ಇನ್ನೂ ಒಂದಷ್ಟು ಪದನ ತಗೊಂಡು ಅದರ ಉಚ್ಚಾರಣೆನ ನೀವೆಲ್ಲ ಅಭ್ಯಾಸ ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ಸೈಲೆಂಟ್ ಲೆಟರ್ ಎಷ್ಟೊಂದು ಇದೆ ಅನ್ನೋದು ಗೊತ್ತಾಗತ್ತೆ, ಮತ್ತು ಆಲ್ರೆಡಿ ನೀವು ಇದನ್ನೆಲ್ಲ ಕರೆಕ್ಟಾಗಿ ಬಳಸ್ತಾ ಇದ್ದೀರಾ ಕೂಡ. ಹೀಗೆ ಹೇಳೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ನೀವು ಮುಂದಿನ ಸಂಚಿಕೆವರೆಗೆ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಆಮೇಲೆ
1: ಕಣ್ಣು ಹೆದರ್ತಾ ಇದೆ, ಮೈ ನಡುಗ್ತಾ ಇದೆ, ತುಟಿ ಅದರ್ತಾ ಇದೆ, ಹೃದಯ ಡೌಡವ ಅಂತ ಇದೆ. ಅವನು ನನ್ನ ಬಲವಾಗಿ ತಪ್ಪಿಕೊಂಡ.

0: ಮುದಿಯ ಹದ್ದು ಒಣಗಿ ಹೋದ ಮರದ ಹಾಗೆ ಇವನು,
1: ಮುದಿಯ ಗುಣಸೆ ಮರದ ಹಣ್ಣು ರುಚಿಯು ಕಮ್ಮಿಯೇನ,
0: ಮುದಿಯ ಹದ್ದು ಒಣಗಿ ಹೋದ ಮರದ ಹಾಗೆ ಇವನು,
1: ಮುದಿಯ ಗುಣಸೆ ಮರದ ಹಣ್ಣು.

0: ಎಂತ ಹೆಂಡ ಎಂದು ರಮ್ಮ ತಂದೆ ನಾನು.
1: ಇಲ್ಲ ಬರ್ತೀಯ ಇಲ್ಲ ಅಲ್ಲೇ ಕೂತೀಯ,
0: ಅಲ್ಲೇ ಇರ್ತೀಯ ಇಲ್ಲ ಇಲ್ಲೇ ಬರ್ತೀಯ.
1: ಜಿನ್ನು
0: ರಮ್ಮ
1: ಜಿನ್ನು
0: ರಮ್ಮ
1: ಜಿನ್ನು ರಮ್ಮ ಜಿನ್ನು ರಮ್ಮ.
2: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
3: ಓಕೆ,

0: ಕ್ಯೂಟ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
4: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
5: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ನಮ್ಮ ಅಂಗಡಿ ಕಡೆ ಬಂದಿಲ್ಲ?
7: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
6: ಓ, ನಿನ್ಗಿನ್ನ ವಿಷಯನೇ ಗೊತ್ತಿಲ್ಲ ಅಂದರೆ?
7: ಏನು, ಏನ್ ವಿಷಯಮ್ಮ?
6: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
8: ಸಾರ್ವಜನಿಕರೇ, ಜುಲೈ 1 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
15: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
14: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
16: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ. ಎಸ, ನಮ್ಮ ಪ್ರೀತಿಯ ಕೇಳುಗರ ಎಲ್ಲರೂ ಹೇಗಿದ್ದೀರಿ, ಆರಾಮಾಗಿದ್ದೀರಿ ಅನ್ಕೊಳ್ತೀನಿ. ಎಸ, ನಮ್ಮ ಶಿವಮೊಗ್ಗದಲ್ಲಿ ಈಗ

0: ದೈದನಿ ಅಂದ್ರೆ ಒಂದ್ ಸ್ವಲ್ಪ ಮಳೆ ಬಂದೋಯ್ತು, ನಿಮ್ ಕಡೆ ಮಳೆ ಬೆಳೆಯೆಲ್ಲ ಹೇಗಿದೆ, ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಾ ಇದೆ, ಅದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತಾಡೋಣ. ಜೊತೆಗೆ ಈ ದಿನ ಒಂದು ವಿಷಯವನ್ನ ನಾನ್ ನಿಮ್ಗೋಸ್ಕರ ತಂದಿದ್ದೀನಿ ಸ್ನೇಹಿತರೆ. ಮೋಸ್ಟ್ಲಿ ನಿಮಗೆ ನಗು ಬರ್ಬೋದು, ಏನಪ್ಪ ಈ ತರ ತಂದಿದ್ದಾರೆ ಈ ವಿಷಯ ಮಹಾಲಕ್ಷ್ಮಿಯವರು ಅಂತ. ಸಾಮಾನ್ಯವಾಗಿ ಸ್ನೇಹಿತರೆ, ನಮ್ಮ ಹೆಸರಿನ ಹಿಂದೆ ಒಂದು ರೋಚಕವಾದಂಥ ಕತೆ ಇರುತ್ತೆ. ಸಾಮಾನ್ಯವಾಗಿ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಡಿಫ್ರೆಂಟ್ ಹೆಸರನ್ನು ಇಟ್ಟಿರ್ತಾರೆ. ಕೆಲವ್ರಿಗೆ ಅಜ್ಜನ ಹೆಸರನ್ನೇ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಇಟ್ಟಿರ್ತಾರೆ, ಅಥವಾ ದೇವ್ರ ಹೆಸರು ಇಟ್ಟಿರ್ತಾರೆ, ಅಥವಾ ಸಿನಿಮಾ ಹೀರೋ ಹೀರೋಯಿನ್ ಹೆಸರು ಇಟ್ಟಿರ್ತಾರೆ. ಸೊ ಈ ರೀತಿಯ ಒಂದು ಪ್ರತಿ ಹೆಸರಿನ ಹಿಂದೆ ಒಂದು ಕತೆ ಇರುತ್ತೆ. ಆ ಕತೆಯ ಬಗ್ಗೆ ಈ ದಿನ ನೀವು ನನ್ನೊಟ್ಟಿಗೆ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ಬೋದು ಸ್ನೇಹಿತರೆ. ನಿಮಗೆ ಹೆಸರನ್ನು ಇಟ್ಟಿರೋದು ಅಂದರೆ ನೀವು ನಿಮ್ಮ ತಂದೆ ತಾಯಿಂದ ಅಥವಾ ನಿಮ್ಮ ಅಜ್ಜನಿಂದ ತಿಳ್ಕೊಂಡಂತಹ ಆ ಸ್ಟೋರಿ ಬಗ್ಗೆ ಈ ದಿನ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. ಹಾಗೆ ಕೆಲವರಿಗೆ ಅವ್ರು ಇಟ್ಟಿರೋ ಅಂದರೆ ಅಪ್ಪ ಅಮ್ಮ ಇಟ್ಟಿದ್ದಾರೆ ಬಿಡೋ ಹೆಸರು ಅಂತ ಸುಮ್ಮನೆ ಆಗಿರ್ತಾರೆ. ಇನ್ನು ಕೆಲವ್ರಿಗೆ ಆ ಹೆಸರುಗಳು ಇಷ್ಟ ಇರಲ್ಲ, ತದನಂತರ ಒಂದಿಷ್ಟು ದಿನಗಳಾದಮೇಲೆ ಚೇಂಜ್ ಮಾಡ್ಕೊಂಡಿರ್ತಾರೆ, ಅಥವಾ ಸ್ಕೂಲಿಗೆ ಸೇರುವ ಸಮಯದಲ್ಲಿ ಚೇಂಜ್ ಮಾಡ್ಕೊಂಡಿರ್ತೀರಾ, ಅಥವಾ ಮದುವೆ ಸಮಯದಲ್ಲಿ ಇನ್ವಿಟೇಷನ್ ಕಾರ್ಡಲ್ಲಿ ಈ ಹೆಸರು ಚೆನ್ನಾಗಿಲ್ಲ ಇನ್ನೊಂದು ಹೆಸರು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಶಾಸ್ತ್ರ ಅದು ಇದು ಕೇಳಿಕೊಂಡು ಬೇರೆ ಹೆಸರನ್ನು ಇಟ್ಟಿರ್ತಾರೆ. ಸೊ ಈ ರೀತಿಯಲ್ಲಿ ಕೆಲವರು ಈ ಹೆಸರಿಡೋಕ್ಕೆ ದೊಡ್ಡ ಸಾಹಸ ಮಾಡಿರ್ತಾರೆ, ವಾರ ನಕ್ಷತ್ರ ತಿಥಿ ಜ್ಯೋತಿಷಿ ಇದೆಲ್ಲ ಕೇಳಿಸಿರ್ತಾರೆ. ಇನ್ನು ಕೆಲವರು ಏ ಬಿಡು ನಮ್ಮ ಮನೆ ದೇವ್ರ ಹೆಸರಿಟ್ಟರೆ ಆಯಿತು ಯಾವುದೋ ಒಂದು ಹೆಸರಲ್ಲ ಅಂತ ಆರಾಮಾಗಿ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳದೆ ಒಂದು ಹೆಸರನ್ನು ಇಟ್ಟಿರ್ತಾರೆ. ಯಾವುದೇ ಹೆಸರು ಇಡಲಿ ಸ್ನೇಹಿತರೆ, ಅದರಿಂದ ಒಂದು ರೋಚಕವಾದ ಕತೆ ಇದ್ದೇ ಇರುತ್ತಲ್ವ. ಆ ಕತೆಯ ಬಗ್ಗೆ ಈ ದಿನ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686962799 9686092279. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರ ಹಿಂದಿರುವಂತಹ ಕಥೆಯ ಬಗ್ಗೆ ನೀವು ನನ್ನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಫಸ್ಟ್ ಕರೆ ಯಾರು ಎಲ್ಲಿಂದ ಅಂತ ಕೇಳೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಿದೆ ಮೇಡಮ್.
0: ಓಕೆ ಸೂಪರ್.
1: ನಾನು ಬ್ರಹ್ಮಾನಂದ ಆಳ್ವೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಿದ್ದೀನಿ.
0: ಓಕೆ ರಾನಡ ಸರ್,
1: ಕಾಫಿ ಟೀ ಆಯ್ತಾ ಮೇಡಮ್?
0: ಇಲ್ಲ ಸರ್.
1: ಡೈಲಿ ಕಾಫಿ ವಿತ್ ಆರ್ಜಿ ಅಂತೀರಲ್ಲ, ನಮ್ಗೊಂದು ಹೊಟ್ಟೆ ಕಾಫಿ ಕೊಟ್ಟು ಮಾತಾಡಿಸ್ಬೇಕು.
0: ಛೇ ಛೇ ಛೇ, ಹೌದಲ್ವಾ? ಓಕೆ ಓಕೆ ಓಕೆ. ಎಸ್ ರಾನಡ ಸರ್, ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
1: ಮಾಮೂಲಿ ನಡೀತಿದೆ ಮೇಡಮ್.
0: ಓಕೆ ಸರ್, ಇವತ್ತಿನ ವಿಷಯ
1: ಗೊತ್ತಾಯ್ತು ಮೇಡಮ್. ಹೆಸರಿನ ಬಗ್ಗೆ ಏನೋ ಹೇಳ್ತಾ ಇದ್ರಿ.
0: ನಿಮಗೆ ಯಾರ ಹೆಸರು ಇಟ್ಟಿದ್ದು, ಅಪ್ಪನ ಅಮ್ಮನ ಅಥವಾ ತಾತನ ಅಜ್ಜಿನ?
1: ಮೇಡಮ್ ನನ್ನ ಹೆಸರು ಇಡ್ಬೇಕಾದ್ರೆ ಒಂದು ವಿಶೇಷತೆ ಇದೆ. ನಮ್ಮ ಅಪ್ಪ ಅಮ್ಮನ ನಾವು 7 ಜನ ಮಕ್ಕಳು, ಆಮೇಲೆ ಅದ್ರಲ್ಲಿ ಗಂಡ ಮಕ್ಳು 5 ಜನ, ಪಂಚಪಾಂಡವರು, ನಾನೇ ಸಹದೇವ ಅಪ್ಪನೇ ಅವನು. ನಾನು ಹುಟ್ಟಿದಾಗ ನಮ್ಮ ಅಪ್ಪನಿಗೆ ತುಂಬಾ ಬಿಆರ್ ಪ್ರಾಜೆಕ್ಟ್ ಅಂದ್ರೆ ಗಣಪತಿ ರಾಳ್ನೆ ಅಂತ ನಮ್ದು ಅಂಗಡಿ ಇತ್ತು. ನಾನು ಹುಟ್ಟಿದಾಗ ನಮ್ಮ ಅಪ್ಪನ ತುಂಬಾ ಸಂತೋಷ ಆಯ್ತಂತೆ. ನಮ್ಮ ಅಕ್ಕ ದೊಡ್ಡವರು ಇದ್ರು ಶೈಲಜ ಅಂತ, ಅವ್ರಿಗೆ ಕೇಳಿದ್ರಂತೆ ಏನ್ ಹೆಸರು ಇಡ್ಬೇಕು ಅಂತ. ಅದಕ್ಕೆ ಅವರು ನಮ್ ಚಿಕ್ಕಮ್ಮ ದೊಡ್ಡಮ್ಮನ ಮಗಳು ಎಲ್ಲ ಆನಂದ ಅಂತ ಇಡ್ಬೇಕು ಅಂತ. ಇಲ್ಲ ನನ್ಗೆ ತುಂಬಾ ಸಂತೋಷ ಆಗಿದೆ ಏನಂತ ಇಡ್ಬೇಕು ಅಂತ. ಅದಕ್ಕೆ ನಮ್ಮ ಅಕ್ಕ ಹೇಳಿದ್ರಂತೆ ಬ್ರಹ್ಮಾನಂದ ಅಂತ ಇಟ್ಬಿಡೋಣ, ತುಂಬಾ ಚೆನ್ನಾಗಿರುತ್ತೆ ಹೆಸರು ಅಂತ ಹೇಳಿ ಬ್ರಹ್ಮಾನಂದ ಅಂತ ಇಟ್ರು ಅಂತ ನಮ್ಮ ಅಕ್ಕ ಹೇಳ್ತಾ ಇರ್ತಾರೆ. ಹಂಗಾಗಿ ಗೊತ್ತು ಮೇಡಮ್ ನನಗೆ.
0: ಸೂಪರ್ ಸರ್, ನಿಮ್ಮ ಹೆಸರಿನ ಹಿಂದೆ ಈ ತರ ಕತೆ ಇದೆ ಅಂತ ಕೇಳಿ ಖುಷಿ ಆಯ್ತು ಆಕ್ಚುಲಿ.
1: ಹೌದೌದು ಮೇಡಮ್, ನಮ್ಮ ಅಕ್ಕ ಹೇಳಿದಾಗ ನಮಗೆ ಗೊತ್ತಾಯ್ತು ಹೇಳಿ. ಆಮೇಲೆ ಏನಾಯ್ತದು, ಬ್ರಹ್ಮಾನಂದ ಹೋಗಿ ಆನಂದ ಆಯ್ತು, ಆನಂದ ಹೋಗಿ ಆನಿ ಆಯ್ತು. ನಮ್ ಫ್ಯಾಮಿಲಿಯಲ್ಲೆಲ್ಲ ನನ್ಗೆ ಇವತ್ತಿಗೆ ನಮ್ಮ ಅಣ್ಣ ತಂಗಿ ಎಲ್ಲ ಕರೆಯೋದು ಆನಿ ಆನಿ ಅಂತಾನೆ, ಆನಿ ಆನಿ ಅಂತಾನೆ ಕರೆಯೋದು. ನೋಡಿ ಆ ಫುಲ್ ಹೆಸರು ಹೋಗಿ ಅರ್ಧಂಬರ್ಧ ಹೆಸರಾಗಿದೆ. ಅದು ಆಯ್ತಾ. ಆಮೇಲೆ ಏನಾಯ್ತು, ಈಗ ನಾವು ಸ್ಕೂಲಲ್ಲಿ ಓದ್ತಾ ಬರ್ತಾ ಬೆಳೀತಾ ಇರುವಾಗ ಹೀಗೆ ನಂದು ಬ್ರಹ್ಮಾನಂದ ರಾನಡೆ ಅಂತಲ್ವಾ, ಕೆಲವರು ಬ್ರಹ್ಮ ಅಂತ ಕರೀತಾರೆ, ಕೆಲವರು ರಾಂಡೆ ಅಂತ ಕರೀತಾರೆ, ಕೆಲವರು ರಾನವೆ ಅಂತ ಕರೀತಾರೆ, ಕೆಲವರು ರಾನು ಅಂತ ಕರೀತಾರೆ,
0: ಕೆಲವರು
1: ಹೌದು, ಕೆಲವರು ಸ್ನೇಹಿತರು ಪ್ರೀತಿ ಪಾತ್ರ ಕ್ಲಾಸ್ಮೇಟ್ ಬ್ರಹ್ಮು ಅಂತ ಕರೀತಾರೆ, ಕೆಲವರು ಆನಂದ ಮಹಾನಂದ ನಿತ್ಯಾನಂದ ಸದಾನಂದ ಅಂತಾನು ಕರೀತಾರೆ. ಆಮೇಲೆ ನನ್ ಕಾರ್ ಮೇಲೆ ಒಂದು ಹೆಸರು ಬರ್ಸಿದೀನಿ, ನಂದು ನಮ್ಮ ಮನೆಯವ್ರದ್ದು ಹೆಸರು, ಅವ್ರದ್ದು ಸ್ಮಿತಾ ಅಂತ, ನಂದು ಬ್ರಹ್ಮಾನಂದ ಅಲ್ಲ, ಕಾರ್ ಮೇಲೆ ಹೆಸರು ಬರ್ಸಿದೀನಿ ಸ್ಮಿತಾನಂದ ಅಂತ ಬರ್ಸಿದೀನಿ. ಎಲ್ಲರೂ ಯಾರು ಇವನು ಸ್ಮಿತಾನಂದ ಅಂತ ಕೇಳ್ತಾರೆ.
0: ಏನ್ ಸರ್, ಒಂದ್ ಹೆಸರಿಂದ ಇಷ್ಟೊಂದು ಕತೆಗಳಿರುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ.
1: ಹೌದು ಮೇಡಮ್, ನೋಡ್ರಿ ಹೆಂಗಿರುತ್ತೆ ಕತೆ,
0: ಅದ್ಭುತ ಅಲ್ವಾ?
1: ಹೌದೌದು, ನನಗೆ ಕೆಲವ್ ನಮ್ಮ ಫ್ರೆಂಡ್ ನಮ್ಮ ಮನೆಯವರು ಹನಿ ಹನಿ ಅಂತ ಕರೆದಾಗ ಯಾಕೆ ನಿನಗೆ ಹನಿ ಹನಿ ಅಂತ ಕರೀತಾರೆ ಅಂತ. ಹನಿ ಅಲ್ಲ ಅದು, ಆನಂದ ಬ್ರಹ್ಮಾನಂದ ಹೋಗಿ ಬ್ರಹ್ಮಾನಂದ ಹೋಗಿ ಆನಂದ.

0: ಹಾಗೆ ಆನಂದವ್ ಹನಿ ಆಗಿದೆ.
1: ತುಂಬಾ ಪ್ರೀತಿ ಪಾತ್ರರು ಹನಿ ಅಂತ ಕರೆಯೋದು ಜೇನು, ಅಷ್ಟು ಸ್ವೀಟ್ ಅಂತ ನೀವು.
0: ಹೌದು ಹೌದು ಮೇಡಮ್, ಹೌದು ಹೌದು ಹೌದು. ಪಕ್ಕದ ಮನೆ ಅಜ್ಜಿ ಚಿನ್ನು ಚಿನ್ನು ಅಂತ ಮುದ್ದು ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಅಮ್ಮ ಯಾವಾಗ ಅಂಗಡಿಲಿ ಬಿಜಿ ಇರ್ತಿದ್ರು, ಪಕ್ಕದ ಮನೆ ಅಜ್ಜಿನೇ ನನಗೆ ಜಾಸ್ತಿ ಆಟಾಡ್ಸಿದ್ದು, ಕರ್ಕೊಂಡೋಗಿ ಇಟ್ಕೊಂತಿದ್ದು. ಅದಕ್ಕೆ ನಾನು ಚಿನ್ನು ಅಂತ ಬಹಳ ಮುದ್ದು ಮಾಡ್ತಿದ್ರು, ಚಿನ್ನು ಅಂತಾನೆ ಹೆಸರಿಟ್ಟಿದ್ರು.
1: ಓಹೋ, ಅಡ್ಡೆಸರುಗಳು ತುಂಬಾನೇ ಇದೆ ಹಾಗಾದ್ರೆ.
0: ಹೌದು ಹೌದು ಮೇಡಮ್.
1: ಓಕೆ, ಏನಪ್ಪ ಆಫೀಸ್ ಅಲ್ಲಿ ಬ್ರಹ್ಮಾನಂದ ರಾನಡ ಅಂತ ನೀಟಾಗಿ ಕರೀತಾರೆ.
0: ಅದು ಫುಲ್ ಹೆಸರು ಬ್ರಹ್ಮಾನಂದ ರಾನಡೆ ಅಂತ, ಅದನ್ನ ಎಲ್ಲರೂ ಏನೇನೋ ಮಾಡಿದ್ದಾರೆ.
1: ಹೌದಲ್ವಾ, ಯಾವಾಗಾದ್ರೂ ಪೋಸ್ಟ್ ಮ್ಯಾನ್ ಗಳಿಗೆ ಏನಾದ್ರೂ ಕನ್ಫ್ಯೂಸ್ ಆಯ್ತಾ ಈ ರೀತಿ?
0: ಹಾ ಆಗತ್ತೆ ಮೇಡಮ್, ಯಾಕೆ ನಮ್ಮ ಅಂಗಡಿ ಅಣ್ಣನ ಹೆಸರು ಆತ್ಮಾರಾಮ್ ರಾನಡೆ ಅಂತ, ಇನ್ನೊಬ್ಬರ ಹೆಸರು ಪ್ರಸನ್ನ ರಾನಡೆ ಅಂತ. ಒಂದೊಂದ್ಸಲ ನಮ್ಮ ಅಣ್ಣಂಗ್ ಹೋಗಿರೋ ಪೋಸ್ಟ್ ನಂಗ್ ಬರುತ್ತೆ, ನಂಗ್ ಹೋಗಿರೋ ಪೋಸ್ಟ್ ಅವ್ರಿಗೆ ಬರುತ್ತೆ. ಈಗ ಆಕ್ಚುಲಿ ಲಕ್ಷಲಿ ಈಗ ಪೋಸ್ಟ್ ಬರೋದ್ ಕಡಿಮೆ ಆಗಿದೆ, ಹಂಗೆ ಪರವಾಗಿಲ್ಲ. ಮೊದ್ಲು ಪೋಸ್ಟ್ ಮೇಲೆ ಡಿಪೆಂಡ್ ಆಗಿದ್ದಾಗ ಅವ್ರ ಲೆಟರ್ ನಮಗೆ ಬರ್ತಿತ್ತು, ನಮ್ ಲೆಟರ್ ಅವ್ರಿಗೆ.
1: ಸೂಪರ್ ಸರ್, ನಿಮ್ ಕತೆ ಕೇಳಿ ಆಕ್ಚುಲಿ ತುಂಬಾ ಖುಷಿ ಆಯ್ತು.
0: ಸಂತೋಷ ಪಡಿ, ನೀವು ಹಂಚ್ಕೊಳಕ್ ಅವಕಾಶ ಮಾಡ್ಕೊಡ್ತಾರಲ್ಲ, ಅದಕ್ಕೂ ನನಗೂ ಬಹಳ ಸಂತೋಷ ಆಯ್ತು.
1: ಸರ್ ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಮೇಡಮ್.
1: ಸ್ನೇಹಿತರೆ, ಬ್ರಹ್ಮಾನಂದ ರಾನಡ ಅನ್ನುವಂತಹ ಹೆಸರನ್ನ ತುಂಡು ತುಂಡು ತುಂಡು ಮಾಡಿ ಎಷ್ಟು ಬಗೆಯಲ್ಲಿ ಕರಿಬೋದೋ ಅಷ್ಟು ಬಗೆಯಲ್ಲಿ ಅವರ ಹೆಸರನ್ನ ಕರಿತಾ ಇದ್ದಾರೆ. ಹಾಗೆ ಅವ್ರಿಗೂ ಕೂಡ ಅದರಲ್ಲಿ ಏನು ಮುಜುಗರ ಆಗಿಲ್ಲ. ಎಸ್, ಒಬ್ಬೊಬ್ರು ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಇಷ್ಟಪಟ್ಟು ಕರೀತಾರೆ. ಓಕೆ, ಮತ್ತೊಂದು ಕರೆಯನ್ನು ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
2: ನಮಸ್ತೆ ಮೇಡಮ್. ನಮಸ್ತೆ.
1: ನಮಸ್ತೆ, ಯಾರಿದು? ಪರಶುರಾಮ್ ಅವರೇ, ಇವತ್ತಿನ ವಿಷಯ ಗೊತ್ತಾಯ್ತಾ? ಓಕೆ ಹೇಳಿ, ನಿಮ್ಮ ಒಂದು ಹೆಸರಿನ ಹಿಂದಿರುವಂತಹ ಒಂದು ಕತೆ, ಯಾರಿಟ್ಟಿದ್ ನಿಮ್ಗೆ ಹೆಸರು, ಅಜ್ಜಿನ ಅಪ್ಪನ ಅಮ್ಮನ? ಹಲೋ. ಓಕೆ, ಪರಶುರಾಮ್ ಅವರು ಮಾತಾಡ್ತಾ ಇದ್ರು, ಏನೋ ಕರೆ ಕಟ್ ಆಯ್ತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯಿತು. ಎಸ್, ಸ್ನೇಹಿತರೆ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279, 9686097. ಈ ಸಂಖ್ಯೆಗೆ ಕರೆ ಮಾಡಿ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ.
1: ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ನಮಸ್ಕಾರ. ಚಂದ್ರಶೇಖರ್ ಸರ್, ಇಲ್ಲ ಸರ್, ಚೇಂಜ್ ಏನು ಆಗಿಲ್ಲ. ನಿಮಗೆ ಆತರ ಅನಿಸ್ತಿದ್ಯಾ?
3: ಸ್ವಲ್ಪ ನೆಗಡಿ ಆಗಿತ್ತ?
1: ಇಲ್ಲ ಸರ್, ಆತರ ಏನು ಇಲ್ಲ.
3: ಮಹಾಲಕ್ಷ್ಮಿ ತಾನೇ?
1: ಹೌದು ಸರ್, ಹೌದು ಮಹಾಲಕ್ಷ್ಮಿ.
3: ಸ್ವಲ್ಪ ಚೇಂಜ್ ಕಾಣ್ತಾ ಇದೆ, ಸೌಂಡ್ ಕಮ್ಮಿ ಆಗಿದೆ. ಯಾಕೆ ತಿಂಡಿ ಮಾಡಿವೆ, ಊಟ ಮಾಡಿಲ್ವಾ?
1: ಅರೆ ಬಾಬಾ ದೇವ್ರೇ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಓಕೆ, ಚಂದ್ರಶೇಖರ್ ಸರ್ ನಿಮ್ ಪರಿಚಯ ಮಾಡ್ಕೋಬಿಡಿ.
3: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಉಡನಹಳ್ಳಿ, ಹುಣಸೂರು ತಾಲೂಕು, ಹಾಸನ ಜಿಲ್ಲೆ, 573211, ಕರ್ನಾಟಕ ರಾಜ್ಯ.
1: ಓಕೆ.
3: ನಾನು ಒಂದು ವಾರ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೆ.
1: ಓಹೋ, ಓಕೆ ಸರ್, ಇರ್ಲಿ, ಪರವಾಗಿಲ್ಲ.
3: ಈಗ ನೆನ್ನೆ ಬಂದೆ ರಾತ್ರಿ.
1: ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಇಲ್ಲ, ಗೊತ್ತಾಗ್ಲಿಲ್ಲ.
1: ನಿಮ್ಮ ಹೆಸರಿನ ಹಿಂದಿರುವಂತಹ ಒಂದು ಕತೆ, ಚಂದ್ರಶೇಖರ್ ಅಂತ ನಿಮ್ಗೆ ಯಾರು ಹೆಸರಿಟ್ಟಿದ್ದು, ಹೇಗ್ ಬಂತು ಆ ಹೆಸರು ಅಂತ?
3: ನಮಗೆ ಗೊತ್ತಿರೋಲ್ಲ ಮೇಡಮ್, ಅದು ಕತೆ
1: ಅಲ್ವಾ? ನಿಮ್ಮ ಅಜ್ಜಿ ತಾತ
3: ನಕ್ಷತ್ರವನ್ನ ಇಟ್ಟಿರ್ತಾರೆ.
1: ಓ, ಆ ತರನ?
3: ಹುಟ್ಟದಾಗ ಏನಾಗುತ್ತೆ ಅಂದ್ರೆ ನಕ್ಷತ್ರ ನೋಡ್ಬಿಟ್ಟು ಈ ತಕ್ಷಣ ಬರ್ತೀನಿ ನೋಡಿ, ಆ ತರ ಇಟ್ಟಿರ್ತಾರೆ.
1: ಓಕೆ, ಅಲ್ಲ, ನಿಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಯಾರು ಹೇಳಿಲ್ವಾ ನೀನು ಈ ತರ ಈ ಸಂದರ್ಭ ಬಂದಿದ್ದಕ್ಕೆ ಹೆಸರಿಟ್ಟಿದ್ದು ಅಂತ? ಅಥವಾ ನೀವು
3: ಹೇಳಿಲ್ಲ, ನಮ್ಮ ಮಗಳಿಗೆ ಸುಮಾ ಅಂತ ಹೇಳು ಅಂತ ನಮ್ಮ ಒಬ್ರು ಸಲಹೆ ಕೊಟ್ರು.
1: ಓಕೆ, ಯಾಕೆ? ಯಾಕೆ?
3: ಯಾಕೆಂದ್ರೆ ಅವರು ನಮ್ಮ ಅಪ್ಪನ ಆತ್ಮೀಯರು ಒಬ್ರಿದ್ರು, ಅವ್ರ ಸ್ವಲ್ಪ ಪಂಚಾಂಗ ಗಿಂತಾಂಗ ನೋಡೋರು, ಅವರು ಸುಮಾ ಅಂತ ಹೆಸರಿಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು.
1: ಓ, ಆ ತರ. ಓಕೆ ಸರ್, ಓಕೆ, ಥ್ಯಾಂಕ್ ಯು.
3: ಹಾಗಾಗಿ ನಮ್ದೆಲ್ಲ ಇದು ಇದ್ರ ಪ್ರಕಾರ, ಪಂಚಾಂಗದ ಪ್ರಕಾರ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.
3: ಸರಿ, ಯಾರು?
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಓಕೆ, ನಮಸ್ತೆ.
4: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ಓ, ನಮಸ್ಕಾರ, ನಮ್ ಚಿಕ್ಕಪ್ಪ ಅವರು.
4: ಇವತ್ ನನ್ನ ಹೆಸರೇ ಬಹಳ ವಿಶೇಷವಾಗೈತಪ್ಪ ಎಲ್ಲರಿಗಿಂತ.
1: ಓ, ಹಾಗಂತೀರಾ? ಓಕೆ, ಚಿಕ್ಕಪ್ಪ ಸರ್ ಹೇಗಿದ್ದೀರಿ?
4: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ಆರಾಮ್ ಸರ್. ನಿಮ್ ಹೆಸರಿನ ಇರುವಂತ ಒಂದ್ ಕತೆ ಹೇಳಲೇಬೇಕು.
4: ನನ್ನ ಹೆಸರು ಸಾಮಾನ್ಯವಾಗಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಅವರ ಮತ್ತೆ ಅವರ ದೊಡ್ಡಪ್ಪ ಮಕ್ಕಳಾಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ರು ಕರೆಯುವಂತ ಹೆಸರಾಗ್ಬಿಟ್ಟಿದೆ ನನ್ನ ಹೆಸರು.
1: ಓಕೆ, ಅಂದ್ರೆ ನಿಮ್ಗೆ ಯಾರು ಇಟ್ಟಿದ್ದು, ತಾತನ ಅಜ್ಜಿನ ಅಪ್ಪನ?
4: ಇಲ್ಲ ಇಲ್ಲ, ತಾತ ಅದ ಅಜ್ಜ ಅಜ್ಜಿ ಅವರೆಲ್ಲ ಹಾಲೆ ಬಹಳ ದಿವಸ ಆಗಿತ್ತಾನೆ ಹೋಗಿ ಗೊತ್ತಿಲ್ಲ. ಆದ್ರೆ ನಮ್ ತಂದೆ ತಾಯಿ ಇಟ್ಟಿದ್ದು.

0: ಅದು ಏನಾಗಿದೆ ಅಂದ್ರೆ ಮೇಡಮ್ ಅವರೇ, ಹಿಂದಿನ ಕಾಲದಲ್ಲಿ ದೇವ್ರ ಹೆಸರುಗಳೇ ಇಡಬೇಕು ಅಂತ, ಏನಾರು ಒಂದ್ ಸ್ವಲ್ಪ ಏನಾರು ಕಾಯಿಲೆ ಕಸಾಲೆ ಬಂದ್ಬಿಟ್ರೆ ಅಯ್ಯೋ ನಾವು ದೇವ್ರ ಹೆಸರು ಇಡ್ಲದಕ್ಕೆ ಏನಾರು ಈ ತರ ಆಗ್ಬಿಡ್ತಾನ, ಒಂದು ಮೂಢನಂಬಿಕೆ ಹೆಚ್ಚಾಗಿತ್ತು ಅವಾಗೆಲ್ಲ.
1: ಮನೆ ದೇವ್ರು ಅಥವಾ ಹಿರೇಮಗ ಅನ್ನೋ ಒಂದು ಕಾಳಜಿ,
0: ಆತರ ಒಂದು ಹೆಸರುಗಳನ್ನೇ ಇಟ್ಟಿದ್ರು. ಹಾಗಾಗಿ ನನಗೆ ನಮ್ಮ ಒಂದು ಮೈಲಾರ ದೇವ್ರನಲ್ಲಿ ಒಂದು ಚಿಕ್ಕಯ್ಯ ಅಂತ ಒಂದ್ ದೇವ್ರಿದೆ, ಅದನ್ನೇ ಹೆಸರನ್ನ ನಮ್ಗೆ ಇವನು ಲಾಸ್ಟ್ ನಾನು ಇವನು ಚಿಕ್ಕವನು ಇವನು ಚಿಕ್ಕಪ್ಪ ಅಂತಾನೆ ಇಟ್ಬಿಡೋಣ ಅಂತ ಹೇಳಿ ನಮ್ಮ ಅಪ್ಪ ನಮ್ಮ ಅವ್ವ ಇಟ್ಬಿಟ್ಟಿದ್ದಾರೆ.
1: ಓ ಹಾಗೆ ಕತೆ.
0: ಈಗ ನೋಡ್ರಿ, ಯಾರಾದ್ರೂ ಈಗ ಅಂಕಲ್ ಅಂದ್ರು ಚಿಕ್ಕಪ್ಪನೇ, ಚಿಕ್ಕಪ್ಪ ಅಂದ್ರು ಚಿಕ್ಕಪ್ಪನೇ, ಆಮೇಲೆ ದೊಡ್ಡಪ್ಪನ ಮಗಳು ಕರೆಯೋದಾದ್ರು ಚಿಕ್ಕಪ್ಪ ಅಂತಾನೆ ಸಣ್ಣಪ್ಪ ಅಂತಾನೆ ಕರೆಯೋದು, ಎಲ್ಲಾ ತರದಿಂದಾನು ಒಂದೇ ಹೆಸರಾಗ್ಬಿಟ್ಟಿದೆ. ಆದ್ರೆ ಅದು ಎಲ್ಲಿ ಮುಜುಗರ ಆಗುತ್ತೆ ಅಂದ್ರೆ, ನನ್ನ ಹೆಂಡತಿ ನನ್ನ ಹೆಸರು ಹೇಳ್ಬೇಕಾದ್ರೆ ಎಲ್ಲಾರು ಬಹಳ ಸಮಸ್ಯೆ ಆಗ್ತಾ ಇರೋದು ಅಲ್ಲಿ. ನಿನ್ ಗಂಡನ ಹೆಸರು ಹೇಳಮ್ಮ ಅಂತ ಏನಾದ್ರು ಹೇಳ್ಬಿಟ್ರಿ ಯಾವ್ದಾದ್ರು ಆಫೀಸ್ನಾಗ ಅಥವಾ ಎಲ್ಲಾದ್ರು ಹೇಳಿದಾಗ ಅಲ್ಲಿ ನೋಡ್ರಿ ಮುಜುಗರ ಬರೋದು ಅಂದ್ರೆ ಅಲ್ಲಿ.
1: ಓಹೋ,
0: ಅದು ನನ್ನ ಹೆಂಡತಿ ಕರೆಕ್ಟ್ ಆಗಿ ಚಿಕ್ಕಪ್ಪ ಅಂತ ಹೇಳಿದ್ರು ಕೂಡ ಅಲ್ಲಮ್ಮ ನೀನೇನಮ್ಮ ನೀನು ನಿಮ್ ಗಂಡನ ಹೆಸರು ಹೇಳಂದ್ರೆ ನಿಮ್ ಚಿಕ್ಕಪ್ಪನ ಹೆಸರು ಹೇಳ್ತೀಯಲ್ಲಮ್ಮ ಅಂತ ಅಲ್ಲಿ ತರ್ಲೆ ಪ್ರಶ್ನೆ ಬರೋದು ಅಂದ್ರೆ.
1: ಇನ್ಸಿಡೆಂಟ್ ಯಾವಾಗಾದ್ರೂ ನಡೆದಿದ್ಯಾ ಈ ತರ?
0: ಖಂಡಿತವಾಗ ಮತ್ತೆ ಮೊದಲನೇ ಬಾರಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಅಲ್ಲಿ ಹೋದಾಗ ಮತ್ತೆ ನಿನ್ನ ಹೆಸರು ಏನಮ್ಮ ನಿಮ್ ಗಂಡನ ಹೆಸರು ಏನಮ್ಮ ಅಂತ ಕೇಳಿದಾಗ ನನ್ನ ಹೆಂಡತಿ ಹೇಳಿದಾಗ ಚಿಕ್ಕಪ್ಪ ಅಂತ ಹೇಳಿದಾಗ ಅಲ್ಲಿ ಅವರು ಕ್ರಾಸ್ ಕ್ವೆಶ್ಚನ್ ಮಾಡಿದ್ರು, ಅಲ್ಲಮ್ಮ ನಿನ್ ಗಂಡನ ಹೆಸರು ಹೇಳಂದ್ರೆ ಚಿಕ್ಕಪ್ಪನ ಹೆಸರು ಹೇಳ್ತೀಯಲ್ಲಮ್ಮ, ಯಾವ ಇಲ್ಲ ಕಣ್ರಿ ನನ್ ಗಂಡನ ಹೆಸರೇ ಚಿಕ್ಕಪ್ಪ ಅಂತ ಹೇಳಿ ಅಂದಾಗ ಅವರು ಒಂಥರ ವಿಸ್ಮಯವಾಗಿ ನಕ್ಬಿಟ್ಟಿದ್ದಾರೆ. ಓ ಇಂಥ ಹೆಸರು ಇಟ್ಟಿದಾರಲ್ಲ ಇತ್ತವ ಇಂಥ ಹೆಸರು ಅಂತ ಅವಾಗ ಇದು ಮಾಡ್ಕೊಂಡ್ರ ಅವ್ರು. ಹಾಗಾಗಿ ಚಿಕ್ಕಪ್ಪನ ಕತೆ ಈ ತರ ಎಲ್ಲ ಇದೆ ನೋಡ್ರಿ. ಅದಕ್ಕೆ ನಾನು ಪ್ರತಿ ಸಲನೂ ಎಲ್ಲರಿಗೂ ಹೇಳೋದು ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪನಲ್ಲ ಅಂತ.
1: ಆ ಡೈಲಾಗ್ ಚೆನ್ನಾಗಿದೆ ಸರ್, ನಿಮ್ ಬಾಯಲ್ಲಿ ಕೇಳ ಖುಷಿ ಆಗತ್ತೆ. ಅಂದಾಗ ನೀವು ಪ್ರಶ್ನೆ ಮಾಡ್ಲಿಲ್ವಾ, ಏನಪ್ಪ ಈ ತರ ಹೆಸರು ಇಟ್ಟಿದ್ದೀರಿ, ಸಾವಿರಾರು ಹೆಸರು ಇಟ್ಟಿದ್ದೀರಿ?
0: ನಾವ್ ಅವಾಗ ನಮಗೆ ಸಣ್ಣ ಮಕ್ಕಳಿದ್ದಾಗ ಗೊತ್ತಾಗ್ಲಿ, ನಮಗೆ ನಮ್ ತಂದೆ ತಾಯಿಗಳು ಇಟ್ಟಿರೋ ಹೆಸರೇ ನಮಗೆ ಏನೋ ದೊಡ್ಡದ ಬಿಡಪ್ಪ ಅದೇ ಹೆಸರು ಅನ್ಕೊಂಡು ನಾವು ಬಂದ್ವಿ. ಆ ನಂತರ ನಾವು ಶಿವಮೊಗ್ಗ ಬಂದ ಮೇಲೆ ನಾವು ಒಂದ್ ಐರನ್ ಅಂಗಡಿ ಒಂದ್ ಹೆಸರು ಇಟ್ಟೆ ನಾನು, ಒಂದು ಮಾಲ್ತೇಶ ಡ್ರೈ ಕ್ಲೀನರ್ಸ್ ಅಂತ ಹೇಳಿ. ಅದು ಏನಾಯ್ತು, ಇಡೀ ನಮ್ಮ ಶಿವಮೊಗ್ಗದಂತ ಹೆಸರು ಅದನ್ನೇ ಕರೆಯಕತ್ ಬಿಡ್ರಿ ಎಲ್ಲರೂ ಅದನ್ನೇ. ನಮ್ ಕೃಷಿ ನಗರದಲ್ಲಿ ಆಗಿರ್ಬೋದು, ಶರಾವತಿ ನಗರದಲ್ಲಿ ಆಗಿರ್ಬೋದು, ಎಲ್ರು ಕೂಡ ನನಗೆ ಕಂಡಾಗಲ್ಲ ನನ್ ಚಿಕ್ಕಪ್ಪ ಅಂತ ಕರೆಯೋದೇ ಇಲ್ಲ, ಮಾಲ್ತೇಶ ಅಂತಾನೆ ಕರೆಯುತ್ತಾರೆ ನೋಡ್ರಿ.
1: ಓ ಹೀಗೂ ಉಂಟೆ?
0: ಓ ಹೀಗೂ ಉಂಟೆ ಮೇಡಮ್ ಅರೆ. ಯಾಕಂದ್ರೆ ಪಾಪ ಅವ್ರಿಗೆ ಚಿಕ್ಕಪ್ಪ ಅಂತ ಕರೆಯಕ್ಕೆ ಒಂದ್ ಸ್ವಲ್ಪ ಮುಜುಗರ ಆದ್ರೂ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾಲ್ತೇಶ ಅನ್ನೋದೇ ಕಂಟಿನ್ಯೂ ಮಾಡ್ಬಿಡ್ರಿ. ಎಲ್ಲರಿಗೂ ನಾನು ಕೇಳಿದಾರೆ ಅಲ್ಲ ಅದನ್ನೇ ಹೇಳ್ಬಿಡ್ತೇನೆ, ನನ್ ರೆಕಾರ್ಡ್ಸ್ ನನ್ ಚಿಕ್ಕಪ್ಪ ಅಂತಾನೆ ಇರ್ಲಿ ಪರವಾಗಿಲ್ಲ, ಯಾರು ನಮಗೆಲ್ಲಾರು ಮಾಲ್ತೇಶ ಅಂತಾನೆ ಕರೀಲಿ. ಅದೇನು ದೇವ್ರ ಹೆಸರೇ ಮಾಲ್ತೇಶ ಅಂದ್ರೆ ದೇವ್ರ ಕೊಟ್ಟದ ಹೆಸರು ಮಾಲ್ತೇಶ, ಅದು ದೇವ್ರ ಹೆಸರೇ ಇರ್ಲಿ ಪರವಾಗಿಲ್ಲ ಎಲ್ಲರೂ ಅದನ್ನೇ ಕರೀಲಿ. ಈಗೂ ಕೂಡ ಪ್ರತಿಯೊಬ್ರು ನನಗೆ ಚಿಕ್ಕಪ್ಪ ಅಂತಂದ್ರೆ ಈಗ ಚಿಕ್ಕಪ್ಪ ನೀ ಯಾ ಚಿಕ್ಕಪ್ಪ ಅಂತ ಕೇಳ್ಬಿಡ್ತಾರೆ.
1: ಓ ಹಾಗೆ.
0: ಹ್ಮ್, ಅದಕ್ಕೆ ನಾನು ಏನ್ ಮಾಡಿದೇನೆ ಮಾಲ್ತೇಶ ಅಂತಾನೆ ಪ್ರತಿ ಒಂದ್ ಕಡೆ ಯಾರು ಕರೆದ್ರು ನನಗೆ ಮಾಲ್ತೇಶ ಬಾರಪ್ಪ ಇಲ್ಲಿ ಅಂತಾರೆ ಹೊರತು ಚಿಕ್ಕಪ್ಪ ಬಾಯಿಲಿ ಅಂತ ಕರೆಯೋದಲ್ಲ. ರೇಡಿಯೋದಲ್ಲಿ ಏನಾದ್ರು ಚಿಕ್ಕಪ್ಪ ಶಾರದಾ ಅಂತ ಹೇಳಿದ್ರೆ ಯಾರು ಇರ್ಬೋದು ಈ ವಾಯ್ಸ್ ಎಲ್ಲೋ ಕೇಳಿದಂಗೆ ಐತಲ್ಲ, ನಮ್ ಕೃಷಿನಗರದಾಗೆ ಕೇಳ್ದಂಗೆ ಐತಲ್ಲ ಅಂತಾರೆ ಹೊರತು ಯಾರಿಗೂ ಗೊತ್ತಾಗಲ್ಲ. ಸಾಮಾನ್ಯವಾಗಿ ಮಾಲ್ತೇಶ ಅಂತಾನೆ ಅದು ಇದು ಕಂಟಿನ್ಯೂ ಆಗ್ಬಿಟ್ಟಿದೆ.
1: ಹಾಗಾದ್ರೆ ಸರ್, ಈಗ ಏನಾದ್ರು ಅಡ್ರೆಸ್ ಹುಡ್ಕೊಂಡ್ ಬರೋರು ನಿಮ್ ಮನೆಗೆ ಪೋಸ್ಟ್ ಬಂದ್ರೆ ನಿಮ್ ಹೆಸರು ಮಾಲ್ತೇಶ ಅಂತ ಅನ್ಬೇಕಾ ಚಿಕ್ಕಪ್ಪ ಅನ್ಬೇಕಾ? ಯಾವ
0: ಮಾಲ್ತೇಶ ಅನ್ನಂಗಿಲ್ಲ, ಆದ್ರೆ ಅಡ್ರೆಸ್ನೇ ಅಡ್ರೆಸ್ ಪ್ರತಿ ನನ್ ರೆಕಾರ್ಡ್ಸ್ ಅಲ್ಲಾಗ್ಲಿ ನಾನ್ ಅಡ್ರೆಸ್ ಕೊಡೋದಾಗ್ಲಿ ಚಿಕ್ಕಪ್ಪ ಅಂತಾನೆ ಬರೋದು ಚಿಕ್ಕಪ್ಪ ಅಂತ ಅವ್ರು ಹುಡುಕ್ತಾರೆ. ಆಮೇಲೆ ಕೃಷಿ ನಗರ ಮೂರನೇ ಕ್ರಾಸ್ ನಾಲ್ಕನೇ ಕ್ರಾಸ್ ಎರಡನೇ ಮೇನ್ ರಸ್ತೆ ಅಂತ ಎಲ್ಲ ಇರ್ತದಲ್ಲ ಅದಕ್ಕೆ ಬರ್ತಾರೆ ಅವ್ರು ಹುಡುಕಿ ಅಂತ.
1: ಅವಾಗ ಅಲ್ಲಿ ಏನು ಕನ್ಫ್ಯೂಸ್ ಆಗಿಲ್ಲ ನಿಮ್ ಅಕ್ಕ ಪಕ್ಕದವ್ರು, ಯಾರಿದು ಚಿಕ್ಕಪ್ಪ ನಮಗೆ ಮಾಲ್ತೇಶ್ ಗೊತ್ತು ಚಿಕ್ಕಪ್ಪ ಗೊತ್ತಿಲ್ಲ ಅಂದಿಲ್ಲ ತಾನೆ?
0: ಅವ್ರು ಏನಾರು ಮಾಲ್ತೇಶ ಅಂತ ಕೇಳಿದ್ರೆ ಇಲ್ಲಿ ಮಾಲ್ತೇಶ ಇರೋರು ಅಷ್ಟೇ ಗೊತ್ತಿರೋದು, ಚಿಕ್ಕಪ್ಪ ಅನ್ನೋರು ಯಾರು ಇಲ್ಲ ಅಂತ ಹೇಳಿ ಕಳ್ಸಿಬಿಡ್ತಾರೆ. ಇದು ನೋಡ್ರಿ ಕತೆ, ನನ್ನ ಹೆಸರೇನು ಹಿಂದೆ ಇಷ್ಟೆಲ್ಲ ಇದೆ ನೋಡ್ರಿ. ಅದಕ್ಕೆ ನಾನು ಅವಾಗಿಂದ ಕರೆ ಮಾಡ್ತಾ ಇದ್ದೆ, ಈ ನನ್ನ ಹೆಸರಿನ ಹಿಂದೆ ಎಷ್ಟೆಲ್ಲ ಇದಾವ ಕತೆ ಹೇಳ್ಬಿಡೋಣ ಅಂತೇಳಿ.
1: ಸೂಪರ್. ನಿಮ್ಮ ಗೆಳೆಯರು ಏನಂತ ಕರಿತಿದ್ರು, ಚಿಕ್ಕಿ ಚಿಕ್ಕಿ ಅಂತಾನ ಚಿಕ್ಕಪ್ಪ ಅಂತಾನ?
0: ಇಲ್ಲ, ಅವರೆಲ್ಲ ಸಾಮಾನ್ಯಕ್ಕೆ ಹುಡುಗರೆಲ್ಲ ಕರೆಯೋದು ಎರಡೇ ಅಕ್ಷರನೆ ಎಲ್ಲ ಕರೆಯೋದು. ನಾವಾದ್ರು ಈಗ ಜಯರಾಜ ಅಂತ ಇತ್ತಂದ್ರೆ ಜಯ ಬಾರ್ಲೆ ಇಲ್ಲಿ ಅಂತೇವಿ, ಲೋಕೇಶ ಅಂತ ಇದ್ರೆ ಲೋಕ ಬಾರ್ಲೆ ಇಲ್ಲಿ ಅಂತೇವಿ. ಈ ತರ ನಾವು ಸಾಮಾನ್ಯಕ್ಕೆ ಹುಡುಗರಿದ್ದಾಗ ಕರೆಯೋದ ಎರಡೇ ಅಕ್ಷರ, ನಾಲ್ಕ ಅಕ್ಷರ ಇರ್ಲಿ ಆರ್ ಅಕ್ಷರ ಇರ್ಲಿ, ಮೊದಲನೇ ಎರಡ್ ಅಕ್ಷರನೇ ಕರೀತಾ ಇರ್ತಾರೆ ಸಾಮಾನ್ಯವಾಗಿ. ಅದ ಏನಪ್ಪ ಅಂದ್ರೆ ಈ ಸ್ಕೂಲ್ ಅಲ್ಲಿ ಆಗ್ಲಿ ಯಾವ್ದಾರ ಆಫೀಸ್ ಆಗ್ಲಿ ಯಾವ್ದಾರ ಆಗ್ಲಿ ಅವಾಗ ಪೂರ್ಣ ಹೆಸರನ್ನ ಕರಿತಾ ಇರ್ತಾರೆ. ಫ್ರೆಂಡ್ಶಿಪ್ ಅಲ್ಲಿ ಕರಿತಾ ಇರೋದು ಅಂದ್ರೆ ಎರಡೇ ಹೆಸರನ್ಯಾಗೆ ಕರಿತಾ ಇರ್ತಾರೆ, ಅವಾಗ ನಮ್ಗೆ ಅದ್ ಬೇಜಾರನ ಆಗಲ್ಲ. ಈಗ ಯಾರು ಎರಡ್ ಅಕ್ಷರದ ಕರೆದ್ರೆ ನಮ್ಗೆ ಸ್ವಲ್ಪ ನೋವು ಆಗುತ್ತೆ.
1: ಓಕೆ ಸರ್, ಏನೇ ಹೇಳಿ ಸರ್, ನಿಮ್ಮ ಚಿಕ್ಕಪ್ಪ ಹೆಸರೇ ಸೂಪರ್ ಆಗಿದೆ ಅಂತ ಮಂಡ್ಯದಿಂದ ಕೆಂಡೇಗೌಡ ಸರ್ ಮೆಸೇಜ್ ಮಾಡಿದ್ದಾರೆ.
0: ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ಬಿಡ್ರಿ.
1: ಓಕೆ ಸರ್, ಥ್ಯಾಂಕ್ ಯು,
0: ಧನ್ಯವಾದಗಳು.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
2: ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ ಮೇಡಮ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ನಿಮ್ಮ ಹೆಸರಿನ
1: ಹಿಂದಿರೋ ಕತೆ.
2: ನನ್ನ ಹೆಸರಿನ ಹಿಂದಿರೋ ಕತೆ ಅಂತಂದ್ರೆ ಮೇಡಮ್, ನನ್ಗೆ ಮುಂಚೆ ಹೆಸರು ಇಟ್ಟಿದ್ದು ಹುಟ್ಟಿದಾಗ ಹೋಮಾಕ್ಷಿ ಅಂತ ಇಟ್ಟಿದ್ದು ಅಂತೆ ಮೇಡಮ್.
1: ಹೋಮಾಕ್ಷಿ? ಮಜಾ ಇದೆ ಹೆಸರು ಕೇಳಕ್ಕೆ.
2: ಆಮೇಲೆ ಮೇಡಮ್, ಅದು ನಮ್ಮ ಚಿಕ್ಕ ನಮ್ಮ ಅಣ್ಣ ಏನ್ ಮಾಡಿದ್ರು ಅಂತ, ಐದ್ ಜನ ಅಣ್ಣಂದಿರ ಮೇಡಮ್, ಅಣ್ಣ ಏನ್ ಮಾಡಿದ್ರು ಅಂತ ಚಿಕ್ಕಮ್ಮನ ಮಗಳನ್ನ ಎತ್ಕೊಂಡು ಒಂದ್ಸಲ ಬೀಳ್ಸ್ಬಿಟ್ಟಿದ್ರಂತೆ ಮೇಡಮ್. ಅವ್ರು ಚಿಕ್ಕಮ್ಮ ಬೈದ್ರಂತೆ, ಆಗ ಅಯ್ಯೋ ನನಗೊಬ್ರು ತಂಗಿ ಇದ್ದಿದ್ರೆ ಅಂತ ಹತ್ಕೊಂಡ್ ಮನೆಗ್ ಬಂದಿದ್ರಂತೆ, ನಮ್ಮ ಅಮ್ಮನ ಹತ್ರ ಹೇಳಿದ್ರಂತೆ. ಹಾಗಾಗಿ ನಮ್ಮ ಅಣ್ಣನಿಂದ ಒಂದ್ 8 ವರ್ಷ ನಾ ಮಕ್ಳಿರ್ಲಿಲ್ವಂತೆ ಮೇಡಮ್. ಒಂದು ಆಮೇಲೆ ನಾನು ಎಲ್ಲರಿಗಿಂತ 5 ಜನ 6 ಜನದಿಂದ ಒಂದು 8 ವರ್ಷಕ್ಕೇನ ಹುಟ್ಬಿಟ್ಟಂತೆ ಮೇಡಮ್ ನಾನು. ಹಾಗಾಗಿ ನನ್ಗೆ ಹೋಮಾಕ್ಷಿ ಅಂತ ಬಂತಂತೆ ಆಗ ನಮ್ಮ ಇದ್ರಲ್ಲಿ ಕೇಳಿಸ್ದಾಗ. ಆಗ ಆ ಹೆಸರು ಹುಟ್ಟಿದಾಗ ಇಟ್ಟಿದ್ರು ಸಹ ನಮ್ಮ ಅಣ್ಣಂದ್ರ ಎಲ್ಲರ ಪ್ರೀತಿಗಾಗಿ ಪ್ರೇಮ ಅಂತ ಇಟ್ರಂತೆ ಮೇಡಮ್. ಅವರೇ ಎಲ್ಲ ಇಟ್ಕೊಂಡಿದ್ದು ಪ್ರೇಮ ಅಂತ.
1: ಸೂಪರ್, ಎಲ್ಲ ಪ್ರೀತಿ ಪಾತ್ರಳಾಗಿ ಪ್ರೇಮ ಆಗ್ಬಿಟ್ರಿ.
2: ಪ್ರೇಮ ಆಗ್ಬಿಟ್ಟೆ ಮೇಡಮ್ ನನ್ನ ಹೆಸರು ಮುಂಚಿಂದ ಆ ತರ. ಆವಾಗಿಂದ ನಾನು ಎಲ್ಲರಿಗೂ ಪ್ರೇಮ ಪ್ರೇಮ ಅಂತ, ಅದನ್ನೇ ನಮ್ಮ ಅಣ್ಣ ಇಟ್ಕೊಂಡಿದ್ದ ಹೆಸರು ಮೇಡಮ್ ಅದವರು. ಹಾಗಾಗಿ ಎಲ್ಲರಿಗೂ ಪ್ರೇಮ ಆಯ್ತು, ಅದ್ರ ತುಂಬಾ ಇಷ್ಟಪಟ್ಟು. ನಾನೊಬ್ಳೆ ಚಿಕ್ಕಳದ ಮೇಡಮ್ ಮಗ, ಆಗ ನನಗೆ ತುಂಬಾ ಇನ್ನು ಅವ್ರು ಬೇರೆ ಬೇರೆ ಹೆಸರಿನಿಂದ ಏನೇನೋ ಕರಿತಿದ್ರಂತೆ ಮೇಡಮ್, ಈ ಹೆಸರು ನನ್ಗೆ ಉಳ್ಕೊಂಡು ಪ್ರೇಮ ಅಂತ ಆಯ್ತು ಮೇಡಮ್. ಅದು
1: ಮನೆಯಲ್ಲೂ ಅಡ್ಡ ಹೆಸರು ಅದು ಇದು ಅಂತ ಕರಿತಿದ್ರು ಪ್ರೀತಿಯಿಂದ ಬೇರೆ ಬೇರೆ ರೀತಿಲಿ.
2: ಪ್ರೀತಿಯಿಂದ ಸುಮಾರು ಹೆಸರು ಕರಿತಿದ್ರು, ಆದ್ರೆ ಪ್ರೇಮ ಪ್ರೇಮ ಅನ್ನೋ ಹೆಸರು ನನ್ಗೆ ಉಳಿತು ಮೇಡಮ್. ಇದ್ದಿದ್ದ ಹೆಸರು ಬಿಟ್ಟು ಅದನ್ನ ಇದೇ ಹೆಸರು ನನ್ಗೆ ಆಯ್ತು ಮೇಡಮ್.
1: ಹೋಮಾಕ್ಷಿ ಹೋಗಿ ಪ್ರೇಮ ಆಯ್ತು.
2: ಪ್ರೇಮ ಆಯ್ತು ಮೇಡಮ್.
1: ಸೂಪರ್ ಸೂಪರ್. ಹಾಗಾದ್ರೆ ನಿಮಗೊಂದ್ ಚಾನ್ಸ್ ಸಿಕ್ಕ್ರೆ ನೀವು ಯಾವ ಹೆಸರನ್ನ ಇಟ್ಕೊಳಕ್ ಇಷ್ಟ ಪಡ್ತಿದ್ರಿ? ನನ್ಗೆ ಈ ಹೆಸರು ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ರೆ.
2: ನನಗೆ ಮೇಡಮ್?
1: ನಿಮಗೆ
2: ಅಂದ್ರೆ ನನಗೆ ಅಣ್ಣರು ಇಟ್ಟಿದ್ದ ಹೆಸರನ್ನ ಇಷ್ಟ ಆಯ್ತು ಮೇಡಮ್.
1: ಅದೇ ಇಷ್ಟ ಆಯ್ತಾ?
2: ಹೌದು, ಎಲ್ಲ ಪ್ರೀತಿಯಿಂದ ಇಟ್ಟಿದ್ದಲ್ಲ ಮೇಡಮ್ ಅದು. ಹಾಗಾಗಿ ಅದೇ ಹೆಸರು ಇಷ್ಟ ಆಗ್ತಿತ್ತು ಮೇಡಮ್.
1: ಓಕೆ ಸೂಪರ್, ವೆರಿ ನೈಸ್ ಮೇಡಮ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
3: ನಮಸ್ತೆ ಮೇಡಮ್.
1: ನಮಸ್ತೆ, ಮಂಜುನಾಥ್ ಸರ್ ಬಿಜಾಪುರದಿಂದ.
3: ಹೌದು ಮೇಡಮ್. ಹೇಗಿದ್ದೀರಿ ಮೇಡಮ್?
1: ಆರಾಮ್ ಸರ್, ನೀವು ಹೇಗಿದ್ದೀರಿ?
3: ನಾನು ಚೆನ್ನಾಗಿದ್ದೀನಿ ಮೇಡಮ್.
1: ಡ್ಯೂಟಿ ಮುಗಿತಾ ಸರ್?
3: ಮುಗಿತು ಮೇಡಮ್, 4 ಗಂಟೆ.
1: ಸರ್ ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು ಮೇಡಮ್, ಇವಾಗಲೇ ಕೇಳ್ತಾ ಇದ್ದೆ.
1: ಓಕೆ ಹೇಳಿ ಸರ್, ನಿಮ್ಮ ಹೆಸರು ಹೇಗ್ ಬಂತು, ಯಾರು ಇಟ್ಟಿದ್ದು, ನಿಮ್ಗೆ ಇಷ್ಟ ಆಯ್ತಾ ಅವ್ರು ಇಟ್ಟಿದ್ದ ಹೆಸರು?
3: ಇಷ್ಟ ಆಯ್ತು ಮೇಡಮ್.
1: ಅನಿವಾರ್ಯವಾಗಿ ಒಪ್ಕೊಂಡ್ಬಿಟ್ರ ಹೇಗೆ ಅಂತ?
3: ಇಲ್ಲ ಮೇಡಮ್, ನಾ ಚಿಕ್ಕಮ್ಮಿದ್ದೆ ಗೊತ್ತಾಗ್ತಿಲ್ಲ ಮೇಡಮ್ ನನಗೆ. ನಾ ಚಿಕ್ಕಮ್ಮಿದ್ದಾಗ ಯಡಿಯೂರು ಸಿದ್ಧಲಿಂಗ ಅಂತ ಹೆಸರು ಇಟ್ಟಿದ್ರು ಮೇಡಮ್ ನನಗೆ.
1: ವಾವ್,
3: ಸಿದ್ಧಲಿಂಗ ಅತಿ ಈ ತರ ಇತ್ತು ಮೇಡಮ್. ಆದ್ರೆ ನಾನು ಚಿಕ್ಕವನಿದ್ದಾಗ ಮೇಡಮ್ ನಾನು ಸಿಕ್ಕಾಪಟ್ಟೆ ಹೇಳ್ತಾ ಇದ್ದೆ ಮೇಡಮ್, ಅವಳು ಸ್ಟಾರ್ಟ್ ಮಾಡಿದ್ರೆ ನಿಂದಿಸ್ತಾರೇನಿಲ್ಲ ಮೇಡಮ್.
1: ಅಯ್ಯೋ,
3: ನಮ್ಮನೆ ಬಂದು ಎತ್ಕೊಂಡು ಬಾಳ ತನ ಒತ್ಕೊಂಡು ತಿರುಗಾಡಬೇಕು, ಅವಾಗ ಹೋಗಿ ಸ್ಟಾಪ್ ಮಾಡಿದ್ ಮೇಡಮ್. ಮತ್ತ ನಾನು ಅಳದಿದ್ದೆ ಮೇಡಮ್, ಯಾವಾಗ್ಲೂ ಅಳದ್ ಮೇಡಮ್.
1: ಓಕೆ.
3: ಅವಾಗ ನಮ್ ದೊಡ್ಡಮ್ಮ ಅವರು ಯಾಕೆ ಈ ತರ ಏನಾಗ್ಯದ ಹಂಗ ಹಿಂಗ ದೇವ್ರದು ಅದು ಇದು ಕೇಳಕ್ ಹೋದ್ರಂತ ಮೇಡಮ್. ಅವಾಗ ಆ ಟೈಮ್ದಾಗ ನಮ್ ದೊಡ್ಡಮ್ಮ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ ಮೇಡಮ್. ಹೋದಾಗ ಅವಾಗ ಅಲ್ಲಿ ಅವ್ರು ಏನೇ ಬಿಟ್ಕೊಂಡ್ರತ್ ಮೇಡಮ್, ನಮ್ ತಂಗಿ ಮಗನಿಗೆ ಈ ತರ ಆಗಿದೆ, ಅದು ಮಗು ಯಾವಾಗ್ಲೂ ಅಳತದ, ಅದು ಅವಳು ನಿನ್ನ ಏನಪ್ಪ ನಿನ್ನ ಹೆಸರು ಹಿಡಿತು ಅಂತ ಬರುತ್ತೆ ಮೇಡಮ್. ಅಲ್ಲಿ ಹೋದಾಗ ಮೇಡಮ್, ಅಲ್ಲಿ ಹೋದಾಗ ಆ ತರ ಅಂದ್ರೆ ಬಂದು ಅಲ್ಲಿ ಬಂದು ಅಲ್ಲಿ ಪ್ರಸಾದ ಹಚ್ಚಿ ಆ ತರ ಹಿಂಗ ಹೇಳಿದಾಗ ಮೇಡಮ್, ಅವಾಗ ನಾವು ನಿಲ್ಸಿದ್ ಮೇಡಮ್. ನಮ್
1: ಏನ್ ಸರ್ ಇಂಥ ಕತೆ?
3: ಹೌದು ಮೇಡಮ್, ಅವಳು ನಿಲ್ಸ ಅಂದ್ರೆ ಯಾವಾಗ ಉಳತಾ ಇದೆ ಮೇಡಮ್, ಜಾಸ್ತಿ ಉಳದು ಮೇಡಮ್ ನಾನು. ಅವಾಗಿನಿಂದ ನಾ ಶಾಂತ ಆಗ್ಬಿಟ್ಟಿದೆ ಮೇಡಮ್, ಅದು ದೇವ್ರ ಕೃಪೆಯಿಂದ ಈ ತರ ಆಗಿದೆ ಅಂತ ಹೇಳಿ ನಮ್ ದೊಡ್ಡಮ್ಮ ಸಿದ್ಧಲಿಂಗ ಅನ್ನೋದು ತೆಗೆದು ಹಾಕಿ ಮಂಜುನಾಥ ಅತಿ ಇಟ್ರು ಮೇಡಮ್ ನನಗೆ.
1: ಓಕೆ ಸೂಪರ್ ಸರ್,
3: ಖುಷಿಯಾಗಿದೆ ಮೇಡಮ್. ಅದು ಮತ್ತೆ ಇನ್ನೊಂದು ಏನ್ ಸಮಸ್ಯೆ ವಿಷಯ ಅಂದ್ರೆ ಮೇಡಮ್, ನಮ್ಮಲ್ಲಿ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬರ ಮನೆಯವರ ಹೆಸರು ಅಂದ್ರೆ ಅವ್ರ ಪತ್ನಿ ಹೆಸರು ಏನದೇ ಮೇಡಮ್, ಅಕ್ಕ ಮಾತಿದೆ ಮೇಡಮ್. ಅಕ್ಕ ಇದೆ ಮೇಡಮ್, ಅವನು ವಿಚಿತ್ರ ಪ್ರೀತಿಯಿಂದ ಅವಳಿಗೆ ಅಕ್ಕ ಹಾಕೊಂಡು
1: ದೇವ್ರೆ ಈಗ ಸರ್.
3: ಈಗಲೂ ಮೇಡಮ್ ಅದು ಏನೋ ಏನ್ ಗೊತ್ತಿಲ್ಲ ಮೇಡಮ್, ಅದು ನಾನು ನನ್ನ ಹೆಂಡತಿ ಕರೆದ್ರೆ ಅವನು ಕೇಳ್ತಿರ್ತೇನೆ, ನನ್ನ ಹೆಂಡತಿ ಹೆಸರು ಮೇಡಮ್ ಗಾಯತ್ರಿ ಮೇಡಮ್, ನಾವು ನಾನ್ ಗಾಯತ್ರಿ ಅಂತ ಕರಿತೀನಿಲ್ಲ ಮೇಡಮ್ ಪ್ರೀತಿ, ನಾನ್ ಏನ್ ಕರಿತಿ ಪ್ರೀತಿ ಅಂತ ಅಂದಾಗ ಅಕ್ಕಮ್ಮ ಅಮ್ಮಲ್ಲಿ ಅಕ್ಕ ಅಕ್ಕ ಅಂತ ಪ್ರೀತಿ ಕರಿತಾನೆ ಮೇಡಮ್. ಅದು
1: ಅಯ್ಯೋ ದೇವ್ರೇ,
3: ಯಾರಿಗಾರ ಮನಿ ಕರಬೇಕಿತ್ತ ಅಕ್ಕ ಬೈಲಿ ಅತ್ತಿರ್ತಾನೆ ಮೇಡಮ್ ಅವಾಗಲು. ಆದ್ರೆ ಸುತ್ತಮುತ್ತ ಕೂತ ತಮಾಷೆ ಆಗ್ಬಿಡ್ತು ಮೇಡಮ್, ನಿಜವಾಗ್ಲೂ ಅವ್ನು ಪ್ರೀತಿಯಿಂದ ಕರೀತಿ ಮೇಡಮ್ ಅವ್ರಿಗೆ,
1: ಮುಜುಗರ ತರತ್ತೆ ಕೆಲವರಿಗೆ.
3: ಮುಜುಗರ ತರತ್ತೆ ಮೇಡಮ್, ಕೆಲವ್ ಮನಿ ಯಾರೇ ಬಂದ ತಕ್ಷಣ ಏನಪ್ಪ ಅಂತಾರ, ನಿಮ್ ಮನೆಯವ್ರಿಗೆ ಕರಿ ಒಂದ್ಸತ್ ಕೆಲಸದ ಯಾರ ಬಂದ್ರ ಅಕ್ಕ ಇಲ್ಲಿ ಬೈಲಿ ಅಂತಾರ ಮೇಡಮ್, ಮಕ್ಕಳನ್ನ ಕರಿತಿ ನಿಮ್ ಅಕ್ಕ ನಿಮ್ ಮನೆಯವ್ರ ಕರಿ ಅಂತ ಹೇಳ್ತಿರ್ತಾರ ಮೇಡಮ್,
1: ಇವರೇ ನಮ್ ಮನೆಯವ್ರ ಅಂತ ಆಮೇಲೆ ಬಿಡಿಸಿ ಹೇಳ್ತಾರೇನೋ.
3: ಹಾ ಮೇಡಮ್, ಇವರೇ ನಮ್ಮ ಮನೆಯವ್ರ ಅಂತ ಹೇಳಿದಾಗ ಮನೆಯವರ ಮತ್ತೆ ಅಕ್ಕ ಅಂದ್ರಿ ಅಂತ ಕೇಳ್ತಾರೆ ಮೇಡಮ್, ಇಲ್ಲ ಅವ್ರ ಹೆಸರು ಅಕ್ಕಮ್ಮ ಪ್ರೀತಿಯಿಂದ ಅವ್ರಿಗೆ ಅಕ್ಕ ಕರಿತೀನಿ ಹೇಳ್ತಾರೆ ಮೇಡಮ್.
1: ಓಕೆ ಸರ್. ಹಾಗೆ ಮಂಜುನಾಥ್ ಸರ್, ನಿಮ್ಮ ಒಂದು ಸ್ಟೂಡೆಂಟ್ ಗಳಲ್ಲಿ ಈ ತರ ಏನಾದ್ರು ಒಂದು ಕನ್ಫ್ಯೂಸ್ ಆಗಿದ್ದುಂಟ ಹೆಸರುಗಳಲ್ಲಿ ಏನಾದ್ರು?
3: ಇದೆ ಮೇಡಮ್, ಕನ್ಫ್ಯೂಸ್ ಆಗಿದೆ ಕೆಲವೊಂದು. ಈಗ ಅಪ್ಪಣ್ಣ ಇದೆ ಮೇಡಮ್ ಒಬ್ಬನ ಹೆಸರು, ಅಪ್ಪಣ್ಣ ಅಂತಿದೆ ಅವನಿಗೆ, ಅದು ಕೇಳಿದಾಗ ಎಂತ ಹೆಸರು ಅನಿಸ್ತಿದೆ ಮೇಡಮ್ ನಮ್ಗೆ, ಯಾಕಂದ್ರ ಅಪ್ಪನೂ ಅವನೇ ಅಣ್ಣನೂ ಅವನೇ ಮೇಡಮ್, ಎರಡು
1: ಅಪ್ಪಣ್ಣ ಅಣ್ಣಪ್ಪ ಈ ತರ ಕನ್ಫ್ಯೂಸ್ ಆಗತ್ತೆ ಆಮೇಲೆ. ಓಕೆ ಸರ್, ಓಕೆ. ನಿಮ್ಮ ಹೆಸರಿನ ಒಂದು ರೋಚಕ ಕತೆ ಚೆನ್ನಾಗಿದೆ, ಥ್ಯಾಂಕ್ ಯು. ಎಸ್ ಸರ್. ಓಕೆ ಎಸ್ ಸರ್, ಸ್ನೇಹಿತರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ, ನಾನು ಮತ್ತೆ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ,
1: 4000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
8: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
9: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
8: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ನಮ್ಮ ಹೆಸರಿನ ಹಿಂದಿರುವಂತಹ ಒಂದು ಕತೆ ಏನು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ತುಂಬ ಚಂದ ಚಂದವಾಗಿ ಹೇಳ್ತಾ ಇದ್ದಾರೆ, ಅವರ ಹೆಸರು ಯಾಕೆ ಬಂತು, ಯಾಕಿಟ್ರು, ಆ ಹೆಸರಿಡ್ಲಿಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸಿದ್ರು. ಹಾಗೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರ ಹಿಂದಿರುವಂತಹ ರೋಚಕ ಕಥೆಯನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
10: ನಮಸ್ತೆ ಮೇಡಮ್.
1: ನಮಸ್ಕಾರ. ಓ, ನಮ್ಮ
10: ಸಂತೋಷಿತ್ತು, ಅಡ್ಡೆಸರೆಲ್ಲ ಬರ್ತವೆ ಅಂತ ಗೊತ್ತಿತ್ತು.
1: ಓಕೆ, ಸಂಕಪ್ಪ ಸರ್ ಹೇಗಿದ್ದೀರಿ?
10: ಚೆನ್ನಾಗಿದ್ದೀನಿ ಮೇಡಮ್. ಮಳೆ ಕಾಯ್ತಾ ಇದೀವಿ, ಮಳೆ ಇಲ್ಲ ನಮ್ಗೆ.
1: ಓ, ನಮ್ ಕಡೆ ಮೋಡ ಆಗಿದೆ, ಮಳೆ ಇಲ್ಲ.
10: ನಮ್ಗೂ ಮೋಡ ಕವಿದ ವಾತಾವರಣ, ತುಂತುರು ಮಳೆ ಒಂದೊಂದ್ಸರಿ ಬರುತ್ತೆ ಹೋಗುತ್ತೆ. ಇವತ್ತಿನ ವಿಷಯಕ್ಕೋಸ್ಕರ ಎರಡರ ಮಗ್ಗಿನ 249 ಸಾಲಿಗೆ ಸಿಕ್ಕಿದೆ. ಅಷ್ಟು ಟ್ರೈ ಮಾಡಿದೀನಿ. ಜೊತೆಗೆ ನನಗೆ ಸಂಕಪ್ಪ ಅಂದ್ರೆ ಎಸ್ಕೇಪಿ ಅಂತ ಹಾಕೋರು. ಎಸ್ಕೇಪಿ ಅಂದ್ರೆ ನಾವು ಮೆಣಸಿನ್ಕಾಯಿ ಬೆಳೀತಾ ಇದ್ದು ಮೂಟೆ ಆಸನ ಮತ್ತೆ ಕೊಡಗಿಗೆಲ್ಲ ತಗೊಂಡ್ ಹೋಯ್ತಿದ್ದೆ ನಾನು. ನನ್ನ ಹೆಸರು ಹಾಕ್ತಿರ್ಲ ಎಸ್ಕೇಪಿ ಅಂತ ಬರ್ದು ಬಿಡೋರು ಅದ್ರ ಮೇಲೆ ಸಂಕಪ್ಪ ಅಂತ. ಎಸ್ಕೇಪಿ ಯಾರು ಯಾರು ಅಂತ ಕೇಳಿದ್ರೆ ಅಲ್ಲಿ ಎಸ್ಕೇಪಿ 1 ಎಸ್ಕೇಪಿ 2 ಅಂತ ಹಿಂಗೆಲ್ಲ ಮೂಟೆ ಎಷ್ಟಿದಾವೆ ಅದೆಲ್ಲ ಲೆಕ್ಕ ಕೌಂಟ್ ಬರೋದು. ಆಮೇಲೆ ನಮ್ಮ ಅಪ್ಪ ಏನ್ ಮಾಡಿದ್ರಂತೆ, ಶ್ರೀ ಕೃಷ್ಣ ಪರಮಾತ್ಮ ಶಂಕುವನ್ನ ಇದ್ ಮಾಡ್ತಾ ಇದ್ದಂತೆ. ಆ ಶಂಕು ಊದುವುದರಿಂದ ಶಂಕಪ್ಪ ಅಂತ ಇದ್ ಮಾಡಿದ್ರಂತೆ.
1: ಶಂಕಪ್ಪ ಸಂಕಪ್ಪ ಆಯ್ತಾ.
10: ಆಮೇಲೆ ಕೆಲವರೆಲ್ಲ ಶಾರ್ಟ್ ಅಲ್ಲಿ ಸ್ವೀಟ್ ಅಲ್ಲಿ ಶಂಕು ಶಂಕು ಅಂತ ಈಗ್ಲೂ ಕರೀತಾರೆ. ನನ್ನ ಕ್ಲಾಸ್ಮೇಟ್ ಗಳೆಲ್ಲ ಹಂಗೆ ಕರಿಯೋದ್ ನನ್ನ ಪೂರ್ತಿ ಹೆಸರು ಹಿಡಿದು ಕರೆಯಲ್ಲ. ಆತರ ಎಸ್ಕೇಪಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಆಮೇಲೆ ಕೆಲವರು ಸಂತೂರ್ ಡ್ಯಾಡಿ ಅಂತಲೂ ಹೇಳ್ತಾರೆ. ಆಮೇಲೆ ಕೆಲವರು ಹಿಂಗೆ ಏನೋ ಒಂಥರ ಇದೆ, ಅದೇ ನಾವು ಸ್ವಲ್ಪ ಹಂಗೆ ಹಿಂಗೆ ಇರ್ಬೇಕಾದ್ರೆ ಏನೋ ಸಂತೂರ್ ಸೋಪ್ ಹಾಕ್ತೀನೋ ಸಂತೂರ್ ಸೋಪ್ ಹಾಕ್ತೀನ ಅಂತ ಕೇಳ್ತಾರೆ. ನಾನು ಇದೇನು ಯಾಕೆ ಕೇಳ್ತಾರೆ ಅಂದ್ರೆ ಅದು ಅಡ್ವರ್ಟೈಸ್ ಬರೋದಲ್ಲ ಆತರ ಎಲ್ಲ ಇದೊಂಥರ ಏನೇನೋ ಅಡ್ಡ ಹೆಸರುಗಳು ಕರೀತಾರೆ ಕೆಲವರು.
1: ಕರೀತಾರೆ ಅದನ್ನ ಹೇಳಿ
10: ಅವ್ರು ರೀ ಹೋಗ್ರಿ ಬರ್ರಿ.
1: ಏನ್ ನಾಚಿಕೆ ಸರ್, ಏನ್ ನಾಚಿಕೆ
10: ಹಂಗೆಲ್ಲ ಹೇಳ್ತಾರೆ. ಈಗ ಜಮೀನ್ ಹೋಗಿದಾರೆ ನೆಗಾಡೋರು ಸ್ವಲ್ಪ.
1: ಓಕೆ ಸರ್, ಹಾಗೆ ನಿಮಗೊಂದ್ ಚಾನ್ಸ್ ಸಿಕ್ಕ್ರೆ ಸಂಕಪ್ಪ ಬದ್ಲಾಗ ಬೇರೆ ಯಾವ ಹೆಸರನ್ನ ಚೂಸ್ ಮಾಡ್ಕೊಳ್ತಾ ಇದ್ರಿ, ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ರಿ?
10: ನನಗೆ ಸಂಕಪ್ಪ ಅಂತ ಹೇಳಿದ್ರೆ ಸುರೇಶ ಅಂತ ಹೇಳ್ಬಿಟ್ಟು ಇಷ್ಟ ಇತ್ತು. ಸುರೇಶ ಅಂತ ನಮ್ಮ ಅಪ್ಪ ಸಂಕಪ್ಪ ಅಂತ ಹೆಸರಿಟ್ಟಿದ್ದಾರೆ. ಕುಂಭರಾಶಿ, ಪ್ರತಿಭಾ ನಕ್ಷತ್ರ, ಶತಭಿಷ ನಕ್ಷತ್ರ, ಈ ತರ ಎಲ್ಲ ಇದೆ ಅಂದ್ರೆ ಅದು ನಮ್ಮ ಇದಕ್ಕೆ ಅಧಿಪತಿ ಶನಿ ಅಂತೆ. ಕುಂಭರಾಶಿಯವರಿಗೆ ಶನಿ ಅಧಿಪತಿ ಆದ್ರಿಂದ ಸ್ವಲ್ಪ ಕಷ್ಟ ಸುಖ ಎಲ್ಲ 50-50.
1: ಅದು ಕಾಮನ್ ಬಿಡಿ ಸರ್, ಎಲ್ಲರೂ ಸಂಕಪ್ಪ ಅಂತ ಇಲ್ಲ ಅಂದ್ರೆ ಸುರೇಶ್ ಅಂತ ನೀವು ಇಟ್ಕೊಳ್ತಾ ಇದ್ರಿ. ಸೂಪರ್, ವೆರಿ
10: ಸರ್.
1: ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರೇ, ಹೇಗಿದ್ದೀರಿ?
11: ಆರಾಮಿದ್ದೀರಿ ಮೇಡಮ್? ತಾವು ಕೂಡ ಆರಾಮಿದ್ದೀರಿ?
1: ಎಸ್ ಮೇಡಮ್. ವಿಜಯಪುರ ಹೇಗಿದೆ?
11: ಬಿಸಿಲು ಬಾಳ ರೀ ಮೇಡಮ್, ಮಳಿನೇ ಇಲ್ಲ ನಮ್ ಕಡೆ.
1: ಓಕೆ, ಬರತ್ತೆ ಬರತ್ತೆ.
11: ವರ್ಷ ಈ ದಿನದಾಗ ಮಳಿಗಾಲ ಜಾಸ್ತಿ ಇರ್ತಿತ್ತ ನಮ್ ಕಡೆ ಮಾತಾಡ್ತಾರೆ ಮೇಡಮ್. ಯಾವಾಗಲೂ ಬರೀ ಮಳಿ ಹತ್ತಿತ್ತು, ಈ ಸಲ ಮಳಿನೇ ಇಲ್ಲ ಅಂದ್ರೆ ಮುಂಗಾರು ಬಿತ್ತಣೆ ಇನ್ನ ಇಲ್ಲ ನಮ್ ಕಡೆ.
1: ಓಕೆ,
11: ಹಾಗಾಗಿ ವರ್ಷ ಮುಂಗಾರು ಬಿತ್ತಣೆ ಮಳಿ ಒಳಗ ಹಿಂಗ ನಾಟಿ ಅಂದ್ರೆ ಒಂದ್ ಗೇಳು ನಾಟಿ ಬರ್ತಿದ್ವು ಹಂಗ ಹಿಂಗ ಅಂತೇಳಿ ಮಾತಾಡ್ತಿರ್ತಾರ. ಆದಷ್ಟು ಬೇಗನೆ ಮಳಿ ಬರ್ಲಿಪ್ಪ ಅಂತ ಕೇಳ್ಕೊತೇವಿ.
1: ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ. ಇವತ್ತಿನ ವಿಷಯ ಗೊತ್ತಾಯ್ತಾ?
11: ಅದಕ್ಕಿಂತ ಮುಂಚೆ ಮೇಡಮ್, ಚಿಕ್ಕಪ್ಪನ ಪರಿಸ್ಥಿತಿ ಕೇಳಿ ಬಹಳ ನಕ್ಕೆ ನಾನು. ಅವ್ರ ಚಿಕ್ಕಪ್ಪ ಚಿಕ್ಕಪ್ಪ ಅವ್ರ ಮನೆಯವರು ಚಿಕ್ಕಪ್ಪ ಅಂತ ಹೇಳಕ್ ಹೋಗಿ ಏನೇನು ಆಯ್ತು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಅವ್ರ ಸ್ಟೋರಿ.
1: ಹೌದಾ, ಚಿಕ್ಕಪ್ಪರ ಸ್ಟೋರಿನ? ಚಿಕ್ಕಪ್ಪ ಸರ್ ಕೇಳಿಸ್ಕೊಳ್ತಾ ಇದ್ದೀರಾ? ನಿಮ್ ಸ್ಟೋರಿ ಸೌಮ್ಯ ಮೇಡಮ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅಂತೆ.
11: ಕೇಳಿಸ್ಕೊಂಡಾರ ಮೇಡಮ್? ಕೇಳಿಸ್ಕೊಂತಾರ.
1: ಓಕೆ ಓಕೆ
11: ಓಕೆ ಮೇಡಮ್, ನನ್ನ ಸ್ಥಿತಿ ಹೇಳ್ತೀನಿ ಕೇಳ್ರಿ.
1: ಹಾ, ಕೇಳುವ, ಹೇಳಿ.
11: ನಾವು 5 ಜನ ಹೆಣ್ಮಕ್ಳು ಮೇಡಮ್. ನಾನು 5ನೇದವಳು, ಹಾಗಾಗಿ ನನಗೆ ಇಟ್ಟಿದ್ದ ಹೆಸರ ಸಾಕು ಸಾವಿತ್ರಿ.
1: ಓ, ಸಾವಿತ್ರಿ ಸಾಕು.
11: ಸಾಕು, ಒಂದು ಬೇಕು ಬೆನಕಪ್ಪ ಅಂತ ನಮ್ ಕಡೆ ಅಂತಿರ್ತಾರ.
1: ಓ, ಸಾವಿತ್ರಿ ಸಾಕು, ಬೆನಕಪ್ಪ ಬೇಕು ಅನ್ನೋ ತರ.
11: ಬೆನಕಪ್ಪ ಬೇಕು ಅಂತ ಹೇಳಿ ಇಟ್ಟಾಗ ಇಬ್ರು ತಮ್ಗಳು ನನ್ ಬೆನ್ನಲ್ಲಿ ಹುಟ್ಟಿದ್ರು.
1: ಅಬ್ಬಬ್ಬಬ್ಬ,
11: ಈ ತರ ಸ್ಟೋರಿ. ಆಗ ಅವಾಗವಾಗ ಎಲ್ಲಾರು ಹೋಗ್ತಿರ್ತಾರೆ, ಏ ನಿನ್ನಿಂದ ನಿಮ್ ತಮ್ಗಳು ಬಂದ್ರು ಅಂತ. ನಾ ಅಂತೀನಿ, ಸಾವಿತ್ರಿ ಬಹಳ ಕಷ್ಟ ಇರ್ತೈತಿ, ನನಗೆ ಹಾಕಿದ್ರೆ ಪೈ ಮತ್ತೆ ಯಾರಿಗಾರು ಇಡ್ಬೇಕಲ್ಲ ಅಂತ ನಾ ಅಂತಿರ್ತೀನಿ. ಸಾವಿತ್ರಿ ಅಂದ್ರೆ ಸಚಿ ಸಾವಿತ್ರಿ ಅಂತೇಳಿ ಬಹಳ ಕಷ್ಟದೊಳಗೆ ಇರ್ತಾಳಂತಕ್ಕಿ. ಅದೇ ರೀತಿ ನನಗೂ ಕೂಡ ಹಂಗೆ ಆಗೈತಿ, ನೀವ್ ಯಾಕೆ ನನಗೆ ಹೆಸರು ಇಟ್ಟದೆ ಅಂತ ನಾವು ಕೇಳಿದಾಗ ಅವ್ರು ಹಂಗೆ ಹೇಳ್ತಿರ್ತಾರೆ, ನಮ್ಗೆ ಸಾಕಪ್ಪ 5 ಜನ ಹೆಣ್ಮಕ್ಳೊಳಗ ನೀ ಸಣ್ಣಕ್ಕಿ, ಹಾಗಾಗಿ ನಿನ್ಗೆ ಇಟ್ಟೆವು ಅಂತ ಹೇಳ್ತಿರ್ತಾರೆ.
1: ಸೌಮ್ಯ ಅಂತ ಹೇಗ್ ಬಂತು
11: ಮೇಡಮ್? ನನ್ಗೆ ಅಂದ್ರೆ 20 ಚಿಕ್ಕವಳು ಇದ್ದಾಗ ಪ್ರೇಮ ಅಂತ ಕರೀತಿದ್ರು. ಅಂದ್ರೆ ನಾನು ಸೇಮ್ ಪ್ರೇಮ ನಟಿಗಟ್ಲೆ ಇದ್ನ ಅಂತ ಹೇಳ್ತಿದ್ರು ಇಲ್ಲಿ ನಮ್ಮ ಏರಿಯಾದೊಳಗ.
1: ಏನ್ರಿ ನೀವ್ ಸೌಮ್ಯ ಅವ್ರೇ?
11: ಕೆಲವೊಬ್ರು ಎಲ್ಲರು ದೊಡ್ಡವ್ರ ಸಣ್ಣವ್ರು ಪ್ರೇಮಕ್ಕ ಬಂದ್ ನೋಡು ಪ್ರೇಮಕ್ಕ ಬಂದ್ ನೋಡು ಅಂತಿದ್ರು. ಅದೆಲ್ಲ ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಸೌಮ್ಯ ಅಂತ ನಾನು ಟೇಲರ್ ಕೆಲ್ಸ ಮಾಡುವಾಗ ನನ್ಗ ನಮ್ಮ ಅಕ್ಕನ ಮಗಳು ಆಕಿ 5 ತಿಂಗಳು ಕೂರಿಸಿದ್ಲು. ಅವಳಿಗೆ ಸೌಮ್ಯ ಅವಳು, ಹಾಗಾಗಿ ನಾನು ಅಂಗಡಿ ಇಟ್ಟಾಗ ಸೌಮ್ಯ ಅಂತ ಹೇಳಿ ಬೋರ್ಡ್ ಹಾಕಿದಾಗ ನನಗ್ ಸೌಮ್ಯ ಸೌಮ್ಯ.
1: ಓ, ಹಿಂಗೆಲ್ಲ ಆಯ್ತ ಕತೆ. ಫಸ್ಟ್ ಸಾವಿತ್ರಿ, ಫಸ್ಟ್ ಸಾವಿತ್ರಿ,
11: ಪ್ರೇಮ ಆಗ್ಲು,
1: ಆಮೇಲೆ ಈಗ ಸೌಮ್ಯ ಆಗಿದ್ದೀರಿ.
11: ಈಗ ಸೌಮ್ಯ ಆಗಿದ್ರಿ. ಆದ್ರ ಸಾವಿತ್ರಿ ಅಂತ ಕೇಳಿದ್ರೆ ಇಲ್ಲಿ ಯಾರು ಹೇಳಂಗೆ ಇಲ್ಲ, ಹೇಳ್ತಾರೆ ದೊಡ್ಡವರು. ಆದ್ರೆ ಇತ್ತೀಚೆಗೆ ಹೇಳೋರು ಎಲ್ಲ ಸೌಮ್ಯ ಟೈಲರ್ ಇಲ್ಲ ಅಂದ್ರೆ ತೋರಿಸ್ತಾರ. ಸಾವಿತ್ರಿ ಟೈಲರ್ ಸರ್ ಯಾರು ನನ್ ಗೊತ್ತಿಲ್ಲ, ಹೋಗಂತ ಹೇಳ್ತಾರು.
1: ಹಂಗೆ ಮತ್ತೆ ಇದು ಸ್ಕೂಲ್ ಬುಕ್ ಅಲ್ಲೆಲ್ಲ ಯಾವ ನೇಮ್ ಇತ್ತು?
11: ಸಾವಿತ್ರಿ ಮೇಡಮ್.
1: ಸಾವಿತ್ರಿ ಅಂತಾನೆ ಇದೆ.
11: ಸಾವಿತ್ರಿ ಅಂತಾನೆ ಇತ್ತು. ನನಗೂ ಇಷ್ಟ ರೀ ಮೇಡಮ್, ಯಾಕಂದ್ರೆ ಅಪ್ಪ ಅಮ್ಮ ಇಟ್ಟಿದ ಹೆಸರಲ್ವಾ ಅದು. ಹಾಗಾಗಿ ಅದು ಹೇಗೆ ಇರ್ಲಿ ಅವ್ರು ಇಟ್ಟಿದ ಹೆಸರು ನಮಗೆ ಇಷ್ಟ ಆಗ್ತೈತಿ.
1: ಓಕೆ.
11: ಈ ಮಧ್ಯದಲ್ಲಿ ಹಂಗ ಬಾ ಹಿಂಗ ಬಾ ಇದೆಲ್ಲ ಮಧ್ಯೆ ಬಂದು ಮಧ್ಯಾಹ್ನ ಹೋಗೋದು, ಕೊನೆವರೆಗೆ ನಾವು ಸಾಯಿವರೆಗೂ ಉಳಿದಂದ್ರೆ ಸಾವಿತ್ರಿ ಅಂತಾನೆ ಉಳಿಯೋದು.
1: ಈಗಾಯ್ತ ಕತೆ?
11: ಹೌದು ಮೇಡಮ್ ಹೌದು. ಯಾರಿಗ ಇಷ್ಟ ಆಯ್ತಾ ಇಲ್ಲ ಗೊತ್ತಿಲ್ಲ, ನನಗ್ ಮಾತ್ರ ಇಷ್ಟ
1: ಇಷ್ಟ ಆಯ್ತು.
11: ಓಕೆ ಮೇಡಮ್, ನಿಮ್ಗೆ ಹೇಳಿದ್ರೆ ನಾನು ಕೂಡ ಯಾವ ರೀತಿ ಇದ್ದೆಪ್ಪ ಮೊದ್ಲ ಈಗ ಹಂಗದಿನ ಅಂತ ಹೇಳಿದ್ರೆ ಖುಷಿ ಆಯ್ತು ಮೇಡಮ್. ನಮಸ್ಕಾರ.
1: ಸೂಪರ್, ಥ್ಯಾಂಕ್ ಯು. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
12: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ, ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವರು.
12: ಹೌದ್ರಿ ಮೇಡಮ್, ಆರಾಮದಿರಿ ಮೇಡಮ್?
1: ಹಾ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
12: ನಾವು ಎಲ್ಲ ಆರಾಮಾಗಿದ್ದೇವೆ ನೋಡ್ರಿ ಮೇಡಮ್.
1: ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
12: ಹಾ, ವಿಷಯ ಗೊತ್ತಾಯ್ತು ರೀ ಮೇಡಮ್. ಕಾರ್ಯಕ್ರಮ ಕೇಳತ್ತರಿ, ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತದ್ರಿ ಮೇಡಮ್. ಅವರವರ ಅಭಿಪ್ರಾಯ ಹಂಚ್ಕೊಳಕತ್ತಾರ ಎಲ್ಲಾರ್ರಿ.
1: ಹಾ ಸರ್, ನೀವು ನಿಮ್ಮ ಅನಿಸಿಕೆ ತಿಳಿಸಿ ನಿಮ್ಮ ಹೆಸರಿನ ಬಗ್ಗೆ.
12: ನಮ್ಮ ಹೆಸರಿನ ಬಗ್ಗೆ ಎಲ್ಲ ಕೇಳ್ರಿ ಮೇಡಮ್. ನಮಗಾದ್ರೂ ಇಟ್ಟದ ಹೆಸರು ಅಂದ್ರೆ ಬಂದೇ ನವಾಜ್ ಅಂತ ಹೇಳಿ ಇಟ್ಟಾರಿ ಮೇಡಮ್, ಅದೊಂದು ದೇವರ ಹೆಸರು ರೀ.
1: ಓಕೆ. ಹಾ,
12: ಅದಕ್ಕ ಬಂದೇ ನವಾಜ್ ಅಂತ ಹೇಳಿ ಕರೆದೇ. ನಮ್ಮ ಅಜ್ಜಿ ಏನಾದ್ರಿ, ಅಜ್ಜಿ ಅವ್ರು ನಮ್ಮ ತಂದೆಯವ್ರಿ, ಒಟ್ಟು ಖಾಜಾ ಅಂತ ಹೇಳಿ ಕರಿತಿದ್ರಿ ಮೇಡಮ್ ನನಗ. ಬಂದೇ ನವಾಜ್ ಬಿಡ್ತು ಕರಿತಿತ್ತಲ್ಲ, ಆದ್ರೆ ಇಟ್ಟದ ಹೆಸರು ಬಂದೇ ನವಾಜ್ ರೀ, ಆದ್ರೆ ಖಾಜಾ ಅಂತ ಹೇಳಿ ಕರಿತಿದ್ರಿ. ಬಹಳ ಅಜ್ಜಿನೂ ಅದೇ ಕರೆಯೋದು, ನಮ್ಮ ತಂದೆಯವರು ಅದೇ ಕರಿತಿದ್ರು. ಹಿಂಗಾಗಿ ನನ್ ಹೊರಗಿನವ್ರ ಏನಾದ್ರು ಮೇಡಮ್ ಎಲ್ಲಾರು ಬಂದೇ ನವಾಜ್ ಅಂತೇಳಿ ಕರೀತಾರೆ ಏನಾದ್ರು.
1: ಓಕೆ ಓಕೆ,
12: ಹೌನ್ರಿ.
1: ಈಗ ಮನೇಲಿ ಮಾತ್ರ ಖಾಜಾ ಅಂತ ಕರೆಯದ?
12: ಹಾ, ಮನ್ಯಾಗ ಮಾತ್ರ ನಮ್ಮ ಅಜ್ಜಿ ನಮ್ಮ ಅಪ್ಪ ಇಬ್ಬರೇ ರೀ ಹೆಚ್ಚಾನ ಹೆಚ್ಚು ಕರೆಯೋದು. ಅಂದ್ರೆ ಉಳಿಕಿದವ್ರು ನಮ್ಮ ತಂಗದೇ ಇರೋದೆಲ್ಲ ಖಾಜಾನೆ ಹತ್ತಿದ್ರು, ಅವರು ರೀ ನಮ್ಮ ತಂದೆ ಅಜ್ಜಿ. ಆದ್ರೆ ಹೊರಗಿನ ಮಂದಿ ಏನಾದ ಬಂದೇ ನವಾಜ್ ಅತ್ತಾರ್ರಿ.
1: ಓಕೆ, ಸೂಪರ್.
12: ಹಾ, ಮತ್ತೀಗೇನಾದ್ರಿ ಬಂದೇ ನವಾಜ್ ಅನ್ನೋದೇನಾದ್ರೆ ಕೆಲವೊಂದ್ ಕಡೆ ನಾ ಆಕಾಶವಾಣಿಯಾಗ ನವಾಜ್ ಅಂತ ಹೇಳಿ ಹೇಳ್ತೀನಿ ರೀ, ಕೆಲವು ಕಡೆ ಬಂದೇ ನವಾಜ್ ಅಂತ ಹೇಳ್ತೀನಿ ರೀ. ಹಿಂಗಾದ್ರೆ
1: ಹಾಗೆ
12: ಹೂನ್ರಿ. ಅಂದ್ರ ಶಾರ್ಟ್ ಕಟ್ ಮ್ಯಾಗ ನವಾಜ್ ರೀ, ಪೂರ್ತಿ ಹೆಸರು ಅಂದ್ರೆ ಬಂದೇ ನವಾಜ್.
1: ಓಕೆ ಓಕೆ. ಅಕಸ್ಮಾತ್ ನಿಮಗೆ ಒಂದ್ ಚಾನ್ಸ್ ಸಿಕ್ಕರೆ ಯಾವ ಹೆಸರು ಇಡ್ಲಿಕ್ಕೆ ಇಷ್ಟಪಡ್ತೀರಿ ಇಟ್ಕೊಳಕ್ಕೆ?
12: ನಾವ್ ಇಟ್ಕೊಳಕ್ಕೆ ನೋಡ್ರಿ ಮೇಡಮ್, ನಮ್ಗ ಮತ್ ಚಾನ್ಸ್ ಸಿಕ್ತಪ್ಪ ಅಂದ್ರೆ ನಮ್ದೇನಾದ್ರು ಜಲ ಹೆಸರ ಲಾಲ್ ಸಾಬ್ ಅಂತ ಆದ್ರೆ ಲಾಲ್ ಸಾಬ್ ಅಂತ ಕರೆದ್ರು ನಮ್ಗೆ ಪರವಾಗಿಲ್ಲ ಮೇಡಮ್. ಲಾಲ್ ಸಾಬ್,
1: ಲಾಲ್ ಸಾಬ್ ಅಂತ.
12: ಹೌದ್ರಿ ಮೇಡಮ್.
1: ಓಕೆ, ಸೂಪರ್, ವೆರಿ ನೈಸ್ ಸರ್. ಥ್ಯಾಂಕ್ ಯು,
12: ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ ರೀ.
1: ನಮಸ್ತೆ ಸರ್. ಎಸ್ ಸರ್. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
13: ಓ, ನಮಸ್ತೆ ಮೇಡಮ್.
1: ನಮಸ್ತೆ, ನಮ್ಮ ಜನಪದ ಕವಿಗಳು ಶಿವಶರಣ ಸರ್, ಹೇಗಿದ್ದೀರಿ?
13: ಆರಾಮ ಇದ್ದೀನಿ ಮೇಡಮ್, ತಾವೇ ಆಗಿದ್ದೀರಿ?
1: ಆರಾಮ್ ಸರ್, ಆರಾಮ್ ಸರ್.
13: ನಮ್ಮ ಶಿವಮೊಗ್ಗ ತಂಡ ಇದು.
1: ಹಾ,
13: ಯಾವ್ದಾದ್ರು ದಿನ ಒಂದು ಹೊಸ ತಂಡ ಬಿಟ್ಟಿರ್ತಾರ ನಮ್ಮ ವಿಜ್ಞಾನಿಗಳ ತಂಡ ಅಂತ ಹೆಸರು ಇಡ್ತೀವಿ ನಾವು ಅವ್ರಿಗೆ.
1: ಓ, ಹಾಗೆ.
13: ಹಾ ಮೇಡಮ್.
1: ಓಕೆ
13: ಸರ್. ದಿನ ಒಂದು ಹೊಸದ ಬರುತ್ತಲ್ಲ ಮೇಡಮ್, ಅದು ಬಹಳ ಮುಖ್ಯ.
1: ನಿಜ ಸರ್, ಇದೆಲ್ಲ ಸಾಧ್ಯವಾಗೋದು ನಿಮ್ಮ ನಮ್ಮ ಪ್ರೀತಿಯ ಕೇಳುಗರಿಂದ, ನಿಮ್ಮಿಂದಲೆಯ.
13: ಇಲ್ಲ ಮೇಡಮ್, ನೀವ ಮಾಡಿರ್ಲಿಕ್ಕೆ ನಾವೇನು ಕೇಳ್ತೇನೆ ಇದ್ದಿದ್ದಿಲ್ಲ, ನಾವು ಮಾತಾಡ್ತಾನೆ ಇದ್ದೀವಿ ನಿಮ್ ಜೊತೆ.
1: ಓ, ಹಾಗೆ.
13: ನೀವು ಮಾಡಿರಂತ ನಾವು ಕೇಳಕ್ ಹತ್ತೀವಿ ಅಷ್ಟೇ ಮೇಡಮ್ ಇವಾಗ.
1: ಓಕೆ ಸರ್, ಓಕೆ. ಎಸ್ ಎಸ್ ಸರ್, ಇವತ್ತಿನ ವಿಷಯದ ಬಗ್ಗೆ ಏನ್ ಹೇಳ್ತೀರಿ?
13: ಏನ್ ಮೇಡಮ್, ನಮಗ್ ಶಿವಶರಣ ಅಂತ ಹೆಸರು ಇಟ್ರು ಮೇಡಮ್. ನಮ್ ಚಿಕ್ಕಮ್ಮನ ಯಾವಾಗ ಶಿವಶರಣ ಅಂತ ಕರೀಲಿಲ್ಲ ಅವರು. ಶರಣ ಬಸಪ್ಪ ಅಂತ ಕರಿತಿದ್ರು ಅವರು.
1: ಶರಣ ಬಸಪ್ಪ.
13: ಹಾ, ನಮ್ ಚಿಕ್ಕಮ್ಮನ ಅವ್ರು ಇನ್ನೂ ಆದ್ರೂ ಅದಾರ ಅವರು, ನಮ್ ತಾಯಿಯವ್ರು ತಿರ್ಕೊಂಡಾರ. ಅವ್ರ ನಾವು ಯಾವಾಗ ಕರೆದ್ರು ಶರಣ ಬಸವ ಅಂತ ಕರಿತಿದ್ರು ಅವರು.
1: ಓಕೆ.
13: ಕೆಲವೊಬ್ರು ನೀ ಏನು ದೊಡ್ಡ ಶರಣ ಓದ್ ಕೇಳ್ತಾರ.
1: ಹಾಗೆ.
13: ಹಾ, ಏನ್ ಹಂಗಿಲ್ಲ ಮೇಡಮ್, ಕೆಲವೊಬ್ರು ಹಂಗು ಮಾತಾಡ್ತಾರ, ಕೆಲವೊಬ್ರು ಹಂಗು ಮಾತಾಡ್ತಾರ. ಎಲ್ಲಾರು ಹೇಳ್ಬೇಕು ಮೇಡಮ್, ನಾವು ಏನ್ ಮಾತಾಡ್ತಾರ ಎಲ್ಲ ಹೇಳಿದ್ರೇನೆ ಅದಕ್ಕೆ ಮನುಷ್ಯ ಒಂದ್ ಮೆರುಗು ಬರುತ್ತೆ ಮೇಡಮ್.
1: ನಿಜ.
13: ಅವಾಗ ಏನ್ ಬಿಡ್ತಾರ, ಒಬ್ಬೊಬ್ರು ಹಣ್ಣು ಹೊಂಟಿದ್ದೀವಲ್ಲ ಶರಣ ಹೊಂಟ್ ನೋಡಪ್ಪ, ಏ ಹೋದ್ರ ಶರಣ ಏನ್ ನೋಡ್, ಏನ್ ಶರಣದ ಬಗ್ಗೆ ಏನ್ ಹೇಳ್ತಾರಲ್ಲ ಅಂತ ಕೇಳ್ತಾರ.
1: ಓ, ಹಾಗೆ.
13: ಅಲ್ಲಿ ಬಂದಿಲ್ಲ ಒಂದ್ 10 ನಿಮಿಷ ಯಾಕೋದಕ್ ಮೇಲೆ ಶರಣರ ಬಗ್ಗೆ ಹೇಳಿ ತಿಳ್ಕೊನಿ. ಅವಾಗ ಏನಂತಾರ, ಏ ದೊಡ್ಡ ಶರಣ ಹೇಳಪ್ಪ ನೀವು ಹೋಗತ್ತಾರ ಮತ್ತ.
1: ಓ, ಹಂಗೆ ಹಂಗೆ ಹೇಗಿದ್ರು ಮಾತಾಡ್ತಾರೆ.
13: ಏ ಅಲ್ಲ ಮೇಡಮ್, ಹೇಳ್ತಾರಲ್ಲ ಹೆಂಗಿದ್ರು ಮಾತಾಡವ್ರ.
1: ನಿಜ ನಿಜ ನಿಜ.
13: ಯಾವ್ದು ನೀವು ಒಳ್ಳೇದು ಮಾಡಿದ್ರು ಒಂದ್ ಮಾತಾಡ್ತಾರ, ಕೆಟ್ಟದ್ದು ಮಾತಾಡಿದ್ರು ಒಂದ್ ಮಾತಾಡ್ತಾರ. ಯಾವ್ದು ಮಾತಾಡ್ದಂಗ್ ಮಾತಾಡ್ತಾರ. ಆದ್ರೆ ಒಳ್ಳೆ ತನದಿಂದ ನಾವ್ ಇರ್ಬೇಕು, ಒಳ್ಳೆ ತನದಿಂದ ಅವ್ರ ಏನ್ ಅಂದ್ರು ಸಹಿತ ನಾವ್ ಒಳ್ಳೆಯವರಾಗಿರ್ಬೇಕು ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು ಸರ್.
13: ಥ್ಯಾಂಕ್ ಯು ಮೇಡಮ್.
1: ಸರ್ ಸರ್ ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
14: ಹಾ ನಮಸ್ತೆ.
1: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
14: ನಾವು ಆರಾಮಿದ್ದೀವಿ, ಬನ್ನಿ, ಚೆನ್ನಾಗಿದ್ದೀರಾ?
1: ಎಸ್ ಸರ್. ಹೇಗಿದೆ ಸಾಗರ? ಕೂಲ್ ಆಗಿದೆ ಅನ್ಕೊಳ್ತೀನಿ.
14: ಸಾಗರ ಕೂಲ್ ಆಗಿದೆ, ಒಂದ್ ಸ್ವಲ್ಪ ಲೈಟ್ ಆಗಿ ಮಳೆ ಬಂದಂಗ ಆಯ್ತು, ಮತ್ತೆ ಅತ್ಲಾಗ ಹೋಯ್ತಪ್ಪ.
1: ಓಕೆ ಸರ್ ಓಕೆ. ಚಲಿಸುವ ಮೋಡಗಳಾಗ್ಬಿಟ್ಟಿದೆ.
14: ಹೌದು, ಚಲಿಸುವ ಮೋಡಗಳಾಗ್ಬಿಟ್ಟಿದೆ.
1: ಸರ್ ಇವತ್ತೆ

0: ಹರಕೆ ಮಾಡಿದ್ರಂತ ನಮ್ ತಂದೆ.
1: ವಾವ್, ಓಕೆ.
0: ಗಂಡ ಮಗ ಅದಂತ ಹೇಳಿ ನಾರಾಯಣ ಅಂತ ಹೆಸರಿಟ್ಬಿಟ್ರು.
1: ಹಾಗೆ
0: ಅದೇನೋ ಕಷ್ಟನೋ ಸುಖನೋ ಅಂತೂ ಅದೇ ಹೆಸರೇ ಒಂದೇ ತರದಾಗೆ ನಡ್ಕ ಬರ್ತಾ ಇದೆ. ನಮ್ಗೇನದು ಸಂತೋಷನೇ ದೇವ್ರ ಹೆಸರಲ್ಲ, ಅದನ್ನ ಯಾಕೆ ವಿರೋಧ ಮಾಡೋದು ಅಂತೇಳಿ ನಂಗೆ ನಡ್ಕೊಂಡು ಬರ್ತದೆ. ಇದೆ ಕಣಮ್ಮ,
1: ಒಳ್ಳೇದು ಒಳ್ಳೇದು ಸರ್. ಅವಾಗೆಲ್ಲ ಹಾಗೆ ಅಲ್ವಾ ಸರ್, ಮನೆ ದೇವ್ರ ಹೆಸರು ಅಥವಾ ರಾಜ್ಯ ಹೆಸರು?
0: ಹೌದು ಹೌದು ಹೌದು, ದೇವ್ರನ ಹೆಸರು ಕೂಗ್ದಂಗೆ ಆತು ಅಥವಾ ಏನೋ ಮನಸ್ಸಿನಲ್ಲಿ ಒಂದು ಭಕ್ತಿನೂ ಇತ್ತ. ಹಂಗಾಗಿ ರಾಮ ಕೃಷ್ಣ ಗೋಪಾಲ ಗೋವಿಂದ ನಾರಾಯಣ ವೆಂಕಟೇಶ.
1: ಓಕೆ, ಹೌದು ತಿರುಪತಿ ತಿಮ್ಮಪ್ಪ ಹನುಮಪ್ಪ ಗೋಪಾಲ.
0: ಹೌದೌದೌದು.
1: ಓಕೆ, ಸೂಪರ್
0: ಸರ್. ಹೌದಮ್ಮ, ಈಗ ಈಗ ಹೇಳಲಿಕ್ಕೆ ಬರಲ್ಲ ನಮಗೆ, ಆ ತರ
1: ಹೇಳಲಿಕ್ಕೂ ಬರಲ್ಲ, ಕರೀಲಿಕ್ಕೂ ಬರಲ್ಲ, ನೆನಪಲ್ಲಿ ಇಟ್ಕೊಳಕ್ಕೂ ಬರಲ್ಲ.
0: ಇಟ್ಕೊಳಕ್ ಸಾಧ್ಯನೇ ಇಲ್ಲ, ಆ ತರ ಎಲ್ಲ ಹೆಸರಿಡ್ತಾರೆ. ಕಾಲ ನಿಯಮ ಏನ್ ಮಾಡಕ್ಕಾಗತ್ತೆ ಹೇಳಿ?
1: ಹೌದು, ಚಿನ್ನು ಮುನ್ನೂರ್ ಅನ್ನು ಮಾಡ್ರನ್ ಆಗಿರ್ಬೇಕು, ಜೊತೆಗೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ಇಷ್ಟಪಡ್ತಾರೆ.
0: ಹೌದ್ ಹೌದ್ ಹೌದ್ ಹೌದ್, ಅದು ಒಂದು ಅದು ಅವೈಜ್ಞಾನಿಕ ಕಣ್ರಿ.
1: ಓಕೆ ಓಕೆ,
0: ನನ್ನ ಅಭಿಪ್ರಾಯ ಅದು ಅವೈಜ್ಞಾನಿಕ, ಅದು ಒಂದು ಕರಿಯದ್ರಾಗ ಒಂದು ಒಂದು ತ್ರಾಸ ಇರ್ಬೇಕು ಅಂತ ಅನ್ನವ ನಾನು.
1: ನಿಜ ನಿಜ, ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ದಿಯಾ ಆಂಚಲ್ ಅಂತ ಇಟ್ಟಿದ್ದಾರೆ, ಅವ್ರ ಅಪ್ಪ ಅಮ್ಮಂಗೆ ಆಂಚಲ್ ಅಂತ ಕರೆಕ್ ಬರಲ್ಲ, ಇವ್ರು ಬಿಡೋದಿಲ್ಲ, ನಾವು ಆಂಚಲ್ ಅಂತಾನೆ ಇಡೋದಂತ ಇವ್ರು. ಓಹೋ, ಅದು ಒಂದ್ ದೊಡ್ಡ ಕತೆ ಆಯ್ತು. ಕೊನೆಗೆ
0: ಏನು ಪೀಠ ಏನೇನ ಅದ್ ಹೆಸರು ಹೇಳಕ್ಕೆ ಬರಲ್ಲ, ಕೆಟ್ಟದಾಗಿ ಇಟ್ಬಿಡ್ತಾರ.
1: ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು.
0: ಹೌದು, ಒಂದ್ ಒಳ್ಳೆ ಟಾಪಿಕ್ ತಂದಿರಿ, ತುಂಬಾ ಸಂತೋಷ ಅಮ್ಮ.
1: ಎಸ್ ಸರ್, ಥ್ಯಾಂಕ್ ಯು ಸರ್,
0: ತುಂಬಾ ಸಂತೋಷ, ಅಭಿನಂದನೆಗಳು.
1: ಓಕೆ ಸರ್, ಓಕೆ,
0: ಆಯ್ತಾಯ್ತು, ಒಳ್ಳೆ
1: ಸರ್. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ಓಕೆ, ಎಸ್ ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ ಶಂಭುಲಿಂಗ ಸರ್.
2: ಆರಾಮಿದ್ದೀವಿ ಮೇಡಮ್.
1: ಎಸ್ ಸರ್, ಆರಾಮಾಗಿದ್ದೀವಿ. ನೀವು
2: ಮೇಡಮ್ ಇವತ್ತು ಈ ಬಂದೆ.
1: ಓಕೆ ಸರ್, ನಿಮ್ಮ ಹೆಸರ ಹಿಂದಿರುವಂತಹ ಕತೆ, ನಿಮಗೆ ಯಾರು ಹೆಸರಿಟ್ಟಿದ್ದು, ಅದಕ್ಕೆ ಏನಾರು
2: ಯಾವ್ದಕ್ಕೆ ಹೆಸರಿಟ್ರು ಅಂತ?
1: ಹೇಗ್ ಬಂತು ಅಂತ, ಸುಮ್ನೆ ಹಾಗೆ ಇಟ್ರು ಅಥವಾ
2: ಮನೆಯಲ್ಲಿ? ನನ್ನ ಹೆಸರು ಓಂ ಶಾಂತೇಶ್ ಅಂತ.
1: ಓಂ ಶಾಂತೇಶ್,
2: ಹುಟ್ಟಿದ ಹೆಸರಿನ ಲೆಕ್ಕದಲ್ಲಿ ಓಂ ಶಾಂತೇಶ್ ಅಂತ ಹೆಸರಿಟ್ಟಿದ್ರು. ನಮ್ಮಮ್ಮ 14 ಸೋಮ ವ್ರತ ಮಾಡ್ತಾ ಇದ್ರು. ಅವಾಗಿನ ಸಣ್ಣ ಎಳು ಮಗು, ಅವಾಗ 14 ಸೋಮ ವ್ರತ ಅಂತ ಕೇಳಿದ್ರೆ ಮೇಡಮ್ ಅದನ್ನ ಶಂಭುಲಿಂಗ ಪೂಜೆ ಅಂತ
1: ಕೇಳಿದೀನಿ ಸರ್.
2: 14 ಸೋಮ ವ್ರತ ಅಂದ್ರೆ ವಾರಕ್ಕೊಂದು ಪೂಜೆ, 16 ವಾರ ಮಾಡೋರು, 17 ಹೋಗಿ ಪೂಜೆಗೆ ವಿಸರ್ಜನೆ ಮಾಡ್ತಾ ಇದ್ರು. ಅದರಲ್ಲಿ ನಿಯಮ ನೀತ ಕಟ್ಟಿಟ್ಟು ಬಹಳ ಇತ್ತು ಮೇಡಮ್. ಇವಾಗ ಅವರು ಪೂಜೆ ಮಾಡೋರು ಮಡಿ ಉಡಿಲಿ ಇರ್ಬೇಕು, ಯಾರು ನೆಲ್ ಬಿಳಂಗಿಲ್ಲ, ಯಾರು ಸೂಜಿ ಬರಲ್ಲ, ಹುಳಿ ತಿನ್ನಂಗಿಲ್ಲ. ಅದಕ್ಕೆ ಏನ್ ಪ್ರಸಾದ ಅಂತಂದ್ರೆ ಆಕಳ ತುಪ್ಪ ಗೋಧಿನ ಬೀಸ್ಕೊಂಡ್ಬಿಟ್ಟು ಹಿಟ್ ಮಾಡ್ಕೋಬೇಕು, ಆಮೇಲೆ ಬೆಲ್ಲ ಹಾಕಿ ಅದನ್ನ ಪ್ರಸಾದ ಅವಳೇ ಮಾಡ್ಕೋ, ಯಾರು ಮುಟ್ಟಂಗಿಲ್ಲ. ಆಮೇಲೆ ಮಧ್ಯಾಹ್ನ ಊಟ ಮಾಡಂಗಿಲ್ಲ, ಉಪವಾಸ ಅವ್ರದೆಲ್ಲ. ಮತ್ತೆ ಸೋಮವಾರ ಟೈಮಲ್ಲಿ ಸಾಯಂಕಾಲ ಶಂಭುಲಿಂಗ ಪೂಜೆ ಮಾಡಿ ಅದ್ ಪೂಜೆ ಮಾಡಿದ್ಮೇಲೆ ನಮ್ಮ ಮನೆ ಯಾರು ಬರ್ತಾ ಕರೆದಿರ್ತಾರ ಅವ್ರಿಗೆ, ನಮ್ಮ ಮನೆ ಬರೋ ಹುಳಿ ಉಳಿತು ಹುಳಿ ಎಲ್ಲ ಬಿಟ್ಟಂಗಿಲ್ಲ, ಆಮೇಲೆ ಮನೆಯಲ್ಲಿ ಪಾತ್ರೆ ಗೀತೆ ಎಂಜಿನ್ ಪಾತ್ರೆ ಬೆಳೆದ್ ಬಿಟ್ಟಂಗಿಲ್ಲ, ಮಡಿಲೇ ಬರ್ಬೇಕು ಅವ್ರು ಬರೋರೆಲ್ಲ. ಆ ತರದ ನಿಯಮ ಇತ್ತು. ಸ್ವಲ್ಪ ಅವ್ರು ಏನಾರ ಮಾಡಿದ್ರೆ ಇವರಿಗೆ ಸೀಟ್ ಮಾಡೋದು ಮೇಡಮ್, ಅದು ಇವರಿಗೆ ದೋಷ ಆಗೋದು. ಆರ್ದ ನಾನು ಆ ಪೂಜೆ ಮಾಡಿ ನಿಮಗೆ ಶಂಭುಲಿಂಗ ಅಂತ ಹೆಸರಿಟ್ರು ಮೇಡಮ್. ಅದಕ್ಕೆ ಶಂಭುಲಿಂಗ ಪೂಜೆ ಅಂತ 16 ಸೋಮವಾರ ವ್ರತ ಬರುತ್ತೆ, 17 ವರ್ಷ ಪೂಜೆ ಮಾಡೋದು, ಅದರಿಂದ ನಿಮಗೆ ಶಂಭುಲಿಂಗ ಅಂತ ಹೆಸರಿಟ್ರು ಮೇಡಮ್. ಈಗ ಯಾರು ಮಾಡೋ, ಈಗೇನು ಹೊಸ ಹೆಸರು ಹೆಸರು ಬರ್ತಾವ, ಹೆಸರೇ ಅರ್ಥ ಆಗಲ್ಲ ಮೇಡಮ್ ಹಂಗಿದೆ ಈಗ.
1: ಓಕೆ ಸರ್, ಕಾಲಕ್ಕೆ ತಕ್ಕಂತೆ ನಾವು ಒಂದಿಷ್ಟು ಬದಲಾವಣೆ
2: ಆಗ್ಬೇಕು
1: ಸರ್. ಓಕೆ ಎಸ್, ಇವಾಗ ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ನಾವು ಒಂದಿಷ್ಟು ಬದಲಾಗಬೇಕಾಗತ್ತೆ, ಹಾಗೆ ಮನೆಯವರ ಇಚ್ಛೆ ಪ್ರಕಾರ, ಹಾಗೆ ಮಕ್ಕಳಿಗೂ ಕೂಡ ಆಗಿನ ಕಾಲದ ಹೆಸರಿಟ್ರೆ ಇದೇನು ಹೆಸರಿಟ್ಟಿದೆ ಅಂತ ಮಕ್ಕಳು ಕೂಡ ಬೈಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೆಸರುಗಳು ಹೇಳೋದು ಉಂಟು. ಎಸ್ ಸ್ನೇಹಿತರೆ, ಇದೇ ಖುಷಿಯಲ್ಲಿ ಒಂದು ಪುಟ್ಟದೊಂದು ವಿರಾಮ ತೆಗೆದುಕೊಂಡು ನಾನು ಮತ್ತೆ ವಾಪಸ್ ಬರ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ

0: ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಓಕೆ, ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಒಂದು ಸೂಪರ್ಬ್ ಆಗಿರುವಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಲ್ವಾ. ಸೊ ಈ ರೀತಿಯ ಗೀತೆಗಳು ಎಷ್ಟು ಸಮಯ ಎಷ್ಟು ಸಲ ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂತಹ ಆಸೆ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ ಅನ್ನುವಂತಹ ಒಂದು ಸಾಹಿತ್ಯನೂ ಕೂಡ ಅದ್ಭುತವಾಗಿದೆ. ಚಿ ಉದಯಶಂಕರ್ ಅವರ ಒಂದು ಸಾಹಿತ್ಯದಲ್ಲಿ ಮೂಡ್ ಬಂದಿದೆ. ಹಾಗೆ ಈ ಗೀತೆಗೆ ಧ್ವನಿಯಾಗಿದ್ದಂಥವರು ಎಸ್ ಜಾನಕಿ ಮತ್ತು ಎಸ್ ಪಿ ಬಿ ಸರ್ ಅವರು. ಎಸ್ ಹೇಳೋದೆ ಬೇಡ, ಎಸ್ ಜಾನಕಿ ಅಮ್ಮ ಅವರ ಒಂದು ವಾಯ್ಸ್ ಅಂತೂ ಅದ್ಭುತ, ಎಸ್ ಪಿ ಬಿ ಸರ್ ಅವರು ಕೂಡ. ಓಕೆ, ಎಸ್ ಗೀತೆ ನಂತರ ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಒಂದು ಹೆಸರಿನ ಹಿಂದಿರುವಂತಹ ಕಥೆಯ ಬಗ್ಗೆ ನಾನು ಈ ದಿನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೆ. ನನ್ನೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಅವರ ಹೆಸರಿನ ಹಿಂದಿರುವಂತಹ ಕಥೆಯ ಬಗ್ಗೆ ಹೇಳ್ತಾ ಇದ್ರು. ಹೆಸರನ್ನು ಯಾಕೆ ಈ ರೀತಿ ಇಟ್ಟರು, ಹಾಗೆ ಮನೆಯ ದೇವರ ಹೆಸರಿರ್ಬೋದು ಅಥವಾ ಅವರ ಅಜ್ಜ ಅಥವಾ ಅವರ ಅಜ್ಜಿಯವರು ಇಟ್ಟಿರೋ ಹೆಸರಿರ್ಬೋದು ಅನ್ನುವಂಥದ್ರ ಬಗ್ಗೆ ಸಖತ್ತಾಗಿ ಹೇಳ್ತಾ ಇದ್ರು. ಹಾಗೆ ನಮಗೆ ಚಿಕ್ಕಪ್ಪ ಸರ್ ಅವರು ಮೆಸೇಜ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಮೇಡಮ್ ನಮಸ್ತೆ, ನನ್ನ ಹೆಸರಿನ ಸ್ಟೋರಿ ಕೇಳಿ ಖುಷಿಪಟ್ಟಂತಹ ನನ್ನ ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು ಮೇಡಮ್ ಅಂತ ತಿಳಿಸಿದ್ದಾರೆ. ಓಕೆ, ಹಾಗೆ ಕೆಲವೊಂದು ಹೆಸರುಗಳು ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನಮ್ಮ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ವೆಲ್ಕಮ್ ಟು ದ ಪ್ರೋಗ್ರಾಮ್ ಮೇಡಮ್, ಗುಡ್ ನೂನ್, ಹೇಗಿದ್ದೀರಾ ಅಂತ ಕಳಿಸಿದ್ದಾರೆ. ಓಕೆ, ನಮ್ಮ ಕಡೆ ಅಂತೂ ಮಳೆ ಇಲ್ಲ ಅಂತ ಹೇಳಿದ್ದಾರೆ. ಬರುತ್ತೆ ಸರ್, ಒಂದಿಷ್ಟು ಕಾಯೋಣ ಅಂತ ಹೇಳ್ತಾ, ಹೆಸರು ಸ್ನೇಹಿತರೆ ನೀವು ಕೂಡ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರಿನ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಕಲ್ಲಪ್ಪ ಮೇಡಮ್.
0: ಕಲ್ಲಪ್ಪ ಸರ್ ಅವರು. ಕಲ್ಲಪ್ಪ ಸರ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು?
1: ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಮೇಡಮ್.
0: ಓಕೆ, ಚನ್ನಪಟ್ಟಣ. ಹೇಗಿದ್ದೀರಾ? ವರ್ಕ್ ಎಲ್ಲ ಹೇಗಿದೆ? ಕೆಲಸ ಎಲ್ಲ?
1: ಮಳೆ ಇಲ್ಲ ಮೇಡಮ್, ಕೆಲ್ಸ ಮಳೆ ಇಲ್ಲದಕ್ಕೆ ಯಾವ ಕೆಲಸ ಮಾಡಕ್ಕೂ ಬೇಜಾರು ಮೇಡಮ್.
0: ಬೇಜಾರಾಗ್ಬಿಟ್ಟಿದ್ಯಾ?
1: ಹೌದು ಮೇಡಮ್.
0: ಓಹೋ, ನೀವು ಕೃಷಿಕರ ಸರ್?
1: ಹೌದು ಮೇಡಮ್.
0: ಯಾವ ಬೆಳೆನ ಬೆಳಿಬೇಕು ಅನ್ಕೊಂಡಿದ್ದೀರಿ? ಇವರು
1: ಈಗ ರಾಗಿ ಬಿತ್ತನೆ ಮಾಡ್ಬೇಕು, ಮತ್ತೆ ಮೆಕ್ಕೆಜೋಳ ಬಿತ್ತನೆ ಮಾಡ್ಬೇಕು. ಹೊಲ ಎಲ್ಲ ರೆಡಿ ಮಾಡ್ಕೊಂಡು ಈಗ 15-20 ದಿವಸದಿಂದ ಕಾಯ್ತಾ ಇದೀವಿ.
0: ಓಕೆ,
1: ಬರ್ತಾ ಇಲ್ಲ ಮಳೆ.
0: ಓಹೋ, ಕಷ್ಟ ಸರ್. ಇವತ್ತಿನ ವಿಷಯ ಗೊತ್ತಾಯ್ತಾ?
1: ಗೊತ್ತಾಯ್ತು ಮೇಡಮ್, ಹೆಸರಿನಿಂದ ಕತೆ.
0: ಹೌದು, ನೀವು ನಂಬ್ತಾ ಇದ್ದೀರಾ ಅಂದ್ರೆ.
1: ನನ್ನ ಹೆಸರು ಕಲ್ಲಪ್ಪ ಮೇಡಮ್.
0: ಹಾ ಸರ್.
1: ಕಲ್ಲಪ್ಪ ಅಂದ್ರೆ ನಮ್ಮ ಮನೆ ದೇವರು ಮಲ್ಲಿಕಾರ್ಜುನ ಮಲ್ಲಪ್ಪ ಅಂತ.
0: ಓಕೆ.
1: ನಮ್ಮ ಅಣ್ಣವರಿಗೆ ಮಲ್ಲಪ್ಪ ಅಂತ ಇಟ್ಟಿದ್ದಾರೆ, ನಮ್ಮ ಚಿಕ್ಕಪ್ಪ ಮಗಗೆ. ಇಬ್ರದು ಒಂದೇ ಹೆಸರು ಆಗುತ್ತೆ ಅಂತ ಮಾತಾಡ ಕಲ್ಲಪ್ಪ ಮಾಡಿದಾರೆ ಮೇಡಮ್.
0: ಓ ಹಾಗೆ, ಕಲ್ಲಪ್ಪ ಮಲ್ಲಪ್ಪ ಒಂದೊಂದು ಅಕ್ಷರ ಬದಲಾವಣೆ ಮಾಡಿದ್ದಾರೆ.
1: ಬದಲಾವಣೆ ಮಾಡಿದಾರಂತೆ.
0: ಅದಕ್ಕೆ
1: ಅವಾಗ ಈ ಇತ್ತೀಚೆಗೆ ನಮಗೆ ದೊಡ್ಡರಾದ್ಮೇಲೆ ಹೇಳಿರೋದು.
0: ಓ ಹೀಗೆ. ಸರಿ ಸರ್, ನಿಮಗೆ ಖುಷಿ ಕೊಟ್ಟಿದ್ಯಾ ನೀವ್ ಅಥವಾ ಈ ತರ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಏನಾದ್ರೂ ಹೇಳ್ಕೊಳ್ತಾ ಇದ್ರಾ?
1: ನಾವ್ ಯಾವತ್ತೂ ಅಂದ್ಕೊಂಡಿಲ್ಲ ಮೇಡಮ್, ನಾನು ಖುಷಿಯಿಂದ ಕಲ್ಲಪ್ಪ ಅಂತಲೇ ಹೇಳ್ತೀನಿ ಎಲ್ಲರಿಗೂ.
0: ಓ ಸೂಪರ್, ವೆರಿ ನೈಸ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಸರ್. ಓಕೆ, ಎಲ್ಲ ನಮ್ಮ ಪ್ರೀತಿಯ ರೈತ ಬಾಂಧವರು ಮಳೆಗೋಸ್ಕರ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ವರುಣನ ಕೃಪೆ ಎಲ್ಲ ಕಡೆ ಆಗಲಿ, ಎಲ್ಲ ಒಂದು ರೈತರ ಮುಖದಲ್ಲಿ ಖುಷಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ಹೆಸರಿನ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ಕೇಳುಗರು. ಏನೇ ಹೇಳಿ ಸ್ನೇಹಿತರೆ, ಈ ಹೆಸರು ಅನ್ನುವಂಥ ಮೂರು ಅಕ್ಷರದಲ್ಲಿ ಅಡಗಿದೆ ಒಂದು ಅದ್ಭುತವಾದಂತಹ ನಮ್ಮ ಒಂದು ಜೀವನ ಅಂತ ಹೇಳ್ಬೋದು. ಒಂದು ಹೆಸರು ನಮಗೆ ಕರೆದ ತಕ್ಷಣ, ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ನಮ್ಮ ಹೆಸರು ತೊಳೆ ಅಥವಾ ಮಹಾಲಕ್ಷ್ಮಿ, ಸಂತೋಷ್, ಆನಂದ್, ಪ್ರಶಾಂತ್, ಹೀಗೆ ಶಿವು, ಶುಭ, ಮಂಗಳ, ಈ ರೀತಿಯಲ್ಲಿ ಹೆಸರುಗಳನ್ನು ತೆಗೆದುಕೊಳ್ಳುವಾಗ ಆ ಹೆಸರಿನ ಹಿಂದೆ ಇರುವಂತಹ ಆ ವ್ಯಕ್ತಿಯ ಚಿತ್ರಣ ಮತ್ತು ಅವರ ಒಂದು ವ್ಯಕ್ತಿತ್ವ ನಮ್ಮ ಕಣ್ಣ ಮುಂದೆ ಬರುತ್ತೆ. ಅವರು ತುಂಬ ಒಳ್ಳೆಯವ್ರ ಮರೆಯ, ತುಂಬ ಗೌರವಾನ್ವಿತ ವ್ಯಕ್ತಿ, ಅವನ ಬಗ್ಗೆ ಮಾತಾಡೋದೆ ಬೇಡ, ಅಪ್ಪಟ ಚಿನ್ನದಂಥ ವ್ಯಕ್ತಿ ಅಂತ ಹೇಳ್ತೀವಿ. ಆ ಹೆಸರಲ್ಲೇ ಅಡಗಿದೆ ಒಂದು ಅದ್ಭುತವಾದ ಗೌರವಾನ್ವಿತ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು ಅಲ್ವಾ? ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ, ಕೃಷ್ಣಪ್ಪ ಸರ್ ಹೇಗಿದ್ದೀರಿ?
2: ಆರಾಮಿದ್ದೀವಿ ಮೇಡಮ್.
0: ಕೆಲಸ
2: ಚೆನ್ನಾಗಿ ಬರ್ತಿದೆ ಸಾಹಿತ್ಯ ಲೋಕ.
0: ಥ್ಯಾಂಕ್ ಯು ಸರ್, ಕೇಳ್ತೀರಾ ಪ್ರತಿದಿನ? ಪಿಂಗಲ ಸ್ಟೋರಿನ ಸರ್, ಆಂಜನೇಯ ಸ್ಟೋರಿ
2: ಅದಕ್ಕಿಂತ ಮುಂಚೆ ಒಬ್ರ ಬಗ್ಗೆ ಮಾಹಿತಿ ಕೊಟ್ಟರು ಮೇಡಮ್, ನೆನಪೇ ಗೊತ್ತಿಲ್ಲ ನನಗೆ.
0: ಓಕೆ ಸರ್, ಓಕೆ ಇರ್ಲಿ.
2: ಚೆನ್ನಾಗಿತ್ತು ಮೇಡಮ್.
0: ಪಿಂಗಲ ಸ್ಟೋರಿನ ಸರ್,
2: ಮಾಲೂರು ಮಾಲೂರು ಕೋಲಾರ ಡಿಸ್ಟ್ರಿಕ್ಟ್ ಕೇಳಿ ಮಾಡ್ತಾನೆ.
0: ಓಕೆ ಓಕೆ ಸರ್, ಓಕೆ.
2: ಸಣ್ಣ ಕಥೆಗಳ ಜನಕ.
0: ಹೌದೌದೌದೌದು,
2: ಕೇಳಿದೆ ಮೇಡಮ್.
0: ಓಕೆ ಸರ್, ನಿಮ್ಮ ಒಂದು ಪ್ರೋತ್ಸಾಹದ ನುಡಿಗಳೇ ನಮ್ಗೆ ಮತ್ತಷ್ಟು ಖುಷಿ ಕೊಡುತ್ತೆ.
2: ಇಲ್ಲ ನಾನು ನಿಮ್ ಪ್ರೋಗ್ರಾಮ್ ಕೇಳಿ ಕಟ್ಟ, ನಾನು ಮಿಸ್ ಮಾಡಲ್ಲ ನಿಮ್ದೊಂದು ಪರಿಸರ ಪರಿಚಯ ಅಲ್ಲಿ ಕೇಳಿ ಕಟ್ಟಿ.
0: ಓಕೆ ಸರ್, ವೆರಿ ನೈಸ್ ಸರ್. ಇವತ್ತಿನ ಹೆಸರಿನ ಬಗ್ಗೆ ಮಾತಾಡ್ತಾ ಇದ್ವಿ
2: ಮೇಡಮ್. ಹೆಸರು ನಂದು ಮೇಡಮ್, ನನ್ನ ಹೆಸರು ರಾಮಕೃಷ್ಣ ಅಂತೆ. ರಾಮಕೃಷ್ಣ ಹೋಗಿ ಕೃಷ್ಣ ಕೃಷ್ಣ ಕೃಷ್ಣಪ್ಪ ಆಗ್ಬಿಟ್ಟಿತ್ತು.
0: ಓ, ರಾಮ ಬಿಟ್ಬಿಟ್ರ?
2: ರಾಮ ಬಿಟ್ಬಿಟ್ಟಿದಾರೆ. ನಾನು ಹುಟ್ಟೆ ರಾಮಕೃಷ್ಣ ಅಂತೆ. ನಮ್ ತಂದೆ ಹೇಳ ರಾಮಕೃಷ್ಣ ಹೆಸರು ಇದ್ದು ಸ್ಕೂಲಲ್ಲಿ ಕೃಷ್ಣಪ್ಪ ಅಂತ ಬರ್ಕೊಂಡು ಹಂಗೆ ಆಗೋಗ್ಬಿಟ್ಟಿತ್ತು. ಅವ್ರು ಕೃಷ್ಣ ಕೃಷ್ಣ ಅಂತ ಅಷ್ಟೇ ಕರೆಯಲ್ಲ.
0: ಓಕೆ ಓಕೆ ಓಕೆ.
2: ನಮ್ಮೂರಾಗೆಲ್ಲ ಆಲ್ಮೋಸ್ಟ್ ನಮ್ಗೆ ಕೃಷ್ಣಯ್ಯ ಅಂತ ಕರೆಯುತ್ತೆ. ನಾನು ಕೃಷ್ಣಯ್ಯ ಅಂತಾರಲ್ಲ, ಹಂಗೆ ಕರೆ ನಮ್ಮೂರ ಜನ ಕರೆಯೋದು ಹಂಗೆ.
0: ಆಮೇಲೆ ಸ್ಕೂಲ್ ಬುಕ್ ಅಲ್ಲೆಲ್ಲ ಕೃಷ್ಣಪ್ಪ ಅಂತಾನೆ ಇರೋದು.
2: ಕೃಷ್ಣಪ್ಪ ಅಂತ ಆಯ್ತು ಮೇಡಮ್.
0: ಓಕೆ,
2: ರಾಮಕೃಷ್ಣ ಅಂತ ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ.
0: ಹಾಗೆ ಅಥವಾ ನಿಮ್ಮ ಒಂದು ಕೇರಿಲ್ ಅಥವಾ ನಿಮ್ಮ ಒಂದು ಆಫೀಸ್ ಅಲ್ಲಿ ಕೃಷ್ಣಪ್ಪ ಅನ್ನೋರು ಇಬ್ರು ಮೂರ್ ಜನ ಇದ್ದಾಗ ನಿಮ್ಗೆ ಏನಂತ ಕರೀತಾರೆ ಸರ್?
2: ನನಗೆ ಮೇಡಮ್ ಕೃಷ್ಣಪ್ಪ ನನ್ನಪ್ಪನಿರ ಸದ್ಯಕ್ಕೆ ನನ್ನಪ್ಪನಿರೋದು ಕೃಷ್ಣಪ್ಪ ಅಂತೆಲ್ಲ ಕರೀತಾರೆ. ಇನ್ನ ಜಾಸ್ತಿ ಇದ್ರೆ ಹಾರ್ಮೋನಿಯಂ ಮೇಸ್ಟ್ರ ಅಂತಾರೆ, ಸಂಗೀತ ಮೇಸ್ಟ್ರ ಅಂತಾರೆ, ಹಾರ್ಮೋನಿಯಂ ಮೇಸ್ಟ್ರ.
0: ಓ, ಹಾರ್ಮೋನಿಯಂ ಮೇಸ್ಟ್ರ.
2: ಹಾರ್ಮೋನಿಯಂ ಉಡಿಸ್ತಾನಲ್ಲ ಅದಕ್ಕೆ ಹಾರ್ಮೋನಿಯಂ ಮೇಸ್ಟ್ರ ಅಂತಾರೆ.
0: ಓಕೆ ಸೂಪರ್, ವೆರಿ ನೈಸ್ ಸರ್, ವೆರಿ ನೈಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
2: ಓಕೆ,
0: ಎಸ್ ಸರ್. ಓಕೆ, ಎಸ್. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ನಮಗೆ ಈ ರೀತಿಯ ಒಂದು ಪ್ರೋತ್ಸಾಹದ ನುಡಿಗಳನ್ನು ಹೇಳಿದಾಗ ನಮಗೂ ಕೂಡ ಖುಷಿ ಆಗುತ್ತೆ. ಹಾಗೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಶುಭ ಸಂಜೆ ಮೇಡಮ್.
0: ಶುಭ ಸಂಜೆ. ಷಡಾಕ್ಷರಿ ಸರ್ ಹೇಗಿದ್ದೀರಿ?
3: ಆರಾಮಿದ್ದೇವ್ರಿ.
0: ಕೆಲಸ ಸರ್?
3: ಕೆಲಸ ಏನ್ರಿ, ಹೊಲಕ್ಕೆ ಹೋಗಕ್ಕೆ ಬೇಜಾರು, ಮಳೆ ಇಲ್ಲ ಏನಿಲ್ಲ, ಬೀಜ ಗೊಬ್ಬರ ಮನೆಗಡೆ ಇರ್ತಿದ್ದು, ಮೂರು ದಿವಸ ಮಳೆ ಬಂತು ಅಂತ ಹಾಕ್ಬಿಟ್ಟು ಎಲ್ಲ ಬೆಳೆ ಎಲ್ಲ ಒಣಗ್ತಾ ಇದಾವೆ.
0: ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ ಸರ್?
3: ಕೇಳ್ತಾ ಇದ್ದೆ, ರೆಡಿ ಅನ್ನಂತೂ ಕೇಳ್ತಾನೆ ಇರ್ತೀನಿ.
0: ಹೌದಲ್ವಾ,
3: ಯಾವ ಕಾರ್ಯಕ್ರಮನು ಮಿಸ್ ಮಾಡೋದಿಲ್ಲ. ನನ್ನ ಹೆಸರು ಷಡಾಕ್ಷರಿ ಅಂತ. ಎಲ್ಲಾರು ಇಲ್ಲೆಲ್ಲ ನಮ್ಗೆ ಷಡಕಪ್ಪ ಷಡಕಪ್ಪ ಅಂತಾನೆ ಕರೀತಾರೆ. ಕೆಲವರು ಷಡಕು ಅಂತಾರೆ ನಮ್ಗಿಂತ ಹಿರಿಯರು, ಈಗ ಷಡಕು ಅಂತಾರೆ, ಷಡಕಪ್ಪ ಅಂತಾರೆ, ಷಡಕ ಅಂತಾರೆ. ಅದು ಸ್ಕೂಲ್ನಾಗ ಸೇರಿಸಿರೋ ಷಡಕಪ್ಪ ಅಂತಾನೆ ಸೇರಿಸಿದ್ದಾರೆ.
0: ಹೌದಾ?
3: ಹೌದು. ಅದ್ರಿಂದ ನಾನು ಎಲ್ಲಾ ಕಡೆನು ಷಡಕಪ್ಪ ಅಂತಾನೆ ಹೇಳೋದು, ರೇಡಿಯೋದಲ್ಲಿ ಹಾಗೂ ನಮ್ಮ ಸ್ನೇಹಿತರಿಗೆಲ್ಲ ನಾನು ಷಡಕ್ಷರಿ ಅಂತಾನೆ ಹೇಳೋದು.
0: ಸೂಪರ್ ಸರ್, ವೆರಿ ನೈಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
3: ಆದ್ರೆ ನಿಮ್ಮನ್ನ ಏನಂತ ಕರೀತಾರೆ ಸರ್ ಅಂತ ನನಗೆ ಗೊತ್ತು, ನನಗೆ ಹೇಳೋದಿಲ್ಲ.
0: ನನ್ನ ಹೆಸರು ಹಂಗಲ್ಲ ಸರ್, ನನ್ನ ಹೆಸರು ಮಹಾಲಕ್ಷ್ಮಿ, ಮಾಲಾ, ಮಾಲು, ಮಹಿ, ಒಬ್ಬೊಬ್ರು ಒಂದೊಂದ್ ರೀತಿ ಕರೀತಾರೆ. ಓಕೆ ಸರ್, ಏನೇ ಆಗ್ಲಿ, ನಮಗೆ ನಮ್ಮ ಅಜ್ಜ ತುಂಬಾ ಇಷ್ಟಪಟ್ಟಿಟ್ಟಿದ್ದು, ಶುಕ್ರವಾರ ಹುಟ್ಟಿದ್ಲು ಅಂತ ಇಟ್ಟಿದ್ದಾರೆ.
3: ನಾನು ನಮ್ಮ ಅಣ್ಣನ ಮಗಳಿಗೆ ಏನಂತ ಹೆಸರಿಟ್ಟೆ ಅಂದ್ರೆ ಲಕ್ಷ್ಮಿ ಅಂತ ಇಟ್ಟೆ, ಯಾಕಂದ್ರೆ ಅವ್ರು ಹುಟ್ಟಿದ ವರ್ಷ ನಾವು ಒಂದ್ ಜಮೀನ್ ತಗೊಂಡಿವಿ ಒಂದ್ ಎರಡೆವರ ಎಕರೆ.
0: ಓ ಹಾಗೆ.
3: ಆದ್ರಿಂದ ಆ ಉಳಿಗೆ ಹೋದ್ ನಾವು ನೆನಪಿಗೋಸ್ಕರ ನಾನು ಲಕ್ಷ್ಮಿ ಅಂತ ಇಟ್ವಿ.
0: ಒಳ್ಳೇದು ಸರ್, ಒಳ್ಳೇದು. ಓಕೆ ಸರ್, ಸೂಪರ್,
3: ಧನ್ಯವಾದಗಳು ಮೇಡಮ್.
0: ಎಸ್ ಸರ್, ಥ್ಯಾಂಕ್ ಯು. ಓಕೆ, ಎಸ್. ಒಂದ್ ಹೆಸರಿನ ಹಿಂದೆ ಸಾಕಷ್ಟು ಕಥೆಗಳು ಇರುತ್ತೆ, ಹಾಗೆ ಕಾರಣಗಳು ಕೂಡ ಇರುತ್ತೆ ಸ್ನೇಹಿತರೆ. ಹಾಗೆ ಏನೋ ನಮ್ಮ ಅಜ್ಜಂಗೆ ಎಸ್ ನಾವು ಹುಟ್ಟಿದಾಗ ತುಂಬಾನೇ ಕೆಲಸ ಅದು ಇದು ಚೆನ್ನಾಗಾಯ್ತು, ಹಾಗೆ ಶುಕ್ರವಾರ ಹುಟ್ಟಿದ್ಲು ಮಹಾಲಕ್ಷ್ಮಿ ಅಂತ ಇಟ್ಟಿದ್ದಾರೆ. ಸ್ಟಾರ್ಟಿಂಗ್ ನಮಗೂ ಕೂಡ ಅಂತ ಏನು ಎಂತ ಮಹಾಲಕ್ಷ್ಮಿ ಅಂತ ಇಟ್ಟಿ ಅಂತ ಹಾಗೆ ಹೀಗೆ ಅಂತ ಅಂತಿದ್ವಿ ನಮ್ಮ ಅಜ್ಜಂಗೆ. ಆಮೇಲೆ ಓಕೆ, ಖುಷಿ ಆಯಿತು, ಇಲ್ಲಿ ಬಿಡು ಚೆನ್ನಾಗಿದೆ ಅಂತ. ಈ ರೀತಿಯಲ್ಲಿ ಒಂದೊಂದು ಹೆಸರಿನ ಹಿಂದೆ ಒಂದೊಂದು ಕತೆ ಇರುತ್ತೆ ಅಂತ ಹೇಳ್ತಾ ಎಸ್ ಸ್ನೇಹಿತರೆ, ಯಾರೆಲ್ಲ ಕರೆ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರಾಗಬೇಡಿ. ಪ್ರತಿದಿನ ಕೂಡ ಬೆಳಗ್ಗೆ ಬಿಂದಾಸ್ ಮಾರ್ನಿಂಗ್ ಇರುತ್ತೆ, ಸಂಜೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇದ್ದೇ ಇರುತ್ತೆ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಎಸ್, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
4: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
7: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
9: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
8: ಓ, ನಿನ್ಗಿನ್ನ ವಿಷಯನೇ ಗೊತ್ತಿಲ್ಲ ಅಂದರೆ?
9: ಏನು ಏನು ವಿಷಯ?
8: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
10: ಸಾರ್ವಜನಿಕರೇ, ಜುಲೈ 1 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
1: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ್ ನವೋದಯ ವಿಶ್ವವಿದ್ಯಾಲಯದಲ್ಲಿ 2026-27 ಸಾಲಿನ 11ನೇ ತರಗತಿಯಲ್ಲಿ ಖಾಲಿ ಇರುವ ಸೀಟುಗಳ ಪ್ರವೇಶಾತಿಗಾಗಿ ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಜವಾಹರ್ ನವೋದಯ ವಿದ್ಯಾಲಯದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಜೂನ್ 25ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶೈಕ್ಷಣಿಕ ಅರ್ಹತೆ: ಅಭ್ಯರ್ಥಿಗಳು 2025-26 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಶೇಕಡಾವಾರು 60ರಷ್ಟು ಅಂಕವನ್ನು ಪಡೆದಿರಬೇಕು. ಅಭ್ಯರ್ಥಿಯು ದಿನಾಂಕ 1/6/2009 31/7/2011 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸಂಪರ್ಕಕ್ಕಾಗಿ ವಿದ್ಯಾಲಯದ ಅಧಿಕೃತ ಇಮೇಲ್ INVShivamogga@gmail.com ಅಥವಾ ವೆಬ್ಸೈಟ್ http://navodaya.gov.in ಇದನ್ನ ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ: ಬಾಲ್ಯ ಎಂಬುದು ಆಟ, ಪಾಠ ಮತ್ತು ಮುಗ್ಧ ಕನಸುಗಳನ್ನು ಕಾಡುವ ಸುಂದರ ಕಾಲ. ಆದರೆ ಅದೇ ಬಾಲ್ಯಕ್ಕೆ ಮದುವೆ ಎಂಬ ನೊಗವನ್ನು ಕಟ್ಟಿ ಮಕ್ಕಳ ಭವಿಷ್ಯವನ್ನು ಚಿಗುರಿನಲ್ಲೇ ಕವರಿಸುವ ಬಾಲ್ಯ ವಿವಾಹ ಎಂಬ ಸಾಮಾಜಿಕ ಪಿಡುಗು ಎಂದಿಗೂ ನಮ್ಮ ಸಮಾಜಕ್ಕೆ ದೊಡ್ಡ ಸವಾಲಾಗಿದೆ. ಹೆಣ್ಣು ಮಕ್ಕಳ ಆರೋಗ್ಯ, ಶಿಕ್ಷಣ, ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳನ್ನು ಕಸಿಯುವ ಈ ಪಿಡುಗನ್ನು ಬೇರು ಸಹಿತ ಕಿತ್ತೊಗೆಯಲು ಕರ್ನಾಟಕ ಸರ್ಕಾರವು ಕಠಿಣ ಕಾನೂನು ತಿದ್ದುಪಡಿಗಳು, ಬಿಗಿಯಾದ ಆಡಳಿತಾತ್ಮಕ ಕ್ರಮಗಳು, ತಂತ್ರಜ್ಞಾನದ ಬಳಕೆ ಮತ್ತು ವ್ಯವಸ್ಥಿತ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ಗಂಭೀರ ಹಾಗೂ ಸುದೀರ್ಘ ಹೋರಾಟವನ್ನು ನಡೆಸುತ್ತಿದೆ. ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಅತ್ಯಂತ ಕಠಿಣ ಮತ್ತು ಪ್ರಗತಿಪರ ಕಾನೂನು ರೂಪಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕೇಂದ್ರ ಸರ್ಕಾರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ಕ್ಕೆ ರಾಜ್ಯ ಸರ್ಕಾರವು ಮಹತ್ವದ ತಿದ್ದುಪಡಿಯನ್ನ ತಂದಿದೆ. ಈ ಕಟ್ಟುನಿಟ್ಟಿನ ತಿದ್ದುಪಡಿಗಳ ಪ್ರಕಾರ ಕೇವಲ ಬಾಲ್ಯ ವಿವಾಹ ಮಾಡುವುದು ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಅದಕ್ಕೆ ಸಿದ್ಧತೆ ನಡೆಸುವುದು ಕೂಡ ಶಿಕ್ಷಾರ್ಹ ಅಪರಾಧವಾಗಿದೆ. ಇಂತಹ ಯಾವುದೇ ನಿಶ್ಚಿತಾರ್ಥಗಳನ್ನು ಕಾನೂನುಬಾಹಿರ ಮತ್ತು ಶೂನ್ಯ ಎಂದು ಘೋಷಿಸಲಾಗಿದೆ. ಬಾಲ್ಯ ವಿವಾಹವನ್ನು ಪ್ರೋತ್ಸಾಹಿಸುವ, ಅದಕ್ಕೆ ಸಿದ್ಧತೆ ನಡೆಸುವ ಅಥವಾ ನೆರವೇರಿಸುವ ಪೋಷಕರು, ಸಂಬಂಧಿಕರು ಮತ್ತು ಮದುವೆಗೆ ಸಾಕ್ಷಿಯಾದವರು ಸೇರಿದಂತೆ ಯಾವುದೇ ವ್ಯಕ್ತಿಗಳಿಗೆ ಕನಿಷ್ಠ 2 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ಮತ್ತು 1,00,000 ರು ದಂಡವನ್ನು ವಿಧಿಸಲು ಕಾನೂನಿನಲ್ಲಿ ಕಡ್ಡಾಯ ಅವಕಾಶ ಕಲ್ಪಿಸಲಾಗಿದೆ. ಈ ಅಪರಾಧವನ್ನು ಜಾಮೀನು ರಹಿತ ಮತ್ತು ರಾಜಿ ಮಾಡಿಕೊಳ್ಳಲಾಗದ ಅಪರಾಧಗಳಾಗಿ ಪರಿಗಣಿಸಲಾಗಿದೆ. ಅಧಿಕಾರಿಗಳ ವಿಕೇಂದ್ರೀಕರಣ ಮತ್ತು ಸಾಮೂಹಿಕ ಹೊಣೆಗಾರಿಕೆ, ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಬಾಲ್ಯ ವಿವಾಹವನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚಿ ತಡೆಯಲು ಸರ್ಕಾರವು ವ್ಯಾಪಕ ಜಾಲವನ್ನು ಹೊಂದಿರುವ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳನ್ನು ನೇಮಿಸಿದೆ. ಗ್ರಾಮೀಣ ಭಾಗದಲ್ಲಿ ಕೇವಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮಾಡಳಿತ ಅಧಿಕಾರಿಗಳು, ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ನಿಷೇಧಾಧಿಕಾರಿಗಳನ್ನಾಗಿ ಮಾಡಿ ಕಾನೂನುಬದ್ಧ ಜವಾಬ್ದಾರಿ ಹಂಚಲಾಗಿದೆ. ಶಾಲೆಯಲ್ಲಿ ಯಾವುದೇ ಮಗು ಸತತವಾಗಿ 3 ದಿನಗಳಿಗಿಂತ ಹೆಚ್ಚು ಕಾಲ ಗೈರು ಹಾಜರಾದರೆ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಕಡ್ಡಾಯವಾಗಿ ಅವರ ಮನೆಗೆ ಭೇಟಿ ನೀಡಿ ಮಗುವಿನ ಸ್ಥಿತಿಗತಿಯ ಮಾಹಿತಿ ಪಡೆಯುವ ನಿಯಮವನ್ನು ಕಡ್ಡಾಯಗೊಳಿಸಲಾಗಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮತೀಯ ಭಾವನೆಗೆ ಧಕ್ಕೆಯಾಗುತ್ತದೆ ಎಂಬ ಕಾರಣ ನೀಡಿ ರಾಷ್ಟ್ರಭಕ್ತಿಗೆ ಪ್ರೇರಕವಾಗಿದ್ದ ವಂದೇ ಮಾತರಂ ಗೀತೆಯನ್ನು ತುಂಡರಿಸಿತ್ತು. ಈ ಗೀತೆಗೆ 150 ವರ್ಷ ತುಂಬಿದ ಸಂದರ್ಭದಲ್ಲಿ ಮತ್ತೆ ಅದನ್ನು ರಾಷ್ಟ್ರದ ಹಾಡು ಎಂದು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಮತ್ತೆ ರಾಷ್ಟ್ರಭಕ್ತರಲ್ಲಿ ಸಂಚಲನ ಮೂಡಿಸಿದೆ ಎಂದು ಆರ್ಎಸ್ಎಸ್ನ ಪ್ರಾಂತ ಪ್ರಚಾರ ಪ್ರಮುಖ ರಾಜೇಶ್ ಪದ್ಮಾರ್ ಹೇಳಿದರು. ಮಂಥನ ವೈಚಾರಿಕ ವೇದಿಕೆಯಿಂದ ಭಾನುವಾರ ತಿಲಕ್ ನಗರ ರಾಘವೇಂದ್ರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ವಂದೇ ಮಾತರಂ 150 ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಿದ ಅವರು, ದೇಶದ ಸ್ವಾತಂತ್ರ್ಯವಾದ ಬಳಿಕ ವಂದೇ ಮಾತರಂ ಗೀತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಬೇಕು ಎಂದು ಅನೇಕರು ಬಯಸಿದ್ದರು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಈಗದು ಸಾಕಾರಗೊಂಡಿದೆ ಎಂದರು. 1889 ವೇಳೆಗೆ ಅಂದಿನ ಬಂಗಾಳದಲ್ಲಿ ರಾಷ್ಟ್ರೀಯತೆಯ ಪ್ರವಾಹ ಆರಂಭವಾಗಿತ್ತು. ಅಮೆರಿಕದಲ್ಲಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನವನ್ನು ಉದ್ದೇಶಿಸಿ ಆಡಿದ ಮಾತುಗಳು ಬಂಗಾಳದಲ್ಲಿ ಹೊಸ ಕಿಚ್ಚು ಮೂಡಿಸಿತ್ತು. ಇದೆಲ್ಲದಕ್ಕೂ ಕಲಶಪ್ರಾಯ ಎಂಬಂತೆ ವಂದೇ ಮಾತರಂ ಗೀತೆ ಎಲ್ಲೆಡೆ ಮೊಳಗಿ ದೇಶಭಕ್ತಿಯನ್ನು ಜಾಗೃತಿಗೊಳಿಸಿತ್ತು ಎಂದು ತಿಳಿಸಿದರು. ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಮೊಳಕೆಯೊಡೆದಿದ್ದ ಅಸಮಾಧಾನಕ್ಕೆ ವಂದೇ ಮಾತರಂ ನೀರೆರೆಯಿತು. ಕ್ರಮೇಣ ಈ ಗೀತೆ ದೇಶವ್ಯಾಪಿ ಆವರಿಸಿಕೊಂಡಿತು. ವಂಗಭಂಗ ಚಳವಳಿ ತೀವ್ರ ಸ್ವರೂಪ ಪಡೆದುಕೊಂಡಿತು. ಈ ಚಳವಳಿಗೆ ವಂದೇ ಮಾತರಂ ಪ್ರೇರಣೆಯಾಯಿತು ಎಂದು ವಿವರಿಸಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ HR ಶಂಕರ ನಾರಾಯಣ ಶಾಸ್ತ್ರಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ವಂದೇ ಮಾತರಂ ಎಂಬುದು ಅತ್ಯಂತ ಪ್ರೇರಣಾದಾಯಕ ಹಾಡು. ಇದನ್ನು ಗಮನಿಸಿದ ಅನೇಕ ಸಾಹಿತಿಗಳು ಇದೇ ಮಾದರಿಯ ದೇಶಭಕ್ತಿ ಗೀತೆಗಳನ್ನು ರಚಿಸಿದರು. ಕನ್ನಡ, ತಮಿಳು, ಮಲಯಾಳಂನಲ್ಲೂ ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಅನೇಕ ಗೀತೆಗಳು ಬಂದವು. ಮಹರ್ಷಿ ಅರವಿಂದರು

ವಂದೇ ಮಾತರಂ ಆಂಗ್ಲ ಭಾಷೆಗೆ ತರ್ಜುಮೆಗೊಳಿಸಿದರು. ಸ್ವಾಮಿ ವಿವೇಕಾನಂದರ ನಿಧನದ ಬಳಿಕ ಭಾರತದ ಮೇಲೆ ಹಿಡಿತ ಸಾಧಿಸುವ ಭಾಗವಾಗಿ ಬ್ರಿಟಿಷರು ಬಂಗಾಳ ವಿಭಜನೆಗೆ ಮುಂದಾಗಿದ್ದರು. ಆದರೆ ವಂದೇ ಮಾತರಂ ದೇಶದಲ್ಲಿ ಮೂಡಿಸಿದ ಜಾಗೃತಿ, ಹಚ್ಚಿದ ಸ್ವಾತಂತ್ರ್ಯ ಕಿಚ್ಚು ಬ್ರಿಟಿಷರ ಪ್ರಯತ್ನವನ್ನು ಮಣ್ಣಾಗಿಸಿತು. ಸ್ವಾತಂತ್ರ್ಯ ಬಳಿಕ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮುಂತಾದವರು ಮೂಲ ಸ್ವರೂಪದಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡುವಂತಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಆದರೆ ಅದು ಆಡಳಿತದಲ್ಲಿರುವವರು ಮತೀಯ ಭಾವನೆಗಳಿಗೆ ನೋವುಂಟಾಗುತ್ತದೆ ಎಂಬ ಕಾರಣಕ್ಕೆ ಅವಕಾಶ ನೀಡಿರಲಿಲ್ಲ. ಈಗ ಈ ಗೀತೆಯನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಡ್ಡಾಯ ಎಂದು ಸರ್ಕಾರ ಸೂಚಿಸಿರುವುದು ಸಮಯೋಚಿತ ಎಂದು ರಾಜೇಶ್ ಪದ್ಮಾರ್ ಹೇಳಿದರು. ಮುಂದಿನ ವಿವರ. ಪ್ರಸ್ತುತ ಕಲುಷಿತ ವಾತಾವರಣದಲ್ಲಿ ಬದುಕುತ್ತಿರುವ ನಾವು ಆರೋಗ್ಯ ರಕ್ಷಣೆಗೆ, ಔಷಧರಹಿತ ಮತ್ತು ಮಾನಸಿಕವಾಗಿ ಸಂತಸದ ಜೀವನ ಸಾಗಿಸಲು ಯೋಗ ಅಭ್ಯಾಸ ಮಾಡಬೇಕು ಎಂದು ತುಂಗಾ ಮಹಾವಿದ್ಯಾಲಯ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಕುಮಾರಸ್ವಾಮಿ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ಪಟ್ಟಣದ ತುಂಗಾ ಮಹಾವಿದ್ಯಾಲಯದಲ್ಲಿ ಭಾರತೀಯ ಯೋಗ ಶಿಕ್ಷಣ ಸಮಿತಿ ಸದಸ್ಯರ ಮಾರ್ಗದರ್ಶನದಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನಾಚರಣೆಯಲ್ಲಿ ಮಾತನಾಡಿ, ಭಾರತೀಯ ಮೂಲದ ಯೋಗ ಅಭ್ಯಾಸವನ್ನು ಪ್ರಸ್ತುತ ಜಗತ್ತಿನ ನೂರಾರು ರಾಷ್ಟ್ರಗಳ ಜನರು ಪಾಲಿಸುತ್ತಿರುವುದು ಖುಷಿಯ ಸಂಗತಿ ಎಂದು ತಿಳಿಸಿದರು. ಭಾರತೀಯ ಯೋಗ ಶಿಕ್ಷಣ ಸಮಿತಿಯ ರೂಪ, ಪ್ರವೀಣ್, ಪ್ರಕಾಶ್, ಉಪನ್ಯಾಸಕರಾದ ಡಾಕ್ಟರ್ ನಾಗರಾಜ್, ಡಾಕ್ಟರ್ ರಮೇಶ್, ಡಾಕ್ಟರ್ ಸುಜಾನ್, ಮೋಹನ್ ಕುಮಾರ್, ನವೀನ್ ಕುಮಾರ್ ಇತರರಿದ್ದರು. ಮುಂದಿನ ವಿವರ. ಯೋಗಾಭ್ಯಾಸ ಕೇವಲ ವ್ಯಾಯಾಮವಲ್ಲ, ಅದು ಮನುಷ್ಯನನ್ನು ಮಾನಸಿಕ ಮತ್ತು ದೈಹಿಕವಾಗಿ ಸದೃಢವಾಗಿರಿಸುತ್ತದೆ ಎಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದರು. ಶೃಂಗೇರಿ ಶಂಕರ ಮಠದ ಸಭಾಂಗಣದಲ್ಲಿ ಶ್ರೀ ಶಂಕರ ಮಠ, ಜೋಶಿ ಫೌಂಡೇಶನ್, ಲಯನ್ಸ್ ಕ್ಲಬ್ ಹಾಗೂ ವಿವಿಧ ಯೋಗ ಕೇಂದ್ರಗಳ ಸಹಕಾರದೊಂದಿಗೆ ಏರ್ಪಡಿಸಿದ್ದ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಲುಷಿತ ವಾತಾವರಣ, ಕಲ್ಮಶ ಆಹಾರ ಸೇವನೆಯಿಂದ ಆರೋಗ್ಯದಿಂದ ವಂಚಿತರಾಗುತ್ತಿದ್ದೇವೆ. ಇದಕ್ಕೆ ಯೋಗಾಭ್ಯಾಸ ಪರಿಹಾರ. ಯೋಗಕ್ಕೆ ಜಾಗತಿಕ ಮಟ್ಟದಲ್ಲಿ ಮಹತ್ವ ಸಿಗುತ್ತಿದೆ. ಯೋಗದ ಮೂಲಕ ಭಾರತಕ್ಕೆ ದೊಡ್ಡ ಗೌರವ ಸಿಕ್ಕಿದೆ ಎಂದರು. ಜೋಶಿ ಫೌಂಡೇಶನ್ನ ಅಬಸೆ ದಿನೇಶ್ ಕುಮಾರ್ ಜೋಶಿ, ಶೃಂಗೇರಿ ಶಂಕರ ಮಠದ ಸಾಗರ ಶಾಖೆ ಧರ್ಮದರ್ಶಿ ಅಶ್ವಿನ್ ಕುಮಾರ್, ನಂಜುಂಡಸ್ವಾಮಿ, ಯೋಗ ಸಾಧಕರಾದ ಸೀತಾರಾಮ ಪಟಗಾರ, ಎನ್ಎಸ್ ತಿಮ್ಮಪ್ಪ, ಪ್ರವೀಣ್ ಕೆ, ಜಯಶ್ರೀ, ಅಕ್ಷತ ಅವರನ್ನು ಸನ್ಮಾನಿಸಲಾಯಿತು. ಮುಂದಿನ ವಿವರ. ದಿನನಿತ್ಯದ ಬದುಕಿನಲ್ಲಿ ಮನುಷ್ಯ ಒತ್ತಡದಿಂದ ಹೊರಬರಲು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ತುಂಬಾ ಸಹಕಾರಿ ಎಂದು ಸುರಭಿ ಯೋಗ ಕೇಂದ್ರದ ಯೋಗ ಶಿಕ್ಷಕಿ ರೇಖಾ ಶ್ರೀನಿವಾಸ್ ನಾವುಡ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬದ ಕಾನುಕೇರಿ ಮಠದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪ್ರಾಯೋಗಿಕವಾಗಿ ಯೋಗ, ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯದಲ್ಲಿ ಅನೇಕ ಬದಲಾವಣೆ ಉಂಟಾಗುತ್ತದೆ ಎಂದು ತಿಳಿಸಿದರು. ಸಮಾಜ ಸೇವಕ ನಾಗರಾಜ್ ಗುತ್ತಿ ಮಾತನಾಡಿ, ಯೋಗದಿಂದ ರೋಗ ದೂರ ಮಾಡಲು ಸಾಧ್ಯ. ನಿತ್ಯ ಜೀವನದಲ್ಲಿ ಹೊಸತನ, ಲವಲವಿಕೆಯಿಂದ ಇರಲು ಯೋಗಾಭ್ಯಾಸ ಮುಖ್ಯ ಎಂದರು. ಅಕ್ಕನ ಬಳಗದ ಅಧ್ಯಕ್ಷೆ ರೇಖಾ ಜಗದೀಶ್ ಮಾತನಾಡಿ, ಯೋಗ ಅಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಒತ್ತಡ ನಿವಾರಣೆ ಸಾಧ್ಯ, ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಕೃಷ್ಣಮೂರ್ತಿ ಗುಡಿಗಾರ್, ನಿಜಗುಣ ಚಂದ್ರಶೇಖರ್, ನಟರಾಜ ಉಪ್ಪಿನ, ಮಂಜುನಾಥ್, ತಿಮ್ಮಪ್ಪ, ಶ್ರೀಧರ್, ರೇಣುಕಮ್ಮ, ಮಮತಾ, ಅರುಂಧತಿ, ರಾಜೇಶ್ವರಿ, ಸಚಿನ್, ಲಕ್ಷ್ಮಿ, ನಾಗರಾಜ್, ಬಲೀಂದ್ರ ನಾಯ್ಕ್ ಇತರರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಮಾತೃಗೌರವ ಸಂಸ್ಕೃತಿ ಹೊಂದಿರುವ ಹವ್ಯಕ ಸಮಾಜ ಹಿಂದಿನಿಂದಲೂ ಸಾಮರಸ್ಯದ ಜೀವನಕ್ಕೆ ಮಾದರಿಯಾಗಿದೆ ಎಂದು ಅಖಿಲ ಹವ್ಯಕ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಗಿರಿಧರ ಕಾಜೆ ಹೇಳಿದರು. ಶ್ರೀ ರಾಘವೇಂದ್ರ ಸಭಾಭವನದಲ್ಲಿ ಭಾನುವಾರ ಸಾಗರ ಸೊರಬ ಪ್ರಾಂತ್ಯ ಹವ್ಯಕ ಪ್ರತಿಭೆಗಳ ಸಾಂಸ್ಕೃತಿಕ ಸ್ಪರ್ಧೆ ಪ್ರತಿಬಿಂಬ ಹಾಗೂ ಮಹಾಸಭಾದ ಮಹಿಳಾ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಖಿಲ ಹವ್ಯಕ ಮಹಾಸಭಾ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅಧಿಕೃತವಾಗಿ ನೋಂದಾಯಿತವಾಗಿದ್ದ ಸಂಸ್ಥೆ. ಆ ಕಾಲಘಟ್ಟದಲ್ಲಿ ಮಹಿಳೆ ಮನೆಯ ನಾಲ್ಕು ಗೋಡೆಯೊಳಗೆ ಸೀಮಿತ ಅನ್ನುವಂತಿತ್ತು. ಆದರೆ ನಮ್ಮ ಸಂಸ್ಥೆಯು 3ನೇ ಅಧ್ಯಕ್ಷರು ಹಾಗೂ 5ನೇ ಅಧ್ಯಕ್ಷರು ಮಹಿಳೆ. ಇದು ಸಮಾಜವು ಮಹಿಳೆಯರಿಗೂ ಆದ್ಯತೆ ನೀಡುತ್ತದೆ ಎಂಬುದಕ್ಕೆ ಉದಾಹರಣೆ ಎಂದು, ವೃಕ್ಷವೊಂದಕ್ಕೆ ತಾಯಿ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಸಮಾಜಕ್ಕೂ ತಾಯಿ ಬೇರು ಮುಖ್ಯ. ಯಾವುದೇ ಭಾಷೆ ಸಂಸ್ಕೃತಿ ಮತ್ತು ಸಂಪ್ರದಾಯ ಶಾಶ್ವತವಾಗಿ ಉಳಿಯುವುದಕ್ಕೆ ತಾಯಂದಿರೇ ಕಾರಣ. ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನ ತಲೆಮಾರಿನಿಂದ ತಲೆಮಾರಿಗೆ ತಲುಪಿಸುವಲ್ಲಿ ತಾಯಂದಿರ ಪಾತ್ರ ಪ್ರಮುಖವಾದುದು ಎಂದು ಹೇಳಿದರು. ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ ಮಾತನಾಡಿ, ವೇದ ಉಪನಿಷತ್ ಕೂಡ ಮಹಿಳೆಯನ್ನ ಎಲ್ಲಿಯೂ ನಿರ್ಲಕ್ಷಿಸಿಲ್ಲ. ನಮ್ಮ ಸಂಸ್ಕೃತಿ ಉಳಿಯಬೇಕು ಎಂದರೆ ಮಹಿಳೆ ಸಂಘಟಿತರಾಗಿರಬೇಕು ಎಂದರು. ಹವ್ಯಕ ಮಹಿಳಾ ಕೇಂದ್ರದ ಸಂಚಾಲಕಿ ಮಧುರಾ ಗಾಂವ್ಕರ್, ಸಾಗರ ಹವ್ಯಕ ಮಂಡಲದ ಉಪಾಧ್ಯಕ್ಷ ಸಂಪಾ ಲಕ್ಷ್ಮೀನಾರಾಯಣ್, ವಾಗ್ಮಿ ಎಸ್ಆರ್ ಅಚ್ಯುತರಾವ್, ಅಖಿಲ ಹವ್ಯಕದ ಕಾರ್ಯದರ್ಶಿ ಆದಿತ್ಯ ಹೆಗಡೆ, ರಾಜಾರಾಮ್, ಹೂಬಾ ಅಶೋಕ್, ಕೆಎಸ್ ಶ್ರೀಧರ್, ರಮೇಶ್, ಪ್ರಸನ್ನ ಹೆಗಡೆ, ರಾಜಲಕ್ಷ್ಮಿ, ಅರ್ಚನಾ, ಸ್ಮಿತಾ, ಮಮತಾ ಹೆಗಡೆ ಇತರರಿದ್ದರು. ಮುಂದಿನ ವಿವರ. ದೈಹಿಕ ಸದೃಢತೆ ಹಾಗೂ ಮಾನಸಿಕ ನೆಮ್ಮದಿಯನ್ನ ಏಕಕಾಲದಲ್ಲಿ ಕರುಣಿಸುವ ಯೋಗ ಕೇವಲ ಒಂದು ದಿನ ಆಚರಣೆ ಆಗಬಾರದು. ಅದು ನಮ್ಮ ಜೀವನದ ಭಾಗವಾಗಬೇಕೆಂದು ಜಡೆ ಸಂಸ್ಥಾನ ಮಠದ ಶ್ರೀ ಮಹಂತ ಸ್ವಾಮಿ ಹೇಳಿದರು. ವಿಶ್ವ ಯೋಗ ದಿನದ ಅಂಗವಾಗಿ ಶಿಕಾರಿಪುರದ ಕುಮುದ್ವತಿ ಸಭಾಂಗಣದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯಲ್ಲಿ ಆಶೀರ್ವಚನ ನೀಡಿದ ಅವರು, ಭಾರತೀಯ ಸನಾತನ ಸಂಸ್ಕೃತಿಯು ಜಗತ್ತಿಗೆ ನೀಡಿದ ಅತ್ಯಂತ ಶ್ರೇಷ್ಠ ಕೊಡುಗೆ ಯೋಗ ಎಂದರು. ಋಷಿ ಮುನಿಗಳು ನಮಗೆ ಧಾರೆ ಎರೆದಿರುವ ಈ ಯೋಗ ಪದ್ಧತಿಯನ್ನ ವಿಶ್ವವೇ ಒಪ್ಪಿಕೊಂಡಿರುವುದು ನಮ್ಮ ದೇಶದ ಹೆಮ್ಮೆ ಎಂದು ಹೇಳಿದರು. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಎಂಬಿ ಶಿವಕುಮಾರ್, ಪ್ರಾಚಾರ್ಯ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ವೀರೇಂದ್ರ ಇತರರಿದ್ದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಕಾಫಿಯ ಸಮಯ ಅಥವಾ ಟೀ ಬ್ರೇಕಿನ ಸಮಯ. ಸೊ ಎಲ್ಲರದು ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ದಿನವಿಡೀ ದೇಹ ಸುಸ್ತಾಗಿರಬಹುದು, ಆದ್ರೆ ನಮ್ಮ ಮಲೆನಾಡಿನವರ ಮನಸ್ಸು ಯಾವತ್ತೂ ಸುಸ್ತಾಗಲ್ಲ ಅಲ್ವಾ? ಆ ಆಫೀಸ್ ಫೈಲ್ಸ್ ಅನ್ನ ಪಕ್ಕಕ್ಕಿಡಿ, ಆ ಚಿಂತೆಗಳನ್ನೆಲ್ಲ ಗಾಳಿಯಲ್ಲೇ ತೇಲಿಬಿಡಿ. ಈಗ ನಿಮ್ಮ ಗಾಡಿಯ FM ವಾಲ್ಯೂಮ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ. ಮುಖದ ಮೇಲೆ ಒಂದು ಕ್ಯೂಟ್ ಆಗಿರೋ ಸ್ಮೈಲ್ ತಂದ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಲೈಫಿನ ಪ್ರೀತಿ, ಖುಷಿ ಮತ್ತು ಜ್ಞಾನದ ಗ್ರಾಫ್ ಅನ್ನ ರೈಸ್ ಮಾಡೋದಕ್ಕೆ ನಾನು ಇವತ್ತು ಒಂದು ಸೂಪರ್ ಆದಂತಹ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದ್ದೀನಿ. ಇವತ್ತು ನಾವು ಮಾತನಾಡ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮ ಜಮೀನು ನಿಮ್ಮ ಹಕ್ಕು ಮತ್ತು ನಿಮ್ಮ ನೆಮ್ಮದಿಗೆ ಸಂಬಂಧಿಸಿದ್ದು. ಸೊ ಜಸ್ಟ್ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಆಲಿಸಿ. ಎಸ್, ಹೌದು ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬರಿಗೂ, ಅದರಲ್ಲೂ ಮುಖ್ಯವಾಗಿ ನಮ್ಮ ಹೆಮ್ಮೆಯ ಅನ್ನದಾತರಿಗೆ ಅತಿ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದೇ ನಮ್ಮ ಸಮಾಜದಲ್ಲಿ ಸದ್ದಿಲ್ಲದ ಅತಿ ದೊಡ್ಡ ಜವಾಬ್ದಾರಿ ನಿಭಾಯಿಸುವ ಸರ್ಕಾರದ ಸರ್ವೇಯರ್ಗಳ ಪಾತ್ರ. ಭೂಮಿಯ ಅಳತೆ ಮತ್ತು ಗಡಿ ನಿರ್ಧಾರಣೆ. ಅಕ್ಕಪಕ್ಕದ ಮನೆಯವರ ಜೊತೆ ಜಗಳ ಇರಬಹುದು, ಆದ್ರೆ ಗಡಿ ರೇಖೆ ಕರೆಕ್ಟ್ ಆಗಿದ್ರೆ ಮನಸ್ಸಿಗೆ ನೆಮ್ಮದಿ ಅಲ್ವಾ? ಹೌದು, ಒಬ್ಬ ಸರ್ಕಾರಿ ಸರ್ವೇಯರ್ ಅಂತಂದ್ರೆ ಕೇವಲ ಟೇಪ್ ಹಿಡಿದು ನಿಲ್ಲೋ ವ್ಯಕ್ತಿ ಅಲ್ಲ ಸ್ನೇಹಿತರೆ. ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಲಿಂಕ್ ಹೊಂದಿರ್ತಾರೆ. ಅವರು ಮಾಡುವ ಅಕ್ಯುರಸಿ ಅಂದ್ರೆ GPS, ETS ನಂತಹ ಮಾಡ್ರನ್ ಮೆಷಿನ್ ಬಳಸಿ 1 inch ಕೂಡ ವ್ಯತ್ಯಾಸವಾಗದಂತೆ ಭೂಮಿಯ ನೈಜ ಗಡಿಯನ್ನು ಗುರುತಿಸುತ್ತಾರೆ. ಹಾಗೆ ವಿವಾದಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಇವರ ಸಹಾಯ ಬೇಕೇ ಬೇಕು. ಈ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಪಕ್ಕದ ಹೊಲದವರ ಜೊತೆ ಇದು ನನ್ನ ಜಾಗ, ಅದು ನಿನ್ನ ಜಾಗ ಅನ್ನೋ ಕನ್ಫ್ಯೂಷನ್ಸ್ ಬಂದಾಗ ಕಾನೂನಾತ್ಮಕವಾಗಿ ಗಡಿ ಗುರುತಿಸಿ ಶಾಂತಿ ತರೋದೇ ನಮ್ಮ ಸರ್ವೇಯರ್ಗಳು. ಇನ್ನ ಮಾತು ಕೃತಿಯಾಗಬೇಕು, ಭೂಮಿ ದಾಖಲಾಗಬೇಕು ಅನ್ನೋ ಒಂದು ಮಾತಿದೆ. ನಮ್ಮ ಹಿರಿಯರು ಜಾಗ ತಗೊಂಡಿರ್ತಾರೆ, ಆದ್ರೆ ರೆಕಾರ್ಡ್ಸ್ ಎಲ್ಲಿದೆ ಅನ್ನೋ ಕನ್ಫ್ಯೂಷನ್ಸ್ ಬೇಡ. ಅದನ್ನ ನೋಡ್ಕೊಳ್ಳೋರೆ ಸರ್ವೇಯರ್ಸ್ ಅವರು. ಪ್ರತಿಯೊಂದು ಜಮೀನಿನ ಆಕಾರ ವಿಸ್ತರಣವನ್ನು ಕಾಗದದ ಮೇಲೆ ತಂದು ಸರ್ಕಾರದ ಅಧಿಕೃತ ದಾಖಲೆಯನ್ನಾಗಿ ಮಾಡ್ತಾರೆ. ಈಗಿನ ಆನ್ಲೈನ್ ಜಮಾನದಲ್ಲಿ ಭೂ ದಾಖಲೆಗಳು ಕಂಪ್ಯೂಟರ್ಗೆ ಸೇರೋಕೆ ಇವರ ನಿಖರವಾದ ಸರ್ವೆ ರಿಪೋರ್ಟ್ಗಳೇ ಅಡಿಪಾಯ. ಇದರಿಂದಾಗಿ ನಿಮ್ಮ ಜಮೀನಿನ ಹಕ್ಕು ನಿಮಗೆ ಭದ್ರವಾಗಿರುತ್ತೆ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ರೈತ ದೇಶದ ಬೆನ್ನೆಲುಬು ಅಂತಂದ್ರೆ ಸರ್ವೇಯರ್ ಆ ಬೆನ್ನೆಲುಬಿಗೆ ಸಿಗೋ ಕಾನೂನಿನ ಸಪೋರ್ಟ್ ಅಂತಾನೆ ಹೇಳ್ಬೋದು. ನಮ್ಮ ರೈತ ಬಾಂಧವರಿಗೆ ಇವರಿಂದ ಆಗೋ ಲಾಭಗಳು ಒಂದೆರಡಲ್ಲ. ಬ್ಯಾಂಕ್ ಸಾಲ ಮತ್ತು ಸೌಲಭ್ಯಗಳು ಸಿಗ್ತವೆ. ರೈತರು ಕೃಷಿ ಸಾಲ ಪಡಿಬೇಕು ಅಂತಂದ್ರೆ ಭೂಮಿಯ ನಿಖರ ದಾಖಲೆ ಬೇಕು. ಸರ್ವೇಯರ್ ನೀಡೋ ಸ್ಕೆಚ್ ಇಲ್ಲದೆ ಬ್ಯಾಂಕ್ ಲೋನ್ ಸಿಗೋದು ಕಷ್ಟ. ಹಾಗೆ ಭೂಸ್ವಾಧೀನ ಪರಿಹಾರಕ್ಕೆ ಸರ್ವೇಯರ್ಗಳ ಪಾತ್ರ ಇರುತ್ತೆ. ರಸ್ತೆ ಆಗಿರಬಹುದು, ರೈಲ್ವೆ ಲೈನ್ ಆದಾಗ ರೈತರ ಭೂಮಿ ಸರ್ಕಾರಕ್ಕೆ ಸೇರಿದ್ರೆ ಅದಕ್ಕೆ ತಕ್ಕ ನ್ಯಾಯಯುತ ಪರಿಹಾರ ಸಿಗೋದು ಇವರು ಮಾಡೋ ನಿಖರ ಅಳತೆಯ ಮೇಲೆಯೇ. ಇನ್ನ ಗಂಗಾ ಕಲ್ಯಾಣದಂತಹ ಯೋಜನೆಗಳಿಗೆ ಜಮೀನಿನ ಗುರುತು ಪಕ್ಕಾ ಇರಬೇಕು, ಅಲ್ಲೂ ಕೂಡ ಇವರೇ ಮುಂಚೂಣಿಯಲ್ಲಿರ್ತಾರೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮ ಭೂಮಿಯ ಗಡಿಯನ್ನು ಅಳೆಯುವುದು ಕೇವಲ ಮಣ್ಣಿನ ತುಂಡನಲ್ಲ, ಅದು ಒಬ್ಬ ರೈತನ ಸ್ವಾಭಿಮಾನ ಮತ್ತು ಕಷ್ಟದ ಬೆವರಿನ ಹಕ್ಕನ್ನು. ಆದ್ದರಿಂದ ನಿಮ್ಮ ಊರಿಗೆ ಅಥವಾ ಜಮೀನಿಗೆ ಸರ್ವೇಯರ್ ಬಂದಾಗ ಅವರಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸಿ. ಅವರು ಸರ್ಕಾರದ ಕಣ್ಣು ಮತ್ತು ನಿಮ್ಮ ಆಸ್ತಿಯ ಕಾವಲುಗಾರರು ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಸರ್ವೇಯರ್ಗಳು ರೈತರಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾಯ್ತು. ಆದ್ರೆ ಇನ್ನ ಮುಂದಿನ ಭಾಗದಲ್ಲಿ ಈ ಕೋರ್ಟು ಕಚೇರಿ ಜಮೀನುಗಳ ಜಗಳ ಮತ್ತು ಈ ಅತಿಕ್ರಮಣ ಅನ್ನೋ ತಲೆನೋವನ್ನ ನಮ್ಮ ಸರ್ವೇಯರ್ಗಳು ಕಾನೂನು ಪ್ರಕಾರ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸರ್ವೇಯರ್ಗಳು ರೈತರಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಳ್ತಾ ಇದ್ವಿ. ಈಗ ಅತಿ ಮುಖ್ಯವಾದ, ಅದರಲ್ಲೂ ಈ ಕೋರ್ಟು ಕಚೇರಿ ಜಮೀನು ಜಗಳ ಮತ್ತು ಅತಿಕ್ರಮಣ ಅನ್ನೋ ತಲೆನೋವನ್ನು ನಮ್ಮ ಸರ್ವೇಯರ್ಗಳು ಕಾನೂನು ಪ್ರಕಾರ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತು ನಾವು ತಿಳಿಯೋಣ. ಈ ಜಮೀನು ವಿಷಯ ಅಂತಂದ್ರೆ ಸುಮ್ನೆನಾ ಸ್ನೇಹಿತರೆ? ನ್ಯಾಯಾಲಯದಲ್ಲಿ ಸರ್ವೇಯರ್ ಅಂದ್ರೆ ಅಲ್ಟಿಮೇಟ್ ವಿಟ್ನೆಸ್ ಅಂತಾನೆ ಹೇಳಬಹುದು. ಕೋರ್ಟ್ನಲ್ಲಿ 100 ಮಾತು ಒಂದು ಕಡೆ ಆದ್ರೆ, ಸರ್ವೇಯರ್ ಕೊಟ್ಟ ಒಂದು ಅಫಿಷಿಯಲ್ ಸ್ಕೆಚ್ ಒಂದು ಕಡೆ ಆಗಿರುತ್ತೆ. ಹೌದು ಸ್ನೇಹಿತರೆ, ಜಮೀನಿನ ಗಡಿ ಬಗ್ಗೆ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಪಕ್ಕದ ಹೊಲದವರ ಮಧ್ಯೆ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ಜಡ್ಜ್ ಸಾಹೇಬ್ರಿಗೆ ಅತಿ ದೊಡ್ಡ ಕಾನೂನು ಸಾಕ್ಷಿ ಯಾವುದು ಗೊತ್ತಾ? ಅದೇ ನಮ್ಮ ಸರ್ಕಾರಿ ಸರ್ವೇಯರ ರಿಪೋರ್ಟ್ಗಳು. ಕೆಲವು ಸಲ ಸ್ವತಃ ನ್ಯಾಯಾಲಯವೇ ಸರ್ವೇಯರ್ಗಳನ್ನ ಕೋರ್ಟ್ ಕಮಿಷನರ್ ಆಗಿ ನೇಮಕ ಮಾಡಿ ಸ್ಪಾಟ್ಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡಿಕೊಂಡು ಬನ್ನಿ ಅಂತ ಕಳಿಸುತ್ತೆ. ಹಾಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ಈ ಕಾನೂನಿನ ಸೆಕ್ಷನ್ಗಳ ಅಡಿಯಲ್ಲಿ ಸರ್ವೇಯರ್ ಅವರು ಮಾಡುವಂತಹ ಅಳತೆ, ಸಿದ್ಧಪಡಿಸುವ ಹದ್ದುಬಸ್ತು, ನಕ್ಷೆ ಅಥವಾ ಪೋಡಿ ನಕ್ಷೆಗಳು ಕೋರ್ಟ್ನಲ್ಲಿ ಕಣ್ಣಿಗೆ ಕಟ್ಟಿದಂತಹ ಅಖಂಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಇವರ ಸಹಿ ಇರೋ ದಾಖಲೆಯನ್ನು ಯಾರು ಅಷ್ಟು ಸುಲಭವಾಗಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇನ್ನ ಜಮೀನು ಅತಿಕ್ರಮಣ ತಡೆ ಹೇಗೆ ಅಂತ ನೀವು ಕೇಳೋದಾದ್ರೆ, ಎಸ್, ನಮ್ಮ ಒಂದು ಇಂಚು ಜಾಗನೂ ಬೇರೆಯವರ ಪಾಲಾಗಬಾರ್ದು, ಬೇರೆಯವರ ಒಂದು ಕಡ್ಡಿಯೂ ನಮಗೆ ಬೇಡ ಅನ್ನೋರಿಗೆ ಈ ಒಂದು ಮಾಹಿತಿ ಇಲ್ಲಿದೆ ಕೇಳಿ ಸ್ನೇಹಿತರೆ. ಹೊಲದ ಬದು ಒತ್ತುವರಿ ಮಾಡೋದು, ಬೇಲಿ ಜರ

ಮುಳುಗಿಸೋದು ಇವೆಲ್ಲ ಹಳ್ಳಿಗಳಲ್ಲಿ ದಿನ ನೋಡೋ ಕಥೆ ಆಗಿರುತ್ತೆ. ಇದಕ್ಕೆ ಸರ್ವೇಯರ್ ಅವರು ಹೇಗೆ ಬ್ರೇಕ್ ಹಾಕ್ತಾರೆ ಗೊತ್ತಾ? ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಸರ್ವೇಯರ್ಸ್ ಅವರ ಹತ್ತಿರ ಬ್ರಿಟಿಷರ ಕಾಲದ ಅಥವಾ ಸರ್ಕಾರ ಮೊದಲಿನಿಂದ ಕಾಪಾಡಿಕೊಂಡು ಬಂದಿರುವ ಮೂಲ ಟಿಪ್ಪಣಿ ಮತ್ತು ಬಾಂಧ್ ನಕ್ಷ ಇರುತ್ತೆ. ಯಾರೋ ಇವತ್ತು ಬೇಲಿ ಜರುಗಿಸಿದ ತಕ್ಷಣ ಹಳೆ ರೆಕಾರ್ಡ್ಸ್ ಬದಲಾಗಲ್ಲ ಅಲ್ವಾ? ಇನ್ನ ಸ್ಥಳದಲ್ಲೇ ಹದ್ದುಬಸ್ತು ಅಂದ್ರೆ ಬೌಂಡ್ರಿ ಫಿಕ್ಸಿಂಗ್ ಅಂತ ಹೇಳ್ತೀವಿ. ಸೊ ನೀವು ಸರ್ಕಾರದ ಸ್ವಾಮಿತ್ವ ಅಥವಾ ಕಂದಾಯ ಇಲಾಖೆ ಮೂಲಕ ಅರ್ಜಿ ಹಾಕಿದಾಗ ಸರ್ವೇಯರ್ ಅವರು ಬಂದು ಒರಿಜಿನಲ್ ಮ್ಯಾಪ್ ಇಟ್ಕೊಂಡು GPS ಮೂಲಕ ಅಳತೆ ಮಾಡಿ ಇದೇ ನಿಮ್ಮ ಒರಿಜಿನಲ್ ಗಡಿ ಅಂತ ಕಲ್ಲು ನೆಟ್ಟು ಕೊಡ್ತಾರೆ. ನಂತರ ಅತಿಕ್ರಮಣದ ರಿಪೋರ್ಟ್ ಇವ್ರ ಹತ್ರ ಇರುತ್ತೆ. ಏನಪ್ಪ ಅಂದ್ರೆ ಒಂದು ವೇಳೆ ಯಾರಾದ್ರೂ ಸರ್ಕಾರಿ ಜಾಗ ಅಥವಾ ನಿಮ್ಮ ಜಾಗ ಒತ್ತುವರಿ ಮಾಡಿರೋದು ಕನ್ಫರ್ಮ್ ಆದ್ರೆ ಸರ್ವೇಯರ್ ಅವರು ಅದರ ವಿಸ್ತರಣದ ಸಮೇತ ತಹಶೀಲ್ದಾರರಿಗೆ ಅಥವಾ ಕೋರ್ಟ್ಗೆ ಅಧಿಕೃತ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಈ ರಿಪೋರ್ಟ್ ಆಧಾರದ ಮೇಲೆ ಒತ್ತುವರಿ ತೆರವು ಮಾಡೋಕೆ ಕಾನೂನಿನಲ್ಲಿ ಪವರ್ ಸಿಗುತ್ತೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ನಿಮ್ಮ ಜಮೀನಿನ ಗಡಿ ಬಗ್ಗೆ ಅನುಮಾನ ಇದ್ರೆ ಯಾರ ಜೊತೆಯೂ ಜಗಳಕ್ಕೆ ಹೋಗಬೇಡಿ. ನೇರವಾಗಿ ಸೇವಾ ಸಿಂಧು ಅಥವಾ ಕಂದಾಯ ಇಲಾಖೆಯ ಆನ್ಲೈನ್ ಪೋರ್ಟ್ನಲ್ಲಿ ಹದ್ದುಬಸ್ತು ಮಾಡಿಕೊಡಿ ಅಂತ ಅರ್ಜಿ ಹಾಕಿ. ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಸರ್ವೇಯರ್ ಬಂದು ನಿಮ್ಮ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡ್ತಾರೆ. ಸೊ ಸ್ನೇಹಿತರೆ, ಭೂಮಿ ಅನ್ನೋದು ಬರೀ ಮಣ್ಣಲ್ಲ, ನಮ್ಮ ಶ್ರಮದ ಪವಿತ್ರ ಆಸ್ತಿ. ಅದನ್ನ ಕಾನೂನು ಬದ್ಧವಾಗಿ ಉಳಿಸಿಕೊಳ್ಳೋದಕ್ಕೆ ನಮ್ಮ ಸರ್ವೇಯರ್ಗಳು ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ. ಇನ್ನ ಮುಂದಿನ ಭಾಗದಲ್ಲಿ ವಿಪತ್ತು ನಿರ್ವಹಣೆ ಹಾಗೆ ಮಾಡರ್ನ್ ತಂತ್ರಜ್ಞಾನ ಮತ್ತು ನಮ್ಮ ಸಮಾಜದಲ್ಲಿ ಸರ್ವೇಯರ್ಗಳ ಅಲ್ಟಿಮೇಟ್ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಸರ್ವೇಯರ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಕಳೆದ ಭಾಗದಲ್ಲಿ ಸರ್ವೇಯರ್ಗಳ ಕೋರ್ಟ್ ಕತೆ, ಜಮೀನು ಜಗಳ ಬಿಡಿಸೋ ಪವರ್ ಎಲ್ಲ ತಿಳ್ಕೊಂಡಿದ್ದಾಯ್ತು. ಸೊ ಹಾಗಾದ್ರೆ ಈಗ ವಿಪತ್ತು ನಿರ್ವಹಣೆ, ಹಾಗೆ ಮಾಡರ್ನ್ ತಂತ್ರಜ್ಞಾನ ಮತ್ತು ನಮ್ಮ ಸಮಾಜದಲ್ಲಿ ಸರ್ವೇಯರ್ ಅವರ ಅಲ್ಟಿಮೇಟ್ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತೀನಿ, ಕೇಳಿ. ನಮ್ಮ ಶಿವಮೊಗ್ಗದಂತಹ ಹಸಿರು ಮಲೆನಾಡಿನಲ್ಲಿ ಮಳೆ, ಪ್ರವಾಹ, ಗುಡ್ಡ ಕುಸಿತದಂತಹ ಚಾಲೆಂಜ್ಗಳು ಎದುರಾದಾಗ ಈ ಸರ್ವೇಯರ್ಗಳು ಹೇಗೆ ಹೀರೋಗಳ ತರಹ ನಿಲ್ತಾರೆ ಗೊತ್ತಾ? ಎಸ್, ಮೊದಲನೇದಾಗಿ ಪ್ರಕೃತಿ ಮುನಿದಾಗ ಜೀವ ಉಳಿಸೋದಕ್ಕೆ ಧೈರ್ಯ ಬೇಕು. ಆಸ್ತಿ ಪಾಸ್ತಿ ನಷ್ಟ ಅಳಿಯೋಕೆ ಸರ್ವೇಯರ್ ಅವರೇ ಬೇಕು. ಎಸ್, ಹೌದು ಸ್ನೇಹಿತರೆ, ಪ್ರವಾಹ ಬಂದಾಗಲೋ ಅಥವಾ ಭೀಕರ ಮಳೆಯಾಗಿ ಹಾನಿಯಾದಾಗಲೋ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಜಿಲ್ಲಾಡಳಿತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ನಿಲ್ಲೋದೆ ಈ ಭೂಮಾಪಕರು. ಹಾನಿಯ ನಿಖರವಾಗಿ ಅಂದಾಜು ಮಾಡೋರೆ ಭೂಮಾಪಕರು. ಪ್ರವಾಹ ಬಂದು ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋದಾಗ ಯಾವ ರೈತನಿಗೆ ಎಷ್ಟು ನಷ್ಟ ಆಯಿತು, ಯಾರ ಜಮೀನು ಎಲ್ಲಿದೆ ಅಂತ ಗುರುತೇ ಸಿಗದ ಸ್ಥಿತಿ ಇರುತ್ತೆ. ಆಗ ಕಾನೂನಿನ ಅಡಿಯಲ್ಲಿ ಸರ್ವೇಯರ್ಸ್ ಸ್ಪಾಟ್ಗೆ ಇಳಿದು ಕಳೆದು ಹೋದ ಗಡಿಗಳನ್ನ ಮರು ಗುರುತಿಸಿ ಸರ್ಕಾರದಿಂದ ರೈತರಿಗೆ ಸಿಗಬೇಕಾದ ಸೂಕ್ತ ಪರಿಹಾರ ಧನ ತಲುಪುವಂತೆ ಮಾಡ್ತಾರೆ. ನಂತರ ಪುನರ್ವಸತಿ ಕಲ್ಪಿಸುವುದು ಕೂಡ ಇವರ ಜವಾಬ್ದಾರಿಯಾಗಿರುತ್ತೆ. ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಹೊಸದಾಗಿ ಜಾಗ ಕೊಟ್ಟು ಪುನರ್ವಸತಿ ಕಲ್ಪಿಸುವಾಗ ಆ ಲೇಔಟ್ಗಳನ್ನು ಪ್ಲಾನ್ ಮಾಡಿ ಸುರಕ್ಷಿತ ವಲಯದಲ್ಲಿ ಜಾಗ ಗುರುತಿಸಿಕೊಡುವ ಜವಾಬ್ದಾರಿ ಇವರದ್ದೇ ಆಗಿರುತ್ತೆ. ಇನ್ನು ಹೈಟೆಕ್ ತಂತ್ರಜ್ಞಾನ ಬಳಕೆ ಹೇಗೆ ಆಗ್ತಿದೆ ಅಂತ ಹೇಳೋದಾದ್ರೆ, ಕೈಯಲ್ಲಿ ಚೈನ್ ಹಿಡಿಯೋ ಕಾಲ ಹೋಯಿತು ಸ್ನೇಹಿತರೆ. ಈಗ ಇವರು ಆಕಾಶದಲ್ಲಿ ಡ್ರೋನ್ ಹಾರಿಸೋ ಹೈಟೆಕ್ ಜಮಾನ ಬಂದಿದೆ. ಈಗಿನ ಸರ್ವೇಯರ್ಸ್ ಅವರು ಕೇವಲ ಟೇಪ್ ಹಿಡಿದು ಅಳಿಯಲ್ಲ, ಇವರು ಬಳಸ್ತಾ ಇರೋ ಟೆಕ್ನಾಲಜಿ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಎಸ್, ಡ್ರೋನ್ ಸರ್ವೆ ಅಂದ್ರೆ ನೂರಾರು ಎಕರೆ ಜಮೀನನ್ನು, ಗುಡ್ಡಗಾಡು ಪ್ರದೇಶವನ್ನು ಕೇವಲ ಕೆಲವೇ ಗಂಟೆಗಳಲ್ಲಿ ಹೈ ರೆಸಲ್ಯೂಷನ್ ಕ್ಯಾಮರಾ ಇರೋ ಡ್ರೋನುಗಳ ಮೂಲಕ ಅಳೆದು ಬಿಡ್ತಾರೆ. ಇನ್ನ DGPS ಮತ್ತು ಸ್ಯಾಟಲೈಟ್ ತಂತ್ರಜ್ಞಾನ, ಗೂಗಲ್ ಮ್ಯಾಪ್ಗಿಂತ 100 ಪಟ್ಟು ನಿಖರವಾದ ಸ್ಯಾಟಲೈಟ್ ಲಿಂಕ್ ಬಳಸಿ ಜಮೀನಿನ ಆಕಾಂಕ್ಷ ರೇಖಾಂಶಗಳನ್ನು ಲಾಕ್ ಮಾಡ್ತಾರೆ. ಇದರಿಂದ ನಿಮ್ಮ ಜಮೀನಿನ ಮ್ಯಾಪ್ ಡಿಜಿಟಲ್ ಆಗಿ ಕ್ಲೌಡ್ನಲ್ಲಿ ಸೇಫ್ ಆಗಿರುತ್ತೆ. ಹಾಗೆ ನಿಮಗೆ ಗೊತ್ತಾ ಸ್ನೇಹಿತರೆ, ಡಾಕ್ಟರ್ ಜೀವ ಉಳಿಸಿದ್ರೆ, ಎಂಜಿನಿಯರ್ ಮನೆ ಕಟ್ಟಿದ್ರೆ, ಸರ್ವೇಯರ್ ಅವರು ಆ ಮನೆ ಮತ್ತು ಜೀವಕ್ಕೆ ಕಾನೂನಿನ ನೆಮ್ಮದಿ ಕೊಡ್ತಾರೆ. ಹೇಗೆ ಅಂತೀರಾ? ಬನ್ನಿ ಹೇಳ್ತೀನಿ. ಸಮಾಜದಲ್ಲಿ ಇವರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ, ದೇಶದಲ್ಲಿ 60%ಕ್ಕಿಂತ ಹೆಚ್ಚು ಸಿವಿಲ್ ಜಗಳಗಳು ನಡೆಯೋದು ಭೂ ವಿಚಾರದಲ್ಲೇ. ಅಂತಹ ಜಗಳಗಳನ್ನು ಸೈಂಟಿಫಿಕ್ ಆಗಿ ಸಾಲ್ವ್ ಮಾಡಿ ಸಮಾಜದಲ್ಲಿ ಶಾಂತಿ ಕಾಪಾಡೋ ಸೈಲೆಂಟ್ ರೆವಲ್ಯೂಷನರಿಗಳು ಇವರು. ಹಾಗೆ ಸ್ನೇಹಿತರೆ, ನಮ್ಮ ಶಿವಮೊಗ್ಗದಲ್ಲಿ ಹೈವೇ ಆಗ್ಬೇಕಾ, ಫ್ಲೈಓವರ್ ಬರ್ಬೇಕಾ, ಹೊಸ ಕೈಗಾರಿಕೆ ಸ್ಥಾಪನೆ ಆಗ್ಬೇಕಾ, ಯಾವುದೇ ಡೆವಲಪ್ಮೆಂಟ್ ಇರಲಿ, ಅದಕ್ಕೆ ಮೊದಲ ಹೆಜ್ಜೆ ಇಡೋದೇ ಸರ್ವೇಯರ್ ಅವರು. ಇವರ ಮಾರ್ಕಿಂಗ್ ಇಲ್ಲದೆ ದೇಶದ ಯಾವ ಪ್ರಗತಿಯೂ ಸಾಧ್ಯವಿಲ್ಲ ಅಂತಾನೆ ಹೇಳಬಹುದು. ಬಿಸಿಲು ಅನ್ನದೆ, ಮಳೆ ಅನ್ನದೆ, ಮುಳ್ಳಿನ ಹಾದಿ ಕಾಡು ಮೇಡುಗಳನ್ನ ಅಲೆದು ನಮ್ಮ ಆಸ್ತಿಯನ್ನು, ನಮ್ಮ ಹಕ್ಕನ್ನು ನಮಗೆ ದೃಢೀಕರಿಸಿ ಕೊಡುವ ಪ್ರತಿಯೊಬ್ಬ ಸರ್ಕಾರಿ ಮತ್ತು ಪರವಾನಗಿ ಭೂಮಾಪಕರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಭೂಮಾಪಕರ ಕತೆ, ವ್ಯಥೆ ಮತ್ತು ಅವರ ಮಹತ್ವದ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ ಅಲ್ವಾ? ನಿಮ್ಮ ಜಮೀನಿನ ದಾಖಲೆಗಳನ್ನ ಸದಾ ಅಪ್ಡೇಟ್ ಆಗಿ ಇಟ್ಕೊಳ್ಳಿ. ಯಾವುದೇ ಗೊಂದಲವಿದ್ರೂ ಕಂದಾಯ ಇಲಾಖೆಯನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ನೀವು ಕೂಡ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಟೆಕ್ನಾಲಜಿ ಆಗ್ತಾನೆ ಇಂಪ್ರೂವ್ ಆಗ್ತಾ ಇತ್ತು. ಒಂದು ಟೈಮಲ್ಲಿ ನಾವು ನೋಡ್ತೀವಿ ಅಂತಂದರೆ ಅಚ್ಚರಿ ವಿಷಯಗಳನ್ನ ನಾವು ಹೆಚ್ಚಾಗಿ ಮನೆಗಳಲ್ಲಿ ನೋಡ್ಬೋದಾಗಿತ್ತು. ಯಾಕಂದರೆ ಅದ್ರ ಬಗ್ಗೆ ಐಡಿಯಾನೇ ಇರ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಆ ರೀತಿ ಒಂದು ಏನು ಅಚ್ಚರಿ ವಿಷಯ ನಡೆಯುತ್ತೆ ಅಂತ ಹೇಳಿ ನಮಗೆ ಗೊತ್ತಿರ್ತಾ ಇರಲಿಲ್ಲ. ಎನಿವೇ, ಅದರಲ್ಲಿ ನಾನು ಹೇಳೋಕ್ಕೆ ಹೊರಟಿರುವಂತಹ ವಿಷಯಗಳು, ಸೊ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದ್ಸರಿ ನಾನು ಯೋಚನೆ ಮಾಡಿರ್ತೀರ, ಇಲ್ಲೆಲ್ಲೋ ಸ್ವಿಚ್ ಹಾಕಿದಾಗ ಅಲ್ಲೆಲ್ಲೋ ಹೋಗಿ ಲೈಟ್ ಆನ್ ಆಗ್ತಾ ಇರುತ್ತೆ. ಇಂಥ ಎಷ್ಟೋ ಚಿಕ್ಕ ಚಿಕ್ಕ ವಿಷಯಗಳು ನಮಗೆ ಗೊತ್ತಾಗ್ತಾನೆ ಇರಲ್ಲ. ಎನಿವೇ, ಇದರ ಜೊತೆಗೆ ಈಗ ಸ್ವಿಚ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ ಅನ್ನೋದು ಗೊತ್ತಾಯಿತು, ಅದಕ್ಕೆ ವೈರ್ಗಳನ್ನ ಹಾಕಿರೆ ಅಂತ ಗೊತ್ತಾಯಿತು, ಆದರೆ ವೈರಲ್ಲಿ ಏನು ಹೋಗುತ್ತೆ ಅನ್ನೋದು ಬೇಕಲ್ಲ ನಮಗೆ, ಆ ಥರದ ವಿಷಯಗಳು ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ನಮಗೆ ಮ್ಯಾಗ್ನೆಟ್ಗಳು ಬರ್ತಾ ಇತ್ತಲ್ವಾ, ಸೊ ಮ್ಯಾಗ್ನೆಟ್ಗಳು ಒಂದಕ್ಕೊಂದು ಅಂಟ್ಕೊಳ್ತಾ ಇತ್ತು, ಅದನ್ನು ಬಿಡಿಸೋದೇ ಒಂದು ಸಾಹಸ ನಮಗೆ. ಸೊ ಆ ಥರ ಅಚ್ಚರಿ ವಿಚಾರಗಳನ್ನ ನಾವು ನೋಡ್ಬೇಕು ಅಂತಂದ್ರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಿಗ್ತಾ ಇತ್ತು. ಅಂಡ್ ನೀವು ಕೂಡ ಆ ಥರದ ವಿಚಾರಗಳನ್ನ ಗಮನಿಸಿದ್ರ ಅಂತ ಅನ್ಕೊಳ್ತೀನಿ. ಇವನ್ ಮೊಬೈಲ್ ಬಂದಾಗಂತೂ ಅಷ್ಟೇ. ಸೊ ಮೊಬೈಲ್ನಲ್ಲಿ ಇಲ್ಲೆಲ್ಲೋ ಕೂತು ಮಾತಾಡಿದ್ರೆ ಇನ್ನೆಲ್ಲೋ ಕಡೆಗೆ ಹೋಗಿ ಅದು ಕೇಳ್ತಾ ಇರುತ್ತೆ. ಈ ಥರದೆಲ್ಲ ವಿಷಯಗಳನ್ನ ನಾವು ಯೋಚನೆ ಮಾಡಿದ್ರೆ ನಮಗೆ ಎಷ್ಟೊಂದು ಅಚ್ಚರಿ ವಿಷಯಗಳು ನಮಗೆ ಚಿಕ್ಕ ವಯಸ್ಸಲ್ಲೇ ಕಾಣಿಸ್ಕೊಂಡಿತ್ತು ಅಂತ ಹೇಳಿ ಇವತ್ತು ಕೂಡ ಇಂಥದ್ದೇ ಒಂದು ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಹಾಗೆ ಈ ವಿಷಯವನ್ನು ಕೇಳಿದ್ರೆ ನಿಮಗೂ ಕೂಡ ಈಗ ಆಗ್ಬೋದಾ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ. ಸೊ ಏನಪ್ಪ ವಿಷಯ ಅಂತ ಹೇಳೋದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಅಂಡ್ ಇವತ್ತು ಒಂದು ಕ್ಲೂನ ಕೊಡೋದಾದ್ರೆ ಮ್ಯಾಗ್ನೆಟಿಕ್ ಪವರ್ ಅನ್ನೋದು ಮೆಟಲ್ ಮೆಟಲ್ ಜೊತೆಗೆ ಇರುತ್ತೆ ಅಂತ ಅನ್ಕೊಳ್ತಿರ್ತೀವಿ, ಆದರೆ ಮನುಷ್ಯನ ದೇಹದಲ್ಲೂ ಕೂಡ ಇರುತ್ತಾ? ಸೊ ಇದ್ರ ಬಗ್ಗೆ ಇವತ್ತಿನ ಅಚ್ಚರಿಯ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
4: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
3: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ, ಮೈಸೂರು ವಿಳ್ಳೆದೆಲೆ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ನಮಗೆಲ್ಲ ಅಚ್ಚರಿ ಅಂತ ಅನಿಸುವಂತಹ ವಿಷಯಗಳಲ್ಲಿ ನಾವು ನೋಡಿರೋ ಹಾಗೆ. ಸೊ ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಸ್ವಿಚ್ಗಳನ್ನ ಹಾಕುವ ಟೈಮಲ್ಲಿ ಇಲ್ಲಿ ಸ್ವಿಚ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲೈಟ್ ಆನ್ ಆಗುತ್ತೆ. ಸೊ ಅದಕ್ಕೆ ಯಾವ ರೀತಿ ಕಾರಣ ಮತ್ತು ಹೇಗೆ ಇದೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತಾ ಇತ್ತು. ಜೊತೆಗೆ ನಮಗೆ ಮೊಬೈಲ್ಗಳೆಲ್ಲ ಬಂದಾಗಲೂ ಅಷ್ಟೇ, ಇಲ್ಲಿ ಮಾತಾಡೋದು ಅಲ್ಲಿಗೆ ಹೇಗೆ ಕೇಳುತ್ತೆ ಅನ್ನುವಂತಹ ಒಂದಷ್ಟು ಕ್ಯೂರಿಯಾಸಿಟಿಗಳು ಇರ್ತಾ ಇತ್ತು. ಆ್ಯಂಡ್ ಈ ಥರದ ಕ್ಯೂರಿಯಾಸಿಟಿ ವಿಷಯಗಳು ನಮಗೆ ಮನೆಗಳಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ. ಆ್ಯಂಡ್ ನಾವು ಹೊರಗಡೆ ಹೋದ್ವಿ ಅಂತಂದರೆ ಅಲ್ಲಿ ಕೂಡ ಸಿಗ್ತಾ ಇತ್ತು. ಆ್ಯಂಡ್ ಈಗಿರುವಂತಹ ಟೆಕ್ನಾಲಜಿನಲ್ಲಿ ಮಕ್ಕಳಿಗೆ ಎಲ್ಲದೂ ಕೂಡ ಈಸಿಯಾಗಿ ಗೊತ್ತಾಗುತ್ತೆ, ತಿಳ್ಕೊಳ್ತಾರೆ. ಆದರೆ ನಮಗೆಲ್ಲ ಆವಾಗ ಈ ಮೊಬೈಲ್ ಕೂಡ ಹೊಸದು. ಆ ಟೈಮಲ್ಲಿ ಮೊಬೈಲ್ನಲ್ಲಿ ಇಲ್ಲಿಂದ ಮಾತಾಡಿದ್ರೆ ಅಲ್ಲಿಗೆ ಹೇಗೆ ಕೇಳುತ್ತೆ ಅನ್ನೋಂತಹ ಕ್ವಶನ್ ನಮಗೆ ದೊಡ್ಡದಾಗಿತ್ತು. ಆ ಥರ ಸೊ ನೀವು ಕೂಡ ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ರೀತಿಯ ಅಚ್ಚರಿ ವಿಷಯಗಳು ಗೊತ್ತಿರ್ತವೆ, ಮತ್ತು ನೀವು ಕೂಡ ಅಚ್ಚರಿ ಪಟ್ಟಿರ್ತೀರ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಿರುವಂತಹ ಈ ಒಂದು ವಿಷಯ ತುಂಬಾ ಅಚ್ಚರಿಯನ್ನು ಹುಟ್ಟಿಸುತ್ತೆ ಅಂತಲೇ ಹೇಳ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಗ್ನೆಟ್ನ ಕೆಲಸ ಮೆಟಲ್ನ ಅಟ್ರಾಕ್ಟ್ ಮಾಡೋದು, ಹಾಗೆಯೇ ಮೆಟಲ್ನ ಅನದರ್ ಸೈಡಿಂದ ಅದನ್ನು ರಿಪೆಲ್ ಮಾಡೋದು ಅಲ್ವಾ. ಈ ಎರಡು ವಿಷಯಗಳು ನಮಗೆ ಯಾವಾಗಲೂ ಕೂಡ ಗೊತ್ತೇ ಇದೆ. ಆದರೆ ಇದರ ವರ್ಕಿಂಗ್ ಹೇಗಾಗುತ್ತೆ ಅನ್ನೋದು ಒಂದು ಅಚ್ಚರಿ ಆಗಿದ್ದರೆ ಇಲ್ಲಿ ನಿಮಗೆ ಇನ್ನೊಂದು ಅಚ್ಚರಿಯ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಆಗಿನ ಕಾಲದಲ್ಲಿ ಒಂದು ಟಿವಿನ ನೋಡಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳೆಲ್ಲ ಪೇಪರ್ಗಳಲ್ಲಿ ಕೂಡ ನೋಡಿರ್ತೀರ. ಸೊ ಇವತ್ತು ನಾನು ಹೇಳ್ತಾ ಇರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ, ಮನುಷ್ಯನ ದೇಹದಲ್ಲೂ ಕೂಡ ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ ಹೇಳಿ ಈ ಒಂದು ವಿಚಾರವನ್ನು ನೋಡಿದಾಗಲೇ ಗೊತ್ತಾಗಿದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೂ ಕೂಡ ಗೊತ್ತಾಗಿರುತ್ತೆ, ಇವತ್ತು ನಾನು ಮಾತಾಡ್ತಾ ಇರುವಂತಹ ಒಂದು ವಿಷಯ ಒಂದು ಸಾರಿ ನಡೆದಂತಹ ಈ ಒಂದು ಇನ್ಸಿಡೆಂಟ್. ಸೊ ನೀವು ಕೂಡ ನೋಡಿರ್ತೀರಾ, ಆಂಧ್ರದಲ್ಲಿ ಒಬ್ಬ ಮ್ಯಾಗ್ನೆಟಿಕ್ ಬಾಯ್ ಇರೋದು ಅಂಥೇಳಿ ಸುದ್ದಿನೇ ಆಗಿತ್ತು. ಸೊ ಆತನ ಮೈಗೆ ಕಬ್ಬಿಣದ ವಸ್ತುಗಳೆಲ್ಲ ಅಂಟ್ಕೊಳ್ತಾ ಇತ್ತು ಅಂಥೇಳಿ ಒಂದು ಕಾರ್ಯಕ್ರಮ ಕೂಡ ಬಂದಿತ್ತು. ಹಾಗಾದರೆ ಹೇಗೆ ಮ್ಯಾಗ್ನೆಟಿಕ್ ಬಾಯ್ ಆಗೋದಕ್ಕೆ ಸಾಧ್ಯ ಆಯಿತು, ಮತ್ತು ಒಬ್ಬ ಹುಡುಗನಲ್ಲಿ ಮಾನವನ ಸಹಜವಾದ ಭೌತಿಕ ತತ್ವಗಳು ಮಾತ್ರ ಇರೋದಕ್ಕೆ ಸಾಧ್ಯ, ಅತೀಂದ್ರಿಯ ಶಕ್ತಿಗಳಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಜ್ಞರ ತಿಳುವಳಿಕೆ ಆಗಿತ್ತು. ಹಾಗಾಗಿ ಆ ಹುಡುಗ ಅಯಸ್ಕಾಂತೀಯ ಹುಡುಗ ಅಂತ ಹೇಳೋದಾದರೆ ಹೇಗೆ ಸಾಧ್ಯ ಅಂಥೇಳಿ ಒಂದು ವಿಚಾರವನ್ನು ಮಾಡಿದಾಗ ತಜ್ಞರು ಹೇಳೋ ಪ್ರಕಾರದಲ್ಲಿ ಪುರಾವೆ ಸಹಿತ ಅದನ್ನು ನಿರೂಪಿಸಿ ಸೂಕ್ತ ಪ್ರಯೋಗಗಳನ್ನು ಸಿದ್ಧಪಡಿಸಿಕೊಂಡು ಆ ನಿಜಾಂಶವನ್ನು ತೋರಿಸ್ತಾರೆ. ಏನಂತಂದರೆ ಆ 9-10 ವರ್ಷದ ವಯಸ್ಸಿನ ಹುಡುಗನಿಗೆ ಶರ್ಟ್ ಹಾಕ್ಕೊಂಡಿರಲಿಲ್ಲ, ಆತನ ಮೇಲೆ ಚಮಚ, ಫೋರ್ಕ್, ನಾಣ್ಯ ಈ ಥರದ ಮೆಟಲ್ಗಳು ಅಂಟ್ಕೊಳ್ತಾ ಇದ್ವು. ಯಾವುದೇ ನುಣುಪಾಗಿರುವಂತಹ ಮೇಲ್ಮೈ ಇರುವ ಮೆಟಲ್ನ ವಸ್ತುವನ್ನು ಇಟ್ಟರು ಕೂಡ ಅದು ಅಂಟ್ಕೊಳ್ತಾ ಇರುತ್ತೆ. ಇದು ಹೇಗೆ ಸಾಧ್ಯ ಆಗುತ್ತೆ ಅಂಥೇಳಿ ತಿಳ್ಕೋಬೇಕು ಅಂತಲೇ ಆ ಹುಡುಗನನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 3 ರೀತಿಯ ಪ್ರಯೋಗವನ್ನು ಕೂಡ ಮಾಡ್ತಾರೆ ಅವ್ರ ಮೇಲೆ. ಏನೇನು ಅಂತಂದರೆ, ಹುಡುಗನಿಗೆ ಸೋಪ್ ಹಚ್ಚಿ ಚೆನ್ನಾಗಿ ಸ್ನಾನ ಮಾಡಿಸಿ ಕರೆದುಕೊಂಡು ಬಂದು ಮೈಯನ್ನು ಶುಭ್ರವಾಗಿ ಒರೆಸಿ ಮೇಲೆ ಅಯಸ್ಕಾಂತೀಯ ಗುಣವನ್ನು ಪರೀಕ್ಷಿಸಬೇಕು ಅನ್ನೋದು ಮೊದಲ ಪ್ರಯೋಗ ಆಗಿರುತ್ತೆ. ಎರಡನೆಯದು, ಹುಡುಗನ ಮೈ ಮೇಲೆ ಮುಖಕ್ಕೆ ಹಾಕುವ ಪೌಡರನ್ನು ಲೇಪಿಸಿ ಆನಂತರ ಅಯಸ್ಕಾಂತ ಗುಣವನ್ನು ಪರೀಕ್ಷಿಸಬೇಕು ಅನ್ನೋದು ಎರಡನೇ ಪ್ರಯೋಗ ಆಗಿರುತ್ತೆ. ಮೂರನೇದು, ಹುಡುಗ ಶರ್ಟ್ ಹಾಕ್ಕೊಳ್ಳಿ, ಶರ್ಟಿನ ಮೂಲಕ ಅಯಸ್ಕಾಂತದ ಅಲೆಗಳು ಹರಿದು ಬರುವ ಕಾರಣ ಶರ್ಟಿನ ಮೇಲೆ ಚಮಚೆ, ಫೋರ್ಕ್, ನಾಣ್ಯಗಳನ್ನು ಇಟ್ಟು ನೋಡಬೇಕು ಅನ್ನೋದು ಮೂರನೇ ಪ್ರಯೋಗ ಆಗಿರುತ್ತೆ. ಸೊ ಈ ಥರ 3 ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಈ ಅಯಸ್ಕಾಂತದ ಬಗ್ಗೆ ಅಲ್ಲಿ ತಿಳಿತಾ ಹೋಗ್ತಾರೆ. ಆದರೆ ತಜ್ಞರು ಹೇಳೋ ಪ್ರಕಾರದಲ್ಲಿ ಹುಡುಗನ ಮೈ ಮೇಲೆ ಚಮಚ, ಫೋರ್ಕ್ ಮುಂತಾದವುಗಳು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಅಂಟಿಕೊಂಡು ನಿಂತಿರೋದು ನಿಜ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಅಯಸ್ಕಾಂತ ಶಕ್ತಿ ಕೂಡ ಕಾರಣ ಅಲ್ಲ ಅಂತ ಹೇಳ್ತಾರೆ. ಬದಲಿಗೆ ಕೋಹೆಸಿವ್ ಫೋರ್ಸ್ ಎನ್ನುವಂತಹ ಭೌತ ತತ್ವವೇ ಕಾರಣ ಕೂಡ ಅಂತ ಹೇಳ್ತಾರೆ. ಸೊ ಹಾಗಾದರೆ ಕೋಹೆಸಿವ್ ಫೋರ್ಸ್ ಅಂತಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಕೂಡ ಹೇಳ್ತೀನಿ. ಅದನ್ನು ಕೂಡ ತಿಳ್ಕೊಳ್ಬೇಕು ಅಂತಂದರೆ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ತಾರೆ, ಹಾಗೆ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ನಿಮಗೆ. ಸೊ ಇಲ್ಲಿ ಒಬ್ಬ ಹುಡುಗನ ಮೇಲೆ ಚಮಚ, ಫೋರ್ಕ್ ಈ ತರದ ಎಲ್ಲ ಮೆಟಲ್ ವಸ್ತುಗಳು ಕೂಡ ಅಂಟ್ಕೊಳ್ತಾ ಇರುತ್ತೆ. ಇದಕ್ಕೆ ಕಾರಣವನ್ನು ಹುಡುಕೋದಕ್ಕೆ ಮೂರು ರೀತಿಯ ಪ್ರಯೋಗವನ್ನು ಕೂಡ ಮಾಡ್ತಾರೆ. ಸೊ ಈ ಮೂರು ಪ್ರಯೋಗಗಳಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಅಂಟ್ಕೊಂಡು ನಿಲ್ತಾ ಇದ್ದಿದ್ದು ನಿಜ ಅಂತಾನೆ ಹೇಳ್ತಾರೆ. ಆದರೆ ಇದಕ್ಕೆ ರಿಯಲ್ ಆದಂತಹ ಒಂದು ಕಾರಣ ಏನು ಅಂತಂದರೆ ಅದು ಅಯಸ್ಕಾಂತ ಶಕ್ತಿ ಆಗಿರಲ್ಲ, ಅದು ಬದಲಿಗೆ ಕೊಹೆಸಿವ್ ಫೋರ್ಸ್ ಎನ್ನುವಂತಹ ಭೌತ ತತ್ವ ಆಗಿರುತ್ತೆ. ಸೊ ಹಾಗಾದರೆ ಇವತ್ತಿನ ಶೋನಲ್ಲಿ ಈ ಒಂದು ಕೊಹೆಸಿವ್ ಫೋರ್ಸ್ ಅಂತಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿತ್ತು ಅಂದರೆ ಅಥವಾ ನೀವು ಈ ಥರ ಅಚ್ಚರಿ ಹುಟ್ಟಿಸುವಂತಹ ವಿಷಯಗಳು ನೀವೇನಾದ್ರು ಟಿವಿಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ನೋಡಿದಿರಾ ಅಂತಂದರೆ ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಸೇಜ್ ಕೂಡ ಮಾಡಿ. ನೆಕ್ಸ್ಟ್ ಟೈಮ್ ಅದರ ಬಗ್ಗೆನೂ ಕೂಡ ಒಂದು ಕಾರ್ಯಕ್ರಮ ಮಾಡುವ ಆಲೋಚನೆಯನ್ನು ಮಾಡ್ತೀವಿ. ಸೊ ಹಾಗಾದರೆ ಇವತ್ತು ನಾನು ಹೇಳ್ತಾ ಇರೋ ಹಾಗೆ ಕೊಹೆಸಿವ್ ಫೋರ್ಸ್ ಅಂದರೆ ಏನು, ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದರೆ ನೀವು ಕೂಡ ಈ ಒಂದು ಪ್ರಯೋಗವನ್ನು ಮಾಡಿ ನೋಡ್ಬೋದು. ಏನಪ್ಪ ಅಂತಂದರೆ ನೀವು 1x1 ಅಳತೆಯ 2 ಗಾಜಿನ ತಗೊಂಡ್ರೆ ಒಂದು ಗಾಜಿನ ಮತ್ತೊಂದು ಗಾಜಿನ ಮೇಲೆ ಇಟ್ಟು ನಂತರ ಒಂದು ಗಾಜಿನ ಅಂಚನ್ನು ಹಿಡಿದುಕೊಂಡು ಮೇಲಕ್ಕೆತ್ತಿದ್ರೆ ಮೇಲಿನ ಗಾಜು ಕೆಳಗಿನ ಗಾಜಿನಿಂದ ಸುಲಭವಾಗಿ ಬೇರ್ಪಟ್ಟು ನಮ್ಮ ಕೈಗೆ ಬರುತ್ತೆ. ಈಗ ಕೆಳಗಿನ ಗಾಜಿನ ಮೇಲೆ ಒಂದಷ್ಟು ನೀರನ್ನು ಚಿಮುಕಿಸಿ ಅದರ ಮೇಲೆ ಮೇಲಿನ ಗಾಜನ್ನು ಇಟ್ಟು ಈಗ ಕೆಳಗಿನ ಗಾಜು ಹಾಗೆ ಮೇಲಿನ ಗಾಜುಗಳ ನಡುವೆ ನೀರಿನ ಒಂದು ತೆಳು ಪದರ ಇರುತ್ತೆ. ಆಗ ಆ ಮೇಲಿನ ಗಾಜನ್ನು ಎತ್ತೋದಕ್ಕೆ ಪ್ರಯತ್ನ ಮಾಡಿ ನೋಡಿ. ಎಷ್ಟನೇ ಪ್ರಯತ್ನ ಮಾಡಿದ್ರು ಕೂಡ ಗಾಜನ ಮೇಲಕ್ಕೆ ಎತ್ತೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಎರಡೂ ಗಾಜುಗಳು ಕೂಡ ಅದರ ನಡುವೆ ಇದ್ದಂತಹ ನೀರಿನ ಸಂಸಂಜನಕ ಬಲ ಅಥವಾ ಕೊಹೆಸಿವ್ ಫೋರ್ಸ್ ಎನ್ನೊಂದೇನಿರುತ್ತೆ ಅದರಿಂದ ಗಾಜುಗಳನ್ನ ಬೇರ್ಪಡದಂತೆ ಬಲವಾಗಿ ಹಿಡಿದಿರುತ್ತೆ. ಸೊ ಇದೇ ರೀತಿಯಲ್ಲೇ ಈ 10 ವರ್ಷದ ಹುಡುಗನ ಎದೆ ಪ್ರದೇಶ ರೋಮರಹಿತವಾಗಿತ್ತು, ನುಣುಪಾಗಿತ್ತು. ಪ್ರಯೋಗ ನಡೆದಿದ್ದು ಮಧ್ಯಾಹ್ನದ ಹೊತ್ತಿನಲ್ಲಿ, ಹಾಗಾಗಿ ಹುಡುಗನ ಮೇಲೆ ಬೆವರಿನ ತೆಳು ಲೇಪವಿತ್ತು. ಹಾಗೆಯೇ ನುಣ್ಣನೆಯ ಮೇಲ್ಮೈ ಇರುವಂತಹ ಚಮಚವನ್ನ ಅಥವಾ ನಾಣ್ಯವನ್ನ ಹುಡುಗನ ಎದೆಯ ಮೇಲಿಟ್ಟಾಗ ಅಲ್ಲಿ ಕೊಹೆಸಿವ್ ಫೋರ್ಸ್ ರೂಪುಗೊಳ್ಳುವ ಕಾರಣ ನಾಣ್ಯ ಅಲ್ಲಿನೇ ಉಳ್ಕೊಳ್ತಾ ಇತ್ತು. ಇದಕ್ಕೆ ಕಾರಣ ಬೆವರಿನ ಲೇಪವನ್ನು ನಿವಾರಿಸೋದಕ್ಕೆ ಹುಡುಗನಿಗೆ ಸ್ನಾನ ಮಾಡಿ ಬರಬೇಕು, ಮೈ ಮೇಲೆ ಪೌಡರ್ ಹಾಕಬೇಕು, ಆನಂತರ ಪ್ರಯೋಗವನ್ನು ಪುನರಾವರ್ತಿಸಬೇಕು ಅಂತ ಹೇಳ್ತಾರೆ. ಬೆವರಿನ ಪಾಲನ್ನು ಸಂಪೂರ್ಣವಾಗಿ ನಿವಾರಿಸೋದಕ್ಕೆ ಶರ್ಟ್ ಹಾಕ್ಕೊಂಡು ಪ್ರಯೋಗವನ್ನು ನಡೆಸೋ ರೀತಿಯಲ್ಲಿ ಕೂಡ ಕೇಳ್ಕೊಳ್ತಾರೆ. ಆದರೆ ಇವರ ತಂದೆ ಯಾರಿಗೂ ಕೂಡ ಈ ರೀತಿಯ ಪ್ರಯೋಗವನ್ನು ಮಾಡೋದಕ್ಕೆ ಬಿಡೋದೇ ಇಲ್ಲ. ಇದರಿಂದಾಗಿ ಈ ಒಂದು ವಿಚಾರ ಹಾಗೆಯೇ ಉಳ್ಕೊಳ್ಳುತ್ತೆ. ಈ ಒಂದು ವಿಷಯ ಬರೀ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲದೆ ಹೊರದೇಶಗಳಲ್ಲೂ ಕೂಡ ಹೆಚ್ಚು ಪ್ರಖ್ಯಾತನೆ ಪಡ್ಕೊಂಡಿತ್ತು. ಏನಂತಂದರೆ ಮ್ಯಾಗ್ನೆಟಿಕ್ ಬಾಯ್ ಎನ್ನುವಂತಹ ಒಂದು ವಿಚಾರ. ಸೊ ಆದರೆ ಇದಕ್ಕೆ ಸಂಪೂರ್ಣವಾದಂತಹ ಕಾರಣವನ್ನು ಹೇಳೋದಾದರೆ ಇವರ ಮೈ ಮೇಲಿದ್ದಂತಹ ಬೆವರಿನಿಂದ ಆ ಒಂದು ನುಣುಪಾಗಿರುವಂತಹ ನಾಣ್ಯಗಳು ಚಮಚಗಳು ಅಂಟ್ಕೊಳ್ತಾ ಇತ್ತು. ಇದಕ್ಕೆ ಕಾರಣ ಮುಖ್ಯವಾಗಿ ಕೊಹೆಸಿವ್ ಫೋರ್ಸ್ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮಗೇನಿಸುತ್ತೆ, ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಹೇಗನ್ನಿಸ್ತು ಅದನ್ನು ಕೂಡ ತಿಳಿಸ್ಕೊಡಿ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ಬಗ್ಗೆ ಕೂಡ ಮಾಹಿತಿನ ಹಂಚ್ಕೊಳ್ತಾ ಇರ್ತೀವಿ. ಅಫ್ಕೋರ್ಸ್, ಸ್ವತಃ ಬಿಸ್ನೆಸ್ ಮನ್ ಗಳೇ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಬಿಸ್ನೆಸ್ ಜರ್ನಿ ಒಂದರಕ್ಕಿಂತ ಮತ್ತೊಂದು ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಎಲ್ಲಾ ಬಿಸ್ನೆಸ್ ಮನ್ ಗಳ ಆಲೋಚನೆ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಕೂಡ ಇವತ್ತು ಒಂದು ಬಿಸ್ನೆಸ್ ಇಂಟರ್ವ್ಯೂ ಮಾಡೋಣ ಅಂತ ಒಂದು ಶಾಪ್ ಅಲ್ಲಿದ್ದೀನಿ. ಆ ಶಾಪ್ ಹೆಸರು ಏನ್ ಗೊತ್ತಾ? ಸ್ವಸ್ತಿಕ್ ಎಂಟರ್ಪ್ರೈಸಸ್. ನಮ್ಮ ಶಿವಮೊಗ್ಗದ ಕಸ್ತೂರಬಾ ರಸ್ತೆಯಲ್ಲಿರುವಂತಹ ಸ್ವಸ್ತಿಕ್ ಎಂಟರ್ಪ್ರೈಸಸ್ ನ ಮಾಲೀಕರಾಗಿರುವ ಆಶೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಇಲ್ಲಿ ಏನೆಲ್ಲ ಸಿಗುತ್ತೆ, ಏನ್ ಬಿಸ್ನೆಸ್ ಮಾಡ್ತಾರೆ, ಸ್ವತಃ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣವಾ? ಆಶೀಶ್ ಅವರೇ, ನಮಸ್ತೆ.
6: ನಮಸ್ತೆ ಮ್ಯಾಮ್.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು ಮ್ಯಾಮ್.
5: ಓಕೆ, ಆಶೀಶ್ ಸರ್ ಹೇಗಿದ್ದೀರಾ?
6: ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಖುಷಿಯಾಗಿದ್ದೀವಿ.
5: ಎಸ್, ಆರೋಗ್ಯ ಮತ್ತೆ ಖುಷಿ ಎರಡು ಒಟ್ಟಿಗಿದ್ರೆ ಇನ್ನೇನ್ ಬೇಕು ಸರ್?
6: ತುಂಬಾ ಇಂಪಾರ್ಟೆಂಟ್, ಬಿಸ್ನೆಸ್ ನ ಲೀಡ್ ಮಾಡಬೇಕಂದ್ರೆ ಅದು ಬಹಳ ಮುಖ್ಯವಾಗಿದೆ.
5: ಸೊ ನನಗೆ ಮೊದಲನೇದಾಗಿ ಆಶೀಶ್ ಸರ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದೆ. ನಿಮ್ಮ ಪ್ರಾಪರ್ ಯಾವುದು, ಹುಟ್ಟಿ ಬೆಳೆದಿದ್ದು ಎಲ್ಲಿ, ಓದಿದ್ದೇನು ಸರ್?
6: ನಾವು ಓದಿರೋದು MBA. ಸೊ ಬೇಸಿಕಲಿ ನಾವು ಹುಟ್ಟಿರೋದು ಭದ್ರಾವತಿಯಲ್ಲಿ. ಸೊ ನಮ್ಮ ಆ್ಯನ್ಸಿಸ್ಟ್ರಲ್ ಎಲ್ಲ ಬೇಸು ರಾಜಸ್ಥಾನ, ಬಟ್ ಬೇಸಿಕಲಿ ನಾವು ಹುಟ್ಟು ಬೆಳೆದಿರೋದು ಭದ್ರಾವತಿಯಲ್ಲಿ. ನಾವು ಶುದ್ಧ ಕನ್ನಡಿಗರು, ನಾವು ಜೈನ್ಸು, ಬಟ್ ನಾವು ಹುಟ್ಟು ಬೆಳೆದಿರೋದು ಕರ್ನಾಟಕದಲ್ಲೇ. ಸೊ A to Z ನಾವು ಓದಿರೋದು ಕನ್ನಡ, ಎಲ್ಲ A to Z ಎಲ್ಲ ಇಲ್ಲೇ ಬೆಳೆದಿರೋದು ನಾವು.
5: ಓದಿದ್ದು MBA. MBA ಮಾಡಾದ್ಮೇಲೆ ಏನು ಮಾಡಿದ್ರಿ ಸರ್?
6: MBA ಮಾಡಾದ್ಮೇಲೆ ನಾನು ಸೀದಾ ನಾವು ಬಿಸ್ನೆಸ್ಸಿಗೆ

0: ಎಂಟ್ರ್ ಮಾಡಿದೆ. ಸೊ ಎಮ್ ಬಿ ಎ ಮಾಡಾದಮೇಲೆ ಒಂದು ವರ್ಷ ನಂತರ ನಮ್ಮ ತಂದೆಯವರು ನನಗೆ ಇನ್ನೊಂದು ಫರ್ಮ್ ಮಾಡಿಬಿಟ್ಟು ನನಗೆ ಅಲ್ಲಿ ಕೂರಿಸಿದ್ದಾರೆ. ಸೊ ಅದೇ ಫರ್ಮ್ನ ನಾನೀಗ ನಡೆಸ್ತಾ ಇದ್ದೀನಿ.
1: ಓಕೆ, ಸೊ ಬೇಸಿಕಲಿ ನಿಮ್ಮ ತಂದೆಯವರು ನಡೆಸ್ತಾ ಇದ್ದಂಥ ಬಿಸ್ನೆಸ್ಗೆ ನೀವು ಜಾಯ್ನ್ ಆಗಿದ್ದೀರಾ, ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಿದ್ದೀರಾ ಅಲ್ವಾ ಸರ್?
0: ಯಸ್ ಮ್ಯಾಮ್.
1: ಹಾಗಿದ್ರೆ ಈ ಒಂದು ಸ್ವಸ್ತಿಕ್ ಎಂಟರ್ಪ್ರೈಸಸ್ ಬಗ್ಗೆ ತಿಳಿಸ್ಕೊಡಿ. ಆಕ್ಚುಲಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
0: ಸೊ ಸ್ವಸ್ತಿಕ್ ಎಂಟರ್ಪ್ರೈಸಸ್ಸಲ್ಲಿ ಎಲ್ಲ ಕಿಚನ್ ರಿಲೇಟೆಡ್ ಯುಟೆನ್ಸಿಲ್ಸು, ಆಮೇಲೆ ಹೋಟ್ಲಿಂಗ್ಗೆ ಬೇಕಾಗಿರೋ ಕೇಟ್ರಿಂಗ್ ಪ್ರಾಡಕ್ಟ್ಸು, ಆಮೇಲೆ ಅಪ್ಲೈನ್ಸಸ್ಸು, ಸೊ ಫ್ಯಾನ್ಸಿ ಪ್ರಾಡಕ್ಟ್ಸು, ಸ್ಟೀಲಿಗೆ ಕಿಚನಿಗೆ ಈಗೆಲ್ಲ ಬರ್ತಿರೋ ಲೇಟೆಸ್ಟ್ ಕಿಚನ್ ವೇರ್ಸ್ ಏನಿದೆ ಅದೆಲ್ಲ ನಮ್ಮ ಹತ್ರ ಡೀಲ್ ಮಾಡ್ತೀವಿ ನಾವು.
1: ಓಕೆ, ಸೊ ನಾನು ನೋಡ್ತಾ ಇದ್ದೀನಿ ನಿಮ್ಮ ಶಾಪ್ ಸುತ್ತಲೂ ಕೂಡ ಸ್ಟೀಲ್ ಐಟಮ್ಗಳು ಹೆಚ್ಚಾಗಿ ಸಿಗುವಂಥದ್ದು. ಅಂದರೆ ಅಡುಗೆ ಮನೆ ಸಾಮಗ್ರಿಗಳಿಗೆ ಬೇಕಾಗಿರುವಂಥ ಬಾಕ್ಸ್ ಆಗಿರ್ಬೋದು, ಲೋಟ, ತಟ್ಟೆ ಎಲ್ಲವೂ ಕೂಡ ಸಿಗುತ್ತೆ ಸರ್. ಇದೆಲ್ಲ ಎಲ್ಲರಿಂದ ತರಿಸ್ತೀರಾ ಸರ್?
0: ಸೊ ಇದೆಲ್ಲ ಒಂದೊಂದು ಏರಿಯಾದ ಇಂಪಾರ್ಟೆನ್ಸ್. ಈಗ ಕೆಲವು ಐಟಮು ಮಡ್ರಾಸಿಂದ ಬರುತ್ತೆ, ಕೆಲವು ಅಹಮದಾಬಾದಿಂದ ಬರ್ತವೆ, ಕೆಲವು ರಾಜ್ಕೋಟಿಂದ ಬರ್ತವೆ. ಸೊ ಆ ಏರಿಯಾದ ಏನು ಫಿನಿಷಿಂಗ್ ಕ್ವಾಲಿಟಿ ಪ್ರಾಡಕ್ಟ್ ನಾವು ಆ ಏರಿಯಾದಿಂದ ನಾವು ಪರ್ಚೇಸ್ ಮಾಡ್ತೀವಿ.
1: ಸ್ವತಃ ನೀವೇ ಅಲ್ಲಿ ಹೋಗಿ ಸೆಲೆಕ್ಷನ್ ಮಾಡ್ತೀರಾ ಹೇಗೆ?
0: ಎಸ್, ಬೇಸಿಕಲಿ ನಾವು ಫಸ್ಟು ಫ್ಯಾಕ್ಟ್ರೀಸ್ ವಿಸಿಟ್ ಮಾಡ್ತೀವಿ. ಸೊ ಒಂದ್ಸತಿ ನಾವು ಫ್ಯಾಕ್ಟ್ರಿಯವ್ರ ಜೊತೆಗೆ ಟ್ರಾನ್ಸಾಕ್ಷನ್ ಆದಮೇಲೆ ಸೊ ಬೈ ಫೋನು ನಮಗೆ ಎಲ್ಲ ಆರ್ಡರ್ ಪರ್ಚೇಸು ಪ್ಲೇಸ್ಮೆಂಟ್ಸ್ ಎಲ್ಲ ಆಗಿಬಿಡುತ್ತೆ.
1: ಓಕೆ ಸರ್, ಈ ಸ್ಟೀಲ್ ಐಟಮ್ಸ್ ಎಲ್ಲ ಹೇಗೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಒಂಚೂರು ಪ್ರೆಸ್ ಆದರೂ, ಪಾತ್ರೆಗಳೆಲ್ಲ ಪ್ರೆಸ್ ಆದರೂ ಅದ್ರ ಶೇಪ್ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆಯಿತಾ. ಸೊ ಹೀಗಿರುವಾಗ ಆ ಥರ ಪೀಸಸ್ಗಳನ್ನೆಲ್ಲ ಏನು ಮಾಡ್ತೀರಾ ಆ್ಯಂಡ್ ಎಷ್ಟು ಡೆಲಿಕೇಟಾಗಿ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ಕೊಳ್ತೀರಾ?
0: ಸೊ ಮ್ಯಾಕ್ಸಿಮಮ್ ಟ್ರಾನ್ಸ್ಪೋರ್ಟೇಷನ್ ಡ್ಯಾಮೇಜ್ನ ಆದಷ್ಟು ನಾವು ಇಲ್ಲಿ ಮೈನರ್ ಇದ್ದರೆ ನಾವು ರೆಡಿ ಮಾಡಿಬಿಡ್ತೀವಿ, ಇಲ್ಲಾಂದರೆ ನಾವು ಕಸ್ಟಮರ್ಗೆ ಹೇಳಿಬಿಡ್ತೀವಿ. ಸೊ ಇಫ್ ಯು ಆರ್ ಅಕ್ಸೆಪ್ಟಿಂಗ್ ಈ ಥರ ನಿಮಗೆ ಕಮ್ಮಿ ರೇಟಿಗೆ ನಾವು ಮಾಡಿಕೊಟ್ಬಿಡ್ತೀವಿ, ಇಲ್ಲ ಕಂಪನಿಯವ್ರ ಹತ್ರ ಮಾತು ಬಿಟ್ಬಿಟ್ಟು ನಾವು ರಿಪ್ಲೇಸ್ಮೆಂಟ್ ಮಾಡಿಸ್ಬಿಡ್ತೀವಿ.
1: ಓಕೆ, ಸೊ ಈಗ ಸ್ವಸ್ತಿಕ್ ಎಂಟರ್ಪ್ರೈಸಸ್ನ ಫೌಂಡರ್ ಯಾರು, ಅವ್ರ ಬಗ್ಗೆ ಹೇಳಿ.
0: ಸ್ವಸ್ತಿಕ್ನ ಬಾಬುಲಾಲ್ ಕೊಠಾರಿ ಅವರು ನಮ್ಮ ತಂದೆಯವರು, ಅವರು ಮತ್ತು ನಮ್ಮ ಚಿಕ್ಕಪ್ಪನೂ ಇದ್ದಾರೆ ರಮೇಶ್ ಕೊಠಾರಿ ಅವರು. ಸೊ ಅವಾಗ ನಮ್ಮ ಫಾದರು, ಬ್ರದರು, ಚಿಕ್ಕಪ್ಪ ಇಬ್ಬರು ಮರ್ಜಾಗಿ ಮಾಡಿರೋದು ಅಂಗಡಿ.
1: ಓಕೆ, ಇದೊಂದು ರೀತಿ ಫ್ಯಾಮಿಲಿ ಬಿಸ್ನೆಸ್ ಅಲ್ಲ ಸರ್, ನಿಮ್ಮ ತಂದೆಯವರು ನಿಮ್ಮ ಚಿಕ್ಕಪ್ಪನವರು ಇಬ್ಬರು ಸೇರಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ರಿ ಅಲ್ವಾ ಸರ್?
0: ಎಸ್ ಮ್ಯಾಮ್.
1: ಓಕೆ ಸರ್, ನೀವು ಕೂಡ ಎಮ್ ಬಿ ಎ ಹೋಲ್ಡರ್ ಆಯಿತಾ, ಸೊ ಎಜುಕೇಷನ್ನು ಆ್ಯಂಡ್ ಬಿಸ್ನೆಸ್ ಎರಡೂ ಕೂಡ ಹೇಗೆ ನಡೆಯುತ್ತೆ ಅಂದರೆ ಥಿಯರಿಟಿಕೆಗೂ ಪ್ರಾಕ್ಟಿಕಲ್ಗೂ ತುಂಬ ಡಿಫ್ರೆನ್ಸ್ ಇರ್ತಾಯ್ತಾ, ನೀವು ಓದಿದ್ದೆಲ್ಲ ಪ್ರಾಕ್ಟಿಕಲಿ ಹೆಲ್ಪ್ ಆಗಿದೆಯಾ?
0: ಓದಿದ್ದೆಲ್ಲ ಆಗಿದೆ, ಬಟ್ ಮ್ಯಾಕ್ಸಿಮಮ್ಮು ಎಮ್ ಬಿ ಎ ತಿಳ್ಕೊಳ್ಬೇಕಂದ್ರೆ ಪ್ರಾಕ್ಟಿಕಲ್ ಫೀಲ್ಡಲ್ಲಿ ಬರಲೇಬೇಕು. ಸೊ ಪ್ರಾಕ್ಟಿಕಲ್ ಫೀಲ್ಡಿಗೆ ಬಂದಾದಮೇಲೆ ಸ್ವಲ್ಪ ನಾವು ಓದಿರೋದು ನಮಗೆ ಓಕೆ ಈ ಮ್ಯಾಟರು ಇಲ್ಲಿಗೆ ಫಿಟ್ ಆಗತ್ತೆ ಅಂತ ಹಂಗೆ ತಿಳ್ಕೊತೀವಿ ನಾವು. ಸೊ ಎಕ್ದಮ್ ಸೆ ಎಲ್ಲಿ ತನಕ ಪ್ರಾಕ್ಟಿಕಲ್ಗೆ ಬರಲ್ಲ, ಥಿಯರಿಟಿಕಲ್ ಅರ್ಥ ಮಾಡೋಕ್ಕೆ ಆಗಲ್ಲ. ಸೊ ಎಮ್ ಬಿ ಓದಿದ್ದೆ ಎಲ್ಲ ಹೆಲ್ಪ್ ಆಗಿದೆ, ಆಮೇಲೆ ಓದಿದ್ದೆಲ್ಲ ಪ್ರಾಕ್ಟಿಕಲಿಗೆ ಬಂದಾದ್ಮೇಲೆ ಅರ್ಥ ಆಗಿದೆ ಕೆಲವುದು. ಆ ಥರ
1: ಖಂಡಿತ ಸರ್, ಎಜುಕೇಷನ್ ನಾಲೆಜ್ ಕೂಡ ಕೊಡುತ್ತೆ, ಸಮಟೈಮ್ಸ್ ಇರುತ್ತೆ ಬಿಸ್ನೆಸ್ಸಿಗೆ ಒಂದು ಬ್ಯಾಕ್ ಸಪೋರ್ಟಿವ್ ಆಗಿ ಕೂಡ ಇರುತ್ತೆ ಅಲ್ವಾ ಸರ್?
0: 100%.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಆಶೀಶ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ಎಮ್ ಬಿ ಎ ಹೋಲ್ಡರ್ ಆದರೂ ಕೂಡ ಬಿಸ್ನೆಸ್ ಅಲ್ಲೇನೆ ಮುಂದುವರಿಬೇಕು ಅಂತ ಹೇಳಿ ಅವರ ತಂದೆಯವರ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಆಶೀಶ್ ಅವ್ರ ಜೊತೆ ತಿಳ್ಕೊಳ್ಳಿಕ್ಕೆ ಮಾತಾಡ್ಲಿಕ್ಕೆ ಸಾಕಷ್ಟು ವಿಷಯಗಳಿದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ಸ್ವಸ್ತಿಕ್ ಎಂಟರ್ಪ್ರೈಸಸ್ ನ ಈಗಿನ ಮಾಲೀಕರಾಗಿರುವಂತಹ ಆಶೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಆಶೀಶ್ ಅವರೇ, MBA ಆಯ್ತು, ನಂತರದಲ್ಲಿ ಬಿಸ್ನೆಸ್ ಫೀಲ್ಡ್ ಗೆ ಎಂಟ್ರಿ ಆದ್ರಿ, ಓಕೆನಾ? ಸೊ ನೀವು ಈ ಬಿಸ್ನೆಸ್ ಜರ್ನಿಗೆ ಬಂದು ಅಂದ್ರೆ ಸಂಪೂರ್ಣವಾಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಎಷ್ಟು ವರ್ಷ ಆಗಿದೆ ಸರ್, ಅದ್ರ ಬಗ್ಗೆ ಹೇಳ್ಬಹುದಾ?
3: ನಾನು 2013 ಎಂಟ್ರ್ ಮ್ಯಾನ್. ಸೊ 2013 ಇಯರ್ಸ್ ಆಗಿದೆ.
2: 13 ಇಯರ್ಸ್ ಬಿಸ್ನೆಸ್ ಜರ್ನಿ ಹೇಗಿದೆ ಸರ್?
3: ತುಂಬಾ ಚೆನ್ನಾಗಿದೆ, ಆಮೇಲೆ ಇಂಟ್ರೆಸ್ಟಿಂಗ್ ಇದೆ. ಸೊ ಹೊಸ ಹೊಸದು ಏನು ಐಟಮ್ಗಳು ಅಪ್ಡೇಟ್ ಮಾಡೋದು, ಕಲಿಯೋದು, ಕಸ್ಟಮರಿಂದನೂ ತಿಳ್ಕೊಳೋದು ಸುಮಾರು ಇರ್ತವೆ. ಸೊ ಎಷ್ಟು ಕಲ್ತ್ರೂ, ಎಷ್ಟು ಸರ್ಚ್ ಮಾಡ್ರೂ ಕಡಿಮೆನೇ. ಸೊ ಈಗಿನ ಟ್ರೆಂಡ್, ಮಾರ್ಕೆಟ್ ಟ್ರೆಂಡ್ ಪ್ರಕಾರ ಭಾಳ ವೈಡ್ ಆ್ಯಂಡ್ ವರ್ಸಟೈಲ್ ಇದೆ. ಸೊ ನಾವು ಎಷ್ಟು ತಿಳ್ಕೊಂಡ್ರೂ ಕಡಿಮೆ, ಆಮೇಲೆ ಚಾಲೆಂಜಿಂಗು ಇದೆ, ಎಂಜಾಯ್ನೂ ಮಾಡ್ತೀವಿ.
2: ಈಗ ಸ್ಕೂಲು ಕಾಲೇಜ್ ಟೈಮಲ್ಲೆಲ್ಲ ತಂದೆಯವರೊಟ್ಟಿಗೆ ಬಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರಾ?
3: ಹಾಂ, 100% ಇನ್ವಾಲ್ವ್ ಆಗ್ತಿದ್ವಿ. ನಮಗೆ ಆವಾಗ ಓದ್ತಿರುವಾಗ ತಂದೆಯವರು ನಮಗೆ ಟಾರ್ಗೆಟ್ ಕೊಡೋರು, ಇವತ್ತು ನೀನು ಇಷ್ಟಿಷ್ಟು ಕ್ಲೀನ್ ಮಾಡ್ತೀಯ, ಇಷ್ಟಿದಂದರೆ ಒಂದು ಚಾಕ್ಲೇಟಿಂದು ಒಂದು ಇದು ಲೋಭ ಕೊಡೋದು, ಅಥವಾ ಇವತ್ತಿಂದ ಒಂದು ಟಾಯ್ಸಿಂದು. ಸೊ ಆವಾಗಿಂದ ಅದು ಅವ್ರ ಹತ್ರ ಈ ಥರ
2: ಕಲಿತಿದ್ವಿ
3: ನಾವು. ಸೊ ಆವಾಗಿಂದ ಬಿಸ್ನೆಸ್ಸು ನಮ್ಮ ಬ್ಲಡ್ಡಲ್ಲೇ ಬಂದಿದೆ. ಜೈನ್ಸಲ್ಲಿ ಅಂದರೆ ಆಲ್ಮೋಸ್ಟ್ ಬಿಸ್ನೆಸ್

0: ಬೈ ಬರ್ತಾ ಇದೆ.
1: ಹೌದೌದು ಸರ್. ಸೊ ಈಗ ತಂದೆಯವರನ್ನ ನೋಡಿ ಒಂದಿಷ್ಟು ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನ ಕಲ್ತಿದ್ದೀರಾ ಅನ್ನೋದಾದ್ರೆ ಏನ್ ಕಲ್ತಿದ್ದೀರಾ ಸರ್?
0: ಲೆಕ್ಕಾಚಾರ, ಲೆಕ್ಕಾಚಾರ ಭಾಳ ಇಂಪಾರ್ಟೆಂಟು. ಆಮೇಲೆ ರೈಟ್ ಟೈಮ್ ಪರ್ಚೇಸು, ಆಮೇಲೆ ಮ್ಯಾಕ್ಸಿಮಮ್ ಮಾರ್ಜಿನಲ್ಲಿ ಸೇಲ್ ಮಾಡೋದು. ಸೊ ಪರ್ಚೇಸು ಭಾಳ ಇಂಪಾರ್ಟೆಂಟು. ಪರ್ಚೇಸಲ್ಲಿ ನಾವು ಹಿಂದೆ ಆಗಿಬಿಟ್ರೆ ಮತ್ತೆ ಮಾರ್ಕೆಟ್ ಕಾಂಪೀಟ್ ಮಾಡೋಕ್ಕಾಗಲ್ಲ. ಸೊ ಪರ್ಚೇಸ್ ಇಸ್ ಮೋರ್ ಇಂಪಾರ್ಟೆಂಟ್, ರೈಟ್ ಪರ್ಚೇಸು, ರೈಟ್ ರೇಟು. ಸೊ ಅದರಿಂದ ನಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆವಾಗ ಕಸ್ಟಮರ್ಗೆ ನಾವು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಾವು ಸೇಲ್ ಮಾಡ್ಬೋದು.
1: ಓಕೆ, ಪರ್ಚೇಸಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಯಾವುದೋ ಒಂದು ಡಿಸೈನ್ ಪರ್ಚೇಸ್ ಮಾಡ್ಕೊಬಂದು ಅದು ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಮಾಡಿರೋ ಪರ್ಚೇಸಿಂಗ್ ಅಷ್ಟು ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಬಿಸ್ನೆಸ್ಸಲ್ಲಿ ಪರ್ಚೇಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಹಾಗೆ ಆಶೀಶ್ ಅವರೇ, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕಾಗತ್ತೆ ಸರ್?
0: ಫಸ್ಟು ಕಸ್ಟಮರ್ನ ಏನು ಬೇಕು ಅದನ್ನು ತಿಳ್ಕೊಳ್ಬೇಕು. ಅದಾದಮೇಲೆ ಕನ್ವಿನ್ಸಿಂಗ್ ಕೆಪಾಸಿಟಿ ಇರಬೇಕು. ಆಮೇಲೆ ಕೆಲವು ಕಸ್ಟಮರ್ ಡಿಫ್ರೆಂಟಾಗಿ ಇರ್ತಾರೆ, ಕೆಲವು ಶಾರ್ಟ್ ಟೆಂಪರ್ ಇರ್ತಾರೆ. ನಾವು ನಮ್ಮ ಟೆಂಪರ್ ಕಳಿಬಾರ್ದು. ಸೊ ನಾವು ಆದಷ್ಟು ಸ್ಮೂತ್ ಹ್ಯಾಂಡ್ಲಿಂಗ್, ಬಿಸ್ನೆಸ್ಸಲ್ಲಿ ಸ್ಮೂತು ಮಾತಾಡೋದು, ಸಾಫ್ಟಾಗಿರಬೇಕು. ಕಸ್ಟಮರ್ನ ಏನು ಪರ್ಸ್ಪೆಕ್ಟಿವ್ ಅರ್ಥ ಮಾಡಬೇಕು ಅದ್ರ ಪ್ರಕಾರ ನಾವು ಅದನ್ನು ನಾವು ತಾಳ್ಮೆ ಎಲ್ಲ ಇಟ್ಕೊಂಡ್ರೆ ಸೊ ಬಿಸ್ನೆಸ್ನ ಸ್ಮೂತ್ಲಿ ರನ್ ಮಾಡ್ಬೋದು.
1: ಸೊ ತಾಳ್ಮೆ ಇದ್ರೆ ಬಿಸ್ನೆಸ್ನ ಸ್ಮೂತ್ಲಿ ರನ್ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ, ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಸರ್?
0: ಸುಮಾರು ಕಡೆಯಿಂದ ಬರ್ತಾರೆ. ನಾವು ಸುಮಾರು ಬೆಂಗಳೂರು ಕಸ್ಟಮರ್ಸು ಇದ್ದಾರೆ. ಈಗ ಬೆಂಗಳೂರು ಟ್ರಾಫಿಕ್ಕಲ್ಲಿ ಅವರು ಓಡಾಟದಲ್ಲಿ ಬ್ಯುಸಿಯಾಗಿ ನಮಗೆ ಪರಿಚಯ ಇರೋರು ಬಂದುಬಿಟ್ಟು ಫೋನ್ ಮಾಡ್ತಾರೆ, ಸೊ ನನಗೆ ಇಂತಿಂಥ ಐಟಮ್ ಬೇಕು, ನಾವು ರೆಡಿ ಮಾಡ್ತೀವಿ. ಅವ್ರು ಬಂದು ಇಲ್ಲಿ ಅವ್ರಿಗೆ ಈಸಿ ಆಕ್ಸಸ್ ಮಾಡೋಕ್ಕೆ. ಬೆಂಗಳೂರಲ್ಲಿ ಅಂದರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ ಹೋಗಬೇಕಂದ್ರೆ ಅವ್ರಿಗೆ ಭಾಳ ಹಿಂಸೆ.
1: ಹೌದು.
0: ಸೊ ಇಲ್ಲಿ ಏನಂದರೆ ಪರಿಚಯವ್ರು ಫೋನ್ ಮಾಡ್ತಾರೆ, ಇಂತಿಂಥ ಐಟಮ್ ಇದೆಯಾ, ಇದೆ ಅಂದರೆ ಹೇಳಿಬಿಡ್ತೀವಿ, ಬರ್ತಾರೆ, ಪರ್ಚೇಸ್ ಮಾಡ್ತಾರೆ, ಹೋಗ್ತಾರೆ. ಸೊ ಅವರಿಗೆ ಶಿವಮೊಗ್ಗದಲ್ಲಿ ಒಂದು ಕೆಲಸ ಅಲ್ಲ, ಹತ್ತು ಕೆಲಸ ಮಾಡ್ಬೋದು. ಬೆಂಗಳೂರಲ್ಲಿ ಒಂದಂದರೆ ಒಂದೇ ಮಾಡ್ಬೋದು ಆ ಥರ. ಆಮೇಲೆ ಅಕ್ಕಪಕ್ಕ ಹಳ್ಳಿಯಿಂದ, ಆಮೇಲೆ ಸುಮಾರು ನಮ್ಮದು ಹೋಲ್ಸೇಲು ಇದೆ. ನಾವು ತೀರ್ಥಹಳ್ಳಿ, ಸಾಗರ, ಎನ್ ಆರ್ ಪುರ, ಬಾಳೆಹೊನ್ನೂರು, ಶೃಂಗೇರಿ, ಕೊಪ್ಪಲೆಲ್ಲ ಹೋಲ್ಸೇಲ್ ಸಪ್ಲೈ ಮಾಡ್ತೀವಿ ನಾವು. ಸೊ ನಾವು ಸಿನ್ಸ್ ಬಿಗಿನಿಂಗಿಂದ ನಮ್ಮದು ಹೋಲ್ಸೇಲ್ ಇದೆ, ಪ್ಲಸ್ ರೀಟೇಲು ಇದೆ.
1: ಓಕೆ ಆಶೀಶ್ ಅವರೇ, ಈಗ ಬರುವಂಥ ಕಸ್ಟಮರ್ಸ್ ಎಲ್ಲರೂ ಕೂಡ ಒಂದೇ ರೀತಿ ಇರಲ್ಲ ಆಯಿತಾ? ಕೆಲವರು ತೀರಾ ಅರ್ಜೆಂಟಲ್ಲಿ ಇರ್ತಾರೆ, ಕೆಲವರು ಕೋಪ ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ ಆಯಿತಾ? ಎಲ್ಲರನ್ನೂ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್?
0: ಕೋಪ ಇದ್ದವರಿಗೆ ನಾವು ತೀರಾ ಆರ್ಗ್ಯೂ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಫಸ್ಟ್ ನಾವು ಅವ್ರದ್ದು ಏನಿದೆ ನಾವು ಕೇಳ್ಕೊಂಡು ಬಿಡ್ತೀವಿ, ಆರ್ಗ್ಯೂ ಮಾಡೋಕ್ಕೆ ಹೋಗಲ್ಲ. ಸೊ ಅದ ನಂತರ ನಾವು ನಮ್ಮ ಪ್ರಕಾರ ನಾವು ಕನ್ವಿನ್ಸ್ ಮಾಡ್ತೀವಿ, ಹಿಂಗಿಲ್ಲ ಹಿಂಗೆ. ಯಾಕಂದರೆ ಕೆಲವು ಟೈಮ್ ಆಗಿರುತ್ತೆ ಅವರಿಗೆ ಏನೋ ತೊಗೊಂಡಿರ್ತಾರೆ, ಸೊ ಸ್ಯಾಟಿಸ್ಫೈ ಆಗಿರಲ್ಲ. ಸೊ ಫಸ್ಟ್ ಅವ್ರು ಏನಿದೆ ನಾವು ಎಲ್ಲ ಕೇಳ್ಕೊಂಡು ಬಿಡ್ತೀವಿ, ಅದ್ರ ನಂತರ ನಾವು ನಮ್ಮ ಪ್ರಕಾರ ಅರ್ಥ ಮಾಡಿಸ್ಬಿಟ್ಟು ಎಲ್ಲ ಸಮಾಧಾನ ಮಾಡಿಸ್ತೀವಿ. ಕನ್ವಿನ್ಸ್ ಆಗಿದ್ದಾರೆ, 99% ಆಗಿದ್ದಾರೆ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಆಶೀಶ್ ಅವ್ರು ಹೇಳ್ತಾ ಇದ್ರು ಅವರ ಶಾಪಿಗೆ ಬರುವಂತಹ ಕಸ್ಟಮರ್ಸ್ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ, ಆದರೂ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ವ್ಯಾಪಾರವನ್ನ ಮಾಡ್ತೀವಿ, ಅದೇ ವ್ಯಾಪಾರದಲ್ಲಿ ಇರುವಂತಹ ಗೊಟ್ಟು ಅಂತ. ಹಾಗಿದ್ರೆ ಆಶೀಶ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತು ನಾವು ನಮ್ಮ ಶಿವಮೊಗ್ಗದ ಕಸ್ತೂರಬಾ ರಸ್ತೆಯಲ್ಲಿರುವಂತಹ ಸ್ವಸ್ತಿಕ್ ಎಂಟರ್ಪ್ರೈಸಸ್ ಅಲ್ಲಿದ್ದೀವಿ. ಇದರ ಮಾಲೀಕರಾಗಿರುವಂತಹ ಆಶೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರ ಬಿಸ್ನೆಸ್ ಜರ್ನಿಯನ್ನ ಕಂಟಿನ್ಯೂ ಮಾಡೋಣ. ಆಶೀಶ್ ಅವರೇ, ಈಗ ಎಲ್ಲಾ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇದೆ, ಆಯ್ತಾ? ಸೊ ನಿಮ್ಮ ಫೀಲ್ಡ್ ಅಲ್ಲಿ ಅಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಅನ್ನೋದು ಹೇಗಿದೆ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
4: ತುಂಬ ಇದೆ ಮೇಡಮ್. ಅದು ಕಂಪ್ಯಾರಿಟಿವ್ಲಿ ಟು 15 years ಬ್ಯಾಕ್ ರೈಟ್ ನಾವು, ಈಗ ಕಾಂಪಿಟೇಷನ್ ಓವರ್ ಇದೆ. ಮಾರ್ಜಿನ್ ತುಂಬ ಕಟ್ ಡೌನ್ ಆಗಿಬಿಟ್ಟಿದೆ, ಯಾಕಂದರೆ ಆಪ್ಷನ್ಸ್ ತುಂಬ ಸಿಕ್ಕಿದೆ ಕಸ್ಟಮರ್ಸಿಗೆ, ಓವರ್ ಆಪ್ಷನ್ಸ್. ಯಾಕಂದ್ರೆ ಮುಂಚೆ ಒಂದು ಟೈಮ್ ಇತ್ತು 4 ಅಂಗಡಿ ಇತ್ತು, ಈಗಂತೂ 40-50 ಅಂಗಡಿ ಆಗಿಬಿಟ್ಟಿದ್ದಾವೆ. ಸೊ ಈವನ್ 100 rupees ಪರ್ಚೇಸಲ್ಲಿ 5 rupees ದುಡಿಬೇಕಂದ್ರೆ ಕಷ್ಟ ಆಗಿಬಿಟ್ಟಿದೆ. ಇಲ್ಲಾಂದರೆ ಒಂದು ಫಿಕ್ಸೆಡ್ ಮಾರ್ಜಿನ್ ಇತ್ತು. ಕಸ್ಟಮರ್ ಭಾಳ ಡೈವರ್ಸಿಫೈ ಆಗಿದ್ದಾರೆ, ಆಪ್ಷನ್ ಸುಮಾರಿದೆ, ಆನ್ಲೈನ್ ಒಡ್ತಾನೂ ಇದೆ. ಸೊ ಕಾಂಪಿಟೇಷನ್ ಅಂತೂ ಇದೆ, ಬಟ್ ಆದ್ರೂ ತುಂಬ ಹಳೆ ಫರ್ಮ್ ಇರೋದ್ರಿಂದ ಒಂದು ಕಸ್ಟಮರಿಗೆ ನಮ್ಮದು ಟ್ರಸ್ಟ್ ಉಳಿದಿದೆ.
5: ರೆಗ್ಯುಲರ್ ಕಸ್ಟಮರ್
4: ಟ್ರಸ್ಟ್ ಉಳಿಸಿದ್ದೀವಿ, ಬರ್ತಿದ್ದಾರೆ, ನಡೀತಿದೆ.
3: ಓಕೆ ಆಶೀಶ್ ಅವರೇ, ಈಗ ನೀವು ಕೂಡ ಯಂಗ್ ಜನರೇಷನ್ ಅವರು ಆಗಿರೋದ್ರಿಂದ ಈಗಿನ ಸೋಷಿಯಲ್ ಮೀಡಿಯಾ ಬಿಸ್ನೆಸ್ಸಿಗೆ ಎಷ್ಟು ಎಫೆಕ್ಟಿವ್ ಆಗಿದೆ ಸರ್, ಯೂಸ್ ಮಾಡ್ಕೋಬೋದಾ ಅದನ್ನು, ಮಾಡೋದ್ರಿಂದ ಸಕ್ಸಸ್ ಕಾಣ್ಬೋದಾ?
4: ಎಸ್ ಸೋಷಿಯಲ್ ಮೀಡಿಯಾದಿಂದ ನಾವು ಸಕ್ಸಸ್ಫುಲ್ ಮಾಡ್ಬೋದು. ಯಾಕಂದರೆ ರೈಟ್ ನಾವು ಟ್ರೆಂಡ್ ನಡೀತಿರೋದೇ ಸೋಷಿಯಲ್ ಮೀಡಿಯಾದು. ಯಾಕಂದರೆ ಸುಮಾರು ಇನ್ಸ್ಟಾಗ್ರಾಮಿಂದ ಬೇರೆ ಬೇರೆ, ಕರ್ನಾಟಕ ಒಂದೇ ಅಲ್ಲ, ಇಂಡಿಯಾನ ಕನೆಕ್ಟ್ ಮಾಡ್ತಿದ್ದೀವಿ. ಇಂಡಿಯಾನ ಕನೆಕ್ಟ್ ಆಗುತ್ತೆ, ಕಸ್ಟಮರ್ ಏನು ರಿಕ್ವೈರ್ಡ್ ಐಟಮ್ ಇದೆ ಅಲ್ಲಿಲ್ಲ ಅಂದರೆ ಇಲ್ಲಿ ಅವರಿಗೆ ಈಸಿಯಾಗಿ ಕಾಂಟ್ಯಾಕ್ಟ್, ಕೂತ್ಕೊಂಡಲ್ಲೇ ಎಲ್ಲ ಸಿಕ್ಬಿಡತ್ತೆ. ಸೊ ಸೋಷಿಯಲ್ ಮೀಡಿಯಾದಿಂದನೂ ನಾವು ಬರೀ ನಮ್ಮ ಮಾರ್ಕೆಟ್ ಲಿಮಿಟ್ ಇಲ್ಲ, ವೈಡ್ ಆಗಿದೆ. ಸೊ ಕನೆಕ್ಟಿಂಗ್ ತುಂಬ ಆಗುತ್ತೆ. ಸೋಷಿಯಲ್ ಮೀಡಿಯಾ ಭಾಳ ಇಂಪಾರ್ಟೆಂಟ್, ರೈಟ್ ವೇದಲ್ಲಿ ಯೂಸ್ ಮಾಡಿದ್ರೆ ರೈಟ್ ಕೆಲಸ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಎಫೆಕ್ಟಿವ್ ಆಗಿದೆ ಬಿಸ್ನೆಸ್ಸಿಗೆ.
3: ಸರ್, ಇಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಸರ್?
4: ಟೋಟಲಿ ಈಗ ಎಂಪ್ಲಾಯೀಸ್ 4 ಜನ ಇದ್ದೀವಿ.
3: ಓಕೆ, ಏನು ಗೊತ್ತಾ, ಬಿಸ್ನೆಸ್ಸಲ್ಲಿ ಒಂದು ಕಡೆ ಕಸ್ಟಮರ್ಸು ಇಂಪಾರ್ಟೆಂಟ್ ಆಗ್ತಾರೆ, ಅಟ್ ದ ಸೇಮ್ ಟೈಮ್ ಎಂಪ್ಲಾಯಿ ಇಂಪಾರ್ಟೆಂಟ್ ಆಗ್ತಾರೆ, ಆಯಿತಾ? ಇವರಿಬ್ಬರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ?
4: ಇಲ್ಲ, ನಮ್ಮ ಜೊತೆಗಿದ್ದಾರೆ ಸುಮಾರು ವರ್ಷದಿಂದ. ಸೊ ನಾವು ಟ್ರಸ್ಟಲ್ಲಿ ಇದ್ದೀವಿ, ಅವರು ನಮಗೆ ನಂಬ್ತಾರೆ. ಸೊ ಆ್ಯಸ್ ಎ ಫ್ರೆಂಡ್ಲಿ ಆಗಿರ್ತೀವಿ, ಏನೇ ಪ್ರಾಬ್ಲಮ್ ಅವ್ರದ್ದು ನಾವು ಕೇಳ್ಕೊತೀವಿ. ಏನಿದ್ರೂ ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಥರನೇ ಟ್ರೀಟ್ ಮಾಡಿ ಅವ್ರಿಗೆ ಏನು ಇಶ್ಯೂಸ್ ಇದೆ ನಾವು ಅರ್ಥ ಮಾಡ್ಕೊತೀವಿ. ಒಂದು ವೇಳೆ ನಾವು ಕಷ್ಟ ಪಡ್ಕೊಂಡ್ಬಿಡ್ತೀವಿ, ಅವ್ರಿಗೆ ಕಷ್ಟ ಕೊಡಲ್ಲ. ಅವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ಬೋದು.
3: ಖಂಡಿತ.
4: ಸೊ ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಮನೆಯಲ್ಲಿ ಹೆಂಗೆ ಖುಷಿಯಾಗಿರ್ತಾರೆ ನಾವು ಖುಷಿಯಾಗುತ್ತೆ, ಇದಕ್ಕೆ ಅಂಗಡಿಯಲ್ಲಿ ಅವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ.
3: ಓಕೆ ಆಶೀಶ್ ಸರ್, ಈಗ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಶಾಪ್ಸ್ಗಳಿದೆ, ಈ ರೀತಿ ಪಾತ್ರೆ ಅಂಗಡಿಗಳಾಗಿರ್ಬೋದು ಅಥವಾ ಅಡುಗೆ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳೆಲ್ಲ ಸಿಗುವಂಥದ್ದು ಸಾಕಷ್ಟು ಶಾಪ್ಸ್ ಇದೆ. ಆದರೂ ಜನ ಯಾಕೆ ಕಸ್ತೂರ್ಬಾ ರೋಡಲ್ಲಿರುವಂಥ ಸ್ವಸ್ತಿಕ್ ಎಂಟರ್ಪ್ರೈಸಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
4: ಸ್ಪೆಷಾಲಿಟಿ ಟ್ರಸ್ಟಿ ಉಳಿಸಿದ್ದೀವಿ, ಕಸ್ಟಮರಿಗೆ ಕ್ವಾಲಿಟಿ ಸಪ್ಲೈ ಕೊಟ್ಟಿದ್ದೀವಿ. ಈಗಿನ ಮಾರ್ಕೆಟಿಗೆ ಪ್ರೈಸ್ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ ಆದ್ರೂ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಕಸ್ಟಮರ್ ಒಂದು ಕ್ವಾಲಿಟಿ ಸಿಗುತ್ತೆ, ಇಲ್ಲಿ ತೊಗೊಂಡಿರೋ ಐಟಮು ಲೈಫ್ ಕೊಡುತ್ತೆ, ವ್ಯಾಲ್ಯೂ ಫಾರ್ ಮನಿ ಇರುತ್ತೆ ಅಂತ ಹೇಳಿ ಒಂದು ಟ್ರಸ್ಟ್ ಮೇಲೆ ಬರ್ತಾರೆ. ಸೊ ಆ ಕ್ವಾಲಿಟಿ ಕಂಟಿನ್ಯೂಟಿ ಮೇಂಟೈನ್ ಮಾಡೋದ್ರಿಂದ ನಮಗೆ ಕಸ್ಟಮರ್ ಕಂಟಿನ್ಯೂ ಇದ್ದಾರೆ.
3: ನೀವು ಕೂಡ ಈಗಿನ ಯಂಗ್ ಜನರೇಷನ್ ಆ್ಯಂಡ್ ಯಂಗ್ ಬಿಸ್ನೆಸ್ ಮೆನ್ ಕೂಡ ಹೌದು. ಸೊ ಈಗಿನ ಯಂಗ್ ಜನರೇಷನ್ ಅವರಿಗೆ, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರೋರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್? ಯಾರು ಬೇಕಾದರೂ ಯಾವ ಬಿಸ್ನೆಸ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದಾ?
4: ಮಾಡ್ಬೋದು. ಅವ್ರು ಫಸ್ಟ್ ಯಾವ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಫಸ್ಟು ಅದು ಸೆಲೆಕ್ಟ್ ಮಾಡಬೇಕು. ಆಮೇಲೆ 1-2 ವರ್ಷ ಆ ಬಿಸ್ನೆಸ್ ಯಾವುದೋ ಒಳ್ಳೆ ಅಂಗಡಿಯಲ್ಲಿ ಸರ್ವಿಸ್ ಮಾಡಲಿ, ಎಕ್ಸ್ಪೀರಿಯನ್ಸ್ ಆಗಬೇಕು. ಅದನ್ನು ತಿಳ್ಕೊಂಡ್ಬಿಟ್ಟು ಆಮೇಲೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಎಕ್ದಮ್ಸೆ ಸ್ಟಾರ್ಟ್ ಮಾಡಿದ್ರೆ ತಿಳ್ಕೊಳಕ್ಕೆ ಟೈಮ್ ಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ 1 year ಆ ಬಿಸ್ನೆಸ್ ತಿಳ್ಕೊಳ್ಬೇಕಂದ್ರೆ ಆ ರಿಲೇಟೆಡ್ ಬಿಸ್ನೆಸ್ಸಿಗೆ ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡಾದಮೇಲೆ ಏನು ಪರ್ಚೇಸು, ಏನು ಎಲ್ಲ ಹೆಂಗೆ ನಡೆಯೋದು, ವರ್ಕು, ಪ್ರೊಸೆಸ್ಸು, ಸೀಕ್ವೆನ್ಸು ತಿಳ್ಕೊಂಡ್ಬಿಟ್ರೆ ಯಾವುದಾದ್ರೂ ಬಿಸ್ನೆಸ್ ಮಾಡ್ಬೋದು.
3: ಖಂಡಿತ ಸರ್, ತುಂಬ ಒಳ್ಳೆ ಸಲಹೆಗಳನ್ನ ಕೊಡ್ತಾ ಇದ್ದೀರಾ. ಆ್ಯಂಡ್ 1 more last ಕ್ವೆಶನ್, ಇಂಟರ್ವ್ಯೂ ಹೇಗಿತ್ತು ಸರ್?
4: ತುಂಬ ಚೆನ್ನಾಗಿತ್ತು. ಆಮೇಲೆ ಸೊ ಇಟ್ ಸರ್ಪ್ರೈಸ್ ಆಗಿತ್ತು ನನಗೂ, ಇನ್ಫಾರ್ಮೇಟಿವ್ ಆಗೂ ಹೋಗುತ್ತೆ, ಚೆನ್ನಾಗಿತ್ತು.
3: ಎನಿವೇ ಆಶೀಶ್ ಅವರೇ, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಶಾಪ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಜರ್ನಿಯ ಬಗ್ಗೆ ನಮ್ಮೊಟ್ಟಿಗೆ ಮಾಹಿತಿನ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂಟರ್ವ್ಯೂಗೆ ಸರ್ಪ್ರೈಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ರೇಡಿಯೋದೆಲ್ಲರೂ ತಿಳ್ಕೊಳ್ಳಿ ಎಲ್ಲದು ಬಿಸ್ನೆಸ್ಸು. ಆಮೇಲೆ ಮತ್ತೆ ರೇಡಿಯೋಗಳು ಕಡಿಮೆ ಆಗ್ತೀವಿ ಬಟ್ ಜಾಸ್ತಿ ಆಗಲಿ, ಎಲ್ಲರಿಗೂ ಕನೆಕ್ಟಿಂಗ್ ಆಗಲಿ. ಸೊ ನಮ್ಮ ಶಿವಮೊಗ್ಗದ ಹೆಸರು ಚೆನ್ನಾಗಾಗಲಿ. ಥ್ಯಾಂಕ್ ಯು ಮ್ಯಾಮ್.
3: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಸ್ವಸ್ತಿಕ್ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂಥ ಆಶೀಶ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆಯೇ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ನೀಡಿದರು. ಇನ್ನು ಸೋಷಿಯಲ್ ಮೀಡಿಯಾ ಅನ್ನೋದು ಈಗಿನ ಬಿಸ್ನೆಸ್ ಟ್ರೆಂಡಿಂಗ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆದ ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
5: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
10: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
11: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
12: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-2709-6860-9629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಹಿರೇಕೆರೂರು ತಾಲೂಕಿನವರು. ಆದರೆ ಇವರು ಕೂಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆರಂಭದ ದಿನಗಳಲ್ಲಿ. ನಂತರ ಕೆಲಸಕ್ಕಾಗಿ ಸೊರಬ ಕಡೆಗೆ ವಲಸೆ ಬರ್ತಾರೆ. ನಂತರದಲ್ಲಿ ಇಲ್ಲಿ ಅವರ ಜೀವನ ಆರಂಭ ಆಗುತ್ತೆ. ಮತ್ತು ಕೆಲಸದ ಜೊತೆಗೆ ಕೃಷಿಯ ಕಡೆಗೂ ಕೂಡ ಅವರ ಒಲವನ್ನು ತೋರಿಸ್ತಾ. ಸೊ ಈಗ 3 ಎಕರೆಯ ಅವರ ಹೊಲದಲ್ಲಿ ಏಕದಳ ಬೆಳೆ, ದ್ವಿದಳ ಬೆಳೆ, ಹಾಗೆ ಹೂವಿನ ಬೆಳೆಗಳ ಜೊತೆಗೆ ಸೊಪ್ಪು, ತರಕಾರಿ, ಹಣ್ಣು, ಈ ರೀತಿ ಹಲವಾರು ಬೆಳೆಗಳನ್ನು ಮಾಡ್ಕೊಳ್ತಾ ಸೊ ಉತ್ತಮವಾದಂತಹ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವರ ಬಗ್ಗೆ ನಾವು ಕೂಡ ತಿಳ್ಕೊಳ್ಳೋಣ. ಹಾಗೆ ಇವರ ಮಾಡ್ತಾ ಇರುವಂತಹ ಈ ಕೃಷಿ ಹೇಗಿದೆ, ಮತ್ತು ಇವರ ಕೃಷಿನಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಇವರಾಗಲೇ ಹೇಳಿದಾಗೆ 50 ಬೆಳೆಗಳನ್ನು ಇವರ ಏನು ಹೊಲದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾದರೆ ಇದರಲ್ಲಿ ಏನೇನೆಲ್ಲ ವಿಶೇಷವಾದಂತಹ ಬೆಳೆಗಳಿದೆ, ಯಾವ ರೀತಿ ಇದನ್ನು ಮಾಡ್ತೀರಾ, ಇದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಹನುಮಂತಪ್ಪ ಅವರು. ಹನುಮಂತಪ್ಪ ಅವರು ಸೊರಬಕ್ಕೆ ಬಂದು ಸೊ ಅಲ್ಲಿ ತಮ್ಮ ಏನು ವ್ಯವಸಾಯವನ್ನು ಆರಂಭ ಮಾಡಿ ಕೃಷಿನ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವರ ಜೊತೆನಲ್ಲಿ ಮಾತನ್ನ ಮುಂದುವರ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯವನ್ನು ಮಾಡಿಕೊಡಿ, ಹಾಗೆ ನಿಮ್ಮ ಕೃಷಿ ಭೂಮಿಯ ಬಗ್ಗೆ ಏನೇನೆಲ್ಲ ಬೆಳೆಗಳನ್ನ ಬೆಳೀತಿದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ ಸರ್.
13: ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಮಡ್ಲೂರು. ನಾ 80ರಲ್ಲಿ ಕೂಲಿಗಾಗಿ ವಲಸೆ ಇಲ್ಲಿ ಬಂದಿದ್ದೆ. ಅದು ಬಂದ ನಂತರ ಇಲ್ಲಿ ಒಂದು 10 ವರ್ಷ ಕೂಲಿ ಮಾಡ್ತಾ ಮಾಡ್ತಾ ಇಲ್ಲಿ ಗೌಡ್ರು ಪರಿಚಯ ಆದರು. ಆ ಚೆನ್ನಪ್ಪರ ಹೊಲದಲ್ಲೇ 1 ಎಕರೆ ಖರೀದಿ ಅಂತ ಕೊಡ್ತೀನಿ ಹೊಲ ಅಂದರು. ಅದರಲ್ಲೇ 3 ಎಕರೆ ಖರೀದಿ ತಗೊಂಡು ಅವತ್ತಿಗೆ 35ನೇ ವರ್ಷ ನಾನು ಬೆಳೆ ಮಾಡ್ತಾ ಇದ್ದಿದ್ದು. 35 ವರ್ಷಕ್ಕಿಂತ ಮುಂಚೆ ನಾನು ಒಬ್ಬ ಕೂಲಿಯಾಗಿ ಮಾಡ್ತಾ ಇದ್ದೆ. ಬೇರೆ ಬೇರೆಯವರೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲಿ ಬಂದು ಕೂಲಿ ಮಾಡ್ಕೊಂಡು ಜೀವನ ಮಾಡಿ 1 ರೂಪಾಯಿದಿಂದ ಕೂಡಿಟ್ಟು ಈ 3 ಎಕರೆ ಆರಿಸಿ ಖರೀದಿ ಮಾಡ್ಕೊಂಡೆ. ಅದನಂತರ ಸ್ವಲ್ಪ ರೈತನಾಗಬೇಕು ಮಾಡಬೇಕು ಅನ್ನೋ ಆಶಯದಿಂದ ಎಲ್ಲ ಬೆಳೆಗಳನ್ನು ನಾನು ಮಾಡ್ತಾ ಮಾಡ್ತಾ ಬಂದೆ. ಫಸ್ಟು ಸ್ಟಾರ್ಟಿಂಗಿಗೆ 28 ಬೆಳೆ ಮಾಡಿದ್ದೆ ನಾನು ಮಾಡ್ತಿದ್ದೆ. ಇವತ್ತು ನೀವು ನೋಡ್ಬೋದು ಕಾಣ್ಬೋದು, ಇಲ್ಲ ಇಲ್ಲಿ ನೀವು ಭಾಷಣ ಕೇರಲ್ಲ ಆ ಖಂಡಿತ ರೈತರಾದವರು ಆ ಬೆಳೆಯಲ್ಲಿ ಬಂದು ನೋಡಿದ ಮಾತ್ರ ಗೊತ್ತಾಗುತ್ತೆ. ಇವತ್ತು ನೀವು ಲೆಕ್ಕ ಮಾಡಿದ್ರೆ 53 ಬೆಳೆ ಇದೆ ಈ ಭೂಮಿಯಲ್ಲಿ. ಅದರಲ್ಲಿ ಈಗ ಒಂದು 10 ಬೆಳೆ ಕಟಾವು ಆಗಿದೆ ಈಗ ಹಾಲಿ. ಒಂದು ಸೈಡ್ ರಾಗಿ ನೋಡ್ಬೋದು, ಮೂಲಂಗಿ ನೋಡ್ಬೋದು, ಕ್ಯಾಬೇಜ ನೋಡ್ಬೋದು, ಅದನಂತರ ಶೇಂಗಾ, ಶಾವಂತಿಗೆ, ರಾಗಿ, ಬದನೆ ಗಿಡ, ಟೊಮೆಟೊ, ಚೆಂಡು ಹೂವು ಹೀಗೆ. ಅದ್ರ ಮಧ್ಯೆ ನೋಡಿ ಒಂದು ಮಧ್ಯೆ ಅಂತ ರೈತನಿಗೆ ಅಂತ ಒಂದು ರೋಡ್ ಅಂತ ಬೇಕೇ ಬೇಕು, ಒಳ್ಳೆ ದಾರಿ ಬೇಕು. ಆ ದಾರಿಯಲ್ಲೇ ನಾನು ಡೇರೆ ಗಿಡ ಅಂತ ಹಾಕ್ತೇನೆ, ಡೇರೆ ಹೂವು. ಅದು ಒಂದು 380 ಗೆಡ್ಡೆ ಇದೆ ಕೇವಲ ಶ್ರಾವಣ ಮಾಸ 1.5 ತಿಂಗಳಲ್ಲಿ ಮಾತ್ರ, ಬರೀ 1.5 ತಿಂಗಳು. ರೋಡ್ ನೋಡಿ, ರೈತರಿಗಂತೂ ದಾರಿ ಬೇಕೇ ಬೇಕು. ಆ ದಾರಿ ಹುಲ್ಲು ಬೆಳೆಸಬೇಕು, ಹುಲ್ಲು ಕೊಯ್ಬೇಕು, ಅದನ್ನು ಬಿಟ್ಟರೆ ಬೀಳ್ಬೀಳುತ್ತೆ. ಹಾಗಾಗಿ ನಾನು ಅದ್ರ ಮೇಲೇ ಇಷ್ಟು ಬೆಳೆ ತಕ್ಕಂತೇನೆ. ಖಂಡಿತ ರೈತರು ಯಾವತ್ತೂ 1 ಬೆಳೆ ನೆಮ್ಕೋಬಾರ್ದು, ಯಾವುದೇ ರೈತರಲ್ಲಿ. ನಾವು ದೊಡ್ಡ ರೈತರಿಗೆ ಹೇಳಲ್ಲ, ದೊಡ್ಡ ದೊಡ್ಡವ್ರು ಅವ್ರು ದೊಡ್ಡದೇ ಇರುತ್ತೆ. ಸಣ್ಣ ರೈತ 4 ಎಕರೆ 5 ಎಕರೆ ಹಿಂಗಿದ್ದವರು ಖಂಡಿತ ಒಂದು ಮಾಡೋಕ್ಕಿಂತ ಒಂದು 10-15 ಬೆಳೆ ಮಾಡ್ಕೋಬೇಕು. ಕಾರಣ ಏನೋ, ನಮಗೊಂದು 2-3 ಬೆಳೆ ಹೋದರೆ ಖಂಡಿತ ನಮಗೆ ಒಂದು 5-6 ಬೆಳೆ ಕೈ ಸಿಕ್ಕರೆ ನಾವು ಮಾಡಿದ ಖರ್ಚು ಅಥವಾ ನಮ್ಮ ಕೂಲಿ ಹಾಲಿ ನಮ್ಮ ಜೀವನಕರ ಸಿಗುತ್ತೆ. ನಾವು 1-2 ಬೆಳೆ ಮಾಡ್ಕೊಂಬಿಟ್ಟು ಒಂದು ಏನೋ ರೋಗ ಬಂತು, ಕಾಯಿಲೆ ಬಂತು, ಹೋಗಿಬಿಡ್ತಾ ನಾವು ತಲೆ ಮೇಲೆ ಕೈ ಹೋರ್ಬೇಕಲ್ಲ. ಖಂಡಿತ ರೈತರಾದ್ರೆ ಆ ಕೆಲಸ ಮಾಡ್ಕೋಬಾರ್ದು. ಯಾವತ್ತೂ 10 ಬೆಳೆ ಮಾಡ್ತೀನಿ ಅನ್ನೋ ಛಲಕ್ಕೆ ಬರಬೇಕು.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರ್ಸ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹನುಮಂತಪ್ಪ ಅವರು ಮಾಡ್ತಾ ಇರುವಂತಹ ಬೆಳೆಗಳಲ್ಲಿ ಏನೆಲ್ಲ ವಿಶೇಷವಾದಂತಹ ಬೆಳೆಗಳಿದೆ, ಮತ್ತು ಹೇಗೆ ಅವುಗಳನ್ನು ಮೈಂಟೈನ್ ಮಾಡ್ತಾ ಇರ್ತಾರೆ, ಇದನ್ನೆಲ್ಲ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇವರು ಮೂಲತಃ ಹಿರೇಕೆರೂರು ತಾಲೂಕಿನವರಾಗಿರ್ತಾರೆ. ಆದರೆ ಇವರು ತಮ್ಮ ಕೆಲಸಕ್ಕಾಗಿ ಸೊರಬ ಕಡೆಗೆ ಬಂದು ಸೊರಬದಲ್ಲಿ ಇದ್ದು ಕೆಲಸವನ್ನು ಮಾಡ್ತಾ, ಜೊತೆಗೆ ಅಲ್ಲೇ ಕೃಷಿ ಭೂಮಿಯನ್ನು ಕೂಡ ಖರೀದಿ ಮಾಡಿ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಬೆಳೆಗಳನ್ನು ಮಾಡ್ಕೊಳ್ತಾ ಅವರು ಕೂಡ ಖುಷಿಯಾಗಿರುವಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಇವ್ರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 50 ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಒಂದು ವರ್ಷದಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೀತಿಯ ಆದಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಇವ್ರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿ ಬೇರೆ ಕೃಷಿ ಮಾಡ್ತಾ ಇರುವಂಥವ್ರಿಗೂ ಕೂಡ ಒಂದು ಉತ್ತೇಜನ ನೀಡುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದೇ ಕೃಷಿಯನ್ನು ನಂಬಿಕೊಂಡು ಕೃಷಿಯನ್ನು ಮಾಡಿ ಕೈ ಸುಟ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಆದರೆ ಈ ರೀತಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಅದರಲ್ಲಿ ಕೂಡ ಒಂದು ಸಕ್ಸಸ್ನ ಕಾಣ್ತಾರೆ ಅಂತಂದರೆ ಅದಕ್ಕೆ ಉದಾಹರಣೆ ಹನುಮಂತಪ್ಪ ಅವರು ಅಂತ ಹೇಳ್ಬೋದು. 50 ಹೆಚ್ಚು ಬೆಳೆಗಳನ್ನ ಕೂಡ ಮಾಡಿದ್ದಾರೆ ಕೆಲವೊಂದು ಸಾರಿ. ಸೊ ಅವ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡ್ತಾ ಇದ್ವಿ. ಹಾಗೆ ಹನುಮಂತಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಯಾವ್ಯಾವ ರೀತಿಯ ಬೆಳೆಗಳಿದ್ದಾವೆ ಅನ್ನೋದ್ರ ಬಗ್ಗೆ. ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರ, ಅದರಲ್ಲಿ ತರಕಾರಿಗಳ, ಹಣ್ಣುಗಳು, ಮತ್ತೆ ಹೂವು, ಮತ್ತೆ ದ್ವಿದಳ, ಏಕದಳ ಬೆಳೆಗಳು, ಈ ಥರದ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗೆ ಇಷ್ಟೆಲ್ಲ ಬೆಳೆಗಳನ್ನ ಮಾಡ್ತಾ ಇದ್ರು ಕೂಡ ನನಗೊಂದು ಆಶ್ಚರ್ಯ ಅಂತ ಅನಿಸಿದ್ದು, ಸೊ ನೀವು ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಒಂದು ಬೆಳೆಗಳನ್ನ ಮಾಡ್ತಾ ಇರುವಂಥದ್ದು, ಸೊ ಇದು ಹೇಗೆ ಸಾಧ್ಯ ಆಯಿತು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
4: ನೋಡಿ, ಈ ಭೂಮಿ ನೋಡ್ಬೋದು ನೀವು, ಇವತ್ತು ಮಳೆಯಾಶ್ರಿತ ಬೆಳೆ, ಒಂದು ಹಳ್ಳ, ಕೆರೆ, ಕೊಳ ಏನು, ಬೋರು ಯಾವುದಿಲ್ಲ, ಮಳೆ ಬರಬೇಕು, ಬೆಳೆ ಇರಬೇಕು. ಅದರಲ್ಲಿ 53 ಬೆಳೆ ಈ ವರ್ಷ ನೋಡಬೇಕು. ಹೋದ ವರ್ಷ ನಾನು 60 ಬೆಳೆವರೆಗೆ ಯಾವತ್ತೂ ಮಾಡ್ತಾ ಇದ್ದೀನಿ. ಈ ವರ್ಷ ಸ್ವಲ್ಪ ಕಾರಣಾಂತರ ಮನೇಲಿ ಸಮಸ್ಯೆ ಆಗಿ ಮಕ್ಕಳೆಲ್ಲ ಸ್ವಲ್ಪ ಬೆಳೆ ಕಮ್ಮಿ ಮಾಡಿದೆ ನಾನು 10 ಬೆಳೆನ. ಈಗ ಅದೇ ರೀತಿ ನೀವು ನೋಡ್ತಾ ಹೋದರೆ ಎಲ್ಲ ಬೆಳೆನೂ ನಿಮ್ಮ ಕಣ್ಣಿಗೆ ಕಾಣುತ್ತೆ. ವಿವರಗಳನ್ನು ನೋಡಿ ನೋಡಿ ತಗೋಬೋದು ಬೆಳೆ. ನೀವು ಯಾವ ಬೆಳೆ ಐತಿ, ಯಾವಲ್ಲಿ ಏನಿದೆ, ಬದನೆ ಬೇಕಾ, ನಿಮ್ಮ ಮೆಣಸು ಬೇಕಾ, ಮೆಣಸಿನಲ್ಲೇ 4 ಜೊತೆ ಮೆಣಸಿದೆ. ಈ ಸೈಡ್ ಇರೋದೆಲ್ಲ ಬದನೆ ಗಿಡ. ಇದು ಬದನೆಕಾಯಿ ಮಾತ್ರ ನನ್ನ ಬೀಜ ಸೀಡ್ಸಿದಂತಲ್ಲ, ಇದು ನನ್ನ ಮನೆ ಬೀಜನೇ, ಸ್ವಂತ ಮಾಡ್ಕೊಂಡ್ ಬೀಜ. ಇದು ಯಾವುದೇ ಅಲ್ಲ, ಇದು ಒಂದಲ್ಲ. ತರಕಾರಿ ನನ್ನ ಹತ್ರ ಹೀರಿ ಇದೆ, ಹಗಲಿದೆ, ಮೀಟ್ ಹಲ್ಸನ್ ಇದೆ, ಅಂಗಿ ಕಸಿ ಇದೆ, ಡಬಲ್ ದಿನ್ಸ್ ಇದೆ, ಚೌಳಿ ಇದೆ, ಬೆಂಡಿ, ಇವೆಲ್ಲ ಏನು ತರಕಾರಿ ಇದಾವೆ. 10 ಜಾತಿ ತರಕಾರಿ ಬೆಳಿತೀನಿ. 10 ಜಾತಿ ತರಕಾರಿ ಕೂಡ ನನ್ನವ ಬೀಜ ಸ್ವಂತ. ಈಗ ಒಂದು 20 ನಾನು ಯಾವ ಬೀಜನ ಅಂಗಡಿಯಿಂದ ಮಾರಾಟ ಮಾಡ್ಕೊಂತಾರಲ್ಲ, ನನ್ನ ಹತ್ರ ಸುಮಾರು ರೈತರು ಬಂದವರು ಬೀಜ ಹೋಯ್ತಾನೆ ಇರ್ತಾರೆ. ನಾ ಬೀಜನ ಸಮೇತ ಮಾರಾಟ ಮಾಡ್ತೀನಿ. ಒಂದು ಹರಿಬೆ ಬೀಜ ಇರ್ಬೋದು, ಮೂಲಂಗಿ ಬೀಜ ಇರ್ಬೋದು, ಯಾವುದೇ ತರಕಾರಿ ಬೆಳೆ ಇರಲಿ, ಯಾವುದೇ ಬೀಜ ಇರಲಿ, ಎಲ್ಲದೂ ನಾವೇ ಮಾಡ್ತೀವಿ. ಮತ್ತು ತರಕಾರಿ ಕೂಡ ಹಾಗೇನ ಮಧ್ಯವಸ್ತಿ ಯಾರ್ಯಾರ ಒಯ್ದು ಪ್ಯಾಟೆಲ್ಲಿ ಗುತ್ತಿಗೆ ಕೊಟ್ಟು ಬರೋಲ್ಲ. ನಮ್ಮ ಮನೆಯವರೇ ಕುಂತು ವಾರದ 3-4 ಸಂತಿ ಹುಡುಕಿ ನಮ್ಮ ಮನೆಯವರ ಕಾಟ ಹಿಡಿದು ಕುಂತು ಮಾರಾಟ ಮಾಡ್ಕೊಂಬರೋದ್ರಿಂದ ರೈತನಿಗೆ 1-4 ಲಾಭ ಬರುತ್ತೆ. ಒಂದು ಪ್ಯಾಕೆಟ್ ಒಯ್ದು ಕೊಟ್ಟರೆ 300-200 ಕೊಡ್ತಾರೆ. ಅದೇ ಪ್ಯಾಕೆಟ್ ನಾವು ಕುಂತು ಮಾರಿದ್ರೆ 600-700 ಸಿಗುತ್ತೆ ನಮಗೆ ಕಾಟ ಹಿಡಿದು ಮಾರಿದರೆ. ಹಾಗಾಗಿ ರೈತನಾದವ ಎಲ್ಲದಕ್ಕೂ ರೆಡಿ ಇರಬೇಕು. ಕಾಟ ಹಿಡಿಯೋಕ್ಕೂ ಸಹಿ, ಆಮೇಲೆ ಮಡಕ್ಕೂ ರೆಡಿ ಇದ್ರೆ ಮಾತ್ರ ರೈತ ಯಾವತ್ತೂ ಮುಂದೆ ಬರ್ತಾನೆ.
3: ಖಂಡಿತ ಸರ್, ನೀವು ಹೇಳಿದಂಥ ಮಾತು ನಿಜವಾಗ್ಲೂ ಸತ್ಯ ಅದು. ಹಾಗೆ ಸರ್, ನೀವು ಏಕದಳ ಬೆಳೆ ದ್ವಿದಳ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ, ಹಾಗೆ ಯಾವ್ಯಾವ ರೀತಿಯ ಬೆಳೆಗಳನ್ನು ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಈ ಸೈಡ್ ರಾಗಿ ಇದೆ, ಒಂದು 3 ಗುಂಟೆ ಜಾಗ ಇದೆ ರಾಗಿ. ಏನು 16 ಗುಂಟೆ ರಾಗಿ ಮಾಡಿಲ್ಲ, ಇರೋದೊಂದು 3 ಗುಂಟೆ ಮಾಡಿದ್ದೀನಿ. ವರ್ಷ 3-4 ಕ್ವಿಂಟಲ್ ರಾಗಿ ಬೆಳಿತೀನಿ. ಕಾರಣ ಮತ್ತೆ ರಾಗಿ ಬೆಳಿತೀನಿ ಅಂತ ನಾನು 3 ಗುಂಟೆ ಅಂತ ಅಲ್ಲ, ಜಾಗ ಬದಲಾವಣೆ. ಈ ವರ್ಷ ರಾಗಿ ಹಾಕ್ದಲ್ಲೇ ಬೇರೆ ಬೆಳೆ ಮಾಡ್ತೀನಿ, ಒಟ್ಟು ಇದ್ದ ಭೂಮಿಯಲ್ಲೇ ಎಲ್ಲ ಪರಿವರ್ತನೆ. ಈಗ ಸಲ ಹತ್ತಿ ಹಾಕಿದ್ರೆ ಬರೋ ವರ್ಷ ಮೆಕ್ಕೆಜೋಳ ಹಾಕ್ತೀನಿ, ಮೆಕ್ಕೆಜೋಳ ಹಾಕ್ದಲ್ಲೇ ಶೇಂಗಾ ಹಾಕ್ತೀನಿ. ಹಿಂಗೆ ಎಲ್ಲ ಬೆಳೆನೂ ಯುದ್ಧವಾನಾಗಿ ಬೇರೆ ಬೇರೆ ಮಾಡ್ತೀನಿ. ಮತ್ತು ಈ ರೋಡ್ ಮೇಲೆ ನೋಡಿ ಡೀರೆ ಗಿಡ, ಸುಮ್ಮನೆ ಒಳ್ಳೆ ಹಾವು ಮಾಡೋಕ್ಕಿಂತನು ಈ ರೋಡ್ ಇಟ್ಕೊಂಡಿದೆ. ಇದರಿಂದ 20-30 ರೂಪಾಯಿ ತೆಗಿತೀನಿ, ಯಾವುದು ಬರೀ ಡೀರೆ ಹೂವಿನಿಂದ. ಅದು ಸೈಡ್ ನೋಡ್ಬೋದು ನೀವು, ಮೀಟ್ ಹಲಸಂದಿ ಇದೆ, ಹಾಗೆ ಎದುರುಗಡೆ ಮುಂದೆ ಹೋಗಿ ಹಗಲಿದೆ, ಅದ್ರ ಪಕ್ಕದಲ್ಲಿ ನೋಡಿ ಹೀರೆ ಇದೆ, ಅದ್ರ ಪಕ್ಕದಲ್ಲಿ ನೋಡಿ ಬದನೆ ಇದೆ. ಹೀಗೆ ಒಂದೊಂದು ಬೆಳೆ ನೀವು ಸಾಲ ನೋಡ್ಬೋದು. ಒಂದು ಚವಳೆ ನೋಡ್ಬೋದು, ಯಾವ ಜಾತಿಯ ಬೆಳೆ ನೋಡ್ತೀರಾ ಹೊಲದಲ್ಲಿದೆ. ಇದು ಚೀಯಾ ಅಂತ ಹೇಳಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ಕಳ ದೋರ್ಸ ನನಗೆ. ಇದೊಂದು ಚೀಯಾ, ಮತ್ತೊಂದು ಟೆಪ್ಪು ಅಂತ ಹೇಳಿ, ಎರಡು ಬೆಳೆ ತಂದರು. ಅದು ಯುತೋಪಿಯದಂತೆ. ಅದು ಟೆಪ್ಪು ಅಂದರೆ 50,000 ರೂಪಾಯಿ ಕ್ವಿಂಟಲ್ ಒಂದು ಕ್ವಿಂಟಲಿಗೆ. ಅದು 2.5 ತಿಂಗಳಿಗೆ ಕಟಾವಾಗುತ್ತೆ. 2.5 ತಿಂಗಳು ಬರೀ ಬೆಳೆ ಅಗಿ ಹಾಕಿ ನಟಿ ಮಾಡಬೇಕು. ನಟಿ ಮಾಡೋಕ್ಕೆ ತೇವಾಂಶ ಇದ್ರೆ ಸಾಕು, ಅದಕ್ಕೆ ನೀರು ನಿಲ್ಲಿಸ್ಬೇಕಲ್ಲ. ಒಂದು 3 ಅಡಿ ಬೆಳೆ ಬೆಳೆಯುತ್ತೆ, ಅದು ದೊಡ್ಡ ಲಾಭ ಅದು ರೈತರಿಗೆ. ಅದು ಈ ವರ್ಷ ಕದಂಬ ಇದು ಕೊರೋನಾ ಬಂದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ, ಹಂಗೆ ಈ ವರ್ಷ ನಾ ಯಾರು ಮಾಡಿಲ್ಲ. ಇದು ಎರಡನೇದು ಚೀಯಾ ಅಂತ ಹೇಳಿ, ಇದನ್ನು ಕೂಡ ಅವರೇ ತಂದು ಕೊಟ್ಟಿದ್ರು. ಇದು ನೋಡಿ ಎಕರೆ ಕೆಜಿಗೆ 60 ರೂಪಾಯಿ ಇದು ಒಂದು ಕೆಜಿ ಬೀಜಕ್ಕೆ. ಇದನ್ನು ನಾನು ಹಂಗೆ ನೋಡ್ಲಿಕ್ಕೆ ಸ್ಯಾಂಪಲ್ಲಿ ಬರೋದಿಲ್ಲ. ನಮ್ಮ ಹೊಲದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಓಡ್ ದಾರಿ ಇದೆ, ಅಲ್ಲಿ ಯಾವ್ಯಾವ ಜಾಗ ಯಾವ್ದು ಬರ್ತೈತಿ, ಹಂಗೆ ಎಲ್ಲದೂ ನಟಿ ಮಾಡ್ತೈತೆ. ವರ್ಷ ಒಂದು 25-30 ಕೆಜಿ ಉಂಡಾಕಂತೇನೆ. ಇದನ್ನು ಕದಂಬಕ್ಕೆ ಹೋಗಿ ಕೊಟ್ಟರೆ ಒಂದು 1.5-2 ಸಾವಿರ ರೂಪಾಯಿ ಇದ್ರ ಬರುತ್ತೆ. ಅದು ಖಾಲಿ ವೇಸ್ಟ್. ನಾವೆಲ್ಲಿ ನಿಲ್ಲ ಜಾಗ ಉಗುಳ ಜಾಗ ಅಂತಲ್ಲಿ ಮಾಡೋಂಥ ಬೆಳೆ ಇದು. ಸುಮ್ಮನೆ ಬಿಟ್ಟರೆ ಹುಲ್ಲು ಬೆಳಿತೈತಿ, ನಮಗೂ ಒಳ್ಳೆ ರೈತನಿಗೆ ಭಯ ಅನಿಸ್ತೈತಿ. ಈಗ ಒಂದು ಬೆಳೆ ಇತ್ತು ನಾವು ಕಳಿತಕ್ಕಂಥವಿ, ಆ ಬುಡ್ದ ಒಳ್ಳೆಕ್ಕೂ ಒಂದು ಖುಷಿ ಅನಿಸ್ತೈತಿ. ಅದನ್ನು ರೈತರು ಮೊದಲೇ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಭಾಳ ಚಲೋದು.
3: ಓಕೆ ಸರ್, ನಿಜವಾಗ್ಲೂ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿರುವಂತಹ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಾ. ನೋಡಿ, ಕೃಷಿನಲ್ಲಿ ರೈತರು ಒಂದಕ್ಕೆ ಸೀಮಿತ ಆಗಿಬಿಟ್ರೆ ಅಲ್ಲಿ ಕೈ ಸುಟ್ಕೊಳ್ಳೋದು ಬಹಳ ಆಗುತ್ತೆ. ಯಾಕಂದರೆ ಒಂದು ಬೆಳೆ ಬರಲಿಲ್ಲ ಅಂತಂದರೆ ಅದರಿಂದ ಲಾಸ್ ಆಗುತ್ತೆ, ಮತ್ತು ರೈತರಿಗೆ ಯಾವುದೇ ರೀತಿ ಲಾಭನೂ ಸಿಗಲ್ಲ, ಮತ್ತು ಆ ಬೆಳೆದಿರುವಂತಹ ಬೆಳೆಯ ಅಸಲು ಕೂಡ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏನು ಬಹು ಬೆಳೆ ಪದ್ಧತಿಯನ್ನು ಮಾಡಿಕೊಂಡಾಗ ಅಥವಾ ಸಮಗ್ರ ಕೃಷಿಯನ್ನು ಮಾಡಿದಂತಹ ಸಮಯದಲ್ಲಿ ಸೊ ನಾವು ಕೃಷಿಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಹನುಮಂತಪ್ಪ ಅವರ ಕೃಷಿ ಭೂಮಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಹನುಮಂತಪ್ಪ ಅವ್ರ ಜೊತೆಗೆ. ಹನುಮಂತಪ್ಪ ಅವರು ಒಂದೇ ಬೆಳೆಗೆ ಸೀಮಿತವಾಗದೆ ಹಲವಾರು ಬೆಳೆಗಳನ್ನು ಮಾಡಿಕೊಂಡು ಬಹುಬೆಳೆ ಪದ್ಧತಿನಲ್ಲಿ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಹಾಗೆ ಹೂವು, ಹಣ್ಣು ಮತ್ತು ತರಕಾರಿ, ಸೊಪ್ಪು ಈ ಥರದನ್ನೆಲ್ಲ ಕೂಡ ಬೆಳ್ಕೊಂಡು ಉತ್ತಮವಾದಂತಹ ಆದಾಯವನ್ನು ಗಳಿಸಿದ್ದಾರೆ. ಆಗಲೇ ಅವರು ಹೇಳಿದಾಗೆ ರಾಗಿ ಬೆಳೆಯೋದ್ರ ಬಗ್ಗೆ ಹೇಳ್ತಾಯಿದ್ರು, ಬೇಳೆಕಾಳುಗಳನ್ನು ಬೆಳೆಯೋದ್ರ ಬಗ್ಗೆ ಹೇಳ್ತಾಯಿದ್ರು. ಸೊ ಹೀಗೆ ಅವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ವಿಭಿನ್ನತೆಯನ್ನು ನೋಡ್ಬೋದು. ಹಾಗೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಬೆಳೆಗಳನ್ನ ಕೃಷಿ ಭೂಮಿನಲ್ಲಿ ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ಈ ರೀತಿಯ ಒಂದು ಕೃಷಿಯನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಹೇಗೆ ಅವುಗಳನ್ನ ಮೇಂಟೈನ್ ಮಾಡ್ತಾರೆ, ಸೊ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿನ ನೀವು ಕೂಡ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಹನುಮಂತಪ್ಪ ಅವ್ರನ್ನ ಸ್ವಾಗತಿಸೋಣ. ಹಾಗೆ ನೀವು ಕೂಡ ಈ ರೀತಿಯಲ್ಲಿ ವಿಶೇಷ ಪದ್ಧತಿನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರೆ ಕೃಷಿನಲ್ಲಿ ನಿಮ್ಮ ಅನುಭವಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಬಹುದು. ನಮ್ಮ ಸಂಖ್ಯೆ 9686090 9627. ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನನಗಿರುವಂತಹ ಪ್ರಶ್ನೆ ಏನಂತಂದ್ರೆ, ಈಗ ನೀವು ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಇರೋದ್ರಿಂದ, ಸೊ ಮಳೆಯಾಶ್ರಿತ ಪ್ರದೇಶದಲ್ಲೇ ಇದ್ಕೊಂಡು ಇಷ್ಟೊಂದು ಬೆಳೆಗಳನ್ನ ಮಾಡ್ತಾ ಇದ್ರ, ಹೇಗೆ ಇದು ಸಾಧ್ಯ ಆಯಿತು, ಮತ್ತೆ ಆ ಬೆಳೆಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀರಾ, ಮತ್ತೆ ಬೆಳೆ ಮಾಡೋಕ್ಕಿಂತ ಮುಂಚೆ ಭೂಮಿಯ ಸಿದ್ಧತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಹೇಗೆ ಮಾಡ್ಕೊಳ್ತೀರಾ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಇರೋದು ನನಗೆ 3 ಎಕರೆ ಜಮೀನು ಎತ್ತು ಅಂತ, ಮತ್ತೆ ಮನೆಯಲ್ಲಿ ರೈತನಿಗೆ ಎತ್ತುಗಳು ಬೇಕು, ಯಾವ್ದು ಬೇಕು, ಇದು ಬೇಕು, ಎಲ್ಲ ಕಟ್ಟಿಗೆ ಬೇಕು. ಆದ್ರೆ ನನ್ನ ಮೇಲೆ ಎತ್ತುಗಳಿಲ್ಲ, ನಾ ಎಂದು ರೈತಾಪಿ ಮಾಡಿದ್ದೇನೆ 35 ವರ್ಷ, ನನಗೆ ಎತ್ತುಗಳಿಲ್ಲ. ನನ್ನ ಹತ್ರ ಫಸ್ಟ್ ಮಳೆ ಬಿದ್ದಾಗ, ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಮಳೆ ಬೀಳುವ, ಮಳೆ ಬಿತ್ತವಾಗ ಒಂದ್ಸಲ ಟ್ಯಾಕ್ಟ್ರಿ ಹೂಡಿಸ್ಬಿಡ್ತೇನೆ. ಹೂಡಿಸಿದ ನಂತರ ಯಾವುದೇ ಎತ್ತು ಗಳೆ ಹೂ ಟ್ಯಾಕ್ಟ್ರಿ ಒಳಗ್ತಾರಲ್ಲ. ಇನ್ನು ನೋಡಿ ನಾನು ಏನು ಮಾಡ್ತೇನೆ ಅಂದರೆ, ನನಗೆ ಎಷ್ಟು ಅಗಲ ಬೇಕು, ಎಷ್ಟು ಉದ್ದ ಬೇಕು, ಆ ಲೆಕ್ಕದ ಒಂದು ಹುರಿ ಹಿಡ್ಕೊಂಡು ಉದ್ದ ಮಾರ್ಕ್ ಮಾಡ್ಕೊಂಡು ಆ ಗುಣಿ ಗುಣಿ ಹೊಡೆದು ಹತ್ತಿ ಬೀಜ ಹಾಕೋದಿರಲಿ, ಶೇಂಗಾ ಹಾಕೋದಿರಲಿ, ಅಥವಾ ಮೆಕ್ಕೆಜೋಳ ಹಾಕೋದಿರಲಿ, ಯಾವುದೇ ಬೆಳೆ ಮಾಡೋದಾದ್ರು ನಮ್ಮ ಸ್ವಂತ ಕೆಲಸ. ನಾವು ಮನೆಯವರು 5-6 ಮಂದಿ ಆಗ್ತೇವೆ, ಒಂದೊಂದು ಟೈಮ್ನಾಗ 1-2 ಆ ಕರ್ಕೊಂತೇವೆ ಎಲ್ಲ ಕೆಲಸ ನೀಗದೇ ಇದ್ದ ಕಾಲಕ್ಕೆ. ಇದು ಸಾಮಾನ್ಯ ಬಟನ್ ಸಾವಂತಿಗೆ ಅಂತೇವೆ ನಾವು. ಇದು ಕೇರಳ ಫಸ್ಟಿಗೆ ಬಂದು ನಾವು ತಗೊಂಬಂದಿದ್ದೇವೆ. ಈಗ 2 ವರ್ಷ ಸಾವಂತಿಗೆ ಆ ಕಡೆ ಹೋದ ವರ್ಷ ಮಾಡಿದ್ದೆ, ಈ ವರ್ಷ ಈ ಕಡೆ ಮಾಡ್ಕೊಂಡಿದ್ದೀನಿ. ಅದು ನಾವು ಸ್ವಲ್ಪ ಲೇಟ್ ಮಾಡ ಹಚ್ಚೋದು ಲೇಟ್ ಆಯಿತು, ಮಳೆ ನೋಡಿ ಹಚ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಬೆಳೆ ಲೇಟ್ ಆಯಿತು. ಇನ್ಮೇಲೆ ಹೂವು ಚೆನ್ನಾಗಿ ಬರುತ್ತೆ ನಮಗೆ. ಇದಿಷ್ಟೇ ಜಾಗದಲ್ಲಿ ನಾವು ಒಂದು 10,000 ರೂಪಾಯಿ ದುಡಿಮೆ ಮಾಡ್ತೀನಿ. ಬರೀ ಸಾವಂತಿಗೆ ಅನ್ನೋ ಹೆಸರಷ್ಟೇನ, ಇರೋದೊಂದು ಗುಂಟೆ ಜಾಗ ಇದೆ, ಒಂದು 10,000 ರೂಪಾಯಿ ಲಾಭ ಇದರಲ್ಲೇ ಸಿಗುತ್ತೆ ನನಗೆ. ಕೆಲಸ ಇಲ್ಲ, ದುಡಿಮೆ ಕೈ ಇಲ್ಲದ ಕೆಲಸ ಇದೆಲ್ಲ. ಆರಾಮ್ ತಕ್ಕಂಥ ಬೆಳೆ 9 ಇಂಚ್ ಅಂತರದಲ್ಲಿ ಗಿಡ ನಾಟಿ ಮಾಡ್ತೇವೆ. ಬೇರು ಆ ಬೇರು ಗಿಡ ಯಾವಾಗ ಬಂತು, ಸ್ವಲ್ಪ ಕಳೆ ತೆಗೆಯೋದು, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೇವೆ ಫಸ್ಟಿಗೆನ. ಆಮೇಲೆ ಸರ್ಕಾರಿ ಗೊಬ್ಬರ ಉಪಯೋಗಿಸ್ತೀನಿ. ಇದಕ್ಕೆ ಔಷಧಿ ಮಾತ್ರ ಬೇಕು, 15 ದಿವಸಕ್ಕೊಮ್ಮೆ ಒಂದು ಔಷಧಿ ಹೊಡ್ಕೊಳ್ಬೇಕು. ಔಷಧಿ ಹೊಡೆದಷ್ಟು ನೋಡಿ ಈ ಥರ ಹೂವು ಕ್ಲೀನ ದೊಡ್ಡ ದೊಡ್ಡ ಹೂವು ಮಗ್ಗಾಗಿ ಬರುತ್ತೆ. ಆದರೆ ಮನುಷ್ಯ ರೈತ ಮಾರಕ್ಕೆ ಇದನ್ನು ನಾವೇನು ಮಾಡ್ತೇವೆ ಅಂದರೆ, ಇಲ್ಲೇ ಬನವಾಸಿಯಲ್ಲೇ ಮಾರ್ಕೆಟಿಗೆ ಒಯ್ದು ಆ ಹೂವು ಮಾರೋಕ್ಕೆ ಕೊಟ್ಬಿಟ್ರೆ 250-500 ರೂಪಾಯಿ ಹೋಲ್ಸೇಲ್ ತಗೊಂತಾರೆ ಕೆ ಜಿ ಲೆಕ್ಕದಾಗ. ಒಂದು ಮೂಲೆಯಲ್ಲೇ ಒಂದು 40x40 ಒಂದು ಬಾ ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದೀನಿ. ಕೃಷಿ ಇಲಾಖೆಯಿಂದನೇ ಮಾಡಿಕೊಟ್ಟಾರೆ, 40x40 ಮಾಡಿದ್ದೀನಿ. ಇದು ಕೂಡ ನಮಗೆ ಏನಾಗುತ್ತೆ ಅಂದರೆ 2 ಲಾಭ. ಒಂದು, ನೀರು ಸಂಕರಣೆ ಮಾಡ್ಕೊಂಡು ನೀರು ನಮಗೆ ಅಲ್ಪ ಸ್ವಲ್ಪ ಬೆಳೆದಾಗ ನೀರು ಸಿಗುತ್ತೆ. ಎರಡನೇದು, ಕಳೆದ ವರ್ಷ ಮೀನು ಬಿಟ್ಟಿದ್ದೆ, ಈ ವರ್ಷವೂ ಮೀನು ಬಿಟ್ಟಿದ್ದೀನಿ, 2,000 ಮೀನು ಬಿಟ್ಟೇನೆ. ನನಗೆ ಒಂದು ಸಿಗೋದು ಒಂದು 500 ಮರಿ ಹೋಗಿರ್ತಾವೆ ಅದರಲ್ಲಿ. ನಮ್ಗೆ ಅಷ್ಟು ಮೀನು ಸಿಕ್ಕರು 1-3 ಕೆಜಿ ಮೀನು ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಬೆಳಗ್ಗೆ ಎದ್ದು ಸ್ವಲ್ಪ ಸಗಣಿ ತಂದು ಹೋಗಿತ್ತೀವಿ. ಎರಡನೇದು ನಮ್ಮದು ಫುಡ್ಡು, ಅದು ಇದು ಇಲಾಖೆಯಲ್ಲಿ ಹೇಳಿದ್ದನ್ನು ತಂದು ಮೇವೆಲ್ಲ ಹಾಕ್ತಾ ಇರ್ತೇವೆ. ಹಾಕೋದ್ರಿಂದ ಅದು ಸದ್ಯ ಏನು ಖರ್ಚಿನ ಕೆಲಸ ಇಲ್ಲ, ಆರಾಮ ಲಾಭ ರೈತನಿಗೆ. ಸ್ವಲ್ಪ ಶೇಂಗಾ ಹಾಕಿದ್ದೀನಿ, ಇದು ಕದ್ರಿ ವಿರೂಪಾಕ್ಷಿ ಅಂತ ಹೊಸ ತಳಿ, ಸ್ವಲ್ಪ ಲೇಟ್ ಆಗಿ ಕೊಟ್ಟದಕ್ಕೆ ಲೇಟ್ ಆಗಿದೆ. ನಮ್ಮ ಜವಾರಿ ಶೇಂಗಾ ನಾನು ಮಾಡಿದ್ದೇನೆ ಐತಲ್ಲ, ಈಗ ಒಂದು 2 ಕ್ವಿಂಟಲ್ ಮೇಲಾಗುತ್ತೆ, ಅಲ್ಲಿ ತೆಗೆದಿಟ್ಟೇನೆ ಚೀಲನ. ಜಗ ಭಾಳ ಎಕರೆ ಗಂಟ್ಲೆ ಹಾಕಿದ್ರೆ ಶೇಂಗಾ ಆಗೋಲ್ಲ. ಮನುಷ್ಯ ಆದವ 2 ಗುಂಟೆ 4 ಗುಂಟೆ ಏನು ಮಾಡ್ತಾನಲ್ಲ, ಅದು ಯಾವತ್ತೂ ಬೆಳೆ ಶಾಶ್ವತ ಬರುತ್ತೆ ನಮ್ಮ ಕೈಯಲ್ಲಿ. ಎಕರೆ ಗಂಟ್ಲೆ ಹಾಕೊಂಬಿಟ್ರೆ ಅದ್ರ ಬೇಜಬ್ದಾರಿ ಆಗುತ್ತೆ, ಕಳೆ ಗಿಡ ತೆಗಿಯೋಕ್ಕೆ ಸರಿಯಾಗಲ್ಲ, ಅದಕ್ಕೆ ಮಣ್ಣು ಕೊಡೋಕ್ಕಾಗಿರಲ್ಲ, ಹಾಗೆಲ್ಲ ಆಗುತ್ತೆ. ಇದು ನೋಡಿ, ಇನ್ನು ಇಷ್ಟ ಮಾಡೀನಿ ಈಗ ಶೇಂಗಾ. ಇದರಿಂದ ನೋಡಿ, ಒಂದು 15-20 ಸಾವಿರ ರೂಪಾಯಿ ಶೇಂಗಾ ಬೇಕಂತೆ ನಾನು ವರ್ಷನು. 3 ಕ್ವಿಂಟಲ್ ಶೇಂಗಾ 6x18, 5-6 ಸಾವಿರ ರೂಪಾಯಿ ಖರ್ಚು ಮಾಡಿ 12,000 ರೂಪಾಯಿ ಲಾಭ ತಾನೆ ರೈತನಿಗೆ. ರೈತ ಯಾಕ್ರಿ, ನಾವು ಬಡವಾಗ್ತಾನೆ. ನಾವು ಮಾಡೋ ವಿಧಾನಗಳು ಸರಿ ಇಟ್ಕೋಬೇಕು. ದೊಡ್ಡ ಇರಲಿ ಸಣ್ಣ ಇರಲಿ, ರೈತರು ಕೇಳಿಕೊಳ್ಳೋದು ಒಂದೇ ಮಾತನೆ ಅಂದರೆ, ಯಾವುದೇ ಬೆಳೆ ಮಾಡ್ಬೇಕಾದ್ರೂ ಅದಕ್ಕೊಂದು ಜಗ ಗುರುತು ಮಾಡ್ಕೋಬೇಕು. ಈ ವರ್ಷ ಈ ಬೆಳೆ ಎಲ್ಲಿ ಮಾಡಬೇಕು, ಆ ಬೆಳೆ ಎಲ್ಲಿ ಮಾಡಬೇಕು, ಯಾವ್ದು ಮಾಡಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದು ಮೊದಲೇ ನಿರ್ಧಾರ ಮಾಡ್ಕೋಬೇಕು. ಅದರಲ್ಲಿ ಕೋಳಿ ಸಾಕ್ಬೋದು ನಾವು, ಅಥವಾ ಮೀನು ಸಾಕ್ಬೋದು. ನೋಡಿಲ್ಲ, ಮೀನು ಸಾಕಿದ್ದೀನಿ ನಾನು. ಅದರಂತೆ ಮನೇಲಿ 5-6 ಆಕಳದೇವೆ. ಬೆಳೆ ಯಾವುದೇ ರೈತಿರಲಿ, ಭಾಳ ಎಕರೆ 10 ಎಕರೆ 20 ಎಕರೆ ಇದ್ರೆ ಆಸ್ತಿ ಅಲ್ಲ, 1 ಎಕರೆ 2 ಎಕರೆ ಇದ್ದು ಒಳ್ಳೆ ರೈತನೇ. ಅವನಿಗೆ ದುಡಿಲಿಕ್ಕೂ ಅಷ್ಟು ಖುಷಿ ಅನಿಸುತ್ತೆ, ಮಾಡಲಿಕ್ಕೂ ಮನಸ್ಸಿನಲ್ಲಿ ಛಲ ಬರಬೇಕು. ಯಾವ್ದಾರ ಒಂದು ಬೆಳೆ ಮಾಡಿ ಮನೆಗೆ ಹೋಗಿ ಕುಂತ ಬೆಳೆ ಬರೋಲ್ಲ, ಆ ಬೆಳೆಯಲ್ಲಿ ಒಂದರಿಂದ ನಾಲ್ಕು ಬೆಳೆ ಮಾಡ್ಕೋಬೇಕ್ರಪ್ಪ, ಮಾಡ್ಕೊಂಡ ತಾನೇ ಅವನು ರೈತ ಆಗೋದು. ಇವತ್ತು ನನಗೆ ಒಬ್ಬನೇ ಸಿಕ್ಕೈತಿ, ನಾವು ಒಬ್ಬನ ಸನ್ಮಾನ ಮಾಡಿಸ್ಕೊಂಡೇನೆ ಅಂತ ನನ್ನ ನೋಡಿ ನೀವು ಇರಬೇಡಿ. ನನ್ನಂಗೆ ಹಳ್ಳಿಗೆ ಪಕ್ಕ ಪಕ್ಕ ನನಗಿಂತ ಹೆಚ್ಚಿಗೆ ನೀವು ತಗೊಳ್ಳಿ, ನನಗೆ ನೋಡ್ಬೇಕು, ನನಗೂ ಇನ್ನೂ ಆಸೆ ಅದು ರೈತನಲ್ಲಿ ಇರ್ಬೇಕು ಅನ್ನೋ ಛಲ ಅದು. ನಮ್ಮ ಮಕ್ಕಳಿಗಾದ್ರೂ ಇದನ್ನೇ ಕಲಿಸ್ಬೇಕು ನಾವು. ನೋಡಿ, ಇವತ್ತು ಉದ್ಯೋಗಕ್ಕೆ ಹೋಗ್ತಾರೆ, ನೌಕರಿ ಮಾಡ್ತಾರೆ, ಎಷ್ಟು ವರ್ಷ, 35-40 ವರ್ಷ, ಮತ್ತು ಬರೋದು ಎಲ್ಲಿಗೆ ಅವರು ಮನೆಗೆ ತಾನೆ. ಅವತ್ತು ಬಂದಾಗ ಅವನಿಗೆ ಆಸ್ತಿ ಅಂತ ಇದ್ರೆ, ಅವ್ನು ಕಲ್ತದ್ದು ಏನರ ಒಂದಿದ್ರೆ ಮುಂದೆ ಅವ್ನು ದುಡ್ಕೊಂಡು ತಿಂತಾನೆ, ತನ್ನ ಮಕ್ಕಳಿಗೆ ಇದನ್ನು ಕಲಿಸ್ತಾನೆ. ಇದನ್ನು ನಾವು ರೈತರಾದ್ರೆ ಯಾವತ್ತೂ ಮರಿಬಾರ್ದು. ಭೂಮಿ ತಾಯಿ ನೆಮ್ಕೊಂಡವನೇ ಯಾವತ್ತೂ ಭೂಮಿ ಒಡೆಯನೇ, ಭೂಮಿ ತಾಯಿ ಯಾವತ್ತೂ ಬಂಜಲ್ಲ. ನಾವು ಮಾಡದೇ ಇದ್ರೆ ಬಂಜಿ, ನಾವು ಯಾವತ್ತು ಕೈ ಎತ್ತಿ ದುಡಿತಾ ಇರ್ತೇವೆ, ಕೈ ಎತ್ತಿ ಯಾವಾಗಲೂ ಕೊಡ್ತಾಳೆ. ನಾವು ರೈತರಾದ್ರೆ ಯಾವತ್ತು ಹಿಂಗೆ ಬೇಡಬಾರ್ದು, ಹಿಂಗೆ ಕೊಡಲು ಇಟ್ಕೋಬೇಕು ಮೊದಲೇ. ಅವತ್ತು ನಮಗೆ ಮನುಷ್ಯ ತಾಕವಿ ನಾವು ಏನಾರ ಒಂದು ಪರಿಹಾರ ಕೊಡ್ತಾರೆ ಅಂದರೆ ಎಷ್ಟು ಕೊಡ್ತಾರೆ ನಮ್ಗೆ? 5-10 ಸಾವಿರ ಕೊಡ್ತಾರೆ, ಯಾವ ಲೆಕ್ಕದ್ದು ಅಲ್ಲ. ಅದನ್ನೇ ನೀವು ಒಂದು ನ್ಯಾಯವಾದ ಬೆಲೆ ಕೊಡಿ, ಒಂದು ಜೋಳ ಆಯ್ತು ಯಾವುದೇ ಆಯ್ತು, ಇದನ್ನು ಬೇಡಿಕೆಡಿ ರೈತರು. ಮತ್ತು ನಮಗೆ ಎಲ್ಲ ಬೆಳೆಯಲ್ಲೇನು ಒಂದು ನಂಬಿಕೆಗಿಂತ 10 ಬೆಳೆ ಮಾಡಿದರೆ, ನಾವೆಲ್ಲ ರೈತರು ಒಂದಾಗಿದ್ರೆ, ಒಕ್ಕಟ್ಟಾಗಿದ್ರೆ, ದುಡಿದ್ರೆ, ಒಬ್ರಿಗಿಂತ ಒಬ್ರು ನೋಡಬೇಕು, ನಿಮ್ಮನ್ನು ನಾನು ನೋಡ್ಬೇಕು, ನಾನು ನೀನು ನೋಡ್ಬೇಕು, ನಾನು ಮಹಾರಾಷ್ಟ್ರ ಎಲ್ಲ ಹೋಗಿ ಬಂದೇನೆ ಬರೀ ಬೆಳೆ ನೋಡಲಿಕ್ಕೆ. ಆದರೆ ಅವ್ರು ಮಾಡಿದ್ದೇ ಬದಲಾವಣೆ, ನಾ ಮಾಡೋದು ಬದಲಾವಣೆ, ಅವ್ರು ಮಾಡಿದ್ದೆ ನಾವು ಇಲ್ಲಿ ಮಾಡೋಕೆ ಬರೋಲ್ಲ, ನಾವು ಅದರಲ್ಲೇ ಬದಲಾವಣೆ ಮಾಡ್ಕೋಬೇಕು. ನನಗೆ ಮಾಲತ್ತ ರೈತ ಆಗ್ತೇನೆ ಇಲ್ಲ ಅಂತ ಕನಸು ಕಂಡಿದ್ದೆ, ಆದರೆ ರೈತ ಆಗಲಿಕ್ಕೆ ಒಂದು ಕಾರಣ, ನಾನು ಯಾವತ್ತಾದರೂ ರೈತ ಆಗಲೇಬೇಕಂತ ಒಂದು ದುಡಿಬೇಕು ಅನ್ನೋ ಛಲ ಬಂತು. ಇದೊಂದು 3 ಎಕರೆ ಖರೀದಿ ಮಾಡ್ಕೊಂಡ ನಂತರ ಇಲ್ಲಿ ಮಾಡೋಕ್ಕಾಯ್ತು, 35-40 ಬೆಳೆ ಮಾಡ್ತಾ ಮಾಡ್ತಾ 60 ಬೆಳೆ ಮಾಡಿದೆ. ಅದನ್ನು ನೋಡ್ತಾ ನೋಡ್ತಾ 2011 ಪೂಜೆ ವೀರೇಂದ್ರ ಹೆಗಡೆಯವರೇ ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟರು. ಅದಕ್ಕಿಂತ ಪೂರ್ವದಲ್ಲಿ ಯಾರೂ ನಾನು ಮಾತಾಡಿಸಲಿಲ್ಲ, ಯಾರು ಗುರುತಿಸಲಿಲ್ಲ. ಅವ್ರು ಕೊಟ್ಟಿದ್ದೇ ಒಂದು ಸನ್ಮಾನ, ಅವರೆಲ್ಲರೂ ನೋಡಿ ಮೆಚ್ಚುಗೆ ಮಾಡಿದ್ದೇ ನನ್ನ ಬೆಳೆ. ಇವತ್ತು ನಾನು ಯಾರ ಹತ್ರ ಬೇಡಕ್ಕಂತ ಹೋಗಲಿಲ್ಲ, ಅವ್ರು ನೋಡಿದ್ರೆ ಯಾರಾದರೂ ಒಂದು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಾರಪ್ಪ ನಿಮ್ಗೆ ನಮ್ಮಲ್ಲಿ ಇಂಥ ಸನ್ಮಾನ ಮಾಡಿ ಕಳಿಸ್ತಂತ ಅವರಿಗೆ ಕರ್ಕೊಂಡು ಸನ್ಮಾನ ಮಾಡಿ ಕಳಿಸ್ತಾರೆ ಸರ್.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ, ಅವ್ರು ಮಾಡ್ತಾ ಇರುವಂತಹ ಈ ಕೃಷಿಯ ಜೊತೆಗೆ ಅವರ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ನೋಡಿ, ಒಂದೇ ಬೆಳೆಗೆ ಸೀಮಿತವಾಗಿದೆ ಕೃಷಿಕಲು, ಕೃಷಿನಲ್ಲಿ ಕೃಷಿಕರು ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇರಬೇಕು, ಹಾಗೆ ಬೇರೆ ಬೇರೆ ಕೃಷಿ ಭೂಮಿಗಳಿಗೆ ಕೂಡ ವಿಸಿಟ್ ಮಾಡ್ತಾ ಇದ್ರೆ, ಸೊ ಅಲ್ಲಿ ಕೂಡ ತಿಳ್ಕೊಳ್ಳುವಂತಹ ವಿಚಾರಗಳು ಸುಮಾರಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹನುಮಂತಪ್ಪ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು, ಹಾಗೆ ಅವರ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ರು. ಯಾವ ರೀತಿಯಲ್ಲಿ ರೈತರು ಕೃಷಿಯನ್ನು ಮಾಡಬೇಕು, ಹಾಗೆ ಕೃಷಿ ಭೂಮಿಯನ್ನು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಅವರು ಹೇಳ್ತಾ ಇದ್ರು. ನೋಡಿ, ನಾವೆಲ್ಲೋ ಸೈಡಲ್ಲಿರುವಂತಹ ಜಾಗವನ್ನು ಹಾಗೆ ಬಿಟ್ಟಿರ್ತೀವಿ, ಅಲ್ಲೂ ಕೂಡ ನಾವು ಬೆಳೆಗಳನ್ನು ಬೆಳ್ಕೊಂಡು ಒಂದಷ್ಟು ಸಣ್ಣ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಅವರ ಮಾತು. ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕು ಅಂತಂದರೆ ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಉಪಯುಕ್ತ ಆಗುತ್ತಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹನುಮಂತಪ್ಪ ಅವ್ರನ್ನ ಸ್ವಾಗತಿಸೋಣ. ಹನುಮಂತಪ್ಪ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಬೇರೆ ಬೇರೆ ಬೆಳೆಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಾ, ಮತ್ತೆ ಅವುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ, ಹಾಗೆ ನಿಮ್ಮ ಹೊಲದಲ್ಲಿ ಜೇನು ಕೂಡ ಸಾಕಾಣಿಕೆ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಇದರ ಜೊತೆಗೆ ಇನ್ನೂ ಏನೆಲ್ಲ ಇದೆ ವಿಶೇಷವಾಗಿ ನಿಮ್ಮ ಹೊಲದಲ್ಲಿ, ನಿಮ್ಮ ತೋಟದಲ್ಲಿ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ರೈತನಿಗೆ ಒಂದು 2 ಪೆಟ್ಟಿಗೆ ಜೇನು ಇಟ್ಕಂದ್ರೆ ಮತ್ತೆ ಇನ್ನೂ ದೊಡ್ಡ ಲಾಭ. ಜೇನಿದ್ದೆ ಜೇನ ಕಾರಣ ಏನು, ಇಡೀ ಬೆಳೆಯಲ್ಲಿ ಕುಂದಿರುತ್ತೆ, ಹೋಗಿ ಒಂದು ಹೂವಿಂದ ಒಂದು ಹೂವಿಗೆ ಹೋಗುತ್ತೆ, ಪರಾಗಸ ಚೆನ್ನಾಗಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಅದನ್ನು ನಾವು ಖಂಡಿತ ಯಾವತ್ತೂ ರೈತರು ಇದ್ದವರು ಮಾಡಬೇಕು. ಆದರೆ ಔಷಧಿ ಸಿಂಪಡಣೆ ಸ್ವಲ್ಪ ಕಮ್ಮಿ ಇರಬೇಕು ರೈತರಲ್ಲಿ. ಹೊಲದಲ್ಲಿ ಔಷಧಿ ಯಾವಾಗ ಕುಡಿದು ಜೇನು ತನ್ನಿಂತಾನ ಸಹಾಯಕ್ಕೆ ಬರುತ್ತೆ. ಔಷಧಿ ಸಿಂಪಡಣೆ ಯಾವ್ದು ಕಮ್ಮಿ ಮಾಡ್ತೇವೆ ಅಲ್ಲಿ ಜೇನು ಸುಖವಾಗಿರುತ್ತೆ, ಹೊಲದಲ್ಲಿ ಬೆಳೆನೂ ಒಂದು ಕಡೆ ಲಾಭ ಆಗೇ ಬರ್ತಾ ಇರುತ್ತೆ. ನನಗಿರೋದು 3 ಎಕರೆ ಜಮೀನು ಅಂತೇಳಿ, ಆ ಕಡೆ 2 ಎಕರೆ ರೋಡ್ ಮಧ್ಯೆ ಹೋಗ್ಬಿಟ್ಟಿದೆ, ಹಾಗೆ 1 ಎಕರೆ ಈ ಕಡೆ ಇದೆ. ಇದಕ್ಕೆ 1 ಎಕರೆಗೆ ಫುಲ್ಲು ಸೊಂಟಿ ಹಾಕಿದ್ದೀನಿ. ಸೊಂಟಿ ಮಧ್ಯೆ ಒಂದು ದಾರಿ ಇತ್ತು, ದಾರಿಯಲ್ಲಿ ಏನು ಮಾಡಿದ್ದೀನಿ, ಬದನೆ ಗಿಡ ಹಚ್ಚಿದ್ದೀನಿ. ಅದರಲ್ಲೇ ನಮ್ಮ ಬೆಂಗಳೂರು ಮೆಣಸು ಅಂತ ಮಾಡಿದ್ದೀನಿ, ಕಡ್ಡಿ ಮೆಣಸು ಅಂತ ಮಾಡಿದ್ದೀನಿ, ದಪ್ಪ ಮೆಣಸು ಅಂತ ಇದೆ, ಪಕ್ಕದಲ್ಲಿ ತೊಗರಿ ಇದೆ, ಅದರಲ್ಲಿ ಅಡಿಕೆ ಗಿಡ ನಾಟಿ ಮಾಡಿದ್ದೀನಿ. ಸುತ್ತಲೂ ಸೈಡಿಗೆ ಹಿರಿಬಳ್ಳಿ ಇದೆ. ಹಿರಿಬಳ್ಳಿ ನೋಡಿ, ದೊಡ್ಡ ಯಾವುದಕ್ಕೂ ನಮ್ಮ ಲಾಸ್ ಆಗೋಲ್ಲ, ಕೆಲಸಕ್ಕೂ ತೊಂದರೆ ಆಗಬಾರ್ದು, ಬೆಳೆನೂ ಕಮ್ಮಿ ಎಲ್ಲ ಮಾಡ್ಕೋಬಾರ್ದು, ಬೆಳೆನೂ ತಗೋಬೇಕು. ಅದರಿಂದ ಇದರಲ್ಲಿ ಇದೇ ಒಂದು ಈಗ ಒಂದು 10 ಬೆಳೆ ಇದೆ ಸೊಂಟಿಯಲ್ಲಿ. ಈಗ ಮತ್ತು ಸೊಂಟಿಗೇನು ಕಮ್ಮಿ ಆಗಿಲ್ಲ, ಸೊಂಟಿ ರಂಗ ಇದೆ. ಇದರಲ್ಲಿ ಅಂಬೆ ಕೊಂಬು ಇಂತಿದೆ, ಉಪ್ಪಿನಕಾಯಿ ಸೊಂಟಿ ಇದೆ, ಆಮೇಲೆ ಅರಿಶಿಣ ಇದೆ. ಆದರೆ ಸೊಂಟಿ ಕೇಳೋಕೆ ನಮಗೇನಾಗಬೇಕು, ಸ್ವಲ್ಪ ಮಾರ್ಕೆಟ್ ಕಾಯ್ತೀವಿ. ಅದ್ರ ಮಧ್ಯೆ ಮೆಣಸು ಗಿಣಸು ಏನು ಬೇಕು, ನಾವು ಮೆಣಸು ಯಾವ್ಯಾವ ಬರ್ತಾವೆ ಮೆಣ್ಣು ಬಿಡಿಸ್ ಬಿಡಿಸಲೇಬೇಕು. ಬದನೆಕಾಯಿ ವಾರ ವಾರ ಕೊಯ್ತಾ ಇರಲೇಬೇಕು. ಹಸಿಮೆಣಸು ಸಂತಿ ಮಾಡೋದನ್ನ ಸಂತಿ ವಾರ ವಾರ ಕೊಯ್ತಾ ಇರ್ತೇವೆ, ಅದನ್ನು ಕೂಡ ಯಾವುದು ಇಡೋಲ್ಲ. ಎಲ್ಲ ಸೇರಿಸ್ಕೊಂಡು ವಾರದ 3 ಸಲ ತರಕಾರಿ ಕೊಯ್ದ್ರು ನಾವು. ನಮ್ಮ ಮನೆಯವರ ಕುಂತು ಮಾರೋದ್ರಿಂದ ನಮಗೆ 1-4 ಲಕ್ಷ ಭೂಮಿ ತರಕಾರಿಯಲ್ಲಿ ಆಗುತ್ತೆ. ಸ್ವಲ್ಪ ಸೈಡಿಗೆ ನೋಡಿರಿ, ನಿಮ್ಮ ಹಾಗಲಕಾಯಿ ಅಂತ ಇದೆ. ಇದು ಹಾಗಲಕಾಯಿ ಅಂದರೆ ನಿಮ್ಮ ಈ ಸಂತೆ ಬರೋ ಬೀಜ ಅಲ್ಲ, ಗೇಡದ್ದನ್ ಕಾಯಿ ಗುಮ್ಟಕಾಯಿ ಬರುತ್ತೆ. ಇದು ಕೈ ಕಮ್ಮಿ, ನಮ್ಮ ಸ್ವಂತ ಬೀಜ. ಮತ್ತು ಮಾರ್ಕೆಟ್ನೆಲ್ಲ ರೈತರು ಆಫೀಸರು ಹುಡುಕಿ ನಿಲ್ತಾರೆ ನಮ್ಮನೆ ತರಕಾರಿನ. ಕಾರಣ ಏನು, ಯಾವುದೇ ತರಕಾರಿ ಇದ್ರೂ ಪ್ರೆಸ್ ಆಗಿ ಹೋಯ್ತಿದ್ದೇವಲ್ಲ, ನಮ್ಮ ಮನೆಯವರ ಕುಂತು ಮಾಡೋದ್ರಿಂದ ಎಂತೆಂಥ ಆಫೀಸರು ಇಲ್ಲಿ ಹೊಲಕ್ಕೆ ಬರ್ತಾರೆ ತರಕಾರಿ ಕೊಡಿ ಅಂತೇಳಿ. ಆ ರೀತಿ ಮಾಡೋದ್ರಿಂದ ರೈತನಿಗೆ ಎಲ್ಲರಿಂದ ಲಾಭನೇ. ಏನು ಮಾಡ್ಕೋ, ರೋಡ್ ಬಿಟ್ಟು ಸೈಡಿಗೆ ಬಿಟ್ಕೋಬೇಕು. ಆ ಸೈಡಿಗೆ ನೋಡಿ, ಇದರಲ್ಲಿ ಬರೀ ಉದ್ದಕ್ಕೊಂದು ಬಳ್ಳಿ ಹಾಕ್ತಾವಪ್ಪ, ಒಂದು 25-30 ಬುಡ ಬಳ್ಳಿ ಹಾಕೊಂಬಿಟ್ರೆ 25 ಕೆಜಿ ಕೈಯಾಗಿ ರೊಕ್ಕ ಐತೆ ಅಂತಾರೆ. ದುಡ್ಡು ಇದ್ದಂಗೆ ಅದು ಒಂಥರ ಹೈನುಗಾರಿಕೆ ಇದ್ದಂಗೆ ತರಕಾರಿ ಅಂದರೆ. ಇವತ್ತು ನಮ್ಮ ಮೀಟ್ ಹಲಸಂದಿ ನೋಡ್ತಿರೋ, ಒಂದು ಹೀರಿ ಬಳ್ಳಿ ನೋಡ್ತಿರೋ, ಒಂದು ಸೈಡ್ ಅಂಗಿಕಾಶಿ ನೋಡ್ತಿರೋ, ಎಲ್ಲ ಬೆಳೆನೂ. ಒಂದು ಕಡೆ 3 ಸಂವಂತಿ ಇದೆ, 2 ಸಂವಂತಿ ಇದೆ, ಹೀಗೆ ಒಂದೊಂದು ಕಡೆ ಹೋರು ಒಂದೊಂದು ಬೆಳೆ. ಇನ್ನೆಲ್ಲವೂ ಶ್ಯಾಂಪಲಿ ಒಂದು ಗಿಡ ಎರಡು ಗಿಡ ದಯವಿಟ್ಟು ಯಾರು ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ. ಒಂದು ಗಿಡ ಎರಡು ಗಿಡ ಯಾವುದು ಬೆಳೆ ಮಾಡಲಿಲ್ಲ ನಾನು, ನೋಡ್ಲಿಕ್ಕೆ ತೋರಿಸ್ಲಿಕ್ಕೆಲ್ಲ. ನನಗೆ ಒಂದು ಬೆಳೆ ಇದ್ದರೆ ಅದರೊಂದು 25 ಕೆಜಿ ಸಿಗಬೇಕು, ಅದು ನನ್ನ ಲೆಕ್ಕದ ಬೆಳೆ. ಇಲ್ಲ ಅಂದರೆ ಅಂತ ಹಂಗೆ ಲೆಕ್ಕ ಮಾಡಿ 100 ಬೆಳೆ ಇದಾವೆ ಇವತ್ತು. 100 ಗಿಡದ ಲೆಕ್ಕ ಅಲ್ಲ, ರೈತನಿಗೆ ಒಂದು 25 ಕೆಜಿ ಸಿಗ್ಬೇಕು ಆ ಬೆಳೆಗೆ, ಆ ಸಿಕ್ಕರೆ ಮಾತ್ರ ರೈತನಿಗೆ ಲಾಭ. ಇದು ಹತ್ತಿ ಗಿಡ. ಹತ್ತಿ ಅಂದರೆ ಮೊದಲು ಏನು ಮಾಡ್ತಿದ್ದೆ, ನಾವು DCH ಬೆಳೀತಿದ್ದೆ 10 ವರ್ಷ ಹಿಂದೆ. ಅವಾಗ ಎಲ್ಲರೂ ರೈತರು ಬೆಳೆಯೋರು, ಹತ್ತಿ ನಾನು ಬೆಳೀತಿದ್ದೆ. ಅವತ್ತು ಹತ್ತಿ ಎಲ್ಲರೂ ಬಿಟ್ಬಿಟ್ರು. ಇವತ್ತು ಎಲ್ಲ ಪ್ರತಿಯೊಂದು ಜೋಳ ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಮರೆ ಹೋಗ್ಬಿಟ್ಟಿದ್ದಾರೆ. ನಾನು ಹಂಗಲ್ಲ, ಇವತ್ತಿಗೂ ಹತ್ತಿ ಬೆಳೆದು ಬಿಟ್ಟಿಲ್ಲ. ಇದು ಕನಕ BT ಅಂತ ಈ ವರ್ಷ 2 ವರ್ಷನ ಹಾಕ್ತಾ ಇದ್ದೀನಿ. ಇದಕ್ಕೆ ರೋಗ ಕಮ್ಮಿ, ಭಾಳ ಕಮ್ಮಿ. 2-3 ಔಷಧಿ ಹೊಡ್ಕಂದ್ರೆ ಮುಗೀತು. ವರ್ಷ 1/2 ಕೆಜಿ ಬೀಜ ಹಾಕ್ತೇನೆ, 6-8 ಕ್ವಿಂಟಲ್ ಹತ್ತಿ ನೀವಾಳ ತಕ್ಕಂತ ಇರ್ತೇನೆ. ಆದರೆ ವರ್ಷ ಹತ್ತಿ ರೇಟ್ ಕಮ್ಮಿ ಇರೋದು. ಈ ವರ್ಷ ದೇವ್ರದಿಂದ ಸ್ವಲ್ಪ ಹತ್ತಿ ರೇಟು ಜಾಸ್ತಿ ಇದೆ. ಇನ್ನೂ ಒಂದು 50 ರೂಪಾಯಿ ವರ್ಷ ಎಲ್ಲ ಬೆಳೆ ಮೇಲೆ ಜಾಸ್ತಿ ಆಗ್ಬೋದು ಅನ್ನೋ ನನ್ನ ಆಸೆ. ನಾವು 3 ಸಂತೆ ಅಂತ ಮಾಡಿದ್ದೆ ಮೊದಲಿಗೆ. 3 ಸಂತೆ ಒಂದು 40-50 ದಿನಕ್ಕೆ ಕಾಯಿ ಬರುತ್ತೆ, 1 ತಿಂಗಳಿಗೆ ಕಾಯಿ ಮುಗಿದು ಹೋಗುತ್ತೆ. ಅದು ಮುಗಿದ ನಂತರ ಮತ್ತೆ 2ನೇ ಮಾಡಿದೆ, ಬುಡದಲ್ಲಿ ಮತ್ತೆ 2 ಸಂತಿ ಬೆಳ್ಳಿ ಹಾಕಿದ್ದೀನಿ. ಒಂದು ಸೈಡು ಹೀರಿ ಬೆಳ್ಳಿ ಹಾಕಿನಿ, ಒಂದು ಸರ್ತಿ ಸೈಡು ಹಗಲು 2 ಸಂತಿ ಹಾಕಿದ್ದೀನಿ. ಈಗ ಆ ಬೆಳೆ ಹೋಗೋಮಟ್ಟ ಇದು ಲಾಭದಾಯ ತಾನೇ ನಮ್ಗೆ. ಒಂದು ಬೆಳೆ ನಿಮ್ಕೊಂಡ್ಬಿಟ್ಟಿದ್ರೆ ಒಂದೇ ಬೆಳೆಗೆ ಹೋಗುತ್ತೆ. ಈಗ ಶೇಂಗಾ ಕಿತ್ತಿದ್ದೀನಿ, ಮತ್ತೆ ಅದಕ್ಕೆ ಮಡಿಕೆ ಹಾಕ್ತೇನೆ. ಈಗ ಅದಕ್ಕೆ ಮಡಿಕೆ ಹಾಕಿ ಅಂತೀನಿ. ಯಾವ ಜಗನು ಇನ್ನೂ 2-3 ತಿಂಗಳು ಖಾಲಿ ಇಡೋಲ್ಲ. ಒಂದರಿಂದ ಒಂದು ಯಾವುದು ಬೆಳೆಯತಕ್ಕಂತ ಹೋಗ್ತಾ ಇರ್ತೇನೆ. ಹತ್ತಿಯಲ್ಲಿ ಒಂದೇ ಬೆಳೆ ಇಲ್ಲ, ಹತ್ತಿಯಲ್ಲೇ ಒಂದು ಗೊನೆಯವರಿದೆ, ಒಂದು ಸಿಡಿಯವರಿದೆ, ಒಂದು ಮೀಟ್ ಹಲ್ಸ್ ಇದೆ, ಅದ್ರ ಪಕ್ಕದಲ್ಲೇ ಹಗಲಿದೆ, ಮತ್ತು ಅದ್ರ ಮಧ್ಯೆ ನೋಡಿ ಟೊಮೆಟೊ ಇದೆ, ಸೈಡ್ಗೆಲ್ಲ ಉದ್ದು ಟೊಮೆಟೊ ಇದೆ, ಅದ್ರ ಮಧ್ಯೆ ಕೆಕ್ರಲ್ ಬೆಳೆ, ಇಬ್ಬುಳ ಅಂತೀರೋ ಕೆಕ್ರಿಕೆ ಹಣ್ಣು ಅಂತೀರೋ ಗೊತ್ತಿಲ್ಲ. ಇವು ಒಂದು 50 ಬೆಳೆದ್ರೆ ಒಂದು ನಾನು 200-300 ಹಣ್ಣು ಕೊಯ್ತೇನೆ ವಾರದಾಗ. ಒಂದು 10-15 ಹಣ್ಣು ಬರ್ತಾ ಇರ್ತವೆ, ಅವ್ನು ಕೊಯ್ದೆಲ್ಲ ಇಲ್ಲೇ 75-60-70 ಹಿಂಗೆ ರೈತರು ಬಂದು ಬಂದು ಇಲ್ಲೇ ಹೋಯ್ಕೊಂತಾರೆ. ಆಫೀಸರೆಲ್ಲ ಹೊಲಕ್ಕೆ ಬರ್ತಾರೆ ಕೆಕ್ಕಲನ್ನು ತಿನ್ನಂಥವ್ರು. ಇದು ಒಂದು ದೊಡ್ಡ ಲಾಭನೇ. ಏನು ನೋಡಿ, ಖಾಲಿ ಜಾಗ, ಅದಕ್ಕೆ ಕೆಲಸ ಮಾಡೋಕ್ಕಿಲ್ಲ ನಾವು. ತನ್ನಿಂದ ತಾನು ಬಳ್ಳಿ ಹಬ್ಬಕ್ಕೆ ಅಂತೈತಿ, ಆ ಹತ್ತಿ ಗಿಡಕ್ಕೂ ತ್ರಾಸು ಕೊಡಲ್ಲ, ಹತ್ತಿ ಮ್ಯಾಲೆ ಇರ್ತೈತಿ, ಈಗ ನೆಲದಾಗ ಇರ್ತಿ ಕೆಕ್ರಿಕೆ ಬೆಳೆ. ಇದು ಒಂದು ದೊಡ್ಡ ಲಾಭ ಆಗಿ ಸಿಗುತ್ತೆ ನಮ್ಮ ರೈತ. ಈ ಕಡೆ ಮೆಕ್ಕೆಜೋಳ ಇದೆ, ಅದು ಕಾವೇರಿ ಅಂತೇಳಿ,

0: ಬಟ್ ಈ ರೀತಿ ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡಾಗ ಅಥವಾ ಸಮಗ್ರ ಕೃಷಿಯನ್ನು ಮಾಡಿಕೊಂಡಾಗ ಅದರಲ್ಲಿ ಉತ್ತಮವಾದಂತಹ ಆದಾಯದ ಜೊತೆಗೆ ಇಳುವರಿ ಕೂಡ ಪಡ್ಕೊಳ್ಬೋದು, ಮತ್ತು ಎಲ್ಲೂ ಕೂಡ ಲಾಸ್ ಆಯಿತು ಅನ್ನುವಂತಹ ಪ್ರಸಂಗ ಬರೋದಿಲ್ಲ, ಮತ್ತು ಮನೆಗೂ ಕೂಡ ನಾವು ಸಾವಯವವಾಗಿ ಆರೋಗ್ಯಕರವಾದಂತಹ ಆಹಾರ ಪದಾರ್ಥಗಳನ್ನ ಬೆಳ್ಕೊಂಡು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಕೃಷಿ ಮಾಡುವಂಥವ್ರು ಎಲ್ಲರೂ ಕೂಡ ಈ ರೀತಿಯಲ್ಲಿ ಬಹುಬೆಳೆ ಪದ್ಧತಿಗಳನ್ನ ಅಥವಾ ಸಮಗ್ರ ಕೃಷಿಯನ್ನು ಮಾಡಿದಾಗ ಸಮಗ್ರ ಕೃಷಿಯಲ್ಲಿ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕೃಷಿಯ ಅನುಭವದ ಮಾತುಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಹನುಮಂತಪ್ಪವರೇ ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ, ಕಾರ್ಯಕ್ರಮದಲ್ಲಿ ಮುಗಿಸ್ತಾಯಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮೊದಲು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲಿ ಉಳಿಯುವ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲಿ ಉಳಿಯುವ.

0: ಕೊಲ್ಲುವೆನು ಚಚ್ಚುವೆನು ಕಿಳದಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ತಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
2: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ?

0: ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ರೋಚಕವಾದ ರೇಡಿಯೋ ನಿರೂಪಣೆ 1938 ರೇಡಿಯೋ ರೂಪಕದ ರೋಚಕ ಘಟನೆಯನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 1938 ಮೊದಲು ಯಾವ ಮಾಧ್ಯಮಗಳು ಕೂಡ ಸಮಾಜದ ಮೇಲೆ ಅಷ್ಟೊಂದು ಪ್ರಭಾವ ಬೀರ್ತಾ ಇರಲಿಲ್ಲ. ಯಾಕೆಂದರೆ ಇವತ್ತಿನ ಹಾಗೆ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಟೆಲಿವಿಷನ್ಗಳು, ಈ ಯಾವ ಆಧುನಿಕ ಜಾಲದ ಅಬ್ಬರವಿರಲಿಲ್ಲ ಆವಾಗ. ಹಾಗಾಗಿ ರೇಡಿಯೋ ಅಂತಂದರೆ ಜನರು ಅಷ್ಟು ಖುಷಿಯಿಂದ, ಅಷ್ಟು ಕೌತುಕದಿಂದ ಅವರು ಕೇಳ್ತಾ ಇರ್ತಾರೆ. 1938 ಬೆಳಗಿನ ಆ ದಿನ ಆರ್ಸನ್ ವೆಲ್ಲಿಸ್ ಎಂಬ ನಿರೂಪಕ ಅನ್ಯಗ್ರಹ ಜೀವಿಗಳ ಬಗ್ಗೆ ಹೇಳ್ತಾ ಇರ್ತಾನೆ. ಅವನು ಏನು ಹೇಳ್ತಾ ಇರ್ತಾನೆ ಅಂತಂದರೆ, ಈ ಭೂಮಿಗೆ ಮಂಗಳ ಗ್ರಹದಿಂದ ಅನ್ಯಗ್ರಹಗಳ ಜೀವಿಗಳು ಬರ್ತಾ ಇದ್ದಾವೆ. ಆ ಅನ್ಯಗ್ರಹ ಜೀವಿಗಳು ಬಂದರೆ ಇಡೀ ಭೂಮಿಯ ಮೇಲಿನ ಎಲ್ಲ ಜೀವ ಜಂತುಗಳು, ಗಿಡಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ನಾಶ ಆಗುತ್ತೆ ಅನ್ನುವ ಒಂದು ಅವನ ಅಂತಿಮ ಮಾತುಗಳಾಗಿರುತ್ತೆ. ಭೂಗ್ರಹಕ್ಕೆ ಮಂಗಳ ಗ್ರಹದಿಂದ ಆಕ್ರಮಿಸಿದ ಸುದ್ದಿಯನ್ನು ಭೀಕರವಾಗಿ ಅವನು ನಿರೂಪಣೆ ಮಾಡಿರ್ತಾನೆ. ಆ ನಿರೂಪಣೆಯಲ್ಲಿ ಹಾರುವ ತಟ್ಟೆಗಳ ಬಗ್ಗೆ ವಿವರಣೆಗಳಿರುತ್ತೆ, ಅವುಗಳಿಂದ ಹೊರಹೊಮ್ಮುವ ಬೆಂಕಿಯ ಕಿರಣಗಳ ವಿವರಣೆ ಇರುತ್ತೆ, ಬೆಂಕಿಯ ಜ್ವಾಲೆಯ ವಿವರಣೆಗಳಿರುತ್ತೆ. ಒಟ್ಟಿನಲ್ಲಿ ಆ ಸುದ್ದಿಯನ್ನು ಕೇಳಿದ್ರೆ ಸಾಕು, ಮೈ ರೋಮಾಂಚನಗೊಳ್ಳುತ್ತೆ ಮತ್ತು ಜನಗಳು ಭಯಭೀತರಾಗ್ತಾರೆ. ಅಂಥ ಸುದ್ದಿ ಅದು. ಅನ್ಯಗ್ರಹ ಜೀವಿಗಳು ಭೂಗ್ರಹವನ್ನು ಪ್ರವೇಶಿಸಿ ಜನರನ್ನು ಭಯಭೀತಗೊಳಿಸುತ್ತವೆ ಅನ್ನುವ ಒಂದು ಉದ್ದೇಶ ಅವನ ರೂಪಕದ್ದಾಗಿರುತ್ತೆ. ಅನ್ಯಗ್ರಹ ಜೀವಿಗಳು ಭೂಗ್ರಹವನ್ನು ಪ್ರವೇಶಿಸಿ ಜನರನ್ನ ಭಯಭೀತಗೊಳಿಸಿರ್ತಕ್ಕಂಥ ಆ ಸುದ್ದಿ ಅಮೆರಿಕದ ಕೆಲವು ರಾಜ್ಯಗಳಲ್ಲಿ, ಅದರಲ್ಲೂ ನ್ಯೂ ಜರ್ಸಿಯ ಅಂತಕ್ಕಂಥ ರಾಜ್ಯದ ಉತ್ತರ ಭಾಗದಲ್ಲಿ ಜನ ಆ ಸುದ್ದಿಯನ್ನು ಕೇಳಿ ಅವರಲ್ಲಿ ನಡುಕ ಉಂಟಾಗುತ್ತೆ. ಶ್ರೋತೃಗಳೆಲ್ಲ ಇದೆಂಥ ಸುದ್ದಿಯಪ್ಪ ಇದು, ನಮಗೆಂಥ ಒಂದು ಭಯಾನಕವಾಗಿರ್ತಕ್ಕಂಥ ಒಂದು ಆಘಾತ ಬಂತು ಅಂತ ಹೇಳಿ ಅವರಲ್ಲಿ ಕಂಪನ ಶುರುವಾಗುತ್ತೆ, ನಡುಕ ಉಂಟಾಗುತ್ತೆ. ಅವರಲ್ಲಿ ಕೆಲವರು ಮನೆ ಬಿಟ್ಟು ಹೊರಗಡೆ ಓಡಿ ಬರ್ತಾರೆ, ಮತ್ತು ಊರಲ್ಲಿ ಏನೋ ಅನಾಹುತ ಆಗಿದೆ ಅಂತ ಹೇಳಿ ಭ್ರಮಿಸಿ ಜನಗಳು ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರು ಮಾಡ್ತಾರೆ. ಹೆದರಿ ಭಯಭೀತರಾಗಿರ್ತಕ್ಕಂಥ ಜನಗಳು ಪೊಲೀಸ್ ಸ್ಟೇಷನ್ಗಳಿಗೆ, ರೇಡಿಯೋ ಕೇಂದ್ರಗಳಿಗೆ, ಅವರು ಕರೆ ಮಾಡ್ತಾರೆ, ಏನಿದು ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಬರ್ತಾ ಇದ್ದಾವಲ್ಲ, ಮಂಗಳ ಗ್ರಹದಿಂದ ಬರ್ತಾ ಇದ್ದಾವಲ್ಲ, ಅವು ಏನು ಮಾಡ್ತವೆ, ಹೇಗೆ ಬರ್ತವೆ, ಇಂಥ ಅನೇಕ ಕುತೂಹಲದ ಪ್ರಶ್ನೆಗಳನ್ನು ಯಾರು ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತಾರೆ ಆ ರೇಡಿಯೋ ಕೇಂದ್ರಕ್ಕೆ ಪದೇ ಪದೇ ಕರೆಗಳು ಬರ್ತಾ ಇರುತ್ತೆ, ಟೆಲಿಫೋನ್ ಕರೆಗಳು ಬರ್ತಾ ಇರುತ್ತೆ. ಹೆಚ್ಚಾಗಿ ಬೀದಿಗಳಲ್ಲಿ ಕಾರು, ಬೈಕು, ಬಸ್ಸು, ಅಗ್ನಿಶಾಮಕ ದಳ ಅವರೆಲ್ಲ ಹೆಚ್ಚಾಗಿ ಓಡಾಡ್ತಾ ಇರ್ತಾರೆ, ಅಂದರೆ ರಸ್ತೆ ನಿಯಮಗಳನ್ನು ಪಾಲನೆ ಮಾಡದೇ ಓಡಾಡ್ತಾ ಇರ್ತಾರೆ, ಯಾಕೆಂದರೆ ಅವರಲ್ಲಿ ಭಯ ಉಂಟಾಗಿರುತ್ತೆ. ಹಾಗಾಗಿ ಅನೇಕ ಕಡೆ ಜಾಮ್ ಆಗುತ್ತೆ, ಕೆಲವು ಕಡೆ ಅಪಘಾತಗಳು ಕೂಡ ಆಗುತ್ತೆ. ಪೊಲೀಸರು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇ ಆಗಲ್ಲ, ಅವರು ಸೋತು ಹೋಗ್ತಾರೆ. ಏನಪ್ಪ ಇಷ್ಟೆಲ್ಲ ಅನಾಹುತಗಳು ಇದರಿಂದ ಆಗ್ತಾ ಇದೆ ಅಂತ ಅವರು ಕೂಡ ಭಯಭೀತರಾಗ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಅಮೆರಿಕದಲ್ಲಿ ಈ ಮಂಗಳ ಗ್ರಹದಿಂದ ಬರ್ತಕ್ಕಂಥ ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಭಾಳ ದೊಡ್ಡ ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನುವ ಒಂದು ಸುದ್ದಿ ಅಮೆರಿಕದ ಎಲ್ಲ ಕಡೆ ಹರಡಿ ಹೋಗುತ್ತೆ. ರೇಡಿಯೋ ಕೇಂದ್ರದವರು ಆರಂಭದಲ್ಲಿಯೇ ಒಂದು ಸುದ್ದಿಯನ್ನು ಹೇಳಿರ್ತಾರೆ, ಆದರೆ ಯಾವ ಶ್ರೋತೃಗಳು ಕೂಡ ರೇಡಿಯೋ ಕೇಳ್ತಕ್ಕಂಥವ್ರು ಕೂಡ ಅದರ ಕಡೆ ಗಮನ ಕೊಟ್ಟಿರೋದಿಲ್ಲ, ಅಂದರೆ ಅದು ರೂಪಕ ಅಂತ ಅನ್ನೋದನ್ನೇ ಮರೆತುಬಿಟ್ಟಿರ್ತಾರೆ ಅವರು. ಆ ಶ್ರೋತೃವರ್ಗದವರು ಇದು ನಿಜವಾಗ್ಲೂ ನಡೀತಾ ಇದೆ ಅನ್ನುವ ಒಂದು ಭ್ರಮೆಯನ್ನು ಮನಸ್ಸಿನಲ್ಲಿ ಹಾಕ್ಕೊಂಡಿರ್ತಾರೆ. ಹಾಗಾಗಿ ರೇಡಿಯೋ ರೂಪಕವನ್ನು ಮಾಡಿರ್ತಕ್ಕಂಥವನ ಚಾಕಚಕ್ಯತೆಯನ್ನು, ಮಾಂತ್ರಿಕತೆಯನ್ನು ನಾವು ಮೆಚ್ಚಲೇಬೇಕು. ಆ ರೇಡಿಯೋ ರೂಪಕವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅವನು ಎಚ್ ಜಿ ವೆಲ್ಸ್ರವರ ದ ವಾರ್ ಆಫ್ ದ ಪೀಸ್ ಕಾದಂಬರಿಯನ್ನು ಆಧರಿಸಿ ಆ ನಿರೂಪಣೆಯನ್ನು ಮಾಡಿರ್ತಾರೆ ಅವನು. ರೋಚಕವಾದ ನಿರೂಪಣೆ ಅದು. ಆಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಅಂದರೆ ಅದು ಅಷ್ಟು ಪರಿಣಾಮ ಬೀರುತ್ತಾ ಅನ್ನುವ ಒಂದು ಅನುಮಾನಗಳು ನಮಗೆ ಕಾಡುತ್ತಲ್ಲ, ಅದಕ್ಕೆ ಪ್ರಮುಖವಾದ ಕಾರಣ ಮತ್ತೊಂದು ಅಂದರೆ ಈಗಾಗಲೇ 1938 ಅಂತ ಹೇಳಿದೆ, ಎರಡನೇ ಮಹಾಯುದ್ಧ 1942ವರೆಗೂ ನಡೆಯುತ್ತೆ. ಕೆಲವು ದೇಶಗಳಲ್ಲಿ ಅದು ಭಾರೀ ಕೆಟ್ಟ ಪರಿಣಾಮಗಳನ್ನು ಮಾಡಿರುತ್ತೆ. ಅದು ಜನ ತುಂಬ ಭೀತಿಯಲ್ಲಿರ್ತಾರೆ, ಭಯದಲ್ಲಿರ್ತಾರೆ. ಹಾಗಾಗಿ ಮತ್ತೊಂದು ಆಘಾತ ಬಂದಿದೆಯಲ್ಲ ಅನ್ನೋ ಒಂದು ಭಯ ಅವರಿಗೆ ಕಾಡಲಿಕ್ಕೆ ಶುರುವಾಗುತ್ತೆ. ಒಂದು ಎರಡನೇ ಮಹಾಯುದ್ಧದ್ದು, ಇನ್ನೊಂದು ಅನ್ಯ ಗ್ರಹ ಜೀವಿಗಳು. ಹೀಗಾಗಿ ಒಟ್ಟಿನಲ್ಲಿ ಈ ರೇಡಿಯೋ ರೂಪಕ ಜನರ ಮನಸ್ಸಿನಲ್ಲಿ ಗಾಢ ಪರಿಣಾಮವನ್ನು ಬೀರುತ್ತೆ. ಈ ಘಟನೆಯ ನಂತರ ಪೆರು ದೇಶ, ಅಂದರೆ ಒಂದು ದೇಶ ಒಂದು ರೇಡಿಯೋ ಒಂದು ಘಟನೆಯನ್ನು ರೇಡಿಯೋದಲ್ಲಿ ರೇಡಿಯೋ ಕಾರ್ಯಕ್ರಮವಾಗಿ ರೂಪುಗೊಂಡ ಮೇಲೆ ಇನ್ನು ಕೆಲವು ಬೇರೆ ಬೇರೆ ದೇಶಗಳು ಕೂಡ ಅದೇ ರೂಪಕವನ್ನು ಪ್ರಸಾರ ಮಾಡುತ್ತೆ. ಅಂತ ಅದೇ ರೂಪಕವನ್ನು ಪ್ರಸಾರ ಮಾಡಿರ್ತಕ್ಕಂಥ ದೇಶಗಳಲ್ಲಿ ಪೆರು ಕೂಡ ಮುಖ್ಯ. ಪೆರು ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ರಂಗಮಂದಿರದಲ್ಲಿ ಸ್ಪೇನ್ ಭಾಷೆಯಲ್ಲಿ ಅದೇ ನಿರೂಪಣೆಯನ್ನು ಅವ್ರು ಮಾಡ್ತಾರೆ. ನಿರೂಪಕ ಬೇರೆ, ಬಟ್ ಅದೇ ಸ್ಟೈಲಲ್ಲಿ ಅದೇ ಶೈಲಿಯಲ್ಲಿ ಅದೇ ವಿಷಯವನ್ನು ಇಟ್ಕೊಂಡು ರೇಡಿಯೋ ಪ್ರಸಾರ ಆಗುತ್ತೆ. ಆ ರೇಡಿಯೋ ಪ್ರಸಾರ ಆದಾಗ ಒಂದು ರಂಗಮಂದಿರದಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಆ ನಿರೂಪಣೆಯನ್ನು ಕೇಳ್ತಾ ಇದು ಕೇಳೋದು ನೋಡೋದಲ್ಲ ಇದು, ಯಾಕೆಂದರೆ ಈಗಾಗಲೇ ಹೇಳಿದ್ದೀನಿ ನಾನು, ಆವಾಗ ಟೆಲಿವಿಷನ್ಗಳು ಇರಲಿಲ್ಲ ಅಂತ ಹೇಳಿ. ಅದೇ ರೂಪಕವನ್ನು ಜನ ಕೇಳಿ ಅವರು ರಂಗಮಂದಿರದ ಒಳಗಡೆ ಬೆಚ್ಚಿ ಬೀಳ್ತಾರೆ. ಬೆಚ್ಚಿ ಬಿದ್ದು ಏನು ಮಾಡ್ತಾರೆ ಅಂದರೆ, ಸಾವಿರಾರು ಜನ ಒಳಗಡೆ ಇದ್ರಲ್ಲ, ಒಂದೇ ಒಂದು ದೊಡ್ಡ ಡೋರ್ ಇರೋದ್ರಿಂದ ಅವರು ಅದ್ರ ಮೂಲಕ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಾವಿರಾರು ಜನ ಒಟ್ಟಿಗೆ ಹೊರಗಡೆ ಬರೋದು ಕಷ್ಟ ಆಗುತ್ತೆ, ನೂಕು ನುಗ್ಗಲು ಉಂಟಾಗುತ್ತೆ, ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ, ಒಟ್ಟು 15 ಜನ ಸಾವಿಗೀಡಾಗ್ತಾರೆ. ಆ ಲಿಮಾ ನಗರದಲ್ಲಿ ಕೂಡ ಒಂದು ದೊಡ್ಡ ಸುದ್ದಿ ಆಗುತ್ತೆ, ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಬಂದಿವೆ ಅಂತ ಹೇಳಿ. ಇದಾದಮೇಲೆ ಸುಮಾರು 2 ವರ್ಷಗಳ ನಂತರ 1940 ಅಂತ ಇಟ್ಕೊಂಡು 38 ಆದಮೇಲೆ 1940ರಲ್ಲಿ ಅದೇ ಪೂರ್ವ ಯುರೋಪಲ್ಲಿ ಇದೇ ರೇಡಿಯೋ ರೂಪಕ ಪ್ರಸಾರ ಆಗುತ್ತೆ. ಆ ಪ್ರದರ್ಶನದ ವೇಳೆಯಲ್ಲಿ ಕೂಡ ಅನೇಕ ಅನಾಹುತಗಳು ನಡೆಯುತ್ತೆ, ಘಟನೆಗಳು ನಡೆಯುತ್ತೆ, ಆದರೆ ಜನರಿಗೆ ಅಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಈ ರೇಡಿಯೋ ಸುದ್ದಿಗಳು ಇವು ಭ್ರಾಮಕ ಸುದ್ದಿಗಳು, ಅಷ್ಟೊಂದು ರೋಚಕವಾಗಿ ಹೇಳ್ತಕ್ಕಂಥ ಸುದ್ದಿಗಳಿವು, ನಿಜವಾದದ್ದಲ್ಲ ಅಂತ ಹೇಳಿ ಅವ್ರಿಗೆ ಆಗಲೇ ಗೊತ್ತಾಗಿರುತ್ತೆ. ಈ ಘಟನೆಯ ತಾತ್ಪರ್ಯ ಏನು ಅಂತ ನಾವು ಚಿಂತನೆ ಮಾಡಬೇಕಾಗಿದೆ. ಅಂದರೆ ರೇಡಿಯೋ ಎಷ್ಟು ಪರಿಣಾಮಕಾರಿಯಾಗಿ ಈ ಶ್ರೋತೃಗಳನ್ನು ಆಕರ್ಷಣೆ ಮಾಡಬಹುದು ಅಂತ ಹೇಳಿ. ಎರಡನೇದು ಅನ್ಯಗ್ರಹ ಜೀವಿಗಳು. ಅನ್ಯಗ್ರಹ ಜೀವಿಗಳು ಅಂದರೆ ನಮ್ಮ ಕಲ್ಪನೆಯ ಜೀವಿಗಳು. ಯಾಕೆಂದರೆ ಇದುವರೆಗೂ ನಾವು ಅನ್ಯಗ್ರಹ ಜೀವಿಗಳನ್ನು ನೋಡಿಲ್ಲ, ಬಂದಿರತಕ್ಕಂಥದ್ದನ್ನು ಕೂಡ ನೋಡಿಲ್ಲ. ನಾವು ಹಾರುವ ತಟ್ಟೆ ಇರ್ಬೋದು, ಬೆಂಕಿಯ ಚೆಂಡಿರ್ಬೋದು, ಅಥವಾ ವಿಚಿತ್ರವಾದ ಮುಖ, ಅವರಿಗೆ ಎರಡು ಕೊಂಬುಗಳು, ವಿಚಿತ್ರವಾದ ಕೆಂಡ ಕಾರ್ತಕ್ಕಂಥ ಕಣ್ಣುಗಳು, ಕೈಕಾಲುಗಳೇ ಇಲ್ಲದೆ ಇರತಕ್ಕಂಥ ದೇಹ, ಇಂಥವನ್ನೆಲ್ಲ ನೋಡಿದಾಗ ಈ ಅನ್ಯಗ್ರಹ ಜೀವಿಗಳ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯೇ ತುಂಬ ವಿಚಿತ್ರವಾದದ್ದು. ಅಂಥ ಕಲ್ಪನೆಯ ಮೂಲಕ ನಾವು ಅನ್ಯಗ್ರಹ ಜೀವಿಗಳನ್ನು ಇವತ್ತಿಗೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಆಗಾಗ ಬೇರೆ ಬೇರೆ ಸುದ್ದಿಗಳು ಕೂಡ ಪತ್ರಿಕೆಗಳಲ್ಲಿ ಹರಡ್ತಾ ಇರುತ್ತೆ. ಅನ್ಯಗ್ರಹ ಜೀವಿಗಳು ಡಿಸೆಂಬರಲ್ಲಿ ಬರುತ್ತೆ, ಸೆಪ್ಟೆಂಬರಲ್ಲಿ ಬರುತ್ತೆ, ಮನುಷ್ಯನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಹೇಳೋದಾದರೆ ಈ ಅನ್ಯಗ್ರಹ ಜೀವಿಗಳ ಒಂದು ರೂಪಕ ಏನು, ಅದು ಪ್ರಸಾರ ಆಯಿತು ಅಮೆರಿಕದಲ್ಲಿ, ಎಚ್ ಜಿ ವೆಲ್ಸ್ ರವರ ಕಾದಂಬರಿಯ ಮೂಲಕ ಆಧಾರಿತ ಒಂದು ಘಟನೆ ಇದೆಯಲ್ಲ, ಅದು ತುಂಬ ಜನರ ಮೇಲೆ ಪರಿಣಾಮ ಬೀರುತ್ತೆ. ಆವಾಗ ಟೆಲಿವಿಷನ್ ಇರಲಿಲ್ಲ, ರೇಡಿಯೋ ಎಷ್ಟು ಪ್ರಮುಖವಾಗಿತ್ತು ಅನ್ನೋದನ್ನು ನಾವು ಕಾಣ್ಬೋದು. ಈಗ ಮುಖ್ಯವಾಗಿ ನಾವು ರೇಡಿಯೋ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನವಾಗಿದೆ. ಆ ರೇಡಿಯೋದ ಮೂಲಕ ಯಾವುದೇ ಸುದ್ದಿ ಇರ್ಬೋದು, ಒಂದು ಹಾಡಿರ್ಬೋದು, ಒಂದು ಕತೆ ಇರ್ಬೋದು, ಒಂದು ನಾಟಕ ಇರ್ಬೋದು, ಎಲ್ಲ ಸುದ್ದಿಗಳನ್ನು ರೋಚಕವಾಗಿ ನಿರೂಪಣೆ ಮಾಡಿ ಜನರಲ್ಲಿ ಆಕರ್ಷಣೆಯನ್ನು ಉಂಟು ಮಾಡ್ಬೋದು ಅಂತ ಹೇಳ್ಬೋದು.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಧನಲಕ್ಷ್ಮಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ನಿಲ್ಲೆ ನೀನಲ್ಲೆ ಎನ್ನುವಂಥ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಸತ್ಯನಾರಾಯಣ ಬರೆದಿರುವಂತಹ ಒಂದು ರಚನೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. 1977

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀ ನನ್ನ ಗೆಲ್ಲಲಾರೆ ಚಿತ್ರದ ಒಂದು ಗೀತೆ, ನನ್ನ ನೀನು ಗೆಲ್ಲಲಾರೆ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ರಚನೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಮಂಜುಳ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ನಾ ಬಿಡಲಾರಿ ಎಂದು ನಿನ್ನ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಚಿತ್ರಕಥೆ ಬರೆದವರು ವಿ ಸೋಮಶೇಖರ್. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜನ್ಮ ಜನ್ಮದ ಅನುಬಂಧ ಎನ್ನುವಂತ ಒಂದು ಚಿತ್ರದ ಗೀತೆ. ಯಾವ ಶಿಲ್ಪಿ ಕಂಡ ಕನಸು ನೀನು ಎನ್ನುವಂತ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ್ ಶಂಕರ್ ಅವರ ಒಂದು ರಚನೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಜಯಮಲ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಚಿತ್ರಕಥೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಚಿತ್ರಕಥೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಿಮ್ಮಿಗಲ್ಲು ಚಿತ್ರದ ಗೀತೆ, ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ಎನ್ನುವಂತ ಈ ಒಂದು ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಚಿ ಉದಯ ಶಂಕರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಶ್ರೀಪ್ರಿಯ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನದಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಕನ್ನಡ ನಾಡಿನ ಜೀವನದಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಒಂದು ಗೀತೆ, ಆರ್ ಎನ್ ಜಯಗೋಪಾಲ್ ಬರೆದಿರುವಂಥ ಒಂದು ರಚನೆ, ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ. ಇದು 1996 ತೆರೆ ಕಂಡಿರುವಂಥ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಖುಷ್ಬು ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನ ಜೋಕಾಲಿ ಎನ್ನುವಂತ ಒಂದು ಚಿತ್ರದ ಗೀತೆ ಮಕ್ಕಳ ಮನವು. ಇದು BK ಸುಮಿತ್ರಾ ಅವರು ಹಾಡಿರುವಂತಹ ಒಂದು ಗೀತೆ. ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು ಚಿತ್ರಕಥೆ ಬರೆದವರು ಗೀತ ಪ್ರಿಯ. ಇದು 1972ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಗ್ಗು ಚಿತ್ರದ ಒಂದು ಗೀತೆ, ಚಂದಿರ ಬಂದು ನಕ್ಕಾಗ. ಈ ಒಂದು ಗೀತೆ, ಇದು ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1983 ತೆರೆ ಕಂಡಿರುವಂತ ಒಂದು ವರ್ಷ. ಜೈ ಜಗದೀಶ್ ವಿಜಯಲಕ್ಷ್ಮಿ ಸಿಂಗ್ ಅವರ ಒಂದು ನಟನೆಯ ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭೂಲೋಕದಲ್ಲಿ ಯಮರಾಜ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಎಂದೂ ಕಾಣದ ಬೆಳಕ ಕಂಡೆ ಎನ್ನುವಂತ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ದೊಡ್ಡ ರಂಗೇಗೌಡರ ಒಂದು ರಚನೆ, ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಲೋಕೇಶ್ ಹಾಗೂ ಅಂಜಲಿ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಿಗ್ಗು ಚಿತ್ರದ ಒಂದು ಗೀತೆ, ಬೆಳ್ಳಿಯ ತಾರೆ ಹಾಸಿ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಆರತಿ ಹಾಗೂ ಮಾಸ್ಟರ್ ಮಂಜುನಾಥ್ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದು 1983 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಬ್ರು ವಾಹನ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ಕಣ್ಣ ನೋಟದಲ್ಲಿ. ಈ ಒಂದು ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಬ್ಬ ಕಳ್ಳ ಚಿತ್ರದ ಗೀತೆ ಅರಳುತ್ತಿದೆ ಮೋಹ ಎನ್ನುವಂತಹ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ರಚನೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ದೊರ ಭಗವಾನ್ ಬರೆದಿರುವಂತ ಒಂದು ಚಿತ್ರಕತೆ. ಇದು 1979 ತೆರೆ ಕಂಡಿರುವಂತಹ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ನಾನಿರುವುದೇ ನಿನಗಾಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಒಲವಿನ ಗೆಳೆಯನೇ ನಿನಗೆ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದೇಶ್ ಶಂಕರ್ ಬರೆದಿರುವಂತಹ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಚಿತ್ರಕಥೆ ಎ ವಿ ಶೇಷಗಿರಿ ರಾವ್ ಅವರಿಂದ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ ಎಲ್ಲೆಲ್ಲಿ ನೋಡಲಿ ನಿನ್ನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ರಚನೆಯ ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1976ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು

0: ಸಂಕಷ್ಟವನ್ನ ಕಂಡುಕೊಂಡ ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
2: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
3: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: 나노.
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: भरतवर्षे भरतखण्डे जम्बूद्वीपे प्रथमपादे जयनाम संवत्सरे वैवस्वत मन्वन्तरे कलियुगे क्वलयुगे जैलुयुगे रैलुयुगे डीलुयुगे पॉलिटिक्स युगे इलेक्शन इलेक्शन शुभारंभम शुभतिथौ ನಿಮ್ಮ ಮತ ನಿಮಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ. ಕ್ರಾಂತ ಕ್ಲಿನ್ನ ಕ್ಲಾಂತ ಕ್ಲಿಷ್ಟ ಕ್ರುದ್ಧ ಕ್ರೂರ ಕ್ರೋಡ ಹಂದಿ ಕೌಂಚ ನೀರ್ಕೊಕ್ರೆ ಕ್ರೌರ್ಯ ಕ್ರಾಂತ ಕ್ಲೀಬ ಕ್ಲೇಶ ಕ್ಲೈಬ್ಧ ಕ್ಷಣಾತಿ ಕ್ಷಣ ಭಂಗುರ ಭರತ ಖಂಡ ರಾಜಕಾರಣ ಜೈ ಎಲೆಕ್ಷನ್ ಕ್ರಾಸ್ ಕಲೆಕ್ಷನ್ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ
1: ದೇಶಕ್ಕೆಂಟು ಪಾರ್ಟಿ.

0: 세발.
1: 카디 카테 꿀찌 캐테 자티 캐티 가랑구 코타 캔마스 보타 아크레 벨멜링쿠 이크레 탈레멜망쿠 ಅಷ್ಟ ದಿಕ್ಪಾಲಕರುಗಳಿಗೆ ಗಂಟುಬೇನೆ ಮತದಾರರಿಗೆ ಮಂಡಿ ನೋವು ಭಕ್ತಿ ವರ್ಷಸ್ ಬಾರು ಬಾಳೆಹಣ್ಣು ವರ್ಷಸ್ ಮಂಗ್ಯಾನ ಬಾಯಿ ದೊಡ್ಡು ವರ್ಷಸ್ ದಡ್ರು ಜಾಣ ವರ್ಷಸ್ ಸ್ಮಶಾನ ಗ್ಲಾಮರ್ ವರ್ಷಸ್ ಗಮಾರ ಹೆಂಡತಿ ವರ್ಷಸ್ ಗಂಡ ಅಣ್ಣ ವರ್ಷಸ್ ತಮ್ಮ ಭ್ರಷ್ಟ ವರ್ಷಸ್ ಕುಷ್ಟ ಗಟಾರ ವರ್ಷಸ್ ಗಿಟಾರ ಗಂಜಿ ವರ್ಷಸ್ ಗಂಟ್ಲು ಗಂಗೋದಕ ವರ್ಷಸ್ ಕಾಲ್ಸೂಪು ಕಾಲ್ಸೂಪು ಕಾಲ್ಸೂಪು ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೆಯಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
2: ಐದು ವರ್ಷ ಆಯ್ತು ಎಲೆಕ್ಷನ್ನು ಬಂತು

0: ಕಲಶಕ್ಕೆ ಗಂಧ ಇಟ್ಟು ಅಕ್ಷತೆ ಗಂಧ ಕಾಣಿಸಿ ಚೊಂಬೆಗೆ ಕೈ ಮುಚ್ಕೊಳ್ಳಿ
1: ಮುಚ್ಕೊಂಡು
0: ವೋಟಿಂಗ್ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ಚುತ್ತಾರೆ ಹಚ್ಕೊಳ್ಳಿ
1: ಹಚ್ಕೊಂಡು
0: ಇದ್ದ ಮೂರರಲ್ಲಿ ಕದ್ದವ್ರು ಯಾರು ಅಂತ ಓಟ್ ಹಾಕಿದ ಮೇಲೆ ಬೇಜಾರಾಗುತ್ತೆ ಬೇಜಾರು ಮಾಡ್ಕೊಳ್ಳಿ
1: ಮಾಡ್ಕೊಂಡು
0: ಇನ್ನ 5 ವರ್ಷ ನಿಮ್ ತಂಟೆಗೆ ಯಾರು ಬರಲ್ಲ ನೆಮ್ಮದಿಗೆ ಮನೆ ಕಳಿ
1: ಮಲೇಕೊಂಡ
0: ಇವನು ಒಳ್ಳೆಯವನ ಅವಳು ಒಳ್ಳೆಯವಳ ಅವನ ಅಪ್ಪ ಹೆಂಗೆ ಈ ಮಗ ಹಿಂಗೆ ಅವನು ಇವನ 3ನೇ ತಂಗಿ 6ನೇ ಮಗ ಇವನು ಬಿಡ್ರಿ ಅವನು ದೊಡ್ಡಪ್ಪನ ಪಕ್ಷೇತ್ರ 3ನೇ ಮಗ ತಗಳಿ ತಗಳಿ ತಗಳಿ ಇದು ಖಾನ್ದಾನಗಳ ಕೌಟುಂಬಿಕ ಕೌಪೀನ ಕ್ರಾಂತಿ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ
1: ಐಸ್ ಸಬಸ್.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ.

ಫಡ ಫಡ ಶಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲೋ ಮೂಢ ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌ

ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

गाना बजा दूं।

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಮುಂದಿನ ಕಾರ್ಯಕ್ರಮಕ್ಕಾಗಿ ಸಂಗೀತ ಕಾರ್ಯಕ್ರಮ ಹಿಂದೂಸ್ತಾನಿ ಗಾಯಕರು ಹುಮಾಯೂನ್ ಹರ್ಲಾಪುರ ಇವರ ಕಾರ್ಯಕ್ರಮ. ಇವರ ಕಿರು ಪರಿಚಯವನ್ನು ನಾನೀಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇಶದ ಮಹಾನ್ ಸಂಗೀತ ಗುರುವಾದಂತಹ ಗಾನಯೋಗಿ ಶಿವಯೋಗಿ ಅಂಧ ಅನಾಥರ ಪಿತಾಮಹರಾದ ಪದ್ಮಶ್ರೀ ಭೂಷಣ ಪಂಡಿತ ತ್ರಿಭಾಷಾ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳ ಪ್ರಿಯ ಶಿಷ್ಯರಾದ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಶಿವಮೊಗ್ಗ. ಇವರು ನಾಡಿನ ಹಿಂದೂಸ್ತಾನಿ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು. ಗ್ವಾಲಿಯರ್ ಮತ್ತು ಪಂಚಾಕ್ಷರ ಘರಾಣೆಯ ಶ್ರೇಷ್ಠ ಗಾಯಕರು. ಮೌಲಾ ಸಾಬ್ ಮತ್ತು ಹುಸೇನ್ ನಬಿ ದಂಪತಿಗಳ ಪುತ್ರರಾದ ಹುಮಾಯೂನ್ ಹರ್ಲಾಪುರ್ ಅವರು 1963 March 2 ಕುಂದಗೋಳ ತಾಲೂಕಿನ ಧಾರವಾಡ ಜಿಲ್ಲೆಯ ಹರ್ಲಾಪುರ ಎನ್ನುವ ಸ್ಥಳದಲ್ಲಿ ಜನ್ಮ ಪಡೆದರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸಿದ ಇವರು ಸಂಘ ಸಂಸ್ಥೆಗಳಿಂದ ಪಡೆದಂತಹ ಹಲವಾರು ಬಿರುದುಗಳು, ಸಂಗೀತ ನಿಧಿ, ಸಂಗೀತ ಸುಧಾಕರ, ಸಂಗೀತ ಭ್ರಮರ, ಸಂಗೀತ ಪ್ರವೀಣ, ಪಂಡಿತ ಪುಟ್ಟರಾಜ ಕೃಪಾಭೂಷಣ, ಸ್ವರ ಸುಧಾಕರ, ಭಾವೈಕ್ಯ ಗಾನಕೋಗಿಲೆ, ಗಾನಶ್ರೀ ಸನ್ಮಾನ್, ರಮಣಶ್ರೀ ಶರಣ, ಕಲಾ ಸಂಜೀವಿನಿ, ಸಖ್ಯಾದ್ರಿ ಸಂಗೀತ ನಿಧಿ, ಶ್ರೀ ಬಿ ಜಿ ಎಸ್ ಸಂಗೀತ ಅವಾರ್ಡ್, ಶ್ರೀಶ ವಿಠಲಾನುಗ್ರಹ ಪ್ರಶಸ್ತಿ, ಹಾಗೆ 2016 ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. 4,500 ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಇವರು ಸಂಗೀತ ಸಾಧಕ ಹರ್ಲಾಪುರ್. ಸಂಗೀತ ಪರಂಪರೆಗಾಗಿ ತನ್ನ ಪತ್ನಿ ದಿಲ್ಶಾದ್ ಬೇಗಂ, ಮಕ್ಕಳಾದ ಕುಮಾರ ನೌಷಾದ್ ಹರ್ಲಾಪುರ್, ಕುಮಾರ್ ನಿಷಾದ್ ಹರ್ಲಾಪುರ್ ಯುವ ಸಂಗೀತಗಾರರಾಗಿ ಗುರುತಿಸಬಹುದಾದಂತಹ ಕಲಾವಿದರು. ಇವರ ಜೊತೆಯಲ್ಲಿ ಇವರ ಪುತ್ರರಾದಂತಹ ನೌಷಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರು ಕೂಡ ಇಲ್ಲಿ ಗಾಯನವನ್ನು ಮಾಡಲಿಕ್ಕಿದ್ದಾರೆ. ತಬಲವಾದಕನದಲ್ಲಿ ಪವನ್ ಕುಮಾರ್ ರಟ್ಟೆಹಳ್ಳಿ ಹಾಗೂ ಸಹ ತಬಲಾವಾದಕರಾಗಿ ಧನುಷ್ ಮಲ್ಪೆ ಇವರಿಬ್ಬರು ಸಹಕಾರ ನೀಡಲಿಕ್ಕಿದ್ದಾರೆ. ಶ್ರೀಮತಿ ದಿಲ್ಶಾದ್ ಬೇಗಂ ಇವರು ಕೂಡ ಇವರ ಜೊತೆಯಲ್ಲಿ ಸಹಗಾಯನದೊಂದಿಗೆ ತಾನ್ಪುರದೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ತಾಳದೊಂದಿಗೆ ನಿತೇಶ್ ಮಲ್ಪೆ ಇವರು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಈಗ ತಮ್ಮ ಮುಂದೆ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರ ಪರಿವಾರದ ಸಂಗೀತ ಗಾಯನ. ನಾವು ಆವಾಗಲೇ ಹೇಳಿದಾಗೆ ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತ. ಸಂಗೀತದ ಕಲೆಗಳಲ್ಲಿ ಆಸಕ್ತಿ ಇಲ್ಲದೆ ಹೋದರೆ ಅವನು ಪಶುವಾಗುತ್ತಾನೆ ಅಂತ. ಅಂತಹ ಪಶುತ್ವವನ್ನು ದೂರ ಮಾಡುವಂತಹ ಒಂದು ಒಳ್ಳೆಯ ವಿದ್ಯೆ ಸಂಗೀತ ವಿದ್ಯೆ. ಇತ್ತೀಚಿನ ದಿನಗಳಲ್ಲಿ ನಾವು ಗೋಶಾಲೆಗಳಲ್ಲಿ ಸಂಗೀತವನ್ನು ನುಡಿಸುವುದರ ಮೂಲಕವಾಗಿ ಗೋವುಗಳು ಹಾಲು ಸುರಿಸಿದಂತಹ ಹಲವಾರು ವಿಷಯಗಳನ್ನು ನಾವು ಕಂಡಿದ್ದೇವೆ. ಅಂದರೆ ಗೋವುಗಳು ಕೂಡ ಸಂಗೀತ ಪ್ರಿಯರೇ. ಹಾಗಾಗಿ ಸಂಗೀತದ ಮೂಲಕ ಹಲವಾರು ರೋಗಗಳಿಗೆ ಔಷಧಿಗಳನ್ನು ನಾವು ಕಂಡುಕೊಳ್ಬೋದು. ಮನಸ್ಸಿಗೆ ನೆಮ್ಮದಿ, ದೇಹಕ್ಕೆ ಆರೋಗ್ಯ, ಪಶುಗಳಿಗೂ ಕೂಡ ಅದರಿಂದ ಒಳ್ಳೆಯ ಅನುಗ್ರಹ, ಪಶುಗಳ ಅನುಗ್ರಹವೂ ಕೂಡ ಎಲ್ಲರಿಗೂ ಆಗುವುದರಲ್ಲಿ ನಿಸ್ಸಂಶಯ. ಹಾಗಾಗಿ ಸಂಗೀತಗಳನ್ನು ಆಹ್ಲಾದಿಸಿ ಕಾರ್ಯಕ್ರಮಕ್ಕಾಗಿ ಅವರಿಗೆ ಅಣಿವು ಮಾಡಿಕೊಡ್ತಾ ಇದ್ದೇನೆ. ಇವರಿಗೆ ಸಂಗೀತಕ್ಕೆ ತಬಲ, ಹಾರ್ಮೋನಿಯಂ, ತಾನ್ಪುರ್, ಸಹ ತಬಲ, ತಾಳ ಇತ್ಯಾದಿಗಳನ್ನು ನೀಡಿ ಸಹಕರಿಸುವವರ ಹೆಸರುಗಳನ್ನು ಮತ್ತೊಮ್ಮೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಬಲಾ ವಾದಕರಾಗಿ ಪವನ್ ಕುಮಾರ್ ರಟ್ಟೆಹಳ್ಳಿ, ಸಹ ತಬಲಾ ವಾದಕರಾಗಿ ಧನುಷ್ ಮಲ್ಪೆ, ಹಾರ್ಮೋನಿಯಂ ವಾದಕರಾಗಿ ಬಾಲಕೃಷ್ಣ ಕೊಡವೂರು, ಹಾಗೂ ತಾನ್ಪುರಲ್ಲಿ ಶ್ರೀಮತಿ ದಿಲ್ಶಾದ್ ಬೇಗಂ, ತಾಳ ನಿತೇಶ್ ಮಲ್ಪೆ, ಸಹ ಗಾಯನ ನೌಷಾಧರ್ಲಾಪುರ್, ನಿಶಾಧರ್ಲಾಪುರ್. ಕೇಳಿ.
5: ಪ್ರಥಮವಾಗಿ ಈ ಮಹಾ ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ದಯಮಾಡಿಸಿದಂಥ ಪರಮ ಪೂಜ್ಯ ಭಾರತದ ಶ್ರೇಷ್ಠ ಸಂತ ಪೂಜ್ಯ ಪೇಜಾವರ ಮಹಾ ಗುರುವಿನ ಪಾದಕ್ಕೆ ನನ್ನ ಹಾಗೂ ನನ್ನ ಸಂಗೀತದ ಬಳಗದ ಪರವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವಿದ್ಯೋದಯದ ಈ ಮಹಾ ಕಾರ್ಯಕ್ರಮಕ್ಕೆ ದಯಮಾಡಿಸಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸಿ, ಹಾಗೆ ಎನ್ನ ವಿದ್ಯಾಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳನ್ನು ಸ್ಮರಿಸಿಕೊಳ್ತಾ ರಾಜಾಂಗಣದಲ್ಲಿ ನನ್ನ ಸಂಗೀತವನ್ನು ಕೂತ್ಕೊಂಡು ಕೇಳಿದಂಥ ಪೇಜಾವರ ಶ್ರೀಗಳವರು ಇವತ್ತು ಮತ್ತೆ ಇಲ್ಲಿ ನನ್ನ ಕಾರ್ಯಕ್ರಮದ ಮೊದಲಿಗೆ ಮುಂದೆ ಕೂತ್ಕೊಂಡು ನನಗೆ ಕೃಷ್ಣನ ದರ್ಶನವನ್ನು ಮಾಡ್ತಾ ಇರುವಂಥ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ, ಮೊನ್ನೆ ನಡೆದಂಥ ಪೇಜಾವರ ಪರ್ಯಾಯದಲ್ಲಿ ನನಗೆ ಆಶೀರ್ವಾದ ಮಾಡಿ ಹಾಡೋದಕ್ಕೆ ಕೊಟ್ಟಂಥ ಪೂಜ್ಯರು, ನನಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ದಿವ್ಯ ಸನ್ನಿಧಿಯಲ್ಲಿ ಹಾಡಿದ್ದೇನೆ, ಆತ್ರ ಅವರ ಹತ್ರ ಹೋಗಿ ಮಾತಾಡುವಂಥ ಭಾಗ್ಯ ನನಗೆ ಕೆಲವೇ ಸಭೆಗಳಲ್ಲಿ ಸಿಕ್ಕಿದೆ. ಇವತ್ತು ಅವರ ಒಂದು ಆಶೀರ್ವಾದ ನನಗಾಗಿದೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನೀವು ಇರುವಂಥ ಎಲ್ಲ ಜನಗಳು ನನಗೆ ಒಂದು ಗಂಟೆ ನನ್ನ ಸಂಗೀತವನ್ನು ಕೇಳಿ ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೊಳ್ತೇನೆ. ನಾನು ಅನೇಕ ಸಲ ಬಂದು ಶ್ರೀ ಕೃಷ್ಣ ಮಠದಲ್ಲಿ ಹಾಡಿದ್ದೇನೆ. ಈಗ ಪೂಜ್ಯರಿಗೆ ವಂದಿಸಿ ಕಾರ್ಯಕ್ರಮನ ಒಂದು 10 ನಿಮಿಷ ಶ್ರೀ ಕೃಷ್ಣನ ಒಂದು ಚೀಸನ್ನು ಹಾಡ್ತೇನೆ, ಚೀಸ್ ಗೀತೆಯನ್ನು ಹಾಡಿ ನಂತರ ದಾಸ ಸಾಹಿತ್ಯವನ್ನು ನಾನು ನನ್ನ ಇಬ್ಬರು ಮಕ್ಕಳ ಜೊತೆಗೆ ಇವತ್ತು ಕಾರ್ಯಕ್ರಮ ಹಾಡೋದಕ್ಕೆ ಹೇಳಿದರೆ ನಾನು ಹಾಡ್ತೇನೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತೇನೆ.

ಪರಮ ಪೂಜ್ಯರು ಇದುವರೆಗೂ ಕೂತ್ಕೊಂಡು ಮಹಾಕೃಪೆಯನ್ನು ನನ್ನ ಮೇಲೆ ಗೈದಿದ್ದಾರೆ. ಅವರ ಆಶೀರ್ವಾದ ನಿರಂತರವಾಗಿ ನನ್ನ ಮಕ್ಕಳ ಮೇಲೆ, ನನ್ನ ಕಲಾ ಬಳಗದ ಮೇಲೆ ಇರಲಿ ಅಂತ ಪೂಜ್ಯ ಸಂತನ ಪಾದಕ್ಕೆ ಬಿದ್ದು ನಾನು ಬೇಡ್ಕೊಳ್ತಾ ಇದ್ದೀನಿ.

0: ಹಲೋ ಮೈಕ್ನವರು ದಯಮಾಡಿ ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮೈಕ್ ಸೌಂಡು. ತಬಲಾಕ್ ಮೈಕ್ ಬೇಕಾಗಿದೆ ಸ್ವಲ್ಪ. ಇದಕ್ಕೊಂದು ಸ್ವಲ್ಪ ಇವನಿಗೆ ಒಂದು ಸ್ವಲ್ಪ ಮೈಕ್ ಕೊಡಿ.
1: ಹಾರ್ಮೋನಿಯಂ ಹಾಗೂ ತಬಲಾ

ಈಗ ಹಾಡ್ತಾ ಇರುವ ಗೀತೆ 15 ವರ್ಷಗಳ ಹಿಂದೆ ಪರಮ ಪೂಜ್ಯ ಶ್ರೀಪಾದಂಗಳು ರಾಜಾಂಗಣದಲ್ಲಿ ಕೂತ್ಕೊಂಡು ಕೇಳಿದಂತ ಗೀತೆ ಇದು. ಇದು ಶಿವಮೊಗ್ಗದಲ್ಲಿ ಒಬ್ಬ ಎಲೆಮರಿಯ ಕಾಯಿ ಅಂತ ಒಬ್ಬ ಬೇಗೂರ್ ನಾಗರಾಜ್ ಅವರಂತ ಅವರು ಬರೆದಿರೋದು. ಇದನ್ನು ನಾನೇ ರಾಗ ಸಂಯೋಜನೆ ಮಾಡಿ ರಾಜಾಂಗಣದಲ್ಲಿ ಹಾಡಿದಂತ ಗೀತೆ. ಪರಮ ಪೂಜ್ಯರು ಮುಂದೆ ಕೂತ್ಕೊಂಡು ಅವತ್ತು 45 ನಿಮಿಷ ನನ್ನ ಸಂಗೀತವನ್ನ ಕೇಳಿದಂಥ ಸಂದರ್ಭ ನಾನು ಎಂದು ಅದು ಮರೆಯಲಾರದಂಥ ಸಂದರ್ಭ.

ಕಾರ್ಯಕ್ರಮದ ನಿರ್ವಾಹಕರ ಆಜ್ಞೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆಯನ್ನು ಹಾಡಿ ಭೈರವಿ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಬಹುಶಃ ನಾನು ಉಡುಪಿಗೆಲ್ಲ ಬಂದಾಗ ಎರಡರಿಂದ ಎರಡೂವರೆ ಮೂರು ಗಂಟೆ ಹಾಡಿದ್ದೇನೆ. ಯಾಕಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಪೂಜ್ಯರು ಮತ್ತು ಇನ್ನೂ ಅನೇಕ ಗಣ್ಯರ ಅವರ ವಾಣಿಯನ್ನು ಕೇಳೋದು ನಡೆದಿದ್ದರಿಂದ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ, ಇದು ನಮ್ಮ ಸಂಗೀತ ಕಾರ್ಯಕ್ರಮ ಲೇಟಾಗಿದೆ. ನನಗೆ 6:30 ಅಂತಿತ್ತು ನನ್ನ ಪತ್ರಿಕೆಯಲ್ಲಿ ನನ್ನ ಸಂಗೀತ ಕಾರ್ಯಕ್ರಮ. ನಾನು 6:30 ಒಂದು ಎರಡೂವರೆ ಮೂರು ಗಂಟೆ ಹಾಡಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಮತ್ತೊಂದು ಸಲ ಬರ್ತೇನೆ, ಯಾಕಂದರೆ ನಾನು ಅನೇಕ ಸಲ ಬಂದು ಇಲ್ಲಿ ಬೇಕಾದಷ್ಟು ಸಲ ಹಾಡಿದ್ದೇನೆ. ತಮ್ಮೆಲ್ಲರ ಇಷ್ಟೊಂದು ಜನ ಕೂತ್ಕೊಂಡು ಕೇಳಿದ್ರಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಹಾಗೂ ನನ್ನ ಕಲಾಬಳಗದ ಮೇಲೆ ಇರಲಿ ಅಂತ. ಈ ಒಂದು ಮಹಾ ಕಾರ್ಯಕ್ರಮದಲ್ಲಿ ನನಗೆ ಅದರಲ್ಲೂ ಸಂಗೀತಕ್ಕೆ ಯಾವ ಜಾತಿ ಮತ ಪಂಥ ಯಾವುದೂ ಇಲ್ಲ, ಅದು ಸಂಗೀತ. ಹೀಗಾಗಿ ಪೇಜಾವರ ಶ್ರೀಗಳ ಪರ್ಯಾಯದಲ್ಲಿ ಎರಡು ಸಲ ಪರ್ಯಾಯದಲ್ಲಿ ಹಾಡಿದ್ದೇನೆ ನಾನು, ಮತ್ತು ರಾಜ್ಯಾಂಗಣದಲ್ಲಿ ಅನೇಕ ಪೂಜ್ಯರ ಕಾರ್ಯಕ್ರಮದಲ್ಲಿ ಹಾಡಿದ್ದೇನೆ. ನಮ್ಮ ಇಲ್ಲಿನ ಖ್ಯಾತ ಜ್ಯೋತಿಷಿಗಳಾದಂಥ ಜಯರಾಮ್ ಆಚಾರ್ಯ ಅವರು ಈ ನಾಡಿಗೆ ನನ್ನನ್ನು ಫಸ್ಟ್ ಕರ್ಕೊಂಬಂದಿದ್ದು. ಒಂದು 15 ವರ್ಷದಿಂದ ಅಲ್ಲಿ ಜ್ಯೋತಿಷಿಗಾರರ ಸಮ್ಮೇಳನ ನಡೀತು, ಕೇಂದ್ರದ ಜ್ಯೋತಿಷಿಗಾರರ ಸಮ್ಮೇಳನದಲ್ಲಿ ಆ ಸಮ್ಮೇಳನದಲ್ಲಿ ಹಾಡಿದಂಥ ನಾನು ಇವತ್ತಿನವರಿಗೆ ಒಂದು ವರ್ಷದಲ್ಲಿ ಒಂದು 8 ಸಲನಾದರೂ ಉಡುಪಿಗೆ ಬಂದು ಹಾಡಿದ್ದೇನೆ ನಾನು ಈ ಸುತ್ತಮುತ್ತ ಭಾಗದಲ್ಲಿ. ಅದೆಲ್ಲ ನಿಮ್ಮಂತರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ಅಂತ ಅದನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿ ಭೈರವಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣನ ಪಾದಕ್ಕೆ, ಪೂಜ್ಯ ಸಂತ ಪೇಜಾವರ ಶ್ರೀಗಳ ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡ್ತೀನಿ. ನೀವಿಷ್ಟು ಜನ ಕೂತ್ಕೊಂಡು ಚೆನ್ನಾಗಿ ಕೇಳ್ತಾ ಇದ್ದೀರಿ, ನೀವು ಒಬ್ಬೊಬ್ಬರು ಒಂದು 100 ಜನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.

ಈ ಗೀತೆ ನಾನಿಲ್ಲೇ ಉಡುಪಿಯಲ್ಲಿ ಹಾಡಿದಾಗ 45 ನಿಮಿಷ ಹಾಡಿದ್ದೀನಿ. ರಾಗರಂಜನೆ ಹೆಚ್ಚು ಕಡಿಮೆ ಒಂದು 15 ರಾಗಗಳನ್ನು ಮಾಡಿ ಮಾಡಿ ಹಾಡಿದ್ದೆ. ಸಮಯದ ಅಭಾವ ಇರೋದ್ರಿಂದ ಮತ್ತೆ ನಾನು ಸಿನಿಮಾ ರೆಕಾರ್ಡ್ ಏನು ಹಾಡಕ್ಕೆ ಬರೋಂಗಿಲ್ಲ, ನಾವು ಅವನಲ್ಲ ಅಲ್ಲ. ನಾನು ಶುದ್ಧವಾದ ಶಾಸ್ತ್ರೀಯ ಸಂಗೀತ ದಾಸ ಪರಂಪರೆಯನ್ನು ಉಳಿಸಬೇಕು ಅಂತ ನನ್ನ ಫ್ಯಾಮಿಲಿಯವರೆಲ್ಲ ನಾವೆಲ್ಲ ಸಂಗೀತದ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾನು ನಿಮಗೆ ಇಂಥ ರಾಗಗಳು ಹಿಂದೆ ಬರ್ತಿದ್ದು ಅನ್ನೋದನ್ನು ಆ ಸಿನಿಮಾ ರೆಕಾರ್ಡ್ ತೊಗೊಂಡು ಅಷ್ಟೇ ಹೇಳಿದ್ದೀನಿ. ಅದೊಂದೇ ನುಡಿ ಬರೋದು, ನನಗೆ ಮತ್ತೆ ಬರೋಂಗಿಲ್ಲ. ಅವೆಲ್ಲ ಮತ್ತೆ ಸಿನಿಮಾ ರೆಕಾರ್ಡ್ ಹಾಡ್ತಾರೆ ಹರ್ಲಾಪುರ್ ಅವರು ಅಂತ ಯಾರೂ ಭಾವಿಸ್ಬೇಡಿ. ನಾವು ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಶಾಸ್ತ್ರೀಯ ಸಂಗೀತ, ಹಿಂದಿ ಭಜನ್, ಮರಾಠಿ ಅಭಂಗಗಳನ್ನು ಹಾಡುವಂಥರು. ಶುದ್ಧವಾದ ಶಾಸ್ತ್ರೀಯ ಸಂಗೀತವನ್ನು ಅದನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸ್ಥಾನದಲ್ಲಿ ಕೂತ್ಕೊಂಡು ಸೇವಾ ಮಾಡ್ತಿರೋರು ನಾವೆಲ್ಲ. ಸುಮ್ಮನೆ ದುಡ್ಡಿಗಾಗಿ ನಾವಿಗೇನು ಹಾಡಬೇಕು ಅಂತ ಆಸೆ ಪಟ್ಟು ಬಂದವರಲ್ಲ. ಯಾಕಂದರೆ ಕೃಷ್ಣನ ಅನುಗ್ರಹ ಆಗಿದೆ. ನಾನು 1 ವರ್ಷದಾಗ 10 ಸಲ ಬರ್ತೇನೆ. ನಾನು ಮೊನ್ನೆ ಕುಂದಾಪುರದಲ್ಲಿ ಬಂದು ಹಾಡಿದ್ದೀನಿ, ಸಾಲಿಗ್ರಾಮದಲ್ಲಿ ಬಂದು ಹಾಡಿದ್ದೀನಿ, ಹೀಗೆಲ್ಲ ಬಂದು ಹಾಡ್ತಿರ್ತೀನಿ. ಅದೆಲ್ಲ ನಿಮ್ಮಂಥವ್ರು. ಯಾಕಂದರೆ ಘಟ್ಟದ ಕೆಳಗಿನವ್ರ ಮಾತು ಒಂದೆರಡು ಮಾತು ಹೇಳ್ತೀನಿ ಸರ್. ಒಂದೇ ಮಾತು, ಘಟ್ಟದ ಕೆಳಗಿನವ್ರು ಮುಂದೆ ಹಾಡಬೇಕು ಅಂದರೆ ಭಾಳ ಜವಾಬ್ದಾರಿಯಿಂದ ಹಾಡಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೇಳ್ತಾರೆ, ಘಟ್ಟದ ಕೆಳಗಿನವ್ರು ಅಂದರೆ ಈ ಆಗುಂಬಿಯಿಂದ ಏನು ಬರ್ತಿರಲ್ಲ ನೀವೆಲ್ಲ ಘಟ್ಟದ ಕೆಳಗಿನವರು ಅಂತ ನಮ್ಮಲ್ಲಿ. ಯಾಕಂದರೆ ಭಾಳ ಬುದ್ಧಿವಂತರು ಅಂದ, ಭಾಳ ಬುದ್ಧಿವಂತ ಜನಗಳು ಅಂತ. ಸುಮ್ಮ ಸುಮ್ಮನೆ ಏನೇನೋ ಹಾಡಿದ್ರೆ ನೀವೆಲ್ಲ ಕೇಳೋಂಗಿಲ್ಲ, ಅಷ್ಟು ವೇಟ್ನಿಂದ ತೂಕ ಮಾಡುವಂಥವ್ರು ನೀವೆಲ್ಲ. ನಿಮ್ಮಂಥವ್ರ ಮುಂದೆ ಸಂಗೀತ ಹಾಡಿ ಸೈ ಅನಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ತಪಸ್ಸಿದ್ದಂಗೆ. ಆ ತಪಸ್ಸು ನನಗೆ ಕೃಷ್ಣನ ಆಶೀರ್ವಾದದಿಂದ, ಪೇಜಾವರ ಶ್ರೀಗಳ ಆಶೀರ್ವಾದದಿಂದ, ನನ್ನ ವಿದ್ಯಾಗುರುಗಳಾಗಿರುವಂಥ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರಿಂದ ನನಗೆ ಬೇಕಾದಷ್ಟು ಸಲ ಬಂದು ಹಾಡಿದ್ದೀನಿ. ನಾನು ಆಳ್ವಾಸನಲ್ಲಿ ನನ್ನ ಇಬ್ಬರದು ಮಕ್ಕಳು ಶಾಸ್ತ್ರೀಯ ಸಂಗೀತ 2 ವರ್ಷ, ನಂದು 2 ವರ್ಷ ಹಾಡಿದ್ದೀನಿ. ಯಾಕೆ ಈ ಮಾತು ಹೇಳ್ತೀನಂದರೆ, ನಾವೆಲ್ಲ ಶುದ್ಧ ಸಂಗೀತವನ್ನು ತಂಬೂರಿ, ಹಾರ್ಮೋನಿಯಮು, ತಬಲಾ ಇಟ್ಕೊಂಡು ಹಾಡ್ತಾ ಇರುವಂಥವ್ರು. ಪ್ಲಾಪಿ ಹಾಕ್ಕೊಂಡು ಯಾವುದ್ಯಾವುದೋ ರೆಕಾರ್ಡ್ ಹಾಡಿ ಏನೇನೋ ಜನಗಳಿಗೆ ಮಳ್ಳು ಮಾಡಬೇಕು ಅಂತ ಇಲ್ಲ. ಅದಕ್ಕಾಗಿ ನಾನೊಂದೆರಡು ಸಿನಿಮಾ ರೆಕಾರ್ಡ್ ಹಾಡಿ ತೋರಿಸಿದ್ದೀನಿ, ದಯಮಾಡಿ ಕ್ಷಮೆ ಮಾಡಿ ಅಂತ ಕೇಳ್ಕೊಂತ ಭೈರವಿ ಏನು ಮಾಡ್ತೀನಿ ಸರ್. ಒಂದೆರಡು ನಿಮಿಷದಲ್ಲಿ ಭೈರವಿ ಮಾಡ್ತೀನಿ, ಮಾಡ್ತೀನಿ ಸರ್ ಒಂದೆರಡು ನಿಮಿಷ. ನನಗೆ ಭಾಳ ಆಸೆ ಇತ್ತು ಈ ಜನಗಳನ್ನು ನೋಡಿ, ಈ ರಂಗಮಂದಿರ ಪೂಜರ ರಂಗಮಂದಿರ ನೋಡಿ ಒಂದು 2:30-3 ಗಂಟೆ ಭರ್ಜರಿ ಹಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಇವತ್ತು. ಇರಲಿ, ಮತ್ತೊಮ್ಮೆ ಸಮಯ ಬಂದಾಗ ನನಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತಾ ಭೈರವಿ ಇಲ್ಲ ಒಂದು 2 ನಿಮಿಷದೊಳಗೆ ಭೈರವಿ ಮಾಡಿ ಮುಗಿಸ್ತೀನಿ.

ತುಂಬಾ ಅದ್ಭುತವಾದ ಗಾಯನದೊಂದಿಗೆ ತಮ್ಮ ಇಂದಿನ ಅತ್ಯಮೂಲ್ಯವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹ ಶ್ರೀಯುತ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಇವರ ಎಲ್ಲ ಗಾಯಕರಿಗೂ ಹಾಗೂ ಇವರ ಮಕ್ಕಳಾದಂತಹ ನೌಷದ್ ಹಾಗೂ ನಿಷಾದ್ ಹರ್ಲಾಪುರ ಇವರಿಬ್ಬರಿಗೂ ವಿಶೇಷವಾದಂತಹ ಧನ್ಯವಾದಗಳನ್ನು ವಿದ್ಯೋದಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.

0: ತಮ್ಮ ಗಾಯನಕ್ಕೆ ಬೇಕಾದಷ್ಟು ಜನರನ್ನು ಒದಗಿಸುವ ಶಕ್ತಿ ನಮಗಿಲ್ಲದೆ ಇದ್ರೂ ಭಗವಂತ ನಿಮಗೆ ಇನ್ನಷ್ಟು ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುವ ಅವಕಾಶಗಳನ್ನು ಕೃಷ್ಣ ಪರಮಾತ್ಮ ಒದಗಿಸಲಿ ಅಂತ ವಿಶೇಷವಾಗಿ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವೀರ ಹನುಮ ಬಹು ಪರಾಕ್ರಮ ಎನ್ನುವಂತ ಒಂದು ಪುರಂದರದಾಸರ ಕೃತಿಯನ್ನ ನಮ್ಮ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಗಾಯನದಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೂಸಿನ ಕಂಡೀರ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ವಿದ್ಯಾಭೂಷಣರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣ ನೀ ಬೇಗನೆ ಬಾರು ಎನ್ನುವಂತಹ ಒಂದು ಚಿತ್ರದ ಗೀತೆ. ಈ ರಾಧೆಗೆ ಗೋಪಾಲನ, ಇದು ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಭವ್ಯ ಹಾಗೂ ಕಿಮ್ ಕಾಟ್ಕರ್ ಅವರ ಒಂದು ನಟನೆಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಸಿಗಂದೂರ ತಾಯಿ ಚೌಡೇಶ್ವರಿ ತಾಯಿ ಎನ್ನುವಂತಹ ಒಂದು ಗೀತೆಯನ್ನ ಕೆ ಎಸ್ ಸುರೇಖ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಶ್ರೀಚಂದ್ರ ಅವರ ಒಂದು ರಚನೆ, ಎಂ ಎಸ್ ಮಾರುತಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.